ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು 2026 ಇಸವಿಯ ಜುಲೈ ತಿಂಗಳ 1 ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಪ್ರಿಯ ಕೇಳುಗರೆ, ಜುಲೈ 1 ತಾರೀಕನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತದೆ. ವೈದ್ಯರ ನಿಸ್ವಾರ್ಥ ಸೇವೆ, ಕಾಳಜಿ ಮತ್ತು ಕರುಣೆ ನಮಗೆಲ್ಲರಿಗೂ ಪ್ರೇರಣೆ. ಕೋಟ್ಯಾಂತರ ಜೀವಗಳನ್ನು ಉಳಿಸುವ ನಾಡಿನ ಎಲ್ಲ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೈದ್ಯರು ಕೇವಲ ಕಾಯಿಲೆಗಳನ್ನು ಗುಣಪಡಿಸುವುದಿಲ್ಲ, ಬದಲಿಗೆ ಬದುಕುವ ನಂಬಿಕೆ ಮತ್ತು ಹೊಸ ಭರವಸೆಯನ್ನು ತುಂಬುತ್ತಾರೆ. ವೈದ್ಯರು ಧರೆಯ ಮೇಲಿನ ನಡೆದಾಡುವ ದೇವರಿದ್ದಂತೆ. ಎಲ್ಲ ವೈದ್ಯರುಂದದವರಿಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರಿಯ ಕೇಳುಗರೆ, ಬನ್ನಿ ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬಿಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯ ದಂಗಳ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20 ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ವಿ ಸೀತಾರಾಮಯ್ಯ. ಈ ಹೆಸರು ನೆನೆಸ್ಕೊಂಡ್ರೆ ಕಣ್ಣು ಒದ್ದೆ ಆಗತ್ತೆ ನನಗಂತೂ. ಅಂಥ ಹೃದಯವಂತ ಮನುಷ್ಯನ ನಾವು ನೋಡೋಕೆ ಸಾಧ್ಯ ಇಲ್ಲ. ಅವ್ರ ಹೆಸರು ಎಲ್ರಿಗೂ ಗೊತ್ತಿರುವಂಥದ್ದೇ. ಎಷ್ಟೋ ಜನಕ್ಕೆ ವಿ ಸಿ ಹೆಸರು ಗೊತ್ತಿಲ್ಲದೆ ಹೋದರೂ ಅವ್ರು ಬರೆದಂಥ ಕವನದ ಹಾಡು ಎಲ್ರಿಗೂ ನೆನಪಿರುತ್ತೆ. ಪ್ರತಿಯೊಂದು ಮದುವೆಯಲ್ಲಿ ಮಗಳನ್ನು ಗಂಡನ ಮನೆ ಕಳಿಸಿಕೊಡೋ ಸಂದರ್ಭ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವಂಥ ಹಾಡು ಎಮ್ಮ ಮನೆಯ ಅಂಗಳದಿ ಬೆಳೆದೊಂದು ಹೂವನ್ನು. ಅದ್ಭುತ ಹಾಡು. ಅದನ್ನು ಬರೆದಂಥವರು ವಿ ಸೀತಾರಾಮಯ್ಯ. ಆ ಹಾಡನ್ನು ಕೇಳಿದಾಗ ಬರೀ ಹೆಣ್ಣಿನ ತಂದೆ ತಾಯಿಯರು ಮಾತ್ರ ಇಲ್ಲ, ಅಲ್ಲಿದ್ದಂಥ ಎಲ್ಲರ ಕಣ್ಣು ಹೃದಯಗಳನ್ನು ಒದ್ದೆ ಮಾಡಿಬಿಡ್ತದೆ. ಇದು ಕನ್ನಡ ನಾಡು ಕಂಡಂಥ ಅತ್ಯಂತ ಹೃದಯವಂತ ವಿ ಸಿ. ಅವ್ರ ಬಗ್ಗೆ ಒಬ್ಬರು ಕವಿಗಳು ಮಾತು ಹೇಳ್ತಾರೆ ರೀ, ವಿ ಸಿ ಹೇಗಿದ್ರು ಅಂತ. ಅವ್ರು ಹೇಳ್ತಾರೆ, ಹೃದಯ ಅನ್ನೋದು ಎದೆ ಎಡಗಡೆ ಇದೆಯೋ ಬಲಗಡೆಯೋ ಎಲ್ಲೋ ಇದೆ ಅಂತ ವೈದ್ಯ ಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಇಡೀ ದೇಹವೇ ಹೃದಯ ಆಗಿರುವಂಥ ವ್ಯಕ್ತಿ ಸೀತಾರಾಮಯ್ಯ ಮಾತ್ರ. ಇಡೀ ದೇಹವೇ ಹೃದಯ ಅವರು. ಎಲ್ಲಿ ನೋಡಿದ್ರೆ ಹೃದಯ ಅವ್ರು ಏನು ಅಸಾಧ್ಯ ಪ್ರೀತಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಅವ್ರ ಮನೆಗೆ ಹೋದರೆ ಎಷ್ಟು ಕಾಳಜಿ ಮಾಡಬೇಕು. ಅವ್ರ ಕಾಫಿ ಪುಡಿ ಈ ಅಂಗಡಿಯಿಂದಾನೇ ಬರಬೇಕು, ತರಕಾರಿ ಇಲ್ಲಿಂದಾನೇ ಬರಬೇಕು, ಆ ಅಡುಗೆ ಮಾಡಿದಾಗ ಪಲ್ಯ ಮಾಡಿದಾಗ ಗೋಡಂಬಿ ಹಾಕಲೇಬೇಕು. ಇಷ್ಟೆಲ್ಲ ನಸೆ ನಸೆ. ಅವ್ರು ಪ್ರತಿಯೊಂದರಲ್ಲೂ ಸುಂದರತೆ ಕಾಣುವಂಥ ಮನುಷ್ಯ. ಪ್ರತಿಯೊಂದರಲ್ಲೂ ಯಾರನ್ನು ಕನಸಿನಲ್ಲಿ ಕೂಡ ನೋಯಿಸೋಕೆ ಸಾಧ್ಯ ಇಲ್ಲ ಅವರು. ಅಜಾತ ಶತ್ರು. ಒಂದು ಬಾರಿ ಅವರು ಎದೆನೋವಾಯಿತು ಅಂತ ಹೇಳಿದ್ರಂತೆ, ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದರು. ವೈದ್ಯರು ಇವರು ಎದೆ ಭಾಗ ಎಕ್ಸ್ರೇ ಮಾಡಿದ್ರಂತೆ, ಎದೆ ಭಾಗದ್ದು. ಅದೇನದು ಅಂತ ವಿ ಸಿ ಕೇಳಿದರು. ಆ ಡಾಕ್ಟರ್ ಅದನ್ನು ಬೆಳಕಿನೊಳಗೆ ಹಾಕಿ ನೋಡಿ ಎಲ್ಲ ಮಾಡಿ ವಿ ಸಿ ಕೊಟ್ಟರಂತೆ, ಇದು ನೋಡಿ ನಿಮ್ಮ ಎದೆ ಎಕ್ಸ್ರೇ ಇದು ಅಂತ. ಅದ್ರ ಕುತೂಹಲದಿಂದ ನೋಡಿದ್ರಂತೆ. ನೋಡಿಬಿಟ್ಟು, ಛೇ ಇದೇನು ಪ್ರಾರಬ್ಧಪ್ಪ ಇದು, ಇದೇನು ಬಣ್ಣನ, ಡೆಪ್ತ್ ಇದೆಯಾ ಇದರೊಳಗೆ? ಅವ್ರು ಬಹಳ ಕಲಾಕೃತಿಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡೋರು. ಇದಕ್ಕೇನು ಡೆಪ್ತ್ ಇದೆಯಾ, ಫಾರಮ್ ಇದೆಯಾ, ಕಾನ್ಫಿಗರೇಷನ್ ಇದೆಯಾ, ಲೆವೆಲ್ ಇದೆಯಾ, ಯಾವುದೂ ಇಲ್ಲಲ್ರಿ. ಒಂದು ಒಳ್ಳೆ ಪೇಂಟಿಂಗ್ ಆಗಿದ್ರೆ ಇಡೀ ದಿವಸ ನೋಡ್ತಾ ಕೂತ್ಕೋಬಹುದಪ್ಪ. ಪಾಪ ವೈದ್ಯರ ಹಣೆ ಬರ, ಇಂಥವೇ ನೋಡ್ಕೊಂಡು ಕೂತ್ಕೋಬೇಕು ಅವರು. ನಮ್ಮೇಷ್ಟ್ರ ವೃತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋರು. ಕಾವ್ಯ ಓದ್ಬೋದು, ಸಂಗೀತ ಕೇಳ್ಬೋದು. ವಿ ಸಿ ಅವರಷ್ಟೇ ಪ್ರಸಿದ್ಧವಾದದ್ದು ಅವ್ರ ರುಮಾಲು. ನಾನು ಒಂದ್ಸಲ ಸಿಕ್ಕಾಕೊಂಡು ಪಜೀತಿ ಆಗಿದ್ದೀನಿ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮರು ದಿವಸ ಅಂದ್ರೆ ಹೊಸ ರುಮಾಲ್ ಬೇಕದು. ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಹತ್ರ ಅಲ್ಲಿ ಒಂದು ಅಂಗಡಿಗಳು ಸಾಲಿಡ್ ಅಂಗಡಿ ಇದಾವೆ, ಹೋಗೋಣ ಬನ್ನಿ ಮೇಷ್ಟ್ರೆ ಅಂದ್ರೆ ಹೋದ್ವಿ. ಅವ್ರಿಗೆ 103 ಕೌಂಟಿಂದೇ ಬೇಕು. ನನ್ಗೆ ಗೊತ್ತಿರಲಿಲ್ಲ ಮೊದಲು ಕೌಂಟ್ ಅಂದ್ರೆ ಏನು ಅಂತ. ಅವ್ರು ನೋಡಿದ್ಮೇಲೆ ಗೊತ್ತಾದದ್ದು, ಆ ರುಮಾಲು 103 ಕೌಂಟಿಂದಿರ್ಬೇಕು. ಅಂಗಡಿಗೆ ಹೋಗ್ಬೇಕು, ಇದು 104, ಇದು 3 ಅಲ್ಲ, ಅವ್ನು 3 ಏನೋ ಏನು ಗೊತ್ತಿಲ್ಲ, ಅದು 3 ಅಲ್ಲ, 4 ಅದು, ನಾನು 3 ಬೇಕು. 10 ಅಂಗಡಿ ತಿರುಗಾಡ್ಬೇಕು, ಅದೇ ಜಾತಿ ಮಲ್ಲು ಬಟ್ಟೆ ತಗೋಬೇಕು, ಅದೇ ನಂಬರ್ ಬರಬೇಕು, ಅದನ್ನು ಮಡಚಿ ತಿಕ್ಕಿ ತಿಕ್ಕಿ ತಿಕ್ಕಿ ಅದು ರುಮಾಲ್ ಎಷ್ಟು ಚೆನ್ನಾಗಿ ಜೋಡಿಸ್ಕೋಬೇಕು. ನೀವು ವಿ ಸಿ ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ. ನಿಮ್ಮ ಲೆಕ್ಚರ್ ಚೆನ್ನಾಗಿರ್ಲಿಲ್ಲ ಇವತ್ತಂದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀವು ಹಾಕ್ಕೊಂಡದ್ದು ರುಮಾಲ್ ಸೊಟ್ಟಾಗಿತ್ತು ಅಂದ್ರೆ ಮಾತ್ರ ಕಷ್ಟ ಅವ್ರಿಗೆ, ಭಾಳ ಬೇಜಾರಾಗ್ಬಿಟ್ಟು. ವಾರಗಟ್ಟಲೆ ನೋಡ್ರಿ, ಹೋದ ಭಾನುವಾರ ಮಾತಾಡಿದ್ದೆ, ರುಮಾಲ್ ಸರಿ ಇರಲಿಲ್ಲ ಅಂದ್ಬಿಟ್ರು ಅವರು. ಅಷ್ಟು ನಸನಸೆ ಸ್ವಭಾವದ ಮನುಷ್ಯ, ಅಸಾಧ್ಯ ಮೃದು. ಮನುಷ್ಯರು ಬಿಡಿ, ಒಂದು ಒಂದು ಗಿಡಕ್ಕೆ ಮರಕ್ಕೆ ನೋವು ಆಗಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ.

ಲಾಲ್ಬಾಗ್ ಅಲ್ಲಿ ವಾಕಿಂಗ್ ಹೋಗಬೇಕು, ಪ್ರತಿಯೊಂದು ಮರ ಮುಟ್ಟಿ ಮುಟ್ಟಿ ಬರಬೇಕು, ಮುಟ್ಟಿ ಮುಟ್ಟಿ ಬರಬೇಕು, ಬರೀ ನೋಡೋದಷ್ಟೇ ಅಲ್ಲ, ಯಾರು ಹೋದ ಜೊತೆಗೆ ಹೋದ್ರೆ ಒಂದು ಮರ ಮುಟ್ಟಿ, ಈ ಮರ ಇದೆಯಲ್ಲ ನನ್ನ 35 ವರ್ಷ ಸ್ನೇಹಿತ ನೋಡಿ ಇದು ಅಂತ ಮೆಲ್ಲಿಗೆ ಆ ತಟ್ಟೋದು ಅಂದ್ರೆ ಜೋರಾಗಿ ಹೊಡೆಯಂಗಿಲ್ಲ, ಅದು ಮೇಲೆ ತಲ್ಟಬೇಕು ಎಲ್ಲಿ ಪೆಟ್ಟಾಗ್ತದೋ ಅನ್ನೋ ಹಾಗೆ. ಒಂದು ಸಲ ಮಂಗಳೂರಿಂದ ಕೂಶಿ ಹರಿದಾಸ್ ಭಟ್ರು ಬಂದಿದ್ರು ವಿ ಸಿ ಅವ್ರನ್ನ ಯಾವುದೋ ಕಾರ್ಯಕ್ರಮ ಕರಿಬೇಕು ಅಂತ. ಅವ್ರಿಗೆ ಅನಿಸ್ತು ಅಂದ್ರೆ ವಿ ಸಿ ಬರ್ಲಿಕ್ಕಿಲ್ಲ ತಕ್ಷಣದ, ಈಗ ವಿ ಸಿ ಅವರು 1 ತಿಂಗಳು 2 ತಿಂಗಳು ಮೊದಲೇ ಅವ್ರ ಕಾರ್ಯಕ್ರಮ ಎಲ್ಲ ಗೊತ್ತಾಗಿರೋದು, ಇದು ಮುಂದಿನ ವಾರನೇ ಇರೋ ಕಾರ್ಯಕ್ರಮ ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು, ಸರ್ ಹಿಂಗಿದೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂದರು. ಹೇ ಬಂದಿದ್ರೆ ಚೆನ್ನಾಗಿತ್ತು, ಬಂದೇ ಬಿಡ್ತೀನಪ್ಪ ನಾನು ಅಂದ್ಬಿಟ್ರು. ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ, ಮುಂದಿನ ವಾರದ ಕಾರ್ಯಕ್ರಮ ಬರೋಕೆ ರೆಡಿ ಇದ್ದಾರೆ, ಇವ್ರು ಗಟ್ಟಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಸಂಭ್ರಮದಿಂದ, ಅಯ್ಯೋ ನೀವು ಬಂದದ್ದು ಭಾಳ ಒಳ್ಳೇದಾಯ್ತಪ್ಪ, ಕರೆದದ್ದು ಭಾಳ ಒಳ್ಳೇದಾಯ್ತು, ನಾನು ಬಂದ್ಬಿಡ್ತೀನಿ 2 ದಿವಸ ಇರಬೇಕಲ್ಲಿ ಅಂತ ಕೇಳಿದರು. ಅವ್ರು 2 ದಿವಸ ಇರಬೇಕಾಗತ್ತೆ, ಇಲ್ಲಪ್ಪ ಇನ್ನೊಂದು 2 ದಿವಸ ಸೇರಿಸಿ 4 ದಿವಸ ಇರ್ತೀನಿ ಅಂದರು. ಅವ್ರಿಗೆ ಆಶ್ಚರ್ಯ, ಕರೆದ್ರೆ ಬರೋಲ್ಲ, ವಿ ಸಿ ಸಿಗೋದಿಲ್ಲ ಅಂಥದ್ದು, 4 ದಿವಸ ಬರ್ತೀನಿ ಅಂತಾರಲ್ಲ ಏನು ವಿಶೇಷ? ಹರಿದಾಸ್ ಭಟ್ರು ಕೇಳಿಬಿಟ್ರಂತೆ, ಸರ್ ನೀವು ಬರ್ತೀರಿ ನಂಬಿಕೆ ಇರಲಿಲ್ಲ ನನಗೆ, 4 ದಿವಸ ಬರ್ತೀವಿ ಅಂತೀರಿ ಏನು ವಿಶೇಷ ಅಂತ. ಆಗ ವಿ ಸಿ ಹೇಳಿದ ಮಾತನ್ನು ಗಮನಿಸಿ ಸ್ನೇಹಿತರೆ, ವಿಶೇಷ ಏನಿಲ್ಲ ಭಟ್ರೆ, ಮನೆಯಲ್ಲಿ ನನ್ನ ಮಕ್ಕಳು ಮನೆ ಹಿಂದಿನ ಜಾಗ ಇದೆಯಲ್ಲ ಸ್ವಲ್ಪ, ಅಲ್ಲಿ ಮನೆ ಕಟ್ಟಬೇಕು ಅಂತ ತಯಾರಿ ಮಾಡ್ತಿದ್ದಾರೆ, ಅಲ್ಲಿ ನಡುವೆ ಒಂದು ಮಧ್ಯದ ಹಲಸಿನ ಮರ ಇದೆ, ಆ ಕಟ್ಟಡ ಕಟ್ಟಬೇಕಾದ್ರೆ ಹಲಸಿನ ಮರ ಕಡಿಬೇಕಾಗತ್ತೆ, ಮುಂದಿನ ವಾರ ಶುರು ಮಾಡ್ತಾರೆ ಅದನ್ನು, ಆ ಘೋರ ಕೆಲಸವನ್ನು ನನ್ನ ನೋಡೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಯಾವುದಾದ್ರೂ ಊರಿಗೆ ಹೋಗ್ಬೇಕಂತಿದ್ದೆ, ನೀವು ಹೇಗೂ ಕರೆದಿದ್ದೀರಿ, ನಿಮ್ಮ ಊರಿಗೆ ಬರ್ತೀವಿ, 4 ದಿವಸ ಇದ್ದು ಆ ಮರ ಗಿರ ಕಡಿದಾದ್ಮೇಲೆ ವಾಪಸ್ ಬರ್ತೀನಿ ನಾನು ಅಂತ. ಈ ಥರದ ಇದ್ರು ನಮ್ಮ ವಿ ಸಿ, ಸೌಂದರ್ಯದ ಮಾಧುರ್ಯದ ಸರಸ ಸಜ್ಜನಿಕೆಯ ಪ್ರತಿರೂಪದಂತೆ ಇದ್ರು, ಅಂಥವ್ರು ಸಿಗ್ತಾರೆ ನಮಗೆಲ್ಲಾದರೂ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಕೇಳುಗ್ರೆ ಅಂದರೆ, ನಮ್ಮ ಸುತ್ತಮುತ್ತಲ ಅಂತ ಯಾವುದಾದ್ರೂ ಜೀವ ಇದ್ರೆ ಅದನ್ನ ಮೆಚ್ಕೋಬೇಕು, ಎತ್ತರಕ್ಕೆ ತೋರಿಸ್ಬೇಕು ಜನಕ್ಕೆ, ವಿ ಸಿ ಅಂಥವ್ರು ಇದ್ರು ಅಂತ. ಅಂಥವ್ರು ನಮ್ಮ ಸಂಸ್ಕೃತಿಗೆ ಪ್ರತೀಕರಾಗಿ ನಿಂತ್ಕೋತಾರೆ, ಸಂಸ್ಕೃತಿಯನ್ನು ಕಾಪಾಡ್ತಾರೆ, ತಾವು ಬದುಕಿರೋವರೆಗೂ ಸಂಸ್ಕೃತಿಯನ್ನು ಹರಡ್ತಾರೆ.

0: ದುಷ್ಟ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್, ಗೋವಾ ತಮ್ನೇರ್, ಕಳಸಾ ಬಂಡೂರಿ ಮತ್ತು ಬಿಡಿಎ ಪೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1 ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000 ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿ ಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಕಳೆದ ನಾವು ಜೂನ್ 1 ಜೂನ್ 30 ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ್ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ

0: ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿ ಸುಮಾರು ಎರಡು ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿ ಸುಮಾರು 6,000 ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
1: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. SIR ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ VBGRAMJI ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ VBGRAMJI ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. VBGRAMJI ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ಧ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆ ಎರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1 ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ 3 ಪ್ರಾಣ ತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು,

0: ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ ಅಕ್ಕಿ.
1: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸಭಾಸಂಸ್ಥೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತೋಕಾಯಿ ಹುತಾತ್ಮರಾದರು. ಅಲ್ಲದೆ
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 62 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
6: ಸುಮ್ಮನೊಬ್ಬಂಟಿಯಂತಿಹುದು
7: ಸುಮ್ಮನೊಬ್ಬಂಟಿಯಂತಿಹುದು
6: ಬೇಸರವಹುದು
7: ಬೇಸರವಹುದು
6: ಹೊಮ್ಮುವೆನು ಕೋಟಿ
7: ಹೊಮ್ಮುವೆನು ಕೋಟಿ
6: ರೂಪದಲ್ಲಿ ನಾನೆಂದು
7: ರೂಪದಲ್ಲಿ ನಾನೆಂದು
6: ಬೊಮ್ಮ ನೆಳಸಿದನಂತೆ
7: ಬೊಮ್ಮ ನೆಳಸಿದನಂತೆ
6: ಆ ಎಳಸಿಕೆಯೇ ಮಾಯೆ
7: ಆ ಎಳಸಿಕೆಯೇ ಮಾಯೆ
6: ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ
7: ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ.
5: ಹಿಂದಿನ ಮುಕ್ತಕದ ನೆನಪು ಮಾಡ್ಕೊಳ್ಳೋದಾದ್ರೆ ಪ್ರಪಂಚದಲ್ಲಿ ಅದೆಷ್ಟೋ ವಿಷಯಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇರ್ತವೆ, ಕೋಟ್ಯಾಂತರ ಅಂಶಗಳು ಸದಾಕಾಲ ನಮಗೆ ಕಾಣಿಸ್ತಾ ಇರುತ್ತೆ, ಕೇಳಿಸ್ತಾ ಇರುತ್ತೆ. ಅವೆಲ್ಲಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ನಂಟು ಇರೋಂಥ ಒಂದು ಗಂಟು ಈ ಬ್ರಹ್ಮಾಂಡ ಅಂತ ಹೇಳಿದರು. ಅಷ್ಟೆಲ್ಲ ವಸ್ತುಗಳ ಮಧ್ಯೆ ನಂಟು ಯಾಕಿದೆ, ಯಾಕಿರಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತೆ ಅಷ್ಟೆಲ್ಲ ವೈವಿಧ್ಯಮಯವಾದಂಥ ಜಗತ್ತು ಬಂದದ್ದಾದರೂ ಹೇಗೆ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಮುಂದಿನ 2-3 ಮುಕ್ತಕಗಳಲ್ಲಿ ಈ ಸೃಷ್ಟಿಯ ಬಗ್ಗೆ ಇರುವಂಥ ಕೆಲವು ಚಿಂತನೆಗಳನ್ನು DVJ ನಮ್ಮ ಮುಂದೆ ಇಡ್ತಾರೆ. ನಮ್ಮಲ್ಲಿ ಈ ಥರದ ಗಹನವಾದಂಥ ವಿಚಾರಗಳನ್ನೆಲ್ಲ ವಿವರಿಸೋದಕ್ಕೆ ನಮ್ಮ ವಾಂಗ್ಮಯದಲ್ಲಿ, ನಮ್ಮ ಲಿಟರೇಚರ್, ನಾವೇನು ಹೇಳ್ತೀವಿ ಪಾರಂಪರಿಕವಾಗಿ ನಮಗೆ ಬಂದಿರುವಂಥ ಲಿಟರೇಚರ್ ಅದರಲ್ಲಿ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ವಿಚಾರ ಮಂಡನೆಯಲ್ಲಿ ಮತ್ತೆ ಅಧ್ಯಾತ್ಮದ ಒಂದು ದೃಷ್ಟಿಯಿಂದ ಅತ್ಯಂತ ಉತ್ತುಂಗವಾದಂಥ ಒಂದು ಭಾಗ ಅಂತ ಹೇಳಿದ್ರೆ ಉಪನಿಷತ್ತುಗಳು. ಪುರಾಣಗಳಲ್ಲಿ ನಮ್ಗೆ ಅನೇಕ ಕಥೆಗಳು ಬರ್ತವೆ, ಇತಿಹಾಸದಲ್ಲಿ ರಾಮಾಯಣ ಮಹಾಭಾರತಗಳಿವೆ. ಸೊ ಆದರೆ ವೈಚಾರಿಕತೆಯಲ್ಲಿ ಅತ್ಯಂತ ಹಿರಿದಾದದ್ದು ಅಂದರೆ ಉಪನಿಷತ್ತು ಅಂತ. ಸೊ ಆ ಉಪನಿಷತ್ತಿನಲ್ಲಿ ಕೊಟ್ಟಿರುವಂಥ ಅಂಶಗಳನ್ನು ಈ 4 ಸಾಲುಗಳಲ್ಲಿ DVJ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬ್ರಹ್ಮ ಅಥವಾ ಸೃಷ್ಟಿಕರ್ತ, ಬೊಮ್ಮ ಅಂತ ಏನು ನಾವು ಅವಾಗ

ಇಂದ ಮೊದಲನೇ ಮುಕ್ತಕದಿಂದ ಕೇಳ್ತಾ ಇದ್ದೀವಿ. ಅವನು ಮೊದಲು ಒಬ್ಬನೇ ಇದ್ನಂತೆ. ನಾವು ಕೂಡ ಅಷ್ಟೇ ಅಲ್ವಾ, ಒಬ್ಬರೇ ಇದ್ದಾಗ ನಮಗೆ ಬೋರ್ ಅನ್ಸುತ್ತೆ, ಒಂದು ಕಂಪನಿ ಇರಬೇಕಪ್ಪ ಅಂತ ಅನ್ಸುತ್ತೆ. ಯಾರ ಜೊತೆನಾದ್ರೂ ಇದ್ರೆ ಏನೋ ಒಂದು ಚಟುವಟಿಕೆನಲ್ಲಿ ನಾವು ತೊಡಗಿಸ್ಕೋಬಹುದು, ಸಂತೋಷ ಆಗುತ್ತೆ ಅಂತ. ಹಿಂದೆ ಹೋದ್ರೆ ಬೇಜಾರು. ಬೊಮ್ಮನಿಗೂ ಹಾಗೆ ಆಯ್ತಂತೆ. ಬ್ರಹ್ಮನಿಗೆ ಒಬ್ಬನೇ ಇದ್ನಂತೆ ಮೊದಲು. ಒಬ್ಬನೇ ಇದೀನಲ್ಲ, ಬೇಜಾರಾಗ್ತಾ ಇದೆ ಅಂತ ಅನ್ನಿಸಿ ಅವನು ಸೃಷ್ಟಿಯನ್ನ ಶುರು ಮಾಡಿದ ಅಂತ ಇಲ್ಲಿ ಹೇಳ್ತಾ ಇರೋದಕ್ಕೆ ಮೂಲ ಉಪನಿಷತ್ತುಗಳಲ್ಲೂ ಕೂಡ ಇದೇ ರೀತಿಯ ಒಂದು ವಾಕ್ಯಗಳನ್ನ ನಾವು ನೋಡ್ತೀವಿ. ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತ ಭಾಗ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರುವಂತ ಭಾಗಗಳನ್ನ ನಾವು ನೋಡಿದಾಗ, ಬೃಹದಾರಣ್ಯಕದಲ್ಲೂ ಇದರ ಬಗ್ಗೆ ಬರುತ್ತೆ. ಸೊ ಅಲ್ಲಿ ಒಂದು ಭಾಗ ಬರುತ್ತೆ, ಸದೇವ ಸೌಮ್ಯ ಇದಮಗ್ರ ಆಸೀತ್. ಸತ್ ಸತ್ ಅನ್ನೋಂಥ ಭಾಗ, ಇರುವಿಕೆ ಅನ್ನೋದು ಮಾತ್ರವೇ ಮೊದಲಿತ್ತು, ಬೇರೆ ಏನು ಇರಲಿಲ್ಲ, ಬರೀ ಇರುವಿಕೆ, ಅಸ್ತಿತ್ವ ಒಂದೇ ಇತ್ತು, ಯಾವ ರೂಪದಲ್ಲೂ ಇರಲಿಲ್ಲ, ಅಸ್ತಿತ್ವವೇ ಅದಕ್ಕೆ ರೂಪ. ಆ ರೂಪ ನಮ್ಮ ಉಪನಿಷತ್ತುಗಳು ಹೇಳುವಂಥ ಪರಬ್ರಹ್ಮ ಸ್ವರೂಪ. ಸೊ ಸತ್ ಏವ ಇದಂ ಅಗ್ರ, ಇದಕ್ಕೆ ಮುಂಚೆ ಇದ್ದದ್ದು ಬರೀ ಸತ್ ಒಂದೇ ಅಂತ. ಅದು ಬೇಜಾರಾದಾಗ ಅದಕ್ಕೇನನ್ಸ್ತಂತೆ ಅಂತ ಇನ್ನೊಂದು ಉಪನಿಷತ್ತಲ್ಲಿ ಹೇಳುತ್ತೆ. ಸೊ ಅಕಾಮಯತ ಸಹ ಅಕಾಮಯತ, ಆ ಅಸ್ತಿತ್ವಕ್ಕೆ ಒಂದು ಆಸೆ ಉಂಟಾಯ್ತಂತೆ. ಅದು ಏನಪ್ಪ ಆಸೆ? ಬಹು ಸ್ಯಾಮ್, ನಾನು ಒಬ್ಬನೇ ಇದ್ದೀನಿ, ಅನೇಕವಾಗ್ತೀನಿ ಅಂತ. ಬಹು ಸ್ಯಾಮ್ ಪ್ರಜಾಯೇತಿ, ನಾನು ಅನೇಕ ರೂಪಗಳಲ್ಲಿ ನನ್ನನ್ನು ನಾನು ತೋರಿಸ್ಕೊಳ್ತೀನಿ. ಆಗ ಅದೇನು ಮಾಡ್ತು? ತದಾ ಆತ್ಮಾನಂ ಸ್ವಯಂ ಅಕುರುತ, ತನ್ನನ್ನು ತನ್ನಂತೆಯೇ ಮತ್ತೆ ಸೃಷ್ಟಿ ಮಾಡ್ಕೊಳ್ತಂತೆ. ಸೊ ಹಾಗೆ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇರುವಂಥದ್ದು ಕೂಡ, ಕೋಟಿ ರೂಪದಲ್ಲಿ ನಾನು ಹೊಮ್ಮುವೆನು. ಸೊ ನನ್ನ ರೂಪವೇ ಕೋಟಿ ರೂಪಗಳಲ್ಲಿ ಹೊರಹೊಮ್ಮಲಿ. ಸೊ ಇದು ಬೊಮ್ಮನ ಎಳೆಸಿಕೆ, ಒಂದು ಆಸೆ, ಮನಸ್ಸಿನಲ್ಲಿ ಮೂಡಿದಂಥ ಒಂದು ಭಾವನೆ. ಆ ಭಾವನೆ ಆಕ್ಚುಯಲ್ ಸೃಷ್ಟಿಗೆ ಕನ್ವರ್ಟ್ ಆಯಿತು. ಸೊ ನಮ್ಮಲ್ಲಿ ಯಾವಾಗಲೂ ಹಾಗೆ ಅಲ್ವಾ, ಇಚ್ಛಾಶಕ್ತಿ, ಒಂದು ಬಲವಾದಂಥ ಇಚ್ಛಾಶಕ್ತಿ ಇದ್ದಾಗ ಕ್ರಿಯಾಶಕ್ತಿಗೆ ಚಾಲನೆ ಸಿಗುತ್ತೆ. ನಮ್ಗೆ ಏನೂ ಅನ್ನಿಸ್ಲೇ ಇಲ್ಲಪ್ಪ, ನಮ್ಗೇನು ಬೇಕೇ ಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಂದಾಗ ಅದನ್ನ ನಾವು ಪಡ್ಕೊಳ್ಳೋದೇ ಇಲ್ಲ. ಸೊ ಆ ಇಚ್ಛಾಶಕ್ತಿ, ಆ ಒಂದು ಭಾವನೆ ಮನಸ್ಸಿನಲ್ಲಿ ಮೊದಲು ಬಂದಾಗ ಆ ಭಾವನೆಯ ಒಂದು ಫಲವಾಗಿ ಈ ಜಗತ್ತು ಸೃಷ್ಟಿಯಾಯಿತು. ಆಗ ಅದು ಸುಕೃತಂ ಉಚ್ಚಿಯತೆ ಅಂತ ಹೇಳುತ್ತೆ ಉಪನಿಷತ್ತು. ಆ ಭಾವನೆ ಆ ಪರಮಾತ್ಮನಲ್ಲಿ ಬಂದಾಗ ಆದಂತಹ ಒಂದು ಪ್ರತಿಕ್ರಿಯೆ, ಒಂದು ಪ್ರತಿಫಲ ಏನು ಅಂದ್ರೆ, ಈ ಎಲ್ಲ ಸೃಷ್ಟಿ ಅದು ಸುಕೃತಂ, ಒಳ್ಳೆಯದಾಗಿ ಬಂದದ್ದು, ಒಳ್ಳೆಯದಾಗಿ ಹೊರಹೊಮ್ಮಿರುವಂತ ಈ ಕೋಟಿ ರೂಪಗಳು. ಸೊ ಹಾಗೆ ಈ ಎಲ್ಲ ರೂಪಗಳಲ್ಲೂ ಕೂಡ ಏಕತೆಯನ್ನ ಎತ್ತಿ ಸಾರುವಂತ ನಮ್ಮ ಉಪನಿಷತ್ತಿನ ವಾಣಿಯಲ್ಲಿ ನಿಜಕ್ಕೂ ನಾವು ಸ್ತುತ್ಯಾರ್ಹ. ಎಲ್ಲರೂ ಈಕ್ವಲ್, ಆಲ್ ಆರ್ ಈಕ್ವಲ್ ಅಂತ ಹೇಳ್ತೀವಲ್ಲ, ಆದ್ರೆ ಆಲ್ ಆರ್ ಈಕ್ವಲ್ ಅಲ್ಲ ಅನ್ನೋದು ನಮಗ್ ಕಾಣಿಸುತ್ತೆ. ಈಗ ಯಾರೋ ಒಂದು ಕ್ಲಾಸ್ನಲ್ಲಿ ಯಾರೋ ಒಬ್ಬ ಫಸ್ಟ್ ರ್ಯಾಂಕು ಇನ್ನೊಬ್ಬ ಫೇಲು, ಈಕ್ವಲ್ ಎಲ್ಲಿಂದ ಬಂತು? ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ಸಾಹುಕಾರ ಇನ್ನೊಬ್ಬನಿಗೆ ಊಟಕ್ಕೆ ಗತಿ ಇಲ್ಲ, ಈಕ್ವಲ್ ಎಲ್ಲಿಂದ ಬಂತು? ಯಾರೋ ಅಧಿಕಾರಿ, ಅವನು ಅಧಿಕಾರಿ, ಇನ್ನೊಬ್ಬ ಅವನ ಕೈ ಕೆಳಗೆ ಕೆಲಸ ಮಾಡೋ ಕೆಲಸಗಾರ, ಅದು ಹೆಂಗೆ ಈಕ್ವಾಲಿಟಿ ಎಲ್ಲಿ ಬಂತು? ಸೊ ಹೀಗೆ ಭಿನ್ನತೆಯನ್ನೇ ಕಾಣ್ತಾ ಇದೀವಲ್ಲ ನಾವು ಜಗತ್ತಿನಲ್ಲಿ, ಏಕತೆ ಎಲ್ಲಿಂದ ಬಂತು ಅಂತಂದ್ರೆ ನಾವು ಮೂಲವನ್ನ ಹುಡುಕ್ಬೇಕು. ಹೊರಗೆ ಕಾಣಿಸುವಂತ ರೂಪಗಳು ಅನೇಕವಿದ್ರೂ ಕೂಡ ಆ ಎಲ್ಲದರಲ್ಲೂ ನಂಟು, ಸಂಬಂಧ ಇರುತ್ತೆ ಅನ್ನೋದನ್ನ ಇದುವರೆಗೂ ನಾವೇನು ಅರ್ಥ ಮಾಡ್ಕೊಂಡ್ವೋ ಆ ಸಂಬಂಧದ ಮೂಲ ಕಾರಣ ನಮ್ಗೆ ಇಲ್ಲಿ ಸ್ಪಷ್ಟವಾಗಬೇಕು. ಏನಪ್ಪ ಅಂತಂದ್ರೆ, ಎಲ್ಲಕ್ಕೂ ಮೂಲ ಅದು ಒಂದು, ಏಕಂ, ಅದು ಒಂದು ಯಾವುದಿತ್ತೋ ಆ ಒಂದೇ ಎಲ್ಲ ರೂಪಗಳಲ್ಲೂ ಹೊರಹೊಮ್ಮಿರುವಂಥದ್ದು. ಹಾಗಾಗಿ ನಮ್ಮಲ್ಲೆಲ್ಲ ಇರುವಂಥ ಚೈತನ್ಯದ ಮೂಲ ಒಂದೇ, ಹಾಗಾಗಿ ನಾವೆಲ್ಲ ಒಂದೇ. ತೋರಿಕೆಗೆ ಬರುವಂಥ ವ್ಯತ್ಯಾಸಗಳಲ್ಲಿ ನಾವು ಮುಳುಗಿ ಹೋಗಬಾರ್ದು, ಅದನ್ನು ಗುರುತಿಸ್ಬೇಕು, ಗೌರವಿಸಬೇಕು. ಆದರೆ ಅಷ್ಟೇ ಮುಖ್ಯವಾಗಿ ಈ ಏಕತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನನ್ನಲ್ಲಿರುವಂಥ ಸತ್, ಆ ಚೈತನ್ಯ, ಸತ್ ಚಿತ್, ಆ ಚೈತನ್ಯ ಮತ್ತೆ ಆ ಅಸ್ತಿತ್ವ ನಿನ್ನಲ್ಲೂ ಅದೇ ಇದೆ ಅನ್ನೋದನ್ನ ನಾವು ನೆನಪು ಮಾಡಿಕೊಂಡಾಗ ಬಹುಶಃ ತಾರತಮ್ಯದ ಭಾವ ಕಡಿಮೆ ಆಗತ್ತಂತೆ. ಆದರೆ

0: ಅಷ್ಟು ಸುಲಭವಾಗಿ ಅರ್ಥವಾಗಲ್ಲ. ನಮ್ಗೆ ಯಾವುದಾದ್ರೂ ಅರ್ಥವಾಗಲಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ, ಓ ಏನೋ ಮಾಯ ಮಂತ್ರ ಮಾಡಿಬಿಟ್ರಪ್ಪ ಅಂತೀವಿ. ಏನೋ ಮಾಯ ಮ್ಯಾಜಿಕ್ ಅಂದ್ರೇನು, ಎಲ್ರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರೋವಂಥ ಒಂದು ಕ್ರಿಯೆಯನ್ನು ಒಬ್ಬ ಮ್ಯಾಜಿಕ್ ಮಾಡೋವಂಥ ಅವ್ನು ಮಾಡ್ತಾನೆ ಅಲ್ವಾ. ಅಲ್ಲಿ ಯಾರೋ ಕಣ್ಣು ಕಾಣ್ತಾ ಇರೋವಂಥವ್ರನ್ನ ಇಲ್ದಂಗೆ ಮಾಡಿಸ್ಬಿಡೋದು, ಅಥವಾ ಏನೋ ಕೈ ಹಿಂಗೆ ಅಂದ್ಬಿಟ್ಟು ಹೂವು ಕೊಟ್ಬಿಡೋದು, ಹೆಂಗೆ ಮಾಡ್ತಾನೆ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಅದಕ್ಕೆ ನಾವೇನಂತೀವಿ, ಮಾಯೆ. ಸೊ ಹಾಗೆ ಭಗವಂತ ಮೊದಲು ಒಂದೇ ಇದ್ದಂತಹ ಆ ಅಸ್ತಿತ್ವದ ನಾನಾ ರೂಪವಾಗಿ ಹೊಮ್ಮಿಸಿದ ಒಂದು ಪ್ರಕ್ರಿಯೆ ಏನಿದೆಯೋ ಅದು ನಮಗೆ ಅರ್ಥವಾಗಲ್ಲ. ಅದಕ್ಕೆ ಸುಲಭವಾಗಿ ನಾವೇನು ಹೇಳೋಣ, ಅದನ್ನು ಮಾಯೆ ಅಂದ್ಬಿಡೋದು. ಮಾಯೆ ಅನ್ನೋವಂಥದ್ದು ಕೂಡ ಬಹಳ ಗಹನವಾದಂಥ ಗಂಭೀರವಾದಂಥ ಒಂದು ಚಿಂತನೆ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ಯಾ ಮಾ ಸಾ ಮಾಯಾ ಅಂತ ಒಂದು ಒಂದು ಎಕ್ಸ್ಪ್ಲನೇಷನ್ ಇದೆ. ಯಾ ಅಂದರೆ ಯಾವುದು, ಮಾ ಇಲ್ಲವೋ, ಯಾವುದು ಇಲ್ಲವೋ ಅದು ಮಾಯೆ ಅಂತ. ಯಾ ಮಾ ಅದನ್ನು ಉಲ್ಟಾ ಮಾಡಿದ್ರೆ ಮಾ ಯಾ. ಸೊ ಹಾಗೆ ನಮ್ಮಲ್ಲಿ ಈ ವಿವರಣೆಗಳನ್ನು ಕೊಡೋದರಲ್ಲಿ ಸ್ವಾರಸ್ಯಕರವಾಗಿ ವಿವರಣೆಗಳು ಇರ್ತವೆ. ಸೊ ಹಾಗೆ ಬ್ರಹ್ಮ ಒಬ್ಬಂಟಿಯಾಗಿದ್ದಂಥದ್ದು ಕೋಟಿ ರೂಪಗಳಲ್ಲಿ ಹೇಗೆ ಹೊರಹೊಮ್ಮಿದ ಅನ್ನೋದು ನಮಗೆ ಅರ್ಥವಾಗಲ್ಲ, ಹಾಗಾಗಿ ಅದನ್ನು ನಾವು ಮಾಯೆ ಅನ್ನೋಣ. ಸೊ ಮಾಯೆ, ಆ ಮಾಯೆಯಲ್ಲಿ ನಾವೆಲ್ಲ ಇದ್ದೇವೆ. ನಾವೆಲ್ಲರೂ ಈಗ ಉಳ್ಕೊಂಡಿರೋವಂಥದ್ದು, ನಮ್ಮ ಜೀವನಗಳನ್ನು ನಡೆಸ್ತಾ ಇರೋವಂಥದ್ದು ಆ ಮಾಯೆಯ ಒಂದು ಜಗತ್ತಿನಲ್ಲಿ. ಆ ಜಗತ್ತಿನ ಸೃಷ್ಟಿಕರ್ತ ಒಬ್ಬನೇ ಆದಂತಹ ಸರ್ವಶಕ್ತಿವಂತ. ಆ ಸರ್ವಶಕ್ತಿವಂತ ಕೋಟಿ ರೂಪಗಳಲ್ಲಿ ಹೊಮ್ಮಿ ನಮಗೆ ಈಗ ಜಗತ್ತಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಸೊ ಹೊರಗಿನಿಂದ ನಾವು ಏನೆಲ್ಲ ನೋಡ್ತಾ ಇದ್ದೀವೋ ಅದು ಭಗವಂತ ಮಾಡಿರುವಂಥ ಸೃಷ್ಟಿ. ನಮ್ಮ ಒಳಗೆ ಇರೋವಂಥ ಎಲ್ಲವೂ ಕೂಡ ಅದೇ ಸತ್, ಅದೇ ಚಿತ್. ಸೊ ಹಾಗಾಗಿ ನಮ್ಮೆಲ್ಲರ ಇರುವಿನ ಏಕತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮೆಲ್ಲರಲ್ಲಿ ಇರುವಂಥ ಸಂಬಂಧ ನಂಟು ಕೂಡ ನಮಗೆ ಸುಲಭವಾಗಿ ಅರ್ಥವಾಗ್ತಾ ಹೋಗುತ್ತೆ.
1: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 62 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪುರಾಣಗಳ ಪ್ರಕಾರ ಮಹಾದೇವನಾದ ಶಿವನ ದಿವ್ಯ ಪರಿವಾರದಲ್ಲಿ ಶಿವಗಣಗಳು ಅತ್ಯಂತ ಪ್ರಮುಖ ಮತ್ತು ವಿಸ್ಮಯಕಾರಿ ಪಾತ್ರವನ್ನು ವಹಿಸುತ್ತವೆ. ಶಿವಪುರಾಣ, ಲಿಂಗ ಪುರಾಣ ಹಾಗೂ ಸ್ಕಂದ ಪುರಾಣಗಳಲ್ಲಿ ಈ ಗಣಗಳ ಉತ್ಪತ್ತಿ, ಅವರ ದೈವಿಕ ಶಕ್ತಿ ಮತ್ತು ಕೈಲಾಸದಲ್ಲಿ ಅವರ ಸ್ಥಾನಮಾನಗಳ ಬಗ್ಗೆ ವಿಸ್ತಾರವಾದ ಪೌರಾಣಿಕ ಉಲ್ಲೇಖಗಳಿವೆ. ಗಣ ಎಂದರೆ ದೇವಸೇನೆ ಅಥವಾ ದೈವಿಕ ಶಕ್ತಿಗಳ ಗುಂಪು. ಪುರಾಣಗಳ ಪ್ರಕಾರ ಈ ಗಣಗಳು ಸೃಷ್ಟಿಯ ಆದಿಯಲ್ಲಿ ಶಿವನ ವಿಭಿನ್ನ ಶಕ್ತಿಗಳಿಂದ ಮತ್ತು ಅವನ ದಿವ್ಯ ಸಂಕಲ್ಪದಿಂದ ಜನಿಸಿದವು. ಇತರ ದೇವತೆಗಳು ದೇವಲೋಕದಲ್ಲಿ ಯಕ್ಷಗಂಧರ್ವದೊಂದಿಗೆ ವಾಸಿಸಿದರೆ ಬ್ರಹ್ಮಾಂಡದ ಲಯಕಾರನಾದ ಶಿವನು ಮಾತ್ರ ಸ್ಮಶಾನವಾಸಿ, ನಿಶಾಚಾರ ಹಾಗೂ ಸಮಾಜದಿಂದ ಅಪವಿತ್ರರೆಂದು ಪರಿಗಣಿಸಲ್ಪಟ್ಟ ಭೂತ, ಪ್ರೇತ, ಪಿಶಾಚಿ, ಬೇತಾಳ ಮತ್ತು ಬ್ರಹ್ಮ ರಾಕ್ಷಸರನ್ನು ತನ್ನ ಗಣಗಳನ್ನಾಗಿ ಸ್ವೀಕರಿಸಿದ್ದಾನೆ. ಬಾಹ್ಯ ರೂಪಕ್ಕಿಂತ ಆಂತರಿಕ ಭಕ್ತಿ ಶ್ರೇಷ್ಠವೆಂಬುದನ್ನು ಪೌರಾಣಿಕವಾಗಿ ನಿರೂಪಿಸಲು

ಶಿವನು ಈ ಸಮಸ್ತ ಅಲೌಕಿಕ ಜೀವಿಗಳನ್ನು ಕೈಲಾಸದಲ್ಲಿ ತನ್ನ ನಿರಂತರ ಸಹಚರರನ್ನಾಗಿ ಮಾಡಿಕೊಂಡಿದ್ದಾನೆ. ತಾಯಿ ಪಾರ್ವತಿಯು ವಿವಾಹವಾಗಿ ಕೈಲಾಸಕ್ಕೆ ಬಂದಾಗ ಪ್ರಧಾನ ಗಣನಾದ ನಂದೀಶ್ವರನು ಅವಳಿಗೆ ಸಾತ್ವಿಕ ಹಾಗೂ ತಾಮಸಿಕ ಗಣಗಳ ಸಂಪೂರ್ಣ ಪರಿಚಯವನ್ನು ಮಾಡಿಕೊಡುತ್ತಾನೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಅವರಲ್ಲಿ ಪ್ರಮುಖರೆಂದರೆ ಗಣಪತಿ, ಶಿವ ಪಾರ್ವತಿಯರ ಪುತ್ರನಾದ ಈತನು ಸಮಸ್ತ ಶಿವಗಣಗಳ ಸರ್ವಾಧಿಕಾರಿ ಹಾಗೂ ನಾಯಕ. ಪುರಾಣಗಳ ಪ್ರಕಾರ ಯಾವುದೇ ಪೂಜೆಗಿಂತ ಮುನ್ನ ಈತನಿಗೆ ಅಗ್ರಪೂಜೆ ಸಲ್ಲಿಕೆಯಾಗುತ್ತದೆ. ನಂದಿ ಮಹಾದೇವನ ವಾಹನ ಮಾತ್ರವಲ್ಲದೆ ಸಮಸ್ತ ಶಿವಗಣಗಳ ಪ್ರಧಾನ ಸಚಿವ ಮತ್ತು ದ್ವಾರಪಾಲಕ. ಈತನು ಸಾತ್ವಿಕ ಗಣಗಳ ಮುಖಂಡ. ವೀರಭದ್ರ, ದಕ್ಷ ಬ್ರಹ್ಮನು ಶಿವನಿಗೆ ಮಾಡಿದ ಅಪಮಾನವನ್ನು ಸಹಿಸದೆ ಶಿವನು ತನ್ನ ಜಟೆಯನ್ನು ನೆಲಕ್ಕೆ ಬಡಿದಾಗ ಹುಟ್ಟಿದ ಪರಮ ಭಯಂಕರ ಗಣ. ಈತನು ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದ ವೀರ. ಭೃಂಗಿ, ಶಿವನ ಅತ್ಯಂತ ನಿಷ್ಠಾವಂತ ಭಕ್ತ. ಈತನು ಕೇವಲ ಶಿವನನ್ನೇ ಪ್ರದಕ್ಷಿಣೆ ಮಾಡಲು ಭೃಂಗಿರೂಪ ತಾಳಿದನೆಂದು ಪುರಾಣ ಹೇಳುತ್ತದೆ. ಘಂಟಕರ್ಣ, ಹರಿಯರ ದ್ವೇಷವನ್ನು ಮರೆತು ಸದಾ ಶಿವನಾಮವನ್ನೇ ಕಿವಿಯಲ್ಲಿ ಕೇಳಲು ಘಂಟೆಗಳನ್ನು ಧರಿಸಿದ ವಿಶಿಷ್ಟಗಣ. ದೈವಿಕ ನಾಗಗಳು ವಾಸುಕಿ, ತಕ್ಷಕ ಮುಂತಾದ ನಾಗರಾಜರು ಕೂಡ ಶಿವನ ಆಜ್ಞೆಯನ್ನು ಪಾಲಿಸುವ ಗಣಗಳಾಗಿದ್ದಾರೆ. ಪುರಾಣಗಳ ಪ್ರಕಾರ ಈ ಗಣಗಳು ಕೇವಲ ಸೇವಕರಲ್ಲ, ಇವರು ಅಮೋಘ ಶಕ್ತಿಯುಳ್ಳ ದಿವ್ಯ ಯೋಧರು. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಶಿವನ ಆಜ್ಞೆಯಂತೆ ದುಷ್ಟ ಶಿಕ್ಷಕ ಪ್ರವೃತ್ತಿಯನ್ನು ತಳೆಯುವುದು, ದೇವತೆಗಳ ಯಜ್ಞಗಳು ವಿಧಿಬದ್ಧವಾಗಿ ನಡೆಯುವಂತೆ ಮತ್ತು ಅಲ್ಲಿ ಶುದ್ಧತೆ ಕಾಯುವಂತೆ ನೋಡಿಕೊಳ್ಳುವುದು ಇವರ ಕಾರ್ಯ. ಶಿವನು ಆನಂದ ಅಥವಾ ರುದ್ರ ತಾಂಡವಾಡುವಾಗ ಈ ಗಣಗಳು ಮಂತ್ರಮುಗ್ಧರಾಗಿ ಪಾಲ್ಗೊಳ್ಳುತ್ತಾರೆ. ನಂದಿ ಮೃದಂಗ ನುಡಿಸಿದರೆ ಭೃಂಗಿಯು ನೃತ್ಯ ಗುರುವಾಗುತ್ತಾನೆ. ಉಳಿದ ಗಣಗಳು ದೇವ ಭಾಷೆಯಲ್ಲದ ಯಾರಿಗೂ ಅರ್ಥವಾಗದ ನಿಗೂಢ ಧ್ವನಿಯಲ್ಲಿ ಶಿವನ ಮಂತ್ರಗಳನ್ನು ಜಪಿಸುತ್ತಾ ವಾದ್ಯ ನುಡಿಸುತ್ತಾರೆ. ಸತ್ಯ ಹರಿಶ್ಚಂದ್ರ, ಉಪಮನ್ಯು, ಉಪಮನ್ಯು ಮುಂತಾದ ಪರಮ ಶಿವಭಕ್ತರ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಈ ಗಣಗಳನ್ನು ಕಳುಹಿಸಿ ಕ್ಲಿಷ್ಟಕರ ಪರೀಕ್ಷೆಗಳನ್ನು ಹೊಟ್ಟುವುದನ್ನು ಪುರಾಣದಲ್ಲಿ ಓದಿದ್ದೇವೆ. ಪೌರಾಣಿಕ ದೃಷ್ಟಿಕೋನದಲ್ಲಿ ಶಿವಗಣಗಳು ಎಂದರೆ ಭಗವಂತನ ನಿಷ್ಕಲ್ಮಶ ಪ್ರೇಮದ ಪ್ರತೀಕ. ಜಗತ್ತಿನ ಕಣ್ಣಿಗೆ ಭಯಾನಕ ಮತ್ತು ವಿಕೃತವಾಗಿ ಕಾಣುವ ಜೀವಿಗಳು ಸಹ ನಿಷ್ಠೆ ಮತ್ತು ಭಕ್ತಿಯಿಂದ ದೇವತೆಗಳಿಗಿಂತಲೂ ಶ್ರೇಷ್ಠವಾದ ದಿವ್ಯ ಪದವಿಯನ್ನು ಪಡೆಯಬಹುದು ಎಂಬುದನ್ನು ಈ ಶಿವಗಣಗಳು ಸಾರುತ್ತವೆ. ಬದುಕಿನಲ್ಲಿ ಕೆಲವೊಮ್ಮೆ ನಮಗೆ ನೆರವಾಗುವುದು ಅಂತಸ್ತು, ಅಧಿಕಾರ ಆಸ್ತಿಯಲ್ಲಿ ಶ್ರೀಮಂತರಾದವರಲ್ಲ. ಆದರೆ ಪ್ರಪಂಚವೆಲ್ಲ ಉದಾಸೀನದಿಂದ ನೋಡುವ ನಾವು ಕೂಡ ಕಡೆಗಣಿಸಿ ಬಿಡುವ ಕೆಲವರು. ಯಾವುದೇ ಪುಸ್ತಕವನ್ನು ಅದರ ಮುಖಪುಟದಿಂದ ಅಳೆಯಬಾರದು ಎನ್ನುತ್ತಾರೆ. ಅಂತೆಯೇ ಮನುಷ್ಯರನ್ನು ಅವರ ಗುಣಗಳಿಂದ ಗೌರವಿಸಲು ಕಲಿಯಬೇಕು. ಆಪತ್ತಿಗಾದವರೇ ನೆಂಟರು. ಪ್ರಿಯ ಕೇಳುಗರೇ, ಕೇಳುದಲ್ಲಷ್ಟೊತ್ತು ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು,

0: ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಗ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲಾ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು 1 ದಿನವೂ ಕೆಲಸವಿಲ್ಲದೆ ಇರಬಾರದು.

0: ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಬೆಳಗ್ಗೆ 4 ಗಂಟೆಗೆ ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನಡೆಸಲು ನಿರ್ಧರಿಸಿದೆ. UPTET 2026 ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ TET ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. TET ಪರೀಕ್ಷೆಯು ಗುರುವಾರದಿಂದ July 4ರವರೆಗೆ ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20 ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗೋಲುಗಳನ್ನು ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18ಕ್ಕೆ ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು DR ಕಾಂಗೊ ವಿರುದ್ಧ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದೇ 5-18 ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ

0: ಐಎಚ್ ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವ ಸಿದ್ಧತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 0-0 ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ಸರಗೂರಿನ 4ನೇ ವಾರ್ಡಿನ ಶ್ರೀಯುತ ಪುಟ್ಟರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಕಲಚೇತನ ವ್ಯಕ್ತಿಯ ಸಮಸ್ಯೆ ಹಾಗೂ ಒಂದು ಜೀವನ ಚರಿತ್ರೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ 4ನೇ ವಾರ್ಡಿನ ಶ್ರೀಯುತ ಪುಟ್ಟರಾಜುರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಮಸ್ಯೆ ಮತ್ತು ಒಂದು ಜೀವನದ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ. ಥ್ಯಾಂಕ್ ಯು.
2: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್, ನಮ್ಮ ಜನಧ್ವನಿ ಕೇಳುಗರಿಗೆ.
4: ನನ್ನ ಹೆಸರು ಪುಟ್ಟರಾಜು ಅಂತ, ಸರಗೂರು 4ನೇ ವಾರ್ಡ್ ನಿವಾಸಿ.
2: ಏನ್ ಸಮಸ್ಯೆ ಇದೆ ಸರ್ ನಿಮ್ಗೆ?
4: ನಮ್ದು ಎಡಗಲು ಅಮ್ಯುನಿಸೇಷನ್ ಆಗಿದೆ
2: ಮೇಡಮ್. ಎಷ್ಟು ವರ್ಷಗಳಾಗಿದೆ ಸರ್?
4: 12 ವರ್ಷ ಆಗಿದೆ ಮೇಡಮ್.
2: ಯಾವ ಕಾರಣದಿಂದ ಈ ಸಮಸ್ಯೆ ಶುರುವಾಯ್ತು ಸರ್ ನಿಮ್ಗೆ?
4: ನಮ್ ಮಂಡಿ ಸ್ವಲ್ಪ ನೋವು ಕಾಣಿಸ್ಕೊಂಡಿತ್ತು. ಮಂಡಿ ನೋವು ಕಾಣಿಸೋದು ನೋವಾಗಿ ಸ್ವಲ್ಪ ಅದು ಡಾಕ್ಟರ್ ತೋರ್ಸಂಗಂಟ ಅದು ಶುರು ಗ್ಯಾಂಗ್ ಇನ್ಕೊಂಡಾಗ ಕಾಲ ಆಪರೇಷನ್ ಮಾಡ್ಬೇಕು ಅನ್ಕೊಂಡೆ.
2: ಅಂದ್ರೆ ಮುಂಚೆ ನಿಮ್ಗೆ ಆರೋಗ್ಯ ಸಮಸ್ಯೆ ಏನಿದ್ದಿತ್ತು?
4: ಚೆನ್ನಾಗಿದ್ದೀನಿ. ನಾನು ಸೆಕೆಂಡ್ ಪಿ ಸಿ ಓದ್ತಿದ್ದೆ. ನಾನು 2008 ನನಗೆ ಹಿಂಗೆ ಆಪರೇಷನ್ ಮಾಡಿದ್ರು. ಅಲ್ಲಿ ಗಂಟ ಚೆನ್ನಾಗಿದ್ದೀನಿ.
2: ಯಾವ ವಯಸ್ಸಿನಲ್ಲಿ ಈ ತರ ಆಗಿತ್ತು?
4: ಆಗ ನನಗೆ ಒಂದು 18 ವರ್ಷ ಆಗಿತ್ತು.
2: 18 ವರ್ಷ. ಏನ್ ಶಿಕ್ಷಣ ಪಡ್ಕೊಂಡಿದ್ರ ಸರ್ ನೀವು?
4: ನಮ್ದು ಎಸ್ ಎಲ್ ಸಿ ಆಗಿತ್ತು. ಸೆಕೆಂಡ್ ಪಿ ಸಿ ಗಂಟ ಓದಿದ್ವಿ ನಾನು. ಆ ಟೈಮ್ನಲ್ಲಿ ಸ್ವಲ್ಪ ಹಿಂಗೆ ಆಪರೇಷನ್ ಆಯ್ತಲ್ಲ, ನಾನು ಓದೋಣ ಎಕ್ಸಾಮ್.
2: ಅಂದ್ರೆ ನೀವು ಉತ್ತಮ ಶಿಕ್ಷಣವನ್ನು ಕೂಡ ಪಡ್ಕೊಂಡು ನಂತರದ ಶಿಕ್ಷಣದ ಹಂತದಲ್ಲಿ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತು ಅಂತ. ದಿಢೀರ್ನಂತೆ ಈ ತರ ಸಮಸ್ಯೆ ಆಗೋದಕ್ಕೆ ಕಾರಣ ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆ ಏನಾದ್ರು ಇತ್ತ ಸರ್?
4: ಏನಿತ್ತು, ನಮ್ಮ ಆರೋಗ್ಯವಾಗಿ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಅದು ಸಡನ್ ಆಗಿ ಹಂಗ ನೋವು ಕೊಟ್ಬಿಟ್ಟು ಹೋದ ಟೈಮ್ನಲ್ಲಿ ನನ್ಗೆ ಹಂಗದ್ದು ಸ್ವಲ್ಪ ನಡೆಯಕ್ ಆಯ್ತಿತ್ತಿಲ್ಲ ಜೋರಾಗಿ. ಆಮೇಲೆ ಕೆಳಗಡೆ ಚೊಡ್ ಮಾಡಿಸ್ಬೇಕು ಕುಂದೋಣಿಲ್ಲ. ನನ್ಗೆ ಬಹಳ ನೋವು ಕೊಡೋದು, ಸರ್ಕಾರ ನೋವು ಕೊಡೋದು, ನೋವು ಕೊಡೋದು. ಆಗ ನಮ್ಗೆ ಕಾಲೇಜ್ಗೆ ಹೋಗಿಲ್ಲ ಆ ಟೈಮಲ್ಲಿ. ಆಗ ಬಂದು ಸರ್ಗೂರು ವಿವೇಕಾನಂದ ಆಸ್ಪತ್ರೆ ದೋಸ್ತಾಗ ಸೀತಾರಾಮ್ ಸರ್, ಅದು 2 ಮಾತ್ರೆ ಕೊಟ್ಟಿದ್ರು. ಹಾಗೆ 1-2 ತಿಂಗಳ ಗಂಟ ನೋವಿತ್ತಿಲ್ಲ ಅದು. ಆಮೇಲ ತಿರಕುವೆ ಸ್ವಲ್ಪ ಈಗ ಸ್ಕೂಲ್ಗಿಂತ ರಜೆ ಇಟ್ಟುವಾಗ ಸ್ವಲ್ಪ ಕೆಲಸ ಗಿಲ್ಸ ಅದು ಗಾರಾಗಿರ ಕೆಲಸ ಅಂತ ಹೋಗುತ್ತೆ ನಿಮ್ಗೆ. ಆಗ ನೋವು ಕೊಟ್ಟಿದ್ದರು. ಆಗ ಸ್ವಲ್ಪ ನೋವು ಕೊಟ್ಟಾದ್ಮೇಲ ನಾನು ತಿರಕ್ ಹೋಗ್ಕೋಸ್ಕರ ಅವ್ರೊಂಚೂರು ಚೆಕಪ್ ಮಾಡಿ ಮಂಡಿಯಿಂದ ಒಂಚೂರು ಫೀಸ್ ತಗೊಳ್ಳಿ ಲ್ಯಾಬ್ ಕಳಿಸಿ ಅದು ಹಿಂಗೆ ಹಿಂಗೆ ಆಗಲ್ಲ ಗಂಟು ಗಂಟ್ಕೊಂಡು ಹೇಳಿದ್ರು. ಆಗ ಮೈಸೂರು ಲ್ಯಾಬ್ ಕರ್ಕೊಂಡು ತೋರ್ಸಾಗಂಟ ಹಿಂಗ ಹಿಂಗ ಸ್ವಲ್ಪ ಜಾನ್ರಿ ಈಗೀಗ ಹರಡ್ತಾವಲ್ಲ
2: ಅಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೂಡ ನಿಮ್ಗೆ ಈ ತರ ಒಂದು ಆಪರೇಷನ್ ಆಗಿದ್ದು ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏನ್ ವೃತ್ತಿ ಮಾಡ್ತಿದ್ರಿ ಸರ್ ನೀವು?
4: ಅದೇ ಏನಿಲ್ಲ, ಓದ್ತಿದ್ದೀನಿ. ಆಗ ನಾನು 2008 ಸೆಕೆಂಡ್ ಪಿ ಸಿ ಓದ್ತಿದ್ವಿ. ಆಮೇಲೆ ಸ್ವಲ್ಪ ಈ ಸ್ಕೂಲ್ ಮಧ್ಯೆ ಹೊರವರ್ತಿಕ ಪ್ರಶ್ನೆ ಮಾಡ್ತಿರ್ಲ, ಆಗ ಏನೋ ರಜೆ ಕೊಡ್ತಿರ್ತ. ಆಗ ಸ್ವಲ್ಪ ಮಲ್ಕೊಂಡೇನ ಅನ್ಬಿಟ್ಟು ಗಾರಾಗಿರ ಕೆಲಸ ಮಾಡ್ಕೊಂಡು ಶಾನ್

0: ಅಲ್ಲಿ ಮರಗಳು ಎಷ್ಟ ಟೈಮ್ ಅಲ್ಲಿ ನೋವು ಸ್ಟಾರ್ಟ್ ಬಿಟ್ಬಿಟ್ಟು ನಾನು ಮೆಟ್ಲು ಹತ್ತದಿ ಇಳಿಯೋದು ಹತ್ತದಿ ಇಳಿಯೋದು ಮಾಡ್ಬಿಟ್ಟು ಜಾಸ್ತಿ ನೋವು ಕೊಟ್ಬಿಟ್ಟು ನಾನು.
1: ನಂತರದ ಚಿಕಿತ್ಸೆಗೆ ಎಲ್ಲೂ ಹೋಗ್ಲಿಲ್ವಾ ಸರ್ ನೀವು?
0: ಎಲ್ಲೂ ಹೋಗಿಲ್ಲ. ನಾವು ಈಗ ಕೆಲವರು ಹೇಳ್ತಿದ್ರು ವಾಯಿಗೆ ಗಣ್ಣು ವಾಯಿಗೆ ಇಳ್ಕೊಬಿಡದ ಉಪ್ಪು ಉಪ್ಪು ಹುರಿದ್ಬಿಟ್ಟು ತುಡಿ ಮಾಡೋದ್ಬಿಟ್ಟು ತುಡಿ ಅನ್ಕೊಂಡೆಲ್ಲ ಮಾಡ್ಕೊಂಡು ಆಮೇಲೆ ಏನ್ ಮೂಢನಂಬಿಕೆಗಳವಲ್ಲ ಎಲ್ಲ ದೇವ್ರುಗಳು ಅನ್ಕೊಂಡೆಲ್ಲ ಹೇಳ್ತಿದ್ರಲ್ಲ ಎಲ್ಲ ಓದು ಅದೇನು ನಡೀನಿ.

0: ದಿನಗಳಲ್ಲಿ ನಿಮ್ಗೆ ಜೀವನ ನಡ್ಸೋಕೆ ಎಷ್ಟು ಕಷ್ಟ ಆಯ್ತು?
1: ಆಗ ಬಹಳ ಕಷ್ಟ ಆಯ್ತು. ನಾನು ನಡೀತಿದ್ದಮ್ಮ ಈ ರೀತಿ ಸಡನ್ ಹಿಂಗ ಆಗ್ಬಿಡ್ತಲ್ಲ ಅಂತ ಒಂದು ವರ್ಷ ಎರಡು ವರ್ಷ ಮಟ್ಟು ಮನೆಗೆ ಬರ್ತಾನೆ ಬರ್ಲಿ. ನನಗೆ ಜೀವನವೇ ಬೇಡ, ಜಾತಿ ಜೈತಿ ಈ ಓದ ವಿಚ್ನಲ್ಲಿ ಎಲ್ಲ ಚೆನ್ನಾಗಿರೋದ್ರಿಂದ ಹಿಂಗ ಆಯ್ತಲ್ಲ ಜೀವನ ಬೇಡ ಅನ್ಕೊಂಡು ನಾನು ತುಂಬಾ ಕುಗ್ಗೋಗ್ಬಿಟ್ಟು ನಾನು ಕೂಡ ಮುದ್ದೆ ಮನೆ ಒಳಗೆ ಕುಂತ್ಕೊಂಡು ಎಲ್ಲ ಓಡಾಡ್ರು ನಾನು ಸರಿ. ಆಗ ನಮ್ಮ ಸರ್ಗುರು ವಿವೇಕಾನಂದ ಹಾಸ್ಪಿಟಲ್ ಕಡೆಯಿಂದ CCST ನೋಡಿಸ್ತಿದ್ದೀವಿ ಅಂದ್ರೆ ರಮೇಶ್ ಸರ್, ಶ್ರೀಧರ್ ಸರ್, ಸದಾಶಿವ ಸರ್ ಅವರೆಲ್ಲ ನಮ್ಮನ್ ಗುರುತಿಸಿ ಬಂದು ನೀವು ಎದುರ್ಕೋಬೇಡಿ ಮಾಡಿ ಅನ್ಕೊಂಡಾಗ ನಮ್ಗೆ ಕೃತಕ ಕಾಲು ಏರ್ಪಾಡ್ ಮಾಡ್ತೀವಿ. ಅದು ಸ್ವಲ್ಪ ನಡೆದಿಂದ ಹೆಚ್ಚಿಗೆ ನಾನು ಬೀದಿಲಿ ಸ್ವಲ್ಪ ಓಡಾಡ ಹಿಂಗ್ ಮಾಡಿ ಸ್ವಲ್ಪ ಎಲ್ಲರ ಜೊತೆ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ತಿರುಗಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಸ್ವಲ್ಪ ಆಮೇಲೆ ಸ್ವಲ್ಪ ದುಡ್ಡು ಗಿಡ್ಡು ಎಲ್ಲ ಮಾಡಿಸ್ಕೊಂಡು ಎಲ್ಲ ಕೆಲ್ಸಗಳನ್ನ ನಾನೇ ಮಾಡ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಈಗ ಸ್ವಲ್ಪ ನಾನು ಕಷ್ಟ ಮಟ್ಟಿಗೆ ಈಗ ಎಲ್ಲರ ಜೊತೆ ಚೆನ್ನಾಗಿದೆ.
0: ನಂತರದ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪರಿಚಯ ಆಗಿ ಒಂದು ನಿಮ್ಮ ಜೀವನಕ್ಕೆ ಒಂದು ದಾರಿ ಆಗಿದೆ.
1: ಹೌದು, ಅವರೇ ಸಹಕಾರ ಕೊಟ್ಟು ಸಹಾಯ ಮಾಡಿದ್ರು. ನಮ್ಮ ಕೃತಕ ಕಲಾಗಳಾಗ್ಲಿ ಆಮೇಲೆ ಸರ್ಕಾರದಿಂದ ಏನೇನು ಅನುದಾನಗಳು ಸವಲತ್ತುಗಳು ಯುಡಿಗಳು ಅವರು ಮೇನ್ ಕಾರಣ ನಮಗೆ ಕೃತಕ ಕಾಲ ಕೊಡ್ತಿರೋ ಮೇಡಮ್ ಚೆನ್ನೈ ಕಡೆಯಿಂದ ಚಿಕ್ಕ ಈಗ ನಾಲ್ಕೈದು ಬಾರಿ ಅವರೇ ಕೊಟ್ಟಿರೋದು. ಅದ್ರ ಸಹಾಯದಿಂದ ಈಗ ನಾನು ಎಲ್ಲರೂ ಸರಿ ಸಮಾನವಾಗಿ ತಿರುಗಾಡ್ಕೊಂಡು ಚಂದಾಗಿ ಈಗ ಜೀವನ ಮಾಡ್ತೇನೆ.
0: ಪ್ರಸ್ತುತ ಏನ್ ವೃತ್ತಿ ಮಾಡ್ತಾ ಇದೀರಾ ಸರ್ ನೀವು?
1: ನಮ್ದು ಇದು ಫಾರೆಸ್ಟ್ ಆಫೀಸ್ ಹತ್ರ ಅಂಬೇಡ್ಕರ್ ಭವನ ಹತ್ರ ಒಂದು ಪ್ರತಿ ಅಂಗಡಿ ಇಟ್ಟು ಅಕ್ಕೋದು ಜೆರಾಕ್ಸ್ ಅಂಗಡಿ ವಿವೇಕಾನಂದ ಸಂಸ್ಥೆ ಕಡೆ ರಮೇಶ್ ಸರ್ ಅವರೇ ಜೆರಾಕ್ಸ್ ಮಿಷಿನ್ ಕೊಟ್ಟರು. ಹಾ, ಅದ್ ಮಾಡ್ಕೊಂಡು ಈಗ ಮಕ್ಕಳು ಬೈಂಡು ಪೆನ್ಗಳು ಅದನ್ನೆಲ್ಲ ಮಾಡ್ಕೊಂಡು ಚಿಕ್ಕದಾಗಿ ಪ್ರತಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾರೆ.
0: ಹೇಗ್ ನಡೀತಿದೆ ಸರ್ ವ್ಯಾಪಾರ?
1: ಪರವಾಗಿಲ್ಲ ಮೇಡಮ್, ಸ್ವಲ್ಪ ಈಗ ಸೀಸನ್ ಕಮ್ಮಿ, ಈಗ ಮರುಗಳು ಸ್ವಲ್ಪ ಪಕ್ಕದಲ್ಲಿ ಚೌಟು ಇತ್ತು ಮರುಗಳು ನಡೀತಿದೆ. ಪರವಾಗಿಲ್ಲ ಸ್ವಲ್ಪ
0: ಅಂದ್ರೆ ವ್ಯಾಪಾರ ಪರವಾಗಿಲ್ಲ, ಉತ್ತಮವಾಗಿ ಜೀವನಕ್ಕೆ ದಾರಿ ಆಗುವ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅಂತ ಹೇಳ್ತಾರೆ.
1: ಮನಗ ಆಮೇಲೆ ಸ್ವಲ್ಪ ಮನೆಯಲ್ಲಿ ನೋಡ್ಕೊಂಡು ನಮ್ಮ ತಾಯಿಯವರು ಅವರನ್ನ ತಾಯಿಯವರು ಕೂಲಿ ಗಿಲಿ ಕೆಲ್ಸ ಹೋಯ್ತಾರ. ನಾನು ಅದ್ರ ಜೊತೆಲಿ ಸಿಂಪಲ್ ಆಗಿ ಸ್ವಲ್ಪ ವ್ಯಾಪಾರ ಕಡಿಮೆ 300-400 ರೂಪಾಯಿ ವ್ಯಾಪಾರ 400-500 ಆಯ್ತದ. ಅವ್ರ ಜೊತೆ ನಾನು ಸ್ವಲ್ಪ ಮನೆಗೆ ತರಕಾರಿ ತಂದ್ಕೊಡು ಮಾಡೋದು ಎಲ್ಲ ಮಾಡ್ತಾವೆ.
0: ಮನೇಲಿ ಯಾರ್ಯಾರು ಇದ್ದೀರಿ ಸರ್ ನೀವು?
1: ಮನೇಲಿ ನಮ್ದು ಅಣ್ಣರು ಇಬ್ಬರವ್ರ ಮೇಡಮ್, ಅವರು ಮದುವಾಗಿ ಸಪ್ರೇಟ್ ಆಗೋಗ್ರ ಅವರು. ಈಗ ನಾವು ನಮ್ ತಾಯಿಯವರು ಕೂಲಿ ಕೆಲಸ ಕೆಲಸ ಮಾಡ್ಕೊಂಡು ಅವರು.
0: ಅಂದ್ರೆ ಪ್ರೀವಿಯಸ್ ನಿಮ್ಮ ಫ್ಯಾಮಿಲಿ ತರ ಸಮಸ್ಯೆ ಇತ್ತ ಸರ್?
1: ಅದೇ ನಮ್ ಸಡನ್ ಆಗಿ ಯಾವ್ದು ನಮ್ ಕಣ್ ನಾನು ಕನಸು ಮನಸ್ಸಿನಲ್ಲಿ ತಿಳ್ಕೊಂಡಿದ್ದಿಲ್ಲ. ಈ ಹೋದ ಟೈಮ್ ನಲ್ಲಿ ಹಿಂಗಾಗೋದು ಸಡನ್ ಆಗಿ ಎಂತವ್ರಿಗಾದ್ರು ಬೇಜಾರು. ನಮ್ ಫ್ಯಾಮಿಲಿ ಯಾರಿಗೂ ಇತ್ತಿಲ್ಲ. ನಮಗೆ ಅದು ಅಂತಂದ್ರ ಸೀತಾರಾಮ್ ಡಾಕ್ಟರ್ ಸರ್ ಅದು ಶರೀರದ ಈಟ್ನಿಂದ ಹಂಗ ಆಗಿರೋದು. ಅದು ಬಹಳ ಪ್ರಯತ್ನ ಪಟ್ಟರು ಅವ್ರು ಆಪರೇಷನ್ ಮಾಡಿ ಕೈಗೆ ಬಡದು ಜೀವನ ಹುಡುಗಾಗ ಅವರು ಹೆಚ್ಚಿಕೊಂಡು 2 ಗಂಟೆ ಟೈಮ್ ಮಾಡಿದ್ವಿ ಆಪರೇಷನ್ ಮಾಡಿದ್ರು. ಅವ್ರು ಮಾಡಿ ಸಡನ್ ಆಗಿ ಇಲ್ಲ ಇದಾಗುತ್ತದೆ ಮಂಡಿ ಮೇಲೆ.
0: ಅಂದ್ರೆ ಸಾಕಷ್ಟು ರೀತಿ ಚಿಕಿತ್ಸೆಗಾಗಿ ಹಲವಾರು ರೀತಿ ಯೋಚನೆ ಮಾಡಿ ಒಂದು ಆಪರೇಷನ್ ಗೆ ನೀವು ಮುಂದಾದ್ರಿ.
1: ಹೌದು ಮೇಡಮ್.
0: ಸರ್, ಈಗ ಒಂದು ವಿಶೇಷ ಚೇತನ ಅಂತಂದ್ರೆ ಸಿಕ್ಕಾಬಟ್ಟೆ ಕಷ್ಟ, ಒಂದು ಜೀವನ ಒಂದು ಸಿಕ್ಕಾಬಟ್ಟೆ ಕಷ್ಟ. ಈ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಎದುರಾದ್ವಾ ನಿಮ್ಗೆ? ಯಾಕಂತಂದ್ರೆ ನೀವು ನಡೀತಾ ಇದ್ರಿ, ಆ ನಂತರದ ದಿನಗಳಲ್ಲಿ ನಡೀತಾ ಇರ್ಲಿಲ್ಲ. ಇದನ್ನ ಸಂಭಾಳಿಸದಾಗಿರ್ಬೋದು, ಈಗ ಸುತ್ತಮುತ್ತ ಆಗಿರ್ಬೋದು, ನಿಮ್ಗೆ ಯಾವ್ದಾದ್ರು ಸಮಸ್ಯೆ ಎದುರಾದ್ವಾ? ಈಗ ಏನಾದ್ರು ಸಮಸ್ಯೆಗಳು ನಿಮ್ಗೆ ಎದುರಾದ್ವಾ ಸರ್, ಅಂದ್ರೆ ಒಂದು ವಿಶೇಷ ಜೀವನ ಕಷ್ಟ, ಈ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ?
1: ಸಮಸ್ಯೆ ಆಗಿದೆ ಮೇಡಮ್. ಸ್ವಲ್ಪ UDID ಕಾರ್ಡ್ ಪೆನ್ಷನ್ ಅದೆಲ್ಲ ಮಾಡಿಸ್ಬೇಕು ಅಂತ ಸ್ವಲ್ಪ ಈಗ ಓಡಾಡ್ಬೇಕು, ಯಾರು ಜೊತೆಗೆ ಇಲ್ಪಿಲ್ಲ. ಆಮೇಲೆ ನಮ್ಗೆ ಗೊತ್ತಾಯ್ತಿದ್ದ ಎಲ್ಲೆಲ್ಲಿ ಹೋಗಿ ಮಾಡಿಸ್ಬೇಕು, ಏನೇನು ದಾಖಲಾತಿಗಳು ಕೊಡ್ಬೇಕು, ಪೆನ್ಷನ್ ಆಗ್ಲಿ ಆಮೇಲೆ ಗಾಡಿದು ಟೂ ವೀಲರ್ ಗಾಡಿ ಆಗ್ಲಿ UDID ಕಾರ್ಡ್ ಆಗಲಿ ಸ್ವಲ್ಪ ಯಾರೋ ಈಗ ಇದ್ ಮಾಡ್ತಿದ್ದಿಲ್ಲ, ನಾನೇ ಹೋಗಿ ಮಾಡಿಸ್ಕೊಳ್ತೀನಿ. ಸಮಸ್ಯೆ ಆಗಿತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು UDID MRW ಎಲ್ಲ ಸಹಾಯದಿಂದ ಅವ್ರನ್ನ ಹೇಳ್ಕೊಡ್ತಾರೆ. ಆಮೇಲೆ ಸಂಸ್ಥೆಯವರು ಹೇಳಿ ಮಾಡಿ
0: ಅಂದ್ರೆ ನಂತರದ ದಿನಗಳಲ್ಲಿ ಈಗ ನೀವು ಒಂದು ವಿಶೇಷ ಚೇತನರಾಗಿದ್ರಿ, ಆ ನಂತರದ ದಿನಗಳಲ್ಲಿ ನಿಮ್ಗೆ ಅಂದ್ರೆ ಸಾರ್ವಜನಿಕವಾಗಿ ಆಗಿರ್ಬೋದು, ಸುತ್ತಮುತ್ತ ಆಗಿರ್ಬೋದು, ನಿಮ್ಮ ಒಂದು ಕುಟುಂಬ ವರ್ಗದ ಆಗಿರ್ಬೋದು, ಏನಾದ್ರೂ ಟೀಕೆಗಳು ಬರ್ತಾ ಇದ್ವಾ?
1: ಟೀಕೆಗಳು
0: ಅಂದ್ರೆ ಒಂದು ವಿಶೇಷ, ಅಂದ್ರೆ ಒಂದು ವಿಶೇಷ ವ್ಯಕ್ತಿ ಜೀವನದಲ್ಲಿ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ, ಈ ನಿಟ್ಟಿನಲ್ಲಿ ಅವ್ರನ್ನ ಆಡ್ಕೊಳ್ಳೋ ಜನರು ಹೆಚ್ಚಾಗಿರ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳು ಸ್ಟಾರ್ಟಿಂಗ್ ಇದ್ದಾದ್ರೆ?
1: ಆತರ ಏನೂ ಇಲ್ಲಮ್ಮ, ಎಲ್ಲ ಹಿಂಗ ಆಗೋದ್ನಲ್ಲ ಹಿಂಗ ಆಯ್ತಲ್ಲ ಎಲ್ಲ ಹತ್ತು ಕಟ್ಟಿ ಹೊಟ್ಟು ಅದಕ್ಕೆ ಏನು ಹೇಳ್ತಿದ್ರು ಅವ್ರು ಮಾಡು ಕೂತ್ಕೊಂಡು ಏನಾರ ಒಂದ್ ಜೀವನ ಒಂದ್ ಜೀವನ ರೂಪ ಮಾಡೋದು

0: ಅಂತಂದು ಯಾರು ಕೊಡ್ತೀರಾ ಅವರ
1: ಈ ನಿಟ್ಟಲ್ಲಿ ಸಂಸ್ಥೆ ಏನಾದ್ರು ನೀವು ತರಬೇತಿ ತಗೊಂಡಿದ್ದೀರಾ ಸರ್?
0: ಸಂಸ್ಥೆಯಲ್ಲಿ ನಾನು 2 ಸಲ ತರಬೇತಿ ತಗೊಂಡಿದ್ದೀನಿ.
1: ಯಾವ್ದು ಸರ್?
0: 2016 ಟೆನ್ಷನಲ್ಲಿ ಉದ್ಯಮಶೀಲತೆ ತರಬೇತಿ ಅಂತಂದ್ರು ಟೆನ್ಷನಲ್ಲಿ ತರಬೇತಿ ಕೊಟ್ಟಿದ್ರು. ರಮೇಶ್ ಸರ್ ಶ್ರೀಧರ್ ಸರ್ ಅವರೇ ಕಳಿಸಿದ್ರು. ಆಮೇಲೆ ಈಗ ಈಗ ಹೋದ 27ನೇ ತಾರೀಕಲ್ಲಿ ಯಾವೊಂದು ಅದು ಅದೇ ತರಬೇತಿ 2 ಸಲ ಹೋಗಿದ್ದೀನಿ ಟೆನ್ಷನಲ್ಲಿ 3 ದಿನ ಬ್ಯಾಂಕ್ ಆಮೇಲೆ ಅಂದ್ರೆ ಅಲ್ಲಿ ಯಾವ ಕೊಟ್ಟಿದ್ರು 3 ದಿನ ತರಬೇತಿ.
1: ಹೇಗ ಅನಿಸ್ತಿದೆ ಸರ್ ತರಬೇತಿ ಜೀವನಕ್ಕೆ ಉಪಯೋಗ ಆಗ್ತಾ ಇತ್ತ?
0: ತರಬೇತಿ ಪಡವ ಪರವಾಗಿಲ್ಲ ಮೇಡಮ್. ಅಲ್ಲಿ ಫಸ್ಟ್ ಹೋದಾಗ ನನಗೆ ಸುಮ್ಮನೆ ಮನೆಯಲ್ಲಿ ಏನು ದಿನ ಸಿಗ್ತೀವಿ ವೇಸ್ಟ್ ಆಗಿ ವೇಸ್ಟ್ ಆಗಿ ಎಲ್ಲೂ ಹೋಯ್ತಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಾಡ್ಕೊಂಡು ಸಾಲ ಕಳ್ಕೊಂಡು ಇರ್ತೀವಿ. ಈಗ ಅಲ್ಲಿಂದ ನೀವು ಕುಂತಬೇಡಿ ಒಂದು ಅಂಗಡಿ ಸಂಗಡಿ ಮಾಡಿ ನಾವು ಬ್ಯಾಂಕ್ ಕಡೆ ಸಾಲ ಲೋನ್ ಕೊಡ್ತೀನಿ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಮಾಡಿನಿ. ಅಲ್ಲಿಂದ ಬಂದಾದ್ಮೇಲೆ ನಾನು ಕುಂತ್ಕೊಂಡಿಲ್ಲ. ಆಗ ಸ್ವಲ್ಪ ಸಾಲ ಇಲ್ಲ ಮಾಡ್ತೀವಿ ಚಿಕ್ಕದಾಗಿ ನಮ್ಮ ಅಣ್ಣ ತಂದಿರೆಲ್ಲ ಸಪೋರ್ಟ್ ಮಾಡಿ ಚಿಕ್ಕದಾಗಿ ಸೆಟ್ಟಿ ಮಾಡಿ ಇನ್ನೇನ 4 ವರ್ಷ 5 ವರ್ಷದಿಂದ ಜೀವನ ಮಾಡ್ತಿದ್ದೀವಿ.
1: ಅಂದ್ರೆ ಉದ್ಯಮಶೀಲತೆ ತರಬೇತಿನ ತಗೊಂಡ ನಂತರ ನೀವು ಅಂಗಡಿಯನ್ನ ಶುರು ಮಾಡಿ ನಂತರ ದಿನಗಳಲ್ಲಿ ಆದಾಯವನ್ನ ಗಳಿಸಿ ಜೀವನ ಸಾಗಿಸೋಕೆ SBM ಕೂಡ ನಿಮಗೆ ಸಹಕರಿಸಿತು,
0: ಅನುಕೂಲ ಮಾಡಿಕೊಡ್ಬೇಕು
1: ಸರ್. ಈ ನಿಟ್ಟಿನಲ್ಲಿ ಕುಟುಂಬದ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಒಬ್ಬ ವಿಶೇಷ ವ್ಯಕ್ತಿ ತನ್ನ ಜೀವನ ನಡೆಸೋಕೆ ಕುಟುಂಬದ ಸಹಕಾರ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ನಿಮ್ಮನ್ನ ಹೇಗ್ ನೋಡ್ಕೋತಾ ಇದಾರೆ, ಹೇಗ್ ಸಹಕಾರ ಕೊಡ್ತಾ ಇದಾರೆ?
0: ನಮ್ಮ ಮನೆಯವರು ನಮ್ಮ ತಾಯಿಯವರಾಗ್ಲಿ ನಮ್ಮ ಅಂದಿರಾಗ್ಲಿ ಪರವಾಗಿಲ್ಲ, ಎಲ್ಲ ಅವರು ಸಹಕಾರ ಕೊಟ್ಟರು. ಏನೇ ಏನೇ ಕೆಲಸ ಆಗ್ಬೇಕಾದ್ರು ಅವರೇ ಮಾಡೋರು. ನಮ್ಮ ತಾಯಿಯವರು ಅವರು ಕೆಲಸ ಹೋಗ್ರಿಂದ ಅನ್ನೇ ಆಪರೇಷನ್ ಅನ್ನು ಮಾಡಿದ್ವಿ, ಚೆನ್ನಾಗಿ ನೋಡ್ಕೊಂಡ್ರು, ಸಹಕಾರ ಕೊಟ್ಟರು. ಅವರು ಎಲ್ಲಿಗಾದ್ರು ಯಾವ್ದೇ ಆಫೀಸ್ ಆಗಲಿ ಕರ್ಕೊಂಡು ಏನೇ ಕೆಲಸ ಮಾಡ್ಕೋದ್ರು ಅವರು ಮಾಡ್ತಾರೆ. ಆಧಾರ್ ಕಾರ್ಡ್ ಆಗ್ಲಿ ರೇಷನ್ ಕಾರ್ಡ್ ಆಗ್ಲಿ ಆಮೇಲೆ ಮೈಸೂರ್ಗ ಏನಾರ ಕೆಲಸ ಆಗ್ಬೇಕಾದ್ರೆ ಅವರೇ ಎಲ್ಲ ಗಾಡಿ ಮಾಡ್ಕೊಂಡು
1: ತುಂಬಾ
0: ಸಹಕಾರ ಮನೆಯವ್ರ ಕಡೆಯಿಂದ ಹುಡುಕಾಡ್ದಿಂದ
1: ಕುಟುಂಬದ ಸಹಕಾರ ಸಾಕಷ್ಟು ರೀತಿಯಲ್ಲಿ ದೊರೆತಿದ್ದು ಉತ್ತಮ ಜೀವನ ಮಾಡಕ್ಕೆ ಸಹಕಾರ ಆಗ್ತಾ ಇದೆ. ಸರ್, ಈ ನಿಟ್ಟಿನಲ್ಲಿ ವಿಶೇಷ ವ್ಯಕ್ತಿಗಳು ಕೆಲಸ ಮಾಡದೆ 4 ಗೋಡೆ ಮಧ್ಯೆ ಏನು ಮಾಡಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಭಾವನೆಯನ್ನು ಬೆಳೆಸ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಅಂತ ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ಹಿಂಗಾಗೋಯ್ತಲ್ಲ, ನಮ್ ಜೀವನನೇ ಇಷ್ಟು ಅನ್ಕೊಂಡು ಯಾವ್ದೇ ಕಾರಣಕ್ಕೂ ಅಂದ್ರೆ ಉಳಿದಾಗಲಿ ವಿಶೇಷ ಚೇತನರಲ್ಲಿ ಕುಟ್ಬಾರ್ದು. ಧೈರ್ಯವಾಗಿ ಎಲ್ಲರೂ ಸರಿ ಸಮಾನವಾಗಿ ಒಂದು ಅವ್ರ ಏನ್ ಸಾಧ್ಯ ಅವ್ರ ಕೆಲಸ ಏನ ಏನಾಯ್ತ ದೊಡ್ಡ ಮಟ್ಟದ ಕೆಲಸ ಮಾಡೋದು ಏನ ಒಂದು ಸಣ್ಣ ಪುಟ್ಟ ವ್ಯಾಪಾರ ಆಗ್ಲಿ ಒಂದೇನಾರ ಒಂದು ಅಂಗಡಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಬೇರೆಯವ್ರ ಅವಲಂಬಿಸಾಗಿರ್ಬಾರ್ದು. ನಮ್ ಸ್ವಂತ ನಮ್ ಕೆಲಸ ನಾವೇ ಮಾಡ್ಕೋಬೇಕು. ನಮ್ ಕೈಲಿ ಆಯ್ತಾ ಅದೇನೇ ಕೆಲಸ ಆಗಿದ್ರೆ ನಾವ್ ಮಾಡಿ ತೋರಿಸಿ ಅವ್ರು ಕುಟ್ಬಾರ್ದು. ಅವ್ರು ಮುಂದೆ ಬರ್ಬೇಕು, ಮುಂದೆ ಬಂದವರು ಒಳ್ಳೆ ಜೀವನ ನಡೆಸಬೇಕು ಅಂತ ನನಗೆ.
1: ಸರ್, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ತಗೋತಾ ಇದ್ದೀರಾ ನೀವು?
0: ಅದೇ ಮೇಡಮ್, ಇದು 1400 ರೂಪಾಯಿ ಪಿಂಚಿನ್ ಬರ್ತಾವಲ್ಲ
1: ಪಿಂಚಿನ್ ದುಡ್ಡು ತಗೋತಾರೆ.
0: ಫ್ರೀ ವೀಲರ್ ಒಂದು ಬೈಕ್ ಕೊಟ್ಟಿದ್ದಾರೆ. ನಾವ್ ಎರಡು ಸೌಲಭ್ಯ
1: ಸರ್. ಈಗ ಒಬ್ಬ ವಿಶೇಷ ವ್ಯಕ್ತಿ ಅಂತಂದ್ರೆ ಆ ವ್ಯಕ್ತಿನ ಸಮಾಜದಲ್ಲಿ ಗೌರವಿಸೋದು ಮತ್ತೆ ಕಡೆಗಣಿಸೋದು ತುಂಬಾ ಜಾಸ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ನೀವೇನಾದ್ರು ಆತರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಈಗ
0: ಆತರ ಏನಿದೆ ಮೇಡಮ್? ಎಲ್ಲ ಕ್ಲೋಸಾಗಿ ಚೆನ್ನಾಗಿ ಅವ್ರ ಆ ರೀತಿ ಏನು ಯಾರು ಕಡೆಗಣಿಸಿಲ್ಲ, ಕ್ಲೋಸಾಗಿ ಚೆನ್ನಾಗಿ ತೊಂದ್ರೆ ಇಲ್ಲ, ಪರವಾಗಿಲ್ಲ ಮೇಡಮ್. ಅಕ್ಕಪಕ್ಕದ ಫ್ರೆಂಡ್ಸ್ ಆಗ್ಲಿ ಅಂದ್ರು ಸಪೋರ್ಟ್ ಸಹಕಾರ ಕೊಡ್ತಾರ. ಮಾಡು ನೀನು ಬೇಡ, ನಿನ್ ಕೈಲಿ 100 ರೂಪಾಯಿ 50 ರೂಪಾಯಿ ಸಂಪಾದನೆ ಮಾಡುವುದು ವೇಸ್ಟ್ ಆಗುತ್ತೆ. ಬೇಡ ವೇಸ್ಟ್ ಆಗಲಿ ತಿರುಗಾಡೋದು, ನಿಮ್ ಜೀವನ ನೀನ್ ಮಾಡು, ನಿಂತು ಎಲ್ಲ ಸಹಕಾರ.
1: ಈ ನಿಟ್ಟಿನಲ್ಲಿ ವಿಶೇಷ ವ್ಯಕ್ತಿಗಳಿಗೆ ನೀವೊಬ್ಬ ಮಾದರಿ ವ್ಯಕ್ತಿಯಾಗಿ ಏನ್ ಸಂದೇಶವನ್ನ ಕೊಡ್ತೀರಾ ಸರ್? ಈಗ ಎಷ್ಟೋ ಜನ ನಮ್ಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಅನ್ನೊಬ್ರು ನಡಿಯಕ್ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಕೂತೋಗ್ಬಿಟ್ಟಿರ್ತಾರೆ. ಈ ವ್ಯಕ್ತಿಗಳಿಗೆ ನೀವೇನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಸರ್?
0: ನಾವ್ ಪ್ರಯತ್ನ ಪಡ್ಬೇಕು, ಪ್ರಯತ್ನ ಪಟ್ಟು ಅವರು ಈಗ ಆಗದೆ ಕೆಲಸ ಈಗ ಮಾಡ್ಬೇಕು. ನನ್ಗೆ ಆಗಲ್ಲ ತಿನ್ಕೊಂಡು, ನನ್ ಇಷ್ಟೇ ಜೀವನ, ನಾನು ಇನ್ನೇನು ಮಾಡಕ್ಕಲ್ಲ ಮುಂದಕ್ಕ ಅನ್ಕೊಂಡು ಯಾವತ್ತೂ ಮನುಷ್ಯ ಹಂಗ ವಿಶೇಷರು ಬಾರ್ದು. ಅವ್ರು ಏನೇ ಕೆಲಸ ಆಗ್ಲಿ ನಾನು ಮಾಡ್ತೀನಿ, ನಾನು 4-5 ಜನಗಳ ಜೊತೆಗೆ ತಳಿತೀನಿ, ತಳಿತೀನಿ. ಬೇರೆಯವ್ರ ಅವಲಂಬಿತವಾಗಿ ನಾನು ಇರ್ಬಾರ್ದು. ಜೀವನ ಮಾಡ್ಕೊಂಡು ಸಾಧನೆ ಮಾಡಿ, ಏನಾರ ಒಂದು ಜೀವನ ಸಂಪಾದನೆ ಮಾಡಿ ಮಾಡ್ಕೊಂಡು ಮಾಡ್ಬೇಕು.
1: ಅಂದ್ರೆ ಪ್ರಯತ್ನವೇ ಜೀವನ. ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡೆದ ಯಾವ ಪ್ರತಿಫಲವನ್ನು ಕೂಡ ದೊರಕಲ್ಲ. ಈ ನಿಟ್ಟಿನಲ್ಲಿ ಯಾವಾಗ್ಲೂ ಪ್ರಯತ್ನ ಪಟ್ಟು ಫಲವನ್ನ ಪಡಿಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ರಿ. ಸರ್, ಈಗ ಸಂಸ್ಥೆ ನಿಮ್ಗೆ ಸಾಕಷ್ಟು ರೀತಿಯ ಬೆಂಬಲವನ್ನ ನೀಡಿದೆ. ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್?
0: ಹೆಚ್ಚು ಕಡಿಮೆ ನಮ್ಗೆ ಒಂದು 5-6

0: ಹಿಂದೂ ಸಂಸ್ಥೆ ಕಡೆಯಿಂದ ನಮ್ಗ ಒಳ್ಳೆ ಒಂದು ಸಂಘ ಮಾಡ್ಕೊಟ್ರು ಅವರು. ಸಂಘ ಸಂಘ ಪ್ರಾರಂಭ ಆಯ್ತು 2017 ಪ್ರಾರಂಭ ಆಯ್ತು. ಅವ್ರ ಸಂಘ ಎಂ ಪಿ ರಮೇಶ್ ಸರ್, ಶ್ರೀಧರ್ ಸರ್ ಅವರೆಲ್ಲ ನಾವು ಎಲ್ಲ ಇಲ್ಲಿ ಸರ್ಗುಟ್ಟಮ್ನಲ್ಲಿ ಎಲ್ಲ ವಾರ್ಡ್ ಅವರು ಸೇರಿ ಸಂಘ ಮಾಡಿ ನೀವು 50 ರೂಪಾಯಿ ಉಳಿತಾಯ ಕಟ್ಟಿ ನಿಮ್ ಜೀವನ ಈಗ ಕಾಸು ವೇಸ್ಟ್ ಮಾಡ್ತಾ ಇರ್ತೀವಿ ವಾರ ವಾರ ಪ್ರತಿ ವಾರ 50 ರೂಪಾಯಿ ಅದನ್ನ ಜೀವನ ರೂಪಾಯಿ ತಂದು ಸಂಘ ಮಾಡುದು. ಸಂಘ ಮಾಡಿ ಈಗ ಒಬ್ಬೊಬ್ಬರು ಉಳಿತಾಯ 1000 ರೂಪಾಯಿ ಒಬ್ಬರು ಒಂದು 9 ಕಿಟ್ಟಿನಿ ಸಂಘದಲ್ಲಿ ಅದು ನಮ್ ಇಷ್ಟಿ ನಮ್ಮ ಸರ್ವ ಟೌನ್ ಅಲ್ಲಿ ಎಷ್ಟು ಹೊರಡವ ಅಷ್ಟು ಜನಗಳು ಒಬ್ಬೊಬ್ರು ಒಬ್ಬೊಬ್ರು ಒಟ್ಟು 10 ಸೀಟಿಂಗ್ ಮಾಡಿ 10 ಸೀಟು ಈಗ ಸಂಘ ಮಾಡ್ಕೊಂಡು 4-5 ವರ್ಷದಿಂದ ಸಂಘ ನಡೆಸ್ಕೊಂಡು ವಯಸ್ಸಾದ ತೊಂದರೆ ಆಗಿಲ್ಲ ಅವ್ರಿಗೆ. ಆಮೇಲೆ ಸಂಸ್ಥೆ ಕಡೆಯಿಂದ ನಾವು 7 ಜನ ಅದು ಅದು ಕೊಡ್ತಿರು. ಆಮೇಲೆ ಕ್ಯಾಂಪ್ ಗಳು ಈ ಸೆಂಟ್ರಲ್ ಇಡಿಪಿ ಟ್ರೈನಿಂಗು ಸಾಧನ ಸಲಕರಣೆಗಳು ಕೊಡ್ತಿರೋದು ಸಂಸ್ಥೆ ಕಡೆ ಒಂದು ಏನಾರು UDAD ಆಮೇಲೆ ನಿರಾಮ ಯೋಜನೆ ತಂದ್ಬಿಟ್ಟು ಅದೆಲ್ಲ ಮಾಡಿಸಿ ಆಮೇಲೆ ಈಗ ಸ್ವಲ್ಪ ದಿನದಲ್ಲಿ ಒಂದು 3 ವರ್ಷ ನಮ್ದು ವಿಶೇಷ ತಮ್ಮದು ಶ್ರೀ ಚಿಕ್ಕಡೇಮ ಶ್ರೀಮಬ್ಬಿದ್ದು ಫೋಟೋ ಅಂತ ಮಾಡ್ಕೊಂಡಿದ್ವಿ ತಾಲೂಕಲ್ಲಿ. ಆ ತಾಲೂಕಲ್ಲಿ MLA ಸೇರಿಸ್ಬಿಟ್ಟು ದಿನಾಚರಣೆ ಎಲ್ಲ ಬಾಲ್ಫೀಲ್ಡ್ ಆಮೇಲೆ ಅಲ್ಲಿ ಪ್ರಗತಿ ಸ್ಕೂಲ್ ಅಲ್ಲಿ 2 ಸಲ
1: ಮಾಡ್ತೀವಿ
0: ಹಂಗೆ ಒಕ್ಕೂಟದ ಕಡೆಯಿಂದ. ಆ ವರ್ಷ ಯಾಕಂದ್ರೆ ನಮ್ಗೆ ಇವತ್ತಿನ ಸಂಸ್ಥೆ ರಮೇಶ್ ಸರ್ ಶ್ರೀಧರ್ ಸರ್ ಅವರು ನಮ್ಗೆ ಸಪೋರ್ಟ್ ಮಾಡಿ ಮಾಡಿ ನಿಮ್ಗೆ ಯಾವಾಗ್ಲೂ ಇರ್ತದೆ ಅನ್ಕೊಂಡು ಬೆನ್ನೆಲುಬಾಗಿ ನಿಮ್ಗೆ ಬಹಳ ಅನುಕೂಲ ಮಾಡ್ತೀವಿ.
1: ಸಂಘದಲ್ಲಿ ನೀವು ಕೂಡ ಸದಸ್ಯರಾಗಿದ್ದೀರಾ ಸರ್?
0: ಹೌದು ಮೇಡಮ್.
1: ಈಗ ನಿಮ್ಮ ಉಳಿತಾಯ ಆ ಒಂದು ಸಂಘದಲ್ಲಿ ಏನಾದ್ರು ಅಮೌಂಟ್ ಅನ್ನ ತಗೊಂಡು ಜೀವನ ಅಥವಾ ಅಭಿವೃದ್ಧಿಯನ್ನ ಕಂಡ್ರದುಂಟ?
0: ಹೌದು ಮೇಡಮ್. ಕೆಲವರು ಸಂಘದವರು ಒಂದು 10,000 20,000 ನಮ್ಮ ನಾವು ಬ್ಯಾಂಕ್ ನಲ್ಲಿ ತಗೊಂಡಿಲ್ಲ, ಬ್ಯಾಂಕ್ ನಲ್ಲಿ ತಗೊಂಡು ಬಡ್ಡಿ ಅಂದ್ಬಿಟ್ಟು ನಮ್ಮ ಉಳಿತಾಯನೇ 1 ಲಕ್ಷ ರೂಪಾಯಿ ದುಡ್ಡು ಅದ. ಅದರಲ್ಲಿ ಕಡಿಮೆ ಬಡ್ಡಿಲಿ ಅವ್ರು ಎಷ್ಟು ಕೇಳ್ತಾರ ಅಷ್ಟು 2 ರೂಪಾಯಿ ಬಡ್ಡಿಲಿ 2 ರೂಪಾಯಿ 3 ರೂಪಾಯಿ ಬಡ್ಡಿಲಿ 10,000 20,000 ತಗೊಂಡು ಅವರು ಮಾಮೂಲಿ ಆಂತರಿಕ ಸಾಕು ಆಮೇಲೆ ಆಟೋ ಓಡಿಸ್ತಾರ ಅದೆಲ್ಲ ಮಾಡ್ತಾರೆ. ಅದೇ ಉಳಿತಾಯ ವಾರಕ್ಕೆ 50 ರೂಪಾಯಿ ಉಳಿತಾಯ ಕಟ್ಟಿ ಪ್ರತಿ ಭಾನುವಾರ 50 ರೂಪಾಯಿ ಕಟ್ಟಿ ನೋಡು. ಈಗ ಒಬ್ಬೊಬ್ರು ಉಳಿತಾಯ 11,500 ರೂಪಾಯಿ ಉಳಿತಾಯ ಆಗಲ್ಲ. ಒಂದು ಒಬ್ರು ಕಳಿಸ್ಬಿಟ್ರು ಪ್ರತಿ ವಾರ ನಡೆಸಿಕೊಂಡು ಸಂಘದಿಂದ ನಮ್ಮ ಸಂಘದಿಂದ ಒಬ್ಬರು 20,000 ಅಂತ ತಗೊಂಡು ತಿಂಗ ತಿಂಗ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ತೀನಿ. ಎಲ್ಲ ರಮೇಶ್ ಪ್ರಾರಂಭ ಮಾಡಿ ಎಲ್ಲ ದುಡ್ಡು ತಗೊಂಡು ಕಟ್ಕೊಂಡು ಹೋಗ್ತಾರೆ.
1: ಈ ನಿಟ್ಟಿನಲ್ಲಿ ಸಂಸ್ಥೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ಸಂಸ್ಥೆ ಅವ್ರು ಪರವಾಗಿಲ್ಲ ಮೇಡಮ್, ಸಂಸ್ಥೆ ಕಡೆಯಿಂದ ನಮ್ಗೆ ಬಹಳ ಅನುಕೂಲ ಆಗದ. ಸಂಘ ಮಾಡಕ್ಕಾಗ್ಲಿ ಒಂದು ಜೀವನ ರೂಪಿಸ್ಕೊಳಕ್ಕಾಗ್ಲಿ ನಾನು ಎಲ್ಲಿ ಎಲ್ಲಿ ಯಾವ್ದೇ ಕೆಲಸ ಮಾಡಕ್ಕಾದ್ರು ಹೇಳ್ತಾರ ಅವ್ರು ಹಿಂಗ್ ಮಾಡ್ತಾನೆ. ಒಂದು UDAD ಕಾರ್ಡ್ ಆಗ್ಲಿ ಒಂದು ಪೆನ್ಷನ್ ಆಗ್ಲಿ ಅವರು ಹೇಳಿ ಅವರು ಸಂಸ್ಥೆ ಕಡೆಯಲ್ಲಿ ಮಾಡಿಸ್ಕೊಡ್ತಾರ. ರಮೇಶ್ ಸರ್, ಶ್ರೀಧರ್ ಸರ್, ಸದಾಶಿವ ಸರ್ ಅವರೆಲ್ಲ ಪ್ರತಿ ಹೇಳ್ತಾರ ಮೀಟಿಂಗ್ ಗಳಿಗೆಲ್ಲ ಬಂದು ತಿಂಗ ಮೀಟಿಂಗ್ ಗಳಿಗೆಲ್ಲ ಭಾಗವಹಿಸ್ತಾರೆ. ಅಲ್ಲೇ ಬರ್ತೀವಿ ಮೇಡಮ್, ಒಕ್ಕೂಟದವರೆಲ್ಲ ಬಂದು ಮೀಟಿಂಗ್ ಮಾಡ್ತಾರೆ. ಅವರು ಸಹಕಾರ ಕೊಡ್ತಾವ್ರ ನಮ್ಗೆ ಸಪೋರ್ಟ್
1: ಮಾಡ್ತಾರೆ. ಸಹಕಾರ ಕೊಡ್ತಾರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಕೂಡ ಹೇಳಕ್ಕೆ ಇಷ್ಟಪಡ್ತೀರಿ ನೀವು?
0: ಹೌದು ಮೇಡಮ್, ತುಂಬಾ ಧನ್ಯವಾದಗಳು
1: ಸರ್. ಒಟ್ಟಾರೆ ಜನತ್ವನಿ ಕೇಳೋಗರಿಗೆ ನೀವೊಬ್ಬ ವಿಶೇಷ ವ್ಯಕ್ತಿಯಾಗಿ ನಿಮ್ಮ ಮಾದರಿಯ ಮಾತುಗಳನ್ನ ಹೇಳೋದಾದ್ರೆ.
0: ಹಲೋ ಸರ್, ಈಗ ಅಂಗವಿಕಲರು ಹೇಳಿ ಮೇಡಮ್.
1: ಹೇಳಿ ಸರ್. ಈಗ ಅಂಗವಿಕಲರು ಕಂಡ್ರೆ ಕೆಲವರು ಕಡೆಗಣಿಸ್ರು, ಈ ನಿಟ್ಟಿನಲ್ಲಿ ಅಂತ ವ್ಯಕ್ತಿಗಳಿಗೆ ನೀವೇನ ಒಬ್ಬ ವಿಶೇಷ ವ್ಯಕ್ತಿಯಾಗಿ ಅವ್ರಿಗೂ ಕೂಡ ಜೀವನ ಇದೆ
0: ವಿಶೇಷ ಚೇತನರಾಗಿ ಯಾರು ಅದು ಶಾಪವಲ್ಲ ಅಂಗವಿಕಲ ಶಾಪಲ್ಲ ಅವ್ರು ಪಡ್ಕೊಂಡು ಬಂದಿರೋದು ಅಲ್ಲ ಅಸಚಿರೋ ಆಗಿರೋದು. ಅವ್ರ ಯಾರು ಕಡೆಗಣಿಸ್ಬೇಡಿ, ಯಾರು ಕಡೆಗಣಿಸ್ಬೇಡಿ. ಅವ್ರಿಗೆ ನೊಯ್ಯ ಮಾತ್ಕೊಳ್ಳೋ ಸಿದ್ಧ ಮಾತ್ಕೊಳ್ಳೋ ಅವ್ರು ಅವರು ಸರಿ ಸಾಮಾನ್ಯವಾಗಿ ನಮ್ಮಂಗೆ ಬಾಳಿ ಸಪೋರ್ಟ್ ಮಾಡ್ಬೇಕು. ಸರ್ ಸಪೋರ್ಟ್ ಮಾಡ್ಬೇಕು ಮಾಡ್ತಾನೆ, ಸಹಕಾರ ಸಪೋರ್ಟ್ ಮಾಡಿ ಜೀವನ ನಡೀತಿ ಅಂತೇಳಿ ಸಹಕಾರ ಕೊಡ್ಬೇಕು. ಅವ್ರನ್ನ ಒಂದು ಕಡೆಗಣಿಸೋದಾಗ್ಲಿ ಅವ್ರ ಮನ್ಸು ನೋವಾಗ ನಮ್ಮ ರೈತಿ ಮಾತಾಡೋದು ಆಗ್ಬಾರ್ದು. ಅವ್ರು ಅವರು ಎಲ್ಲರಂತೆ ಜೀವನ ಹೇಳ್ಬೇಕು ಮೇಡಮ್.
1: ಹೌದು, ಅಂದ್ರೆ ವಿಶೇಷ ವ್ಯಕ್ತಿಗಳಿಗೂ ಕೂಡ ಉನ್ನತ ಜೀವನ ಇದೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸೋದು ಒಂದು ಸಮಾಜದ ಕೆಲಸ ಆಗ್ಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ್ತಿದ್ರಿ. ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನಿಮ್ಮ ಸಮಸ್ಯೆ ಬಗ್ಗೆ ಮತ್ತೆ ನಿಮ್ಮ ಜೀವನ ಹೇಗ್ ನಡೆಸಿ ಧನ್ಯವಾದಗಳು.
0: ನಿಮಗೂ ನನ್ನ ಕಾರ್ಯಕ್ರಮ ಆಗುವಂತಿ ಏನೇನ್ ಸಮಸ್ಯೆಗಳು ತುಂಬಾ ಧನ್ಯವಾದಗಳು
1: ಸರ್. ಸಂಸ್ಥೆ ಕಡೆಯಿಂದ ಇನ್ಯಾವತರ ತರಬೇತಿ ತಗೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಥವಾ ಇನ್ನೇನಾದ್ರು ನಿಮ್ಗೆ ಬಿಸ್ನೆಸ್ ಡೆವಲಪ್ ಆಗಿ ಇನ್ನೇನಾದ್ರೂ ನಿಮ್ಗೆ ಆಸಕ್ತಿ ಇದೆಯಾ ಮಾಡ್ಬೇಕು ಅನ್ನೋ ಒಂದು?
0: ಮಾಡ್ಬೇಕು ಮೇಡಮ್.
1: ಯಾವ ತರ ಸರ್
0: ತರಬೇತಿ ಬೇರೆ ಬೇರೆ ತರಬೇತಿಗಳು ಇಡಿಪಿ ಟ್ರೈನಿಂಗ್?

0: ಹೇಳಿದ್ರೆ ಮಾಡ್ತೀನಿ ಪರವಾಗಿಲ್ಲ, ನಮ್ಮ ಸಂಸ್ಥೆನೂ ಬಹಳ ಸಹಕಾರ ಕೊಡ್ತಾ
1: ಇದೆ
0: ಸಂಸ್ಥೆ ಕಡೆಯಿಂದ, ಒಂದು ಕಾಲ್ಗಳಾಗ್ಲಿ ಎಲ್ಲ ಆಗ್ಲಿ ಬೀದರ್ ಸರ್ ಇಲ್ಲಿಗೆ ಬರ್ತಾರ ಎಲ್ಲ ಮಾಡಿ ಮಾಡ್ಕೊಳ್ತಾರೆ. ಬಹಳ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್,
0: ತುಂಬಾ ಧನ್ಯವಾದಗಳು.

0: ಕೇಳುವರೆ ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ 4ನೇ ವಾರ್ಡಿನ ಶ್ರೀತಾ ಪುಟ್ಟರಾಜ್ರವರು. ಇಲ್ಲಿಗೆ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ಸರಗೂರಿನ 4ನೇ ವಾರ್ಡಿನ ಶ್ರೀಯುತ ಪುಟ್ಟರಾಜುರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 23 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ.

ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್.

0: ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸಂದೀಪ್, ಶಿವಪ್ರಸಾದ್, ರಾಹುಲ್, ಸುರೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
1: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ

0: ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಜಂಬದ ಕುಣಿತದ ನವಿಲು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಪ್ರೀತಿಯ ಚಿಂತನೆ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಬಗ್ಗೆ ತಿಳಿಯೋಣ. ಭಾರತದ ರಾಷ್ಟ್ರ ಪಕ್ಷಿ ನವಿಲು, ಸೌಂದರ್ಯ, ಪ್ರೀತಿ, ಸಮ್ಮಿಲನದ ಸಮೃದ್ಧಿ, ಜೀವನದ ಸಂಕೇತ. ಇದು ತನ್ನ ಗಾಂಭೀರ್ಯದಿಂದ ಆಕರ್ಷಕ ಗಡಿಗಳಿಂದ ನೋಡುಗರನ್ನ ಮಂತ್ರ ಮುಗ್ಧಗೊಳಿಸುತ್ತದೆ. ವಿಶ್ವದಲ್ಲಿ ನವಿಲಿನ ಮೂರು ಪ್ರಭೇದಗಳಿದ್ದು, ಎರಡನ್ನ ಏಷ್ಯಾದಲ್ಲೂ ಮತ್ತು ಒಂದನ್ನ ಆಫ್ರಿಕಾದಲ್ಲೂ ನೋಡಬಹುದು. ಭಾರತದ ನವಿಲು ನೀಲಿ ಬಣ್ಣದಾದರೆ ಆಗ್ನೇಷ್ಯಾ ಏಷ್ಯಾದ್ದು ಹಸಿರು ಬಣ್ಣಕ್ಕೂ ಮತ್ತು ಆಫ್ರಿಕಾ ನವಿಲು ಕೆಂಪು ಹಸಿರು ನೀಲಿ ಮಿಶ್ರಿತ ಬಣ್ಣಕ್ಕಿರುತ್ತದೆ. ಭಾರತದ ಉಪಖಂಡಗಳಲ್ಲಿ ಮಾತ್ರ ಕಂಡುಬರುವ ನೀಲಿ ನವಿಲು ಸಾಧಾರಣವಾಗಿ ನೆಲದ ಮೇಲೆ ಗುಂಪಾಗಿ ಓಡಾಡುವ, ಕೆಲವೊಮ್ಮೆ ಗಿಡ ಮರದ ಮೇಲೂ ಕಾಣಿಸಿಕೊಳ್ಳುವ ದೊಡ್ಡ ಗಾತ್ರದ ಹಕ್ಕಿ. ಇದನ್ನ ಕುರುಚಲು ಕಾಡು, ಉದುರಲೆ ಕಾಡು, ಒಣಬಯಲು ಪ್ರದೇಶಗಳಲ್ಲಿ, ಕೃಷಿ ಭೂಮಿಗಳಲ್ಲಿ, ಹಳ್ಳಿಗಳ ಹೊರಹೊಲಯದಲ್ಲಿ, ಕೆರೆ ಸರೋವರದ ಬಳಿಯೂ ಕಾಣಬಹುದು. ಹಿಂದೂ, ಬೌದ್ಧ, ಇಸ್ಲಾಮೀ ಧರ್ಮಗಳಲ್ಲಿ ಮಹತ್ತರ ಸ್ಥಾನ ಪಡೆದ ನವಿಲು ಜಾತ್ಯತೀತ ಪಕ್ಷಿಯಾಗಿ ತನ್ನನ್ನು ಗುರುತಿಸಿಕೊಂಡಿದೆ. ನಮ್ಮ ಪುರಾಣ ಕಥೆಗಳಲ್ಲಿ ಉಲ್ಲೇಖಗೊಂಡಂತೆ ಶ್ರೀಕೃಷ್ಣ ಕಿರೀಟದಲ್ಲಿ ನವಿಲುಗರಿ ಶಾಶ್ವತವಾಗಿ ನೆಲೆ ಕಂಡರೆ ಸಮರದೇವ ಕಾರ್ತಿಕೇಯನ ವಾಹನವಾಗಿ ವಿಶೇಷವಾಗಿ ಗೌರವ ಪಡೆದುಕೊಂಡಿದೆ. ಸಿಂಧೂ ನಾಗರಿಕತೆಯ ಹರಪ್ಪ ಸಮುದಾಯದವರು ಉಪಯೋಗಿಸಿದ ಮಡಿಕೆ ಹೂಚಿಗಳ ಮೇಲೆ ನವಿಲಿನ ಚಿತ್ರ ಇರುವುದು ವಿಶೇಷವಾಗಿ ದಾಖಲಿಸಬೇಕಾದ ಸಂಗತಿಯಾಗಿದೆ. ಹಾಗಾಗಿಯೇ ಸಾಂಚಿ ಸ್ತೂಪದ ಮೇಲೆ ಕುಶಾನರ ಮುದ್ರೆಯಲ್ಲಿ, ಗುಪ್ತ ಸಾಮ್ರಾಜ್ಯದ ನಾಣ್ಯಗಳಲ್ಲಿ ನವಿಲಿನ ಸುಂದರ ಚಿತ್ರ ಕಂಡುಬಂದಿದೆ. ಮೊಘಲ್ ಸಾಮ್ರಾಟರ ಅರಮನೆಯಲ್ಲೆಲ್ಲ ನವಿಲಿನ ಕೆತ್ತನೆಗಳು, ಚಿತ್ತಾರಗಳು ರಾರಾಜಿಸಿ ಗತವೈಭವ ಸಾರಿದ್ದಾರೆ. ಕಳೆದು ಹೋದ ಸಾಮ್ರಾಟ ಶಹಜಾನ ನವಿಲಿನ ಸಿಂಹಾಸನ ಕಣ್ಣ ಮುಂದೆ ಸರಿದಾಗ ಮನದಲ್ಲಿ ವಿವಾದ ಛಾಯೆ ಹಾದು ಹೋಗುತ್ತದೆ. ಮ್ಯೂಸಿಡೇನಿಯಾದ ಮಹಾನ್ ರಾಜ ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಲು ಬಂದಾಗ ರಾವಿ ನದಿಯ ದಡದಲ್ಲಿ ಗುಂಪಾಗಿ ಹಾರುತ್ತಿದ್ದ ನವಿಲಿನ ಹಿಂಡಿಗೆ ಮನಸ್ಸೋತು ಅದಕ್ಕೆ ಹಾನಿ ಮಾಡದೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದ ಮತ್ತು ತನ್ನ ದೇಶಕ್ಕೆ ಹಿಂತಿರುಗಿ ಹೋಗುವಾಗ ನೂರಾರು ನವಿಲುಗಳನ್ನು ಕೊಂಡೊಯ್ದು ತನ್ನ ದೇಶ ಮತ್ತು ವಿದೇಶದಲ್ಲಿ ಪ್ರದರ್ಶನ ಮಾಡಿದನೆಂದು ತಿಳಿದು ಬಂದಿದೆ. ಮನಮೋಹಕ ಗರಿಗಳನ್ನು ಹೊಂದಿರುವುದು ಕೇವಲ ಗಂಡು ನವಿಲು ಮಾತ್ರ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ. ಇದು ತಳತಳ ಹೊಳಿಸುವ ನೀಲಿ ಹಸಿರು ಬಣ್ಣ ಹೊಂದಿದೆ. ತಲೆಯ ಮೇಲೆ ಸಣ್ಣ ಹಸಿರು ಮಿಶ್ರಿತ ನೀಲಿ ಬಣ್ಣದ ಹೂಗುಚ್ಛದಂತಿರುವ ಕಿರೀಟ ಧರಿಸಿದೆ. ಇದರ ಹೊಳೆಯುವ ಅಂದದ ಕಪ್ಪು ಕಣ್ಣು, ಬಿಳಿಯ ಕೆನ್ನೆಯ ಮೇಲಿರುವ ಕಪ್ಪು ತುಟಿ, ತಲೆಯ ಎರಡು ಬದಿಯಲ್ಲಿರುವ ಮಿರುಗುವ ಕಡು ಹಸಿರಿನ ಪುಕ್ಕಗಳು ಕುಟ್ಟಿಗೆ ಎಲ್ಲ ನವಿಲಿನ ಲಾವಣ್ಯವನ್ನು ಇಮ್ಮಡಿಗೊಳಿಸುವುದು. ಈ ಅಕ್ಕಿಯ ಹಿಂಭಾಗ ಹಸಿರು ತಾಮ್ರ ವರ್ಣಕ್ಕಿದ್ದು ಕಂದು ಹಾಗೂ ಕಪ್ಪು ಗುರುತುಗಳಿವೆ. ಅದರ ಮೇಲೆ 200ಕ್ಕೂ ಹೆಚ್ಚು ಬಾಲದ ಗರಿಗಳು ಒಪ್ಪಾಗಿ ಇಳಿದು ಬಂದಿವೆ. ಬಹುತೇಕ ಎಲ್ಲ ಗರಿಗಳಿಗೆ ಅಗಲ ಕಣ್ಣಿನ ಮಾದರಿಯ ಪುಕ್ಕಗಳಿದ್ದರೆ ಹೊರಭಾಗದ ಗರಿಗಳು ಅರ್ಧ ಚಂದ್ರಾಕೃತಿಯಂತಿರುವುದು. ಆದರೆ ಹೆಣ್ಣು ನವಿಲಿಗೆ ಕಂದು ಬಣ್ಣದ ಜುಟ್ಟು, ಬೂದು ಕಂದು ಮೇಲ್ಮೈ ಬಿಳಿಯ ಕೆಳಮೈ ಇದ್ದು ಅಂದವಾದ ಉದ್ದ ಬಾಲದ ಗರಿಗಳು ಇರುವುದಿಲ್ಲ. ಈ ಅಕ್ಕಿಗಳಿಗಿರುವ ಬಲವಾದ ನೀಲ ಕಾಲುಗಳು ಓಡಾಡಲು ನೆರವಾದರೆ ತುದಿಯಲ್ಲಿರುವ ಚೂಪು ಉಗುರುಗಳು ಆಹಾರ ಇಡಿಯಲು ಸಹಾಯ ಮಾಡುತ್ತದೆ. ಸರ್ವಭಕ್ಷಗಳಾಗಿರುವ ನವಿಲುಗಳು ಹಣ್ಣು, ಬೀಜ, ಹುಳು, ಕ್ರಿಮಿಕೀಟ, ಸಣ್ಣ ಸರೀಸೃಪಗಳನ್ನು ಕಬಳಿಸುತ್ತಾ ಹಾವಿಗೆ ಸಿಂಹ ಸ್ವಪ್ನ ಎನಿಸಿವೆ. ಇಂತಹ ಸುರ ಸುಂದರಾಂಗ ನವಿಲಿಗೆ ಸಂಗಾತಿಗಳು ಹಲವು. ಒಂದು ಗಂಡು ನವಿಲಿನ ಜೊತೆ 3-5 ಹೆಣ್ಣು ನವಿಲು ಅದರ ಮರಿಗಳನ್ನು ಎಲ್ಲವೂ ಗುಂಪಾಗಿ ಬಾಳ್ವೆ ನಡೆಸುವುದು.

0: ಅದರ ಮರಿಗಳು ಎಲ್ಲವೂ ಗುಂಪಾಗಿ ಬಾಳ್ವೆ ನಡೆಸುವುದು ಸಾಮಾನ್ಯ ದೃಶ್ಯವಾಗಿದೆ. ಏಪ್ರಿಲ್ನಿಂದ ಆಗಸ್ಟ್ ವರೆಗೂ ಇದರ ಸಂತಾನ ಋತುವಾಗಿದ್ದು, ಆಗ ಹೆಣ್ಣಿನ ಬಳಸಿಕೊಳ್ಳಲು ಆಹಾರ ಉಣಿಸುತ್ತಾ ಮೋಡ ತುಂಬಿದ ಮಳೆಯ ಮುನ್ಸೂಚನೆ ಕಾಣುತ್ತಿದ್ದ ಹಾಗೆ ಮನದಣಿಯುತ್ತಾ ನರ್ತಿಸುತ್ತದೆ. ಹಾರವಾದ ಕಾಮಲ ಬಿಲ್ಲಿನ ಗರಿಗಳನ್ನು ಮೇಲೆ ಕೆಳಗೆ ಆಡಿಸುತ್ತಾ ಅದವಾಗಿ ಕಂಪಿಸುತ್ತಾ ಹೆಣ್ಣನ್ನು ಆಕರ್ಷಿಸುವುದು ಇದರ ಕೆಲಸವಾಗಿದೆ. ಆ ಗರಿಗಳ ದೃಢತೆ ಹಾಗೂ ಅದರ ಗುಣಮಟ್ಟ ಗಂಡಿನ ಆರೋಗ್ಯವನ್ನು ಬಿಂಬಿಸುವುದರಿಂದ ಹೆಣ್ಣು ಮನಸ್ಸೋಲುವುದಂತೆ ಇಂದು ವಿಜ್ಞಾನಿಗಳು ಅಧ್ಯಯನ ಮಾಡಿಕೊಂಡಿದ್ದಾರೆ. ನಂತರ ನೆಲದ ಮೇಲೆ ಕಸ ಕಡ್ಡಿಗಳಿಂದ ಅಟ್ಟಣೆಯಂತಹ ಗೂಡು ಕಟ್ಟಿ ಎಲೆ ನಾರು ಹುಲ್ಲುಗಳಿಂದ ಮೃದುವಾಗಿಸಿ 4-7 ಮಾಸಲು ಬಿಳಿಯ ಮೊಟ್ಟೆ ಇಡುವುದು. ಸುಮಾರು 1 ತಿಂಗಳವರೆಗೆ ತಾಯಿಯ ಶಾಖ ಕೊಟ್ಟು ನಂತರ ಹುಟ್ಟುವ ಮರಿಗಳು ಸ್ವಲ್ಪ ಹೊತ್ತಿನಲ್ಲಿ ಕುಟುಂಬದವರ ಜೊತೆ ಆಹಾರ ಅರಸುತ್ತಾ ಸಾಕುತ್ತಲೇ ಇರುತ್ತವೆ. ಈ ಮರಿಗಳಿಗೆ 2 ವರ್ಷದ ನಂತರ ಸುಂದರ ಬಾಲ ಬೆಳೆದು 4 ವರ್ಷಕ್ಕೆ ಪ್ರಬುದ್ಧತೆಗೆ ಬರುವುದು. ಇಂತಹ ಚೆಲುವಾದ ನವಿಲಿನ ಗರಿಗಳಲ್ಲಿ ಯಾವುದೇ ವರ್ಣಧಾತುಗಳು ಇಲ್ಲದಿರುವುದು ಬಲು ಸೂಚಕದ ಸಂಗತಿ. ಆದರೆ ಈ ಗರಿಗಳ ಸೂಕ್ಷ್ಮ ಜೋಡಣೆಯಿಂದ ಬೆಳಕಿನ ವಿದ್ಯಮಾನ ಉಂಟಾಗಿ ಬಣ್ಣಗಳು ಗೋಚರಿಸುತ್ತವೆ. ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ಗುಂಪಾಗಿ ವ್ಯವಹರಿಸುವ ನವಿಲುಗಳಿಗೆ ಧೂಳಿನ ಸ್ಥಾನ ಅಪ್ಯಾಮಾನ. ಕಾಡಿನಲ್ಲಿ ಅಪಾಯದ ಮುನ್ಸೂಚನೆ ಬಂದಾಗ ಜೋರಾಗಿ ಕೂಗುತ್ತಾ ಇದರ ಸಂಗಾತಿಗಳಿಗೆ ಚಿತ್ತಾವಣೆ ನೀಡುತ್ತಾ ದಾಪುಗಾಲು ಹಾಕುತ್ತಾ ಓಡಾಡಿದರೆ ಕೆಲವೊಮ್ಮೆ ಹಾರುವು ಉಂಟು. ನವಿಲಿನ ಚಿತ್ತಾಕಾಶ ಗರಿಗಳು ಸಾಹಿತ್ಯ ಜಗತ್ತಿನ ಕವಿ ಪುಂಗದವರಿಗೆ ಸ್ಫೂರ್ತಿ ನೀಡಿದೆ. ಕಲೆಗಾರ ಹಲವು ಮಾಧ್ಯಮದಲ್ಲಿ ಇದರ ಸೌಂದರ್ಯ ಸೆರೆ ಹಿಡಿದಿದ್ದಾರೆ. ಇದು ಭಾರತೀಯ ನಾರಿಯರ ಕಣ್ಮಣಿಯಾಗಿದ್ದು, ಅವರು ತಮ್ಮ ವೇಷಭೂಷಣದಲ್ಲಿ ನವಿಲಿನ ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ನವಿಲು ಬಣ್ಣದ ಬಟ್ಟೆ ಸೀರೆ, ನವಿಲಿನ ಅಂಚು ಸೆರಗು ಬೊಟ್ಟು, ನವಿಲಿನ ವಿನ್ಯಾಸದ ರವಿಕೆ ಜುಮುಕಿ ಬಳೆ ಸರ ಪದಕ ಗರಿಯ ಲೋಲಾಕು ಇತ್ಯಾದಿಗಳು, ಹೀಗೆ ನವಿಲು ನಮ್ಮ ಜೀವಮಾನದಲ್ಲಿ ಬೆರೆತು ಹೋಗಿವೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅನೇಕ ಕಾಮನೆಗಳಿಂದ ಯಾರ ಜ್ಞಾನ ನಷ್ಟವಾಗಿದೆಯೋ ಅವರು ತಮ್ಮ ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನ ಆಶ್ರಯ ಪಡೆದು ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹೀಗಂದ್ರೆ ಅರ್ಥ ಏನು? ಸ್ವಲ್ಪ ನಮಗೆಲ್ಲೋ ಈ ಒಂದು ಶ್ಲೋಕದ ಅರ್ಥವನ್ನ ಗಮನಿಸಿದಾಗ ಕೊಂಚ ಸಂಶಯಗಳು, ಕುತೂಹಲಗಳು, ಜಿಜ್ಞಾಸೆಗಳು ಹೇಳಬಹುದು. ಇಲ್ಲಿ ಕೃಷ್ಣ ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗ್ತಾರೆ ಅಂತ ಕೇಳ್ತಾ ಇದ್ದಾನಲ್ಲ ಅಂಥೇಳಿ ಅನ್ನಿಸ್ಬಹುದು. ಇದನ್ನು ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಎಲ್ಲರೂ ವಾಸುದೇವನೇ ಸರ್ವಸ್ವ ಎಂಬ ಗುರಿಯ ಕಡೆಗೆ ಹೋಗದೇ ಇರುವುದಕ್ಕೆ ಇಲ್ಲಿ ಕೃಷ್ಣ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ಅದಕ್ಕೆ ಮೂಲ ಕಾರಣ ಮನುಷ್ಯರಲ್ಲಿ ಇರುವಂತಹ ಹಲವು ಕಾಮನೆಗಳು, ಅಂದರೆ ಆಸೆಗಳು. ಅವುಗಳನ್ನೆಲ್ಲ ತೃಪ್ತಿಪಡಿಸಿಕೊಳ್ಳಬೇಕೆಂಬ ಆಸೆ ಇದೆ. ಅದನ್ನೆಲ್ಲ ಬಿಟ್ಟು ದೇವರೆಡೆಗೆ ಹೋಗಿ ಅಂತಂದರೆ ಅವರು ಕೇಳೋದಿಲ್ಲ, ಅನುಭವಿಸಿಯೇ ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಅವರು ಬೇರೆ ಬೇರೆ ದೇವರುಗಳಿಗೆ ಹೋಗ್ತಾರೆ. ಯಾವುದೋ ಒಂದು ದೊಡ್ಡ ಕೆಲಸ ಹಿಡಿದಿರ್ತಾನೆ, ಅದು ಸುಸೂತ್ರವಾಗಿ ನಡೆಯಬೇಕಾದ್ರೆ ವಿನಾಯಕನ ವರ ಬೇಕು ಅಂಥೇಳಿ ತಿಳಿತಾನೆ. ಯಾಕಂದರೆ ಅವನು ಎಲ್ಲ ವಿಘ್ನಗಳಿಗೂ ಒಡೆಯ, ಎಲ್ಲ ವಿಘ್ನಗಳು ತಲೆಬಾಗುವುದು ಅವನಿಗೆ ಮಾತ್ರ. ಅದಕ್ಕಾಗಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ, ಹರಕೆ ಹೊರ್ತಾರೆ, ಸಂಕಷ್ಟಹರ ಚತುರ್ಥಿ ಅಂಥೇಳಿ ಉಪವಾಸ ಇರ್ತಾರೆ, ಹೋಮ ಹವನಗಳನ್ನು ಮಾಡಿಸ್ತಾರೆ. ಇನ್ನು ಮತ್ತೊಬ್ಬರಿಗೆ ವಿದ್ಯೆ ಬೇಕಾಗಿದೆ. ಈ ವಿದ್ಯೆಗೆ ಅಧಿದೇವತೆ ಸರಸ್ವತಿ, ಶಾರದೆ, ಹಾಗಾಗಿ ಅವಳ ಉಪಾಸನೆಯನ್ನ ಮಾಡ್ತಾರೆ. ಅವಳ ವರ ಪಡೆದು ಪ್ರಖ್ಯಾತ ಪಂಡಿತನಾಗಿ ಕವಿಯಾಗಿ ಇರಬೇಕೆಂಬುದು ಆಸೆ. ಇನ್ನು ಮತ್ತೊಬ್ಬನಿಗೆ ಐಶ್ವರ್ಯದ ಮೇಲೆ ಇಚ್ಛೆ, ಅದಕ್ಕಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂತಹ ವ್ರತವನ್ನ ಕೂಡ ಕೈಗೊಳ್ತಾನೆ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮುಂತಾದವುಗಳನ್ನೆಲ್ಲ ಮಾಡ್ತಾನೆ. ಹಾಗಾಗಿ ಒಬ್ಬನಿಗೆ ಜಯ ಬೇಕು, ಹಾಗಾಗಿ ಅವನು ದುರ್ಗೆಯನ್ನ, ಚಾಮುಂಡಿಯನ್ನ ಪೂಜಿಸ್ತಾನೆ. ಹೀಗೆ ಮನುಷ್ಯರಲ್ಲಿ ಹಲವು ಆಸೆ ಕಾಮನೆಗಳಿದ್ದಾವೆ. ಆ ಕಾಮನೆಗಳನ್ನ ಈಡೇರಿಸುವುದಕ್ಕಾಗಿ ಹಲವು ದೇವ ದೇವತೆಗಳನ್ನ ಪೂಜಿಸ್ತಾರೆ. ಈ ಆಸೆ ಇರುವಂಥವರು ಆಯಾ ದೇವತೆಗಳಲ್ಲಿಯೇ ಶರಣಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಮನುಷ್ಯನ ಬುದ್ಧಿಯನ್ನ ಮಂಕುಗೊಳಿಸುವುದು ನಾನಾ ರೀತಿಯ ಬಯಕೆಗಳೇ. ಅಂತಹ ಅವಿವೇಕಿಯು ಆತ್ಮನ ಕಡೆಗೆ ತಿರುಗುವಂಥದ್ದು ಅಸಾಧ್ಯವೇ ಹೌದು. ಈ ದೇವತೆ ಎಂದರೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲು ಶಕ್ತಿಯನ್ನು ಒದಗಿಸುವಂತಹ ಅವ್ಯಕ್ತ ಶಕ್ತಿ ಎಂಬುದನ್ನು ಈ ಹಿಂದೆಯೇ ನಾವು ನೋಡಿದ್ದೇವೆ. ಈ ಶ್ಲೋಕವನ್ನು ಓದುವುದಾದರೆ ಇಲ್ಲಿ ಅನ್ಯ ದೇವತೆಗಳು ಎಂಬ ಶಬ್ದಕ್ಕೆ ವಿಷಯ ಪ್ರಪಂಚದಿಂದ ಸಿಗುವ ಸುಖ ಎಂದು ಅರ್ಥವಾಯಿತು. ಇನ್ನು ವಿಷಯ ಪ್ರಪಂಚದ ವಿಷಯಗಳ ಹಿಂದೆ ಮನಸ್ಸು ಬೆನ್ನಟ್ಟಿ ಓಡಿದಾಗ ಅದಕ್ಕೆ ಆ ಮೂಲಕ ಸ್ವಲ್ಪ ಸುಖ ಸಿಗುತ್ತದೆ ಎಂಬುದು ಸತ್ಯ. ಆದರೆ ಮನಸ್ಸಿನಲ್ಲಿ ಏಳುವ ಕಾಮದ ಅಲೆಗಳು ಮನಸ್ಸನ್ನ ಸಂಪೂರ್ಣವಾಗಿ ಕಲುಷಿತಗೊಳಿಸುತ್ತವೆ. ತತ್ಪರಿಣಾಮವಾಗಿ ಆತ್ಮನ ಸ್ವರೂಪವು ಅಲ್ಲಿ ಛಿದ್ರ ಛಿದ್ರವಾಗಿ ಬಿಡುತ್ತದೆ. ಮನಸ್ಸು ಹೀಗೆ ಕಲುಷಿತಗೊಂಡಾಗ ಬುದ್ಧಿಯ ವಿವೇಕ ಶಕ್ತಿಯು ಕುಂಠಿತವಾಗುತ್ತದೆ. ಹಾಗಾಗಿ ವ್ಯಕ್ತಿಯು ಸತ್ಯ ಯಾವುದು, ಅಸತ್ಯ ಯಾವುದು ಎಂಬುದನ್ನು ನಿರ್ಧರಿಸುವಲ್ಲಿ ಅಸಮರ್ಥನಾಗುತ್ತಾನೆ. ಬುದ್ಧಿಯು ಹೀಗೆ ಕಾಮತೃಷ್ಣೆಯಿಂದ, ಅಂದರೆ ಕಾಮದ ಕಾಮ್ಯದ ಆಸೆಗಳ ಬಲೆಗೆ ಮಂಕಾದಾಗ ಕೆಟ್ಟ ವಿಚಾರಗಳು ಎಂಬ ಯೋಚನೆಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ಹೀಗೆ ಬಯಕೆಗಳು ಮನಸ್ಸಿನಲ್ಲಿ ಏಳುವುದರಿಂದ ಮಾತ್ರ

ಮನುಷ್ಯನು ಪತನ ಹೊಂದುವುದಿಲ್ಲ. ಆದರೆ ಹೇಗೆ ಅಂತಂದ್ರೆ, ಮನಸ್ಸಿನಲ್ಲಿ ಬಯಕೆಗಳು ಸದಾಕಾಲ ಏಳ್ತಾನೆ ಇರುತ್ತೆ, ಬರ್ತಲೇ ಇರುತ್ತೆ. ಈ ಸಮುದ್ರದಲ್ಲಿ ಅಲೆಗಳು ಏಳ್ತಾ ಇರ್ತಾವಲ್ಲ, ಹಾಗೆ ಸಮುದ್ರದಲ್ಲೂ ಅಲೆಗಳು ಏಳೋ ಹಾಗೆ ಮನಸ್ಸಿನಲ್ಲಿ ಬಯಕೆಗಳು ಆಸೆಗಳು ಹುಟ್ಟುತ್ತಲೇ ಇರುತ್ತೆ. ಅದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮನುಷ್ಯನು ಯಾವಾಗ ಆ ಬಯಕೆಗಳೊಂದಿಗೆ ಒಂದಾಗಿ ಬಿಡ್ತಾನೋ, ಅಲ್ಲಿಂದ ಅವನ ಸಂಸಾರದ ಒಂದು ಸಂಕಷ್ಟದ ಎಲ್ಲ ಆರಂಭಗಳು ಸ್ತುತಿಸುತ್ತವೆ. ಒಂದು ಸಲ ಮನಸ್ಸಿನ ಬಯಕೆಗಳ ಜೊತೆ ಅವನು ಸೇರಿಬಿಟ್ನ ಅಂತಂದರೆ, ಆಮೇಲೆ ಆ ಬಯಕೆಗಳೇ ಅವನನ್ನು ನೆಲಸಮ ಮಾಡಿಬಿಡ್ತವೆ. ಮನಸ್ಸಿನಲ್ಲಿ ಏಳುವ ಯಾವುದೇ ಬಯಕೆಯಾಗಲಿ, ಅದು ಸ್ವರೂಪದಲ್ಲಿ ಜಡವಾಗಿರುತ್ತೆ. ಯಾಕಂದರೆ ಮನಸ್ಸಿನಲ್ಲಿ ಏಳುವಂಥ ಎಲ್ಲ ಅಲೆಗಳು ನಾವು ತಿಂದಿರುವ ಆಹಾರದ ಸೂಕ್ಷ್ಮ ರೂಪವೇ. ಈ ಬಯಕೆಯ ಅಲೆಗಳು ಆತ್ಮನಿಂದ ಶಕ್ತಿಯನ್ನು ಪಡೆದು ಬಲಗೊಳ್ಳುತ್ತೆ. ಈ ಅಲೆಗಳಿಗೆ ಸರಿಯಾಗಿ ನಮ್ಮ ಕರ್ಮಗಳಿರ್ತವೆ. ಬುದ್ಧಿಯು ಕಾಮದ ಅಲೆಗಳಿಂದಾಗಿ ಮಂಕಾದಾಗ ಅಂತಹ ವ್ಯಕ್ತಿಗೆ ತಾನು ಏನು ಮಾಡ್ತಾ ಇದ್ದೇನೆ ಎಂಬುವಂಥದ್ದೇ ತಿಳಿಯೋದಿಲ್ಲ. ತಾನು ಹೋಗುತ್ತಿರುವಂತಹ ಮೂಲಕವೇ ಇವತ್ತಲ್ಲ ನಾಳೆ ಪೂರ್ಣ ಸುಖವನ್ನು ಪಡಿಬಹುದೇನೋ ಅಂಥೇಳಿ ನಂಬಿ ಆ ಸುಖವನ್ನು ಸಂತೋಷವನ್ನು ಪಡೆಯುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾನಾ ಬಯಕೆಗಳು ಬಂದಾಗ, ನಾನಾ ರೀತಿಯ ಆಸೆಗಳು ಎದ್ದಾಗ, ಅದಕ್ಕೆ ತಕ್ಕ ಹಾಗೆ ಪ್ರೇರೇಪಿಸುವಂತೆ ನಾವು ಹಲವಾರು ಮಾರ್ಗಗಳನ್ನು ಹಲವಾರು ಧ್ಯೇಯಗಳನ್ನು ಇಟ್ಕೊಂಡು ಸಾಕ್ತಾ ಹೋಗ್ತೇವೆ. ಆದರೆ ಕೃಷ್ಣ ಇಲ್ಲಿ ಬೇರೆ ಬೇರೆ ನೆಲೆಗೆ, ನೀನು ದೈವದ ಸ್ವರೂಪಕ್ಕೆ ನೀನು ಶರಣಾಗ್ತೀಯ ಅಂತಂದರೆ ನೀನು ಬೇರೆ ಬೇರೆ ದೇವರಿಗೆ ಕೈ ಮುಗಿತೀಯಾ ಅಂತಲ್ಲ. ನಾವು ನಮ್ಮ ಏಕೈಕ ಗುರಿ ಅನ್ನೋದೇನಿದೆ, ಆ ಗುರಿಯನ್ನು ನಿಶ್ಚಯಿಸಿಕೊಂಡ ಮೇಲೆ ಆ ಗುರಿಯನ್ನೇ ನಾವು ದೃಷ್ಟಿ ನೆಟ್ಟು ಸಾಗಬೇಕು. ಆದರೆ ಹೋಗುವ ದಾರಿಯಲ್ಲಿ ನಮಗೆ ಆ ಕಡೆ ಈ ಕಡೆ ಯಾವುದೋ ಆಸೆಯ ಕಾಮಗಳು ಕಾಮನೆಗಳು ಬಂದು ಸಿಕ್ಕಿದಾಗ ಆ ಡೈವರ್ಷನ್ ಅಥವಾ ತಿರುವು ಏನಿರುತ್ತೆ, ಆ ತಿರುವಿಗೆ ತಿರುವುಗೊಳ್ಳದೆ ನೇರ ಗುರಿಗೆ ಹೋಗಿ ಸಾಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರೋದು. ಅದನ್ನೇ ಕೃಷ್ಣ ತಮ್ ತಮ್ ನಿಯಮಮಾಸ್ಥಾಯ ಪ್ರಕೃತಿಯ ನಿಯತಾ ಸ್ವಯ ಅಂತೇಳಿ, ಅಂದರೆ ಮನಸ್ಸಿನ ಬಯಕೆಗಳ ಪೂರೈಕೆಗಾಗಿಯೇ ನೀನು ಅಲ್ಲಿ ಇಲ್ಲಿ ತಿರುವುಗಳನ್ನು ಪಡೆದೆ ನೇರ ಗುರಿಯನ್ನೇ ಹೋಗಿ ಮುಟ್ಟಬೇಕು ಅನ್ನುವಂಥ ಅಂಶದ ಮೂಲಕ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಕೋಟಿ ತರುವನ ಸಿರಿಯ ಕನಸ ಕಾಣುವುದೊಳಿತು, ಕೋಟಿ ತರುವನ ಸಿರಿಯ ಕನಸು ಕಾಣುವುದೊಳಿತು, ಅದಕ್ಕಿಂತ

ಕೋಟಿ ತರುವನ ಸಿರಿಯ ಕನಸ ಕಾಣುವುದೊಳಿತು. ಅಂದರೆ ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಹಾಗಿರ್ತೀನಿ, ಹೀಗಿರ್ತೀನಿ ಅಂತ ಹೇಳಿ ಕನಸು ಕಾಣ್ತಾನೆ ಇರ್ತೀವಿ. ಕನಸು ಕಾಣಬೇಕು, ಒಳ್ಳೆಯದೇ. ಆದರೆ ಅದಕ್ಕಿಂತ ಸೊಬಗು ಯಾವುದು, ಅದಕ್ಕಿಂತ ಒಳ್ಳೇದು ಯಾವುದು? ಆ ಒಂದು ಕೋಟಿ ತರು ವನಸಿರಿಯನ್ನು ನಾನೇನು ನಿರ್ಮಾಣ ಮಾಡಬೇಕು ಅಂಥೇಳಿ ಕನಸು ಕಾಣ್ತೀನೋ, ಅದಕ್ಕೆ ಮುಂಚೆ ಆ ಒಂದು ವೃಕ್ಷವನ್ನು ಬೆಳೆಸ್ತೀನಿ ಅನ್ನೋ ಕನಸಿನ ಮುಂಚೆ ಒಂದು ಸಸಿಯನ್ನಾದರೂ ನಾವು ನೆಡಬೇಕು ಅನ್ನುವಂಥದ್ದು ಸೊಬಗಿನ ವಿಷಯ. ಹಾಗಾಗಿ ಚಿತ್ರದಲ್ಲಿ, ಒಂದು ಚಿತ್ರ ಕಲೆಯಲ್ಲಿ ಬಣ್ಣಗಳ ಮೂಲಕವೇ ನಾವು ಮರವನ್ನಾಗಲಿ, ಹಣ್ಣನ್ನಾಗಲಿ, ಸಸಿಯನ್ನಾಗಲಿ, ಅಥವಾ ಲತೆಯನ್ನಾಗಲಿ, ಎಲೆ ಗಿಡ ಮರಗಳನ್ನು, ಕಾಂಡ ರೆಂಬೆಗಳನ್ನು ನೋಡುವಂಥದ್ದನ್ನು ಮಾತ್ರ ಮಾಡದೆ ನಿಜವಾದ ವೃಕ್ಷವನ್ನು ಬೆಳೆಸುವುದಕ್ಕೆ ನೀನು ಮನಸ್ಸು ಮಾಡಬೇಕು ಅಂತ ಹೇಳಿ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇರುವಂಥದ್ದು. ಒಂದು ಗುರಿ ಅಂತ ಇಟ್ಟುಕೊಂಡಾಗ ಆ ಗುರಿಯನ್ನೇ ನೇರವಾಗಿ ನಾವು ಸಾಗಬೇಕು. ಅತ್ತ ಇತ್ತು ತಿರುವುಗಳನ್ನು ಪಡೆದಲೆ ನೇರ ವೃಕ್ಷಕ್ಕೆ ಗುರಿ ಇಟ್ಟಾಗ ಅದೇ ಕಾರ್ಯವನ್ನು ನಾವು ಮಾಡಿ ಸಫಲತೆಯನ್ನು ಪಡಿಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು. ಆ ಮೂಲಕ ನಮಗೆ ಸದಾ ಏಕಾಗ್ರತೆ ಇರಲಿ, ಒಂದು ನಿಶ್ಚಯತೆ ಇರಲಿ ಅನ್ನುವಂಥದ್ದೇ ಕೃಷ್ಣನ ಮತ್ತು ಮುದ್ದುರಾಮನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಪುರದಕಟ್ಟೆ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ದೇವ, ಶ್ರೀಮತಿ ಭಾಗ್ಯ ಹಾಗೂ ದಾಸೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಇಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಅದರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯ ನಿವಾಸಿಗರಾದ ಶ್ರೀಯುತ ದಾಸಿರವರು ಹಾಗೂ ದೇವರವರು, ಶ್ರೀಮತಿ ಭಾಗ್ಯರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಪುರದಕಟ್ಟೆ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ದಾಸಿರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
4: ನಮಸ್ಕಾರ.
3: ದೇವರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
5: ನಮಸ್ಕಾರ.
3: ಭಾಗ್ಯರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
6: ನಮಸ್ಕಾರ.
3: ತಾವು ಎಷ್ಟು ವರ್ಷಗಳಿಂದ ಈ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಿದ್ದೀರ? ಭಾಗ್ಯಮ್ಮರವರೇ, ಹೇಗಿದೆ ಜೀವನ?
6: ನಾವು ಬಂದು ಈ ಆಡಿಗ ಮದುವೆಯಾಗ ಬಂದು ಒಂದು 25 ವರ್ಷ ಆಗಿರ್ಬೋದು. ನಾವು ಬಂದ ತೊಟ್ಟಿಂದ ಅಂದರೆ ಮನೆ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಒಂದು ಟಾಯ್ಲೆಟ್ ಕೊಟ್ಟಿದ್ರು. ಆಗ ಹಳೆಯದು, ಈಗ ಏನೂ ಇಲ್ಲ. ಅದರ ಜಾಗ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್, ಜಾಗ ಇಲ್ಲ, ಜಾಗದ ಬಗ್ಗೆನೇ ಕಷ್ಟ. ಏನಕ್ಕೂ ಜಾಗ ಇಲ್ಲ ಅಲ್ಲಿ, ಒಬ್ರಿಗಿದ್ರೆ ಒಬ್ರಿಗಿಲ್ಲ. ಅದ್ರ ಬಗ್ಗೆ ಆಮೇಲೆ ನೀರು ಸಮಸ್ಯೆ, ನೀರು ಕೆಳಗೆ 3-4 ನೆಲಿಗೆ ಮಾತ್ರ, ಇನ್ನು ಈ ಕಡೆ ಬೀದಿ ಇಲ್ಲ, ಏನೂ ಇಲ್ಲ. ಇನ್ನೂ ಜಾಗ ಬೇಕು ನಮ್ಮ ಅಡಿಗೆ, ಜಾಗ ಸಮಸ್ಯೆ ಅದ ನಮ್ಮ ಅಡಿಗೆ. ಯಾಕಂದ್ರೆ ಒಬ್ರಿಗಿದ್ರು ಒಬ್ರಿಗಿಲ್ಲ, ಒಂದು ಮನೇಲಿ ಇದ್ದಿದ್ರು ವಾಸ ಮಾಡ್ತಾವೆ. ಆಮೇಲೆ ನಮ್ಮ ಟಾಯ್ಲೆಟ್ ರೂಮ್ ಇಲ್ಲ, ಅದು ಜಾಗ ಇದ್ದ ಕಾರಣಕ್ಕಾಗಿ ಅದು ಇದು ತುಂಬಿಕೊಂಡು ಅದು ಇದು ಇಟ್ಕೊಂಡು ಅವೆಲ್ಲ ಹಾಳಾಗ್ಬಿಟ್ಟವ. ಎಲ್ಲ ಹೊರಗಡೆನೇ ಹೋಗೋದು, ಜಾಗ ಇಲ್ಲ, ರೋಡ್ಗೆ ಹೋಗ್ಬೇಕು, ಬೆಟ್ಟಕ್ಕೆ ಹೋಗೋ ಅದೀಗ. ಆಮೇಲೆ ಇನ್ನೇನಂತಂದ್ರೆ ಜಾಗ, ಟಾಯ್ಲೆಟ್ ರೂಮು, ನೀರು. ಆಮೇಲೆ ನಮ್ಗೆ ಡ್ರೈನೇಜ್ ಮಾಡಿಕೊಟ್ರೂ ನಮ್ಗೆ ಡ್ರೈನೇಜ್ ಸರಿಯಿಲ್ಲ. ಯಾಕಂದ್ರೆ ನಮ್ಮ ಮುಂದಲ್ಲಿ ಬೀದಿಲೇ ನೋಡಿ, ಮೇನ್ ರೋಡಲ್ಲೇ ಮಳೆ ಬಂದ್ರೆ ಎಲ್ಲ ಮನೆ ಒಳಕ್ಕೆ ನೀರು ನುಗ್ಗತ್ತೆ. 2 ಮನೆಗೆ ತುಂಬ ನೀರು, ಬಚ್ಚಲೆ ಎಲ್ಲ ಒಳಕ್ಕೆ ಬರ್ತದೆ. ಅದರಿಂದ ವಸಿ ಕಷ್ಟ ನಮ್ಮ ಮನೆ ಮುಂದೆ. ಅದು ಸಮಸ್ಯೆ ನಮ್ಗೆ.
3: ಅಂದ್ರೆ ತಾವುಗಳು ಈ ಒಂದು ಪುರದಕಟ್ಟೆ ಅಡಿಗೆ ಬಂದು 25 ವರ್ಷಗಳಾಗಿದೆ, ಅದರಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
6: ನಮ್ಮ ಕುಟುಂಬದಲ್ಲಿ ನಾವು 3 ಜನ ಹೆಣ್ಮಕ್ಳು, ನಾವು ಗಂಡ ಇರ್ತೀವಿ. 3 ಮಕ್ಳಿಗೆ ಮದುವೆ ಆಗದ, 2 ಇಲ್ಲೇ ಅವರ, ಇನ್ನೊಬ್ಳು ಅಲ್ಲಿ ಬರಗಿರವಳ. ನಾವು ಈಗ 4 ಜನ ವಾಸ ಮಾಡಿ. ಸರಕ್ಕೇನು ಇಲ್ಲ, ಎಲ್ಲ ಚೆನ್ನಾಗ್ಯದ. ಅಂದ್ರೆ ಕೂಲಿ ಮಾಡ್ತೀವಿ, ಜಮೀನಿಲ್ಲ. ನಮ್ಮ ಮಾವರದ್ದು ಜಮೀನು ಅದ ಒಂದು ಸ್ವಲ್ಪ, ಅದರಲ್ಲಿ ನಮ್ಗೊಂದಿಷ್ಟು ಅಗಲ ಕೊಟ್ಟವ್ರೆ, ನಾವು ಅದಕ್ಕೆ ಜೋಳ ಗಿಳ ಹಾಕ್ಕೊಂಡು ಕಾಲ ಕಳಿತೇವೆ. ಕೂಲಿ ಇರಲ್ಲ. ಏನು ಅಂದ್ರೆ ಮಾಮೂಲಿ ಲೋನ್ಗಿನ ಬಗ್ಗೆ ಏನು ನಮಗೇನು ಮಾಡಿಸ್ಕೊಟ್ಟಿಲ್ಲ. ಇಲ್ಲಿ ಇಲ್ಲಿಗೆ ಬಂದು ಏನು ಸೌಕರ್ಯ ಇಲ್ಲ, ಏನು ಸೌಕರ್ಯ ಇದ್ದು ಏನೂ ಇಲ್ಲ. ಬರೀ ರೇಷನ್, ರೇಷನ್ ಕಾರ್ಡು, ಕೋಳಿ ಮಠ ರೇಷನ್ ಎರಡು ಬಿಟ್ರೆ ಏನೂ ಇಲ್ಲ ನಮ್ಗೆ. ಇನ್ನೇನು ಸೌಲಭ್ಯನೇ ಇಲ್ಲ ಇಲ್ಲಿ.
3: ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಡಿದ್ದೀರಾ?
6: ರೇಷನ್ ಕಾರ್ಡ್ ಅಲ್ಲ.
3: ಈಗ ರೇಷನ್ ಬರ್ತಿದೆ ನಿಮಗೆ ತಿಂಗಳು ತಿಂಗಳು?
6: ಈಗ ಅದೇ ಮೊಟ್ಟೆ ರೇಷನ್ ಬರಲ್ಲ, ಮಾಮೂಲಿ ಅಕ್ಕಿ ರೇಷನ್ ಬರ್ತಾವೆ ದೀಪಾವಳಿ. ಅದು ಈ ತಿಂಗಳ ನಮ್ಗೆ ಅದೇನೋ ಕೊಡಲ್ಲ ಅಂತಂದ್ರು ನಮ್ಮ ಕಾರ್ಡ್ಗೆ. ನಿಮ್ಮ ಕಾರ್ಡ್ಗಿಲ್ಲ ಈ ತಿಂಗ, ಬರ ತಿಂಗಳ ನಿಮ್ಮ ಕಾರ್ಡ್ಗೆ ಅಕ್ಕಿ ಬರೋದು ಈ ತಿಂಗ ಇಲ್ಲ ಅಂತಂದ್ರೆ ಅದು ನಮ್ಗೇನಂತ ಗೊತ್ತಿಲ್ಲ. ನಾವು ಓದುವಿಲ್ಲ, ಬರ್ಗವಿಲ್ಲ.
3: ಇದು ರೇಷನ್ ಕಾರ್ಡ್ನೆಲ್ಲ ನೀವೇ ಮಾಡಿಸ್ಕೊಟ್ರ ಅಥವಾ ಬೇರೆಯವರು ಯಾರಾದರೂ ಮಾಡಿಸ್ಕೊಟ್ರು?
6: ನಮ್ಮ ಊರಲ್ಲಿ ಅಧ್ಯಕ್ಷ ಮಾಡ್ಕೊ, ಎಲೆಕ್ಷನಲ್ಲಿ ಗೆದ್ದು ಇದ್ರಲ್ಲ ಅವ್ರು ಮಾಡಿಸ್ಕೊಟ್ರು.
3: ದಾಸಿರವರೇ, ನೀವು ಕೂಡ ಇಷ್ಟು ವರ್ಷಗಳಿಂದ ಈ ಪುರದಕಟ್ಟೆ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ.
4: ನಾವು ಒಂದು 10-15 ವರ್ಷ ಆಗಿದೆ. ಅಂದರೆ ಇಲ್ಲಿ ಜೀವನ ಅಂದರೆ ತುಂಬ ಕಷ್ಟ, ಯಾಕಂದರೆ ಮನೆಗಳು ಸರಿಯಿಲ್ಲ. ಮತ್ತು ಮನೆಗಳು ಬಂದರೆ ಇತ್ತೀಚೆಗೆ ಮದುವಾಗಿರೋಂಥವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಕರೆಕ್ಟಾಗಿ ಪ್ರೂಫ್ ಇಲ್ಲದೆ. ಅಧ್ಯಕ್ಷರುಗಳು ಇತ್ತೀಚೆಗೆ ಬಂದವರು ಕೂಡ ಏನೂ ಮಾಡಿಕೊಟ್ಟಿಲ್ಲ ಸರಿಯಾಗಿ. ಡ್ರೈನೇ ವ್ಯವಸ್ಥೆ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ತೊಂದರೆ. ಮತ್ತು ಮನೆ ಬಂದರೆ ಮನೆ

ಕಟ್ಸ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಮತ್ತು ಟಾಯ್ಲೆಟ್ನ ವ್ಯವಸ್ಥೆ ಕೂಡ ಇಲ್ಲ. ಅದು ಟಾಯ್ಲೆಟ್ನ ವ್ಯವಸ್ಥೆ ಅಂದರೆ ಕೂಡ ಸುಮಾರು ಒಂದೂವರೆ ಕಿಲೋಮೀಟ್ರ್ ಅಷ್ಟು ನಡ್ಕೊ ಹೋಗ್ಬೇಕು ಆ ಕಡೆ ಹೋಗಿ ಬಯಲಿಗೆ ಬರೋದು, ಮತ್ತು ಇನ್ನೂ ಕಷ್ಟ ಆಯ್ತದೆ. ಮತ್ತು ಸುಮಾರು ಜನ ಕೂಡ ಆ ಕಡೆ ಹೋಯ್ತೀನಿ ಅಂತ ಅವು ಕಡಿಸ್ಕೊಂಡಿದ್ದಾರೆ ನೈಟ್ ಟೈಮು. ಮತ್ತು ಒಂದು 8-9 ಗಂಟೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಹೋದರೂ ಕೂಡ ಅವನು ಭಯ. ಮತ್ತು ಈ ಗಾಡಿ ವಾಹನಗಳು ಹೈವೇ ರೋಡಲ್ಲಿ ಆ ಸೈಡಲ್ಲೆಲ್ಲ ಹೋಗಿ ಬರ್ಬೇಕಾದ್ರೆ ಹೆಣ್ಣು ಮಕ್ಕಳಿಗಿರ್ಬೋದು, ಮತ್ತು

0: ಅಂದ್ರೆ ಮುಖ್ಯವಾಗಿ ತಮ್ಮ ಒಂದು ಪುರ್ತುಕಟ್ಟೆ ಅಡಿಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಜಾಸ್ತಿ ಇದೆ?
1: ಸಮಸ್ಯೆಗಳಂದ್ರೆ ಫಸ್ಟ್ ನಮ್ಗೆ ಬಾತ್ರೂಮ್ ನ ಟಾಯ್ಲೆಟ್ ಅದ್ರ ತೊಂದರೆ, ಮತ್ತೆ ಮನೆದು ಮತ್ತೆ ಜಾಗದು ಕೂಡ ತುಂಬಾ ತೊಂದರೆ ಆಗ್ತಿದೆ. ಮತ್ತೆ ಇಲ್ಲಿ ಶಾಲೆದು ಕೂಡ ತುಂಬಾ ತೊಂದರೆ ಆಯ್ತಿತ್ತು. ಇತ್ತೀಚೆಗೆ ಮಕ್ಕಳೆಲ್ಲ ಶಾಲೆಗೆ ಹೋಗಕ್ಕೆ ಅಲ್ಲಿಗೂ ಕೂಡ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಲ್ಲಿಗೆ ನಡ್ಕೊ ಹೋಗ್ತಿದ್ದಾರೆ ಮಕ್ಕಳು, ಅದೊಂದು ಸ್ವಲ್ಪ. ಮತ್ತೆ ಅಂಗನವಾಡಿಗೆ ಹೋಗೋಂಥ ಮಕ್ಕಳು ಕೂಡ ಇದ್ದಾರೆ, ಅದರ ಕರ್ಕೊ ಹೋಗೋಂಥವ್ರು ಯಾರೂ ಇಲ್ಲ. ಅಂದರೆ ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ಜವಾಬ್ದಾರಿ ವಹಿಸ್ಕೋಬೇಕಂತ ಕೂಡ ಅವರು ಕೂಡ ಹೇಳ್ತಾರೆ ಬಂದು, ಆದರೆ ಕರ್ಕೊ ಹೋಗಲ್ಲ. ಮತ್ತು ಇವರು ಪೋಷಕರು ಅವರು ಕೂಡ ತಂದೆ ತಾಯಿ ಇದ್ರು ಕೂಡ ಅವರು ಕರ್ಕೊ ಹೋಗ್ಬೇಕಂತಾರೆ. ಒಂದಿನ ಬಂದು ಇವ್ರು ಕರ್ಕೊ ಹೋಯ್ತೀನಿ ಅಂತಾರೆ, ಆದರೆ ಹಿಂಜಕ್ಕೆ ಯಾರೂ ಹೋಗಲ್ಲ. ಯಾಕೆ ಸಣ್ಣ ಮಕ್ಕಳು ಕೆರೆ ಏರಿ ಆ ಕಡೆ ಎಲ್ಲ ಹೋಗ್ಬೇಕಲ್ಲ, ಗಾಡಿಗಳೆಲ್ಲ ತುಂಬ ಜಾಸ್ತಿ, ಓಡಾಡೋಕೆ ಬರೋಕ್ಕೆಲ್ಲ ಹಿಂಸೆ ಆಯ್ತು. ಅದಕ್ಕಾಗಿ ಇನ್ನು ಮುಂದಕ್ಕೆ ಇರೋ ನಮ್ಮ ಅಂಗನವಾಡಿ ಕೇಂದ್ರವರು ನಾ ಹತ್ತಿರದಲ್ಲಿದ್ದರೆ ಇನ್ನೂ ಒಳ್ಳೆಯದು, ನಮ್ಮ ಹಾಡಿ ಒಳಗಿದ್ರೆ ಇನ್ನೂ ಒಳ್ಳೆಯದು. ಯಾಕಂತಂದರೆ ನಮ್ಮ ಹಾಡಿಲಿ ಕನಿಷ್ಠ ಒಂದು 40-35-40 ಕುಟುಂಬನೇ ಆಗ್ಬೋದು. ಯಾಕಂದರೆ ಅದಕ್ಕಾಗಿ ಒಂದು ಅಂಗನವಾಡಿ ಇಲ್ಲೇ ಆದರೆ ಇನ್ನೂ ಒಂದು ಒಳ್ಳೆ ಉತ್ತಮ. ಮತ್ತು ನೀರೊಂದು ಕೂಡ ತುಂಬ ಅದು ಭೀ ಹೇಳ್ಬೇಕಾದ್ರೆ ನೀರು ಕರೆಕ್ಟಾಗಿ ನಮಗೆ ಬೇಸಿಗೆ ಟೈಮು ಆ ಟೈಮ್ಗೆ ಕರೆಕ್ಟಾಗಿ ಸಿಗೋಲ್ಲ. ಯಾಕಂದರೆ ಇರೋದು ಒಂದು 7 ತೊಂಬೆ, ಅದರಲ್ಲಿ ನಮ್ಮ ಕೀಳ್ಗಡಕ್ಕೆ ನೀರು ಬರ್ತದೆ, ಇಲ್ಲಿ ಮೇಲ್ಗಡಕ್ಕೆ ನೀರು ಬರಲ್ಲ. ಆಮೇಲೆ ಇರೋಂಥ ರೋಡ್ಗಳನ್ನೆಲ್ಲ ಇದು ಮಾಡ್ತಿದ್ದಾರೆ, ಪೈಪು ಇದೆಲ್ಲ ಕಿತ್ತಾಕಿದ್ರು.
0: ಅಂದರೆ ತಾವುಳಿ ಒಂದು ಪುರ್ತುಕಟ್ಟೆ ಅಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಮ್ಮ ಜನಾಂಗದವ್ರು ಅಂದರೆ ಎಲ್ಲ ಜೇನು ಕುರುಬ್ರೆ. ನಮ್ಮ ಜೇನು ಕುರುಬ್ರೆ ಅಂದರೆ ದಿನಕ್ಕೆ ಕೂಲಿಗೆ ಹೋಗ್ಬೇಕು, ಕೂಲಿಗೆ ಬರಬೇಕು, ಬೇರೆ ಏನು ಕೆಲಸ ಇಲ್ಲ. ದಿನಕ್ಕೆ ಒಂದು 500 ರೂಪಾಯಿ ಕೂಲಿ ಕೊಡ್ತಾರೆ, 2 ಟೈಮ್ ಊಟ ಕೊಟ್ಟು. ಅದಕ್ಕೆ ಬೆಳಿಗ್ಗೆ ಒಂದು 8 ಗಂಟೆ ಹೋಗಿ 5:30-6 ಗಂಟೆ ಕೆಲಸ ಮಾಡ್ಕೊಂಡು ಬರ್ತಾರೆ. ಬೇರೆ ಕಾಡಿನ ಕೆಲಸ ಹೋಗಲ್ಲ ಯಾರೂ ಜಾಸ್ತಿ. ಮತ್ತು ಜೇನು ಕೊಯ್ಯೋಕ್ಕೆ ಜೇನು ಅಳೆಯೋಕ್ಕೆಲ್ಲ ಹೋಗ್ತಾರೆ. ಅದು ನೈಟ್ ಟೈಮ್ ಹೋಗಿ ಬರಬೇಕು, ಇಲ್ಲಾಂದ್ರೆ ಹಗಲೊತ್ತು ಹೋಗಿದ್ದು ಬರಬೇಕು. ಅದಕ್ಕೂ ಸರಿಯಾಗಿ ಬೆಲೆ ಅನ್ನೋದು ರೈಟ್ ಅನ್ನೋದು ಸಿಗಲ್ಲ. ಕೆಜಿಗೆ ಒಂದು 200 ರೂಪಾಯಿ ಆ ಥರ ಎಲ್ಲ ಸಿಗುತ್ತೆ. ಅದರಲ್ಲೂ ಕೂಡ ಕರೆಕ್ಟಾಗಿ ರೈಟ್ ಕೊಟ್ಟು ಮಾತಾಡಿದ್ರು ಕೂಡ ವಾಪಸ್ ಹಣ ಇಷ್ಟಂತ ಸಿಗಲ್ಲ, ಅದರಲ್ಲೂ ಮೋಸ ಮಾಡ್ತಾರೆ.

0: ದೇವಯ್ಯರವರೇ, ನೀವು ಕೂಡ ಈ ಒಂದು ಪುರ್ತಕಟ್ಟೆ ಅಡಿ ಬಂದು ಎಷ್ಟು ವರ್ಷಗಳಾಯ್ತು, ಹೇಗಿದೆ ಜೀವನ?
1: ನಾವು ಬಂದಿದ್ದು ನಮಗೂ ಗೊತ್ತಿಲ್ಲ, ನಾವು ಇಲ್ಲಿ ಹುಟ್ಟು ಬೆಳೆದವರು. ಯಾಕಂದ್ರೆ ನಾವು ಒಂದು ಇದರಲ್ಲಿ ಚಿಕ್ಕಪುಟ್ಟ ಕೂಡುದು ಎಲ್ಲ ಇದಾಯ್ತಿದ್ದು. ಆಗ ಈಚೀಚಿಗೆ ಬಂದು ನಾವು ಅಯ್ಯಕ ಮಕ್ಕಳ ದಪ್ಪ ಆಗಿವಿ, ನಾವು ಮದುವಾಗಿ ಆದ ಮೊದಲು ಕುಡಿತಿದ್ದು. ಈಗ ಅವನ್ನೆಲ್ಲ ಒಟ್ಟು ಬಿಟ್ಟು ಎಲ್ಲ ಭಾರಿ ಒಂದು ಸಂತೋಷವಾಗಿ ಮನೇಲಿ ಸಂಸಾರ ನಡೆಸ್ಕೊಂಡು ಚೆನ್ನಾಗಿ ಹೋಯ್ತಾನೆ. ಕೂಲಿ ಗೀಲಿ ಕಮ್ಮಿ ಮಾಡ್ಕೊಂಡು ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಸ್ವಲ್ಪ ನಮ್ಗೆ ಜಮೀನಲ್ಲಿ ಸ್ವಲ್ಪ ಜಾಗ ರೋಡು ಅದು ಬೇಕಾಗಿತ್ತು,
0: ರಸ್ತೆಗಳ ರಸ್ತೆ.
1: ಹಾಂ, ಅದು ನಮ್ಗೆ ಅಲ್ಲಿ ಜನಗಳೆಲ್ಲ ಹೋದ್ರೆ ಇಂಥ ಐಕ ಮಕ್ಕಳೆಲ್ಲ ಹೋದ್ರೆ ಸತ್ತಾಸಿವರು ನಡ್ಕೊಂಡು ಅಲ್ಲಿ ದಾರಿ ಇಲ್ಲ. ಅಲ್ಲಿ ಅವ್ರ ತೇವ್ರ ಕಡೆ ಜಮೀನ್ ಕಡೆ ಹೋಗ್ಬೇಕು, ಅವ್ರು ಬಿಡ್ತೇ ಇಲ್ಲ, ಚಿಕ್ಕಪಟ್ಟ ಗಾಡಿ ಮಾಡ್ತಾರೆ.
2: ಅದೊಂದು ಭಾರಿ ಸಮಸ್ಯೆ ಆಗ್ಬಿಡ್ತದೆ. ಮತ್ತು ಇನ್ನು ಇಲ್ಲಿ
1: ಊರೊಳಗೆ ನಮ್ಗೆ ಇಟ್ಕೊಳಕ ಜಾಗನೇ ಇಲ್ಲ, ಸ್ಥಳನೇ ಇಲ್ಲ. ಒಂದೊಂದು ಮನೇಲಿ ಮೂರು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಹಿಂಗವ್ರ. ಈಗ ನನ್ನ ಮನೇಲಿ ಎರಡು ಕುಟುಂಬ ಹಂಗೆ.
0: ಅಂದರೆ ನಮ್ಮ ಒಂದು ಅಡಿಗೆ ಮನೆಗಳ ಅವಶ್ಯಕತೆ ತುಂಬ ಇದೆ.
1: ಅಷ್ಟೇ ಅದೊಂದು. ಆಮೇಲೆ ಡ್ರೈನೇಜು ಇವೆಲ್ಲ ಭಾರಿ ಎಡಗೊಟ್ಟು.
0: ಅಂದರೆ ಈ ರೀತಿ ಮೂಲಭೂತ ಸೌಕರ್ಯಗಳ ಸಂಬಂಧಪಟ್ಟಂಗೆ ಏನಾದರೂ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ನೀವು ಹೇಗೆ?
1: ಹಿಂಗೆ ನಿಮ್ಮ ಕಡೆಗೆ ಬರ್ತಾವ್ರ ಹೋಯ್ತಾವ್ರ ಕೇಳ್ಕೊಂಡು, ಅದು ಬಿಟ್ಟರೆ ಏನಿಲ್ಲ.
0: ಅದೇ ಎಲ್ಲರೂ ಕೂಡ ಬಂದು ಮಾಹಿತಿನ ಪಡ್ಕೊಂಡು
1: ಮಾಹಿತಿ ಪಡ್ಕೊಂಡು
0: ಮಾಡ್ಕೊಂಡು.
1: ಅಂದ್ರೆ ಅತ್ತಿಂದ ಸೌಲಭ್ಯ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಬಂದೇ ಇಲ್ಲ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ರ?
1: ನಾವು ಒಟ್ಟು ನಾಲ್ಕು ಕುಟುಂಬ, ಈಗ ನಾಲ್ಕು ಜನ ಹೆಣ್ಣು, ಒಟ್ಟು ಆರು ಸೀಟಲ್ಲಿ. ಅವರೆಲ್ಲ ಮದುವಾಗಿ ಬೇರೆ ಬೇರೆ ಮಕ್ಕಳು, ಈಗಿರೋರು ನಾವು ನಾಲ್ಕು ಆಳು.
0: ಈಗ ಮೊದಲು ದಾಸಿಯವರು ಕೂಡ ಮಾತಾಡ್ತಿದ್ರು, ಇಲ್ಲೂ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ತುಂಬಾ ಹೇಳ್ತಿದ್ರು. ಇವಾಗ ಚರಂಡಿ ಸಮಸ್ಯೆ ತುಂಬಾ ಸಮಸ್ಯೆ ಇದೆ, ಚರಂಡಿಗಳ ಸಮಸ್ಯೆನೂ ಕೂಡ ತುಂಬಾ ಇದೆ ಅಂತ ಹೇಳ್ತಿದ್ರು. ಅದನ್ನು ಬಿಟ್ಟು ಬೇರೆ ಏನೆಲ್ಲ ಸಮಸ್ಯೆಗಳಿದೆ ನೀವು ಮಾಡಿರಿ, ತಾವೇನು ಹೇಳ್ತೀರಾ?
1: ಬೇರೆ ಅಂದ್ರೆ ಅಂಗ್ಲೋಡಿ ಬೇಕು, ಅಂಗ್ಲೋಡಿ ಸಮಸ್ಯೆ ಇಲ್ಲ. ಮಕ್ಕಳೆಲ್ಲ ದೂರ ಹೋಗ್ತಾರೆ, ಅಲ್ಲಿ ಕೆರೆ ನೀರು ತುಂಬಿಕೊಂಡ್ರೆ ಭಾರಿ ಮಿಸ್ ಇದ್ದಷ್ಟಿವಿ. ಅದರಿಂದ ಅದೊಂದು. ಮತ್ತೆ ಡ್ರೈನೇಜು ತೊಂಬಲ್ಲಿ ನೀರಿನದು ಭಾರಿ ತೊಂದ್ರೆ ಆ ಥರವಾಗಿ ಅದ.
0: ರೇಷನ್ ಬರ್ತಿದೆಯಾ?
1: ರೇಷನ್ ಏನಿಲ್ಲ, ಮೊಟ್ಟ ರೇಷನ್ ಎಲ್ಲ ಖಾಲಿ. ಇನ್ನೇನೋ ಮಾಮೂಲಿ ಇದು ಮಾತ್ರ ದೀಪಾವಳಿ.
0: ಈಗ ಮೊಟ್ಟ ರೇಷನ್ ಅಲ್ಲಿ ನೀವು ಇಟ್ಕೊಳ್ತೀರ ಅಥವಾ ಯಾರಿಗಾದ್ರೂ ಮಾರಾಟ ಮಾಡ್ತೀರಾ?
1: ಇಲ್ಲ ಇಲ್ಲ ಇಲ್ಲ, ಎಲ್ಲ ನಾವೆಲ್ಲ ಬಳಸ್ತೀವಿ.
0: ಎಷ್ಟು ಕೊಡ್ತಾ ಇದ್ದಾರೆ ತಿಂಗಳಲ್ಲಿ
1: ಮೊಟ್ಟ ರೇಷನ? ಏ ಮಾಮೂಲಿ ಒಂದು ಕುಟುಂಬಕ್ಕೆ ಏನು ಕೊಟ್ಟರೆ
0: ಎಷ್ಟು ಕೊಡ್ತಾ ಇದ್ದಾರೆ?
1: ತುಪ್ಪ ಎಣ್ಣ ಅಕ್ಕಿ ಇವೆಲ್ಲ ಕೊಡ್ತಿರು, ಕೊಟ್ಟರೆ ಕಾಳು ಕಡ್ಡಿ.
0: ಈಗ ಆಧಾರ್ ಕಾರ್ಡು, ವೋಟರ್ ಐ ಡಿ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ ನೀವು?
1: ಎಲ್ಲ ಎಲ್ಲ
0: ಎಲ್ಲ ಇದೆ. ದಾಸಿಯರು ಮೊದಲು ತಗೊಳ್ಳಿ ಮಾತಾಡ್ತಿದ್ರಿ, ಈಗ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ತಮ್ಮ ಮಾಡಿಲಿ ಮಕ್ಕಳೆಲ್ಲ ಅಂಗನವಾಡಿಗೆ ಹೋಗಿ

0: ತುಂಬಾ ದೂರದ ಊರಿಗೆ ಹೋಗ್ತಾ ಇದ್ದಾರೆ ಅಂತ. ತಗೊಳ್ಳು, ನಿಮ್ಮ ತಮ್ಮ ಅಡಿಯಲ್ಲಿ ಎಷ್ಟನೇ ತರಗತಿವರೆಗೆ ಮಕ್ಕಳು ಶಾಲೆಗೆ ಹೋಗಿದ್ದಾರೆ?
1: ಇಲ್ಲಿ ಒಂದು PUC ಡಿಗ್ರಿ ಗಂಟಲ ಹೋಗಿದ್ದಾರೆ, ಆದರೆ ಓದಿರೋಂಥ ಮಕ್ಕಳಿಗೆ ಸರಿಯಾಗಿ ಕೆಲಸ ಇಲ್ಲ. ಮತ್ತು SLC ಕೂಡ ಮಾಡಿದರೆ ಅಂದರೆ ಅದರಿಂದಾಗಿ ಕೆಲಸ ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ ಮಕ್ಕಳಿಗೆ. ಆಮೇಲೆ ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾರೆ ತೊಂದರೆ. ಆಮೇಲೆ ಇಲ್ಲಿ ಅಂಗನವಾಡಿ ಇದ್ದರೆ ಇನ್ನೂ ಒಂದು ಅನುಕೂಲ, ಯಾಕಂದರೆ ಮಕ್ಕಳು ಇಲ್ಲಿ ಸಣ್ಣ ಮಕ್ಕಳು ಬೆಳೆದು ಅಂಗನವಾಡಿಯಲ್ಲಿ ಕಲಿತು ಅಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾರೆ ಇನ್ನೂ ಒಂದು ಒಳ್ಳೆ ಉತ್ತಮ ಆಗುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ನಾ ಅಂಗನವಾಡಿ ಇದ್ಬಿಟ್ರೆ ಇನ್ನೂ ಒಂದು ಒಳ್ಳೇದಾಯ್ತು.
0: ಅಂದ್ರೆ ತಮ್ಮ ಕುಟುಂಬದಲ್ಲಿ ತಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾ ಇದ್ರೆ?
1: ಹಾ, ಕಳಿಸ್ತಾ ಇದ್ದೀವಿ.
0: ಎಷ್ಟನೇ ತರಗತಿ ಓದ್ತಿದ್ರೆ ಮಕ್ಕಳು?
1: ಒಬ್ರು ಸ್ನೇಹ ಅಂತ 2ನೇ ಕ್ಲಾಸು, ಮತ್ತೆ ಪುನೀತ್ ಅಂತ 4ನೇ ಕ್ಲಾಸು ಓದ್ತಿದ್ದಾರೆ. ಇಲ್ಲಿ ಪುರ್ತ್ಕಟಲೆ ಓದ್ತಿದ್ದಾರೆ.
0: ಪುರ್ತ್ಕಟಲೆ?
1: ಹೌದು.
0: ಏನಾದರೂ ನೀವು ಮಾಡಿಲಿ ಜಾಸ್ತಿ ಓದಿರೋ ಅಂಥ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ರೆ ಹೇಗೆ?
1: ಯಾರೂ ಸೇರಿಲ್ಲ, ಯಾಕಂದರೆ ಇವಾಗ ಬೆಂಗಳೂರು ಅಂತ ಒಬ್ಬರು ಓದಿದ್ರೆ ಶ್ವೇತಾ ಅಂತ, ಅವ್ರ ತಂದೆಯ ಹೆಸರು ಪುಟ್ರಾಜು, ತಾಯಿ ಹೆಸರು ರತ್ನಬ್ ಅಂತ. ಅವರು ಹೊಸಳ್ಳಿಗೂ ಅಲ್ಲಿ ಹಾಸ್ಟೆಲ್ಗೆ ಹಾಕಿ ಅಲ್ಲಿಂದ ನಿಮ್ಮ ಸಂಸ್ಥೆ ಕಡೆಯಿಂದ ಹೆಲ್ಪ್ ಮಾಡಿ ಶ್ವೇತಾ ಅಂತ PUC ಮಾಡ್ತಾಯಿದ್ದಾಳೆ. ಅದು ಬಿಟ್ಟರೆ ಮಕ್ಕಳು ಇನ್ನೂ ಇಲ್ಲಿ ಕೆಬ್ಬಿಪುರ ಹಾಸ್ಟೆಲ್ ಇದೆ, ಅಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಿದ್ದಾರೆ. ಅಲ್ಲಿ ಒಂದು 8 ಗಂಟೆ ಹೋಗ್ತಿದ್ದಾರೆ ಮಕ್ಕಳು ಹಾಸ್ಟೆಲ್ಗೆ. ಅದು ಬಿಟ್ಟರೆ ಇನ್ನೂ ನಮ್ಮ ಪುಡ್ಕಟ್ಟೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಿದ್ದಾರೆ.
2: ಇವಾಗ ನಿಮಗೂ ಗೊತ್ತು ಮಕ್ಕಳಿಗೆ ಶಿಕ್ಷಣ ಎನ್ನುವುದು ಎಷ್ಟು ಮುಖ್ಯ ಅಂತ. ಈಗ ಕೆಲವು ಹಾಡಿಗಳು ನೋಡ್ತಿರ್ತೀವಿ, ಇವಾಗ ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗ, ಇವಾಗ ಕೇರಳಗಾಗಿರ್ಬೋದು ಕೊಡಗಾಗಿರ್ಬೋದು, ಮಕ್ಕಳನ್ನ ಜೊತೆಗೆ ಕರ್ಕೋವಂಥ ಸನ್ನಿವೇಶಗಳನ್ನು ಕೂಡ ಕೆಲವು ಹಾಡಿಗಳು ನೋಡ್ತಿರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬ ವಂಚಿತರಾಗಿ ಗೊತ್ತಿರೋ ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಅದಾದರೆ ಮಕ್ಕಳು ಆ ಥರ ಕರ್ಕೋಬಾರ್ದು ನಿಜ, ಯಾಕಂದರೆ ಇಲ್ಲಿ ಇರೋಂಥ ಪರಿಸ್ಥಿತಿ ನೋಡಿದ್ರೆ ಅವರು ಕರೆಕ್ಟಾಗಿ ಮನೆ ವ್ಯವಸ್ಥೆ ಇಲ್ಲದಕ್ಕೆ, ಮತ್ತು ರೇಷನ್ ವ್ಯವಸ್ಥೆ ಇತ್ತೀಚೆಗೆ ಈಗ ಹೊಸದಾಗಿ ಬಂದಿರೋರಿಗೆ ಅವ್ರು ಕರೆಕ್ಟಾಗಿ ರೇಷನ್ ಕಾರ್ಡ್ ಇಲ್ಲದಕ್ಕೆ ಇಲ್ಲಿ ಸಾಲ ಅನ್ನೋದು ಮಾಡಿರ್ತಾರೆ. ಅದಕ್ಕಾಗಿ ಅವ್ರ ತಂದೆ ತಾಯಿ ಮತ್ತು ಮಕ್ಕಳನ್ನೆಲ್ಲ ಸಹ ಕೊಡುಗೆ ಕರ್ಕೊಂಡೋಗ್ಬಿಡ್ತಾರೆ. ಯಾಕಂದರೆ ಆ ಥರ ಕರ್ಕೋಬಾರ್ದು ಇಲ್ಲಿ, ಆದಷ್ಟು ಹೋಲಿಸ್ರೆ ಇನ್ನೊಂದು ಒಳ್ಳೆಯದಾಗಿ ಉತ್ತಮ. ಯಾಕಂದರೆ ಇಲ್ಲಿ ಅವರಿಗೆ ಕರೆಕ್ಟಾಗಿ ಮೂಲಭೂತ ಸೌಕರ್ಯಗಳು ಸಿಗದಕ್ಕೆ ಕೊಡಗು ಕೇರಳ ಅಂತ ಹೋಗ್ತಿರ್ತಾರೆ. ಇಲ್ಲಿ ಕೂಲಿಗಳು ಕಡಿಮೆ, ಮತ್ತು ಒಂದು 500 ರೂಪಾಯಿ ಸಿಕ್ಕರೆ ಅದರಲ್ಲಿ ಮನೆಗೆ ಮಾಡೋದ ಬೇರೆ ಇದಕ್ಕೆ ಮಾಡೋದ ಅಂತ ತೊಂದರೆ ಆಗ್ತಿದೆ. ಆಮೇಲೆ ಮಕ್ಕಳನ್ನ ಕೂಡ ಓದ್ಸೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಅವ್ರಿಗೆ ನೋಟ್ ಬೈಂಡ್ಗಳು ಇದೆಲ್ಲ ತಗೊಡ್ಬೇಕಲ್ಲ, ಅದಕ್ಕಾಗಿ ಕಷ್ಟ.
0: ಹಣಕಾಸಿನ ಸಮಸ್ಯೆಯಿಂದ ಓದಿಸೋಕ್ಕೆ ತುಂಬ ಕಷ್ಟ ಅಂತ.
1: ತುಂಬ ಕಷ್ಟ ಆಗ್ತಿದೆ.
0: ಏನಾದರೂ ಈ ರೀತಿ ನಿಮ್ಮ ಮಕ್ಕಳಿಗೆ ಈಗ ಪಠ್ಯ ಪುಸ್ತಕಗಳು ಕೊರ್ಸದ ಕೂಡ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅಂತ ಹೇಳ್ತಿದ್ರಿ, ಈಗ ಯಾರಾದ್ರೂ ದಾನಿಗಳು ಬಂದ ರೀತಿ ಮಕ್ಕಳಿಗೆ ಅಂದ್ರೆ ಪುಸ್ತಕಗಳನ್ನ ಕೊಟ್ಟಿರೋದು ಆ ಥರ ಇದೆಯಾ?
1: ಆ ಥರ ಏನಿಲ್ಲ, ಯಾಕಂದರೆ ಕಳೆದ ಒಂದು 15-20 ವರ್ಷದಿಂದ ಸಹ ನಾವಿಲ್ಲಿದ್ದರೂ ಕೂಡ ಆ ಥರ ಸಹಾಯ ಮಾಡೋಕ್ಕೆ ಯಾರೂ ಬಂದಿರಲಿಲ್ಲ. ಯಾಕಂದರೆ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಈ ಥರ ಬರ್ತಾಯಿದ್ರು, ಒಂದಷ್ಟು ಅರಿವು ಅನ್ನೋದು ಮೂಡಿಸ್ತಾಯಿದ್ರು, ಓದ್ರೆ ಈ ಥರ ಆಗ್ಬೋದು ಅಂತ ಒಂದಷ್ಟು ಪ್ರೋಗ್ರಾಮ್ಗಳು ಸುಮಾರು ಒಂದು 5-6 ವರ್ಷದ ಹಿಂದೆ ಆ ಥರ ಮಾಡ್ತಾಯಿದ್ರು. ಈಗ ಇತ್ತೀಚೆಗೆ ಯಾರೂ ಬರ್ತಾಯಿಲ್ಲ, ಈಗ ನೀವು ಬಂದು ಒಂದು ಸ್ವಲ್ಪ ಈಗ ಈ ಥರ ಜನಧ್ವನಿ ಅನ್ನೋದು ಕಳೆದ ವಾರ ಹೋದ ತಿಂಗಳಿಂದ ನೀವು ಬಂದು ಒಂದು ಸ್ವಲ್ಪ ನೀವು ಇಲ್ಲಿ ಏನು ಕಷ್ಟ ಇದೆ ಅಂತ ಹೇಳಿದ್ರೆ, ಅದರ ಬಗ್ಗೆ ನೀವು ಏನೇನು ಕಷ್ಟ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಪ್ರಚಾರ ಮಾಡ್ತೀವಿ ಅಂತ ನೀವು ಬಂದು ನಮ್ಗೆ ತಿಳಿಸ್ಕೊಟ್ಟದಕ್ಕೆ ಒಂದಷ್ಟು ಜನ ಬಂದು ಇವಾಗ ನಾವು ಮಾತಾಡೋಕ್ಕೆ ಒಂದು ಸ್ವಲ್ಪ ಭಯ ಪಡ್ತಿದ್ರು, ಇವಾಗ ಒಂದು ಸ್ವಲ್ಪ ಧೈರ್ಯವಾಗಿ ಮಾತಾಡ್ತೀವಿ.
0: ಅದು ಖಂಡಿತ ದಾಸಿರ್ ಅವರು, ಯಾಕಂದ್ರೆ ನಾವು ಕೆಲವೊಂದು ಹಾಡಿಗಳಲ್ಲಿ ಜಾಸ್ತಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆನೇ ಇದೆ. ಸೊ ಇದ್ರ ಸಂಬಂಧಪಟ್ಟಂಗೆ ನಾವು ಹೊಸದಾಗಿ ಇವಾಗ ಪ್ರತಿಯೊಂದು ಹಾಡಿಗಳು ಕೂಡ ಭೇಟಿ ಕೊಟ್ಟು ಅಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಮಾತಾಡಿಸಿ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ನಾವು ನಮ್ಮ ಒಂದು ಕಚೇರಿಗೆ ಬರಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದೀವಿ. ಅದ್ರ ಕುರಿತು ಅವರು ಕೂಡ ನೇರವಾಗಿ ನಿಮ್ಮ ಹಾಡಿಗೆ ಭೇಟಿ ನೀಡಿ ಅವರು ಕೂಡ ನಿಮ್ಮ ಜೊತೆ ನೇರವಾಗಿ ಮಾತಾಡಿ ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಕೂಡ ಚರ್ಚಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀನಿ ದಾಸಿರ್ ಅವರೇ.
1: ಓಕೆ ಸರ್, ಮಾಡ್ಕೊಡಿ.
0: ಹಾಗೆ ತಮ್ಮ ಹಾಡಿಯಲ್ಲಿ ಯಾರಾದರೂ ಅಂಗವಿಕಲತೆ ಹೊಂದಿರುವಂತಹ ವ್ಯಕ್ತಿಗಳು ಅಥವಾ ಮಕ್ಕಳಿದ್ದಾರ ನಿಮ್ಮ ಹಾಡಿಲಿ?
1: ಅಂಗವಿಕಲತೆ ಅವರು ಈ ಒಂದು 3 ಸೀಟ್ ಇದ್ದಾರೆ.
0: 3 ಸೀಟ್ ಇದ್ದಾರೆ. ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆಯಾ?
1: ಅವರಿಗೆ ಏನೇ ಇದಿಲ್ಲ, ಮತ್ತೆ ತಿಂಗಳಿಗೆ ಏನಂತ ಸಂಬಳ ಅಂತ ಬರ್ತಾ ಇದೆ ಅಷ್ಟೇ. ಆಮೇಲೆ ಅವ್ರಿಗೆ ನಮ್ಮ ಹೇಳ್ಬೇಕಾದ್ರೆ ನಮ್ಮ ಜನಕರೊಬ್ಬರು ಜಾಸ್ತಿ ಓದಿದ್ದಕ್ಕೆ ಮತ್ತು ಬೇರೆ ಕಡೆ ಜಾಸ್ತಿ ಸಂಪರ್ಕ ಅನ್ನೋದಂದರೆ ಬೇರೆ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾಹಿತಿ ಅದು ಇದು ಏನು ಗೊತ್ತಿಲ್ಲದಕ್ಕೆ ಒಬ್ಬರು ಕ್ಲಿನಿಕ್ಗಳ ಮಾತು ಬರಲ್ಲ, ಆ ಥರ ಇದ್ದಾರೆ ಓಡಾಡ್ತಾರೆ. ಇವಾಗ ಒಂದು ಹೆಣ್ಣು ಬಂತಿಲ್ಲ, ಅವರು ಏನು ಮಾಡಿಸ್ಬೇಕು ಅದಕ್ಕೆ ಏನೇನು ಪ್ರೂಫ್ ಕೊಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಮತ್ತು ಅವ್ರಿಗೆ ಆಧಾರ್ ಕಾರ್ಡು ಎಲ್ಲಿ ಮಾಡಿಸ್ಬೇಕು, ಅದು ಏನೇನು ಪ್ರೂಫ್ ಕೊಟ್ಟರೆ ಮಾಡಿಕೊಡ್ತಾರೆ ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ.
0: ಏನು ಸಮಸ್ಯೆ ಇದೆ ಅವ್ರಿಗೆ?
1: ಅವ್ರಿಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ.
0: ಒಟ್ಟು ತಮ್ಮ ಮಾಡಿ 3 ಜನ ಅಂಗವಿಕಲತೆ ಹೊಂದಿದ್ದಾರೆ ಅಂತ ಹೇಳ್ತಿದ್ರಿ, ಅವ್ರ 3 ಜನ ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ?
1: ಒಬ್ಬರು ಇದು ಮಂಡಿ ಇದಾಗಿದೆ, ಅವರು ನಡೆಯೋಕ್ಕಾಗಲ್ಲ ಸರಿಯಾಗಿ, ಮತ್ತು ಇನ್ನೊಬ್ಬರು ಮಾತು ಬರಲ್ಲ, ಮತ್ತು ಒಂದು ಜ್ಞಾನ ಸರಿಯಾಗಿಲ್ಲ, ಎಲ್ಲಿ ಸಿಗುತ್ತೆ ಆ ಕಡೆ ಓಡಾಡೋದು ಆ ಥರ ಜ್ಞಾನ ಇದಾಗಿದೆ.
0: ಹಾಗೆ ಏನಾದರೂ ಬೇರೆ ಕಡೆಗಳಿಂದ ಯಾವುದಾದ್ರೂ ಒಂದು ಸಂಘಗಳು ಮಾಡಿಕೊಂಡು ಒಂದು ಆರ್ಥಿಕ ಕಷ್ಟಕ್ಕೆ ಏನಾದರೂ ನೆರವಾಗ್ತಿದ್ದಾವ ಕೆಲವು ಸಂಘಗಳು?
1: ಸಂಘಗಳು ಮಾಡಿದ್ದಾರೆ, ಇವರು ದೇವಯ್ಯರು ಅಂದ್ರಲ್ಲ ಅವ್ರದ್ದು ಒಂದು ಸಂಘ ಇದೆ, ಅವರು ಕೂಡ ಮಾಡ್ತಾಯಿದ್ರು. ಅದರಿಂದ

0: ಕೂಡ ಒಂದು ಸ್ವಲ್ಪ ಸಹಾಯ ಮಾಡ್ಬೇಕಂತ ಮಾಡಿದರು. ಎಲ್ರಿಗೂ ಒಂದೊಂದು ಸ್ವಲ್ಪ ನಕಾಸು ಎಷ್ಟು ಬೇಕಿದೆ ಅದರ ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಬಟ್ ಅದು ಬಿಟ್ಟರೆ ಇನ್ನು ಯಾವುದೂ ಮಾಡಿಕೊಟ್ಟಿಲ್ಲ. ಅದು ಹೆಲ್ಪ್ ಮಾಡ್ತೀನಿ ಅಂತ ಬತ್ತಿದವರು ಸಹ ಅವರು ಕೂಡ ಈಗ ಯಾರೂ ಮುಖನೇ ಆಗ್ತಿಲ್ಲ. ಯಾಕಂದರೆ ಒಂದು 5-6 ತಿಂಗಳೇ ಆಯಿತು ನಮ್ಮ ಆಡಿ ಕಡೆ ಯಾರೂ ಬರಲ್ಲ. ಏನಂದರೆ ಇತ್ತೀಚೆಗೆ ನೀವು ಮಾತ್ರ ಹೇಳ್ಬೇಕಾದ್ರೆ 26ನೇ ಸಾಲಿನಲ್ಲಿ ನೀವೇ ಬಂದಿರೋದು. ನೀವು ಬಿಟ್ಟರೆ ಇನ್ನು ಯಾರೂ ಬಂದಿಲ್ಲ. ಅಧಿಕಾರಿಗಳಾಗಲಿ ಯಾರಾಗಲಿ ಯಾರೂ ಬಂದೇ ಇಲ್ಲ.
1: ಖಂಡಿತವಾಗಿ ನಾವು ಬಂದಿರೋ ಉದ್ದೇಶ ಏನಂತಂದ್ರೆ ಕೆಲವು ಆಡಿಗಳ ಮೊದಲು ಮಾತಾಡ್ದಂಗೆ ತುಂಬ ಮೂಲಭೂತ ಸೌಕರ್ಯ ಸಮಸ್ಯೆನೇ ಇದೆ. ಸೊ ಅದ್ರ ಕುರಿತು ನಾವು ಮಾತಾಡಕ್ಕೆ ಬಂದಿದ್ದೀವಿ. ಆದಷ್ಟು ನಿಮ್ಮ ಸರ್ಕಾರದಿಂದ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಕಲ್ಪಿಸಿಕೊಡೋಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಿದ್ದೀನಿ ದಾಸಿರವ.
0: ಸರಿ ಸರಿ ಮಾಡ್ಕೊಡಿ. ಆಮೇಲೆ ನಮಗೆ ಒಂದು ಸ್ವಲ್ಪ ಬೀದಿ ಲೈಟ್ಗಳು ಅದರ ಸಮಸ್ಯೆ ಇದೆ. ಬೀದಿ ಲೈಟ್ಗಳು ಕೂಡ ಸರಿಯಾಗಿಲ್ಲ. ಯಾಕಂದರೆ ವಯಸ್ಸಾದವರವರಿದ್ದಾರೆ ಮತ್ತು ಅಂಗವಿಕಲತವ್ರು ಇದ್ದಾರೆ, ಅವರೆಲ್ಲ ತಿರುಗಾಡ್ಬೇಕಾದ್ರೆ ನೈಟ್ ಟೈಮು ತುಂಬ ಸಮಸ್ಯೆ ಆಗ್ತದೆ. ಆಮೇಲೆ ಇತ್ತೀಚೆಗೆ ಹುಲಿ ಭಯ ಬರೆ ಅಂತ ಹೇಳ್ತಿದ್ದಾರೆ, ಅದು ಇನ್ನೂ ಹೆಚ್ಚಾಗಿ ನಮ್ಮ ಆಡಿಗೆ ತುಂಬ ತೊಂದರೆ ಆಗ್ತಿದೆ.
1: ಸಂಜೆ ವೇಳೆ ತಿರುಗಾಡೋದಕ್ಕೆ ವಿದ್ಯುತ್ನ ಸೌಲಭ್ಯ ತುಂಬ ಸಮಸ್ಯೆ ಇರೋದ್ರಿಂದ ಅವುಗಳು ಒಂದು ವಿದ್ಯುತ್ತನ್ನು ಕಲ್ಪಿಸ್ಕೊಡಿ ಅಂತ ಹೇಳ್ತಿದ್ದೀನಿ.
0: ಯಾಕಂದರೆ ಕುರುಣೇಗಾಲ ಮತ್ತು ಕೆಬ್ಬಿಪುರ ಚಿಕ್ಕಬರಿಗೆ ಆ ಸೈಡೆಲ್ಲ ಸೋಲಾರ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನಿಮ್ಮ ವಿವೇಕಾನಂದ ಅವರೇ, ನಮ್ಮ ಆಡಿಗೆ ಕೂಡ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ.
1: ಅಂದರೆ ಮನೆಗೆಲ್ಲ ಕರೆಂಟನ್ನು ಎಳೆಸ್ಕೊಂಡಿದ್ದೀರಾ?
0: ಇಲ್ಲ ಸರ್, ಕರೆಕ್ಟಾಗಿ ನಮಗೆ ಕರೆಂಟ್ ವ್ಯವಸ್ಥೆ ಅನ್ನೋದು ಸುಮಾರು ಒಂದು ಹೊಸದಾಗಿ ಯಾರು ಕೂಡ ಕರೆಂಟ್ ವ್ಯವಸ್ಥೆ ಯಾರೂ ಮಾಡಿಕೊಟ್ಟಿಲ್ಲ ಇತ್ತೀಚೆಗೆ. ಅಂದರೆ ಅವರು ಒಂದು 5-6 ವರ್ಷದಿಂದ ಅವರು ಮಾಡಿಕೊಟ್ಟಿದ್ದಾರೆ ಲಾಸ್ಟ್. ಅದು ಬಿಟ್ಟರೆ ಮಾಡ್ಕೊಟ್ಟಿಲ್ಲ. ಆಮೇಲೆ ಇತ್ತೀಚೆಗೆ ಮದುವಾಗಿರೋರು ಕೂಡ ಒಂದು ಐಡೆಂಟಿ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಶ್ ಇನ್ಕಮ್ ಇದು ಕೂಡ ಯಾರೂ ಮಾಡಿಕೊಟ್ಟಿಲ್ಲ. ಗೊತ್ತಿರೋರು ಮಾಡಿಸ್ಕೊತಾರೆ, ಗೊತ್ತಿಲ್ಲದವರು ಸುಮ್ಮನೆ ಇರ್ತಾರೆ.
1: ಈಗ ಜಮೀನುಗಳೆಲ್ಲ ಸಿಕ್ಕಿದೆ ನಿಮ್ಮ ಮಾಡಿಗೆ?
0: ಜಮೀನುಗಳು ಏನೂ ಸಿಗಿಲ್ಲ. ಅದು ಕನಿಷ್ಠ ಒಂದು 30 ವರ್ಷನೇ ಆಯಿತು ಅನ್ಬೇಕು ಅನ್ಸುತ್ತೆ. ಯಾಕಂದರೆ ಅದು ಕರೆಕ್ಟಾಗಿ ಅವ್ರ ತಂದೆ ತಾಯಿ ಹೆಸರಲ್ಲೇ ಮಗನ ಹೆಸರಲ್ಲೇ ಜಮೀನುಗಳೇನದೇ ಇಲ್ಲ. ಯಾರಿಗೂ ಜಮೀನು ಅಂದರೆ ಒಂದು 2-3 ಸೆಟ್ಗೆ ಜಮೀನಿದೆ, ಅದಾದರೆ ಅವ್ರ ತಂದೆ ಹೆಸರಲ್ಲಿ ಇರೋದು, ಮಕ್ಕಳ ಹೆಸರಲ್ಲಿ ಯಾರೂ ಹೆಸರಲ್ಲಿಲ್ಲ. ಅದು ಬಂದು ಎಲ್ಲ ಮುಂಟಿ ಸೈಡು, ಅದರಲ್ಲೇ ಸರಿಯಾಗಿ ಹೋಸಲ್ಲಿ ಹಾಕಿದಂಥ ಫಸಲುಗಳು ಈ ಸಲ ಬರಲ್ಲ. ಮಳೆಯಿಂದಾಗಿ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಮತ್ತು ಬೇರೆ ಕಡೆಯಿಂದನೂ ಸಹಾಯ ಅನ್ನೋದು ಯಾರ್ದು ಇಲ್ಲ. ಅಲ್ಲೇ ಕೂಲಿ ಕೆಲಸ ಮಾಡಿ ಜಮೀನಿಗೆ ಅಂತ ಮಾಡಿದ್ರೆ ಜಮೀನಿಂದ ಕರೆಕ್ಟಾಗಿ ನಮಗೆ ಆದಾಯ ಅನ್ನೋದು, ಮತ್ತು ಯಾವುದೇ ಸರ್ಕಾರದಿಂದ ಕೂಡ ನಮಗೆ ಜಮೀನು ಅನ್ನೋದು ಸಿಕ್ಕಿಲ್ಲ.
1: ಅಂದರೆ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ 20 ಕಟ್ಟೆ ಅಡಿಯಲ್ಲಿ?
0: ಇಲ್ಲಿ ಒಂದು 35-40 ಕುಟುಂಬ ಅಷ್ಟು ವಾಸ ಮಾಡ್ತಿದ್ದೀವಿ. ಅಂದರೆ ಅವ್ರಿಗೆ ಬೇಕಾದಂಥ ಸೌಕರ್ಯಗಳೆಲ್ಲ ಮನೆ ಇಲ್ಲ, ಕರೆಕ್ಟಾಗಿ ಜಾಗಗಳದೇ ತುಂಬ ತೊಂದರೆ ಆಗಿರೋದು. ಈ ಜಾಗಗಳಿಲ್ಲ, ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅದರಿಂದಾಗಿ ತುಂಬ ತೊಂದರೆ.

0: ಅಂದ್ರೆ ಜಲ ಜೀವನ ಮಿಷನ್ ಅಂದ್ರೆ ಮನೆ ಮನೆ ಗಂಗೆ ಅಂತ ಕೆಲವು ನೀರಿನ ಸೌಲಭ್ಯ ಕೂಡ ಬಂದಿದೆ, ಅದು ನಿಮ್ಮ ಆಡಿಗಾಗಿದೆ. ಅದಕ್ಕೆ
1: ಆಗಿದೆ ಬಂದು ರೋಡ್ನೆಲ್ಲ ಕಾಂಕ್ರೀಟ್ ರೋಡ್ ಕೊಟ್ಟಿದ್ನೆಲ್ಲ ಕಟ್ ಮಾಡಿ ಪೈಪ್ಗಳನ್ನೆಲ್ಲ ಎಳೆದು ಇದು ಒಂದು 7-8 ತಿಂಗಳೇನಾಯ್ತು, ಏನೂ ಇದಿಲ್ಲ. ಅದರಿಂದಾಗಿ ಇನ್ನೂ ತೊಂದರೆ ಅನುಭವಿಸ್ತಾ ಇದ್ದಾರೆ.
0: ಅಂದ್ರೆ ತುಂಬಾನೇ ತಮ್ಮ ಒಂದು ಹಾಡಿಯಲ್ಲಿ ಮೂಲಭೂತ ಸೌಕರ್ಯಗಳು ಸಮಸ್ಯೆ ಇದೆ. ಕುಡಿಯುವ ನೀರು ಸೌಲಭ್ಯ ಆಗಿರ್ಬೋದು, ಮನೆಗಳಾಗಿರ್ಬೋದು, ಮತ್ತೆ ಜಾಗಗಳಾಗಿರ್ಬೋದು, ಜಮೀನು ಆಗಿರ್ಬೋದು, ತುಂಬಾ ಸಮಸ್ಯೆಗಳಿಂದ ಬಳತಾ ಇದ್ದೀರಾ. ಎಷ್ಟು ಮನೆಗಳಿಗೆ ಜಮೀನು ಇದೆ ನೀವು ಮಾಡಿದ್ದೀರಿ?
1: ಒಂದು 3 ಮನೆಗಳಿಗೆ ಇರೋದು ಅಷ್ಟೇ.
0: 3 ಮನೆಗಳಿಗೆ,
1: ಅದು ಬಿಟ್ರೆ ಇನ್ನು ಬೇರೆ ನಮ್ಮ ಎಕ್ಸ್ಟ್ರಾ ಅನ್ನೋದು ಯಾರಿದ್ದಾರೆ, ಯಾವ ಫಸ್ಟ್ ಯಾರು ಸ್ಟಾರ್ಟಿಂಗ್ ಇದ್ರು ಅವ್ರಿಗೆ ಮಾತ್ರ ಜಮೀನು ಇರೋದು, ಬರೀ 3 ಮನೆಗೆ. ಅದು ಬಿಟ್ರೆ ಇನ್ನು ಯಾರಿಗೂ ಜಮೀನಿಲ್ಲ. ಒಂದು ರೇಷನ್ ಕಾರ್ಡ್ ಇದೆ ಅನ್ನೋದು ಏನಿಲ್ಲ.
0: ಈಗ ಸರ್ಕಾರದಿಂದ ಫುಡ್ ಎಲ್ಲ ಬರ್ತಾ ಇದೆಯಾ ನಿಮಗೆ?
1: ಫುಡ್ ಆದರೆ ಒಂದು 5 ವರ್ಷದಲ್ಲಿ ಒಂದು 2 ತಿಂಗಳೇನೋ ಕೊಟ್ಟರು, ಅದು ಬಿಟ್ರೆ ಏನು ಕೊಟ್ಟಿದ್ದೀವಿ. ಅದು
0: ಈಗ ನಿಲ್ಲಿಸ್ಬಿಟ್ಟಿದ್ರೆ? ಇವಾಗ
1: ನಿಲ್ಲಿಸ್ಬಿಟ್ಟಿದ್ದಾರೆ.
0: ಎಷ್ಟು ದಿನ ಆಯ್ತು ನಿಲ್ಲಿಸಿ?
1: ನಿಲ್ಲಿಸಿ ಒಂದು 3-4 ತಿಂಗಳಾಗಿದೆ.
0: ಮತ್ತೆ ಈಗ ತಮ್ಮ ಒಂದು ಮನೆಯ ಜೀವನಕ್ಕೆ ಕಷ್ಟ ಅಂತ ಅನಿಸ್ತಿರೋ? ಈಗ
1: ಕಷ್ಟ ಅನಿಸ್ತದೆ, ಯಾಕಂದರೆ ಅದು ಬಂದಿದ್ದರೆ ನಮಗೆ ಎಲ್ಲ ಒಂದು ಸ್ವಲ್ಪ ಖರ್ಚುಗಳು ಕಡಿಮೆ ಬಿಡ್ತಿತ್ತು. ಇವಾಗ 1 ಲೀಟ್ರ್ ಎಣ್ಣೆ ತಗೊಳ್ತೀನಿ ಅಂದರೆ 75 ರೂಪಾಯಿ, 60 ರೂಪಾಯಿ ಆ ಥರ ಎಲ್ಲ ಹೇಳ್ತಿದ್ರೆ. ನಾವು 500 ರೂಪಾಯಿ ಕೂಲಿ ಕೆಲಸಕ್ಕೆ ಹೋದ್ರು, ಈ ಕಡೆ ಮನೆಗೆ ಮಾಡೋದ, ಈ ಕಡೆ ರೇಷನ್ ತಗೊಳ್ಳೋದ, ಮತ್ತು ಮಕ್ಕಳನ್ನ ಸ್ಕೂಲ್ಗೆ ಓದಿಸೋದ, ಮತ್ತು ಒಂದಷ್ಟು ಮಕ್ಕಳಿಗೆ ಬುಕ್ಸ್ ತಗೊಡೋದು, ಅದಕ್ಕೆಲ್ಲ ತುಂಬ ತೊಂದರೆ ಆಯಿತು.
0: ಅದಕ್ಕೆ ಒಂದು ತಮ್ಮ ಹಾಡಿಯಲ್ಲಿ ಕೆಲವು 3 ಮನೆಗಳಿಗೆ ಜಮೀನು ಅಂತ ಹೇಳ್ತಿದ್ವಿ, ಆ ಜಮೀನಿಗೆಲ್ಲ ಏನೆಲ್ಲ ಬೆಳೆಗಳನ್ನ ಬೆಳ್ಕೊಂಡು ಹೋಗ್ತಾ ಇದ್ದೀರಾ?
1: ಅದರಲ್ಲಿ ನಿಮ್ಮ ಸಂಸ್ಥೆಯಿಂದ ಒಂದು 2 ವರ್ಷದಿಂದ ಹತ್ತಿ ಬೀಜ ಮತ್ತು ಇದೆಲ್ಲ ಕೊಡ್ತಾಯಿದ್ರು. ಈಗ 2 ವರ್ಷದಿಂದ ಹತ್ತಿ ಬೀಜ, ಜೋಳ ಏನೂ ಕೊಡ್ತಾ ಇಲ್ಲ. ಅದರಿಂದಾಗಿ ನಾವು ಕೆಲಸ ಮಾಡಿದಂಥದ್ದು ಸೇರಿಸಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಈಗ ಕೊಡಗಂತಂದ್ರಲ್ಲಿ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ತಂದು ಜಮೀನಿಗೆ ನಾವು ಹಾಕ್ಬೇಕು. ಯಾಕಂದರೆ ಈ ವರ್ಷ ಮಳೆ ಇಲ್ಲದಾಗಿ ಇನ್ನೂ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ.
0: ಬಹಳ ಸಂತೋಷ ದಾಸಿರ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಇದೇ ರೀತಿ ಬೇರೆ ಹಾಡಿಗಳಿರುವಂತಹ ಮೂಲಭೂತ ಸೌಕರ್ಯ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಬೇರೆ ಹಾಡಿ ಅವ್ರಿಗೆ ಏನೇಳಕ್ಕೆ ಇಷ್ಟಪಡ್ತಿರೋ ತಾವು?
1: ಬೇರೆ ಹಾಡಿಗಳು ಕೂಡ ನಮ್ಮ ಈ ಥರ ನಮ್ಮ ಈ

0: ಗಡ್ಡೆ ಆಡಿಲಿ ಏನೇನು ಸಮಸ್ಯೆ ಇದೆ ಅಂತ ಅಂತಂದರೆ, ಇನ್ನು ಮುಂದೆ ಆಡಿಗಳು ಕೂಡ ಈ ಥರ ಸಮಸ್ಯೆ ಆಗಬಾರ್ದು. ಯಾಕಂದರೆ ಹತ್ತಿರದಲ್ಲಿರೋಂಥ ಆಡಿಗಳಿರ್ಬೋದು, ದೂರದಲ್ಲಿರೋಂಥ ಆಡಿಗಳಿರ್ಬೋದು, ಕಾಡಿನ ಹತ್ರ ಇರೋಂಥ ಆಡಿಗಳಿರ್ಬೋದು, ಎಲ್ಲಕ್ಕೂ ಕೂಡ ಬೇಕಾದಂಥ ಸೌಲಭ್ಯಗಳನ್ನ ನಮ್ಮ ಈ ಬಾನುಲಿ ಕೇಂದ್ರದಿಂದ ಒಂದು ಒದಗಿಸ್ಕೊಳ್ಳಿ. ಇನ್ನೂ ಸಹ ನಮ್ಮ ಜೇನು ಕುರುಬರು ಎಲ್ಲರೂ ಕೂಡ ಈ ಸಂಸ್ಥೆ ಕಡೆಗೆ ನಾವು ಒಂದು ಸಹಾಯ ಹೆಲ್ಪ್ ಅನ್ನೋದು ನಾವು ಅವ್ರು ಬಂದ ತಕ್ಷಣ ಒಂದು ಗೌರವ ಅನ್ನೋದು ನಾವು ಕೊಡಬೇಕು, ಮತ್ತು ಅವರು ಮಾತಾಡೋಂಥದ್ದಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಮತ್ತು ಇದರಿಂದಾಗಿ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು, ಇದರಿಂದಾಗಿ ಒಂದು ಒಳ್ಳೆಯದಾಗಿ ಸೌಕರ್ಯ ಎಲ್ಲ ಅಡಿಗಳಿಗೂ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ.
1: ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ನಮ್ಮ ಪುರುತ್ಕಟ್ಟ ಅಡಿಗಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಪುರುದಕಟ್ಟ ಅಡಿಯಲ್ಲಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಶ್ರೀಯುತ ದಾಸಿರವರು, ಶ್ರೀಮತಿ ಭಾಗ್ಯರವರು ಹಾಗೂ ದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಪುರದಕಟ್ಟೆ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ದೇವ, ಶ್ರೀಮತಿ ಭಾಗ್ಯ ಹಾಗೂ ದಾಸಿರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 23 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಹುಟ್ಟುಹಬ್ಬ

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸಂದೀಪ್, ಶಿವಪ್ರಸಾದ್, ರಾಹುಲ್, ಸುರೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ,

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು

0: ಸೇತನೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡ್ ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸೀತಣ್ಣ, ಜಿಲಿಕ್ಕಿ ಎರಡ್ ಕಟ್ ಬಿಡಿಬೇಕ ನಿಂಗೆ?
0: ಬರೀ ಎರಡ್ ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ. ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
4: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
5: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
4: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
5: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
4: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
5: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
4: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ದಿನಾಂಕ 1/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
1: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
0: ಮಾನಸಿಕ,
1: ದೈಹಿಕ,
0: ಸಾಮಾಜಿಕ ಸುಸ್ಥಿತಿ,
1: ಮಹಿಳೆಯರು,
0: ಮಕ್ಕಳು,
1: ಹಿರಿಯರು,
0: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
1: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50
0: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ದಿನ ನಾವು ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನು ತಿಳಿಯಲು ಮುಂದಾಗಿದ್ದೇವೆ. ಈ ವಿಷಯದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದ.
2: ಸೊ ಮೊದಲನೇದಾಗಿ ಈ ಋತುಚಕ್ರ ನೈರ್ಮಲ್ಯದ ಬಗ್ಗೆ ನಾವು ಮಾತಾಡಲು ಮುಂದಾಗಿದ್ದೇವೆ. ಹಾಗಿದ್ರೆ ಈ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ ಮತ್ತೆ ಯಾಕೆ ಆಚರಿಸಲಾಗುತ್ತೆ ಅನ್ನೋದನ್ನ ತಿಳಿಸ್ಬೋದಾ ಮೇಡಮ್?
3: ಸೊ ಋತು ನೈರ್ಮಲ್ಯ ದಿನವನ್ನು ನಾವು 2014 ಆಚರಿಸ್ತಾ ಇರೋದು. ಸೊ ಪ್ರತಿ ವರ್ಷ ಮೇ 28 ಇದನ್ನು ಆಚರಿಸಲಾಗುತ್ತಿದೆ. ಸೊ ಏನಕ್ಕೆ ಮೇ 28 ಅಂತಲೇ ಕೇಳಿದ್ರೆ ನೀವು ನನಗೆ, ಯೂಶುವಲ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಋತುಚಕ್ರ ಬರೋದು 28 ದಿನಗಳಿಗೊಮ್ಮೆ. ಸೊ ಅದು ಬಂದಾಗ 5 ಸರಾಸರಿ ಸ್ರಾವ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವರ ಸೈಕಲ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಸೊ ನಾವು ಪ್ರತಿ ವರ್ಷ ಮೇ 28 2014 ಋತು ನೈರ್ಮಲ್ಯ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಸೊ ಇನ್ನು ನೀವು ಏನಕ್ಕೆ ಅದನ್ನು ನಾವು ಗುರುತಿಸಿ ಅದಕ್ಕೂ ಒಂದಿನ ಇಡಬೇಕು ಅಂತ ಏನಕ್ಕೆ ಅಂತ ಕೇಳ್ತೀರಾ ಅನ್ನೋದಾದರೆ, ಸೊ ಒಂದು ಹಿಂದಿನ ಕಾಲದಿಂದನೂ ಕೂಡ ಋತು ನೈರ್ಮಲ್ಯ ಬಗ್ಗೆ ಹಿಂಜರಿಕೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಥವಾ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ನನಗೆ ಪಿರಿಯಡ್ಸ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋತಾರೆ. ಸೊ ಆ ಮುಜುಗರ ಇಲ್ಲದೆ ಒಂದು ಎಲ್ಲರ ಜೊತೆಗೂ ಕೂಡ ಸಾಮರಸ್ಯದಿಂದ ಇರೋದಕ್ಕಾಗಿ ಬಂದು ಆ್ಯಂಡ್ ಅದರಿಂದ ಸ್ವಚ್ಛತೆ ಕಾಪಾಡಲು, ಇನ್ ದ ಸೆನ್ಸ್ ಕೆಲವೊಬ್ಬರಿಗೆ ಹೇಗೆ ಪ್ಯಾಡ್ಸ್ ಹಾಕೋಬೇಕು ಅಂತ ಗೊತ್ತಿರಲ್ಲ, ಅವರಿಗೆ ಬಟ್ಟೆನೇ ಕೆಲವರು ಇನ್ನೂ ಯೂಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಹೊರಗಡೆ ಹೋದರೆ ಲೀಕಿಂಗ್ ಆಗೋ ಟೆನ್ಷನ್ಸಲ್ಲಿರ್ತಾರೆ. ಸೊ ಬಟ್ಟೆನಲ್ಲಿ ಕಾಣಿಸ್ತಾ ಇದ್ರೆ ಅಂತ ಹೆದರ್ಕೋತಾರೆ, ಅದರಿಂದಾಗಿ ಕೆಲವು ಮಕ್ಕಳು ಸ್ಕೂಲ್ಗೂ ಬರೋದಿರಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಕಂಡುಹಿಡಿದು ಸೊ ಚಿಕ್ಕ ಮಕ್ಕಳಿಗೂ ಕೂಡ ಪ್ರೋತ್ಸಾಹಿಸೋದಕ್ಕೆ, ಚಿಕ್ಕ ಮಕ್ಕಳು ಅಂತಂದರೆ ಅಡೋಲಸೆಂಟ್ ಗರ್ಲ್ಸ್, ಸೊ ಒಂದು 11 ಅಥವಾ 12 ಯೂಶುವಲಾಗಿ ಆಗುತ್ತೆ. ಸೊ ಅಂಥ ಹೆಣ್ಮಕ್ಳಿಗೆ ಧೈರ್ಯ ತುಂಬೋಕ್ಕೆ ಹಾಗೂ ಅವರಿಗೆ ಹೇಗೆ ಇರಬೇಕು ಅಥವಾ ಯಾವುದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ಕೊಳ್ಳೋದಕ್ಕಿರಬಹುದು. ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂದರೆ, ಋತುಸ್ರಾವ ಆಗಬೇಕಾದಾಗ ಅದನ್ನು ಹೇಗೆ ನೀಟ್ ಮಾಡ್ಕೋಬೇಕು ಅಥವಾ ಅವ್ರ ಪರ್ಸನಲ್ ಹೈಜಿನ್ ಹೇಗಿರಬೇಕು, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರಲ್ಲಿ ಮುಂದಂತೆ ಆಗುವಂತಹ ಏನೋ ಒಂದು ಸೋಂಕು ಇರಬಹುದು ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇರಬಹುದು ಅಥವಾ ವೆಜೈನಲ್ ಇನ್ಫೆಕ್ಷನ್ಸ್ ಇರಬಹುದು. ಸೊ ಕೆಲವೊಮ್ಮೆ ಅದು ಪ್ರೆಗ್ನೆನ್ಸಿ ಲಾಸ್ಗೂ ಕೂಡ ಲೀಡ್ ಆಗುತ್ತೆ. ಅಂತಂದರೆ ಅವರಿಂದಾಗಿ ಗರ್ಭಪಾತ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅಂಥದನ್ನೆಲ್ಲ ತಡೆಗಟ್ಟೋದಕ್ಕೆ ಋತು ನೈರ್ಮಲ್ಯವನ್ನು ನಾವು ಎಲ್ಲರಿಗೂ ಕೂಡ ತಿಳಿಸಿಕೊಡ್ಬೇಕಾಗತ್ತೆ. ಹಾಗೆ ಒಂದು ಜಾಗೃತಿ ಮೂಡಿಸ್ಬೇಕು ಎಲ್ಲರಲ್ಲೂ ಕೂಡ. ಋತು ಆದಾಗ ಅವರನ್ನ ಅಂದ್ರೆ ಲೈಕ್ ಲೀವ್ ಹಾಕಿಸ್ಬಿಟ್ಟು ಮನೆಯಲ್ಲಿ ಇರಿಸೋರು ಇರ್ತಾರೆ. ಸೊ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅವರದೇ ಆದಂತಹ ಶಕ್ತಿ ಇರುತ್ತೆ. ಸೊ ಒಂದು ಹೆಣ್ಮಗು ಇದ್ದಂಗೆ ಇನ್ನೊಂದು ಹೆಣ್ಮಗು ಇರ್ಲಿಕ್ಕಾಗಲ್ಲ. ಸೊ ಅಂಥವರಲ್ಲಿ ಅಂದರೆ ಎಲ್ಲರಿಗೂ ಕಂಪಲ್ಸರಿ ಬರಲೇಬೇಕು ಅಥವಾ ಕಂಪಲ್ಸರಿ ನೀವು ಈ ಕೆಲಸ ಮಾಡಲೇಬೇಕು, ಈ ಕೆಲಸ ಮಾಡಬಾರ್ದು, ಸೊ ಇವೆಲ್ಲವೂ ಕೂಡ ಆ ಥರ ಹೇಳ್ತಾ ಇರ್ತಾರೆ. ಸೊ ಬಟ್ ಅದ್ರ ಬಗ್ಗೆ ಎಕ್ಸಾಕ್ಟಾಗಿ ಯಾರಿಗೂ ಇನ್ಫಾರ್ಮೇಷನ್ ಇರಲ್ಲ. ಅವ್ರಿಗೆ ಎಂಥ ಕೆಲಸ ಮಾಡ್ಬೋದು, ಎಂಥ ಕೆಲಸ ಮಾಡಲಿಕ್ಕಾಗಲ್ಲ, ಯಾವಾಗ ರೆಸ್ಟ್ ತೊಗೋಬೇಕು, ಎಷ್ಟು ರೆಸ್ಟ್ ತೊಗೋಬೇಕು ಅಥವಾ ಅವ್ರಿಗೋಸ್ಕರನೇ ಅವ್ರ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ಮುಂದೆ ಆಗುವಂತಹ ಇನ್ಫೆಕ್ಟಿವ್ಸಿಂದ ಇರಬಹುದು ಅಥವಾ ಅವರಲ್ಲಿರೋ ಶಕ್ತಿನ ಅಥವಾ ಕುಂದುಕೊರತೆನ ಒಂದು ಆಹಾರ ಮೂಲಕ ಇರಬಹುದು ಅಥವಾ ಒಂದು ವ್ಯಾಯಾಮ ಮೂಲಕ ಇರಬಹುದು, ಹೇಗೆಲ್ಲ ನರಿಶ್ಮೆಂಟ್ ತಗೋಬೇಕು ಅನ್ನೋದನ್ನು ಅವರಿಗೂ ಕೂಡ ಎಜುಕೇಟ್ ಮಾಡೋದಕ್ಕೆ ನಾವು ಈ ಋತು ನೈರ್ಮಲ್ಯ ದಿನಾನ ಆಯೋಜಿಸಲಾಗಿರೋದು ಮತ್ತು ಆಚರಣೆಗೆ ಒಳಗೊಂಡಿರೋದು.
2: ಸೊ ಇಷ್ಟೊತ್ತು ಏನಕ್ಕಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅನ್ನೋದ್ರ ಕುರಿತು

0: ಮಾಹಿತಿಯನ್ನ ನೀಡಿದ್ರಿ ಮ್ಯಾಮ್. ಈಗ ಋತುಚಕ್ರ ಅಂದ್ರೇನು ಮತ್ತೆ ಅದನ್ನ ಸರಳವಾಗಿ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್?
1: ಋತುಚಕ್ರ ಅಂತ ಅಂದ್ರೆ ಸೊ ಅದೊಂದು ಫಿಸಿಯೋಲಾಜಿಕಲ್ ಅಂತಂತಂದ್ರೆ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲಿ ಆಗುವಂತಹ ಒಂದು ಜೈವಿಕ ಪ್ರಕ್ರಿಯೆ. ಅದು ಹೇಗೆ ಆಗುತ್ತೆ ಇದು ಅಂತಂದ್ರೆ, ಪ್ರತಿ ಒಂದು ಅಡಾಲಸೆಂಟ್ ಹುಡುಗಿ ಅಂದ್ರೆ ಟೀನೇಜರ್ಸ್ ಹುಡುಗಿಗೆ ಒಂದು ಅವರ ಓವರೀಸ್ ಅಂತ ಏನ್ ಕರಿತೀವಲ್ಲ ಅಥವಾ ಅಂಡಾಂಶದಿಂದ ಒಂದೊಂದು ಓವರಿ ಅಥವಾ ಒಂದು ಅಂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇದು ರಿಲೀಸ್ ಆಗೋದು ಮುಂದೆ ಗರ್ಭಧಾರಣೆಗೆ ಅಂತ ಇರುತ್ತೆ. ಸೊ ಯಾವಾಗ ಅದು ಆಗೋದಿಲ್ಲವೋ ಹಾಗೇನೆ ನಮ್ದು ಯುಟ್ರೈನ್ ಒಳಗಡೆ ಅಂತಂದ್ರೆ ನಮ್ಮ ಗರ್ಭಕೋಶದಲ್ಲಿ ಕೂಡ ಎಂಡೋಮೆಟ್ರಿಯಮ್ ಅಂತ ಒಂದಿರುತ್ತೆ. ಸೊ ಅದು ಕೂಡ ರಕ್ತದ ಕಣಗಳಿಂದ ಕೂಡಿರುತ್ತೆ. ಸೊ ಯಾವಾಗ ಅದು ಗರ್ಭಧಾರಣೆ ಆಗೋದಿಲ್ಲ ಆಗ ನಮ್ದು ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಅಂತ ಏನು ಕರಿತೀವಲ್ಲ ಅಥವಾ ಒಂದು ಹಾರ್ಮೋನ್ಸ್ಗಳಿಂದ ಆಗಿರಬಹುದು. ಸೊ ಅದು ಆಗದೇ ಇದ್ದಾಗ ಆ ಅಂಡಾಂಶದ ಜೊತೆಗೆ ನಮ್ಮ ಗರ್ಭದ ಒಳಪದರವು ಕೂಡ ಯೋನಿ ಮಾರ್ಗದಲ್ಲಿ ರಕ್ತಸ್ರಾವವಾಗಿ ಹೋಗೋದಕ್ಕೆ ನಾವು ಋತುಕ್ರಿಯೆ ಅಥವಾ ಋತುಚಕ್ರ ಅಂತ ಕರಿತೀವಿ. ಸೊ ಇದನ್ನು ನಾವು ಒಂದು ಪ್ರತಿ ತಿಂಗಳ 28 ಅವಧಿಯಲ್ಲಿ ಅಂತಂದರೆ ಮೊದಲ 5 ದಿನ ಸ್ರಾವ ಆಗುತ್ತೆ, ನಂತರ ಒಂದು 14 ದಿನ ಅದೇ ಆಗಲೇ ಹೇಳ್ದಂಗೆ ಗರ್ಭಧಾರಣೆಗೆ ಅದು ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಲ್ಲ ನಾವು ಅಥವಾ ಒಳಪದರ ಅಂತ ಕರಿತೀವಲ್ಲ ಅದು ಡೆವಲಪ್ ಆಗುತ್ತೆ. ಸೊ 14 ದಿನ ಅಂಡಾಂಶದಿಂದ ಒಂದು ಅಂಡ ಒಂದು ರಿಲೀಸ್ ಆಗಿ ಬರುತ್ತೆ. ಸೊ ಅದು ಅಲ್ಲಿ ಕೇವಲ ಒಂದು 24-48 ಗಂಟೆಗಳ ಕಾಲ ಇರುತ್ತೆ. ಸೊ ಅದಾದ್ರೂ ಆಗಲಿಲ್ಲ ಅಂತಂದಾಗ ಅದು ಮತ್ತೆ ವಾಪಸ್ ಸ್ರಾವ ಆಗಿ ಹೋಗ್ಬಿಡುತ್ತೆ. ಸೊ ಇದನ್ನು ನಾವು ಋತುಚಕ್ರ ಅಂತ ಕರಿತೀವಿ.
0: ಇದುವರೆಗೂ ಋತುಚಕ್ರ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ. ಋತುಚಕ್ರದ ಸಮಯದಲ್ಲಿ ನೈರ್ಮಲ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್?
1: ಸೊ ನೈರ್ಮಲ್ಯತನ ನಾವು ಹೇಗೆಲ್ಲ ಕಾಪಾಡ್ಕೋಬಹುದು ಅಂತ ಅಂದ್ರೆ, ಸೊ ಋತುಚಕ್ರ ಆಗ್ತಾ ಇರಬೇಕಾದಾಗ ನಮ್ಮ ಆರೋಗ್ಯನು ಕೂಡ ನಾವು ಹೇಗೆಲ್ಲ ಕಾಪಾಡ್ಕೋಬಹುದು ಅಂತ ಬಂತು ಅಂತಂದ್ರೆ, ಅಥವಾ ಅದನ್ನ ಕಾಪಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದಾದ್ರೆ, ಒಂದು ಸೋಂಕು ಹರಡೋದನ್ನ ತಡೆಯೋದಕ್ಕೆ, ಬಿಕಾಸ್ ನಮ್ಮ ದೇಹದಲ್ಲಿ ಸೋಂಕು ಹರಡೋದಕ್ಕೆ ಹಲವಾರು ದಾರಿಗಳಿದೆ. ಒಂದು ಊಟದ ಮೂಲಕ ಇರ್ಬೋದು, ಇನ್ನೊಂದು ಗಾಳಿ ಮೂಲಕ ಇರ್ಬೋದು. ಹಾಗೇನೆ ಹೆಣ್ಣು ಮಕ್ಕಳು ಅಂತ ಬಂದಾಗ ಸ್ರಾವ ಆಗ್ತಾ ಇರಬೇಕಾದಾಗ ಅವರು ಪ್ಯಾಡ್ಸ್ ಹಾಕೊಂಡಿರ್ಬೋದು. ಸೊ ಆ ಪ್ಯಾಡ್ಸ್ ಜಾಸ್ತಿ ಹೊತ್ತು ಅಲ್ಲೇ ಇದ್ದಲ್ಲಿ ಅಲ್ಲೇ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳಿರುತ್ತೆ. ಸೊ ಅವುಗಳು ಕೂಡ ಮತ್ತೆ ವಾಪಸ್ ಅಲ್ಲೇ ಗ್ರೋತ್ ಆಗಿ ಅವುಗಳು ವಾಪಸ್ ಮೇಲೆ ಹರಿದು ಸೊ ಸೋಂಕನ್ನು ತರುವ ಸಾಧ್ಯತೆ ಇರುತ್ತೆ. ಸೊ ಅದರಿಂದಾಗಿ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಅಂತ ಹೇಳೋದು ನಾವು ರೆಗ್ಯುಲರ್ ಇಂಟರ್ವಲ್ಸ್ ಆಗಿ. ಸೊ ಒಂದು ಸೋಂಕು ತಡೆಯೋದಕ್ಕೆ ಹೈಜಿನ್ ಇಂಪಾರ್ಟೆಂಟ್ ಬರುತ್ತೆ. ಇನ್ನೊಂದು ಮುಂಜಾಗರೂಕತೆ ಅಂತಾದ್ರೂ ಅನ್ಕೋಬಹುದು. ಇದರಿಂದ ನಾವು ಮುಂದೊಂದು ಕಾಲ ಅಬಾರ್ಷನ್ ಆಗಬಹುದು ಅಥವಾ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ಗಳನ್ನ ತಡಿಬಹುದು ಅವರಲ್ಲಿ, ಹಾಗೂ ಚರ್ಮದ ಸಮಸ್ಯೆಗಳು ಅಂತ ಬರುತ್ತೆ. ಬಿಕಾಸ್ ಒಂದು ಸಲ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ ಅಥವಾ ಶಿಲೇಂದ್ರಗಳು ಅಂತ ಕರಿತೀವಿ, ಅಂದ್ರೆ ಈಗ ಕ್ಯಾಂಡಿಡಿಯಾ ಆಲ್ಬಿಕನ್ಸ್ ಜಾಸ್ತಿ ಬರುತ್ತೆ. ಸೊ ಇದು ಹೇಗೆ ಅಂತ ಅಂದ್ರೆ ನಮ್ಮ ತೊಡೆ ಸಂದಿಯಲ್ಲಿ ಕೆರೆತ ಬರುತ್ತೆ ಅಂತ ಹೇಳ್ಬಹುದು. ಇಲ್ಲ ಆದ್ರೆ ಯೂರಿನ್ ಪಾಸ್ ಮಾಡಬೇಕಾದಾಗ ಉರಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಅದನ್ನ ಹಾಕೊಂಡಿದ್ದಾಗ ಉರಿ ಇಲ್ಲಾಂತಂದ್ರೆ ವೈಟ್ ಡಿಸ್ಚಾರ್ಜಸ್. ಸೊ ಈ ತರ ಕಂಪ್ಲೇಂಟ್ಸ್ ಕಾಮನ್ ಆಗಿ ಬರುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಯಾವಾಗ ತೇವ ಇರುವ ಅಂಶ ಬಟ್ಟೆ ಹಾಕೊಂಡಾಗ ಅಂತಂದ್ರೆ ವಾಶ್ ಮಾಡಿರ್ತೀವಿ, ಬಟ್ ಅದಿನ್ನು ಡ್ರೈ ಆಗಿರಲ್ಲ. ಸೊ ಅಂತ ಕ್ಲಾತ್ ಉಪಯೋಗಿಸ್ತಾ ಇದ್ದಾಗ ನಮ್ಗೆ ಈ ತರ ಬರೋದು ಚಾನ್ಸಸ್ ಹೈಯರ್ ಇರುತ್ತೆ. ಸೊ ಈ ತರದನ್ನೆಲ್ಲ ಪ್ರಿವೆಂಟಿವ್ ಆಗಿ ಮಾಡೋದಕ್ಕೆ ನಾವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಹಾಗೆ ಕ್ಲೀನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಏನಕ್ಕೆ ಅಂತ ಕೇಳಿದ್ರೆ, ಅಗೇನ್ ಅಲ್ಲಿ ವಾಪಸ್ ಬ್ಯಾಕ್ಟೀರಿಯಾಸ್ ಏನಿರ್ ಉಳ್ಕೊಂಡಿರುತ್ತಲ್ಲ ಅಥವಾ ಫಂಗಲ್ ಆಗ್ಲೇ ಹೇಳ್ದಂಗೆ ಶಿಲೇಂದ್ರಗಳು ಏನಿರುತ್ತಲ್ಲ ಅದನ್ನೆಲ್ಲ ಕೂಡ ನಾವು ನೀಟಾಗಿ ನೀರಲ್ಲಿ ವಾಶ್ ಔಟ್ ಮಾಡಿದಾಗ ಸೊ ಅಲ್ಲಿರೋದೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ನೀರಲ್ಲೇ ಹೋಗ್ಬಿಟ್ಟಿರುತ್ತೆ. ಸೊ ನೀರಲ್ಲಿ ಅದನ್ನ ವಾಶ್ ಮಾಡಿದ ನಂತರ ನಾವು ಒಂದು ಒಣ ಬಟ್ಟೆ ತಗೋಬೇಕು. ಸೊ ಅದು ಒಣ ಬಟ್ಟೆ ಯೂಶುವಲ್ ಆಗಿ ಕಾಟನ್ ಇದ್ರೆ ನಾವು ಪ್ರಿಫರ್ ಮಾಡ್ತೀವಿ. ವೈ? ಬಿಕಾಸ್ ಅದು ನೀರನ್ನ ಅಬ್ಸಾರ್ಬ್ ಜಾಸ್ತಿ ಮಾಡ್ಕೊಳ್ಳುತ್ತೆ. ಸೊ ದಟ್ ಅಲ್ಲಿ ಜಾಸ್ತಿ ಡ್ರೈನೆಸ್ ಇರಬಾರ್ದು, ಹಾಗಂತ ವೆಟ್ನೆಸ್ ಇರಬಾರ್ದು. ಸೊ ಹಾಗಾಗಿ ಅಲ್ಲಿರುವಂತಹ ನೀರಿನ ಅಂಶ ಹೋದಾಗ ಅದು ಡ್ರೈ ಕಂಪ್ಲೀಟ್ ಆಯಿತು ಅಂತಂದಾಗ ನೆಕ್ಸ್ಟ್ ಕ್ಲಾತ್ ವೇರ್ ಮಾಡಬೇಕಾದಾಗ ಅವರಿಗೆ ಡಿಸ್ಕಂಫರ್ಟ್ಸ್ ಇರಲ್ಲ, ಅಂತಂದ್ರೆ ಅವ್ರಿಗೂ ಕೂಡ ಒಂದು ಆರಾಮ್ ಅಂತ ಅನಿಸುತ್ತೆ. ಸೊ ಅದೊಂದು. ಮತ್ತೆ ಇನ್ನ ಚಿಕ್ಕ ಮಕ್ಕಳು ಅಂತ ಬಂತು ಅಂತಂದಾಗ ನಾವು ಅವ್ರದ್ದು ಸ್ಕೂಲ್ ಇದ್ರೊಳಗಡೆಗೆ ಕೆಲವೊಬ್ರಿಗೆ ಅಲ್ಲಿ ಚೇಂಜ್ ಮಾಡಿಸೋದಕ್ಕೆ ಕಂಫರ್ಟ್ ಇರೋದಿಲ್ಲ, ಅದಕ್ಕೋಸ್ಕರ ಅಂತ ಅವ್ರು ಗೈರು ಹಾಜರಿ ಆಗ್ತಾರೆ. ಇಲ್ಲ ಅಂತಂದ್ರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಗೈರು ಹಾಜರು ಆಗ್ತಾರೆ. ಇಲ್ಲ ಅಂತಂದ್ರೆ ನನಗೆ ಜಾಸ್ತಿ ರಜೆ ಹೋಗ್ತಾ ಇದೆ, ಅದು ನನಗೆ ಬಟ್ಟೆಗೆಲ್ಲ ಅಂಟುತ್ತೆ, ಸೊ ಅದನ್ನ ನೋಡಿದ್ರೆ ಇನ್ನೊಬ್ರು ಏನೋ ಅನ್ಕೋತಾರೆ ಅಂತ ಹೇಳಿ ರಜೆ ಹಾಕ್ತಾರೆ. ಸೊ ಇದ್ರದ್ದೆಲ್ಲ ಎಜುಕೇಶನ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್.

0: ಆಗುತ್ತೆ ನಮಗೆ. ಸೊ ಸೌಲಭ್ಯಗಳು ಸೌಕರ್ಯಗಳು ನಮಗೆ ಶಾಲೆಯಲ್ಲೂ ದೊರೆಯಬೇಕು, ಹಾಗೆ ನಾವು ವರ್ಕ್ ಮಾಡುವಂತಹ ಏರಿಯಾದಲ್ಲೂ ಕೂಡ ದೊರೀಬೇಕು. ಆಗ ಫೀಮೇಲ್ಸಿಗೆ ಒಂದು ಆಕ್ಟಿವಿಟೀಸಿಗೆ ಧೈರ್ಯನೂ ಸಿಗುತ್ತೆ, ಆ್ಯಂಡ್ ಅವರು ಕಂಫರ್ಟಬಲ್ ಆಗಿರ್ತಾರೆ, ಆ್ಯಂಡ್ ಬಂದು ಎಲ್ಲ ಥರದ ಕೆಲಸನೂ ಮಾಡೋದಕ್ಕೆ ಉತ್ಸಾಹಕರಾಗಿರ್ತಾರೆ.
1: ಖಂಡಿತ ಮೇಡಮ್, ಈಗ ನೈರ್ಮಲ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಋತುಚಕ್ರದ ಬಗ್ಗೆ ಸಮಾಜದಲ್ಲಿ ಇರುವ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್.
0: ಓಕೆ, ಋತುಸ್ರಾವ ಆದಾಗ ಸೊ ನಮ್ಮಲ್ಲಿ ಹೇಳಿದ್ದಂಗೆ ಆಗ ಫೀಮೇಲ್ಸಿಗೆ ಅಂದರೆ ಹೆಂಗಸರಿಗೆ ಋತುಸ್ರಾವದಿಂದಾಗಿ ಅವ್ರದ್ದು ಕಾಂಟ್ರಾಕ್ಷನ್ಸ್ ಅಂತೇನು ಕರಿತೀವಲ್ಲ, ಸೊ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಅಂತಂದರೆ ಸಂಕೋಚಗಳು ಅಂತಂದರೆ ನಮ್ಮಲ್ಲಿ ಹೊಟ್ಟೆಯಲ್ಲಿರುವಂಥ ಅಂದರೆ ಗರ್ಭಕೋಶದಲ್ಲಿರುವಂತಹ ಎಲ್ಲ ಸ್ನಾಯುಗಳು ಸಂಕೋಚಗೊಂಡಾಗ ಈ ಋತುಸ್ರಾವ ಯೋನಿ ಮಾರ್ಗದಿಂದ ಹೋಗುತ್ತೆ. ಸೊ ಕೆಲವೊಮ್ಮೆ ಈ ಸಂಕೋಚಗಳು ಜಾಸ್ತಿ ಆದಾಗ ಹೆಣ್ಣು ಮಕ್ಕಳಲ್ಲಿ ನೋವು ಕಂಡು ಬರುವುದು ಸಹಜ. ಕೆಲವೊಬ್ಬರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಸೊ ಋತುಸ್ರಾವ ಆದಾಗ ಹೆಣ್ಣು ಮಕ್ಕಳಿಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಇದೊಂದು ವಿಚಾರಕ್ಕೋಸ್ಕರ, ಅಂದರೆ ಸಂಕೋಚಗಳು ಜಾಸ್ತಿ ಆಗಿರುತ್ತೆ, ಸೊ ಅವರಿಗೆ ಆರಾಮದಾಯಕವಾಗಿರಲಿ ಅಂತ ಹೇಳಿ. ಹಾಗಂತ ಹೆಣ್ಣು ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗಬೇಡಿ, ಅಡುಗೆ ಮನೆಗೆ ಹೋಗಬೇಡಿ, ಮನೆಯಲ್ಲಿ ಓಡಾಡಬೇಡಿ ಜಾಸ್ತಿ, ಒಂದು ಮೂಲೆ ಗುಂಪು ಮಾಡೋದಕ್ಕೆ ಅಂತ ಇರೋದಿಲ್ಲ. ಅದು ಕೇವಲ ಆ ಸಂದರ್ಭ ಇರೋದು ಅವರಿಗೋಸ್ಕರ ರೆಸ್ಟ್ ಮಾಡಿ ಅಂತ. ಬಟ್ ನಮ್ಮ ಜನಾಂಗದಲ್ಲಿ ಅಂದ್ಕೊಳ್ಳೋದು ಅಂತ ಅಂದರೆ ಅವರಿಗೆ ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡೋ ಹಾಗಿಲ್ಲ, ಅಡುಗೆ ಮನೆಯಲ್ಲಿ ಸುತ್ತಾಡೋ ಹಾಗಿಲ್ಲ, ಮನೆ ಅಂಗಳದಲ್ಲಿ ಓಡಾಡಬೇಡ. ಸೊ ಇವೆಲ್ಲವೂ ತಪ್ಪು ಕಲ್ಪನೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳಿ ಅನ್ನೋ ಮೂಲಕ ಹೇಳಿರೋದೆ ವಿನಃ ಇದರಲ್ಲಿ ಅವರಿಗೆ ಈ ಕೆಲಸ ಆಗೋದಿಲ್ಲ ಅಥವಾ ಮಾಡೋ ಅವಶ್ಯಕತೆ ಇಲ್ಲ ಅಂತಲ್ಲ. ಸೊ ಅದಕ್ಕೆ ಎಲ್ಲೂ ದೇವ್ರ ಮನೆಗೆ ಹೋಗಬಾರ್ದು ಆ ಥರ ಇರಬಾರ್ದು ಅಂತ ಹೇಳಿ ಎಲ್ಲೂ ಆ ಥರ ನೀತಿ ನಿಯಮಗಳು ಇಲ್ಲ, ಅದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ಸ್ ಇಲ್ಲ. ಸೊ ಕೇವಲ ಅವರು ಸ್ವಲ್ಪ ರೆಸ್ಟ್ ಮಾಡಲಿ, ಸೊ ಎಲ್ಲ ಕೆಲಸದಿಂದ ಒಂದೆರಡು ದಿನ ಆದ್ರೂ ಅವರಿಗೆ ಒಂದು ವಿಶ್ರಾಂತಿ ಸಿಗಲಿ ಅಂತ ಹೇಳಿ ಇರೋದು. ಸೊ ಹಾಗೇನೆ ಇನ್ನು ಋತುಸ್ರಾವದ ಬಗ್ಗೆ ಮಾತಾಡಬೇಕು ಅನ್ನೋದಾದರೆ ಮನೆಯಲ್ಲೇ ಮಾತಾಡೋದಕ್ಕೆ ಸಂಕೋಚ ಪಟ್ಕೋತಾರೆ. ಲೈಕ್ ಗಂಡನ್ ಐ ಮೀನ್ ಮದುವೆ ಆಗಿರೋ ಹೆಣ್ಮಕ್ಳು ಅವ್ರ ಗಂಡಂದಿರ್ಗೆ ಹೇಳ್ಕೊಳ್ಳೋದಕ್ಕೂ ಮುಜುಗರ ಪಟ್ಕೋತಾರೆ, ಪ್ಯಾಟ್ಸ್ ತಗೋಬನ್ನಿ ಅಂತ ಹೇಳಿ. ಇನ್ನು ಕೆಲವರು ತಂದೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋತಾರೆ, ಎಲ್ಲನೂ ಅವ್ರ ತಾಯಿ ಹತ್ರ ಹೇಳ್ಕೊತಾ ಇರ್ತಾರೆ. ಇನ್ನು ಹೇಳಬೇಕು ಅಂದರೆ ಕೆಲವು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದಕ್ಕೆ. ಲೈಕ್ ಅಂತಂದರೆ ಇದು ಟಾಪಿಕ್ ತುಂಬ ಓವರಾಗೂ ಮಾತಾಡೋಕೆ ಹೋಗಬಾರ್ದು, ಹಾಗಂತ ಚಿಂತನೆಗೂ ಬರದೇ ಇರೋ ಥರ ಇರಬಾರ್ದು. ಸೊ ಇಟ್ಸ್ ಅ ನಾರ್ಮಲ್ ಪ್ರೊಸೀಜರ್ ಅಥವಾ ನಾರ್ಮಲ್ ಪ್ರೋಸೆಸ್, ಅದನ್ನು ಹಾಗೇ ತಗೋಬೇಕು, ಅದರಲ್ಲಿ ಯಾವುದೇ ರೀತಿ ಮುಜುಗರ ಇಲ್ಲ, ನಾಚಿಕೆ ಇಲ್ಲ. ಸೊ ಅದನ್ನು ಹೇಗಿದೆ ಹಾಗೆ ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ತುಂಬ ಅತಿಯಾಗಿ ಚಿಂತಿಸಬಾರ್ದು ಅಥವಾ ಅತಿಯಾಗಿ ಕೂಡ ಅದು ತಪ್ಪು ಅದನ್ನ ಬಗ್ಗೆ ಮಾತಾಡಿದ್ರೆ ಏನೂ ಇಲ್ಲ ಅವರಿಗೆ ಅಂತ ಅನ್ಕೊಳ್ಳೋದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಸೊ ಅದು ಕೂಡ ಒಂದು ಮಿಥ್ಯೆ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ತುಂಬಾ ಧೈರ್ಯ ಇದೆ ಅಂತ ಅನ್ಕೊಬಿಡ್ತಾರೆ. ಇಟ್ಸ್ ಜಸ್ಟ್ ಕ್ಯಾಶುವಲ್, ಅದು ಒಂದು ಬಯಾಲಾಜಿಕಲ್ ಪ್ರೋಸೆಸ್, ಅದು ಜೈವಿಕ, ಅದು ನಮ್ಮ ದೇಹದಲ್ಲಾಗುವಂತಹ ಒಂದು ಕ್ರಿಯೆ. ಸೊ ಅದನ್ನ ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಮತ್ತೆ ಕೆಲವೊಬ್ರು ಹೇಳ್ತಾರೆ ಋತುಸ್ರಾವ ಆಗ್ತಿರ್ಬೇಕಾದಾಗ ತಲೆ ಸ್ನಾನ ಮಾಡಬಾರ್ದು, ಇಲ್ಲಾಂತಂತಂದ್ರೆ ಅತಿ ಹೆಚ್ಚು ತಲೆ ಸ್ನಾನ ಮಾಡಿಸ್ತಾರೆ. ಆಲ್ರೆಡಿ ಅವರಿಗೆ ಸಂಕೋಚಗಳಿಂದಾಗಿ ನೋವು ಜಾಸ್ತಿ ಇರುತ್ತೆ, ತಲೆ ಸ್ನಾನನೇ ಮಾಡಿ ಮೊದಲನೇ ದಿನನೇ ಅಂತ ಅನ್ನೋದು ತಪ್ಪು ಕಲ್ಪನೆ ಆಗುತ್ತೆ. ಬಿಕಾಸ್ ಆ ವ್ಯಕ್ತಿದು ಸ್ಟ್ರೆಂತ್ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅವರಿಗೆ ಯಾವಾಗ ರಿಲ್ಯಾಕ್ಸ್ ಆಗುತ್ತೋ ಅವಾಗ ತಲೆ ಸ್ನಾನ ಮಾಡಿದ್ರು ನಡೆಯುತ್ತೆ. ಬಟ್ ಸ್ನಾನ ಮಾಡೋದೇನಕ್ಕೆ ಅಂತಂದ್ರೆ ಅವ್ರ ಹೈಜಿನ್ ನೀಟಾಗಿರ್ಲಿ ಅಂತ ಹೇಳಿ, ಅಥವಾ ಅವರ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇರೋದು. ಹಾಗಂತ ಮೊದಲನೇ ದಿನನೇ ತಲೆ ಸ್ನಾನ ಮಾಡಬೇಕು ಅಥವಾ ಅದು ಮುಕ್ತಾಯ ಆದ್ಮೇಲೆ ತಲೆ ಸ್ನಾನ ಮಾಡಬೇಕು ಅನ್ನೋದಕ್ಕೂ ಕೂಡ ಏನೂ ಇಲ್ಲ, ಅದೊಂಥರ ಪರಂಪರೆಯಾಗಿ ಬಂದುಬಿಟ್ಟಿದೆ ಅದು ಒಂದು. ಹಾಗೆ ಈ ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಆದವರಲ್ಲೂ ಕೂಡ ಎಕ್ಸಸೈಸ್ ಮಾಡಬೇಡಿ, ಫುಲ್ ರೆಸ್ಟ್ ಮಾಡಿ, ಫುಲ್ ಮಲ್ಕೊಂಡಂಗೆ ಇರಿ ಅಂತಲೂ ಹೇಳ್ತಾರೆ. ಹೌದು, ಮಲ್ಕೊಳ್ಳೋದು ಉತ್ತಮನೇ, ಬಟ್ ತುಂಬ ವಿಗೋರಸ್ ಆಗಿ ಎಕ್ಸಸೈಸ್ ಮಾಡೋದು ಬೇಡ. ಅಂದರೆ ಭಾರತ್ ಎತ್ತಿದೆ, ಜಂಪಿಂಗ್ ಮಾಡಿದೆ, ಸೊ ಇವೆಲ್ಲ ಬೇಡ. ಲೈಟಾಗಿ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಭದ್ರಾಸನ ಇರಬಹುದು ಅಥವಾ ಶಶಾಂಕಾಸನ ಇರಬಹುದು, ಸೊ ಅಲ್ಲೇ ಲೈಟಾಗಿ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿದ್ರೆ ಅಂದರೆ ಅವ್ರಿಗೂ ಕೂಡ ನೋವಿಂದು ಕಡಿಮೆ ಅನಿಸುತ್ತೆ. ಬಿಕಾಸ್ ಕಾಂಟ್ರಾಕ್ಷನ್ಸ್ ಅಂತ ಅನ್ನಲ್ಲ ಹಾಗೆ ಸಂಕೋಚತೆಗಳು, ಸೊ ಇದು ಬಿಗಿತ ಆದಾಗ ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸಿಂಗ್ ಬೇಕಾಗುತ್ತೆ. ಸೊ ಅದಕ್ಕೆ ಲೈಟಾಗಿ ಎಕ್ಸಸೈಸ್ ಮಾಡಿದ್ರೆ ಉತ್ತಮ. ಸೊ ಹಾಗೆ ಖಾಲಿ ಕೂರೋದ್ರಿಂದಾಗಿ ಅಥವಾ ಮನೆಯಲ್ಲಿ ಓಡಾಡದೇ ಇರೋದ್ರಿಂದಾಗಿ ನೋವು ಕಮ್ಮಿ ಆಗೋದಿಲ್ಲ. ಆ್ಯಂಡ್ ಆಗಲೇ ಹೇಳ್ದಂಗೆ ಅವ್ರು

0: ಅವರಿಗೆ ಫ್ರೀಡಮ್ ಇರ್ಬೇಕು, ಅದಾಗ್ಲಿ ಆಗದೆ ಇರಲಿ, ಅದಾದಾಗ್ಲೂ ಸಹ ಅದಾಗದೆ ಇದ್ರೂ ಸಹ ಅದನ್ನ ಒಂದು ಏನದು ಮುಜುಗರ ಸಂಗತಿ ಅಂತ ಎಲ್ಲೂ ಕೂಡ ಯಾರು ಅನ್ಕೋಬಾರ್ದು.
1: ಸೊ ಸಾಕಷ್ಟು ಸ್ವವಿವರವಾಗಿ ಸಮಾಜದಲ್ಲಿ ಇರುವಂತಹ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಅದರಲ್ಲೂ ಈ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಗತ್ಯ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್?
0: ಹಾಗೆ ಆಗ್ಲೇ ಹೇಳ್ದಂಗೆ ಮೊದಲನೇ ಬಾರಿ ಮುಟ್ಟಾಗುವಂತಹ ಹೆಣ್ಣು ಮಕ್ಕಳಲ್ಲಿ ಕೆಲವೊಬ್ಬರಿಗೆ ಅರ್ಲಿ ಏಜಲ್ಲೇ ಆಗ್ಬಿಡ್ತಾರೆ, ಅಂದರೆ 12 ಇಯರ್ಸಿಗೆ. ಸೊ 12 ಇಯರ್ಸ್ ಅಂತ ಬಂತು ಅಂತಂದ್ರೆ ಅವರಿಗೆ ಅವ್ರ ದೇಹ ಅಥವಾ ಅವ್ರದ್ದು ಬಗ್ಗೆನೆ ಅವರಿಗೆ ಇನ್ನೂ ಗೊತ್ತಿರಲ್ಲ. ಸೊ ಅಂಥ ಮೂಮೆಂಟಲ್ಲಿ ಅವ್ರಿಗೆ ಏನಾಗ್ತಾ ಇದೆ, ಹೇಗೆ ಇದು ಅಂತ ಹೇಳಿ ಮನೆಯಲ್ಲೇ ಅವರಿಗೆ ಒಂದು ಸ್ವಲ್ಪ ಎಜುಕೇಷನ್ ಕೊಡಬೇಕಾಗತ್ತೆ. ಅಂದರೆ ಅವರೇ ಗಾಬರಿಗೊಂಡಿರ್ತಾರೆ ಮಕ್ಕಳು. ಸೊ ಮಕ್ಕಳಿಗೆ ಇನ್ನಷ್ಟು ಗಾಬರಿ ಮಾಡಿಸ್ದೇನೆ ಇದೊಂದು ಸಹಜ ಪ್ರಕ್ರಿಯೆ, ಇದು ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಅವರಿಗೆ ಆತ್ಮವಿಶ್ವಾಸ ಮತ್ತು ಸಾಂತ್ವನ ನೀಡಬೇಕು. ಸೊ ಆಗಿದ್ದಾರೆ ಅಂತ ಹೇಳಿ ಅವರಿಗೆ ತುಂಬ ನಮ್ಮಲ್ಲಿ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ. ಅವತ್ತಿಂದನೇ ಸ್ಕೂಲಿಗೆ ಚಕ್ಕರ್ ಹಾಕ್ಸೋದು, ಮನೆಯಲ್ಲೇ ಇರಿಸಿ ಒಂದು ಕಡೆ. ಸೊ ಅದೆಲ್ಲ ಮಾಡೋದಕ್ಕಿಂತ ಹಿಂಗೆ ಅವರಿಗೆ ಮುಂಚೆನೇ ಹೇಳಿರಬೇಕು ಈ ಥರ ಆಗುತ್ತೆ. ಸೊ ಹಿಂಗಿರುತ್ತೆ ಸಿಚುವೇಶನ್ಸ್ಗಳು, ಸೊ ಇದೊಂದು ಸಹಜವಾದದ್ದು ಅಂತ ಹೇಳಿ ಮಗುಗೆ ಧೈರ್ಯ ತುಂಬಬೇಕು. ಸೊ ಅವರಿಗೆ ಇನ್ನಷ್ಟು ಸಂಕೋಚ ಬರ್ಸೋದಿರಬಾರ್ದು ಅದರೊಳಗಡೆಗೆ. ಆ್ಯಂಡ್ ಆದಾಗ ಯಾವುದನ್ನ ಹೇಗೆ ಉಪಯೋಗಿಸಬೇಕು ಅಂತಂದ್ರೆ, ಪ್ಯಾಡ್ಸ್ ಹಾಕೋತಾರೆ ಅನ್ನೋದಾದರೆ ಪ್ಯಾಡ್ಸನ್ನೆಲ್ಲ ಹೇಗೆ ಹಾಕಬೇಕು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅವರಿಗೆ ಏನು ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಆ ಮೊಮೆಂಟಲ್ಲಿ. ಸೊ ಅವರಿಗೆ ಯಾವುದನ್ನು ತುಂಬ ಗಾಬರಿ ಪಡಿಸ್ದಂತೆ ಹೇಗಿದನ್ನೆಲ್ಲ ನೋಡ್ಕೋಬೇಕು, ನಾವು ಹೇಗಿರಬೇಕು ನಮ್ಮ ಮನಸ್ಥಿತಿಯ ತರ್ಕದಲ್ಲಿ, ಅದನ್ನೆಲ್ಲ ನಾವು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ನಡೆಸಿ. ಸೊ ಇನ್ನೊಂದು ಕ್ಲೀನ್ನಿಂದಾಗಿ ಅವರಿಗೆ ಜಾಸ್ತಿ ಸೋಂಕುಗಳು ಹರಡದಂತೆ ಹೇಗೆಲ್ಲ ನೋಡ್ಕೋಬಹುದು ಅದನ್ನು ಕೂಡ, ಚೇಂಜ್ ಯಾವಾಗ ಮಾಡಬೇಕು, ಯಾವ ಥರ ಚೇಂಜ್ ಮಾಡಬೇಕು, ಚೇಂಜ್ ಮಾಡಿದ್ದನ್ನು ಹೆಂಗೆ ಡಿಸ್ಪೋಸ್ ಮಾಡಬೇಕು, ಸೊ ಅವುಗಳನ್ನು ಕೂಡ ಮಕ್ಕಳಿಗೆ ಹೇಳ್ಕೊಟ್ಟಿರಬೇಕು. ಸೊ ಇನ್ನೊಂದು, ಅವರಲ್ಲಿ ಕೂಡ ಕೆಲವೊಂದು ಮಕ್ಕಳಿಗೆ ಮೆಂಟಲ್ ಪ್ರಿಪ್ರೇಷನ್ಸ್ ಇರೋದಿಲ್ಲ, ನಂಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಸೊ ಅವಾಗ್ಲೂ ಅಷ್ಟೇ, ಅವರಿಗೆ ಒಂದು ಸ್ನೇಹಪರ ವಾತಾವರಣದಲ್ಲಿ ನಾವು ಹೇಗೆಲ್ಲ ಆಗುತ್ತೆ, ಸೊ ನೀನು ಧೈರ್ಯದಿಂದ ಇರಬೇಕು ಅಂತ ಹೇಳಿ ಮಾನಸಿಕವಾಗಿಯೂ ಕೂಡ ಹಾಗೂ ದೈಹಿಕವಾಗಿಯೂ ಕೂಡ ಅವರಿಗೆ ಸಪೋರ್ಟ್ ಕೊಡಬೇಕು. ಆ್ಯಂಡ್ ಹಾಗೆ ಅವರಲ್ಲೂ ಕೂಡ ಪಿರಿಯಡ್ಸ್ ಆದ ಒಂದು ಈಗ 12 ವರ್ಷದಲ್ಲಿ ಆಗಿದ್ದಾರೆ ಅಂತ ಅಂದರೆ ಒಂದು 2-3 ವರ್ಷದ ತನಕ ಅವ್ರಿಗೆ ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಆಗೋದಿಲ್ಲ, ಅಂದರೆ ಪ್ರತಿ ತಿಂಗಳು ಋತುಚಕ್ರಗಳು ಇರ್ತಾ ಇರಲ್ಲ ಅವರಿಗೆ. ಸೊ ಅದನ್ನ ತಪ್ಪು ಅಂತ ಮಾಡಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋದು, ಸೊ ಅಥವಾ ಅದಾಗ್ತಾ ಇಲ್ಲ ಕರೆಕ್ಟಾಗಿ, ಅಥವಾ ಇವರಿನ್ನ ಆಗೇ ಇಲ್ವಾ ಅಂತ ಅನ್ಕೊಳ್ಳೋದು, ಸೊ ಇದನ್ನೆಲ್ಲ ತಪ್ಪು ಕಲ್ಪನೆಗಳು. ಎಗೇನ್, ಸೊ ಸ್ಟಾರ್ಟಿಂಗ್ 2 ಇಯರ್, 2 to 3 ಇಯರ್ಸ್ ಇರ್ರೆಗ್ಯುಲಾರಿಟೀಸ್ ಇದ್ದೇ ಇರುತ್ತೆ ಅದು. ಸೊ ಅದಾದ್ಮೇಲೆ ಸೈಕಲ್ಸ್ ಮತ್ತೆ ಕರೆಕ್ಟ್ ಆಗುತ್ತೆ. ಸೊ ಒಂದು 20 ವರ್ಷ ದಾಟಿದ ಮೇಲೂ ಕೂಡ ಋತುಚಕ್ರ ಕರೆಕ್ಟಾಗಿ ಆಗ್ತಾ ಇಲ್ಲ ಪ್ರತಿ ತಿಂಗಳು ಅಂತ ಅನ್ನೋದಾದ್ರೆ ಆಗ ಕರ್ಕೊಂಡು ಬಂದು ತೋರಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ಸ್ ತಗೋಬೇಕು. ಸೊ ಆ್ಯಂಡ್ ಅವರಿಗೆ ಸಪೋರ್ಟಿವ್ ಆಗಿರಬೇಕು ನಾವು, ಅಂದರೆ ಅವ್ರಿಗೆ ಕೆಲವೊಂದು ಮಕ್ಕಳುಗಳು ಸ್ಪೋರ್ಟ್ಸಲ್ಲಿ ಇರ್ತಾರೆ, ಕೆಲವೊಂದು ಮಕ್ಕಳುಗಳು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ. ಸೊ ಅವರು ಋತುಚಕ್ರ ಅಚೀವ್ ಮಾಡಿದ್ದಾರೆ ಅಂದ ತಕ್ಷಣ ಅವ್ರನ್ನ ಸ್ಪೋರ್ಟ್ಸಿಂದ ಡಿನೈ ಮಾಡೋದಿರಬಹುದು, ಅಂದರೆ ಇನ್ನು ಮುಂದೆ ಆಟ ಆಡೋಕೆ ಹೋಗ್ಬೇಡ ನೀನು ಅಂತ ಹೇಳದೆ ಇರೋದು. ಸೊ ಈ ಥರದನ್ನೆಲ್ಲ ನಾವು ಮಾಡಲಿಕ್ಕೆ ಹೋಗಬಾರ್ದು. ಸೊ ಈ ಥರ ಚಿಕ್ಕ ಮಕ್ಳಿಗೂ, ಐ ಮೀನ್ ಆ ಮಕ್ಕಳಿಗೂ ಕೂಡ ಹೇಳಿರಬೇಕು. ಸೊ ಇದರಿಂದಾಗಿ ನಿನಗೆ ಏನೂ ಆಗೋದಿಲ್ಲ, ಇದೊಂದು ಜೈವಿಕ ಪ್ರೋಸೆಸ್ ಇದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಮತ್ತೆ ವಾಪಸ್ ನಾವು ಎಂದಿನಂತೆ ಇರಬಹುದು ಅಂತ ಹೇಳಬೇಕು. ಹಾಗಂತ ಅವ್ರು ಇಷ್ಟಪಡೋದನ್ನು ನಾವು ದೂರನೂ ಮಾಡಬಾರ್ದು. ಸೊ ಅವರಿಗೆ ಮಾನಸಿಕವಾಗಿ ಧೈರ್ಯನೂ ಕೊಡಬೇಕು.
1: ಸೊ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಹೇಗೆ ಮೂಡಿಸ್ಬೇಕು ಮತ್ತು ಎಷ್ಟು ಅಗತ್ಯ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ಋತುಚಕ್ರದ ಸಮಯದಲ್ಲಿ ಯಾವ ನೈರ್ಮಲ್ಯ ಕ್ರಮವನ್ನು ನಾವು ಪಾಲಿಸಬೇಕಾಗುತ್ತೆ ಮೇಡಮ್?
0: ಅಷ್ಟೊತ್ತಿಂದ ನಾವು ಹೇಳಿದ್ದಂಗೆನೆ ಋತು ನೈರ್ಮಲ್ಯ ಬಂದು ಹೈಜಿನಿಕ್ ಆಗಿರಬೇಕು. ಸೊ ಅದನ್ನು ನಾವು ಕ್ಲೀನಾಗಿರಬೇಕು. ಸೊ ಪ್ರತಿಯೊಂದರಲ್ಲೂ ಕ್ಲೀನ್ ಕ್ಲೀನ್ ಕ್ಲೀನ್ ಅಂತ ಹೇಳಿದ್ರು. ಸೊ ಇವಾಗ ಹೇಳೋದಾಯಿತು ಅಂತಂದರೆ ನಾವು ಋತುಚಕ್ರ ಬಂದಾಗ ನಮಗೆ ಆಪ್ಷನ್ಸ್ ಇರುತ್ತೆ. ಅದು ಬಂದಾಗ ಯಾವ ಥರ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಬೋದು ಅಂತೇಳಿ, ಕೆಲವರು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಬಹುದು, ಕೆಲವೊಬ್ಬರಿಗೆ ಟ್ಯಾಂಪಾನ್ಸ್ ಇಷ್ಟ ಆಗಿರುತ್ತೆ ಅಥವಾ ಬಳಸೋದಕ್ಕೆ ಉಪಯೋಗ ಅವ್ರಿಗೆ ಕಂಫರ್ಟ್ ಸಿಗುತ್ತೆ ಅದರಿಂದಾಗಿ. ಇಲ್ಲ ಅಂತಂದರೆ ಕೆಲವೊಬ್ಬರು ಮೆನ್ಸ್ಟ್ರುವಲ್ ಕಪ್ಸ್ ಬಳಕೆ ಮಾಡ್ತಾರೆ. ಇನ್ನು ಹಳೆ ಪದ್ಧತಿಯ ಪ್ರಕಾರ ಬಟ್ಟೆಗಳನ್ನು ಯೂಸ್ ಮಾಡೋರಿದ್ದಾರೆ. ಸೊ ನಾವೇನಾದರೂ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಕೂಡ ನಮಗೆ ಇವಾಗ ಎಷ್ಟು ಬ್ಲೀಡ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ಯೂಶುವಲ್ ಆಗಿ ಸ್ಯಾನಿಟರಿ ಪ್ಯಾಡ್

0: ಲೈಟ್ಸ್ ಅನ್ನ ನಾವು 4-6 ಗಂಟೆಗಳ ಒಳಗಡೆ ಚೇಂಜ್ ಮಾಡಬೇಕು. ಸೊ ಹೆಚ್ಚು ಬ್ಲೀಡ್ ಆಗ್ತಾ ಇದೆ ನಮಗೆ ಅಂತ ಅಂದರೆ ಅದನ್ನು ನಾವು 1-2-4 ಗಂಟೆ ಒಳಗಡೆ ಕೂಡ ಚೇಂಜ್ ಮಾಡ್ಕೋಬಹುದು, ಆದರೆ ಅದು ಪೂರ್ತಿ ಆಗಲಿ ಅನ್ನೋ ತನಕ ಕಾಯೋ ಹಾಗಿಲ್ಲ. ಸೊ ಅದು ಆಗ್ತಾ ಇದೆ ಅಂತಂದಾಗ್ಲೇ ಬದಲಾಯಿಸಿದ್ರೆ ಒಳ್ಳೇದು. ಹಾಗೆ ಒಂದೇ ಪ್ಯಾಡಲ್ಲಿ ದಿನ ಪೂರ್ತಿ ಇರೋದು ಕೂಡ ತಪ್ಪಾಗುತ್ತೆ. ವೈ? ಬಿಕಾಸ್ ಅದರಲ್ಲೂ ಕೂಡ ಮೆಟೀರಿಯಲ್ ಸಿಂಥೆಟಿಕ್ ಇರುತ್ತೆ, ಕೆಲವೊಮ್ಮೆ ಕಾಟನ್ ಮಿಕ್ಸ್ಡ್ ಇರುತ್ತೆ, ಆ್ಯಂಡ್ ಅಲ್ಲೂ ಕೂಡ ರೆಸ್ಪಿರೇಷನ್ ಅಂತಂದರೆ ಅಲ್ಲಿ ಗಾಳಿ ಹೋಗಿ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆ ಟೈಟ್ ಡ್ರೆಸ್ಸಸ್ ಒಳಗಡೆ ಇರೋದ್ರಿಂದಾಗಿ ಸೋಂಕುಗಳು ಹರಡುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನಾವು ಪ್ಯಾಡ್ಸನ್ನು 4-6 ಅವರ್ಸ್ ತನಕ ಹಾಕ್ಕೊಂಡು ಅದನ್ನು ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಅದು ತುಂಬಲಿ ತುಂಬದೇ ಇರಲಿ. ಸೊ ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೆನ್ಸ್ಟ್ರುವಲ್ ಕಪ್ಸಿಗೆ ಬಂತು ಅಂತ ಅಂದರೆ ನಾವು ಅದನ್ನು ಹಾಕ್ಕೊಳ್ಳೋ ಮುಂಚೆನೂ ಕೂಡ ಅಥವಾ ಅದನ್ನು ಹಾಕಿ ಡಿಸ್ಕಾರ್ಡ್ ಆದಮೇಲೆ 8-12 ಗಂಟೆಗಳ ತನಕ ಬಿಸಿ ನೀರಲ್ಲಿ ಕುದಿಸ್ಬೇಕು ಅದನ್ನು. ಸೊ ಅದು ಕುದಿಯೋದ್ರಿಂದಾಗಿ ಅದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಲ್ಸ್ ಇರಬಹುದು ಅಥವಾ ಅದನ್ನು ಹೈಜಿನಿಕ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಪೀರಿಯಡ್ಸ್ ಟೈಮ್ಗೆ ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಯಾವುದನ್ನೇ ಆಗಲಿ ತೆಗೆಯೋ ಮುಂಚೆ ಆಗಲಿ ಅಥವಾ ಹಾಕ್ಕೊಳ್ಳೋ ಮುಂಚೆ ಆಗಲಿ, ಸೊ ಅವಾಗ್ಲೂ ಕೂಡ ನಮ್ಮದು ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೊಂಡಿರಬೇಕು. ಆ್ಯಂಡ್ ಮತ್ತೆ ವಾಪಸ್ ಹೊಸ್ದು ಹಾಕ್ಕೊಂಡಿದ್ಮೇಲೂ ಕೂಡ ನಾವು ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ನೀಟಾಗಿ. ಆ್ಯಂಡ್ ತೆಗೆದ ಮೇಲೆ ಪ್ಯಾಡ್ಸನ್ನೆಲ್ಲ ನಾವು ಇನ್ಸಿನರೇಷನ್ ಅಂತ ಕರಿತೀವಿ, ಅಂತಂದರೆ ಸುಡಬೇಕು, ಇಲ್ಲವಾದಲ್ಲಿ ಅದನ್ನು ನೀಟಾಗಿ ಒಂದು ಪೇಪರಲ್ಲಿ ಸುತ್ತಿ ಅದನ್ನು ನೀಟಾಗಿ ಡಿಸ್ಕಾರ್ಡ್ ಮಾಡಬೇಕು, ಅಂತಂದರೆ ಒಂದು ಕಸದ ಬುಟ್ಟಿಗೆ ಹಾಕಬೇಕು. ಸೊ ನೆಕ್ಸ್ಟ್ ಒಂದು ಒಳ ಉಡುಪು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಆದಷ್ಟು ಕಾಟನ್ ಒಳ ಉಡುಪನ್ನ ಹಾಕೊಳ್ಳೋಕ್ಕೆ ಪ್ರೇರೇಪಿಸಬೇಕಾಗುತ್ತೆ ಎಲ್ಲರಲ್ಲೂ, ಇಲ್ಲವಾದಲ್ಲಿ ಟೈಟ್ ಡ್ರೆಸ್ಸಸ್ ಅಂತೂ ಹಾಕೋ ಹಾಕಿಲ್ಲ. ಅಂದರೆ ಅವರಿಗೆ ಕೊರೆಯುವಂಥದ್ದು ಅಥವಾ ತುಂಬ ಸಿಕ್ಕಾಕೊಳ್ಳಂಗಾಗುವಂಥದ್ದು, ಆ ಕೊರೆತದಿಂದನೇ ಅರ್ಧ ಮತ್ತೆ ವಾಪಸ್ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ ಆ್ಯಂಡ್ ಚರ್ಮ ಸುಟ್ಟೋಗೋ ಥರ ಆಗ್ತಾ ಇರುತ್ತೆ. ಸೊ ಅವುಗಳು ಮತ್ತೆ ಆದಷ್ಟು ಒಳ ಉಡುಪನ್ನು ಕೂಡ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಲೈಕ್ ಒಂದರಲ್ಲಿರೋದಕ್ಕಿಂತ ಒಂದ್ಸಲ ಚೇಂಜ್ ಮಾಡಿ ಉಪಯೋಗಿಸೋದು ಕೂಡ ಉತ್ತಮವಾಗಿರುತ್ತೆ. ಆ್ಯಂಡ್ ಪ್ರತಿದಿನ ಅಂತೂ ಸ್ನಾನ ಮಾಡಲೇಬೇಕು. ಅದು ತಲೆ ಸ್ನಾನ ಮಾಡಿದ್ರೆ ಅದು ಅವ್ರ ಸ್ಟ್ರೆಂತ್ ಮೇಲೆ ಇರುತ್ತೆ, ಅದು ಮಾಡಿದ್ರು ಒಳ್ಳೆಯದು ಅಥವಾ ಮಾಡದೇ ಇದ್ರೂ ಕೂಡ ಅಟ್ ದ ಎಂಡ್ ಮಾಡಿದ್ರು ಸಾಕು, ಅವ್ರದ್ದು ಯಾವಾಗ ಹುಷಾರಾಗ್ತಾರಲ್ಲ ಅವಾಗ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂತಂದರೆ ವಾಷಿಂಗ್ ಅಂತ ಬಂದಾಗ, ಸೊ ನಾವು ಬರೀ ನಮ್ಮದು ಯೋನಿ ಮಾರ್ಗ ಅಷ್ಟೇ ವಾಶ್ ಮಾಡಿದ್ರೆ ಸಾಕು ಅನ್ನೋ ಹಾಗಿಲ್ಲ. ಸೊ ನಮ್ಮದು ಮೂತ್ರ ಮಾರ್ಗ ಏನಿದೆ ಅದು, ಹಾಗೂ ನಮ್ಮದು ಯೋನಿ ಮಾರ್ಗ, ಹಾಗೂ ನಮ್ಮದು ಗುದ ಮಾರ್ಗ, ಸೊ ಅದು ಅಷ್ಟನ್ನು ಕೂಡ ನಾವು ಹೈಜಿನಿಕ್ ಆಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ವೈ? ಬಿಕಾಸ್ ಹೇಗೆ ನಮ್ಮದು ಇನ್ಫೆಕ್ಷನ್ ಯಾವ ವೇಯಿಂದ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದನ್ನು ಪೂರ್ತಿ ನಾವು ಒಂದು ಕ್ಲೀನ್ ಮಾಡಿ ಬಿಸಿ ನೀರನ್ನು ಉಪಯೋಗಿಸಿದ್ರೆ ಬೆಟರ್, ಇಲ್ಲಾದರೆ ಅಟ್ಲೀಸ್ಟ್ ಉಗುರು ಬೆಚ್ಚಗಿರೋ ನೀರನ್ನಾದರೂ ಉಪಯೋಗಿಸ್ಬೇಕು. ಆ್ಯಂಡ್ ಅದಾದಮೇಲೆ ಒಂದು ನೀಟಾಗಿ ಒಣಗಿರುವಂತಹ ಬಟ್ಟೆನಲ್ಲಿ ವಾಶ್ ಮಾಡಿ ಅಂದರೆ ಒರೆಸಿ ಅದಕ್ಕೆ ನೆಕ್ಸ್ಟ್ ಪ್ಯಾಡ್ಸ್ ಹಾಕ್ಕೊಂಡ್ರೂ ಆಗುತ್ತೆ. ಸೊ ಹಾಗೆ ಈ ಟೈಮಲ್ಲಿ ಹೆಚ್ಚು ನೀರನ್ನು ಕುಡಿಬೇಕು, ಇಲ್ಲಾಂತಂದರೆ ಅವರಿಗೆ ಸುಸ್ತಾಗುವ ಚಾನ್ಸಸ್ಗಳು ಹೈಗಿರುತ್ತೆ.
1: ಸೊ ಇದಷ್ಟಂತೂ ಪಾಲಿಸಲೇಬೇಕು. ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಮೂಡಿಸೋದು ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನೀವು ತಿಳಿಸಿದ್ದೀರಿ ಮೇಡಮ್. ಹಾಗಿದ್ರೆ ಈ ಶಾಲೆಗಳಲ್ಲಿ ಋತುಚಕ್ರದ ಶಿಕ್ಷಣದ ಅಗತ್ಯತೆ ಹೇಗಿದೆ?
0: ಶಾಲೆಯಲ್ಲೂ ಕೂಡ ಎಲ್ಲ ಹೆಣ್ಮಗು ಕೂಡ ಬರೀ ಹೆಣ್ಣು ಮಕ್ಕಳ ಶಾಲೆಗೆ ಹೋಗೋದಿರೋದಿಲ್ಲ. ಸೊ ಕೆಲವೊಂದು ಹೆಣ್ಣು ಮಕ್ಕಳು ಕೂಡ ಕೋವಿಡ್ ಎಜುಕೇಷನ್ಸ್ ತಗೋತಾ ಇರ್ತಾರೆ. ಸೊ ಹಾಗಾಗಿ ಆಗಲೇ ಹೇಳ್ದಂಗೆ ಕೂಡ ಟೀನೇಜರ್ಸ್ ಅಂತ ಬಂತು ಅಂತಂದಾಗ ಅವರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಸಾಕಷ್ಟು ಗೊತ್ತಿರೋದಿಲ್ಲ. ಸೊ ಅದು ಬಂದಾಗ ಅವ್ರಿಗೂ ಕೂಡ ತುಂಬ ಗೊಂದಲಗಳಿರುತ್ತೆ, ಭಯ ಇರುತ್ತೆ, ಹೇಗೆ ಹೇಗಾಗುತ್ತೆ, ಇದರಿಂದಾಗಿ ಮುಂದೇನಾದ್ರು ನಾನು ಶಾಲೆಗೆ ಹೋಗೋದನ್ನು ತಪ್ಪಿಸ್ಬೇಕಾಗತ್ತಾ ಅನ್ನೋದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ಅಂಥ ಮಕ್ಕಳಿಗೆ ಅಂತಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅಂದರೆ 12 ವರ್ಷ ದಾಟಿರೋರಲ್ಲಿ ಅವರಿಗೆ ಮೆನ್ಸ್ಟ್ರುಯೇಷನ್ ಅಂದರೆ ಮೆನಾರ್ಕೆ ಅಂದರೆ ಮೊದಲ ಋತು ಆಗಿರಲಿ ಆಗಿಲ್ಲದೆ ಇರಲಿ ಅವರಿಗೆ ಒಂದು ಋತುಚಕ್ರದ ಬಗ್ಗೆ ಎಜುಕೇಷನ್ ಆಗಲೇಬೇಕು, ಅಥವಾ ಅಂದರೆ ಅದ್ರ ಬಗ್ಗೆ ಮಾಹಿತಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ದೊರಕಿರಬೇಕು. ಆ್ಯಂಡ್ ಅದರ ಸಲುವಾಗಿ ಬರೀ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಸಾಕ ಅಂತ ನೀವು ಕೇಳ್ಬೋದು, ಬಟ್ ಅದಲ್ಲದನ್ನೇ ಇವಾಗಂದು ಈ ಜನ್ರೇಷನ್ ಏನು ನೋಡ್ತೀವಲ್ಲ ಅದರಲ್ಲಿ ಗಂಡು ಮಕ್ಕಳಿಗೂ ಕೂಡ ಗೊತ್ತಿರಬೇಕು ಅವ್ರಿಗೆ ಮೆನ್ಸ್ಟ್ರುವಲ್ ಅಂತ ಒಂದು ಪ್ರೋಸೆಸ್ ಇರುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳಿ. ಸೊ ಅವಾಗ ಹೆಣ್ಣು ಮಕ್ಕಳಿಗೆ ಈ ಥರದ್ದೆಲ್ಲ ಸ್ವಲ್ಪ ಕಷ್ಟಗಳಿರುತ್ತೆ ಅಥವಾ ಲೈಕ್ ಅವ್ರಿಗೂ ಮುಜುಗರ ಇರುತ್ತೆ. ಸೊ ಅದನ್ನು ನಾವು ಅವರು

0: ಕೂಡ ತುಂಬ ಎಕ್ಸಾಕ್ರೇಟ್ ಮಾಡ್ದೇನೆ ಅಂತಂದರೆ ಅದನ್ನು ಅವರು ಆಡ್ಕೊಳ್ದೇ ಇರೋ ಥರನೇ, ನಿಂಗೆ ಹುಷಾರಿಲ್ಲ, ನಿಂಗೆ ಇದು ಮಾಡೋ ಹಾಗಿಲ್ಲ, ಅದು ಮಾಡೋ ಹಾಗೆ, ಸೊ ಅದನ್ನೆಲ್ಲ ರೇಗಿಸ್ದಂತೆಯೇ ಅವರು ಕೂಡ ಪ್ರತಿಯೊಂದು ಹೆಣ್ಣು ಮಗುನ ಅಂಥ ಸಂದರ್ಭದಲ್ಲಿ ಗೌರವ ತಂದುಕೊಡೋದಿರ್ಬೋದು ಅಥವಾ ಅವ್ರಿಗೇನು ಕಷ್ಟ ಆಗ್ತಾಯಿದೆ ಅವ್ರಿಗೆ ಇವರು ನೆರವಾಗೋದಿರಬಹುದು. ಸೊ ಈ ಥರದನ್ನೆಲ್ಲ ನಾವು ಪಾಲಿಸ್ಬೇಕಾಗುತ್ತೆ ಆ್ಯಂಡ್ ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಲ್ಲಿ. ಸೊ ಅಲ್ಲಿ ಹುಡುಗರದು ತಪ್ಪಿದೆ ಅಂತನೂ ಅಲ್ಲ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಂದು ಶಾಲೆನಲ್ಲೂ ಕೂಡ ಬರೀ ಹುಡುಗಿರಿಗಷ್ಟೇ ಹೇಳ್ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಇರಲ್ಲ. ಸೊ ಈವನ್ ಹುಡುಗರಿಗೂ ಕೂಡ ಅದರಿಂದ ಏನಾಗ್ತಾ ಇರುತ್ತೆ, ಅವ್ರ ಬಯಾಲಾಜಿಕಲಲ್ಲಿ ದೇಹದಲ್ಲಿ ಯಾವ ಥರ ಪರಿವರ್ತನೆ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಇನ್ನೊಂದು ಅವರಿಗೆ ಪರ್ಸನಲ್ ಹೈಜಿನ್. ಸೊ ಇದು ಹೆಣ್ಮಕ್ಳಿಗೆ ಆಗಲೇ ಹೇಳ್ದಂಗೆ ಪ್ಯಾಡ್ಸನ್ನು ಹೇಗೆ ಚೇಂಜ್ ಮಾಡಬೇಕು, ಅದನ್ನು ಹೇಗೆ ಡಿಸ್ಕಾರ್ಡ್ ಮಾಡಬೇಕು ಅಂದರೆ ಎಸಿಬೇಕು, ಹಾಗೆ ಮೆನ್ಸ್ಟ್ರುವಲ್ ಕಪ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಮುಂಚೆ ಹೇಗೆ ನೋಡ್ಕೋಬೇಕು ಅದನ್ನು, ಅಂದರೆ ಬಾಯ್ಲ್ ಮಾಡಿಡಬೇಕಾ ಇಲ್ಲವಾ ಅಂತ ಅದನ್ನು ಹೇಳಿರಬೇಕು. ಹಾಗೆ ತರಕಾರಿಗಳು ತಿನ್ನೋದ್ರ ಬಗ್ಗೆ ಇರ್ಬೋದು, ಅಂದರೆ ಅವ್ರ ಹೆಲ್ತ್ ರಿಲೇಟೆಡ್ ಆಗಿ ಜಾಸ್ತಿ ನೀರು ಕುಡಿಬೇಕು ಆ್ಯಂಡ್ ಹಾಗೆ ಕ್ಲೀನ್ ಹೇಗೆ ಇಟ್ಕೋಬೇಕು, ಯಾವ ಥರ ಡ್ರೆಸ್ಸಸ್ ಹಾಕೋಬೇಕು, ಸೊ ಅನ್ನೋದೆಲ್ಲ ಕೂಡ ಅವರಿಗೆ ಒಂದು ಎಜುಕೇಟೆಡ್ ಆಗಿ ಅಥವಾ ತಾಳ್ಮೆಯಿಂದಾಗಿ ಶಿಕ್ಷಕರು ಶಿಕ್ಷಣದಲ್ಲೂ ಕೂಡ ಒಂದು ಹೇಳ್ಕೊಡ್ಬೇಕಾಗತ್ತೆ. ಸೊ ಇದು ಕೂಡ ಅದು ಅವರ ಕಾರ್ಯ ಆಗಿರುತ್ತೆ. ಇದಿಷ್ಟು ಹೇಳಬಲ್ಲೆ.
1: ಸೊ ಯುವತಿಯರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಅಥವಾ ಸಮಾಜಕ್ಕೆ ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುವರಿಗೆ ಇದುವರೆಗೂ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬಿರೋದಿದೆ. ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೇ, ಹೇಳ್ತಾ ಇದ್ರಿ ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನ. ಮಾಹಿತಿಯನ್ನ ನೀಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೇ, ಇದುವರೆಗೂ ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
6: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
5: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
6: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
5: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
6: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ. SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಯುತ

0: ಎಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಷಿಯನ್, ಹೋಮ್ ಅಪ್ಲೈನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವಂತಹ ಶ್ರೀಯುತ ನವೀನ್ರವರು. ಇವರು ತಮ್ಮ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ ಈ ತರಬೇತಿಯನ್ನು ಪಡೆದು ತಮ್ಮದೇ ಆದಂಥ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ತರಬೇತಿಯ ಒಟ್ಟಾರೆ ಅನುಭವ ಹಾಗೂ ಪ್ರಸ್ತುತ ಯುವ ಪೀಳಿಗೆ ಈ ತರಬೇತಿಯ ಮುಖಾಂತರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ತಮ್ಮ ಒಂದು ಸ್ವಉದ್ಯೋಗವನ್ನು ಯಾವ ರೀತಿಯೆಲ್ಲ ಕಂಡುಕೋಬೋದು ಅನ್ನೋ ಕುರಿತು ಅವರ ಅನುಭವದ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ನವೀನ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ನವೀನ್ ಅಂತ ಹೇಳಿ, ನನ್ನ ಎಜುಕೇಶನ್ ಬಂದು ಎಸ್ ಎಲ್ ಸಿ ಅಷ್ಟೇ ಆಗಿರೋದು ಸರ್. ನಾನು ಹೋಮ್ ಅಪ್ಲೈನ್ಸಸ್ ಮತ್ತೆ ಮೋಟಾರ್ ರಿಪೇರಿ ಎಲ್ಲಾ ಕಲಿಯೋಕ್ಕೋಸ್ಕರ ಕೆಂಚನಹಳ್ಳಿ ಬಂದಿದ್ದೆ ಸರ್. ಕುಟುಂಬದಲ್ಲಿ ಇರೋದು ಫ್ಯಾಮಿಲಿ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮ ಅವ್ರು ಬೇರೆ ಇದ್ದಾರೆ, ನಾನಿರೋದು ನಮ್ಮ ಅಜ್ಜಿ ಅವ್ರ ಮನೇಲಿ, ನಮ್ಮ ಅಜ್ಜಿ ಮತ್ತೆ ನಮ್ಮ ಮಾವ, ನಮ್ಮ ಅತ್ತೆ ಮತ್ತೆ ಮಾವನ ಮಕ್ಕಳು ಅಷ್ಟೇ ಇರೋದು ನಾವಿಲ್ಲಿ.
0: ತಾವು ಕೇವಲ ಎಸ್ ಎಲ್ ಸಿ ತನಕ ಮಾತ್ರ ಶಿಕ್ಷಣವನ್ನ ಮುಗಿಸಿದ್ರಿ?
1: ಹಾ ಸರ್, ಎಸ್ ಎಲ್ ಸಿ ಅಷ್ಟೇ ಹೋಗಕ್ಕಾಗಿದ್ದು, ಮನೆ ಜವಾಬ್ದಾರಿ ಸ್ವಲ್ಪ ಇತ್ತು, ಹಾಗಾಗಿ ಅಪ್ಪನ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಕಾಯಿ ವ್ಯಾಪಾರ ಮಾಡ್ತಿದ್ದು ಮೊದ್ಲು.
0: ಹಾಗಿದ್ರೆ ಈ ತರಬೇತಿ ಬರಕ್ಕೂ ಮುಂಚೆ ಹಿಂದಿನ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಎಸ್ ಎಸ್ ಎಲ್ ಸಿ ಶಿಕ್ಷಣ ಮುಗಿದ ನಂತರದ ಜೀವನ ಆಗಿರ್ಬೋದು, ಹೇಗಿತ್ತು ಅದರ ಅನುಭವವನ್ನ ಹಂಚ್ಕೊಳ್ಳಿ
1: ಸರ್. ಎಸ್ ಎಲ್ ಸಿ ಮುಗಿದ್ಮೇಲೆ ದನ ಮೇಯಿಸ್ತಿದ್ದೆ ಮತ್ತೆ ಕುರಿ ಮೇಯಿಸ್ತಿದ್ದೆ. ಎಸ್ ಎಲ್ ಸಿ ಆದ್ಮೇಲೆ ಸ್ವಲ್ಪ ಪಿ ಯು ಸಿ ಅನ್ನೋ ಇದಕ್ ಬಂದಾಗ ಸ್ವಲ್ಪ ಕರೆಸ್ಪಾಂಡೆನ್ಸ್ ಕಟ್ಟಿ ಪಿ ಯು ಸಿನಾದ್ರೂ ಪಾಸ್ ಮಾಡ್ಬೇಕು ಅನ್ನೋದಿತ್ತು. ಮನೆ ಜವಾಬ್ದಾರಿಗಳಿಂದ ಆಗಲ್ಲ, ಏನೋ ಒಂದು ಈಗ ವೈಯಕ್ತಿಕವಾಗಿ ನೋಡಕ್ ಹೋದ್ರೆ ಮನೇಲಿ ಯಾರು ಕೆಲಸ ಮಾಡೋರು ಇರ್ಲಿಲ್ಲ, ಅಣ್ಣ ಮತ್ತೆ ತಮ್ಮ ಎಜುಕೇಶನ್ ಅಲ್ಲಿ ಇದ್ರು, ಮನೆ ಹತ್ರ ಯಾರು ಕೆಲಸ ಮಾಡೋರು ಇಲ್ಲ ಅಂತ ಅನ್ಬಿಟ್ಟು ನಾನು ಸ್ಕೂಲು ಕಾಲೇಜ್ ಹೋಗೋದನ್ನ ಬಿಟ್ಟು ದನ ಮತ್ತೆ ಕಾಯಿ ವ್ಯಾಪಾರ ಮಾಡ್ಕೊಂಡು ದನಗಳ್ ನೋಡ್ಕೊಂಡು ಮನೆ ಹತ್ರ ಇದ್ದೆ. ಅದಾದ್ಮೇಲೆ ನಮ್ಮ ಮಾವರು ಇದೇ ತರ ವೈರಿಂಗ್ ಕೆಲಸ ಮಾಡ್ತಿದ್ರು, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ. ಅವ್ರ ಜೊತೆನು ಹೋಗಿ ಸ್ವಲ್ಪ ಆದಷ್ಟು ನನ್ಗೆ ಏನ್ ಬರುತ್ತೆ ಅದನ್ನ ಮಾಡ್ತಿದ್ದೆ, ಅಷ್ಟು ಗೊತ್ತಿರ್ಲಿಲ್ಲ. ಏನ್ ಅಮ್ಮಮ್ಮ ಅಂತ ಅಂದ್ರೆ ಅವಾಗ ಒಂದ್ 400-500 ರೂಪಾಯಿ 600 ರೂಪಾಯಿ ತನಕ ಸಂಪಾದನೆ ಮಾಡ್ತಿದ್ದು ಅಷ್ಟೇ. ಕಮ್ಮಿ ಅಂತ ಅಂದ್ರೆ ಒಂದ್ 8 ವರ್ಷ ಕೆಲಸ ಮಾಡಿದ್ದೀನಿ ಸರ್. 8 ವರ್ಷ ಅನುಭವದಲ್ಲಿ ಏನಂದ್ರೆ ನಮ್ಮನ್ನ ರೂಪಿಸ್ಕೋಬೇಕು, ಏನೋ ಒಂದ್ ಮಾಡ್ಬೇಕು, ಬರೀ ಇಷ್ಟೇ ಅಲ್ಲ ಜೀವನ, ನಾನು ಏನಾದ್ರೂ ಜನಗಳಿಗೆ ಗುರುತಿಸ್ಕೋಬೇಕು ಅನ್ನೋದನ್ನ ಆಸೆ ಪಡ್ತಿದ್ದೆ. ಅದಾದ ನಂತರ ಇಲ್ಲಿ ಲೋಕಲ್ ಅಲ್ಲಿ ಬಂದಂತ ಮಾಹಿತಿಗಳ ಪ್ರಕಾರ ನಮ್ಮ ಮಾವವರೇ ರೇಷ್ಮೆ ಇಲಾಖೆಗೆ ಏನೋ ಹೋಗಿದ್ರು ಟ್ರೈನಿಂಗ್ಗೆ ಅಂತ ಹೇಳಿದ್ರು. ಅವ್ರ ಕಡೆಯಿಂದ ದೇವರಾಜ್ ಸರ್ ಅಂತ ಇದ್ರು, ಅವ್ರು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಈ ತರ ಮೋಟಾರ್ ರಿಪೇರಿ ಮತ್ತೆ ಮನೆ ವೈರಿಂಗ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ, ಕಲ್ತ್ಕೋಬಹುದು ಅಂತೆಲ್ಲ ಹೇಳದ್ಮೇಲೆ ಇನ್ಫಾರ್ಮೇಶನ್ ಕೊಟ್ಮೇಲೆ ಹೋಗ್ಬೇಕು ನಾನು, ಕಲಿಬೇಕು, ನಾನು ಮಾಡ್ತಾ ಇದ್ದೀನಲ್ಲ, ಇದು ಸ್ವಲ್ಪ ಸ್ವಲ್ಪ ಗೊತ್ತಲ್ಲ, ಇನ್ನ ಚೆನ್ನಾಗ್ ಗೊತ್ತಾದ್ರೆ ನಾನು ಇನ್ನ ಏನೋ ಒಂದ್ ಮಾಡ್ಬೋದು ಅನ್ನೋದೆಲ್ಲ ಇತ್ತು ಸರ್.
0: ನಿಮ್ದು ಮೂಲತಃ ಕೃಷಿ ಕುಟುಂಬನ?
1: ಹಾ ಸರ್, ಹೊಗೆ ಸೊಪ್ಪು ಮತ್ತೆ ಜೋಳ ರಾಗಿ ಇದನ್ನೇ ಬೆಳೆಗಳಾಗಿ ಮಾಡ್ಕೊಂಡೈತಿದ್ದೆ ಸರ್.
0: ಅಂದ್ರೆ ಕೃಷಿನಲ್ಲಿ ತೊಡಸ್ಕೊಳ್ಳಕ್ಕೆ ನಿಮ್ಗೆ ಆಸಕ್ತಿ ಇತ್ತು
1: ಸರ್? ಕೃಷಿ ಅಂತ ಅಂದ್ರೆ ಕೃಷಿಲಿ ಈಗ 1 ವರ್ಷ ಆಯ್ತದೆ, 1 ವರ್ಷ ಹೋಯ್ತದೆ, ಕೃಷಿನೇ ನಂಬಿ ಬದುಕಕ್ ಆಗಲ್ವಲ್ಲ ಅನ್ನೋದು ನಮ್ಮ ಇದ್ರಲ್ಲಿ ಇತ್ತು. ಇವಾಗ ಕೃಷಿ ಅಂತ ಅಂದ್ರೆ ಏನೋ ಒಂದ್ ಮಾಡ್ತಾನೆ, ಎಲ್ರು ತರ ಇವನು ಆರಂಭ ಮಾಡ್ತಾನೆ ಅನ್ನಿಸ್ಕೋಬಾರ್ದು, ಇವನು ಪರವಾಗಿಲ್ಲ, ಈ ಹುಡುಗ ಗುರುತಿಸ್ಕೋತಾವನೆ, ನಾಳೆ ದಿನ ಹೆಸರು ಮಾಡ್ಬೋದು ಅನ್ನೋದು ಏನಾದ್ರು ಒಂದ್ ಮಾಡ್ಬೇಕಲ್ಲ ನಾನು ಅಂತ ಅನ್ನೋದಿತ್ತು ಸರ್.
0: ತಮ್ಗೆ ಆಗಿದ್ರೆ ಈ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಸಿಗ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳ ಬಗ್ಗೆ ಮಾಹಿತಿಯನ್ನ ನೀಡಿದಂತ ಸಂದರ್ಭದಲ್ಲಿ ತಮ್ಗೆ ಏನನ್ನಿಸ್ತು, ಈ ತರಬೇತಿಗೆ ನಾನು ಹೋಗ್ಬೇಕು, ಇದರಿಂದ ನನ್ನ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಭವಿಷ್ಯವನ್ನ ರೂಪಿಸ್ಕೋಬಹುದು ಅಂತ ಅನ್ನಿಸ್ತಾ?
1: ಅನ್ನಿಸ್ತು ಸರ್. ಹಾಗ ಅನ್ಸಿದ್ಕೇನೆ ನಾನೇ ಹೋಗಿ ದೇವರಾಜ್ ಸರ್ ಹೇಳದ್ಮೇಲೆ ಹುಣಸೂರ್ಗ್ ಹೋದೆ, ಹುಣಸೂರಲ್ಲಿ ಆಫೀಸ್ ಐತೆ ಅಂತ ಹೇಳಿದ್ರು, ಹುಣಸೂರಲ್ಲಿ ರಾಜು ಸರ್ ಮೀಟ್ ಮಾಡ್ದೆ, ರಾಜು ಸರ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ರು. ಹೇಗೆ ಅಂದ್ರೆ ಈಗ ನೋಡಪ್ಪ ಈ ತರ ಮಾಡ್ತಿದ್ದೀರಾ, ಅಲ್ಲಿ ಹೋದ್ಮೇಲೆ ಇನ್ನ ಚೆನ್ನಾಗಿ ಕಲಿತೀರಾ, ಈಗ ಬೇರೆಯವರು ನಿಮ್ಮನ್ ನೋಡಿ ಕಲ್ತಿರ್ತಾರೆ ಅಥವಾ ಬೇರೆ ಯಾರಾದ್ರೂ ಟ್ರೈನಿಂಗ್ ತಗೊಂಡಿರೋರ್ನ ಮೀಟ್ ಮಾಡಿ ಈ ತರ ಮಾತಾಡಿ ನೋಡಿ ಅಲ್ಲಿ ಅನುಭವ ಹೇಗಿರುತ್ತೆ ನೋಡ್ಕೊಂಡು ಕಲ್ತ್ಕೊಳ್ಳಿ, ನೀವು ಈ ತರ ಜೀವನ ರೂಪಿಸ್ಕೋಬಹುದು, ನೀವು ಮುಂದೆ ನಿಮ್ಗೊಂದು ಅನುಕೂಲ ಆಯ್ತದೆ, ಯಾವ್ದೇ ರೀತಿ ಫ್ಯೂಸ್ ಇಲ್ಲ ಏನಿಲ್ಲ, ನಿಮ್ಗೆ ಫ್ರೀ ಕಾಸ್ಟ್ ಅಲ್ಲಿ ಎಲ್ಲಾ ಇದ್ ಮಾಡ್ಕೊಡ್ತೀವಿ, ಕಲ್ಸ್ಕೊಡ್ತೀವಿ, ನಮ್ಮ ಜೀವನಾಧಾರಿತ ಕೇಂದ್ರದ ಕಡೆಯಿಂದ ಈ ತರ ಹೊಸ ಹೊಸ ಯುವಕರುಗಳಿಗೆ ದಾರಿ ಮಾಡ್ಕೊಡ್ತೀವಿ, ಜೀವನ ರೂಪಿಸ್ಕೋಬೇಕು ಅಂತ ಹೇಳ್ತೀವಿ, ಟ್ರೈನಿಂಗ್ ಕೊಡ್ತಾರೆ, ಈ ತರ ಸರ್ ಇದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಮೊಬೈಲ್ ರಿಪೇರ್ ಐತೆ, ಎಲೆಕ್ಟ್ರಿಷಿಯನ್ ಐತೆ, ಪ್ಲಂಬಿಂಗ್ ಐತೆ, ಮತ್ತೆ ನರ್ಸು ಟ್ರೈನಿಂಗ್ ಐತೆ, ಎಲ್ಲಾ ತರದ್ದು ಐತೆ. ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ, ಒಳಗೆ ಟ್ರೈನಿಂಗು, ಬ್ಯೂಟಿಷಿಯನ್ ಪ್ರತಿಯೊಂದು ಐತೆ.

0: ನಿಮ್ಗೆ ಈ ತರ ಇರೋದ್ರಿಂದ ನೀವು ಎಲೆಕ್ಟ್ರಿಷಿಯನ್ ಚೂಸ್ ಮಾಡ್ಕೊಂಡಿದ್ರಿ, ಹೋಗಿ ಟ್ರೈನಿಂಗ್ ಮಾಡಿ, ಟ್ರೈನಿಂಗ್ ಆದ್ಮೇಲೆ ಹೇಳಿ ಅಂತೆಲ್ಲ ಹೇಳಿದ್ರು ಸರ್. ಅಲ್ಲಿ ಹೋಗಿದ್ದು ಅನುಕೂಲ ಆಯ್ತು. ಅಂಡ್ ವಸ್ತ್ರಲ್ಲಿ ಹೋದಾಗ ಏನನ್ನಿಸ್ತು ಅಂದ್ರೆ, ಅಯ್ಯೋ ಏನೋ ನಾಲ್ಕು ಹುಡುಗರು ಕಟ್ಕೊಂಡು ಇವ್ರದೇ ಆದಂತ ಸಂಸ್ಥೆಗಳಲ್ಲಿ ಹೆಸರು ಮಾಡೋಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಸ್ಟಾರ್ಟಿಂಗ್ ಹೋದಾಗ ನನ್ಗೆ ಏನನ್ನಿಸ್ತು ಅಂದ್ರೆ, ಈಗ ನಾಲ್ಕು ಜನ ಹುಡುಗರು ಅಲ್ಲೊಂದ್ ನಾಲ್ಕು ಜನ ಇಲ್ಲೊಂದ್ ನಾಲ್ಕು ಜನ ಎತ್ಕೊಂಡ್ ಬಂದಿರ್ತಾರೆ, ಏನೋ ಇವರು ಕಾಟಾಚಾರಕ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದೆ. ಆದ್ರೆ ಸರ್ ಅಲ್ಲಿ ನಿಜವಾಗ್ಲೂ ಗೊತ್ತಾಯ್ತು, ನಮ್ಮಂತವ್ರಿಗೆ ಮೂಢರಿಗೆ ವಿದ್ಯೆ ಬುದ್ಧಿ ಅನ್ನೋದನ್ನ ತುಂಬ್ತಾರೆ, ಗೊತ್ತಿಲ್ಲದೆ ಇರೋದನ್ನ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಗೊತ್ತಾಯ್ತು ಸರ್ ಅಲ್ಲಿ ಏನಾಯ್ತು ಅಂತಂದ್ರೆ. ಇವಾಗ ಟ್ರೈನಿಂಗ್ ಅಂದ್ರೆ ಏನೋ ಒಂದು ಅಲ್ಲಿ ಹೇಳ್ತಾವ್ರೆ ಕೇಳ್ತಾ ಇದೀವಿ. ಈಗ ಎಷ್ಟೋ ದಿನಗಳಾಗಿತ್ತು ಕಾಲೇಜಲ್ಲೆಲ್ಲ ಕೂತು ಪಾಠಗಳನ್ನ ಕೇಳು, ಈಗ ಥಿಯರಿ ಅಂದ್ರೆ ಏನು, ನಮ್ಗೆ ಪ್ರಾಕ್ಟಿಕಲ್ ಅಂದ್ರೆ ಏನು, ಒಂದಕ್ಕೊಂದು ಸಂಬಂಧನೆ ಗೊತ್ತಿಲ್ಲ ಸರ್. ಅಂತ ವ್ಯಕ್ತಿಗಳನ್ನ ಈ ತರ ತಿದ್ದಿ ತಾವೇ ಸ್ವಯಜಿತವಾಗಿ ಮೋಟರ್ ರಿಪೇರಿ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಕೆಲ್ಸಗಳೆಲ್ಲಾನು ಹೇಳ್ಕೊಟ್ಟು, ನಮ್ಗೆ ಜೀವನ ಅಂದ್ರೆ ಏನು, ಮುಂದೆ ಯಾವ ತರ ಸಂಪಾದನೆ ಮಾಡ್ಬೇಕು, ಇವಾಗ ಮೋಟರ್ ಏನ್ ಇರುತ್ತೆ ಎಲ್ಲ ಹೇಳ್ಕೊಟ್ರು ಸರ್. ಕಲಿಕೆ ಅನ್ನೋದು ತುಂಬಾ ಜೀವನಕ್ಕೆ ಮುಂದೆ ಅನುಕೂಲ ಆಗುವಂತದ್ದಾಯ್ತು ಸರ್ ಎಲ್ಲ ಹೋದ್ಮೇಲೆ.
1: ಇದಕ್ಕೂ ಮುಂಚೆ ಈ ರೀತಿಯ ವಿವಿಧ ರೀತಿಯ ತರಬೇತಿಗಳನ್ನ ಪಡ್ಕೊಂಡಂತ ಯುವಕರನ್ನ ತಾವು ಭೇಟಿ ಮಾಡಿದ್ರ, ಅವರ ಪ್ರಸ್ತುತ ಜೀವನ ಶೈಲಿ ಹೇಗ್ ಬದಲಾಗಿದೆ ಅಂತ ಏನಾದ್ರು ವಿಚಾರಿಸಿದ್ರ?
0: ಹಾ ಸರ್, ಟ್ರೈನಿಂಗ್ ಅಲ್ಲಿ ಇದ್ದಾಗ ಕರ್ಕೊಂಡು ಹೋಗಿದ್ರು. ಅವಾಗ ನನ್ಗೆ ಏನನ್ನಿಸ್ತು ಅಂದ್ರೆ, ಅದೇ ಯಾರೋ ನಾಲ್ಕು ಜನಕ್ಕೆ ಕಲ್ತಿರ್ತಾರೆ, ಅದಕ್ಕೋಸ್ಕರ ಈ ತರ ಹೇಳ್ಬೋದೇನೋ ಅಂತ ಅನ್ಕೋತಿದ್ದೆ. ಆಮೇಲೆ ನಾನ್ ಕಲ್ತ ಮೇಲೆ ನನಗೂ ಒಂದು ಅನುಕೂಲ ಆಯ್ತು. ಏನಂದ್ರೆ, ಇವಾಗ ನೋಡು, ನಾನ್ ನಾಲ್ಕು ಜನ ಮಾತ್ರ ಅನ್ಕೊಂಡಿದ್ದೆ, ಆ ನಾಲ್ಕು ಜನದಲ್ಲಿ ನಾನು ಒಬ್ಬ ಆದೆ ಅನ್ನೋದೊಂದು ಖುಷಿ ಐತೆ ಸರ್.
1: ಹಾಗಿದ್ರೆ ತಾವು ಮನೆಯಲ್ಲೇ ಒಂದು ವ್ಯವಸಾಯ ಆಧಾರಿತ ಕೆಲಸ ಕಾರ್ಯಗಳನ್ನ ತಮ್ಮ ಕುಟುಂಬದವರ ಸಹಕಾರದೊಂದಿಗೆ ಮಾಡ್ತಾ ಇದ್ರಿ, ಈ ರೀತಿ ಒಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿ ಉಚಿತವಾಗಿ ನಮಗೆ ಸಿಗ್ತಾ ಇದೆ, ಇದರಿಂದ ನಮ್ದು ಒಂದು ಕೌಶಲ್ಯ ಹೆಚ್ಚಾಗಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬಹುದು ಅನ್ನೋದು ಕುರಿತು ತಮ್ಮ ಕುಟುಂಬದವ್ರ ಜೊತೆ ಯಾವ ರೀತಿ ಚರ್ಚೆ ಮಾಡಿ ಅದಕ್ಕೆ ಹೋಗ್ಲಿಕ್ಕೆ ಒಪ್ಪಿಗೆಯನ್ನ ಪಡ್ಕೊಂಡ್ರಿ
0: ಸರ್? ಅಂದ್ರೆ ಮೊದ್ಲೇ ಸ್ವಲ್ಪ ಎಲೆಕ್ಟ್ರಿಷಿಯನ್ ಬಗ್ಗೆ ಗೊತ್ತಿತ್ತಲ್ಲ ಸರ್, ಹಾಗಾಗಿ ಈ ತರ ಮೋಟಾರ್ ರಿಪೇರಿ ಅಂತ ಐತೆ, ಅಲ್ಲಿಗೆ ಹೋಗ್ಬೇಕು, ಮತ್ತೆ ಮನೆಯಲ್ಲಿ ಕೆಲ್ಸಗಳೆಲ್ಲ ಇತ್ತು. ಆದ್ರೆ ನಾನು ಅದೇ ಟೈಮ್ ಅಲ್ಲಿ ಏನಾಯ್ತಂತಂದ್ರೆ, ನನ್ಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು, ತಿರ್ಗಾಡಕ್ ಆಗ್ಲಿಲ್ಲ. ಅವಾಗ ಹೇಗೂ ಕೆಲ್ಸ ಮಾಡಲ್ಲ ಮನೇಲಿ ಹೇಗೂ ಕೆಲ್ಸ ಮಾಡಲ್ಲ, ನಾವ್ ಏನೋ ಒಂದ್ ಕಲಿಬೇಕು ಅನ್ಕೊಂಡಿದೀವಿ, ಈ ಟೈಮ್ ಅಲ್ಲಾದ್ರೂ ಏನಾದ್ರು ಒಂದ್ ಕಲಿಬೇಕು ಮಾಡ್ಬೇಕು. ಇವಾಗ ಸುಮ್ನೆ ಕೂತ್ಕೊಂಡ್ರೆ ಏನೂ ಆಗಲ್ಲ, ಅಲ್ಲಾದ್ರೂ ಕೂತ್ಕೊಂಡ್ ಕೇಳೋದಲ್ವಾ, ಕಲಿಯೋದಲ್ವಾ, ಅಲ್ಲಿ ಹೋದ್ಮೇಲೆ ಏನ್ ಮಾಡದ ನೋಡದ ಕಲಿಬೇಕು ಅನ್ನೋ ಆಸಕ್ತಿಲಿ ಸರ್ ಆ ಟೈಮ್ ಅಲ್ಲಿ ಕಾಲೇಟ್ ಆದ್ರೂನು ನಾನ್ ಕಲಿಬೇಕು ಅನ್ನೋ ಆಸಕ್ತಿಯಾಗಿ ಹೋಗಿದ್ದೆ ಸರ್. ಮನೇಲೂ ಪರವಾಗಿಲ್ಲ, ಹೋಗಿದ್ ಬಾ, ಕಲ್ತ್ಕೊಂಡ್ರೆ ಇವಾಗ ಮುಂದೆ ಜೀವನ ಚೆನ್ನಾಗಿರ್ತದೆ. ಈಗ ಯಾರೋ ಇನ್ನೊಬ್ರು 100 ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದ್ರೆ, ನಾವು 100 ರೂಪಾಯಿ ಸಂಪಾದನೆ ಮಾಡೋ ದಾರಿನ ನೋಡ್ಬೇಕು, ಹೋಗಿ ಕಲಿ ಅಂತ ಹೇಳಿದ್ರು ಸರ್.
1: ಒಟ್ಟು ಎಷ್ಟು ದಿನಗಳ ಕಾಲ ಈ ತರಬೇತಿ ಅವಧಿ ಇತ್ತು, ಮತ್ತೆ ನೀವು ಹೆಚ್ಚರಿಕೊಟ್ಟ ಕ್ಯಾಂಚಿನಲ್ಲಿ ಬಂದು ಉಳ್ಕೊಳ್ಳಕ್ಕೆ ಇಲ್ಲಿನ ಊಟ ವಸತಿಯ ವ್ಯವಸ್ಥೆ ಹೇಗಿತ್ತು, ಅಥವಾ ಊರಿಂದನೇ ಬಂದು ಹೋಗ್ತಾ ಇದ್ರ, ಇದ್ರ ಕುರಿತು ಮಾಹಿತಿ ಹಂಚ್ಕೊಳ್ಳಿ.
0: ಸ್ಟಾರ್ಟಿಂಗ್ ಬಂದಾಗ ನೋಡ್ದು ಏನೋ ಸರ್ ಈ ತರ ಬಂದಿಲ್ಲೇ ಉಳ್ಕೊಬೇಕು, ನಾನು ಅಪ್ ಅಂಡ್ ಡೌನ್ ಮಾಡ್ತೀನಿ, ನನ್ನ ಕಾಲ್ ಏಟ್ ಆಗೈತೆ, ನಾನು ಇರಕ್ಕಾಗಲ್ಲ ಅಂತ ಹೇಳ್ದಾಗ, ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ, ಇಲ್ಲಿ ಎಲ್ಲಾ ಡಾಕ್ಟರ್ ಸ್ಪೆಷಾಲಿಟಿ ಐತೆ, ನಿಮ್ಗೆ ಏನೇ ಒಂದು ಊಟ ವಸತಿ ಪ್ರತಿಯೊಂದು ಐತೆ, ಇಲ್ಲಿ ಉಳ್ಕೊಳ್ಳಿ ಅಂತ ಅಂದಾಗ, ಸ್ಟಾರ್ಟಿಂಗ್ ಏನಾಯ್ತಂತಂದ್ರೆ, ನಾನು ಹೋಗಿ ಅಲ್ಲಿ ಒಂದಿನ ಇದ್ದಂತ ಕಾಲದಲ್ಲಿ ನಮ್ಗೆ ಹೊರಗಡೆ ಎಲ್ಲೂ ಉಳ್ಕೊಂಡ್ ಅಭ್ಯಾಸ ಇಲ್ಲ. ಹೆಂಗೋ ಏನೋ ನಮ್ಗೆ ಇಲ್ಲಿ ವ್ಯವಸ್ಥೆ ಸರಿ ಐತಾ ಇಲ್ವಾ ಅಂತ ಅನ್ಕೋತಿದ್ದೋ. ಅಲ್ಲಿ ಹೋದ್ಮೇಲೆ ಸರ್ ಗೊತ್ತಾಯ್ತು, ನಾವು ಹೆಂಗೆ ಒಂದು ಮನೇಲಿ ನಮ್ಮ ಅಣ್ಣ ತಮ್ಮ ಆ ತರ ನೋಡ್ಕೋತಾರೆ, ಅದೇ ತರಾನೇ ಅಲ್ಲೂ ನೋಡ್ಕೊಂಡ್ರು ಸರ್. 3 ಟೈಮ್ ಊಟ, 2 ಟೈಮ್ ಕಾಫಿ, ಎಲ್ಲ ಪ್ರತಿಯೊಂದು ಇದಾಯ್ತು ಸರ್, ಅನುಕೂಲ ಆಯ್ತು ಅಲ್ಲಿ.
1: ಒಟ್ಟು ಎಷ್ಟು ದಿನಗಳ ಕಾಲ ತರಬೇತಿ ಅವಧಿಯಲ್ಲಿ ಇದ್ರಿ
0: ಸರ್? 30 ದಿನ ಸರ್.
1: 30 ದಿನಗಳ ತರಬೇತಿ ಆಗಿತ್ತು.
0: 30 ದಿನ.
1: ಆ 30 ದಿನದ ತರಬೇತಿಯ ಅವಧಿಯಲ್ಲಿ ಮೊದಲನೇ ದಿನದಿಂದ ಹಿಡಿದು 30ನೇ ದಿನದವರೆಗೆ ನಿಮಗೆ ಪ್ರತಿದಿನ ಯಾವ್ಯಾವ ರೀತಿಯ ತರಬೇತಿಗಳನ್ನ ಅಥವಾ ತರಗತಿಗಳನ್ನ ತೆಗೆದುಕೊಳ್ಳಾಗ್ತಾ ಇತ್ತು? ಒಟ್ಟು 30 ದಿನಗಳ ಕಾಲ ತಮ್ಗೆ ಯಾವ ರೀತಿಯಾದ ಒಂದು ಶಿಕ್ಷಣವನ್ನ ಅಥವಾ ಒಂದು ತರಬೇತಿಯನ್ನ ಕೊಡಲಾಗುತ್ತೆ?
0: ಸರ್ ಅಲ್ಲಿ ಮೊದಲನೇ ದಿನ ಅಂತ ಬಂದಾಗ ನಮ್ಗೆ ಒಂದು ಹೋಮ್ ಅಪ್ಲಯನ್ಸಸ್ ಆಗ್ಲಿ ಅಥವಾ ಮನೆ ವೈರಿಂಗ್ ಬಗ್ಗೆ ಆಗ್ಲಿ ಏನು ಗೊತ್ತಿರಲ್ಲ ಸರ್. ಗೊತ್ತಿಲ್ಲ ಅಂದಿದ್ನ ಯಾವ ತರ ಹೇಳ್ಕೊಡ್ತಾರೆ ಅಂತಂದ್ರೆ, ಈಗ ಮಕ್ಳಿಗೆ 1ನೇ ತರಗತಿಯಿಂದ ಯಾವ ತರ ಸ್ಟಾರ್ಟ್ ಮಾಡ್ತಾರೆ, ಈಗ 1-2 ಸ್ಟಾರ್ಟ್ ಮಾಡಿದಾಗ ಹೆಂಗಿರುತ್ತೆ ಆ ತರ ಅನುಭವದಲ್ಲಿ ಸರ್. ಈಗ ಫೇಸ್ ಅಂದ್ರೇನು, ನ್ಯೂಟ್ರಲ್ ಅಂದ್ರೇನು, ಒಂದು ಮನೆ ವೈರಿಂಗ್ ಯಾವ ತರ ಪ್ಲಾನಿಂಗ್ ಮಾಡ್ಬೇಕು, ಒಂದ್ ಸ್ವಿಚ್ ಬೋರ್ಡ್ ಯಾವ ತರ, ಸ್ವಿಚ್ ಅಂದ್ರೇನು, ಪ್ಲಗ್ ಅಂದ್ರೇನು, ಒಂದ್ ಹೋಲ್ಡರ್ ಅಂದ್ರೇನು, ಅವೆಲ್ಲ ಹೆಸರುಗಳೇ ಗೊತ್ತಿಲ್ಲ ಸರ್ ಕರೆಕ್ಟ್ ಆಗಿ, ಅದೆಲ್ಲ ನೀಟ್ ಆಗಿ ಹೇಳ್ಕೊಡ್ತಾರೆ. ಆಮೇಲೆ ನನ್ಗೆ ಇಂಡಕ್ಷನ್ ಮೋಟರ್ ಅಂದ್ರೇನು, ಸಬ್ಮರ್ಸಿಬಲ್ ಅಂದ್ರೇನು, ಓಪನ್ ವೀಲ್ ಅಂದ್ರೇನು, ಯಾವ್ದು ಗೊತ್ತಿಲ್ಲ ಸರ್. ಮಿಕ್ಸಿ ಐತೆ, ಯಾವ್ದೋ ಒಂದ್ ಕರೆಂಟ್ ಪಾಸ್ ಆಯ್ತದೆ, ಅದ ಹೋಗಿರ್ತದೆ, ಅದನ್ನ ಕನೆಕ್ಟ್ ಮಾಡ್ಬೇಕು, ಅದ ಅಷ್ಟೇ ಗೊತ್ತಿದ್ದು ಸರ್. ಅಂದ್ರೆ ಒಳಗಡೆ ಏನ್ ಪಾರ್ಟ್ಸ್ ಇರ್ತದೆ, ಯಾವ ತರ ಏನು ಅದೇ.

ಗೊತ್ತಿಲ್ಲ ಸರ್. ಏನೋ ಮನೆ ವೈರಿಂಗ್ ಅಂತ ಅಂದ್ರೆ ನ್ಯೂಟ್ರಲ್ ಫೇಸ್ ಇರ್ತದೆ, ಫೇಸ್ ನ್ಯೂಟ್ರಲ್ ಜಾಯಿಂಟ್ ಹಾಕ್ಬಿಟ್ರೆ ಲೈಟ್ ಹತ್ಬಿಡ್ತದೆ ಅನ್ನೋದೊಂದು ಮನ್ಸಲ್ಲಿತ್ತು. ಅಲ್ಲಿಗೆ ಹೋದ್ಮೇಲೆ ಯಾವ ತರ ಈಗ ಫೇಸ್ ಅಂದ್ರೇನು, ನ್ಯೂಟ್ರಲ್ ಅಂದ್ರೇನು, ಅರ್ಥಿಂಗ್ ಅಂದ್ರೇನು, ಅರ್ಥಿಂಗ್ ಯಾವ ತರ ಮಾಡ್ಬೇಕು, ಫೇಸ್ ಯಾವ ತರ ಕನೆಕ್ಟ್ ಆಗ್ಬೇಕು, ಎಲ್ಲಿಂದ ಎಲ್ಲಿಗೆ ಇದ್ ಮಾಡ್ಬೇಕು, ಯಾವ ತರ ಸ್ವಿಚ್ ಗಳನ್ನ ಫಿಟ್ಟಿಂಗ್ ಮಾಡ್ಬೇಕು, ಪ್ಲಾನಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಸ್ವಲ್ಪ ಅನುಭವ ಬಂತು ಸರ್ ಅಲ್ಲಿ.

0: ಈಗ ತಾವು ಓದಿದ್ದು SSLC ಶಿಕ್ಷಣ ಮಾತ್ರ, ಈ ತರಬೇತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳಾಗಿರ್ಬೋದು, ಕೆಲವೊಂದು ಅಂಶಗಳಾಗಿರ್ಬೋದು, ಇದು ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಓದಿರೋದೆ ಕೇವಲ SSLC, ನನಗೆ ಇದು ಯಾಕೋ ತಿಳಿತಾ ಇಲ್ಲ ಅಂತ ಅನಿಸಿದ್ದುಂಟ
1: ಸರ್? ಅನ್ಸಿದೆ ಸರ್, ಅನ್ಸಿದೆ ಸರ್. ಬಗೆಹರಿಸ್ಕೊಳ್ಳೋದು ಅಂತ ಅಂದಾಗ ಕೇಳಿ ತಿಳ್ಕೊತಿದೆ ಸರ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಕೆಲವೊಂದು ಸರ್ ಅದ ಹಂಗಂದ್ರೆ ಏನು ಅರ್ಥ ಆಗ್ತಿಲ್ಲ, ಅದನ್ನ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡಿ ನಮ್ಗೆ. ಈಗ ಅಷ್ಟಾಗಿ ನನ್ಗೆ ಇಂಗ್ಲಿಷ್ ಇವಾಗ್ಲೂ ಬರಲ್ಲ, ಕೆಲವೊಂದನ್ನ ನಾನೇ ಕೇಳಿ ತಿಳ್ಕೊತಿದೆ ಸರ್.
0: ಕನಿಷ್ಠ ಯಾವ ಶಿಕ್ಷಣ ಪಡೆದಿದ್ರು ಈ ತರಬೇತಿಯನ್ನ ಪಡ್ಕೊಂಡು ಒಂದು ಉತ್ತಮವಾದ ಜೀವನವನ್ನ ರೂಪಿಸ್ಕೋಬಹುದು
1: ಸರ್? ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಯ್ತದೆ ಸರ್. ಎಜುಕೇಶನ್ ಬೇಕಿಲ್ಲ ಸರ್ ಇದಕ್ಕೆ, ಎಲ್ಲ ಕಲಿಯೋ ಆಸಕ್ತಿ ಹೊಂದಿರ್ಬೇಕು ಸರ್ ಅಷ್ಟೇ.
0: ಹೌದು. ಈಗ ಒಂದು ತಿಂಗಳ ಕಾಲ ತಾವು ಎಚ್ಡಿಕುಡ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದಲ್ಲಿರುವಂತಹ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಸ್ವತಃ ತಾವು ಅಲ್ಲೇ ಇದ್ದು ಊಟ ವಸತಿಯೊಂದಿಗೆ ಈ ಒಂದು ತಿಂಗಳ ತರಬೇತಿಯನ್ನು ಪಡ್ಕೊಂಡಲ್ಲ
1: ಸರ್,
0: ಅಲ್ಲಿನ ಪರಿಸರ ಆಗಿರ್ಬೋದು, ಊಟ ವಸತಿ ಇದೆಲ್ಲ ನಿಮ್ಗೆ ಹೇಗಿತ್ತು
1: ಸರ್? ಸ್ಟಾರ್ಟಿಂಗ್ ಹೋದಾಗ ಹೊರಗಡೆ ಹೋಗಂಗಿಲ್ಲ, ಅದೊಂದು ನಮ್ಗೇನಂತ ಅಂದ್ರೆ ಇವಾಗ ಊರು ಅಂತ ಅಂತ ಅಂದಾಗ ಹೊರಗಡೆ ಎಲ್ಲ ಸುತ್ತಿ ಅಭ್ಯಾಸ, ಆಚೆಗೆ ಹೋಗ್ಬೇಕು, ಏನೋ ಒಂದು ಇಲ್ಲಿ ತಿರ್ಗಾಡ್ಬೇಕು, ಆತರ ಮನೋಭಾವದಲ್ಲಿ ಇದ್ದು ಅಲ್ಲಿಗೆ ಹೋದಾಗ ನಾವು ಯಾವ್ದೇ ರೀತಿ ಇವ್ರಿಗೆ ಹಾನಿ ಆಗ್ಬಾರ್ದು ಅಥವಾ ಯಾವ್ದೇ ರೀತಿ ತೊಂದರೆಗಳಾಗ್ಬಾರ್ದು, ನಾವೇ ಪ್ರತಿಯೊಂದು ಇಲ್ಲೇ ಊಟ ಟೀ ಕಾಫಿ ಮಲ್ಕೊಳಕ್ಕೆ ಪ್ರತಿಯೊಂದು ಕೊಡ್ತಿದ್ವಲ್ಲ. ಸುಮ್ನೆ ಏನಕ್ಕೆ ಆಚೆಗೆ ಅಂತ ಅಂದಾಗ ಏನೋ ಒಂಥರ ಜೈಲ್ಗೆ ತಂದೆ ಹಾಕ್ತರ ಅನ್ನಿಸ್ತಿತ್ತಲ್ಲಪ್ಪ ಅಂತ ಅನ್ನಿಸ್ತಿತ್ತು ಸರ್. ಆಮೇಲೆ ಲಾಸ್ಟ್ ದಿನ ಬರ್ಬೇಕಾದ್ರೆ ಅನ್ನಿಸ್ತು ಜೈಲ್ ಅಲ್ಲ ಇದು ದೇವ್ರ ಮನೆ, ಹುಟ್ಟೋಗ್ಬೇಕಾದ್ರೆ ಮನ್ಸೆ ಬತ್ತಿರ್ಲಿಲ್ಲ ಸರ್, ಆತರ ಅನ್ನಿಸ್ತಿತ್ತು ಅಲ್ಲಿ. ಅಲ್ಲಿದ್ದಂತ ಸರ್ಗಳು ನಮ್ಮ ನಾಗರಾಜ್ ಸರ್ ಆಗಿರ್ಬೋದು, ನಮ್ಮ ರವಿಕುಮಾರ್ ಸರ್ ಎಲೆಕ್ಟ್ರಿಷಿಯನ್ ತರಬೇತಿ ಅವರು, ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ PD ನಾಯಕ್ ಸರ್, ಅಲ್ಲಿದ್ದಂತ ವ್ಯವಸ್ಥೆ ಪ್ರತಿಯೊಂದು ಸರ್ ಭಾರಿ ಖುಷಿ ಅನ್ನಿಸ್ತು ಸರ್. ಫಸ್ಟ್ ಹೋದಾಗ ಕಷ್ಟ ಅನ್ನಿಸ್ತು, ಯಾಕೆಂದ್ರೆ ಅನುಭವ ಆತರ ಇರ್ಲಿಲ್ವಲ್ಲ ಸರ್ ನಮ್ಗೆ. ಹಂಗಾಗಿ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ನಾವು, ಏನೋ ಒಂದು ತಿಂಗಳು ಇಲ್ಲಿ ಇದ್ವಲ್ಲ, ನಮ್ಗೇನೋ ಒಂದು ಬಾಂಡಿಂಗ್ ಇತ್ತಲ್ಲ ಇಲ್ಲಿ ಅಂತ ಅನ್ನಿಸ್ತು ಸರ್ ಲಾಸ್ಟ್.
0: ಈಗ ತಾವು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸ್ ಮತ್ತು ಮೋಟರ್ ರಿಪೇರಿ ತರಬೇತಿಯನ್ನ ಒಂದು ತಿಂಗಳ ಕಾಲಗಳ ಪಡ್ಕೋತೀರಾ, ಇದರಿಂದ ತಮ್ಮ ಒಂದು ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ಕೊಂಡು ಪ್ರಸ್ತುತ ಕಳೆದ 6 ತಿಂಗಳಿಂದ ತಾವು ಒಂದು ಸ್ವ ಉದ್ಯೋಗವನ್ನ ಮಾಡ್ತಾ ಒಂದು ತಮ್ಮ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ತಾ ಇದ್ದೀರಾ, ಇದರ ಅನುಭವವನ್ನ ನಮ್ ಜೊತೆ ಹಂಚ್ಕೊಳ್ಳಿ
1: ಸರ್. ಅಲ್ಲಿಂದ ಬಂದಾಗ ಸ್ಟಾರ್ಟಿಂಗ್ ನಾನು ಒಂದು ಮಿಕ್ಸಿ ರಿಪೇರಿ ಮಾಡ್ದೆ, ಅವಾಗ ಯಾರೋ ಒಬ್ರು ಇವನು ಏನೋ ಒಂದು ಮಾಡ್ತಿದ್ದ, ಎಲ್ಲೋ ಇದ್ದ, ಏನೋ ಒಂದ್ ಮಾಡ್ತಿದ್ದ, ಗೋಡೆ ಹೊಡೆಯೋಕೆಲ್ಲ ಹೋಯ್ತಿದ್ದ. ಮನೆ ವೈರಿಂಗ್ ಅಂತ ಅಂದಾಗ ಬರೀ ಗೋಡೆ ಹೊಡೆಯೋದು ಸ್ವಲ್ಪ ಗೊತ್ತಿತ್ತು, ಅದ್ ಅಷ್ಟ್ ಬಿಟ್ರೆ ಇನ್ನೇನು ಗೊತ್ತಿರ್ಲಿಲ್ಲ, ಮಿಕ್ಸಿ ಅಂದ್ರೇನು ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ರಿಪೇರಿ ಮಾಡ್ದಂತ ಕಾಲದಲ್ಲಿ ಇವ್ರು ಗೊತ್ತಿಲ್ವಲ್ಲ, ಹೊಸದಾಗಿ ಟ್ರೈನಿಂಗ್ ತಗೊಂಡಿದೀನಿ, ಈ ತರ ಮಾಡಿದೀನಿ ಅಂತ ಜನಗಳಲ್ಲಿ ಗೊತ್ತಿರ್ಲಿಲ್ವಲ್ಲ. ಈ ಹೊಸ ಅನುಭವ ಅವನ್ಗೆ ಯಾಕೆ ಕೊಡ್ತೀಯ, ಅವ್ನ ಎಲ್ಲೋ ಏನೋ ಮಾಡ್ಬಿಡ್ತಾನೆ ಅಂತ ಅನ್ನೋದಿತ್ತು ಸರ್ ಸ್ಟಾರ್ಟಿಂಗು. ಅಲ್ಲಿಂದ ಬಂದ್ಮೇಲೆ ರಿಪೇರಿ ಮಾಡ್ದೆ, ಆಗ 4 ಜನ ಗುರ್ತಿಸಿದ ಮೇಲೆ ಓ ಮಾಡ್ತಾವ್ನೆ ಇವನು, ಮಿಕ್ಸಿ ಮಾಡ್ತಾವ್ನೆ ಅಥವಾ ಮೋಟರ್ ವೈಂಡಿಂಗ್ ಮಾಡ್ತಾವ್ನೆ ಅಂತ ಗುರ್ತಿಸ್ಕೊಂಡೆ ಸರ್. ಅದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್, ಇವಾಗ್ಲೂ ಮಾಡ್ತಾ ಇದೀನಿ ಅಂಗಡಿ ತರ ಮಾಡಿ, ಮನೆ ಹತ್ರನೆ ಟೂಲ್ಸ್ ಎಲ್ಲ ಎತ್ಕೊಂಡ್ಬಂದು ಮನೆ ಹತ್ರನೇ ಎಲ್ಲ ರಿಪೇರಿ ಮಾಡಿ ಕೊಡಿಸ್ತೀನಿ.
0: ಯಾವ್ಯಾವ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಈಗ ತಾವು ಪ್ರಸ್ತುತ ರಿಪೇರಿ ಮಾಡೋದನ್ನ ಕಲ್ತಿದ್ದೀರಾ
1: ಸರ್? ಫ್ಯಾನು, ಮಿಕ್ಸಿ, ಹಂಗಾಗಿ ನಾನು ಸಬ್ಮರ್ಸಿಬಲ್ ಮೋಟರ್ ಜಾಸ್ತಿ ವೈಂಡಿಂಗ್ ಮಾಡ್ತಾ ಇದೀನಿ ಸರ್ ಮನೆ ಹತ್ರನೇ, ಪಂಪು ಮತ್ತೆ ಮೋಟರ್ ಎಲ್ಲ ಬೋರ್ವೆಲ್.
0: ಈಗ ಈ ತರಬೇತಿ ಪಡ್ಕೊಂಡು ಬಂದಾಗ್ಲಿಂದ ಈ ಒಂದು ಸ್ವಉದ್ಯೋಗವನ್ನ ಮಾಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಉತ್ತಮವಾದ ವೃತ್ತಿಯನ್ನ ಮಾಡ್ತಾ ಇರೋದು ಗಮನಿಸಿದಂತ ನಿಮ್ಮ ಕುಟುಂಬದವರಿಗೆ ಎಷ್ಟು ಖುಷಿ ಆಗಿದೆ? ಅವರು ಯಾವ ರೀತಿ ನಿಮ್ ಜೊತೆ ಪ್ರತಿಕ್ರಿಯಿಸಿದ್ರು
1: ಸರ್? ಅವ್ರಿಗೂ ತುಂಬಾ ಖುಷಿ ಆಗ್ತಿದೆ. ಮೊದ್ಲೇ ಹೇಳ್ದಂಗೆ ನಿಮ್ಗೆ 400 ರಿಂದ 500 ರೂಪಾಯಿ 600 ರೂಪಾಯಿ ಸಂಪಾದನೆ ಮಾಡ್ತಿದ್ದು, ಇವಾಗ ಮನೆ ಹತ್ರನೇ ಮೋಟರ್ ಎಲ್ಲ ವೈಂಡಿಂಗ್ ಮಾಡೋದ್ರಿಂದ 1,000 1.5 ಈ ತರ ಎಲ್ಲ ಆಗ್ತಿರೋದ್ರಿಂದ ಏನೋ ಒಂದು ಸರ್ ಮನೆಗೆಲ್ಲ ಹೆಲ್ಪ್ ಆಗ್ತಿದೆ, ಮನೆ ಸಮಸ್ಯೆಗಳು, ಈಗ ಕೃಷಿಗೆ ಅಮೌಂಟ್ ಎಲ್ಲ ಮ್ಯಾನೇಜ್ ಆಗ್ತಿದೆ ಸರ್.
0: ಈಗ ತಾವು SSLC ಶಿಕ್ಷಣವನ್ನ ಮಾತ್ರ ಮುಗಿಸಿ ಒಂದು ಸಣ್ಣ ಪುಟ್ಟ ವೃತ್ತಿಯನ್ನ ಮಾಡಿಕೊಂಡು ಜೊತೆಗೆ ವ್ಯವಸಾಯದಲ್ಲಿ ತಮ್ಮ ಕುಟುಂಬದವರಿಗೆ ಸಹಕಾರವನ್ನ ನೀಡಿಕೊಂಡು ಹೇಗೆ ಒಂದು ಜೀವನವನ್ನ ಸಾಗಿಸ್ತಾ ಇದ್ರಿ? ಈಗ ಪ್ರಸ್ತುತ 1 ತಿಂಗಳ ಕಾಲ ಈ ಒಂದು

0: ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಒಂದು ವೃತ್ತಿಪರ ತರಬೇತಿಯನ್ನು ಪಡ್ಕೊಂಡು ಈಗ ತಾವೇ ಒಂದು ಸ್ವಉದ್ಯೋಗವನ್ನು ಮಾಡ್ಕೊಳ್ತಾ ಯುವ ಪೀಳಿಗೆ ಯಾವ ರೀತಿಯಾದ ಒಂದು ಜೀವನವನ್ನು ನಡೆಸಬೇಕು ಅಂತ ಒಂದು ಮಾದರಿಯಾಗಿ ಜೀವನವನ್ನು ಮಾಡ್ತಾ ಇದ್ದೀರಾ. ಈ ತರಬೇತಿಯ ಹಿಂದಿನ ಜೀವನಕ್ಕೂ ಈ ತರಬೇತಿಯ ನಂತರದ ಜೀವನಕ್ಕೂ ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಇದು ಕಂಡು ನಿಮ್ಗೆ ಎಷ್ಟು ಖುಷಿಯಾಗಿದೆ?
1: ಸರ್, ಮೊದಲು ಏನೋ ಒಂದು ವಾಲ್ ವರ್ಕ್ ಅಂತ ಹೋದಾಗ ಧೂಳು ಆಯ್ತಿತ್ತು, ಅದನ್ನೆಲ್ಲ ನೋಡಿದ್ರೆ ಬೇರೆ ಯಾವನ ಹತ್ರನೋ ಹೋಗಿ ಕೂಲಿ ಮಾಡ್ಬಿಟ್ಟು ಬರ್ತಾವ್ರೆ, ಅವ್ನ್ ಕೊಡೋದು ಕೈ ಚಾಚ್ತಾರೆ ಅಂತ ಅನ್ನೋದೆಲ್ಲ ಮನೋಭಾವ ಕೆಟ್ಟಾಗಿ ತಿಳ್ಕೊಂಡಿದ್ರು. ಇವಾಗ ನಾನೇ ಒಂದು ಇದ್ರಲ್ಲಿ ಕೆಲ್ಸ ಮಾಡ್ತಿದ್ದಾಗ ಓ ಪರವಾಗಿಲ್ಲ ಹುಡ್ಗ ಅಷ್ಟ್ ದಿನ ಕಷ್ಟ ಪಟ್ಟಿದ್ಕುನು ಪರವಾಗಿಲ್ಲ ಅಂತ ಹೆಸರು ತಗೊಂಡಿದೀವಿ ಸರ್. ಚೆನ್ನಾಗಿ ಮಾಡ್ತಿದಾರೆ, ಮನೆ ಹತ್ರನೇ ಈಗ ಎಲ್ಲೂ ಹೋಗಲ್ವಲ್ಲ ಸರ್, ಹೊರಗಡೆ ಎಲ್ಲೂ ಹೋಗಿಲ್ಲ, ಮನೆ ಹತ್ರನೇ ಗುರುತಿಸ್ಕೊಂಡಿರೋದ್ರಿಂದ ಪರವಾಗಿಲ್ಲ, ಮನೆ ಹತ್ರನೇ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ನೋ ಮನೋಭಾವ ಇದೆ ಸರ್. ಎಲ್ಲ ಜನಗಳಲ್ಲೂ ಒಂದು ಹೆಸರು ಅನ್ನೋದು ಗುರುತಿಸ್ಕೊಂಡಿದೀವಿ ಸರ್.
0: ಈಗ ತಾವು ಮನಸ್ಸು ಮಾಡಿದ್ರೆ ಬೇಕಿದ್ರೆ ಯಾವ್ದಾದ್ರು ನಗರ ಪ್ರದೇಶ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲಾದ್ರೂ ಒಂದು ಕಾರ್ಖಾನೆ ಎಲ್ಲೋ ಅಥವಾ ಯಾವ್ದಾದ್ರು ಒಂದು ಕಂಪನಿ ಎಲ್ಲೋ ಕೆಲಸ ಮಾಡ್ಕೊಂಡು ತಿಂಗಳಿಗೆ ಒಂದಷ್ಟು ಸಂಬಳವನ್ನು ತಗೊಂಡು ಇರ್ಬೋದಾಗಿತ್ತು. ಆದ್ರೆ ಪ್ರಸ್ತುತ ಈಗ ತರಬೇತಿಯನ್ನು ಪಡ್ಕೊಂಡು ನಿಮ್ಮ ಊರಿನಲ್ಲೇ ಎತ್ಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಕುಟುಂಬದವರೊಂದಿಗೆ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಆ ಜೀವನಕ್ಕೂ ಈ ಜೀವನಕ್ಕೂ ಎಷ್ಟು ಅನುಕೂಲ ಅನ್ಸುತ್ತೆ
1: ಸರ್. ಹೊರಗಡೆ ಇದ್ಕೊಂಡು ಇವಾಗ ಒಂದ್ ತಿಂಗಳು ಟ್ರೈನಿಂಗ್ ತಗೊಂಡು ಅಂತ ಅಂದ್ ಮಾತ್ರಕ್ಕೆ ಇವನೇನೋ ಕಲ್ತವ್ನೆ ಅಂತ ಮನೇಲೇನೋ ಅಂತಿದ್ರು. ಇವಾಗ ಕಣ್ ಮುಂದ್ಗಡೆನೆ ಕೆಲ್ಸ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ, ಒಂದು ತಿಂಗಳು ಟ್ರೈನಿಂಗ್ ತಗೊಂಡ್ರು ಕಣ್ ಮುಂದೆ ಕೆಲ್ಸ ಮಾಡ್ತಾವ್ನೆ, ಏನೋ ಒಂದು ಹೆಸರು ಪಡ್ಕೊಂಡವ್ನೆ, ಕೆಲ್ಸ ಕಲ್ತವ್ನೆ ಅನ್ನೋ ಖುಷಿ ಮನೆಯವ್ರಿಗೂ ಇರ್ತದೆ. ನಾವ್ ಎಲ್ಲೋ ಹೋಗಿ ಹೊರಗಡೆ ಏನೋ ಒಂದ್ ಮಾಡ್ತಿದೀವಿ, ತಿಂಗಳಿಗೆ ಒಂದ್ ಏನಿಲ್ಲ ಅಂತ ಅಂದ್ರು ಒಂದ್ 15-20 ಸಾವಿರ ಸಂಪಾದನೆ ಮಾಡ್ತಿದೀವಿ ಅಂದ್ರೆ ಅವ್ರ ಏನು ನಂಬ್ಕೊಳ್ಳೋದ ಸರ್. ಅದೇ ಕಣ್ ಮುಂದ್ಗಡೆನೆ ನಾವ್ 100 ರೂಪಾಯಿ ದುಡಿದ್ರು ಖುಷಿಯಿಂದ ದುಡಿತಾವ್ನೆ, ಪರವಾಗಿಲ್ಲ ಮನೆ ಹತ್ರನೆ ಕೆಲ್ಸ ಮಾಡ್ಕೊಂಡು ಖುಷಿಲಿಂದ ಅವನೇ. ಆಮೇಲೆ ಸರ್ ಏನಂತಂದ್ರೆ ಈಗ ಕೆಲ್ಸ ಇದ್ದ ಟೈಮಲ್ಲಿ ಕೆಲ್ಸನ ಮಾಡ್ಕೊಂಡು ಅಥವಾ ಕೃಷಿ ಇದ್ದಾಗ ಕೃಷಿ ಕಡೆ ನೋಡ್ಕೊಂಡು ಹೊಲದ ಕಡೆ ಕೆಲ್ಸಗಳು ಮಾಡ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀವಿ ಸರ್. ಇಲ್ಲಿ ಹೊರಗಡೆ ಹೋಗುವಂತ ಮನಸ್ಥಿತಿ ಇಲ್ಲ ಸರ್ ನಮ್ಗೆ, ಇಲ್ಲೇ ಊರಲ್ಲೇ ಒಳ್ಳೆ ಒಪಿನಿಯನ್ ಇರೋದ್ರಿಂದ ಇಲ್ಲೇ ಇದ್ದೀನಿ ಸರ್.
0: ಹಾಗೇನೆ ಪ್ರಸ್ತುತ ಯುವ ಪೀಳಿಗೆಯಲ್ಲಿ ನೋಡ್ತು ಅಂದ್ರೆ ಕೆಲವೊಂದು ಮನೆ ಜವಾಬ್ದಾರಿ ಆಗಿರ್ಬೋದು ಅಥವಾ ಈ ತರ ಒಂದು ಸಮಸ್ಯೆಗಳಿಂದ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಸಿರ್ತಾರೆ, ಯಾವ್ದಾದ್ರು ಒಂದು ಕಾರ್ಖಾನೆಗಳಲ್ಲಿ ಮತ್ತಿತರ ನಗರಗಳಲ್ಲಿ ಹೋಗಿ ಕೆಲಸವನ್ನ ಮಾಡ್ತಿರ್ತಾರೆ, ಕುಟುಂಬ ಒಂದು ಕಡೆ ಇದ್ರೆ ತಾಯೇ ಒಂದು ಕಡೆ ಹೋಗಿ ಕೆಲಸವನ್ನ ಮಾಡ್ತಿರ್ತಾರೆ. ಅಂತ ಯುವ ಪೀಳಿಗೆ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆ ಆದಂತಹ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಅವರ ಜೀವನ ಶೈಲಿ ಮತ್ತು ಅವರ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿರ್ತೀವಿ ಅನ್ನೋದು ಕುರಿತು ತಮ್ಮ ಮಾತುಗಳನ್ನ ಕೇಳ್ತಿರುವಂತಹ ಯುವ ಪೀಳಿಗೆಗೆ ತಾವು ಏನ್ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
1: ಸಲಹೆ ಅಂತಂದ್ರೆ ಈಗ ನನ್ಗೆ ಅವ್ರು ಹೇಳಿದಾಗ ದೇವರಾಜ್ ಸರ್ ಹೇಳಿದ್ರು ಮತ್ತೆ ರಾಜು ಸರ್ ಎಲ್ಲ ಹೇಳಿದ್ರು, ಟ್ರೈನಿಂಗ್ ಐತೆಪ್ಪ ಕೆಂಚನಹಳ್ಳಿಲಿ, ಈ ತರ ಜೀವನ ರೂಪಿಸ್ಕೋಬಹುದು, ಹೋಗು ಕಲ್ತ್ಕೋಬಹುದು ಅಂತಲೇ ಹೇಳಿದ್ರು ಸರ್. ಅವಾಗ ನಾನೇನಾದ್ರು ನಾನ್ ಬರಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಆತರ ಅಂದಿದ್ರೆ ನಾನು ಇವತ್ತು ದನ ಮೇಯಿಸ್ಕೊಂಡು ಅಥವಾ ಇನ್ನೊಂದು ಕುರಿ ಈ ತರದ ಇದ್ರಲ್ಲೇ ಇರ್ಬೇಕಿತ್ತು ಸರ್. ಜನಗಳ ಹತ್ರ ನಾನು ಈ ತರ ಕೆಲ್ಸ ಮಾಡ್ತಾ ಇದೀನಿ, ನಾನು ಈ ತರ ಕೆಲ್ಸ ಕಲ್ತಿದೀನಿ ಅಂತ ಗುರುತಿಸ್ಕೊಳಕ್ ಆಯ್ತಿರ್ಲಿಲ್ಲ. ಓ ಎಲ್ರು ತರನು 4 ಜನ ಈಗ ಹಳ್ಳಿಗಳಲ್ಲಿ ಅಂತ ಅಂದಾಗ 4 ಜನ ಓ ಅವನ ದನ ಮೇಯಿಸ್ತಾವ್ನೆ, ಅವನ ಕುರಿ ಮೇಯಿಸ್ತಾವ್ನೆ ಅಂತ ಅಂತಾರಲ್ಲ, ಅದೇ ತರ ಅನ್ನಿಸ್ಕೊಂಡಿರ್ಬೇಕಿತ್ತು ಸರ್. ಅಲ್ಲಿ ಹೋದ್ಮೇಲೆ ಅನ್ನಿಸ್ತಂದ್ರೆ ಪರವಾಗಿಲ್ಲ, ನಾನು 4 ಜನದ ಹತ್ರ ನಾನು ಎಲೆಕ್ಟ್ರಿಷಿಯನ್ನು, ನಾನು ಮೋಟಾರ್ ರಿಪೇರಿ ಮಾಡ್ತೀನಿ ಅಂತ ತೋರಿಸ್ಕೋಬೋದಲ್ಲ, ಒಂದ್ ಗುರುತು ಅನ್ನೋದನ್ನ ಇಟ್ಕೋಬೋದಲ್ಲ, ಇದರಿಂದ ನಮ್ಗೆ ಒಂದ್ ಐಡೆಂಟಿಟಿ ಸಿಗ್ತಲ್ಲ ಅಂತ ಅನ್ನೋದೊಂದು ಖುಷಿ ಆಯ್ತದೆ ಸರ್. ಈ ನಾನು ಟ್ರೈನಿಂಗೆ ತಗೊಂಡಿಲ್ಲ, ಈ ತರ ಟ್ರೈನಿಂಗೇ ಮಾಡಿಲ್ಲ ಅಂದಿದ್ರೆ ಬೇರೆ ಯಾರ ಹತ್ರನೂ ಹೋಗಿ ಕೈ ಚಾಚ್ಕೊಂಡು ಕೆಲ್ಸ ಮಾಡ್ಬೇಕಿತ್ತು ಸರ್. ಅದೇ ಇವಾಗ ಅಲ್ಲಿಗೆ ಬಂದು ಟ್ರೈನಿಂಗ್ ತಗೊಂಡ ನಂತರ ಈಗ ಸ್ವಂತ ಉದ್ಯೋಗ ಮಾಡ್ತಾ ಇದೀನಿ. ಅದೇ ತರ ನನ್ನ ನೋಡ್ದಂತ ಯುವಕರು ಮುಂದೆ ಈ ಅಣ್ಣ ಈ ತರ ಮಾಡಿತ್ತು, ಈ ಹೋಗಿತ್ತು, ಈ ತರ ನಾನು ಮಾಡ್ಬೇಕಲ್ಲ ಅನ್ನೋದು ಅವರಲ್ಲೂ ಬರ್ಬೇಕು ಸರ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್.
0: ಮೊದಲನೇದಾಗಿ ಅವ್ರಿಗೆ ಆಸಕ್ತಿ ಇರ್ಬೇಕು, ಏನಾದ್ರೂ ನಾನು ಒಂದು ಕೌಶಲ್ಯವಾಗಿ ಉದ್ಯೋಗ ಮಾಡ್ಬೇಕು ಅಂತ.
1: ಹಾ ಸರ್, ಎಲ್ರಿಗೂ ಬರಲ್ಲ ಸರ್ ಆಸಕ್ತಿ. ಆಸಕ್ತಿ ಅನ್ನೋದಕ್ಕೆ ನಾವು ಸರ್ ನಾವು ಸ್ಫೂರ್ತಿಯಾಗಿರ್ಬೇಕು ಸರ್. ಅದೇ ತರ ಹೇಳ್ಕೊಡ್ಬೇಕು, ನಾವ್ ನೋಡ್ರಪ್ಪ ನಾವ್ ಈ ತರ ಇದ್ದು ಈ ತರ ಹೋಗಿ ಮಾಡಿ ನಮ್ ತರನೇ ಗುರುತಿಸ್ಕೋಬೋದಲ್ಲ ಅನ್ನೋದನ್ನೊಂದ ಹೇಳ್ಕೊಡ್ಬೋದು ಸರ್.
0: ಬಹಳ ಸಂತೋಷ ನವೀನ್ ಅವರ, ಸಾಕಷ್ಟು ವಿಚಾರಗಳನ್ನ ತಮ್ಮ ಜೀವನದ ಅನುಭವವನ್ನ ಕುರಿತು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
1: ಕಿವಿ ಮಾತೇನಿಲ್ಲ, ಒಂದು ಸ್ವಯೋದ್ಯೋಗ ಅನ್ನೋದನ್ನ ಕಲ್ತ್ರೆ ಜೀವನ ರೂಪಿಸ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಮನೋಭಾವ ಇರುತ್ತೆ ಸರ್. ಮುಂದೆ ಯಾವ್ದೇ ರೀತಿ ತೊಂದರೆಗಳಾಗಲ್ಲ. ಈಗ ಯಾರ ಹತ್ರನೂ ಹೋಗಿ ಅವ್ರ ಕೈ ಕೆಳಗಡೆ ಅವ್ರು ಕೊಟ್ಟಂತ ಅಮೌಂಟ್ ನ ಇಸ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಇರೋದ್ಕಿನ ನಾವೇ ಒಂದ್ ಸ್ವಯೋದ್ಯೋಗ ಕಲ್ತ್ರೆ ಯಾವ ತರ ಬದುಕ್ಬೋದು ಅನ್ನೋದನ್ನ ರೂಪಿಸ್ಕೋಬೋದಲ್ಲ ಸರ್.
0: ಹೌದು
1: ಸರ್, ಕೆಂಚಿನಲ್ಲಿ ವಿವೇಕ ಜೀವನಾಧಾರ ಕೇಂದ್ರ ಅನುಕೂಲವಾಗಿದೆ ಅಂತ ಅಂದ್ರೆ ನಮ್ಮಂತ ಎಷ್ಟೋ ಯುವಕರಿಗೆ ಏನು ಗೊತ್ತಿಲ್ಲ ಅನ್ನೋರ್ನ

0: ಜೀವನ ರೂಪಿಸಿ ಮುಂದೊಂದು ದಿನ ನಿನ್ ಜೀವನ ಮಾಡ್ಬೋದಪ್ಪ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಸರ್.
1: ಬಹಳ ಸಂತೋಷ ನವೀನ್ ಅವರ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟಾರ್ ರಿಪೇರಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ತಮ್ಮ ಒಂದು ಕೌಶಲ್ಯವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಿಕೊಂಡು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕುರಿತು, ಈ ತರಬೇತಿಗೆ ಬರಲಿಕ್ಕೆ ಮುಂಚೆ ತಮ್ಮ ಒಂದು ಜೀವನ ಶೈಲಿ ಹೇಗಿತ್ತು, ತಮ್ಮ ಶಿಕ್ಷಣವನ್ನು ಎಲ್ಲಿಗೆ ನಿಲ್ಲಿಸಿದ್ರಿ, ಅದ ನಂತರ ತಮ್ಮ ಒಂದು ವೃತ್ತಿ ಹೇಗಿತ್ತು, ಪ್ರಸ್ತುತ ಈ ತರಬೇತಿಗೆ ತಾವು ಸೇರ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ, ತಮ್ಮ ಒಂದು ಕೌಶಲ್ಯದಲ್ಲಿ ಎಷ್ಟೆಲ್ಲ ಪ್ರಗತಿಯನ್ನು ಕಂಡಿದ್ದೀರಾ, ಇದರಿಂದ ಒಂದು ಸ್ವ ಉದ್ಯೋಗ ಮಾಡಿಕೊಂಡು ಒಬ್ಬ ಯುವ ಪೀಳಿಗೆ ತನ್ನ ಒಂದು ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ತನ್ನ ಒಂದು ಜೀವನವನ್ನು ನಿರ್ವಹಿಸ್ತಾ ಒಂದು ಕುಟುಂಬಕ್ಕೆ ಯಾವ ರೀತಿಯೆಲ್ಲ ಒಂದು ಆಧಾರವಾಗಿ ನಿಂತಿದ್ದಾನೆ ಅನ್ನೋದು ಕುರಿತು ತಮ್ಮ ಒಟ್ಟಾರೆ ಒಂದು ಈ ತರಬೇತಿಯ ಅನುಭವ ಮತ್ತು ಸ್ವ ಉದ್ಯೋಗದ ಒಂದು ಒಟ್ಟಾರೆ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಂತ ಭಾಗಿಯಾಗಿದ್ದಕ್ಕೆ, ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನವೀನ್ ಅವರೇ.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿಯನ್ನು ಪಡೆದು ತಮ್ಮದೇ ಆದ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವ ಉದ್ಯೋಗವನ್ನು ಮಾಡ್ತಾ ತಮ್ಮದೇ ಆದ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ತರಬೇತಿ ತಮ್ಮ ಒಂದು ಕುಟುಂಬಕ್ಕೆ ಎಷ್ಟೆಲ್ಲ ಒಂದು ಆಧಾರವನ್ನಾಗಿ ಮಾಡಿಕೊಟ್ಟಿದೆ ಅನ್ನೋದು ಕುರಿತು ಭಾಳಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಶ್ರೀಯುತ ನವೀನ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಯುತ ನವೀನ್ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇಂತು

0: ಮತ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಗ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಪ್ರೀತಿಯ ಜನಂತಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಹುಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮ. ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ವೈದ್ಯ ವೃತ್ತಿಯ ಮಹತ್ವ ಕುರಿತು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನ ಅಂದರೆ ನ್ಯಾಷನಲ್ ಡಾಕ್ಟರ್ಸ್ ಡೇಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ವೈದ್ಯರ ದಣಿವರಿಯದ ಪ್ರಯತ್ನಗಳು ಹಾಗೂ ಸಹಾನುಭೂತಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ತಮ್ಮ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಅಚಲ ಬದ್ಧತೆಯಿಂದ ನಮ್ಮ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ನಮ್ಮ ವೈದ್ಯರಿಗೆ ಅನಂತ ಕೋಟಿ ನಮನಗಳು. ಹೌದು, ಈ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆಯಾಗಿರ್ಬೋದು, ಯಾವಾಗಲಿಂದ ಇದನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ, ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ಸೇವೆಯಲ್ಲಿ ಆಗುವಂತಹ ತ್ಯಾಗ ಆಗಿರ್ಬೋದು, ಮತ್ತು ಸಾರ್ವಜನಿಕ ಹಾಗೂ ಸಮುದಾಯದೊಂದಿಗೆ ಅವರ ಒಂದು ಅವಿನಾವ ಸಂಬಂಧ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರೋಹನ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ತುಂಬ ಧನ್ಯವಾದಗಳು. ನಂದು ಇದೇ ಥರ ಪ್ರೋಗ್ರಾಮ್ ಅಟೆಂಡ್ ಆಗಿರೋದು ಫಸ್ಟ್ ಟೈಮ್. ಸೊ ನಿಮ್ಮ ಜೊತೆ ನಿಮ್ಮ ಪ್ರೋಗ್ರಾಮ್ಸ್ ಕೇಳ್ತಿದ್ದೆ ಎಷ್ಟು ದಿನ, ಯೂಟ್ಯೂಬಲ್ಲಿ ಬರ್ತಿತ್ತು, ನಮ್ಮ ಫೆಲೋ ಕೊಲೀಗ್ಸ್ ಡಾಕ್ಟರ್ಸ್ ಎಲ್ಲ ಅವ್ರ ಪ್ರೋಗ್ರಾಮ್ಸ್ ನೋಡ್ತಿದ್ದೆ. ಸೊ ನನಗೆ ಬಂದು ಈ ಥರ ಪ್ರೋಗ್ರಾಮ್ ಒಂದು ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು.
0: ಸರ್, ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಥ್ಯಾಂಕ್ ಯು ವೆರಿ ಮಚ್.
0: ಸರ್, ನಾವು ವರ್ಷದಾದ್ಯಂತ ಹಲವಾರು ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ದಿನಾಚರಣೆಗಳಾಗಿರ್ಬೋದು. ಆದರೆ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅನ್ನೋದು ಬಹಳ ಬಹಳ ಪ್ರಮುಖವಾದಂಥ ದಿನ ಸರ್. ಹಾಗೆಯೇ ವೈದ್ಯ ವೃತ್ತಿಗೆ ಹಾಗೂ ವೈದ್ಯರಿಗೆ ಒಂದು ನಾವು ಸಲ್ಲಿಸುವಂಥ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ ಸರ್. ಆ ನಿಟ್ಟಿನಲ್ಲಿ ಗಮನಿಸ್ತು ಅಂದರೆ ಸರ್, ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಆಚರಣೆಯ ಜಾರಿಯ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
1: ಖಂಡಿತ. ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನೋದು ಅಂದರೆ ನ್ಯಾಷನಲ್ ಅಂದರೆ ನಮ್ಮ ಭಾರತದಲ್ಲಿ ಆಚರಿಸ್ತೀವಿ, ಬಟ್ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಅವರ ಪ್ರಾಮುಖ್ಯ ಡಾಕ್ಟರ್ ಯಾರಾದರೂ ಒಬ್ಬರು ಸ್ಫೂರ್ತಿಯಾಗಿರ್ತಾರಲ್ಲ, ಅವರ ಸ್ಮರಿಸೋದಕ್ಕೋಸ್ಕರ ಬೇರೆ ಬೇರೆ ದಿನ ಆಚರಿಸ್ತಾರೆ. ಅದೇ ನಮ್ಮ ದೇಶದಲ್ಲಿ ಜುಲೈ 1 ಡಾಕ್ಟರ್ಸ್ ಡೇ ಅಂತ ಆಚರಿಸ್ತಾರೆ. ಅದು ಜಾರಿಗೆ ಬಂದಿದ್ದು ಸ್ಟಾರ್ಟಿಂಗ್ ವರ್ಷ 1991. ಜುಲೈ 1 ಏನಕ್ಕೆ ಆಚರಿಸ್ತಾರೆ ಅಂದರೆ, ಇದು ಬಿಧನ್ ಚಂದ್ರ ರಾಯ್ ಅಂತ ತುಂಬ ಪ್ರಾಮುಖ್ಯವಾದ ಫಿಸಿಷಿಯನ್ನು ಮತ್ತು ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದು ಒಂದು ವೈದ್ಯರು, ಜೊತೆಗೆ ಪಶ್ಚಿಮ ಬಂಗಾಳದ CMO ಆಗಿ ನಮ್ಮ ಭಾರತದ ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯಕ್ಕೆ ತುಂಬ ಕೊಡುಗೆ ನೀಡಿದ್ದಾರೆ. ತುಂಬ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅಂಥವೆಲ್ಲ ಸ್ಥಾಪಿಸ್ತಿದ್ದಾರೆ. ನಮ್ಮ ವೈದ್ಯರಿಗೆಲ್ಲ ಉತ್ತಮ ಕೆಲಸ ಮಾಡೋದಕ್ಕೋಸ್ಕರ ಒಂದು ಸ್ಫೂರ್ತಿಯಾಗಿ ಇದ್ದಾರೆ. ಅವರ ಸ್ಮಾರಕವಾಗಿ ಈ ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಪ್ರತಿ ವರ್ಷ ಆಚರಿಸಲಾಗುತ್ತೆ.
0: ಏನಾದರೂ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಲಾಯಿತು ಸರ್?
1: ಮುಖ್ಯವಾಗಿ ಏನಂದರೆ, ಈಗ ನಮ್ಮ ಸಮಾಜದಲ್ಲಿ ಕೆಲಸ ಮಾಡುವ ಕೆಲವು ವೈದ್ಯರು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟಿರ್ತಾರೆ. ಬರೀ ಪೇಷಂಟ್ ನೋಡಿ ಚಿಕಿತ್ಸೆ ಕೊಡೋದಕ್ಕಿಂತ ಮೀರಿ ನಮ್ಮದು ಸುಮಾರು ಬೇರೆ ಕರ್ತವ್ಯಗಳಿರುತ್ತೆ. ಈ ಕರ್ತವ್ಯದಲ್ಲಿ ಉನ್ನತ ಸಾಧನೆ ಮಾಡಿರ್ತಾರಲ್ಲ, ಅಂಥ ವೈದ್ಯರನ್ನು ಗೌರವಿಸೋದಕ್ಕೋಸ್ಕರ. ಮತ್ತು ಇನ್ನೂ ಒಂದು ಉದ್ದೇಶ ಏನಂದರೆ, ಡಾಕ್ಟರ್ಸ್ ಆಗಿ ವೈದ್ಯರು ಅವರ ದಿನನಿತ್ಯದ ಸೇವೆಯಲ್ಲಿ ಏನೇನು ಚಾಲೆಂಜಸ್, ಏನೇನು ತೊಂದರೆಗಳು, ಕಷ್ಟಗಳು ಫೇಸ್ ಮಾಡ್ತಾರೆ, ಅದರದ್ದು ಒಂದು ಅರಿವು ಮೂಡಿಸೋದಕ್ಕೆ ಒಂದು ಗುರಿ ಇದೆ. ಮತ್ತು ಇನ್ನೊಂದು ಏನಂದರೆ, ಹೊಸದಾಗಿ ವೈದ್ಯ ವೃತ್ತಿಗೆ ಯಾರು ಬಂದಿರ್ತಾರೆ, ಹೊಸ ಡಾಕ್ಟರ್ಸು, ಅವ್ರಿಗೆಲ್ಲ ಒಂದು ಉತ್ತಮ ಸೇವೆ ನೀಡಿರೋ ಡಾಕ್ಟರ್ಸ್ನ ಒಂದು ಮಾದರಿಯನ್ನಾಗಿ ತೋರಿಸಿ ಅವ್ರಿಗೂ ಒಂದು ಸ್ಫೂರ್ತಿ ಬಂದು ಅವರು ಆ ಥರ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೋಸ್ಕರ ಈ ದಿನನ ಆಚರಿಸಲಾಗುತ್ತೆ.
0: ಸರ್, ಹಾಗಿದ್ರೆ ಜುಲೈ 1 ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡಲಿಕ್ಕೆ ಕಾರಣ ಏನಾದರೂ ಇದೆಯಾ? ಆ ದಿನಾಂಕದಿಂದ ಏನಾದರೂ ವಿಶೇಷತೆ ಇದೆಯಾ?
1: ಜುಲೈ 1 ವಿಶೇಷತೆ ಏನಂದರೆ, ಅದು ಡಾಕ್ಟರ್ BC ರಾಯ್, ಬಿಧನ್ ಚಂದ್ರ ರಾಯ್ ಅಂತ, ಅವರ ಜನ್ಮದಿನನೂ ಹಾಗೂ ಅವರ ಮರಣ ದಿನನೂ. ಅವರು 1882 ಇಸ್ವಿನಲ್ಲಿ ಬಂಕಿಪುರ ಅನ್ನೋ ಜಾಗ ಪಟ್ಟಣದಲ್ಲಿ ಹುಟ್ಟಿದ್ದು, ಮತ್ತು ಅದೇ ದಿನ 80 ನಂತರ 1962 ಅವರು ನಿಧನರಾದರು. ಅವರ ಕಾಂಟ್ರಿಬ್ಯೂಷನ್ಸನ್ನು ಸ್ಮರಿಸೋದಕ್ಕೋಸ್ಕರ ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ.
0: ಸೊ ತಾವು ಆರಂಭದಲ್ಲೇ ಹೇಳಿದ್ರಿ, ಡಾಕ್ಟರ್ ಬಿಧನ್ ಚಂದ್ರ ರಾಯರವರು ಆರೋಗ್ಯ ಕ್ಷೇತ್ರದಲ್ಲಿ ತಂದಂಥ ಕೊಡುಗೆಗಳಾಗಿರ್ಬೋದು, ಮತ್ತು ಕೆಲವೊಂದು ಸುಧಾರಣೆಗಳಾಗಿರ್ಬೋದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು,

0: ವೈದ್ಯರಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ಬೋದು ಅನ್ನೋದನ್ನ ಇವರು ತೋರಿಸ್ಕೊಟ್ರು ಅಂತ ಹೇಳಿದ್ರು ಸರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಧಾನ್ ಚಂದ್ರ ರಾಯರವರ ಆರೋಗ್ಯ ಕ್ಷೇತ್ರದ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಸರ್.
1: ಬಿಧಾನ್ ಚಂದ್ರ ರಾಯರವರು ಶಾರ್ಟ್ ಆಗಿ ಬಿಸಿ ರಾಯ್ ಅಂತ ಕರೀತಾರೆ, ನಾನು ಹಾಗೆ ರೆಫರ್ ಮಾಡ್ತೀನಿ ಈಗ. ಅವರು ಕಲ್ಕಟ್ಟಾ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದರು. ಅದು ಮುಗಿಸಿದ ನಂತರ ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಫಾರಿನ್ ದೇಶದಲ್ಲಿ ಹೋಗೋದಕ್ಕೆ ನೋಡಿದ್ರು. ಅವರು ಸೇಂಟ್ ಬಾರ್ಥೋಲೋಮಿಯೋ ಹಾಸ್ಪಿಟಲ್ ಅಂತ ಲಂಡನ್ನಲ್ಲಿರೋ ಒಂದು ಹಾಸ್ಪಿಟಲ್ ಮತ್ತು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರು. ಅವ್ರು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗಲೂ ಆ್ಯಕ್ಚುಲಿ ಫಸ್ಟ್ ರಿಜೆಕ್ಟ್ ಆದರು, ಬಟ್ ಆದರೂ ಅವರು ಅಲ್ಲಿಗೆ ಬಿಡಲಿಲ್ಲ, ಇನ್ನು ಮತ್ತೆ ರಿಪೀಟಾಗಿ ಅಪ್ಲಿಕೇಶನ್ ಹಾಕಿಬಿಟ್ಟು ಅಕ್ಸೆಪ್ಟ್ ಆಗೋವರೆಗೂ ಟ್ರೈ ಮಾಡಿದ್ರು. ಆಮೇಲೆ ಸೇರಾದಮೇಲೆ ಎರಡು ಕೋರ್ಸ್ಗಳು FCRS ಮತ್ತು MRCP ಅಂತ ಬರುತ್ತೆ, ಸರ್ಜನ್ ಮತ್ತು ಫಿಸಿಷಿಯನ್ ಆಗೋದಕ್ಕೆ ಇದು ಮಾಡುವ ಕೋರ್ಸ್. ಇದನ್ನು ಕೇವಲ 2 ವರ್ಷ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರು ಈ ಕೋರ್ಸ್ನ. ಮಾಮೂಲಿಯಾಗಿ ಅದು ಇಷ್ಟು ಬೇಗ ಮುಗಿಸಿರೋಂಥದ್ದು ಅದುವರೆಗೂ ಯಾರೂ ಇರಲಿಲ್ಲ. ಸೊ ಇವ್ರದೇ ಒಂದು ಹೊಸ ರೆಕಾರ್ಡ್ ಸೆಟ್ ಮಾಡಿದ್ದಾಯಿತು. ಅದಾದಮೇಲೆ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಪುನಃ ವಾಪಸ್ ಭಾರತಕ್ಕೆ ಬಂದರು 1911. ವಾಪಸ್ ಬಂದು ಅವರು ಮೊದಲು ಓದಿದ್ದ ಕಲ್ಕಟ್ಟಾ ಮೆಡಿಕಲ್ ಕಾಲೇಜಿನಲ್ಲೇ ವಾಪಸ್ ಹೋಗಿ ಅಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಂಡ್ರು. ಅವರಿಂದ ಇನ್ನೂ ಹೊಸ ಡಾಕ್ಟರ್ಸ್ಗೆಲ್ಲ ಶಿಕ್ಷಣ ನೀಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಅವ್ರದ್ದು ಹಂಗೆ ಕೆಲಸ ಮಾಡ್ತಿದ್ದಾಗೇ ಅವರು ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯ ಅದರ ಇಂಟ್ರೆಸ್ಟ್ನಲ್ಲಿ ಇದ್ದದರಿಂದ ರಾಜಕೀಯಕ್ಕೆ ಹೋದರೆ ಇನ್ನೂ ಜಾಸ್ತಿ ಉತ್ತಮ ಸೇವೆ ನೀಡ್ಬೋದು ಅನ್ನೋ ಒಂದು ದೃಷ್ಟಿ ಇತ್ತು. ಅವರ ಅನಿಸಿಕೆ ಏನಿತ್ತು ಅಂದರೆ ಭಾರತ ಒಂದು ಸ್ವರಾಜ್ಯ ಆಗಬೇಕು, ಅಂದರೆ ಭಾರತೀಯರೆಲ್ಲರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಇಲ್ಲಾಂದರೆ ಸ್ವರಾಜ್ಯವಾಗಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರ ಅನಿಸಿಕೆ ಇತ್ತು. ಇದಾದ ನಂತರ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿಕೊಂಡ್ರು. ಹಂಗೆ ಅಲ್ಲಿ ಪಾರ್ಟಿಯಲ್ಲಿ ಸೇವೆ ಸಲ್ಲಿಸುತ್ತಾ ಕೊನೆಗೆ ಒಂದು ಸ್ವಾತಂತ್ರ್ಯ ಪಡೆದಿದ್ದು 1 ವರ್ಷದ ನಂತರ 1948 1948 ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಅಲ್ಲಿ 14 ವರ್ಷ ಸೇವೆ ಸಲ್ಲಿಸಿದ್ರು, 1948 1962. ಈ ಸೇವೆಯಲ್ಲಿ ಅವರು ಮಾಮೂಲಿ ಬೇರೆ ಕಾಂಟ್ರಿಬ್ಯೂಷನ್ಸ್ ಬಿಟ್ಟು ಸ್ಪೆಸಿಫಿಕ್ ಆಗಿ ಆರೋಗ್ಯ ಮತ್ತು ವೈದ್ಯಕೀಯ ದೃಷ್ಟಿಯಲ್ಲಿ ಏನೇನು ಸಾಧನೆಗಳಿತ್ತಂದರೆ ಅವ್ರು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇವಾಗ ಏನು ಹೇಳ್ತಾರೆ ಅದನ್ನು ಸ್ಥಾಪಿಸೋದ್ರಲ್ಲಿ ಅವ್ರದ್ದೊಂದು ಪ್ರಾಮುಖ್ಯ ಪಾತ್ರ ಇತ್ತು. ಈ ಸಂಸ್ಥೆಗಳು ಭಾರತದ ವೈದ್ಯಕೀಯ ವೃತ್ತಿಯಲ್ಲಿರೋರ ಎಲ್ಲರನ್ನು ಸ್ಟ್ಯಾಂಡರ್ಡ್ಸ್ ಮತ್ತು ಎಥಿಕ್ಸನ್ನು ನಿರ್ಮಾಣ ಮಾಡುವುದರಲ್ಲಿ ಇವೆರಡು ಪ್ರಾಮುಖ್ಯವಾದ ಸಂಸ್ಥೆಗಳಾಗಿರುತ್ತದೆ. ಮತ್ತು ಭಾರತದ ಮೊಟ್ಟ ಮೊದಲನೇ IIT ಸಂಸ್ಥೆ ಖರಗ್ಪುರಲ್ಲಿ 1950 ಇವರಿಂದ ಸ್ಥಾಪನೆಯಾಯಿತು. ಇದೆಲ್ಲ ಅವರ ಅಚೀವ್ಮೆಂಟ್ಸ್ಗಾಗಿ 1961 ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಭಾರತ ರತ್ನ ಸಿಕ್ಕಿದ 1 ವರ್ಷದ ನಂತರನವೇ ಅವರು ನಿಧನಗೊಂಡಿದ್ದು, ಆದರೆ 1991 ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಘೋಷಣೆಯ ಮೇಲೆ ಈಗ ಪ್ರತಿ ವರ್ಷ July 1 ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ.
0: ಸರ್, ಹಾಗೇ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಅಂದರೆ ಥೀಮನ್ನು ಇಟ್ಕೊಂಡು ಈ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಸರ್. ಹಾಗಿದ್ರೆ ಈ ವರ್ಷ 2026 ಸಾಲಿನ ಘೋಷವಾಕ್ಯ ಏನು ಸರ್?
1: ಈ ವರ್ಷದ ಘೋಷವಾಕ್ಯ ಏನಂದರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್ ಅಂತ. ಹಾಗಂದ್ರೆ ಏನು ಹೂ ಹೀಲ್ಸ್ ದ ಹೀಲರ್ಸ್ ಅಂದರೆ ಗುಣ ಮಾಡುವವರನ್ನು ಗುಣಪಡಿಸುವವರು ಯಾರು ಅಂತ. ಸೊ ಇದು ಏನಕ್ಕೆ ಈ ವರ್ಷದ ಘೋಷಣೆ ಅಂದರೆ ವೈದ್ಯರು ಅವರ ಕೆಲಸದಲ್ಲಿ ಅನುಭವಿಸುವಂಥ ಭಾವಿಕವಾದ ಮಾನಸಿಕವಾದ ಮತ್ತು ದೈಹಿಕವಾದ ಏನೇನು ತೊಂದರೆಗಳಿರುತ್ತೆ, ಡಾಕ್ಟರ್ಸ್ ಸ್ವತಃ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಏನೇನು ತೊಂದರೆಗಳು ಏನೇನು ಚಾಲೆಂಜಸ್ ಇರ್ತವೆ ಅದಕ್ಕೊಂದು ಅರಿವು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವರ್ಷದ ಈ ಘೋಷವಾಕ್ಯ ಆಗಿದೆ. ಯಾಕಂದರೆ ಡಾಕ್ಟರ್ ಆಗಿ ಅಂದರೆ ಬರೀ ಪೇಷಂಟನ್ನು ನೋಡಿ ಏನು ಕಾಯಿಲೆ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಔಷಧಿ ಬರ್ಕೊಡೋದು ಅಥವಾ ಏನು ಆಪರೇಷನ್ ಮಾಡೋದು ಅಷ್ಟೇ ಅಲ್ಲ, ಅವರು ಡಾಕ್ಟರ್ಸ್ ಅವರ ಕೌಶಲ್ಯಕ್ಕಿಂತ ಮೀರಿ ಅವರ ಸಮಯ ಬೇಕಾಗುತ್ತೆ. ಯಾಕಂದರೆ ಲಾಂಗ್ ಅವರ್ಸ್ ಡ್ಯೂಟಿ ಮಾಡ್ತಾರೆ, ನಮಗೆ ಬೇರೆ ಆಫೀಸ್ಗಳ ಥರ ಇಷ್ಟು ಸಮಯದಿಂದ ಇಷ್ಟು ಸಮಯ ಆದಮೇಲೆ ನಮ್ಮ ಕೆಲಸ ಮುಗೀತು ಆ ಥರ ಇರುವುದಿಲ್ಲ. ದಿನನಿತ್ಯ ನಮ್ಮ ಕೆಲಸದಲ್ಲಿ ಪೇಷಂಟ್ಸ್ ಎಲ್ಲ ನರಳೋದನ್ನು ನಾವು ನೋಡ್ತಾ ಇರ್ತೀವಲ್ಲ, ಅದರಿಂದ ನಮಗೆ ಭಾವಿಕವಾಗಿ ಪರಿಣಾಮ ಬೀಳುತ್ತೆ.

0: ಏನು ತೊಂದರೆ ಇರುತ್ತೆ, ಅದರಿಂದ ಅವು ಪೇಷಂಟ್ಸುನುವೇ ತುಂಬ ನರಳ್ತಿರ್ತಾರೆ. ಅವ್ರಿಗೆ ಅರ್ಥ ಆಗಂಗೆ, ಅವ್ರಿಗೆ ಸಮಾಧಾನವಾಗುವಂಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಮತ್ತು ಈ ಥರ ಹೈ ಪ್ರೆಷರ್ ಸಿಚುವೇಶನ್ಸ್ ಏನಾದರೂ ಇಮರ್ಜೆನ್ಸಿ ಬಂದಾಗ ಇದರಲ್ಲಿ ನಾವು ತಾಳ್ಮೆಯಿಂದಿದ್ದು ಬೇರೆಯವ್ರಿಗೆಲ್ಲ ಧೈರ್ಯ ಹೇಳುವಂತೆ ನಾವು ಕೆಲಸ ಮಾಡಬೇಕಾಗುತ್ತೆ. ಇದೆಲ್ಲದರ ಮೂಲಕ ಏನು ಪರಿಣಾಮ ಬೀಳುತ್ತೆ ಡಾಕ್ಟರ್ಸ್ ಮೇಲೆ, ಅದಕ್ಕೋಸ್ಕರ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ಈ ವರ್ಷ ಈ ಘೋಷವಾಕ್ಯ ಆಗಿದೆ. ಬೇಸಿಕಲಿ ಏನಂದರೆ ಡಾಕ್ಟರ್ ದೇವ್ರ ಥರ ಅಂತ ಮಾತಾಡ್ತಾರೆ, ಬಟ್ ಅದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ ನಾವು ಡಾಕ್ಟರ್ಸನ್ನು ನಿಮ್ಮ ಥರ ಮನುಷ್ಯರೇ.
1: ಹೌದು,
0: ನಿಮಗೆ ಏನೇನು ತೊಂದರೆಗಳಾಗುತ್ತೆ ಅದೇ ತೊಂದರೆಗಳು ನಮಗೂ ಇರ್ತವೆ. ಅದಕ್ಕೋಸ್ಕರ ಒಂದು ಇದರ ಅರಿವು ಜನರಿಗೆ ಬರಲಿ ಅಂತ ಈ ವರ್ಷದ ಇದೊಂದು ಘೋಷವಾಕ್ಯ ಆಗಿದೆ.
1: ಸರ್, ಆಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವವಾಗಿರ್ಬೋದು, ಅದರ ಪ್ರಾಮುಖ್ಯತೆಯ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಮೊದಲನೇದಾಗಿ ಇದು ಡಾಕ್ಟರ್ಸನ್ನು ಬರೀ ಅದೇ ಪೇಷಂಟ್ ಕೇರ್ ಬಿಟ್ಟು ಪಬ್ಲಿಕ್ ಹೆಲ್ತಲ್ಲಿ ಬರೀ ಕಾಯಿಲೆ ಬಂದಮೇಲೆ ಗುಣ ಮಾಡಿಸೋದು ಮಾತ್ರ ಅಲ್ಲ, ಕಾಯಿಲೆ ಬರದೇ ಇರುವಂಗೆ ಏನು ಮಾಡಬೇಕು ಅಂತ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಮತ್ತು ಬರೀ ಕಾಯಿಲೆ ಅಷ್ಟೇ ಬಿಟ್ಟು ಶಿಕ್ಷಣದಲ್ಲೂ ಇನ್ವಾಲ್ವ್ ಆಗಿರ್ತಾರೆ. ಮತ್ತು ಎಲ್ಲ ರಿಸರ್ಚ್, ಹೊಸ ಟ್ರೀಟ್ಮೆಂಟ್ಸ್ ಪ್ರೊಸೀಜರ್ಸು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ನಡೆಸ್ತಾ ಇರ್ತಾರೆ. ಜೊತೆಗೆ ಪಾಲಿಸಿ ಮೇಕರ್ಸ್ ಯಾರು ರಾಜಕೀಯದಲ್ಲಿರ್ತಾರೆ ಅವ್ರಿಗೆ ಹೊಸ ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ಏನು ತೊಂದರೆಗಳಿದೆ ಅದರಿಂದ ಹೆಂಗೆ ಪರಿಹರಿಸ್ಬೋದು ಅಂತ ಸಲಹೆ ನೀಡ್ತಾ ಇರ್ತಾರೆ. ಜೊತೆಗೆ ಈಗ ರೀಸೆಂಟಾಗಿ ನಾವು ಗಮನಿಸಿದ್ದು COVID-19 ಪ್ಯಾಂಡಮಿಕ್ಕಲ್ಲಿ ನಮ್ಮ ಕೊಲೀಗ್ಸನ್ನೇ ನಾವು ನೋಡಿದ್ದೀವಿ, ಸುಮಾರು ಜನ ಅವರ ಫ್ಯಾಮಿಲಿ ಜೊತೆ ಇರೋಕ್ಕಾಗದೇನೆ, ಯಾಕಂದರೆ ಇವ್ರಿಗೆ ಇರೋ ಕಾಯಿಲೆ ಅವ್ರಿಗೆ ತಟ್ಟಿಸ್ಬಾರ್ದು ಅಂತ ಒಂಟಿಯಾಗಿದ್ದು ಒಂದು 2 ವರ್ಷ ಕೆಲಸ ಮಾಡಿರ್ತಾರೆ ಅವ್ರ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇಲ್ಲದೇನೆ. ದಿನನಿತ್ಯ ಇನ್ಫೆಕ್ಷನ್ ರಿಸ್ಕ್ ತಗೊಂಡು ಪೇಷಂಟ್ಸನ್ನ ನೋಡ್ತಿರ್ತಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಸುಮಾರು ಜನ ಕಾಯಿಲೆ ಬಂದು ನರಳಿದ್ದು ನೋಡಿದ್ದೀವಿ, ಕೆಲವು ಜನ ಜೀವ ಕಳ್ಕೊಂಡಿದ್ದು ನೋಡಿದ್ದೀವಿ. ಅದಾದ್ರೂ ನಾನು ಮಾಡಲ್ಲ ಅಂತ ಯಾರನ್ನು ಹೇಳಿದೆ, ಪ್ರತಿಯೊಬ್ಬರೂ ಒಂದು 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಇಂಥದನ್ನೆಲ್ಲ ಗಮನಿಸೋದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ದಿನ ಆಗುತ್ತೆ. ಯಾಕಂದರೆ ಬರೀ ಆರೋಗ್ಯವಷ್ಟೇ ಬಿಟ್ಟು ಬೇರೆ ದೃಷ್ಟಿ ಎಳೆದು ನಿಮಗೆ ಅಂದರೆ ಜನರಿಗೆ ಅವರು ಕಣ್ಣಾರೆ ನೋಡಿರೋದಿಲ್ಲ, ಬಟ್ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಡಾಕ್ಟರ್ಸ್ದು ಇನ್ನೂ ರೋಲ್ಸ್ ಎಲ್ಲ ಇರುತ್ತೆ. ಸೊ ಅದರದೊಂದು ಅರಿವನ್ನು ಮೂಡಿಸೋದಕ್ಕೆ ಇನ್ನೂ ಈ ಡಾಕ್ಟರ್ಸ್ ಡೇ ಅನ್ನೋದು ಒಂದು ಎಸೆನ್ಷಿಯಲ್ ದಿನ ಆಗುತ್ತೆ.
1: ಸರ್, ಆಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಹೀಗೆ ಆಚರಣೆ ಮಾಡಬೇಕು ಅಂತ ಏನಾದರೂ ಸರ್ಕಾರದಿಂದ ಸುತ್ತುವರಿ ಆಗಿರ್ಬೋದು ಅಥವಾ ಸಮುದಾಯ ಮಟ್ಟದಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನಾದರೂ ವಿಶೇಷವಾಗಿ ಆಚರಣೆ ಮಾಡೋದುಂಟ ಸರ್?
0: ವಿಶೇಷವಾಗಿ ಹೀಗೆ ಮಾಡಬೇಕು ಅಂತ ಏನಿಲ್ಲ. ಯೂಶಲಿ ಇದು ಡಾಕ್ಟರ್ಸ್ ಫ್ರೆಟರ್ನಿಟಿ ಮಧ್ಯದಲ್ಲೇ ಅವರವರಲ್ಲೇ ಏನಾದರೂ ಕಾನ್ಫರೆನ್ಸು ವರ್ಕ್ಶಾಪ್ಸ್ ಆ ಥರ ಆಗುತ್ತೆ. ಮತ್ತು ಯಾರಾದರೂ ಇದು ಉತ್ತಮ ಕಾರ್ಯ ಏನಾದರೂ ಮಾಡಿರ್ತಾರೆ ಅಥವಾ ಏನಾದರೂ ಆ ವರ್ಷದಲ್ಲಿ ಏನಾದರೂ ಸಾಧನೆ ಮಾಡಿರ್ತಾರೆ ಅಂದರೆ ಅವ್ರನ್ನ ಗೌರವಿಸಿ ಒಂದು ಸನ್ಮಾನ ಮಾಡುವುದಕ್ಕೆ ಎಲ್ಲ ಆಗುತ್ತೆ. ಮತ್ತು ಕೆಲವು ಕಡೆ ಉಚಿತವಾಗಿ ಹೆಲ್ತ್ ಚೆಕಪ್, ಹೆಲ್ತ್ ಕ್ಯಾಂಪ್ಸ್ ಆ ಥರ ಎಲ್ಲ ಮಾಡುತ್ತೆ. ಈ ಥರ ಯಾವುದು ಅಫಿಷಿಯಲ್ ಆಗಿ ಹೀಗೆ ಆಚರಿಸ್ಬೇಕು ಅಂತಿಲ್ಲ, ಅದೊಂಥರ ನಮ್ಮ ಪೇಷಂಟ್ಸ್ಬಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಮ್ಮ ಡಾಕ್ಟರ್ಸ್ ಮಧ್ಯದಲ್ಲೇ ಯೂಶಲಿ ಒಂದು ಸಣ್ಣ ಸೆಲೆಬ್ರೇಷನ್ ಅಂತ ಆಗೋದು ಮಾಮೂಲಾಗಿ. ಆ್ಯಕ್ಚುಲಿ ನಾನು ಈಗ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ನನಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ನಾವೇನು ಗಮನಿಸೋದಂದ್ರೆ ಈ ದಿನನಿತ್ಯ ನಾವು ಪೇಷಂಟ್ನ ನೋಡ್ತಿರ್ತೀವಲ್ಲ, ಒಬ್ಬರು ಈ ಥರ ಬಂದು ತೊಂದರೆ ಇರ್ತಾರೆ, ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ, ಮುಂದಿನ ಸತಿ ಏನಾದರೂ ಆದರೆ ನಮ್ಮ ಹತ್ರನೇ ಬರ್ತಾರೆ, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ತೊಂದರೆ ಆಯಿತು ಅಂದರೆ ಅವರು ಇವ್ರು ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ ನಮ್ಮ ಹತ್ರನೇ ಕಳಿಸ್ಕೊಡ್ತಾರಲ್ಲ. ನಮ್ಮ ಡಾಕ್ಟರಾಗಿ ನಮಗೆ ಅಷ್ಟೇ ನಾವು ಬಯಸೋದು ನಮ್ಮ ಪೇಷಂಟ್ಸಿಂದ. ಮತ್ತು ನಾವು ಹೇಳೋ ಏನು ಸಲಹೆ ಕೇಳ್ಕೊಡ್ತೀವಿ, ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ಆ ಥರ ಏನು ಸಜೆಸ್ಟ್ ಮಾಡ್ತೀವಿ ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಡಾಕ್ಟರ್ಸ್ಗೆ ಅದಕ್ಕಿಂತ ಥ್ಯಾಂಕ್ಸ್ ಯಾವುದು ಬೇಕಾಗಿಲ್ಲ.
1: ಸರ್, ತಾವು ಕೂಡ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ತಮಗೆ ಹಲವಾರು ದಿನಗಳಿಂದ ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಈ ಕರ್ತವ್ಯದಲ್ಲಿ ತಮಗೆ ಹಲವಾರು ದಿನಗಳ ಒಂದಷ್ಟು ಅನುಭವ ಆಗಿರ್ಬೋದು, ಇಲ್ಲಿನ ಒಂದಷ್ಟು ಕಲಿಕೆ ಆಗಿರ್ಬೋದು, ತಮ್ಮ ಮೇಲೆ ಭಾಳಷ್ಟು ಪ್ರಭಾವ ಬೀರುತ್ತೆ ಸರ್. ಸ್ವತಃ ತಾವು ವೈದ್ಯರಾಗಿ ಈ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿರಾಗಿರ್ಬೋದು, ಈ ವೃತ್ತಿಯನ್ನು ತಾವು ಆಯ್ಕೆ ಮಾಡಿಕೊಂಡು ಈ ವೃತ್ತಿ ಮುಖಾಂತರ ಒಂದು ಸಮುದಾಯದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಾ ಇರೋಂಥದ್ದು ತಮಗೆ ಎಷ್ಟು ಖುಷಿಯಾಗಿದೆ ಸರ್? ಸಮುದಾಯದಲ್ಲಿ ತಮಗೆ ಯಾವ ಥರ ಎಲ್ಲ ಅನುಭವ ಆಗ್ತಾ ಇದೆ ಸರ್?
0: ಓದುವ ಟೈಮಲ್ಲಿ ಏನು ಟೆಕ್ಸ್ಟ್ ಬುಕ್ಕನ್ನು ನೋಡಿರ್ತೀವಿ ಅದೇ ಬೇರೆ ಜಗತ್ತು, ಇಲ್ಲಿ ಬಂದು ಕೆಲಸ ಮಾಡೋದು ನೋಡಿದಾಗಲೇ ಬೇರೆ ಜಗತ್ತಿರುತ್ತೆ. ನಾವು ಮೇನ್ಲಿ ಇದು ಡಾಕ್ಟರ್ ಆಗಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಪಡ್ಕೋತೀವಿ, ಯಾಕಂದರೆ ನಾವು ಇಷ್ಟೊಂದು ಗಂಟೆಗಳ ಕಾಲ ಕೆಲಸ ಮಾಡಿರ್ತೀವಿ, ಅಷ್ಟು ದೂರದಿಂದ ಬಂದು ಕೆಲಸ ಮಾಡ್ತೀವಿ,

0: ಬಂತು ಅಂತ. ಓವರ್ ಟೈಮ್ ಇರ್ತೀವಿ, ನೈಟ್ ಡ್ಯೂಟೀಸ್ ಎಲ್ಲ ಮಾಡ್ತಿರ್ತೀವಿ, ಆ ಮೂಮೆಂಟ್ನಲ್ಲಿ ನಮಗೊಂಥರ ಅನಿಸುತ್ತೆ ಅಯ್ಯೋ ಇಷ್ಟೊಂದೆಲ್ಲ ಕೆಲಸ ಇದೆ ಅಂತ. ಬಟ್ ಅದು ಮುಂದೆ ಒಂದು ಅದೇ ಪೇಷಂಟು ಗುಣವಾಗಿ ವಾಪಸ್ ಬಂದು ನಮ್ಮನ್ನು ನೋಡ್ತಾರೆ, ಅಥವಾ ಈ ಥರ ಕೆಲಸ ಒಂದು ಚೆನ್ನಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಪ್ರೊಸೀಜರ್ ಆಗುತ್ತೆ, ಒಂದು ಒಳ್ಳೆ ಆಪ್ರೇಷನ್ ಆಗುತ್ತೆ, ಒಂದು ಕ್ರಿಟಿಕಲ್ ಆಗಿರೋ ಬಂದು ಕೇಸು ಗುಣವಾಗಿ ವಾಪಸ್ ನಡ್ಕೊಂಡು ಹೋಗ್ತಾರೆ ಮನೆಗೆ ಅಂಥದ್ದು ನೋಡಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತಲ್ಲ, ಅದು ಬೇರೆ ಯಾವ ಫೀಲ್ಡಲ್ಲೂ ಆ ಥರ ಸಿಗಲ್ಲ ಅಂತ ನನ್ನ ಭಾವನೆ. ಮತ್ತು ಇನ್ನೊಂದೇನೆಂದರೆ ಈ ಥರ ರಿಮೋಟ್ ಏರಿಯಾ ಇಲ್ಲಿ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಇದು ಎಸ್ಪೆಷಲಿ ಈ ಥರ ರಿಮೋಟ್ ಏರಿಯಾಸಲ್ಲಿ ಹಾಡಿಗಳು ಅಂಥವೆಲ್ಲ ಜಾಗದಲ್ಲಿ ಎಷ್ಟು ಕಷ್ಟಗಳು ಅನುಭವಿಸ್ತಾರೆ ಇದನ್ನೆಲ್ಲ ನೋಡಿ ಅಂದರೆ ಜನರಿಗೆ ಇನ್ನೂ ಇದರ ಇಷ್ಟೊಂದು ಅರಿವು ಇರೋದಿಲ್ಲ. ಯಾಕಂದರೆ ನಾನು ಈ ವೃತ್ತಿಗೆ ಬಂದು ಇಲ್ಲಿ ಕೆಲಸ ಮಾಡುವವರೆಗೂ ನನಗೂ ಅಷ್ಟೊಂದು ಅರ್ಥ ಆಗಿರಲಿಲ್ಲ ಇಲ್ಲೆಲ್ಲ ಎಷ್ಟೊಂದು ತೊಂದರೆಗಳಿರುತ್ತಂತ. ಸೊ ಅದಕ್ಕೋಸ್ಕರ ಈ ಇವ್ರ ತೊಂದರೆಗಳದ್ದು ಒಂದು ಜನರಿಗೆ ಅರಿವು ಬರಲಿ ಅಂತ ಅದೊಂದು ನಂದು ಬಯಕೆ. ಯಾಕಂದರೆ ಕೆಲವು ಕಡೆ ನೋಡ್ತೇವೆ ನಾವು ರೋಡ್ಗಳು ತುಂಬ ಕೆಟ್ಟದಾಗಿರುತ್ತೆ, ಅವರ ಊರಿಗೆ ಹೋಗುವ ದಾರಿನಲ್ಲೇ ಒಂದು ಹೊಳೆ ಆ ಥರ ಹರಿತಾ ಇರುತ್ತೆ, ಹಿಂದಿನ ದಿನ ಜೋರಾಗಿ ಮಳೆ ಬಂದುಬಿಡ್ತು ಅಂದರೆ ಗಾಡಿನೂ ಹೋಗೋಕ್ಕಾಗಲ್ಲ, ಮನುಷ್ಯನೂ ಸುಮಾರು ಒಂದು ಮಂಡಿಯಷ್ಟು ಎತ್ತರ ನೀರು ಅಥವಾ ಅದಕ್ಕಿಂತ ಮೇಲೇನು ಬರುತ್ತೆ, ಅದರಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ ಊರಿಂದ ಅವ್ರಿಗೆ ಆಚೆ ಬರಬೇಕು ಅಂದರೆ. ಇಂಥ ಜಾಗಗಳಲ್ಲಿ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇರಲ್ಲ, ರೋಡ್ಗಳ ವ್ಯವಸ್ಥೆ ಇರಲ್ಲ. ಸೊ ಇಂಥದನ್ನೆಲ್ಲ ಒಂದು ಅರಿವು ಮೂಡಿಸಿ ಇವ್ರದ್ದು ಆರೋಗ್ಯ ಚೆನ್ನಾಗಿ ಬರೀ ಅವರ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ, ಅದರಲ್ಲಿ ಬರೀ ಆರೋಗ್ಯ ಪತ್ತೆ ಹಚ್ಚೋದು ಮತ್ತು ಆರ್ಥಿಕ ಸಹಾಯ ನೀಡುವುದಲ್ಲದೆ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, ರೋಡ್ ಆಕ್ಸೆಸ್ ಆಗಲಿ, ಇಂಥದ್ರದ್ದು ಮತ್ತು ವಿದ್ಯುತ್ತು ಮತ್ತು ನೀರು ಇಂಥದ್ರದ್ದೆಲ್ಲ ಸಹಾಯ ದೊರಕ್ತು ಅಂದರೆ ಇವರ ಆರೋಗ್ಯಕ್ಕೆ ತುಂಬ ದೊಡ್ಡ ಪ್ರಭಾವ ಬೀರುತ್ತೆ ಅಂತ. ಅದೊಂದು ನಾನು ಇಲ್ಲಿ ಬಂದಮೇಲೆ ನನಗೆ ಅರಿವು ಆಗಿರೋದು ಮತ್ತು ಜನರಿಗೂ ಇದೊಂದು ತಿಳುವಳಿಕೆ ಇರಲಿ ಅಂತ ಅದೊಂದು ನಾನು ಬಯಸ್ತೀನಿ.
1: ಸರ್, ತಾವು ಕಳೆದ ಒಂದು ಒಂದೂವರೆ ವರ್ಷಗಳಿಂದ ನಮ್ಮ ಸರಗೂರು ತಾಲೂಕಿನಲ್ಲಿ ಅದರಲ್ಲೂ ಕಾಡಂಚಿನ ಗ್ರಾಮಗಳಿರುವಂಥ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿ ಭಾಳಷ್ಟು ಗ್ರಾಮೀಣ ಭಾಗದ ಸಾರ್ವಜನಿಕರು ಬರೋದಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳು ನಿಮ್ಮ ಸಮುದಾಯ ಕೇಂದ್ರಕ್ಕೆ ಬಂದು ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ತಮ್ಮ ಹಾಗೆ ಈ ಭಾಗದಲ್ಲಿ ಏನಾದರೂ ಈ ವೃತ್ತಿಯನ್ನು ಸೆಲ್ಸೋ ಟೈಮಲ್ಲಿ ಏನಾದರೂ ಸವಾಲುಗಳು ಎದುರಾಗಿದ್ದುಂಟ, ಅಥವಾ ಸಾರ್ವಜನಿಕರಿಗೆ ಏನಾದರೂ ಸವಾಲಾಗಿ ಎದುರಾಗಿದ್ದುಂಟ, ಅದನ್ನು ಯಾವ ರೀತಿಯೆಲ್ಲ ಬಗೆಹರಿಸ್ಕೊಂಡು ಈ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀರಾ ಸರ್?
0: ನನ್ನ ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದೋ ಆ ಥರ ತೊಂದರೆಗಳಾಗಿಲ್ಲ, ಬಟ್ ಈ ಥರ ದಿನನಿತ್ಯದಲ್ಲಿ ನಮ್ಮದು ಒಂದು ಸಣ್ಣ ಎಕ್ಸ್ಪೀರಿಯೆನ್ಸಲ್ಲಿ ನಾನೇನು ಕಲ್ತಿರೋದು ಮತ್ತು ನಮ್ಮ ಬೇರೆಯವ್ರಿಗೆ ಬರೋರಿಗೂ ಏನು ಈ ಥರ ಅಡ್ವೈಸ್ ಕೊಡ್ತೀನಿ ಅಂದರೆ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀವಿ ಅದೇ ಇಲ್ಲಿ ಫಾಲೋ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನನಗೂ ಇಲ್ಲಿಗೆ ಸೇರಿದ ಮೇಲೆ ನಮ್ಗೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಓದುವಾಗ ಈ ಥರ ಕಾಯಿಲೆಗೆ ಹೀಗೆ ಹೇಗೆ ಚಿಕಿತ್ಸೆ ಕೊಡಬೇಕು, ಈ ಥರ ಔಷಧಿ ಹಾಕಬೇಕು, ಈ ಥರ ಸಪೋರ್ಟ್ ಸ್ಪ್ಲಿಂಟ್ ಕೊಡಬೇಕು, ಈ ಥರ ಆಪ್ರೇಷನ್ ಮಾಡಬೇಕು ಅಂತೆಲ್ಲ ಓದಿರ್ತೀವಿ. ನಾವು ಓದುವಾಗ ಅಲ್ಲಿ ದೊಡ್ಡ ಆಸ್ಪತ್ರೆಯಲ್ಲೆಲ್ಲ ಈ ಥರ ಪ್ರೊಸೀಜರ್ಸ್ ಮಾಡಿರ್ತೀವಿ, ಬಟ್ ಈ ಥರ ರಿಮೋಟ್ ಏರಿಯಾಸ್ ಬಂದು ಇಲ್ಲಿ ಕೆಲಸ ಮಾಡುವಾಗ ಒಂದು ಬೇಸರ ಆಗುತ್ತೆ. ಯಾಕಂದರೆ ನಾವು ಏನು ಓದಿರ್ತೀವಿ ಆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ನಮ್ಮಲ್ಲಿ ಸೌಲಭ್ಯ ಇರುವುದಿಲ್ಲ, ಅದರಿಂದ ಒಂಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಸರ ಆಗುತ್ತೆ. ಸೊ ಅದರದೊಂದು ಚಾಲೆಂಜ್ ಫೇಸ್ ಮಾಡಿದ್ದೀನಿ ಒಂದು ಪರ್ಸ್ನಲ್ ಲೆವೆಲಲ್ಲಿ. ಅದು ಬಿಟ್ಟರೆ ನಮ್ಮ ಇನ್ನೊಂದು ಕಲ್ತಿರೋದೇನೆಂದರೆ ಪೇಷಂಟು ಒಂದು ಕೇಸ್ ಏನು ನೋಡಿರ್ತೀವಿ ಅದನ್ನೇ ತಕ್ಕಂಗೆ ಇದು ಈಗಿದ್ರೆ ಈ ಥರ ಕೊಡಬೇಕು ಅಂತ ಬುಕ್ ನೋಡಿಕೊಂಡು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಮೇಲೆ ನಾವೇನು ಕಲಿತೀವಿ, ಒಬ್ಬೊಬ್ಬರು ಪೇಷಂಟನ್ನು ಅವರವ್ರದ್ದೇ ಒಂದು ಇಂಡಿವಿಜುವಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರದ್ದೇ ಇಂಡಿವಿಜುವಲ್ ರೆಸ್ಪಾನ್ಸ್ ಇರುತ್ತೆ, ಇದರ ಚಿಕಿತ್ಸೆಯ ರೆಸ್ಪಾನ್ಸು ಆಗಿರ್ಬೋದು, ನಾವು ನಡವಳಿಕೆ ಮತ್ತು ಏನು ಪ್ಲಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ ಆ ಥರ ರೆಸ್ಪಾನ್ಸನ್ನು ನೀವು ಅದು ಹಿಂಗೆ ಉಪಯೋಗಿಸ್ಕೋಬೇಕು ಅದನ್ನೆಲ್ಲ ಕಲಿಬೇಕಾಗುತ್ತೆ. ಮೇನ್ಲಿ ಅದು ಪೇಷಂಟ್ ಕಮ್ಯುನಿಕೇಷನ್ ಆ ಥರ ಮಾಡಬೇಕು. ಪ್ರತಿಯೊಬ್ಬ ಪರ್ಸನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಯೂನಿಕ್ ಕೇಸಾಗಿ ನೋಡಬೇಕಾಗತ್ತೆ. ಸೊ ನಾವು ಎಲ್ಲರಿಗೂ ಒಂದೇ ಥರ ನೋಡ್ತೀವಿ ಅಂತ ಆ ಥರ ಫಾಲೋ ಮಾಡೋದಕ್ಕಾಗಲ್ಲ. ಇದೊಂದು ನಾನು ಬಂದಾಗ ಇಲ್ಲಿ ಬಂದು ಕಲ್ತಿರೋದು.
1: ಸರ್, ಹಾಗೆ ಪ್ರಸ್ತುತ ದಿನಗಳಲ್ಲಿ ಈಗ ಶಿಕ್ಷಣವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ತಾನು ವೈದ್ಯರಾಗಬೇಕು, ವೈದ್ಯರಾಗಿ ಸಮುದಾಯದಲ್ಲಿ ಒಂದು ಆರೋಗ್ಯ ಸೇವೆಯನ್ನು ಸಲ್ಲಿಸಬೇಕು, ನನ್ನದೇ ಆದಂಥ ಒಂದಷ್ಟು ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಬಹಳಷ್ಟು ಯುವ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಕಟ್ಕೊಂಡಿರ್ತಾರೆ. ಸರ್, ತಾವು ಕೂಡ ಒಬ್ಬ ಯುವ ವೈದ್ಯರಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸರ್, ಈ ನಿಟ್ಟಿನಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವೈದ್ಯ ಕ್ಷೇತ್ರವನ್ನು ಆರಿಸ್ಕೊಳ್ಳೋ ನಿಟ್ಟಲ್ಲಾಗಿರ್ಬೋದು, ವೈದ್ಯರಾಗಿ ಒಂದು ವೃತ್ತಿಯನ್ನು ಮಾಡೋ ನಿಟ್ಟಲ್ಲಾಗಿರ್ಬೋದು, ಅವರಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನೆಲ್ಲ

0: ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್?
1: ಈ ಫೀಲ್ಡಲ್ಲಿ ನೀವು ನೋಡುವಂಥ ತೊಂದರೆಗಳು ಬೇರೆ ಎಲ್ಲೂ ನೋಡೋದಿಲ್ಲ, ಮತ್ತು ಈ ಫೀಲ್ಡ್ನಲ್ಲಿ ನಿಮಗೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ ಫೀಲ್ಡ್ನಲ್ಲೂ ತೃಪ್ತಿ ಆಗಿ ನಿಮಗೆ ಯಾವುದು ಬೇರೆ ಫೀಲ್ಡಲ್ಲಿ ಸಿಗೋದಿಲ್ಲ. ಯಾಕಂದರೆ ಇದು ನಮ್ಮ ಸೆಲ್ಫ್ ಇಂಟ್ರೆಸ್ಟಿಂದ ಮಾಡುವಂಥದ್ದು, ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ನ ಇರಬೇಕು. ಯಾಕಂದರೆ ಇದು ನಾವು ಒಂದು ಹೇಳ್ತಾರೆ, ಬೀಯಿಂಗ್ ಎ ಡಾಕ್ಟರ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಂತಾರೆ. ಅಂದರೆ ಪೇಷಂಟ್ಸು ಅವರ ಕಷ್ಟದಲ್ಲಿರ್ತಾರೆ, ಅವ್ರು ನರಳುತ್ತಿರ್ತಾರೆ. ಸೊ ಅವರಿಂದ ನಾವು ಸ್ಪೆಷಲ್ ಟ್ರೀಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿ ಇರುತ್ತೆ, ನೀವು ಡಾಕ್ಟರ್ ಡ್ಯೂಟಿ ಸೇರೋದಕ್ಕೆ ಮುಂಚೆ ಇದೊಂದು ನೋಬಲ್ ಕೆಲಸ, ನಮ್ದು ಅಷ್ಟು ಡಾಕ್ಟರ್ ಕೆಲಸ ಮಾಡ್ತೀವಿ ಅಂದರೆ ನಮ್ಗೆ ಒಂಥರ ಒಳ್ಳೆ ಕರ್ಮ ಇರುತ್ತೆ, ಒಳ್ಳೆ ಪುಣ್ಯ ಇರುತ್ತೆ, ಆ ದೃಷ್ಟಿಲಿ ಬರ್ತಿರಲ್ಲ. ಅದು ಇರುತ್ತೆ ಹೌದು, ಬಟ್ ಅದಕ್ಕೋಸ್ಕರ ನಾವು ಅಷ್ಟೇ ಶ್ರಮನ ಪಡಬೇಕಾಗತ್ತೆ. ಸೊ ಅದೊಂದು ಆ ಶ್ರಮನ ಹಾಕಿ ಫಲವನ್ನು ಪಡೆಯುವಂಥ ಮನಸ್ಸನ್ನು ಇಟ್ಕೊಂಡು ಈ ಫೀಲ್ಡ್ಗೆ ಬಂದರೆ ನೀವು ತುಂಬ ಖುಷಿಯಾಗಿರ್ತೀರ ಅಂತ ಹೇಳ್ತೀನಿ.
0: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ರಾಷ್ಟ್ರೀಯ ವೈದ್ಯ ದಿನಾಚರಣೆ ಕುರಿತು ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ದಿನ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
1: ಅದೇ ಮೇನ್ ಸಂದೇಶ ನಾನು ಕೊಡುವುದೇನೆಂದರೆ, ಅದರ ಡಾಕ್ಟರ್ಸ್ ಆಗಿ ನಾವು ಮಾಮೂಲಿ ಒಬ್ಬ ಮನುಷ್ಯನಿಗೆ ಏನೇನು ತೊಂದರೆಗಳಿರ್ತವೆ, ನಮಗೂ ಹುಷಾರು ತಪ್ಪುತ್ತೆ, ನಮಗೂ ಹೊಟ್ಟೆ ಹಸಿವಾಗುತ್ತೆ, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ನಮಗೂ ಇರುತ್ತಲ್ಲ. ಅದು ಆ ದೃಷ್ಟಿ ಅಂದರೆ ಪೇಷಂಟ್ಸ್ ಅವ್ರ ತೊಂದರೆಯಲ್ಲಿ ನರಳ್ಕೊಂಡು ಬರ್ತಿರ್ತಾರೆ, ಆ ಟೈಮ್ನಲ್ಲಿ ಅವ್ರಿಗೂ ಈ ಥರ ಯೋಚನೆ ಮಾಡುವ ಮನಸ್ಸು ಇರೋದಿಲ್ಲ. ಸೊ ಇದರದೊಂದು ದೃಷ್ಟಿ ಇಟ್ಕೊಂಡಿರಲಿ ಅಂತ ಈ ವರ್ಷದ ಘೋಷವಾಕ್ಯ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಫೈನಲ್ ಮೆಸೇಜ್ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ಏನೇ ತೊಂದರೆ ಅಂದ್ಕೊಂಡು ನಮ್ಮ ಹತ್ರ ಬರ್ತೀರಾ ಅಂದರು, ನಾವು ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ನಮ್ಮ ಹತ್ರ ಯಾಕೆ ಬರ್ತೀರಾ ಅಂತ ನಾವು ಯಾವತ್ತೂ ಬೇಸರ ಇರಲ್ಲ. ಯಾಕಂದರೆ ಯಾರಾದರೂ ಪೇಷಂಟ್ ತೊಂದರೆ ಇದೆ, ಇವ್ರ ಹತ್ರನೇ ಹೋಗ್ತೀನಿ ಅಂದ್ಕೊಂಡು ನಮ್ಮ ಹತ್ರ ಬಂದರೆ ನಮ್ಗೆ ಖುಷಿ ಆಗುತ್ತೆ. ಸೊ ನೀವೇನಾದ್ರು ಈ ಥರ ತೊಂದರೆ ಇದೆ, ಡಾಕ್ಟ್ರ್ ಏನು ಅನ್ಕೋತಾರೆ ಅಥವಾ ಅವ್ರು ನೋಡಿ ಏನು ಅನ್ಕೋತಾರೆ ಅಥವಾ ಈ ಥರ ಒಂದು ಭಯ ಅಥವಾ ಮುಜುಗರ ಇಲ್ಲದೆ ನಮ್ಮ ಹತ್ರ ಬನ್ನಿ, ನಾ ಏನೇ ತೊಂದರೆ ಇದ್ರೂ ನೋಡ್ತೀವಿ, ನಮ್ಮ ಕೈಲಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಮುಜುಗರ ಪಟ್ಕೊಂಡು ಅಥವಾ ಭಯ ಪಟ್ಕೊಂಡು ತೋರಿಸ್ತೇನೆ, ಒಂದು ಸಮಸ್ಯೆ ಹಂಗೆ ಬೆಳೀತಾ ಬೆಳೀತಾ ಇನ್ನೂ ದೊಡ್ಡ ಸಮಸ್ಯೆ ಆಗೋವರೆಗೂ ಬಿಡಬೇಡಿ ಅಂತ ಅದೊಂದು ಕೋರಿಕೆ ಕೇಳ್ತೀನಿ ಅಷ್ಟೇ ನಮ್ಮ ಪಬ್ಲಿಕ್ಕಿಂದ.
0: ಸರ್ ಬಹಳ ಸಂತೋಷ, ಇಷ್ಟೊತ್ತು ನಮ್ಮ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಿನ್ನೆಲೆ ಆಗಿರ್ಬೋದು, ಇನ್ನು ಯಾವಾಗಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆ ಜುಲೈ 1ರಂದೇ ಈ ರಾಷ್ಟ್ರೀಯ ದಿನಾಚರಣೆಯನ್ನು ಏಕೆ ಮಾಡ್ತಾ ಬರ್ತಾ ಇದ್ದೀವಿ, ವೈದ್ಯರಾಗಿ ಹಾಗೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಥವಾ ಬಿ ಸಿ ರಾಯ್ರವರ ಒಂದು ಆರೋಗ್ಯ ಕ್ಷೇತ್ರದ ಕೊಡುಗೆಗಳಾಗಿರ್ಬೋದು, ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವ, ಇದರ ಪ್ರಾಮುಖ್ಯತೆ ಆಗಿರ್ಬೋದು, ಈ ವರ್ಷದ ಘೋಷವಾಕ್ಯ, ಸ್ವತಃ ತಾವು ವೈದ್ಯರಾಗಿ ಈ ವೈದ್ಯ ವೃತ್ತಿಯಲ್ಲಿನ ಸೇವೆಯ ಅನುಭವ ಆಗಿರ್ಬೋದು, ಇಲ್ಲಿ ಇದರಾಗುವಂಥ ಸವಾಲುಗಳನ್ನು ತಾವು ಯಾವ ರೀತಿಯಲ್ಲಿ ಎದುರಿಸ್ಕೊಂಡು ವೃತ್ತಿಯಲ್ಲಿ ಒಂದು ತೃಪ್ತಿಯನ್ನು ಕಾಣ್ತಾ ಬರ್ತಾ ಇದ್ರು ಅನ್ನೋದು ಕುರಿತು, ಮುಂಬರುವಂಥ ಯುವ ವೈದ್ಯರುಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸ್ತೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಈ ವೈದ್ಯ ವೃತ್ತಿಯನ್ನು ಒಂದು ಸುಲಭವಾಗಿ ನಾವು ಮಾಡಬಹುದು ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನಿಂದನೂ ಒಂದು ಫೈನಲ್ ನೋಟ್, ನಿಮ್ಮ ಸಂಸ್ಥೆಯಿಂದ ವಿವೇಕಾನಂದ ಆಸ್ಪತ್ರೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಆಗಿರ್ಬೋದು, ನೀವು ನೀಡುವ ಸೇವೆಯನ್ನು ನಾವು ಡಾಕ್ಟರ್ ಆಗಿ ನೋಡಿದ್ದೀನಿ, ಜೊತೆಗೆ ಪೇಷಂಟ್ ಆಗಿನೂ ನೋಡಿದ್ದೀನಿ. ಇಷ್ಟೊಂದು ಉತ್ತಮ ಸೇವೆ ನೀಡುವುದು ನೀವು ಬೇರೆ ಯಾವ ಇನ್ಸ್ಟಿಟ್ಯೂಷನ್ನು ಬೇರೆ ಯಾವ ಸಂಸ್ಥೆಗಳಲ್ಲೂ ಈ ಥರ ನೋಡಿಲ್ಲ, ಇಂಥ ಕೆಲಸ ನಾನು ಎಲ್ಲೂ ನೋಡಿಲ್ಲ. ಇಟ್ಸ್ 1 in a million ಆ ಥರ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಕೆಲಸ ನಿಮ್ಮ ಸಂಸ್ಥೆ ಮೇಲೆ ಹೆಮ್ಮೆಯಿಂದ ಹೀಗೆ ಕಂಟಿನ್ಯೂ ಮಾಡಿ, ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋದು ಒಂದು ಫೈನಲ್ ಒಂದು ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೆ.
0: ನಮ್ಮ ತಾಲೂಕಿನ ಈ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ನಿಮ್ಮ ಈ ಸೇವೆ ಮುಂದುವರಲಿ ಸರ್, ನಿಮಗೆ ಈ ಕ್ಷೇತ್ರದಲ್ಲಿ ಮುಂದಿನ ಭವಿಷ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್.
1: ಥ್ಯಾಂಕ್ ಯು.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಹಾಗೆ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ದಿನದ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ವೈದ್ಯ ವೃತ್ತಿಯಲ್ಲಿನ ಒಂದು ಸೇವೆಯ ಮನೋಭಾವ ಹಾಗೂ ತೃಪ್ತಿ, ಈ ಎಲ್ಲ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಾಗೂ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರೋಹನ್ ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು

ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ಅವ್ರಿಗೆ ಕೇಳ್ತಾ ಇರಿ, ಜನಧ್ವನಿ ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ವೈದ್ಯ ವೃತ್ತಿಯ ಮಹತ್ವ ಕುರಿತು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್ರವರ ಜೊತೆಗಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸಂದೀಪ್, ಶಿವಪ್ರಸಾದ್, ರಾಹುಲ್, ಸುರೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರೀತಿಯ ಜನಂತ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ

ಇಪ್ಪತ್ತೈದು ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಹುಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಗ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಪ್ರೀತಿಯ ಜನಂತಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ.

ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುವರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಗ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
3: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಪ್ರತಿ ವರ್ಷ ಭಾರತ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸುವ ಮೂಲಕ ವೈದ್ಯರು ಮತ್ತು ಇತರೆ ವೈದ್ಯಕೀಯ ವೃತ್ತಿಪರರ ಗಮನಾರ್ಹ ಪ್ರಯತ್ನಗಳನ್ನು ಆಚರಿಸುತ್ತದೆ. ಈ ದಿನವು ನಿಮ್ಮ ವೈಯಕ್ತಿಕ ವೈದ್ಯರು ಅಥವಾ ನಮ್ಮ ಮಾರಣಾಂತಿಕ ಕಾಯಿಲೆಯನ್ನ ಗುಣಪಡಿಸಿದ ಶಸ್ತ್ರಚಿಕಿತ್ಸಕರ ಸಮರ್ಪಣೆ, ದೃಢ ನಿಶ್ಚಯ ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಸ್ಮರಿಸುತ್ತದೆ. ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದಂದು ಸಾಮಾಜಿಕ ವೈದ್ಯರ ಕೊಡುಗೆಗಳನ್ನು ಗುರುತಿಸಲಾಗುತ್ತದೆ. ಇದು ಸಾಮಾನ್ಯ ಜನರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡುವಲ್ಲಿ ವೈದ್ಯಕೀಯ ವೃತ್ತಿಪರರು ಮಾಡಿದ ಸಮರ್ಪಣೆ ಮತ್ತು ತ್ಯಾಗಗಳನ್ನು ನೆನಪಿಸುತ್ತದೆ. ಈ ದಿನವು ವೈದ್ಯಕೀಯ ವೃತ್ತಿಯ ಮಹತ್ವವನ್ನು ಗುರುತಿಸುತ್ತದೆ. ವಿಶೇಷವಾಗಿ ತುರ್ತು ಪರಿಸ್ಥಿತಿ ಅಥವಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಪ್ರತಿ ವರ್ಷ ಜುಲೈ 1ರಂದು ಭಾರತ ಪ್ರಸಿದ್ಧ ವೈದ್ಯ, ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮತ್ತು ವೈದ್ಯಕೀಯ ವಿಜ್ಞಾನದ ಪ್ರವರ್ತಕ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ರವರ ಜನ್ಮ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತದೆ. ಸಾರ್ವಜನಿಕ ಆರೋಗ್ಯ ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಅವರ ಕೆಲಸವು ದೇಶದ ಮೇಲೆ ಅಳಿಸಲಾಗದ ಗುರುತು ಬಿಟ್ಟಿದೆ. ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವು 1991ರಲ್ಲಿ ಭಾರತ ಸರ್ಕಾರವು ಜುಲೈ 1ರಂದು ವೈದ್ಯರ ದಿನವೆಂದು ಔಪಚಾರಿಕವಾಗಿ ಘೋಷಿಸಿದ್ದರಿಂದಾಗಿಂದ ಹುಟ್ಟಿಕೊಂಡಿದೆ. ಭಾರತದ ವೈದ್ಯಕೀಯ ಮತ್ತು ರಾಜಕೀಯ ವ್ಯವಹಾರಗಳಲ್ಲಿ ಪ್ರಸಿದ್ಧ ವೈದ್ಯ ಮತ್ತು ಪ್ರಮುಖ ವ್ಯಕ್ತಿಯಾಗಿದ್ದ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ರವರ ಹುಟ್ಟಿದ ಮತ್ತು ನಿಧನದ ದಿನ ಇದು. ಡಾಕ್ಟರ್ ರಾಯ್ರವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಕಾಲೇಜು ವೈದ್ಯಕೀಯ ಕಾಲೇಜುಗಳು ಮತ್ತು ಆಸ್ಪತ್ರೆಗಳನ್ನು ಸ್ಥಾಪಿಸುವಲ್ಲಿ ಪ್ರವರ್ತಕ ಪಾತ್ರವನ್ನು ವಹಿಸಿದ್ದಾರೆ. ಇವರು ಆರೋಗ್ಯ ಸೇವೆಯ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಅವರ ಕೊಡುಗೆಗಳು ಭಾರತೀಯ ವೈದ್ಯಕೀಯ ವಲಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ವಾಸ್ತವವಾಗಿ ಡಾಕ್ಟರ್ ರಾಯ್ರವರು ವೈದ್ಯಕೀಯ ಮತ್ತು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ನೀಡಿದ ವಿಶಿಷ್ಟ ಸೇವೆಗಾಗಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಪಡೆದರು. ಪ್ರತಿ ವರ್ಷ ವೈದ್ಯರ ದಿನ 2025ರ ವಿಷಯವು ಆರೋಗ್ಯ ರಕ್ಷಣೆಯ ಒಂದು ನಿರ್ದಿಷ್ಟ ಅಂಶವಾಗಿದ್ದು ಇಂದಿನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವೈದ್ಯರ ಕೊಡುಗೆಯನ್ನು ಕೇಂದ್ರೀಕರಿಸುತ್ತದೆ. 2025ರ ರಾಷ್ಟ್ರೀಯ ವೈದ್ಯರ ದಿನದ ತೀಮನ ನೋಡುವುದಾದರೆ ಮುಖವಾಡದ ಹಿಂದೆ ಆರೈಕೆದಾರರ ಆಯ್ಕೆ. ವೈದ್ಯರು ಆರೋಗ್ಯ ವ್ಯವಸ್ಥೆಯನ್ನ ಬೆನ್ನೆಲುಬಾಗಿದ್ದು ಇತರನ್ನ ಉಳಿಸಲು ತಮ್ಮ ಪ್ರಾಣವನ್ನೇ ಅರ್ಪಿಸುತ್ತಾರೆ. ರಾಷ್ಟ್ರೀಯ ವೈದ್ಯರ ದಿನವು ಪ್ರತಿ ವರ್ಷ ಆಚರಿಸಲಾಗುವ ವಿಶೇಷ ಕಾರ್ಯಕ್ರಮವಾಗಿದ್ದು ಅವರ ನಿರಂತರ ತ್ಯಾಗ, ಪ್ರಯತ್ನಗಳು ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಗುರುತಿಸಲು ಇದನ್ನು ಆಚರಿಸಲಾಗುತ್ತದೆ. ಸಮುದಾಯಗಳು ಮತ್ತು ವ್ಯಕ್ತಿಗಳ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ನಿರಂತರವಾಗಿ ಕೆಲಸ ಮಾಡುವ ವೈದ್ಯಕೀಯ ವೃತ್ತಿಪರರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಲು ಮತ್ತು ಅವರ ನಿಧಿಯನ್ನು ಗೌರವಿಸಲು ಈ ದಿನವು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ.

0: ಕೇಳುಗರೇ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 61 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಂಟು ತಂಟೆಗಳ
1: ಗಂಟಿ ಬ್ರಹ್ಮ ಭಂಡಾರ
0: ಅಂಟಿಲ್ಲವೆನಗಿದರೊಳ್ ಎನ್ನದಿರದೆಂದುಂ ಒಂಟಿ ನೀನೊಳ ಜಗಕ್ಕೆ
1: ಭಂಟ ಹೊರ ಜಗಕ್ಕಾಗಿ
0: ಒಂಟಿಸಿಕೋ ಜೀವನವ ಮಂಕುತಿಮ್ಮ. ಸೊ ಈ ಇಡೀ ವಿಶ್ವ ನಡೀತಾ ಇರೋಂಥದ್ದೇನೆ ಅನ್ಯೋನ್ಯ ಸಂಬಂಧಗಳಿಂದಾಗಿ, ಇಂಟ್ರಿಕೇಟ್ ಇಂಟರ್ಡಿಪೆಂಡೆನ್ಸ್. ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತನಾಗಿದೆ, ಪ್ರತಿಯೊಂದು ಜೀವಿಯು ನಿರ್ಜೀವ ವಸ್ತುಗಳ ಮೇಲೆಯೂ ಕೂಡ ಅವಲಂಬಿತವಾಗಿದೆ ಅನ್ನೋದನ್ನು ನಿನ್ನೆ ನೋಡಿದ್ವಿ. ಅದರ ಸಂಕೀರ್ಣತೆ ಎಷ್ಟಿದೆಯಪ್ಪ ಅಂತಂದರೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ, ಅದು ವಿಪರೀತ ಗೋಜಲಾಗಿರುವಂಥ ಒಂದು ವಿಚಾರ. ಸೊ ಹಾಗೆ ಈ ಬ್ರಹ್ಮ ಭಂಡಾರ ಸೃಷ್ಟಿ, ಇಡೀ ಸೃಷ್ಟಿ ವಿಶ್ವ ನಾವು ನೋಡಿದಾಗ ಎಲ್ಲ ಕಡೆ ಈ ನಂಟುಗಳು ಕಾಣಿಸದೆ ಹೋದರೂ ಕೂಡ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಎಷ್ಟೋ ಸರ್ತಿ ಅದು ಕಾಣಿಸಲ್ಲ ನಮಗೆ. ಅದರಲ್ಲಿ ನನಗೆ ಗೊತ್ತಿರೋದು ಸ್ವಲ್ಪವಾದರೂ ಕೂಡ ಉಳಿದದರ ಬಗ್ಗೆ ನನಗೆ ಗೌರವ ಇರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಎಷ್ಟೋ ಸರ್ತಿ ಈ ರೀತಿಯ ನಂಟುಗಳು ನಮಗೆ ನೇರ ಕಾಣಿಸಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಈ ಬಗ್ಗೆ ಅನೇಕ ಸಂಶೋಧನೆಗಳಾಗಿವೆ. ಒಂದಕ್ಕೊಂದು ಹೇಗೆ ನಂಟು ಇರುತ್ತೆ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಸಂಶೋಧನೆಯ ಕಥೆಯನ್ನು ನಾವು ಕೇಳೋಣ. ನಮಗೆ ನಾವೆಲ್ಲರೂ DDT ಅನ್ನೋ ಹೆಸರನ್ನು ಕೇಳಿದ್ದೀವಿ. DDT ಇದು ಕ್ರಿಮಿನಾಶಕ ಅಲ್ವಾ? ಅಲ್ಲೆಲ್ಲೋ ಏನೋ ಒಂದು ಔಷಧಿ ಹೊಡಿಬೇಕು ಅಂತಂದರೆ ಏನು ಹೊಡಿತೀರಿ ಅಂದರೆ ಅದೊಂದು ಕಾಲದಲ್ಲಿ DDT ಹೊಡೆಯೋಣ, DDT ಹೊಡೆಸ್ಬಿಡಿ ಅಂತ ಹೇಳೋವಂಥದ್ದು ವಾಡಿಕೆ ಇತ್ತು. ಈಗ ನಮ್ಮ ಸೌಭಾಗ್ಯ ಅದನ್ನು ಬ್ಯಾನ್ ಮಾಡಿದ್ದಾರೆ. ಆದರೆ ಈ DDT ಬಂದಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಈ DDT ಬಹಳ ಫೇಮಸ್ ಆಗೋಯಿತು. ಯಾಕೆ? ಯಾವ ಬೆಳೆಗಾದರೂ ಕೂಡ ಬರಬಹುದಾದಂಥ ಬೆಳೆಯನ್ನು ಹಾನಿ ಮಾಡುವ ಕ್ರಿಮಿಗಳನ್ನು ಇದು ನಾಶ ಮಾಡ್ತಿತ್ತು. ಸೊ ಹಾಗಾಗಿ ರೈತರಿಗೆಲ್ಲ ಬಹಳ ಖುಷಿ. ಈಗೆಲ್ಲ ಹುಳುಗಳನ್ನು ಎಲ್ಲ ಕೀಟಗಳನ್ನು ನಾನು ನಾಶ ಮಾಡಿಬಿಡ್ಬಲ್ಲೆ, ಹಾಗಾಗಿ ಭೂಮಿ ಕೊಟ್ಟಂಥ ಫಲವೆಲ್ಲ ನನಗೆ ಅನ್ನುವಂಥ ದುರಾಸೆ. ಸೊ ಹಾಗಾಗಿ ಅಮೆರಿಕ ದೇಶದಲ್ಲಿ ಇದು ಪ್ರಾರಂಭ ಆದಾಗ ಸಾವಿರಾರು ಎಕರೆ ಭೂಮಿಗೆ DDT ಬಳಸಿ ಸಿಂಪಡಣೆ ಮಾಡಿ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ಬಹಳ ಚೆನ್ನಾಗಾಯಿತು. ನಮ್ಮಲ್ಲೂ ಹಾಗೆ ಆಗುತ್ತೆ, ನಮ್ಮಲ್ಲೂ ಕ್ರಿಮಿ ನಾಶಕಗಳನ್ನು ಯಥೇಚ್ಛವಾಗಿ ಈಗ ಬಳಸ್ತಾ ಇದ್ದೀವಿ. ಅದಕ್ಕೆ ಈ ಎಚ್ಚರಿಕೆ ಗಂಟೆಯನ್ನು ನಾನು ಬಾರಿಸೋಣ ಅಂಥೇಳಿ ಈ ವಿಷಯನ ಹೇಳ್ತಾ ಇದ್ದೀನಿ. ಆಗ ರೈತರಿಗೆ ಯಾಕೆ ಖುಷಿಯಾಯಿತು ಅಂತಂದರೆ ಅವರ ಕಣ್ಣಿಗೆ ಕಂಡಂತಹ ಕ್ರಿಮಿಗಳು DDT ಹೊಡೆದ ತಕ್ಷಣ ಸಾಯ್ತಾ ಇದ್ವು. ಸೊ ಅವರಿಗೆ ನೇರವಾಗಿ ಇದ್ದಂಥ ಒಂದು ನಂಟು ಯಾವುದ್ರ ಜೊತೆ? ತಮ್ಮ ಬೆಳೆ ಮತ್ತು ಕ್ರಿಮಿ. ಆ ಕ್ರಿಮಿಯಿಂದಾಗಿ ಬೆಳೆ ನಾಶ, ಕ್ರಿಮಿ ನಾಶವಾದರೆ ಬೆಳೆ ನನಗೆ, ಇದಿಷ್ಟೇ ನಂಟು ಅವರಿಗೆ ಕಾಣಿಸ್ತಾ ಇದ್ದದ್ದು. ಆದರೆ ಈ ನಂಟಿನ ಗಂಟು ನಮ್ಮ ಕಣ್ಣು ಕಾಣದೇ ಇರುವಂಥ ಕೆಲವು ಭಾಗಗಳನ್ನು ಇಟ್ಕೊಂಡಿರುತ್ತೆ ಅನ್ನೋದು ಗೋಚರವಾಗ್ತಾ ಬಂತು. ಆ ರಹಸ್ಯ ಗೋಚರವಾದಂಥದ್ದು ಒಂದು ರೀತಿಯಲ್ಲಿ ಮೈ ನವಿರೇಳಿಸುವಂಥ ಒಂದು ರಿಸರ್ಚ್ ಕತೆ, ಸಂಶೋಧನೆ ಕತೆ. ಅಮೆರಿಕ ದೇಶದ ರಾಷ್ಟ್ರ ಪಕ್ಷಿ ಬಾಲ್ಡ್ ಹೆಡೆಡ್ ಈಗಲ್ ಒಂದು ಹದ್ದು, ಅದು ಅಲ್ಲಿನ ರಾಷ್ಟ್ರ ಪಕ್ಷಿ. ಆ ರಾಷ್ಟ್ರ ಪಕ್ಷಿ ಬಾಲ್ಡ್ ಹೆಡೆಡ್ ಈಗಲ್ಲಿನ ಸಂಖ್ಯೆ ಕಡಿಮೆ ಆಗ್ತಾ ಬಂತಂತೆ, ಪಕ್ಷಿಯ ಸಂಖ್ಯೆ. ಮೊದಲು ಎಲ್ಲ ಕಡೆ ಹಾರಾಡ್ತಾ ಇದ್ದಂತಹ ಬಾಲ್ಡ್ ಹೆಡೆಡ್ ಈಗಲ್ ಕ್ರಮೇಣ ಸಂಖ್ಯೆಯಲ್ಲಿ ಕ್ಷೀಣಿಸ್ತಾ ಬಂತು. ನೋಡಿದ್ರೆ ಎಲ್ಲೂ ಇಲ್ಲ. ಯಾಕೆ ಹೀಗೆ ಅನ್ನುವಂಥ ಒಂದು ಯೋಚನೆ, ಚಿಂತೆ ಪ್ರಾರಂಭ ಆಯಿತು ದೇಶದಲ್ಲಿ, ವಿಜ್ಞಾನಿಗಳಲ್ಲಿ. ಇದು ಯಾಕಪ್ಪ ಅಂತ ನೋಡೋಣ, ಸಂಶೋಧನೆ ಮಾಡಿ ಅಂಥೇಳಿ ಒಂದು ದೊಡ್ಡ ಕೂಗು ಬಂತು. ಸೊ ವಿಜ್ಞಾನಿಗಳು ಪರಿಸರ

ವೇಗವಾಗಿ ಪ್ರೀಮೆಚೂರ್ ಆಗಿ ಮೊಟ್ಟೆ ಒಡೆದು ಪಕ್ಷಿಯ ಮರಿ ಆಚೆ ಬರ್ತಿತ್ತು. ಆಚೆ ಬಂದು ಅದರಲ್ಲಿ ಯಾವ ಒಂದು ಬೆಳವಣಿಗೆಯ ಶಕ್ತಿಯೂ ಇರ್ತಾ ಇರಲಿಲ್ಲ. ಹಾಗಾಗಿ ಹೇಗೆ ಒಂದು ಬೇಗನೆ ಹುಟ್ಟಿದ ಮಾನವ ಮಗು ಉಳಿಯಲ್ವೋ, ಹಾಗೆ ಈ ಪಕ್ಷಿಯ ಮರಿ ಕೂಡ ಸತ್ತೋಗ್ತಾ ಇತ್ತು. ಸೊ ಅದು ಗೊತ್ತಾಯಿತು, ಪಕ್ಷಿ ಈ ಥರ ಆಗಿರೋದ್ರಿಂದ ಪಕ್ಷಿಯ ಸಂಖ್ಯೆ ಕಡಿಮೆ ಆಯಿತು. ಉತ್ತರ ಅದೇನೋ ಸಿಕ್ತು. ಆದರೆ ಇನ್ನೊಂದು ಪ್ರಶ್ನೆ ಬಂತೀಗ. ಪ್ರಶ್ನೆ ಏನು, ಯಾಕೆ ಹಂಗಾಗ್ತಾ ಇದೆ? ಅದನ್ನು ಸಂಶೋಧನೆ ಮಾಡಿದ್ರು. ಆ ಸಂಶೋಧನೆ ಏನಪ್ಪ ಹೇಳ್ತು ಅಂದರೆ, ಆ ಮೊಟ್ಟೆಯ ಥಿಕ್ನೆಸ್ ಇರುತ್ತಲ್ಲ, ಮೊಟ್ಟೆ ಆ ಬಿಳಿ ಹೊರ ಪದರ, ಅದರ ಶಕ್ತಿ, ಅದರ ಗಾತ್ರ ಕಡಿಮೆ ಆಗೋಗಿತ್ತು. ಬಹಳ ಸಣ್ಣಗಿತ್ತಂತೆ ಅದು, ಬಹಳ ಸಣ್ಣಗಿತ್ತು. ಸೊ ಹಾಗಾಗಿ ಒಳಗಡೆ ಇರುವಂಥ ಮರಿ ಬೆಳೀತಾ ಬೆಳೀತಾ ಆ ಬೆಳವಣಿಗೆಯ ಒಂದು ಅದು ಸೈಜ್ ದೊಡ್ಡದಾಗುತ್ತಲ್ಲ, ಅದು ದೊಡ್ಡದಾದಾಗ ಇದು ತಡಿಬೇಕಲ್ಲ, ಇದು ತಡಿತಾ ಇರಲಿಲ್ಲ. ಯಾಕೆ, ಇದು ಥಿನ್, ಬಹಳ ತೆಳ್ಳಗಿತ್ತಿದು. ಆ ತೆಳ್ಳಗಿದ್ದಂಥ ಮೊಟ್ಟೆಯ ಹೊರ ಪದರ ಬಿರುಕು ಬರ್ತಾ ಇತ್ತು. ಹಾಗಾಗಿ ಬೆಳೀತಿರೋವಂಥ ಒಳಗಿರೋ ಶಿಶು ಬೇಗ ಆಚೆ ಬರ್ತಿತ್ತು, ಸಾಯ್ತಿತ್ತು. ಅದು ಯಾಕೆ ಸಣ್ಣಗಾಯಿತು? ಅದನ್ನು ಸಂಶೋಧನೆ ಮಾಡಿದ್ರು ಮುಂದೆ. ಹೇಗೆ ಒಂದರಿಂದ ಒಂದು ನಂಟು, ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು. ಡಿ ವಿ ಜಿಯವರು ಹೇಳೋದು ಅದೇ ನಂಟು. ಸೊ ಅದು ಯಾಕೆ ಅಂತ ನೋಡಿದಾಗ ಈಗ ರೂಟ್ ಕಾಸ್, ಮೂಲಕ್ಕೆ ಬಂದ್ವಿ. ಪರಿಸರದಲ್ಲಿರುವಂಥ ಡಿ ಡಿ ಟಿಯನ್ನು ಸೇವನೆ ಮಾಡಿದ ಹದ್ದುಗಳು ತಮ್ಮ ಶರೀರದಲ್ಲಿದ್ದಂತಹ ರಕ್ತದಲ್ಲಿ ಅದು ಡಿ ಡಿ ಟಿ ಚಲನೆ ಮಾಡ್ತಾ ಇದೆ. ಅದು ಗರ್ಭಕೋಶಕ್ಕೂ ಹೋಗಿ ಈ ಮೊಟ್ಟೆಯ ಪದರದ ಒಳಗೆ ಸೇರಿಕೊಂಡು ಅದರ ಗಾತ್ರವನ್ನು ಕಡಿಮೆ ಮಾಡ್ತಾ ಇತ್ತಂತೆ. ಅಮೆರಿಕದ ಅನೇಕ ಯೂನಿವರ್ಸಿಟಿಗಳು ಒಟ್ಟಾಗಿ ಮಾಡಿದಂಥ ರಿಸರ್ಚ್ ಪ್ರಕಾರ ಅವಾಗ ಗೊತ್ತಾಯಿತು, ಇಂಡಿಸ್ಕ್ರಿಮಿನೇಟ್ ಯೂಸ್, ಯಾವುದೇ ಚಿಂತೆ ಇಲ್ಲದೆ ನನಗಿಷ್ಟ ಬಂದಂತೆ, ಮನ ಬಂದಂತೆ ಡಿ ಡಿ ಟಿಯನ್ನು ಬಳಸ್ತಾ ಇದ್ರು ರೈತರು. ಅದರಿಂದಾಗಿ ಪರಿಸರದಲ್ಲೆಲ್ಲ ಡಿ ಡಿ ಟಿ ತುಂಬೋಯಿತು. ಅದು ತಮ್ಮ ರಾಷ್ಟ್ರ ಪಕ್ಷಿಯ ಒಂದು ಅಸ್ತಿತ್ವಕ್ಕೆ ಕುಂದು ಬರುವಂಥ, ಕುತ್ತು ಬರುವಂಥ ರೀತಿಯಲ್ಲಿ ಪರಿಣಮಿಸ್ತು. ತಕ್ಷಣ ಎಚ್ಚೆತ್ತುಕೊಂಡಂತಹ ಸರ್ಕಾರ ಡಿ ಡಿ ಟಿಯನ್ನು ಬ್ಯಾನ್ ಮಾಡ್ತು. ಅದಾದ ನಂತರದ ಸಂತತಿ ಉಳಿತಾ ಬಂತು. ಇವತ್ತಿನ ದಿವಸ ಬಾಲ್ಡ್ ಹೆಡೆಡ್ ಈಗಲ್ಸ್ ಸಾಕಷ್ಟು ಸಂಖ್ಯೆಯಲ್ಲಿದೆ. ಅದು ಅದರ ಅಸ್ತಿತ್ವದಲ್ಲಿ ಯಾವ ಭಯವೂ ಇಲ್ಲ ಅನ್ನೋದು ಈಗ ಗೊತ್ತಾಗಿದೆ. ನಮ್ಮ ದೇಶದಲ್ಲೂ ಕೂಡ ಅದೇ ರೀತಿ ಅನೇಕ ಜೀವಿಗಳ ಸಂತತಿಗೆ ಮನುಷ್ಯನ ಕೆಲವು ಕಾರ್ಯಗಳು, ಕ್ರಿಯೆಗಳು ತೊಂದರೆಯನ್ನು ಉಂಟು ಮಾಡುವಂಥ ಪರಿಸ್ಥಿತಿ ಇದೆ. ನಮ್ಮನ್ನು ಒಂದು ಆತ್ಮವಿಮರ್ಶನೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಯನ್ನು ಇದು ಎತ್ತಿ ತೋರಿಸುತ್ತೆ. ನಾವು ಇದಕ್ಕೆಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಚೆನ್ನಾಗಿ ಬೆಳೆ ಬಂದರೆ ಸಾಕು, ನಾನು ದುಡ್ಡು ಮಾಡಿಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ನನಗದು ಅಂಟಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಆ ರೀತಿ ಅಂದ್ಕೋಬೇಡ ಅಂತ ಡಿ ವಿ ಜಿಯವರು ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಜೊತೆಗೆ ಅದು ಸಮಾಜದಲ್ಲಿ ಒಟ್ಟಾಗಿ ಜೀವಿಸಬೇಕಾದ್ರೆ ನಾನು ಮಾಡಬೇಕಾದಂಥ ಒಂದು ಕ್ರಿಯೆಯಾದರೂ ಕೂಡ ಇನ್ನೊಂದು ಮಾರ್ಗವನ್ನು ಡಿ ವಿ ಜಿಯವರು ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಪರಮಾರ್ಥವನ್ನು ಬಿಡದಂತೆ ನಾವು ಈ ಜೀವನದ ಜವಾಬ್ದಾರಿಗಳನ್ನು ಹೊರಬೇಕು ಅನ್ನುವಂಥದ್ದು. ಸೊ ಅದು ಹೇಗೆ, ಒಂಟಿ ನೀನ್ ಒಳ ಜಗಕ್ಕಾಗಿ, ಭಂಟ ಹೊರ ಜಗಕ್ಕಾಗಿ. ನಿನಗೂ ಮತ್ತು ಅಲ್ಲಿಯಾವುದೋ ಒಂದು ಪಕ್ಷಿಯ ಸಂತತಿ ಕಡಿಮೆ ಆಗಿಬಿಡ್ತಾ ಇದೆ ಅನ್ನೋದಕ್ಕೂ ಸಂಬಂಧ ಇಲ್ಲದೇ ಇರ್ಬೋದಪ್ಪ, ಅದು ಹೊರಗಡೆ ನಿನಗೆ ಕಾಣಿಸ್ದೇ ಇರ್ಬೋದು. ಆದರೆ ಹೊರ ಜಗಕ್ಕಾಗಿ ನೀನು ಭಂಟನಾಗಬೇಕು, ನೀನು ಎದ್ದೇಳ್ಬೇಕು, ನೀನು ಸಕ್ರಿಯನಾಗಬೇಕು, ಜವಾಬ್ದಾರಿ ತಗೋಬೇಕು. ಅದರಿಂದ ನಿನಗೋಸ್ಕರ ಏನೋ ಲಾಭ ಇದೆ ಅನ್ನೋಂಥ ಭಾವನೆ ನಿನಗೆ ಬೇಡ. ಅಂತರಂಗದಲ್ಲಿ ನೀನು ಒಂಟಿಯಾಗೇ ಇರು, ಬೇರೆಯಾಗೇ ಇರು, ಅದರಿಂದ ನಿನಗೇನು ಲಾಭ ಬೇಡ. ಆದರೆ ಜೀವಚಕ್ರ ನಡಿಬೇಕಾದ್ರೆ, ದಿ ವೆಬ್ ಆಫ್ ಲೈಫ್ ಅದು ಮುಂದುವರಿಬೇಕಾದ್ರೆ, ಈ ಎಲ್ಲ ಜೀವಿಗಳ ಅನ್ಯೋನ್ಯ ಸಂಬಂಧ ಬಲವಾಗಬೇಕು, ಅದು ಅಲ್ಲಾಡಬಾರ್ದು. ಎಲ್ಲೋ ಒಂದು ಕಡೆ ಚೈನ್ ಲೂಸ್ ಆಯಿತು ಅಂತಂದರೂ ಕೂಡ ಇಡೀ ಚೈನೇ ಕಳ್ಚಿ ಹೋಗ್ಬಿಡುತ್ತೆ. ದ ಸ್ಟ್ರೆಂತ್ ಆಫ್ ಎ ಚೈನ್ ಇಸ್ ಇನ್ ಇಟ್ಸ್ ವೀಕೆಸ್ಟ್ ಲಿಂಕ್ ಅಂತೀವಿ. ಯಾವುದು ಅತ್ಯಂತ ವೀಕ್ ಪಾಯಿಂಟ್ ಇರುತ್ತೋ ಅದು ಅದರ ಶಕ್ತಿಯನ್ನು ಗುರುತಿಸುತ್ತೆ. ಸೊ ಹಾಗೆ ಈ ವೆಬ್ ಆಫ್ ಲೈಫ್ ಅನ್ನುವಂಥದ್ರಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಇರೋ ಜೀವಿಗಳ ಕಾಣಿಕೆ, ಕೊಡುಗೆ ಇದ್ದೇ ಇರುತ್ತೆ. ಅದರಲ್ಲಿ ಒಂದನ್ನು ಕಡಿಮೆ ಮಾಡಿದ್ರೂ ಕೂಡ ಇಡೀ ಒಂದು
ಆಕಾರವೇ ಬದಲಾಗ್ಬಿಡುತ್ತೆ.

0: ಇಡೀ ಒಂದು ಸ್ವರೂಪವೇ ಬದಲಾಗ್ಬಿಡುತ್ತೆ. ಅದು ನಿನಗೆ ನೇರವಾಗಿ ಸಂಬಂಧ ಇಲ್ಲದೇ ಇರ್ಬೋದು, ಆದರೆ ನೀನು ಅದರ ಒಂದು ಭಾಗ. ಸೊ ಹಾಗಾಗಿ ಅದರ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರ ನೀನು ಪ್ರಯತ್ನವನ್ನು ಮಾಡಬೇಕು, ಬಂಟ ಆಗಲೇಬೇಕು ಹೊರ ಜಗಕ್ಕಾಗಿ. ಅದನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ ಅಂತ ಅಂದ್ಕೊಳ್ಳೋದು ಬೇಡ, ಸ್ವಾರ್ಥ ಬೇಡ, ಹೊರ ಜಗದ ಒಳಿತಿಗಾಗಿ ಈ ರೀತಿ ಬಂಟನ ಕೆಲಸವನ್ನು ನೀನು ಮಾಡುವ ನಿಟ್ಟಿನಲ್ಲಿ ಕಾರ್ಯಗತವಾಗಬೇಕು ಅನ್ನೋಂಥದ್ದನ್ನು ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 61 ಕುರಿತು ಎಸ್ ವಿ ವೈ ಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಜುಲೈ ತಿಂಗಳ 1 ತಾರೀಕಿನ ಬುಧವಾರ. ಬನ್ನಿ ಇವತ್ತಿನ ಪ್ರಮುಖ ಅಂಶಗಳನ್ನು ತಿಳಿಯೋಣ. ಶಾರ್ಟ್ ಸರ್ಕಿಟ್, ಶಸ್ತ್ರಚಿಕಿತ್ಸಾ ಕೊಠಡಿ ಭಸ್ಮ. ಗೃಹಜ್ಯೋತಿ ದಾಖಲೆ ಪರಿಶೀಲನೆ ಇಂದಿನಿಂದ. ಮೊಬೈಲ್ ಆಪ್ ಬಳಕೆ ತರಬೇತಿ ಇಲ್ಲ. ನೀಟ್ ವ್ಯವಸ್ಥೆ ವಿರುದ್ಧ ಸಚಿವ ಸಭೆಗೆ ಸಿದ್ಧತೆ. ಪತ್ನಿ ಪೋಷಕರ ನೆರವಿದ್ದರೂ ಜೀವನಾಂಶ ನಿರಾಕರಿಸುವಂತಿಲ್ಲ. ಸೇತುವೆ ಶಿಥಿಲ, ಗ್ರಾಮಸ್ಥರ ಪರದಾಟ. ಕೈ ಹಿಡಿದ ವರುಣ, ಬರದ ಆತಂಕ. ಶ್ರೀಕಂಠೇಶ್ವರ ತೆಪ್ಪೋತ್ಸವ ಸಡಗರ. ಅಬ್ಬರದ ಮಳೆ ಹಾನಿ. ಎಲ್ನೀನು, ಜುಲೈನಲ್ಲೂ ಮಳೆ ಕೊರತೆ. ಭಾರತ ಅಮೆರಿಕ ಬಾಂಧವ್ಯ ಸದೃಢ. ಶೂಟೌಟ್ ಮಾರಾಕೋ ಇನ್ ಡಚ್ ಔಟ್. ಜರ್ಮನಿಗೆ ಪರಗ್ವೆ ಆಘಾತ. ಬೆಂಗಳೂರಿಗೆ ನೆಲೆ ಬದಲಾಯಿಸಿದ ಹಾರ್ದಿಕ್ ಪಾಂಡ್ಯ. ಜಾಂಗ್ರೇಬ್ ಚೆಸ್ ಕಣದಲ್ಲಿ ಗುಕೇಶ್. ಗೆಲುವಿನ ವೈಭವಕ್ಕೆ ಮರಳುವತ್ತ ಚಿತ್ತ. ಹ್ಯಾರಿಕೆನ್ ಜೂಡ್ ಮೇಲೆ ಕಣ್ಣು. ಬೆಲ್ಜಿಯಂ ಲುಕಾಕ್ ಚಿಂತೆ. ಸೆನೆಗಲ್ ಸವಾಲು ಇಂದು. ಯೋಧಾಸ್ಗೆ ರೋಚಕ ಗೆಲುವು. ಟಿ20 ವಿಶ್ವಕಪ್ ಫೈನಲ್ಗೆ ಆಸ್ಟ್ರೇಲಿಯಾ. ಪ್ರಮುಖಾಂಶಗಳ ವಿವರಣೆ. ಗೃಹಜ್ಯೋತಿ ದಾಖಲೆ ಪರಿಶೀಲನೆ ಇಂದಿನಿಂದ. ಬೆಂಗಳೂರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಲ್ಲಿ ಸೆಸ್ಕಾಂಗಳ ಸಿಬ್ಬಂದಿ ಜುಲೈ 1 ಕೈಗೊಳ್ಳಲಿದ್ದಾರೆ. 2023 ಜುಲೈ ತಿಂಗಳಲ್ಲಿ ಜಾರಿಗೆ ಬಂದಿರುವ ಗೃಹಜ್ಯೋತಿ ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯ ನಡೆಸಲಿದ್ದು, ಎಸ್ಕಾಂಗಳ ಮೀಟರ್ ಲೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರು ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಿ ಮೊಬೈಲ್ ಆಪ್ ಹಾಗೂ ಪೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಮೊಬೈಲ್ ಆಪ್ ಬಳಕೆ ತರಬೇತಿ ಇಲ್ಲ. ಬೆಂಗಳೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮತದಾರರಿಗೆ ಗಣತಿ ನಮೂನೆ ವಿತರಿಸುವ ಕಾರ್ಯ ಮಂಗಳವಾರ ಆರಂಭವಾಗಿದೆ. ಆದರೆ ಈ ಕಾರ್ಯಕ್ಕಾಗಿ ರೂಪಿಸಿರುವ ಅಪ್ಲಿಕೇಶನ್ ಬಳಕೆ ಬಗ್ಗೆ ಮತಗಟ್ಟೆ ಅಧಿಕಾರಿಗಳಿಗೆ ಪ್ರಾಯೋಗಿಕ ತರಬೇತಿ ನೀಡದ ಕಾರಣ ಡಿಜಿಟಲ್ಕರಣಕ್ಕೆ ತೊಡಕಾಗಿದೆ. ನೀಟ್ ವ್ಯವಸ್ಥೆ ವಿರುದ್ಧ ಸಚಿವ ಸಭೆ ಸಿದ್ಧತೆ. ನವದೆಹಲಿ, ನೀಟ್ ಸೇರಿದಂತೆ ಕೇಂದ್ರ ಸರ್ಕಾರ ನಡೆಸುವ ಪರೀಕ್ಷೆಗಳ ವ್ಯವಸ್ಥೆ ಸುಧಾರಿಸಬೇಕು. ಇಲ್ಲದಿದ್ದರೆ ಪರೀಕ್ಷೆಗಳ ಹೊಣೆಯನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಒತ್ತಡ ಹೇರಲು ಎಲ್ಲ ರಾಜ್ಯಗಳ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಸಚಿವ ಸಭೆ ಕರೆಯಲು ಕರ್ನಾಟಕ ಸರ್ಕಾರ ಸಿದ್ಧತೆ ನಡೆಸಿದೆ. ಪತ್ನಿ ಪೋಷಕರ ನೆರವಿದ್ದರೂ ಜೀವನಾಂಶ ನಿರಾಕರಿಸುವಂತಿಲ್ಲ. ಪ್ರಯಾಗ್ರಾಜ್ ಮಹಿಳೆಗೆ ತಂದೆ ತಾಯಿಯರ ಆರ್ಥಿಕ ನೆರವು ದೊರೆಯುತ್ತಿದೆ ಎಂಬ ಕಾರಣಕ್ಕೆ ಪತಿಯ ಜೀವನಾಂಶ ನಿರಾಕರಿಸುವಂತಿಲ್ಲ ಎಂದು ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಜುಲೈನಲ್ಲಿ ಮಳೆ ಕೊರತೆ. ನವದೆಹಲಿ, ದೇಶವು ತೀವ್ರವಾದ ಮುಂಗಾರು ಮಳೆ ಕೊರತೆ ಎದುರಿಸುತ್ತಿದ್ದು, ಜೂನ್ ಬಳಿಕ ಇದೀಗ ಜುಲೈ ತಿಂಗಳಲ್ಲೂ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಸೇತುವೆ ಶಿಥಿಲ, ಗ್ರಾಮಸ್ಥರ ಪರದಾಟ. HD Kote ತಾಲೂಕಿನ ಶೀರನಹುಂಡಿ ಗ್ರಾಮದಲ್ಲಿ 2 ಕಿರಿದಾದ ಸೇತುವೆಗಳು ಶಿಥಿಲಗೊಂಡಿದ್ದು ಅಪಾಯ ಆಹ್ವಾನಿಸುತ್ತಿವೆ. ಹಲವು ವರ್ಷಗಳ ಹಿಂದೆ ಸೇತುವೆ ಶಿಥಿಲಗೊಂಡಿದ್ದರೂ ಕ್ರಮ ಕೈಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ. ಕೈ ಹಿಡಿದ ವರುಣ, ಬರದ ಆತಂಕ. ಮೈಸೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರುವುದರಿಂದ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ ಕಳವಳಕಾರಿ ರೀತಿಯಲ್ಲಿ ಕುಸಿತ ಕಂಡಿದೆ. ಜೊತೆಗೆ ಕೆರೆಕಟ್ಟೆಗಳು ಬರಿದಾಗಿವೆ. ಪರಿಣಾಮ ಗ್ರಾಮೀಣ ಪ್ರದೇಶಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಪರದಾಟ ತೀವ್ರಗೊಳ್ಳುವ ಮುನ್ಸೂಚನೆ ಇದೆ. ಎಲ್ಲ 10 ತಾಲೂಕುಗಳಲ್ಲೂ ವರ್ಷದಾರಿಯೂ ಕೊರತೆ ಉಂಟಾಗಿದೆ. ಮಳೆಯನ್ನೇ ನಂಬಿದ ಕೃಷಿಕರು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗದೆ ಈ ಹಂಗಾಮಿನಲ್ಲಿ ಬೇಸಾಯದಿಂದ

ಆದಾಯ ಬಾರದಿರುವ ಆತಂಕಕ್ಕೆ ಒಳಗಾಗಿದ್ದಾರೆ. ಶ್ರೀಕಂಠೇಶ್ವರ ತೆಪ್ಪೋತ್ಸವ ಸಡಗರ. ನಂಜನಗೂಡು ನಗರದ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಕಪಿಲಾ ನದಿ ಸ್ನಾನಘಟ್ಟದಲ್ಲಿ ಮಂಗಳವಾರ ಶ್ರೀಕಂಠೇಶ್ವರ ತೆಪ್ಪೋತ್ಸವ ಸಂಭ್ರಮದಿಂದ ನಡೆಯಿತು. ಅಬ್ಬರದ ಮಳೆ ಹಾನಿ. ಕಾರವಾರ ಉತ್ತರ ಕನ್ನಡ ಜಿಲ್ಲಾದ್ಯಂತ ಮಂಗಳವಾರ ಮಳೆ ಅಬ್ಬರದಿಂದ ಮುಂದುವರೆದಿದ್ದು ಶಿರ್ಸಿಯಲ್ಲಿ ಗೋಡೆ ಕುಸಿದು ಮನೆಗೆ ಹಾನಿಯಾಗಿದೆ. ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಿದ ಗಾಳಿಯಿಂದ ಗೋಕರ್ಣದ ಬಸ್ ನಿಲ್ದಾಣದ ಸಮೀಪದ ಭಾರೀ ಗಾತ್ರದ ಮರ ಬಿದ್ದು ಕುಡಿಯುವ ನೀರಿನ ಘಟಕಕ್ಕೆ ಹಾನಿಯಾಗಿದೆ. ಶಿರಸಿಯ ಗಣೇಶ ನಗರದಲ್ಲಿ ಎತ್ತರದ ಪ್ರದೇಶದಲ್ಲಿದ್ದ ಮನೆಯೊಂದರ ಗೋಡೆ ಕುಸಿದುದರಿಂದ ತಗ್ಗು ಪ್ರದೇಶದಲ್ಲಿದ್ದ ಮನೆಗೆ ಹಾನಿಯಾಗಿದೆ. ಎಲ್ ನೀನು ಜುಲೈನಲ್ಲಿ ಮಳೆ ಕೊರತೆ. ನವದೆಹಲಿ ದೇಶವು ತೀವ್ರವಾದ ಮುಂಗಾರು ಮಳೆ ಕೊರತೆ ಎದುರಿಸುತ್ತಿರುವ ಜೂನ್ ಬಳಿಕ ಇದೀಗ ಜುಲೈ ತಿಂಗಳಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಎಲ್ ನೀನು ಪ್ರಭಾವ ಮತ್ತು ನೈಋತ್ಯ ಮುಂಗಾರು ದಕ್ಷಿಣ ಮಹಾರಾಷ್ಟ್ರದಲ್ಲಿ ಕುಸಿತಗೊಂಡ ಪರಿಣಾಮ ಜೂನ್ಗಿಂತಲೂ ದೇಶಾದ್ಯಂತ ವಾಡಿಕೆಗಿಂತಲೂ ಶೇಕಡಾ 40% ಕಡಿಮೆ ಮಳೆಯಾಗಲಿದೆ. 125 ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲಿ ದೇಶದಲ್ಲಿ ದಾಖಲಾಗಿರುವ ಕನಿಷ್ಠ ಪ್ರಮಾಣದ ಮಳೆ ಇದಾಗಿದೆ. ಜುಲೈ ತಿಂಗಳಿನಲ್ಲೂ ಎಲ್ ನೀನು ಪ್ರಭಾವದಿಂದ ಪರಿಸ್ಥಿತಿ ಇನ್ನಷ್ಟು ಗಡಾಯಿಸಬಹುದು ಎಂದು ಎಂಐಡಿ ಎಚ್ಚರಿಕೆ ನೀಡಿದೆ. ಭಾರತ ಅಮೆರಿಕ ಬಾಂಧವ್ಯ ಸದೃಢ. ವಾಷಿಂಗ್ಟನ್ ಇಂಡೋ ಪೆಸಿಫಿಕ್ ಕಮಾಂಡ್ ಹೆಸರಿನಿಂದ ಇಂಡೋ ಪದದ ಉಂಟಾಗಿರುವ ವಿವಾದದ ಕುರಿತು ಪ್ರತಿಕ್ರಿಯಿಸಿರುವ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್ ಲೆಟರ್ಹೆಡ್ನಲ್ಲಿ ಹೆಸರು ಮುಖ್ಯವಾಗುವುದಿಲ್ಲ, ಇಂಡೋ ಪದವನ್ನು ಕೈಬಿಟ್ಟಿದ್ದರೂ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಅಮೆರಿಕ ಭಾರತ ರಕ್ಷಣಾತ್ಮಕ ಪಾಲುದಾರಿಕೆ ವೇದಿಕೆಯ ನಾಯಕತ್ವ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇತರೆ ಯಾವುದೇ ದೇಶಗಳಿಗಿಂತ ಭಾರತವು ಅಮೆರಿಕದೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೇನಾ ತಾಲೀಮುಗಳನ್ನು ನಡೆಸುತ್ತಿದೆ. ಉಭಯ ದೇಶಗಳ ರಕ್ಷಣಾ ಅಧಿಕಾರಿಗಳು ಮೇಲಿಂದ ಮೇಲೆ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಾರೆ ಎಂದು ಹೇಳಿದ್ದಾರೆ. ಶಾಟ್ವಿಕ್ ಮೀರಾ ಶುಭಾರಂಭ. ಲಂಡನ್ ಹಾಲಿ ಚಾಂಪಿಯನ್ ಇಗಾ ಶಾಟ್ವಿಕ್ ರವರು ಮಂಗಳವಾರ 3 ಸೆಟ್ಟುಗಳ ಪ್ರವಾಸದ ಗೆಲುವಿನೊಡನೆ ವಿಂಬಲ್ಡನ್ ಟೆನಿಸ್ ಟೂರ್ನಿಯದಲ್ಲಿ ಶುಭಾರಂಭ ಮಾಡಿದರು. ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ ಮೀರಾ ಆದ್ರೇವ ಸರ್ಬಿಯಾದ ದಿಗ್ಗಜ ಜಾಕೋವಿಚ್ ರವರು 2 ಸುತ್ತು ತಲುಪಿದ್ದಾರೆ. ಶೂಟೌಟ್ ಮ್ಯಾರಕೋ ಇನ್ ಡಚ್ ಔಟ್. ಮೆಕ್ಸಿಕೋ ಪೆನಾಲ್ಟಿ ಶೂಟೌಟ್ನಲ್ಲಿ ಇಸ್ಮೈಲ್ ಸೈಬೀರಿಯಾದ ಗಳಿಸಿದ ನಿರ್ಣಾಯಕ ಗೋಲಿನಿಂದ ಮ್ಯಾರಕೋ ತಂಡ 2-3 ನೆದರ್ಲ್ಯಾಂಡ್ ತಂಡವನ್ನು ಸೋಲಿಸಿ ಫಿಫಾ ವಿಶ್ವಕಪ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಸೋಮವಾರ ರಾತ್ರಿ ನಡೆದ ಈ ಪಂದ್ಯದಲ್ಲಿ ನಿಗದಿತ ಅವಧಿಯ ಆಟದಲ್ಲಿ ಮುರಿದಾಗ ಸ್ಕೋರ್ 1-1 ಸಮನಾಗಿತ್ತು. ಜರ್ಮನಿಗೆ ಪರಗ್ವೆ ಆಘಾತ. ಮ್ಯಾಂಚೆಸ್ಟರ್ ಪರಗ್ವೆ ಎದುರು 32 ಸುತ್ತಿನ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ 4-3 ಗೋಲುಗಳಿಂದ ಆಘಾತ ಅನುಭವಿಸಿದ ಜರ್ಮನಿ ತಂಡ ವಿಶ್ವಕಪ್ ಟೂರ್ನಿ ಹೊರಬಿತ್ತು. ಸೋಮವಾರ ರಾತ್ರಿ ನಡೆದ ಈ ಪಂದ್ಯದಲ್ಲಿ ನಿಗದಿತ ಅವಧಿಯ ಆಟ ಮುಗಿದಾಗ ಸ್ಕೋರ್ 1-1 ಡ್ರಾ ಆಗಿತ್ತು. ಬೆಂಗಳೂರಿಗೆ ನೆಲೆ ಬದಲಾಯಿಸಿದ ಹಾರ್ದಿಕ್ ಪಾಂಡ್ಯ. ನವದೆಹಲಿ ಭಾರತ ತಂಡದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯರವರು ಬಿಸಿಸಿಐ ಶ್ರೇಷ್ಠ ಕೇಂದ್ರವನ್ನು ತಮ್ಮ ತರಬೇತಿ ನೆಲೆಯನ್ನಾಗಿಸಿ ಗುರಿಯೊಂದಿಗೆ ಬೆಂಗಳೂರಿಗೆ ಸ್ಥಳಾಂತರಗೊಂಡಿದ್ದಾರೆ. ಬಿಸಿಸಿಐ ಕೇಂದ್ರೀಯ ಗುತ್ತಿಗೆ ಪಡೆದ ಆಟಗಾರರು ಸಾಮಾನ್ಯವಾಗಿ ಗಾಯದ ಪುನರ್ವಸತಿ, ಫಿಟ್ನೆಸ್ ಮೌಲ್ಯಮಾಪನ ಅಥವಾ ರಾಷ್ಟ್ರೀಯ ಶಿಬಿರಗಳಿಗಾಗಿ ಮಾತ್ರ ಬೆಂಗಳೂರಿನಲ್ಲಿರುವ ಶ್ರೇಷ್ಠ ಕೇಂದ್ರಕ್ಕೆ ಭೇಟಿ ನೀಡುವುದರಿಂದ ಹಾರ್ದಿಕ್ ರವರ ಈ ನಡೆ ವಿಶಿಷ್ಟವಾಗಿದೆ. ಗೆಲುವಿನ ವೈಭವಕ್ಕೆ ಮರಳುವತ್ತ ಚಿತ್ತ. ಯುಕೆ ಬುಧವಾರ ಇಂಗ್ಲೆಂಡ್ ಎದುರು ಆರಂಭವಾಗಲಿರುವ ಟಿ20 ಕ್ರಿಕೆಟ್ ಸರಣಿಯು 2 ಕಾರಣಗಳಿಗೆ ಕುತೂಹಲ ಕೆರಳಿಸಿದೆ. ಮೊದಲನೆಯದು 15 ಪೂರ ವೈಭವ್ ಸೂರ್ಯವಂಶಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಾದಾರ್ಪಣೆ ನಿರೀಕ್ಷೆ. ಇನ್ನೊಂದು ಈಚೆಗೆ ಐರ್ಲೆಂಡ್ನಲ್ಲಿ ಭಾರತ ತಂಡವು ಸರಣಿಯ ಹೀನಾಯ ಸೋಲು ಅನುಭವಿಸಿತು. ಇದಕ್ಕೆ ಕಾರಣವಾದ ಬ್ಯಾಟಿಂಗ್ ಲೋಪಗಳನ್ನು ಸುಧಾರಣೆ ಮಾಡಿಕೊಳ್ಳಲು ಯಾವ ತಂತ್ರಗಾರಿಕೆಯನ್ನು ತಂಡವು ರೂಪಿಸಲಿದೆ ಎಂಬ ಕೌತುಕವೂ ಇದೆ. ಹ್ಯಾರಿ ಕೇನ್ ಜೂಡ್ ಮೇಲೆ ಕಣ್ಣು. ಅಟ್ಲಾಟ್ ಹ್ಯಾರಿ ಕೇನ್ ಮತ್ತು ಜೂಡ್ ಬೆಲಿಂಗ್ಹ್ಯಾಮ್ ರವರ ಮಾಂತ್ರಿಕ ಆಟದ ಬಲದಿಂದ ಇಂಗ್ಲೆಂಡ್ ತಂಡವು ಫಿಫಾ ವಿಶ್ವಕಪ್ ನಕೌಟ್ ಹಂತಕ್ಕೆ ತಲುಪಿದ್ದು ಬುಧವಾರ ಮುಖಾಮುಖಿ ಸಿಂಹ ಕಾಂಗೋ ರಿಪಬ್ಲಿಕ್ ತಂಡವನ್ನು ಎದುರಿಸಲಿದೆ. ಯೋಧರ್ಸ್ಗೆ ರೋಚಕ ಗೆಲುವು. ಹುಬ್ಬಳ್ಳಿ ಶಿವಮೊಗ್ಗ ಯೋಧರ್ಸ್ ತಂಡವು ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯದಲ್ಲಿ 1-1 ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ಧ ರೋಚಕ ಜಯ ಸಾಧಿಸಿತು. ಇಲ್ಲಿನ ರಾಜಾನಗರದ KACA ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಶಿವಮೊಗ್ಗ 181 ರನ್ಗಳ ಗುರಿ ಒಡ್ಡಿತು. ಗುಲ್ಬರ್ಗ 6 ಓವರ್ಗಳಲ್ಲಿ 4 ವಿಕೆಟ್ಗೆ 52 ರನ್ ಗಳಿಸಿದ್ದಾಗ ಮಳೆ ಸುರಿಯಿತು. ಪಂದ್ಯ 1 ಸ್ಥಗಿತವಾಗಿತ್ತು. ಗುಲ್ಬರ್ಗ ತಂಡ ಗುರಿಯನ್ನು ಪರಿಷ್ಕರಿಸಿ 12 ಓವರ್ಗಳಲ್ಲಿ 128 ರನ್ಗಳಿಗೆ ನಿಗದಿಪಡಿಸಲಾಯಿತು.

ತಂಡವು 7 ವಿಕೆಟ್ಗೆ 126 ರನ್ ಗಳಿಸಿ ಸೋಲೊಪ್ಪಿಕೊಂಡಿತು. ಜಾಗ್ರೀಬ್ ಚೆಸ್ ಕಣದಲ್ಲಿ ಗೋಕೇಶ್. ಜಾಗ್ರೀಬ್ ವಿಶ್ವ ಚಾಂಪಿಯನ್ ಗೋಕೇಶ್ ರವರು ಕ್ಲಾಸಿಕಲ್ ಮಾದರಿಯ ಚೆಸ್ನಿಂದ ಕೆಲ ಕಾಲ ಬಿಡುವು ತೆಗೆದುಕೊಂಡಿದ್ದಿರಬಹುದು, ಆದರೆ ಪ್ರಮುಖ ಟೂರ್ನಿಯಗಳಲ್ಲಿ ಆಡುವ ಅವರ ಬದ್ಧತೆ ಮುಂದುವರೆದಿದೆ. ಬುಧವಾರ ಅಲ್ಲಿ ಆರಂಭವಾಗುವ ಜಾಗ್ರೀಬ್ ರಾಪಿಡ್ ಕ್ಲಾಸಿಕಲ್ ಮಾದರಿಯ ಚೆಸ್ನಿಂದ ಕೆಲ ಕಾಲ ಬಿಡುವು ತೆಗೆದುಕೊಂಡಿರಬಹುದು, ಆದರೆ ಪ್ರಮುಖ ಟೂರ್ನಿಗಳಲ್ಲಿ ಆಡುವ ಅವರ ಬದ್ಧತೆ ಮುಂದುವರೆದಿದೆ. ಬುಧವಾರ ಇಲ್ಲಿ ಆರಂಭವಾಗಲಿರುವ ಜಾಗ್ರೀಬ್ ರಾಪಿಡ್ ಮತ್ತು ಬ್ಲಿಟ್ಸ್ ಟೂರ್ನಿಯಾದಲ್ಲಿ ಅವರು ವಿಶ್ವದ ಅಗ್ರ ಆಟಗಾರರ ಜೊತೆ ಕಣಕ್ಕಿಳಿಯಲಿದ್ದಾರೆ. ಟಿ20 ವಿಶ್ವಕಪ್ ಫೈನಲ್ಗೆ ಆಸ್ಟ್ರೇಲಿಯಾ. ಲಂಡನ್, ಆಸ್ಟ್ರೇಲಿಯಾ ವನಿತೆಯರು ಟಿ20 ಕ್ರಿಕೆಟ್ ಮಾದರಿಯಲ್ಲಿ 7ನೇ ಬಾರಿ ವಿಶ್ವಕಪ್ ಗೆಲುವಿನ ಹೊಸ್ತಲಿಗೆ ಬಂದು ನಿಂತಿದೆ. 6 ಸಲದ ಚಾಂಪಿಯನ್ ಆಸ್ಟ್ರೇಲಿಯಾ 8ನೇ ಸಲ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಕನ್ವಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 8 ವಿಕೆಟ್ಗಳಿಂದ ವೆಸ್ಟ್ ಇಂಡೀಸ್ ತಂಡವನ್ನು ಸುಲಭವಾಗಿ ಮಣಿಸಿತು. ಇವತ್ತಿನ ಶುಭಾಷಿತ. ಸಾಹಿತ್ಯ ಸೃಷ್ಟಿ ಕಾರ್ಯ ಬರೀ ಚಿಕ್ಕಂದಲ್ಲ, ಬೇಕಾದಂತೆ ಮೋಜು ಮಾಡುವ ಪ್ರವಾಸಿ ಮಂದಿರವಲ್ಲ, ಅದೊಂದು ಗರ್ಭಗುಡಿ. KS ನಿಸಾರ್ ಅಹಮದ್ ರವರು.

ರಾಜನ ಧ್ವನಿ. ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನು ಆಲಿಸಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಹುಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 16 ರೂಪಾಯಿ.
0: ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್.

0: ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ

ಬೇಸಿಗೆಯ ತೀವ್ರ ಬಿಸಿಲಿನ ನಂತರ ಮಳೆಗಾಲದ ಆಗಮನ ಎಲ್ಲರಿಗೂ ಸಂತಸ ತರುತ್ತದೆ. ಭೂಮಿಯು ತಂಪಾಗುತ್ತದೆ, ಮರಗಿಡಗಳು ಹೊಸ ಚೈತನ್ಯ ಪಡೆಯುತ್ತವೆ ಮತ್ತು ಪ್ರಕೃತಿಯು ಹೊಸ ರೂಪವನ್ನು ತಾಳುತ್ತದೆ. ಆದರೆ ಈ ಋತು ಬದಲಾವಣೆಯು ಕೇವಲ ಪ್ರಕೃತಿಯಷ್ಟೇ ಅಲ್ಲ, ನಮ್ಮ ದೇಹದಲ್ಲಿಯೂ ಹಲವಾರು ಬದಲಾವಣೆಗಳನ್ನು ಉಂಟು ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಬೇಸಿಗೆಯ ಉಷ್ಣತೆಯಿಂದ ದೇಹದಲ್ಲಿ ಶಕ್ತಿಯು ಕ್ಷಯವಾಗಿರುತ್ತದೆ, ಮಳೆಗಾಲದ ಆರಂಭದಲ್ಲಿ ಜೀರ್ಣವಾಗಿ ದುರ್ಬಲವಾಗುತ್ತದೆ ಹಾಗೂ ವಾತದೋಷವು ಪ್ರಚೋದಿತವಾಗುತ್ತದೆ. ಈ ಕಾರಣದಿಂದಲೇ ಈ ಸಮಯದಲ್ಲಿ ಅಜೀರ್ಣ, ಹೊಟ್ಟೆಯ ತೊಂದರೆಗಳು,

ಶೀತ, ಕೆಮ್ಮು, ಜ್ವರ ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನು ಮಾಡಬೇಕು ಎಂಬುದರ ಬಗ್ಗೆ ಸಾಕಷ್ಟು ನಾವು ಎಲ್ಲರ ಹತ್ರ ಸಲಹೆ ಪಡೆಯುತ್ತೇವೆ. ಆದರೆ ಕೆಲವೊಮ್ಮೆ ಆರೋಗ್ಯದ ರಹಸ್ಯವು ಹೊಸದನ್ನು ಮಾಡುವುದರಲ್ಲಿ ಅಲ್ಲ, ಕೆಲವು ತಪ್ಪುಗಳನ್ನು ಮಾಡದೇ ಇರುವುದರಲ್ಲಿ ಅಡಗಿ ತೊಡಗಿರುತ್ತದೆ. ಋತು ಬದಲಾವಣೆಯ ಈ ಸಂದರ್ಭದಲ್ಲಿ ಹಾಗಾದರೆ ನಾವು ಏನೆಲ್ಲ ಅಭ್ಯಾಸಗಳನ್ನು ಬದಲಿಸಬೇಕು ಎಂದರೆ ತಣ್ಣನೆಯ ನೀರು ಮತ್ತು ಪಾನೀಯಗಳು, ಬೇಸಿಗೆಯಲ್ಲಿ ಐಸ್ ಕ್ರೀಮ್, ಐಸ್ ನೀರು, ಶೀತ ಪಾನೀಯಗಳು ಮತ್ತು ತಣ್ಣನೆಯ ಆಹಾರಗಳನ್ನು ಸೇವಿಸುವ ಅಭ್ಯಾಸ ಹಲವರಿಗೆ ಇರುತ್ತದೆ. ಆದರೆ ಋತು ಬದಲಾವಣೆಯ ಈ ಸಮಯದಲ್ಲಿ ಅದೇ ಅಭ್ಯಾಸವನ್ನು ಮುಂದುವರಿಸುವುದು ಒಳ್ಳೆಯದಲ್ಲ. ಜೀರ್ಣಶಕ್ತಿ ಈಗಾಗಲೇ ದುರ್ಬಲವಾಗಿರುವುದರಿಂದ ತಣ್ಣನೆಯ ಪಾನೀಯಗಳು ಅದನ್ನು ಇನ್ನಷ್ಟು ಕುಗ್ಗಿಸುತ್ತದೆ. ಆದ್ದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರ ಮತ್ತು ಹಸಿವಿನ ಕೊರತೆ ಉಂಟಾಗುತ್ತದೆ. ಅನೇಕರು ಆರೋಗ್ಯಕರ ಎಂದು ಭಾವಿಸಿ ಫ್ರಿಡ್ಜ್ನಲ್ಲಿಟ್ಟ ಹಣ್ಣಿನ ರಸ ಅಥವಾ ತಣ್ಣನೆಯ ಮೊಸರಿನ ಪಾನೀಯಗಳು, ತಣ್ಣನೆಯ ಮೊಸರು ಪಾನೀಯಗಳನ್ನು ಸೇವಿಸುತ್ತಾರೆ. ಆದರೆ ದೇಹದ ತಾಪಮಾನ ಮತ್ತು ಆಹಾರದ ತಾಪಮಾನದ ನಡುವೆ ಹೆಚ್ಚು ವ್ಯತ್ಯಾಸ ಉಂಟಾಗಿ ಜೀರ್ಣಕ್ರಿಯೆಯ ಮೇಲೆ ಅನಗತ್ಯ ಒತ್ತಡ ಬೀಳುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಉಗುರು ಬೆಚ್ಚಗಿನ ಅಥವಾ ಕೋಣೆಯ ಉಷ್ಣಾಂಶದ ಪಾನೀಯಗಳು ಹೆಚ್ಚು ಸೂಕ್ತವಾಗಿದೆ. ಎರಡನೆಯದಾಗಿ, ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿ. ಅನೇಕರು ಸಮಯ ಆಯಿತು ಎಂಬ ಕಾರಣಕ್ಕೆ ಅಥವಾ ಆಹಾರ ವ್ಯರ್ಥವಾಗಬಾರದು ಎಂಬ ಕಾರಣಕ್ಕೆ ಹಸಿವಿಲ್ಲದಿದ್ದರೂ ಊಟ ಮಾಡಿಬಿಡುತ್ತಾರೆ. ಆದರೆ ಆಯುರ್ವೇದದಲ್ಲಿ ಹಸಿವು ಆರೋಗ್ಯಕರ ಪ್ರಮುಖ ಸೂಚಕವಾಗಿದೆ. ಹಸಿವಿಲ್ಲದೆ ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದರ ಪರಿಣಾಮವಾಗಿ ದೇಹದಲ್ಲಿ ಆಮ ಅಥವಾ ಅಪೂರ್ಣವಾಗಿ ಜೀರ್ಣವಾದ ಪದಾರ್ಥಗಳು ಸಂಗ್ರಹವಾಗಿ ಅನೇಕ ರೋಗಗಳಿಗೆ ಕಾರಣವಾಗಬಹುದು. ಋತು ಬದಲಾವಣೆಯ ಸಮಯದಲ್ಲಿ ಹಸಿವಿನ ಪ್ರಮಾಣದಲ್ಲಿ ಸ್ವಾಭಾವಿಕ ಏರಿಳಿತಗಳು ಕಂಡುಬರುತ್ತವೆ. ಆದ್ದರಿಂದ ದೇಹದ ಸಂಕೇತಗಳನ್ನು ಗಮನಿಸುವುದು ಅತಿ ಮುಖ್ಯ. ಇಂದಿನ ದಿನಗಳಷ್ಟು ಹಸಿವು ಇಲ್ಲದಿದ್ದರೂ ಆಹಾರದ ಪೂರ್ಣ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡುವುದು ಆರೋಗ್ಯಕರ ಕ್ರಮವಾಗಿದೆ. ಹಸಿವಿದ್ದಾಗ ತಿನ್ನುವುದು ಎಂಬ ಸರಳ ನಿಯಮವನ್ನು ಪಾಲಿಸುವುದರಿಂದ ಅನೇಕ ಜೀರ್ಣ ದೋಷಗಳು ತಪ್ಪಿಸಬಹುದು. ಜೊತೆಗೆ ಜೀರ್ಣಕ್ಕೆ ಅತ್ಯಂತ ಲಘುವಾದ ಆಹಾರವನ್ನು ಸೇವಿಸುವುದು ಸದಾ ಕ್ಷೇಮಕರ ವಿಷಯ. ಮೂರನೆಯದಾಗಿ, ರಸ್ತೆ ಬದಿಯ ಆಹಾರ ಬೇಡ. ಮಳೆಗಾಲದ ಆರಂಭದಲ್ಲಿ ನೀರು ಅಥವಾ ಆಹಾರದಿಂದ ಮಲಿನ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ರಸ್ತೆ ಬದಿಯ ಆಹಾರಗಳು, ಕತ್ತರಿಸಿದ ಹಣ್ಣುಗಳು ಅಥವಾ ಸ್ವಚ್ಛತೆ ಬಗ್ಗೆ ಅನುಮಾನವಿರುವ ಆಹಾರಗಳನ್ನು ಸೇವಿಸುವುದು ಹೊಟ್ಟೆಯ ಸೋಂಕು, ಅತಿಸಾರ, ವಾಂತಿ ಮತ್ತು ಜ್ವರದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರವೇ ಸುರಕ್ಷಿತ. ಹೊರಗಡೆ ತಯಾರಾಗುವ ಆಹಾರ ಎಷ್ಟು ಹೊತ್ತು ಸಂಗ್ರಹವಾಗಿದೆ, ಯಾವ ನೀರನ್ನು ಬಳಸಲಾಗಿದೆ ಅಥವಾ ಎಷ್ಟು ಸ್ವಚ್ಛತೆಯಿಂದ ತಯಾರಿಸಲಾಗಿದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಸ್ವಲ್ಪ ರುಚಿಗಾಗಿ ಆರೋಗ್ಯವನ್ನು ಅಪಾಯಕ್ಕೆ ಒಡ್ಡುವುದಕ್ಕಿಂತ ಆರೋಗ್ಯವನ್ನು ಜಾಗರೂಕತೆ ವಹಿಸುವುದು ಉತ್ತಮವಾಗಿದೆ. ಮಳೆಗಾಲದಲ್ಲಿ ಸ್ವಚ್ಛತೆ ಮತ್ತು ಆಹಾರದ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಅತ್ಯಗತ್ಯವಾಗಿದೆ. ನಾಲ್ಕನೆಯದಾಗಿ, ಹಗಲಿನಲ್ಲಿ ನಿದ್ರೆ ಅಭ್ಯಾಸ ಬೇಡ. ಮಳೆಯ ವಾತಾವರಣದಲ್ಲಿ ಹಾಸಿಗೆಯ ಮೇಲೆ ಹೆಚ್ಚು ಸಮಯ ಕಳೆಯಬೇಕು ಎಂಬ ಆಸೆ ಸಹಜ. ಆದರೆ ಹಗಲಿನಲ್ಲಿ ಹೆಚ್ಚು ಹೊತ್ತು ಮಲಗುವುದು ಕಫವನ್ನು ಹೆಚ್ಚಿಸಿ ದೇಹದಲ್ಲಿ ಜಡತ್ವ ಮತ್ತು ಸೋಮಾರಿತನವನ್ನು ಉಂಟು ಮಾಡುತ್ತದೆ. ಜೊತೆಗೆ ಜೀರ್ಣಕ್ರಿಯೆಯ ಮೇಲೂ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತದೆ. ರಾತ್ರಿ ಸಮರ್ಪಕ ನಿದ್ರೆ ಪಡೆಯಲು ಹಗಲಿನಲ್ಲಿ ಚಟುವಟಿಕೆಯಿಂದ ಇರುವುದು ಉತ್ತಮ. ಹಗಲಿನ ನಿದ್ರೆ ನಂತರ ಅನೇಕರು ತಲೆ ಭಾರವಾಗಿರುವ ಅನುಭವ, ಹಸಿವಿನ ಕೊರತೆ ಅಥವಾ ದೇಹದಲ್ಲಿ ಆಲಸ್ಯವನ್ನು ಅನುಭವಿಸುತ್ತಾರೆ. ವಿಶೇಷವಾಗಿ ಈಗಾಗಲೇ ಕಫಾಕೃತಿ ಹೊಂದಿರುವವರಿಗೆ ಈ ಅಭ್ಯಾಸವು ಇನ್ನಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಹಗಲಿನ ನಿದ್ರೆಯ ಬದಲು ಸ್ವಲ್ಪ ಧ್ಯಾನ ಮಾಡಿದರೆ ಕುಂತಲ್ಲೇ ವಿಶ್ರಾಂತಿ ಪಡೆಯುವುದು ಉತ್ತಮ ಆಯ್ಕೆಯಾಗಿದೆ. ಹಾಗೆ ಒದೆಯಾದ ಬಟ್ಟೆಗಳ ಬಳಕೆ. ಮಳೆಯಲ್ಲಿ ನೆನೆಯುವುದು ಕೆಲವರಿಗೆ ಖುಷಿ ನೀಡಬಹುದು. ಆದರೆ ನೆನೆದ ಬಟ್ಟೆಗಳನ್ನು ಬದಲಾಯಿಸದೆ ಹೆಚ್ಚು ಹೊತ್ತು ಧರಿಸುವುದು ಆರೋಗ್ಯಕ್ಕೆ ಹಾನಿಕರ. ಇದರಿಂದ ಶೀತ, ಕೆಮ್ಮು, ಗಂಟಲು ನೋವು, ಚರ್ಮದ ಸಮಸ್ಯೆಗಳು ಮತ್ತು ಕೆಲವರಲ್ಲಿ ಸಂಧಿ ನೋವು ಹೆಚ್ಚಾಗಬಹುದು. ಮಳೆಯಲ್ಲಿ ನೆನೆದ ತಕ್ಷಣ ಒಣ ಬಟ್ಟೆಗಳನ್ನು ಧರಿಸುವುದು ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಪಾದ ಮತ್ತು ಬೆರಳುಗಳ ನಡುವೆ ದೀರ್ಘಕಾಲ ತೇವಾಂಶ ಉಳಿದರೆ ಶಿಲೀಂಧ್ರ ಸೋಂಕುಗಳಿಗೂ ಅವಕಾಶ ದೊರೆಯಬಹುದು. ಆದ್ದರಿಂದ ಮಳೆಯಲ್ಲಿ ಹೊರಗಿನಿಂದ ಬಂದ ತಕ್ಷಣ ದೇಹವನ್ನು ಚೆನ್ನಾಗಿ ಒರೆಸಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು ಅತ್ಯಗತ್ಯವಾಗಿದೆ. ಆರನೆಯದಾಗಿ, ಅತಿ ವ್ಯಾಯಾಮ ಮಾಡಬಾರದು.
ಆರೋಗ್ಯಕ್ಕಾಗಿ ವ್ಯಾಯಾಮ ಅಗತ್ಯ, ಆದರೆ

ಮೊಬೈಲ್, ದೂರದರ್ಶಕ ಅಥವಾ ಕೆಲಸದ ಕಾರಣದಿಂದ ಅನೇಕರು ರಾತ್ರಿ ತಡವಾಗಿ ಮಲಗುತ್ತಾರೆ. ಋತು ಬದಲಾವಣೆಯ ಸಮಯದಲ್ಲಿ ಈ ಅಭ್ಯಾಸ ಇನ್ನಷ್ಟು ಹಾನಿಕಾರಕವಾಗಬಹುದು. ರಾತ್ರಿ ಜಾಗರಣೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಿ ಆಯಾಸ, ತಲೆನೋವು ಮತ್ತು ಜೀರ್ಣದೋಷಗಳನ್ನು ಉಂಟು ಮಾಡಬಹುದು. ಸಮಯಕ್ಕೆ ಮಲಗಿ ಸಮಯಕ್ಕೆ ಏಳುವುದು ಆರೋಗ್ಯದ ಮೂಲಭೂತ ನಿಯಮವಾಗಿದೆ. ಉತ್ತಮ ನಿದ್ರೆಯೇ ದೇಹದ ದುರಸ್ತಿ ಕಾರ್ಯ ನಡೆಯುವ ಪ್ರಮುಖ ಸಮಯವಾಗಿದೆ. ನಿದ್ರೆಯ ಕೊರತೆಯು ಕೇವಲ ಆಯಾಸವನ್ನಷ್ಟೇ ಅಲ್ಲ, ಮನಸ್ಸಿನ ಏಕಾಗ್ರತೆ, ಕಾರ್ಯಕ್ಷಮತೆ ಮತ್ತು ಭಾವನಾತ್ಮಕ ಸಮತೋಲನದ ಮೇಲೆಯೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ರಾತ್ರಿ ನಿದ್ದೆಯನ್ನು ಆರೋಗ್ಯದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಹಾಗೆ ಎಂಟನೆಯದಾಗಿ ಕರಿದ ಆಹಾರಗಳ ಸೇವನೆ. ಮಳೆ ಬಿದ್ದಾಗ ಬಜ್ಜಿ, ಬೋಂಡಾ, ಇನ್ನಿತರ ಕರಿದ ಮುತ್ತಾದ ಪದಾರ್ಥಗಳು ತಿನ್ನಲೇಬೇಕೆಂಬ ಆಸೆ ಎಲ್ಲರಿಗೂ ಬರುತ್ತದೆ. ಆದರೆ ಇಂಥ ಆಹಾರಗಳು ಪ್ರತಿದಿನ ಅಥವಾ ಹೆಚ್ಚಿನ ಸಮಯದಲ್ಲಿ ಸೇವಿಸುವ ಜೀರ್ಣಕ್ರಿಯೆಗೆ ಹೆಚ್ಚುವರಿ ಭಾರವನ್ನು ಉಂಟು ಮಾಡುತ್ತದೆ. ಪರಿಣಾಮವಾಗಿ ಹೊಟ್ಟೆ ಭಾರವಾಗುವುದು, ಅಜೀರ್ಣ ಮತ್ತು ಆಮ್ಲೀಯತೆ ಕಾಣಿಸಿಕೊಳ್ಳಬಹುದು. ಸಾಂಪ್ರದಾಯಿಕ ಸುಲಭವಾಗಿ ಜೀರ್ಣವಾಗುವ ಆಹಾರಗಳಿಗೆ ಆದ್ಯತೆ ನೀಡುವುದು ಉತ್ತಮವಾಗಿದೆ. ಒಂಬತ್ತನೆಯದಾಗಿ ಸೂಕ್ತ ನೀರಿನ ಸೇವನೆ. ಆರೋಗ್ಯದ ಬಗ್ಗೆ ಕಾಳಜಿ ಇರುವ ಕೆಲವರು ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿಯುತ್ತಾರೆ. ಮತ್ತೊಂದೆಡೆ ಕೆಲವರು ಬಾಯಾರಿಕೆ ಇದ್ದರೂ ನಿರ್ಲಕ್ಷಿಸುತ್ತಾರೆ. ಈ ಎರಡು ಅತಿರೇಕಗಳು ಒಳ್ಳೆಯದಲ್ಲ. ಅಗತ್ಯಕ್ಕೆ ಅನುಗುಣವಾಗಿ ನಿಧಾನವಾಗಿ ಮತ್ತು ಸಾಧ್ಯವಾದರೆ ಕುದಿಸಿ ಆರಿಸಿದ ನೀರನ್ನು ಸೇವಿಸುವುದು ಉತ್ತಮವಾದ ಕೆಲಸ. ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಊಟದ ಮುನ್ನ ಅಥವಾ ತಕ್ಷಣದ ನಂತರ ಅತಿಯಾಗಿ ನೀರು ಕುಡಿಯುವುದರಿಂದಲೂ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ನೀರು ಸೇವನೆಯಲು ಇತಿಮಿತಿ, ಮಿತತೆ ಮತ್ತು ವಿವೇಕ ಅತ್ಯಗತ್ಯ. ದೇಹದ ಅಗತ್ಯವನ್ನು ಅರಿತು ನೀರು ಸೇವಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಊಟದ ಜೊತೆಯಲ್ಲಿ ಬೆಚ್ಚಗಿರುವ ನೀರು ಸ್ವಲ್ಪ ಸ್ವಲ್ಪ ಹೀರುವುದು ಅತ್ಯಂತ ಆರೋಗ್ಯಕರ. ಹತ್ತನೆಯದಾಗಿ ಆರಂಭಿಕ ಎಚ್ಚರಿಕೆ ನಿರ್ಲಕ್ಷಿಸಬೇಡಿ. ಹಸಿವಿನ ಕೊರತೆ, ಹೊಟ್ಟೆ ಉಬ್ಬರ, ಆಯಾಸ, ಗಂಟಲು ಕೆರೆತ, ಸಣ್ಣ ಜ್ವರ ಅಥವಾ ಮಲಬದ್ಧತೆ ಮುಂತಾದ ಲಕ್ಷಣಗಳು ಅನೇಕರು ಸಾಮಾನ್ಯ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ದೇಹವು ಸಮಸ್ಯೆಯ ಬಗ್ಗೆ ನೀಡುವ ಮೊದಲ ಎಚ್ಚರಿಕೆಗಳಿವು. ಆರಂಭದಲ್ಲಿ ಗಮನ ಹರಿಸಿದರೆ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು. ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಸಣ್ಣ ಅಸಮತೋಲನಗಳಿಂದಲೇ ಆರಂಭವಾಗುತ್ತದೆ. ದೇಹದ ಭಾಷೆಯನ್ನು ಕ್ರಮ ಕೈಗೊಂಡಿದ್ರೆ ಔಷಧಿಗಳ ಅಗತ್ಯವನ್ನು ಅನೇಕ ಬಾರಿ ಕಡಿಮೆ ಮಾಡಬಹುದು. ಆರೋಗ್ಯದ ಬಗ್ಗೆ ಜಾಗೃತಿ ಅತ್ಯುತ್ತಮ ಚಿಕಿತ್ಸೆಯ ಮೊದಲ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಬೇಸಿಗೆಯಿಂದ ಮಳೆಗಾಲಕ್ಕೆ ಆಗುವ ಪರಿವರ್ತನೆ ಕೇವಲ ವಾತಾವರಣದ ಬದಲಾವಣೆಯಿಲ್ಲ, ಅದು ನಮ್ಮ ದೇಹದ ಮೇಲೆಯೂ ಪರಿಣಾಮ ಬೀರುವ ಮಹತ್ವವಾದ ಕಾಲ. ಈ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದುಬಾರಿ ಔಷಧಿಗಳು ಅಥವಾ ಸಂಕೀರ್ಣ ಚಿಕಿತ್ಸೆಗಳ ಅಗತ್ಯವಿಲ್ಲ. ಪ್ರಕೃತಿಯ ಬದಲಾವಣೆಯನ್ನು ಗೌರವಿಸಿ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದೇ ಸಾಕು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಣ್ಣಿನ ಮಡಿಲಲ್ಲಿ ಅರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದರ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಣ್ಣಿಗೂ ಮನುಷ್ಯನಿಗೂ ಇರುವ ಸಂಬಂಧ ಕೇವಲ ಭೌತಿಕವಾದುದಲ್ಲ, ಅದೊಂದು ಆಳವಾದ ಭಾವನಾತ್ಮಕ ಬೆಸುಗೆ. ವಿಶೇಷವಾಗಿ ಮಕ್ಕಳಿಗೆ ಮಣ್ಣು ಎಂದರೆ ಅದೊಂದು ಕಲ್ಪನಾಲೋಕ, ಅದಮ್ಯ ಆಕರ್ಷಣೆಯ ಆಟದ ಮೈದಾನ. ಕೆಸರು ಮರಳು ಮತ್ತು ಮಣ್ಣಿನಲ್ಲಿ ಕೈಯಾಡಿಸುತ್ತಾ ಅದರ ವಿಶಿಷ್ಟ ಸ್ಪರ್ಶವನ್ನು ಆನಂದಿಸುವುದು ಅವರ ಬೆಳವಣಿಗೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಮೊಬೈಲ್ ಮತ್ತು ಕಂಪ್ಯೂಟರ್ಗಳ ಪರದೆಗೆ ಸೀಮಿತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರಕೃತಿಯೊಂದಿಗೆ ನೇರ ಸಂಪರ್ಕ ಸಾಧಿಸಲು ಹಾಗೂ ಬಾಲ್ಯದ ಮುಗ್ಧ ಸಂತೋಷವನ್ನು ಸಂಭ್ರಮಿಸಲು ಪ್ರತಿ ವರ್ಷ ಜೂನ್ 29ರಂದು ವಿಶ್ವ ಕೆಸರು ದಿನವನ್ನು ಆಚರಿಸಲಾಗುತ್ತದೆ. ಜೆನ್ ಜಿ ಮತ್ತು ಆಲ್ಫಾ ಪೀಳಿಗೆಯ ಮಕ್ಕಳನ್ನು ಪ್ರಕೃತಿಯ ಹತ್ತಿರ ತರಬೇಕೆಂಬ ಉದ್ದೇಶದಿಂದ ಕೆಲವು ಶಿಕ್ಷಣ ತಜ್ಞರು, ಪರಿಸರ ಪ್ರೇಮಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಆರಂಭಿಸಿದ ಈ ಅನೌಪಚಾರಿಕ ಆಚರಣೆಯು 2011ರಿಂದ ಜಾಗತಿಕ ಮಟ್ಟದಲ್ಲಿ ಜನಪ್ರಿಯತೆ ಗಳಿಸಿತು. ಇಂದು ಪ್ರಪಂಚದ ಅನೇಕ ದೇಶಗಳಲ್ಲಿ ಮಕ್ಕಳು ಮತ್ತು ದೊಡ್ಡವರು ಕೆಸರಿನಲ್ಲಿ ಆಟವಾಡಿ ಕೆಸರಿನ ಮನೆಗಳನ್ನು ನಿರ್ಮಿಸಿ ಈ ದಿನವನ್ನು ಸಖತ್ ಮಜವಾಗಿ ಆಚರಿಸುತ್ತಾರೆ. ಕೆಸರು ಎಂದರೆ ಕೇವಲ ಮಣ್ಣು ಮತ್ತು ನೀರಿನ ಮಿಶ್ರಣವಲ್ಲ, ಅದು ಮಕ್ಕಳಿಗೆ ಕಲಿಕೆಯ ಜೀವಂತ ಪ್ರಯೋಗಾಲಯ. ತೋಡುವುದು, ಕಲಸುವುದು ಮತ್ತು ವಿವಿಧ ಆಕೃತಿಗಳನ್ನು ರೂಪಿಸುವಂತಹ ಚಟುವಟಿಕೆಗಳು ಕೈ ಕಣ್ಣಿನ ಸಮನ್ವಯವನ್ನು ಹೆಚ್ಚಿಸುವುದರ ಜೊತೆಗೆ ಸೂಕ್ಷ್ಮಚಲನ ಕೌಶಲಗಳನ್ನು ಬೆಳೆಸುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಣ್ಣಿನೊಂದಿಗೆ ಆಟವಾಡುವುದು ಮಕ್ಕಳ ದೈನಂದಿನ ಜೀವನದ ಭಾಗವಾಗಿದ್ದರೂ ನಗರ ಪ್ರದೇಶಗಳಲ್ಲಿ ಇಂತಹ ಅನುಭವಗಳು ಅಪರೂಪವಾಗುತ್ತಿವೆ. ನಗರದ ಆಟದ ಮೈದಾನ, ಉದ್ಯಾನವನಗಳಲ್ಲಿ ನೆಲ ಹಾಸುಗಳನ್ನು ಹಾಕಿ ಮಣ್ಣೆ ಸಿಗದಂತೆ ಮಾಡಿದ್ದಾರೆ. ರಸ್ತೆಗಳು, ಪಾದಚಾರಿ ಮಾರ್ಗಗಳು, ಡಾಂಬಾರು, ಸಿಮೆಂಟ್ ಮಾಯವಾಗಿದೆ. ಹೀಗಾಗಿ ವಿಶ್ವ ಕೆಸರು ದಿನವು ಮಕ್ಕಳಿಗೆ ಪ್ರಕೃತಿಯೊಂದಿಗೆ ಮರು ಸಂಪರ್ಕ ಸಾಧಿಸಲು ಒಂದು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ. ಮಣ್ಣು ಮತ್ತು ಕೆಸರಿನಲ್ಲಿ ಆಟವಾಡುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಎಂದು ಹಲವು ಸಂಶೋಧನೆಗಳು ದೃಢಪಡಿಸಿವೆ. ಈ ನೈಸರ್ಗಿಕ ಸ್ಪರ್ಶದಿಂದ ಮಕ್ಕಳ ಇಂದ್ರಿಯಗಳು ವಿಕಸನಗೊಳ್ಳುತ್ತವೆ, ಸೃಜನಶೀಲತೆ ಅರಳುತ್ತದೆ ಹಾಗೂ ಪ್ರಕೃತಿಯ ಮೇಲಿನ ಪ್ರೀತಿ ಅವರಲ್ಲಿ ಆಳವಾಗಿ ಬೇರೂರುತ್ತದೆ. ಅದರ ಜೊತೆಗೆ ಮಣ್ಣಿನೊಂದಿಗೆ ಬೆರೆಯುವ ಮಕ್ಕಳು ಪ್ರಕೃತಿಯನ್ನು ಹೆಚ್ಚು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ಸಸ್ಯಗಳು, ಕೀಟಗಳು, ಮಳೆ ಮತ್ತು ಭೂಮಿಯ ಜೀವಚಕ್ರದ ಬಗ್ಗೆ ಅವರಲ್ಲಿ ಸಹಜ ಕುತೂಹಲ ಮೂಡುತ್ತದೆ. ಪರಿಸರ ಸಂರಕ್ಷಣೆಯ ಪಾಠಗಳು ಪುಸ್ತಕಗಳಿಗಿಂತಲೂ ಇಂತಹ ಪ್ರತ್ಯಕ್ಷ ಅನುಭವಗಳ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಮನಸ್ಸಿನಲ್ಲಿ ನೆಲೆಯೂರುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ದಿನವು ಕೇವಲ ಕೆಸರಿನಲ್ಲಿ ಆಟವಾಡುವ ಸಂಭ್ರಮ ಮಾತ್ರವಲ್ಲ, ಇದು ಮಕ್ಕಳ ಸಮಗ್ರ ಬೆಳವಣಿಗೆ ಮತ್ತು ಪರಿಸರ ಅರಿವಿನ ಮಹತ್ವವನ್ನು ನೆನಪಿಸುವ ಒಂದು ಸಾಮಾಜಿಕ ಸಂದೇಶವಾಗಿದೆ. ಮಕ್ಕಳ ಕೈಗಳಿಗೆ ಸ್ವಲ್ಪ ಮಣ್ಣು ಅಂಟಿದರೂ ಪರವಾಗಿಲ್ಲ, ಆದರೆ ಅವರ ಮನಸ್ಸು ಪ್ರಕೃತಿಯೊಂದಿಗೆ ಬೆಸೆದುಕೊಳ್ಳುವುದು ಅತ್ಯಂತ ಮುಖ್ಯ. ಆದ್ದರಿಂದ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಮೊಬೈಲ್, ಟಿವಿ ಪರದೆಗಳಿಂದ ಹೊರತಂದು ಮಣ್ಣಿನಲ್ಲಿ ಆಟವಾಡಲು ಪ್ರೋತ್ಸಾಹಿಸುವುದು ಇಂದಿನ ಅಗತ್ಯ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ಆಸಕ್ತಿ ತುಂಬಿದ ಬದುಕು. ನಮ್ಮ ದೈನಂದಿನ ಕಾರ್ಯಕ್ರಮ ಅಂದರೆ ಏನು? ಸರಳವಾಗಿ ಹೇಳುವುದಾದರೆ, ಕೆಲಸಕ್ಕೆ ಹೋಗುವುದು, ಮನೆಗೆ ಹಿಂತಿರುಗುವುದು, ಅಡುಗೆ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು, ಊಟ ಮಾಡುವುದು, ಟಿವಿ ಮುಂದೆ ಕುಳಿತುಕೊಳ್ಳುವುದು, ಮೊಬೈಲ್ ನೋಡುವುದು, ಹೀಗೆ ಅನೇಕ ಕೆಲಸಗಳು. ದಿನ ಇಷ್ಟೇ ಮಾಡಬೇಕಾ? ಬದಲಾಯಿಸಿಕೊಳ್ಳಲು ಏನು ಮಾಡಬೇಕು? ನಾವು ನಮ್ಮನ್ನು ವಿಕಸನಗೊಳಿಸುವ ಕೆಲಸದಲ್ಲಿ ಸ್ವಲ್ಪವಾದರೂ ತೊಡಗಿಸಿಕೊಳ್ಳಬೇಕು. ಅಂದರೆ ಒಂದಿಷ್ಟಾದರೂ ಬಿಡುವಿನ ಸಮಯವನ್ನು ನಮಗೆ ಆಸಕ್ತಿ ಇರುವ ಕಲೆ, ಸಾಮರ್ಥ್ಯ ಕಲಿಯಲು ಬಳಸಬೇಕು. ಈ ರೀತಿಯ ಕನಸುಗಳನ್ನು ಹೊಂದಿರುವುದು ತೃಪ್ತಿಕರ ಜೀವನ ನಡೆಸಲು ಬಹಳ ಮುಖ್ಯ. ಅವು ನಮ್ಮನ್ನು ನಿರಂತರವಾಗಿ ಉತ್ಸುಕತೆಯಿಂದ ಬದುಕಲು ಪ್ರೇರೇಪಿಸುತ್ತವೆ.
ಅವರವರ ಅಭಿರುಚಿಗೆ ತಕ್ಕ ಹಾಗೆ ವಿಷಯವನ್ನು ಆಯ್ಕೆ ಮಾಡಿಕೊಂಡು

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಡಿಲಲ್ಲಿ ಹರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬ ವಿಷಯ

ಹೇಳುವ ಮೂಲಕ ಕಲಿಕೆಯ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಅದು ಸಂಗೀತ, ಸಾಹಿತ್ಯ, ನೃತ್ಯ, ರಾಜಕೀಯ, ಇತಿಹಾಸ, ನಾಟಕ, ಹಣಕಾಸು, ಅರ್ಥಶಾಸ್ತ್ರ, ಕ್ರೀಡೆ, ಇತಿಹಾಸ, ಭೂಗೋಳ, ಯಾವುದೇ ವಿಷಯವಾಗಿರಬಹುದು. ಇಡೀ ದಿನದಲ್ಲಿ ಕನಿಷ್ಠ ಒಂದು ಗಂಟೆಗಳಾದರೂ ಈ ವಿಷಯ ಸಂಶೋಧಿಸಲು, ಕಲಿಯಲು, ನಮ್ಮ ಜ್ಞಾನವನ್ನು ಸುಧಾರಿಸಲು ಮೀಸಲಿಡಬೇಕು. ಸಣ್ಣದಾಗಿ ಪ್ರಾರಂಭಿಸಿ ಹೆಚ್ಚು ಆನಂದಿಸುವ ವಿಷಯಗಳಿಂದ ಪ್ರಾರಂಭಿಸಿ ಈ ಹಾದಿಯಲ್ಲಿ ಮುಂದುವರಿದು ಎಷ್ಟು ಬೇಕೋ ಅಷ್ಟೇ ಪ್ರಯತ್ನವನ್ನು ಮಾಡಿ. ಆ ಪ್ರಕ್ರಿಯೆ ಎಲ್ಲಕ್ಕಿಂತ ಆನಂದವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ನಮಗೆ ಆಸಕ್ತಿ ಇರುವ ಚಟುವಟಿಕೆಗಳನ್ನು ನಿರ್ಧರಿಸಿ ಅವುಗಳನ್ನು ಸಾಧಿಸಲು ನಿರಂತರ ಪ್ರಯತ್ನ ಜೀವನವನ್ನು ಖಂಡಿತ ಸಕಾರಾತ್ಮಕ ಗುರಿಯೆಡೆಗೆ ಸಾಗಲು ಪ್ರೇರೇಪಿಸುತ್ತದೆ. ಈ ರೀತಿ ಸಣ್ಣ ಸಣ್ಣ ಕಲಿಕೆ, ಬೆಳೆಯುವುದು, ಅಧ್ಯಯನ ಮಾಡುವುದು, ಆಸಕ್ತಿಯ ಚಟುವಟಿಕೆ ತಮ್ಮದಾಗಿಸಿಕೊಳ್ಳುವುದು ನಮ್ಮ ಮಾನಸಿಕ ಶಕ್ತಿಯನ್ನು ಹಿಗ್ಗಿಸಿ ವಿಕಸನಗೊಳ್ಳುವುದಲ್ಲದೆ ನಮ್ಮ ಕುಟುಂಬ, ಸ್ನೇಹಿತರು, ಸಮಾಜಕ್ಕೆ ಅನೇಕ ಕಾರ್ಯಗಳಲ್ಲಿ ನೆರವಾಗಲು ಅನುವುಗೊಳಿಸುತ್ತದೆ. ಪ್ರಿಯ ಕೇಳುಗರೆ, ಕೇಳಿದಷ್ಟೊತ್ತು ಮಣ್ಣಿನ ಮಡಿಲಲ್ಲಿ ಹರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಮಣ್ಣಿನ ಮಡಿಲಲ್ಲಿ ಅರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
0: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
0: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: URL ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
0: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
0: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
0: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆ.

0: ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಎಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023ರ G20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು 2ನೇ ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ಧಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ

0: ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. 2015 ಜುಲೈ 1 ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುತ್ತಿದೆ. ಕಳೆದ 1 ದಶಕದಲ್ಲಿ ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲ ಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. 2016-17 2,70,00,000 ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 ಹೆಕ್ಟೇರ್ ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ, ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1 ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಾಷ್ಟೀಯ ವೈದ್ಯರ ದಿನದ ಧ್ಯೇಯವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 1 ದಶಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ 2 ಪಟ್ಟು ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು

0: ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 194,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 171,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲಿ ಸ್ಟೇಟ್ನ ರಿವರ್ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ. ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ. ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ

0: ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
1: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ದಾಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಸದಾನಂದ, ನಿಮಗೆ ಇಂಗ್ಲಿಷ್ ಕಲಿಕೆಯನ್ನ ಸುಗಮಗೊಳಿಸುವ ಉದ್ದೇಶದಿಂದ ಈ ತರಗತಿಯನ್ನ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ನಡೆಸಿಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಕಲಿಕೆ ಅನ್ನೋದು ನಿರಂತರವಾದಂತಹ ಅಭ್ಯಾಸದ ಮೂಲಕ ಗಳಿಸಿಕೊಳ್ಳುವಂತಹ ಒಂದು ಕೌಶಲ ಅಂತ ಹೇಳಿ ನಾನು ನಿಮಗೆ ನನ್ನ ಎಲ್ಲ ತರಗತಿಗಳಲ್ಲೂ ಹೇಳ್ತಾ ಬಂದಿದ್ದೇನೆ. ಮತ್ತಿದನ್ನು ನೀವು ನೆನಪಿಟ್ಕೊಂಡಿರಬೇಕು. ಹಾಗೆ ನಿಮ್ಮ ಪುಸ್ತಕ ಮತ್ತು ಪೆನ್ನು ಸಿದ್ಧ ಇದೆಯಲ್ಲ, ಪುಸ್ತಕ ಮತ್ತು ಪೆನ್ ಇದ್ರೆ ಈ ತರಗತಿಯಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನೀವು ಬರೆದಿಟ್ಕೊಳ್ಳೋದು ಅನುಕೂಲ ಆಗತ್ತೆ. ಹೀಗೆ ಬರೆದಿಟ್ಕೊಂಡಂತಹ ಅಂಶವನ್ನು ಏನು ನೋಟ್ ಮಾಡಿಕೊಂಡಿರ್ತೀರಿ ಅದನ್ನು ದಿನಕ್ಕೆ ಒಮ್ಮೆಯಾದರೂ ಒಂದು ಬಾರಿಯಾದರೂ ಓದಿದ್ರೆ ಮತ್ತೊಮ್ಮೆ ಬರೆದ್ರೆ ನಿಮಗೆ ಆ ಒಂದು ಕಲಿಕಾಂಶ ಲರ್ನಿಂಗ್ ಪಾಯಿಂಟ್ ಅಥವಾ ಲರ್ನಿಂಗ್ ಫ್ಯಾಕ್ಟ್ ಏನಿರುತ್ತೆ, ಕಲಿಯುವಂತಹ ಒಂದು ಅಂಶ ಏನಿರುತ್ತೆ ಅದು ನಿಮ್ಮ ಮಿದುಳಿನಲ್ಲಿ ಸ್ಟೋರ್ ಆಗತ್ತೆ. ಈಗ ಮೊಬೈಲ್ನಲ್ಲಿ ನೀವು ಫೋಟೋಗಳನ್ನ ಹೇಗೆ ಸ್ಟೋರ್ ಮಾಡ್ತೀರೋ, ಹಾಡುಗಳನ್ನ ಹೇಗೆ ಸ್ಟೋರ್ ಮಾಡ್ತೀರೋ, ಹಾಗೆ ಭಾಷೆಗೆ ಸಂಬಂಧಪಟ್ಟಂತಹ ಜ್ಞಾನವನ್ನು ನಮ್ಮ ಮಿದುಳಿನಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದಾಗ ನಮಗದು ಬೇಕಾದಾಗ

ಹೋಗ್ತಾ ತೆಗೆದುಕೊಳ್ಳಿಕ್ಕೆ ಬರತ್ತೆ. ಹಾಗಾಗಿ ಈ ಕೆಲವು ಮುಖ್ಯವಾದಂತ ಅಂಶಗಳನ್ನ ನೀವು ಒಂದ್ ಕಡೆ ಬರೆದಿಟ್ಕೊಳ್ಳುವಂತ ಅಭ್ಯಾಸ ಹ್ಯಾಬಿಟ್ ಮಾಡ್ಕೊಳ್ಬೇಕು. ಅದು ಎಷ್ಟು ಅಭ್ಯಾಸ ಆಗ್ಬೇಕಪ್ಪ ಅಂತ ಹೇಳಿದ್ರೆ, ಮುಖ್ಯವಾದಂತ ವಿಷಯಗಳು ಯಾವುದೇ ವಿಷಯದಲ್ಲಿರ್ಬೋದು, ನೀವು ವಿದ್ಯಾರ್ಥಿಗಳಾಗಿ ಅದನ್ನ ಒಂದ್ ಕಡೆ ಬರೆದಿಟ್ಕೊಂಡು ದಿನಕ್ಕೆ ಒಮ್ಮೆ ಅದನ್ನ ಓದುವ ಮತ್ತೊಮ್ಮೆ ಬರೆಯುವ ಅಭ್ಯಾಸವನ್ನ ಮಾಡ್ಕೊಂಡ್ಬಿಟ್ರೆ ಪರೀಕ್ಷೆ ಅನ್ನೋದು ನೀರು ಕುಡಿದಷ್ಟು ಸುಲಭವಾಗಿ ನಿಭಾಯಿಸಬಹುದಾದಂತಹ ವ್ಯವಸ್ಥೆ ಆಗತ್ತೆ. ಎಕ್ಸಾಮ್ ಅನ್ನೋದು ಭಯ ಪಡಬೇಕಾದಂತ ವಿಷಯ ಆಗೋದಿಲ್ಲ. ಇದನ್ನೆಲ್ಲ ನೀವು ಮರಿಬಾರದು. ಹಾಗೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವುಡ್ ಮತ್ತು ಟಿಂಬರ್ ನಡುವಿನ ವ್ಯತ್ಯಾಸ ಏನು, ಅರ್ಥದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಮುಂದಿನ ತರಗತಿಯ ಹೊತ್ತಿಗೆ ಉತ್ತರವನ್ನ ಸಿದ್ಧಗೊಳಿಸಿಕೊಳ್ಳಿ ಅಂತ ನಾನು ನಿಮಗೆ ಹೇಳಿದ್ದೆ. ಬಹುಶಃ ಆ ಪದದ ಉತ್ತರವನ್ನ, ಆ ಪದದ ಅರ್ಥವನ್ನ ನೀವು ಹುಡುಕಿದ್ದೀರಿ, ಮರ್ತಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಒಂದು ವೇಳೆ ಮರ್ತಿದ್ರೆ ಈಗ ಆ ಪದದ ಚರ್ಚೆಯನ್ನ ಮತ್ತೆ ಮಾಡಿದಾಗ ನಿಮಗೆ ಆ ಪದದ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಅರ್ಥ ಆಗತ್ತೆ. ವುಡ್ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ WOULD ವುಡ್ ಅನ್ನುವಂತ ಒಂದು ಪದ ಇದೆ. ಸಾಮಾನ್ಯವಾಗಿ ವುಡ್ ಅನ್ನೋದನ್ನ ಸೌಜನ್ಯದ ಅಭಿವ್ಯಕ್ತಿಯಾಗಿ, ಪೊಲೈಟ್ನೆಸ್ ಅಂತ ಹೇಳಿದಾಗ ಇನ್ನೊಬ್ಬರನ್ನ ಮಾತಾಡಿಸಬೇಕಾದ್ರೆ ಗೌರವದಿಂದ ಸೌಜನ್ಯದಿಂದ ಮಾತಾಡಿಸುವಂತಹ ಒಂದು ಪದವಾಗಿ ವುಡ್ ಅನ್ನೋ ಪದವನ್ನ ಬಳಸ್ತೇವೆ. ವುಡ್ ಯು ಪ್ಲೀಸ್ ಕಮ್ ಹಿಯರ್, ಈ ಅರ್ಥದಲ್ಲಿ ಬಳಸ್ತೇವೆ. ಇಂಗ್ಲಿಷ್ ನಲ್ಲಿ ಮತ್ತೊಂದು ಪದ ಇದೆ, WOOD ವುಡ್. ವುಡ್ ಅಂತ ಹೇಳಿದಾಗ ಇದು ನಾಗರಹೊಳೆ ಬಂಡೀಪುರ ಅರಣ್ಯದ ಅಂಚಿನಲ್ಲಿ ಇರುವಂತ ನಿಮ್ಗಳಿಗೆ, ಸರ್ಗೂರು ಮತ್ತೆ HD ಕೋಟೆ ಭಾಗದಲ್ಲಿರುವಂತವರಿಗೆ ದೊಡ್ಡ ಮರಗಳ ಪರಿಚಯ ಇದೆ. ಸ್ವಲ್ಪ ದೂರ ಹೋದ್ರೆ ನಿಮ್ಮ ಊರಿಂದ, ನಿಮ್ಮ ಹಾಡಿಯಿಂದ ನಿಮಗೆ ದಟ್ಟವಾದಂತ ಕಾಡು ಸಿಗತ್ತೆ. ಅಲ್ಲಿರುವ ಮರಗಳು, ಟ್ರೀ ಏನಿದೆ ಅದನ್ನ ತರಿಸಿದಾಗ ನಾವು ಅದನ್ನ ವುಡ್ ಅಂತ ಹೇಳ್ತೇವೆ. WOOD ವುಡ್ ಮರ. ಈ ಮರವನ್ನ ನಾವು ಮನೆಯ ಉಪಯೋಗಕ್ಕೆ ಬಳಸಿದಾಗ, ಅಂದ್ರೆ ಬಾಗಿಲಿಗೋ ಕಿಟಕಿಗೋ ಅಥವಾ ಮೇಜು ಕುರ್ಚಿ ಮಂಚ ಈ ರೀತಿಯ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಬಳಸಿದಾಗ ಅದನ್ನ ಟಿಂಬರ್ ಅಂತ ಹೇಳ್ತಾರೆ. ಸೊ ಟ್ರೀಯಿಂದ ವುಡ್ ಬರುತ್ತೆ. ಆ ವುಡ್ ಅನ್ನ ನಾವೇನ್ ಮಾಡ್ಬೋದು, ಒಲೆಗೆ ಸೌದೆಯಾಗಿ, ಅದನ್ನ ಫೈರ್ ವುಡ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ. ಸೌದೆಯಾಗಿ ಬಳಸಿದಾಗ ಅದು ಫೈರ್ ವುಡ್ ಆಗತ್ತೆ. ಮರವನ್ನ ಕತ್ತರಿಸಿ ನೀವು ಆ ಮರದ ಅಂಶವನ್ನ ಹೊರಗೆ ತಂದ್ರೆ ವುಡ್, ಅದನ್ನ ಸೌದೆಯಾಗಿ ಬಳಸಿದ್ರೆ ಫೈರ್ ವುಡ್, FIRE ಫೈರ್ ವುಡ್. ನೀವು ಅದೇ ಮರದ ಈ ಭಾಗವನ್ನ ಮನೆಯ ಏನು ಸಾಧನಗಳನ್ನ ಸಿದ್ಧ ಮಾಡ್ಲಿಕ್ಕೆ ಬಳಸಿದಾಗ ಅದೇನಾಗತ್ತೆ, ಟಿಂಬರ್ ಅಂತ ಆಗತ್ತೆ, ಮರಂಪು ಅಂತ ಆಗತ್ತೆ. ಸೊ ವುಡ್ ಅನ್ನೋ ಪದ ಮತ್ತೆ ಟಿಂಬರ್ ಅನ್ನೋ ಪದದ ಅರ್ಥವನ್ನ ನಿಮಗೆ ಹುಡುಕ್ಲಿಕ್ಕೆ ಹೇಳಿದ್ದೆ. ಹೀಗೆ ಪದದ ಅರ್ಥ, ಅದರ ಬಳಕೆ ಮತ್ತದರ ಉಚ್ಚಾರಣೆ, ಹಾಗೆ ಇಂಗ್ಲಿಷ್ ನಲ್ಲಿ ಅದನ್ನ ಬರೆಯುವ ಸ್ಪೆಲ್ಲಿಂಗ್ ವಿಧಾನ ಪೂರ್ತಿ ನಮಗೆ ಗೊತ್ತಾದ್ರೆ ಅದನ್ನ ವೊಕ್ಯಾಬ್ಯುಲರಿ, ಪದ ಸಂಪತ್ತು ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಪರಿಚಯ ಇರುವಂತಹ ಪದಗಳ ಗುಂಪಾಗತ್ತೆ. ಸಾಮಾನ್ಯ ಇಂಗ್ಲಿಷ್ ಭಾಷೆಯಲ್ಲಿ ಒಂದು 10,000 ಪದಗಳನ್ನ ಪರಿಚಯ ಮಾಡಿಕೊಂಡು ಅದರ ಬಳಕೆ, ಉಚ್ಚಾರಣೆ ಮತ್ತದರ ಸ್ಪೆಲ್ಲಿಂಗ್ ಇವುಗಳ ಬಗ್ಗೆ ನಮ್ಮಲ್ಲಿ ಇಷ್ಟತೆ ಇತ್ತು ಅಂತ ಹೇಳಿದ್ರೆ ಆಗ ಆ ವೊಕ್ಯಾಬ್ಯುಲರಿ ನಮ್ಮಲ್ಲಿ ಇದೆ ಅಂತ ಹೇಳಿ ಅರ್ಥ. ಹಣ ಇದ್ರೆ ಹೇಗೆ ನಾವು ಶ್ರೀಮಂತರು, ರಿಚ್ ಅಂತ ಹೇಳ್ತೀವೋ ಹಾಗೆ ಒಂದು ಭಾಷೆಯಲ್ಲಿ ನಮಗೆ ಪದಗಳ ಬಳಕೆಯ ಸಾಧ್ಯತೆ ಹೆಚ್ಚಿದ್ರೆ ಆ ಭಾಷೆಯಲ್ಲಿ ನಾವು ಶ್ರೀಮಂತರಾಗಿರ್ತೇವೆ, ರಿಚ್ ಆಗಿರ್ತೇವೆ. ಇಂಗ್ಲಿಷ್ ಭಾಷೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಭಾಷೆಯ ಬಳಕೆಯ ಶ್ರೀಮಂತಿಕೆ ನಮ್ಮ ದುಡಿಮೆಯ ಸಾಧ್ಯತೆಯನ್ನು ಕೂಡ ಹೆಚ್ಚುತ್ತೆ. ಹಾಗಾಗಿ ಹೆಚ್ಚು ದುಡಿಮೆ ಮಾಡಲಿಕ್ಕೆ ಅವಕಾಶಗಳು ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಬದುಕಿನಲ್ಲಿ ಶ್ರೀಮಂತಿಕೆ ಸಹಜವಾಗಿ ಬರುತ್ತೆ. ಹಾಗಾಗಿ ಈ ಪದಗಳ ಪರಿಚಯ ಮಾಡಿಕೊಳ್ಳುವಂಥದ್ದು, ವೊಕ್ಯಾಬ್ಯುಲರಿ ಅನ್ನ ಹೆಚ್ಚಿಸಿಕೊಳ್ಳುವಂತ ಕೆಲಸನೂ ನಾವು ಯಾರು ನಿಲ್ಲಿಸದೆ ಮುಂದುವರಿಸಬೇಕು. ನಿಮ್ಮ ಇಂಗ್ಲಿಷ್ ಪಠ್ಯಪುಸ್ತಕಗಳು ಏನಿದಾವೆ, ಟೆಕ್ಸ್ಟ್ ಬುಕ್ ಏನಿದಾವೆ, ಅವು ಪದಗಳನ್ನ ಪರಿಚಯ ಮಾಡಿಕೊಳ್ಳಿಕ್ಕಿರುವಂತ ಒಳ್ಳೆಯ ಸಾಧನಗಳು, ಒಳ್ಳೆಯ ಟೂಲ್.

ಒಳ್ಳೆಯ ರೆಫರೆನ್ಸ್ ಅಂತ ಹೇಳ್ತೀವಿ, ರೆಫರೆನ್ಸ್ ಬುಕ್ಸ್ ಕನ್ನಡದಲ್ಲಿ ಆಕರಗಳು ಅಂತ ಹೇಳಿ ಹೇಳ್ತಾರೆ. ಸೊ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಒಂದು ಪದದ ಪರಿಚಯವನ್ನ ಹೆಚ್ಚು ವಿಶಾಲವಾಗಿ ಮಾಡಿಕೊಡ್ತೇನೆ. ಆ ಪದದ ಪರಿಚಯ ನಿಮಗೆ ಇದೆ, ಕನ್ನಡ ಮಾಧ್ಯಮದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೂ ಸಹ ಈ ಪದ ಗೊತ್ತಿದೆ. ಆ ಪದ ಯಾವುದು ಅಂತ ಹೇಳಿದ್ರೆ ದ, THE ದ. ಈ ಪದದ ಪರಿಚಯ ನಿಮಗೆ ಇದೆ ಅಲ್ವಾ? ಆದ್ರೆ ಈ ಪದ ತುಂಬಾ ಸರಿ ನಮಗೆ ಗೊಂದಲ ಮಾಡುತ್ತೆ, ಕನ್ಫ್ಯೂಷನ್ಗೆ ಕಾರಣ ಆಗುತ್ತೆ. ಹೇಗಪ್ಪ ಈ ಪದನ ಬಳಸೋದು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದಾಗ, ಕ್ಲಾಸ್ ಅಲ್ಲಿ ಟೀಚರ್ ಏನಾದರೂ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ಕನ್ಫ್ಯೂಷನ್ಗೆ ಕಾರಣ ಆಗ್ಬಿಡುತ್ತೆ. ಅದಕ್ಕೆ ಒಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ದ ಅನ್ನುವ ಪದ ಇದೆಯಲ್ಲ, ಇದಕ್ಕೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಇಂಥದ್ದೇ ಪದ ಅಂತ ಹೇಳೋದು ಸ್ವಲ್ಪ ಕಷ್ಟ. ಈಗ ಉದಾಹರಣೆಗೆ ಟ್ರೀ ಅಂತ ಹೇಳಿದ್ರೆ ಮರ ಅಂತ ಹೇಳ್ಬಿಡ್ಬೋದು, ಎಲಿಫೆಂಟ್ ಅಂತ ಹೇಳಿದ್ರೆ ಆನೆ ಅಂತ ಹೇಳ್ಬೋದು, ರೋಡ್ ಅಂತ ಹೇಳಿದಾಗ ರಸ್ತೆ ಅಂತ ಹೇಳ್ಬೋದು. ಆದ್ರೆ ದ ಅಂತ ಹೇಳಿದಾಗ ಇಂಥದ್ದೇ ಒಂದು ಪದ ಅಂತ ಹೇಳೋದು ಕಷ್ಟ ಆಗತ್ತೆ. ಯಾಕಂದ್ರೆ ಈ ದ ಪದದ ಬಳಕೆ ನಮ್ಮ ಭಾಷೆಯಲ್ಲಿ ಇಲ್ಲ. ಇದನ್ನ ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದ್ರೆ ದ ಪದದ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಂತ ಹೇಳಿ ಇದು ಕಷ್ಟದ ಪದ ಏನಲ್ಲ, ಸುಲಭನೆ. ಪ್ರತಿನಿತ್ಯ ನಾವು ಇದನ್ನ ಬಳಸ್ತಾ ಹೋಗ್ತೇವೆ. ಇದರ ಜೊತೆಗೆ ನಾವು ಯಾವಾಗ್ಲೂ ಬಳಸುವಂತಹ ಇನ್ನೆರಡು ಪದಗಳಿದಾವೆ, ಎ ಮತ್ತು ಆನ್ ಅಂತ ಹೇಳಿ. ಈ ಎ, ಆನ್ ಮತ್ತು ದ, ಈ ಮೂರು ಪದಗಳನ್ನ ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ಸ್ ಅಂತ ಹೇಳಿ ಹೇಳ್ತಾರೆ. ಎ, ಆನ್ ಒಂದು ಗುಂಪಿಗೆ ಸೇರತ್ತೆ, ದ ಅನ್ನೋದು ಇನ್ನೊಂದು ಗುಂಪಿಗೆ ಸೇರತ್ತೆ. ಈ ದ ಪದದ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದನ್ನ ನಾಮಪದಗಳ ಜೊತೆ ಬಳಸ್ತೇವೆ. ನೌನ್ ಅಂತ ಹೇಳಿದಾಗ ಒಂದನ್ನ ಹೆಸರಿಸುವಂತಹ ಪದ ಏನಿರುತ್ತೆ ಅದನ್ನ ನೌನ್ ಅಂತ ಹೇಳ್ತೇವೆ. ಈಗ ಟ್ರೀ ಅಂತ ಹೇಳಿದ್ವಿ, ಒಂದು ಜೀವಿಯ ಹೆಸರು ಟ್ರೀ. ಎಲಿಫೆಂಟ್ ಅಂತ ಹೇಳ್ತೇವೆ, ಒಂದು ಪ್ರಾಣಿಯ ಹೆಸರು ಎಲಿಫೆಂಟ್. ಸೊ ಹೀಗೆ ನಾಮಪದ ನೌನ್ ಅಂತ ಹೇಳಿದಾಗ ಒಂದನ್ನ ಗುರುತಿಸುವಂತಹ ಕೆಲಸವನ್ನ, ಹೆಸರಿಸುವಂತಹ ಕೆಲಸವನ್ನ ಮಾಡುತ್ತೆ. ಈ ದ ಪದವನ್ನ ಯಾವ ನೌನಿನ ಜೊತೆ ಬಳಸೋದು ಅಂತ ಹೇಳಿದಾಗ ಸ್ವಲ್ಪ ಸ್ಪಷ್ಟತೆ ಬೇಕಾಗತ್ತೆ. ಹೇಗಪ್ಪ ಇದನ್ನ ಬಳಸೋದು ಅಂತ ಹೇಳಿದ್ರೆ, ನಾವು ಎಲ್ಲಾ ಸಂದರ್ಭದಲ್ಲಿ ಆ ಒಂದು ನಾಮಪದ ನೌನ್ ಒಂದೇ ಒಂದು, ಓನ್ಲಿ ಒನ್ ಅಂತ ಹೇಳಿ ಪರಿಗಣಿಸಿದಾಗ ಅಂತಹ ನೌನಿನ ಜೊತೆ ದ ಪದವನ್ನ ಸೇರಿಸಿ ಬಳಸ್ತೇವೆ. ಈಗ ಉದಾಹರಣೆಗೆ ಆಕಾಶ, ಸ್ಕೈ ಅಂತ ಹೇಳ್ತೇವೆ. ಪ್ರಪಂಚದಲ್ಲಿ ಎಲ್ಲಾ ಕಡೆ ನೀವೆಲ್ಲೇ ಹೋದ್ರೂ ಕೂಡ ಆಕಾಶವನ್ನ ಒಂದು ಅಂತ ತಗೊಳ್ತೇವೆ, ಸ್ಕೈ, ದ ಸ್ಕೈ ಅಂತ ಹೇಳಿ ಯಾವಾಗ್ಲೂ ಹೇಳ್ತೇವೆ. ಹಾಗೆ ದ ಸನ್, ಸೂರ್ಯ ಅನ್ನುವಂತ ನಕ್ಷತ್ರ ಒಂದೇ, ಸೊ ದ ಸನ್. ಉದಾಹರಣೆಗೆ ನೀವು ಹೀಗೂ ತಗೊಳ್ಬಹುದು, ದ ಸನ್ ಈಸ್ ಎ ಸ್ಟಾರ್. ನೋಡಿ, ಸ್ಟಾರ್ ಅಂತ ಹೇಳಿದಾಗ ಬಿಲಿಯನ್ಸ್ ಆಫ್ ಸ್ಟಾರ್ಸ್, ಕೋಟಿಗಳ ಲೆಕ್ಕದಲ್ಲಿ ನಕ್ಷತ್ರಗಳಿದ್ದಾವೆ. ಅದರಲ್ಲಿ ಒಂದು ನಕ್ಷತ್ರವನ್ನ ಮಾತ್ರ ನಾವು ಸನ್ ಅಂತ ಕರಿತೇವೆ. ಹಾಗಾಗಿ ದ ಸನ್, ಇಲ್ಲಿ ಸ್ಪೆಲ್ಲಿಂಗ್ನ ಬಗ್ಗೆ ಸ್ವಲ್ಪ ಜೋಪಾನ, ನಾವಿಲ್ಲಿ ಎಸ್ ಒ ಎನ್ ಸನ್ ಬಗ್ಗೆ ಮಾತಾಡ್ತಾ ಇಲ್ಲ, ಎಸ್ ಯು ಎನ್ ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದ ಸನ್ ಈಸ್ ಎ ಸ್ಟಾರ್. ಹಾಗೆ ದಿ ಅರ್ತ್ ಈಸ್ ಎ ಪ್ಲಾನೆಟ್, ಗ್ರಹಗಳು, ಸೌರ ವ್ಯೂಹದಲ್ಲಿ, ಸೌರ ವ್ಯವಸ್ಥೆನಲ್ಲಿ ಗ್ರಹಗಳು ಇದಾವೆ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಒಂದು ಗ್ರಹವನ್ನ ಮಾತ್ರ ನಾವು ಭೂಮಿ ಅಂತ ಹೇಳಿ ಕರಿತೇವೆ, ದ ಅರ್ತ್ ಈಸ್ ಎ ಪ್ಲಾನೆಟ್. ನೋಡಿ, ಈ ಎರಡು ವಾಕ್ಯಗಳನ್ನ, ಈ ಎರಡು ಉದಾಹರಣೆಗಳನ್ನ ಏನ್ ತಗೊಂಡ್ವಿ, ಇದನ್ನ ಕನ್ನಡದಲ್ಲಿ ಏನಪ್ಪ ಹೇಗೆ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಸೂರ್ಯ ಒಂದು ನಕ್ಷತ್ರ, ಭೂಮಿ ಒಂದು ಗ್ರಹ ಅಂತ ಹೇಳಿ ಹೇಳ್ಬಿಡ್ತೇವೆ. ನೋಡಿ, ಇಲ್ಲಿ ಒಂದು ನಕ್ಷತ್ರ ಒಂದು ಗ್ರಹ ಅಂತ ಹೇಳಿದಾಗ ಎ ಪದ ಇಂಗ್ಲಿಷ್ ನಲ್ಲಿ ಬಳಕೆ ಆಗತ್ತೆ, ಎ ಸ್ಟಾರ್, ಎ ಪ್ಲಾನೆಟ್. ಹಾಗಾಗಿ ಎ ಅಂತ ಹೇಳಿದ್ರೆ ಒಂದು ಅನ್ನುವ ಪದ ಅಂತ ಹೇಳಿ ಕನ್ನಡದಲ್ಲಿ ಅಂದಾಜು ಮಾಡಬಹುದು, ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಸುಲಭ ಆಗತ್ತೆ. ಆದ್ರೆ ಈ ದ ಅನ್ನೋದಿದೆ ನೋಡಿ,

ಸನ್ ಅಂತ ಹೇಳಿದ್ವಿ, ದ ಅರ್ತ್ ಅಂತ ಹೇಳಿದ್ವಿ. ಆದರೆ ಕನ್ನಡದಲ್ಲಿ ಭೂಮಿ, ಸೂರ್ಯ ಅಂತಷ್ಟೇ ಬಳಕೆ ಆಗತ್ತೆ. ಅಲ್ಲಿ ದ ಪದದ ಬಳಕೆ ಆಗಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ದ ಪದದ ಬಳಕೆ ಇಂಗ್ಲಿಷ್ನಲ್ಲಿ ಏನಾಗತ್ತಲ್ಲ, ಆ ರೀತಿ ನಾವು ಕನ್ನಡದಲ್ಲಿ ಬಳಕೆಯನ್ನ ಮಾಡೋದಿಲ್ಲ. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತ ವಿಚಾರ. ಸೊ ದ ಅಂತ ಹೇಳಬೇಕಾದ್ರೆ ಸಾರ್ವಕಾಲಿಕವಾಗಿ ಎಲ್ಲಾ ಕಡೆಯೂ ಕೂಡ ಯಾವುದನ್ನ ನಾವು ಒಂದೇ ಒಂದು ಅಂತ ಭಾವಿಸಿರ್ತೀವೋ, ಪರಿಗಣಿಸಿರ್ತೀವೋ, ಅದರ ಜೊತೆಗೆ ದ ಪದವನ್ನ ಸೇರಿಸ್ತೇವೆ. ಹಾಗಾಗಿ ದ ಗಾಡ್ ಅಂತ ಹೇಳಿ ಹೇಳ್ತೇವೆ. ಸೊ ದೇವರು, ದ ಗಾಡ್. ನೀವು ದೇವರಿಗೆ ಬೇರೆ ಬೇರೆ ಹೆಸರನ್ನ ಇಟ್ಟಿದ್ದಿರಬಹುದು. ದೇವನೊಬ್ಬ ನಾಮ ಹಲವು ಅಂತ ಹೇಳಿ ಕನ್ನಡದಲ್ಲಿ ಒಂದು ಮಾತಿದೆ. ದೇವರೊಬ್ಬರೇ, ಆದ್ರೆ ನಾವು ಕರೆಯೋದಿಕ್ಕೆ ಹೆಸರುಗಳನ್ನ ನಾಮ ಹಲವು ಅಂತ ಹೇಳಿ ಒಂದು ವಾಕ್ಯವನ್ನ ಕನ್ನಡದಲ್ಲಿ ಹೇಳ್ತೇವೆ. ಸೊ ಹಾಗೆ ದೇವರು ಅನ್ನೋದು ಒಂದೇ, ನೀವು ಆ ದೇವರಿಗೆ ಬೇರೆ ಬೇರೆ ಹೆಸರನ್ನ ಇಟ್ಟು ಕರಿತೀರಿ. ಸೊ ಹಾಗಾಗಿ ದ ಗಾಡ್. ಹೀಗೆ ಯೂನಿವರ್ಸಲಿ ಒಂದೇ ಒಂದು, ಓನ್ಲಿ ಒನ್ ಅಂತ ಹೇಳಿ ನಾವು ಪರಿಗಣಿಸಿದಾಗ ಅದನ್ನ ನಾವೇನ್ ಮಾಡ್ತೇವೆ, ದ ಪದದ ಜೊತೆಗೆ ಬಳಕೆ ಮಾಡ್ತೇವೆ. ಯಾವ ನಾಮ ಪದವನ್ನ ಒಂದೇ ಒಂದು, ಯೂನಿವರ್ಸಲಿ ಓನ್ಲಿ ಒನ್ ಅಂತ ಹೇಳಿ ನಾವು ಪರಿಗಣಿಸಿರ್ತೀವೋ, ಅಂತಹ ನಾಮಪದಗಳ ಜೊತೆ ದ ಪದದ ಬಳಕೆ ಆಗತ್ತೆ. ಇದು ಒಂದು ಕಂಡೀಷನ್. ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗತ್ತಲ್ಲ, ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ. ಇದನ್ನ ಮತ್ತೆ ಓದ್ಕೋಬೇಕು, ಒಂದೆರಡು ಬಾರಿ ಬರಿಬೇಕು. ಆಗ ದ ಪದದ ಬಳಕೆಯ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಕಡಿಮೆ ಆಗತ್ತೆ, ಅಥವಾ ಕನ್ಫ್ಯೂಷನ್ ಪೂರ್ತಿ ಇಲ್ಲದ ಹಾಗೆ ಆಗತ್ತೆ. ನಂತರ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಇರುವಂತಹ ನಾಮಪದದ ಜೊತೆಗೆ ನಾವು ದ ಪದವನ್ನ ಬಳಸ್ತೇವೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಶಾಲೆಯಲ್ಲಿ ಒಬ್ಬರೇ ಒಬ್ಬರು ಹೆಡ್ ಮಾಸ್ಟರ್ ಇರ್ತಾರೆ, ಹೆಡ್ ಮೇಡಮ್ ಇರ್ತಾರೆ, ಹೆಡ್ ಮಿಸ್ಟ್ರೆಸ್ ಇರ್ತಾರೆ. ಸೊ ಹಾಗಾಗಿ ನೀವು ಇಂಗ್ಲಿಷ್ನಲ್ಲಿ ರಜಾ ಅರ್ಜಿಯನ್ನ ಬರೆಯೋದಾದ್ರೆ, ಲೀವ್ ಲೆಟರ್ ಅನ್ನ ಬರೆಯೋದಾದ್ರೆ, ದ ಹೆಡ್ ಮಾಸ್ಟರ್, ದ ಹೆಡ್ ಮಿಸ್ಟ್ರೆಸ್, ದ ಹೆಡ್ ಟೀಚರ್ ಅಂತ ಹೇಳಿ ಬರೀತೀರಿ. ಸೊ ಒಂದು ಸ್ಕೂಲ್ ಅಂತ ಹೇಳಿದಾಗ, ಒಂದು ಶಾಲೆ ಅಂತ ಹೇಳಿದಾಗ ಇಬ್ರು ಮೂರು ಜನ ಟೀಚರ್ಸ್ ಇರ್ತಾರೆ, ಆದ್ರೆ ಒಬ್ಬರೇ ಹೆಡ್ ಮಾಸ್ಟರ್ ಅಥವಾ ಹೆಡ್ ಮಿಸ್ಟ್ರೆಸ್ ಇರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಿ, ದ ಹೆಡ್ ಮಾಸ್ಟರ್, ದ ಹೆಡ್ ಮಿಸ್ಟ್ರೆಸ್ ಅಂತ ಹೇಳಿ ಬರೀತೀರಿ. ಸೊ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಇರುವಂತಹ ನೌನ್ ಇದ್ದಾಗ ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ದ ಪದವನ್ನ ಬಳಕೆ ಮಾಡ್ತೇವೆ. ನೋಡಿ, ಇದನ್ನು ಸ್ವಲ್ಪ ನೀವು ವಿಸ್ತರಿಸಿ ನೋಡಿದಾಗ, ಸರ್ಗೂರು ತಾಲೂಕು, ಹಾಗೆ ಹೆಚ್ ಡಿ ಕೋಟೆ ತಾಲೂಕು, ಈ ತಾಲೂಕಲ್ಲಿ ಒಬ್ಬರು ತಹಸೀಲ್ದಾರ್ ಇರ್ತಾರೆ. ಸೊ ತಹಸೀಲ್ದಾರ್ ಅಂತ ನಾವೇನು ಒಬ್ಬ ಅಧಿಕಾರಿಯನ್ನ ಹೇಳ್ತೀವಲ್ಲ, ಅವರು ಒಬ್ಬರೇ ಇರ್ತಾರೆ, ಒಂದು ತಾಲೂಕಿಗೆ ಒಬ್ಬರೇ ಇರ್ತಾರೆ. ಹಾಗಾಗಿ ದ ತಹಸೀಲ್ದಾರ್ ಅಂತ ಹೇಳಿ ಬಳಕೆ ಮಾಡ್ತೇವೆ. ಹಾಗೆ ಮೈಸೂರು ಜಿಲ್ಲೆಯನ್ನ ನೀವು ತಗೊಂಡ್ರೆ, ಒಂದು ಜಿಲ್ಲೆಗೆ ಒಬ್ರು ಡಿಸ್ಟ್ರಿಕ್ಟ್ ಕಮಿಷನರ್ ಇರ್ತಾರೆ, ಡಿ ಸಿ ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಕಮಿಷನರ್, ದ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಹೇಳಿ ನಾವು ಹೇಳ್ತೇವೆ. ಹಾಗೆ ಕರ್ನಾಟಕನ ನೀವು ತಗೊಂಡಾಗ, ಇಲ್ಲಿ ಒಬ್ರು ಚೀಫ್ ಮಿನಿಸ್ಟರ್ ಇರ್ತಾರೆ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿ ಹೇಳ್ತೇವೆ. ಹಾಗೆ ದ ಗವರ್ನರ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ. ಹಾಗೆ ಇಂಡಿಯಾನ ನೀವು ತಗೊಂಡ್ರೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ನೋಡಿ, ಹೀಗೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಅಂತ ನಾವು ಗುರುತಿಸಿರುವಂತಹ ನಾಮಪದಗಳ ಜೊತೆಗೆ ನಾವೇನ್ ಬಳಸ್ತೇವೆ, ದ ಪದವನ್ನ ಬಳಸ್ತೇವೆ. ಹಾಗೆ ಅಮೆರಿಕ ದೇಶ ಗೊತ್ತು ನಿಮಗೆ, ಅಲ್ಲಿ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ, ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ ಪ್ರೈಮ್ ಮಿನಿಸ್ಟರ್ ಆಫ್ ಆಸ್ಟ್ರೇಲಿಯಾ. ಸೊ ಹೀಗೆ ದ ಪದವನ್ನ ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದಿರುವಂತದ್ದು. ಈಗ ನೀವು ನಿಮ್ಮ ಕ್ಲಾಸ್ ರೂಮ್ ಅನ್ನ ತಗೊಂಡ್ರೆ, ನೀವು ದಿನನಿತ್ಯ ಪಾಠ ಕೇಳುವಂತ ಕ್ಲಾಸ್ ರೂಮ್ ಅನ್ನ ನೀವು ತಗೊಂಡ್ರೆ, ಸಾಮಾನ್ಯವಾಗಿ ನಿಮ್ಮ ಕ್ಲಾಸ್ ರೂಮಿಗೆ ಒಂದು ಬಾಗಿಲಿರುತ್ತೆ. ಸೊ ಹಾಗಾಗಿ ದ ಡೋರ್. ಸಾಮಾನ್ಯವಾಗಿ ನೀವು ಐದನೇ ತರಗತಿಯಿಂದ ಮುಂದಕ್ಕೆ ಓದ್ತಾ ಇದ್ರೆ, ಐದನೇ ತರಗತಿಯಿಂದ ಮುಂದೆ ಓದ್ತಾ ಇದ್ರೆ, ಸಾಮಾನ್ಯವಾಗಿ ನಿಮ್ಮ ತರಗತಿಯಲ್ಲಿ

ಒಂದು ಬೋರ್ಡ್ ಇರುತ್ತೆ, ಹಲಗೆ ಬ್ಲಾಕ್ ಬೋರ್ಡ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಗ್ರೀನ್ ಬೋರ್ಡ್ ಅನ್ನು ಕೂಡ, ಹಸಿರು ಹಲಗೆಯನ್ನು ಕೂಡ ಬಳಸ್ತಾರೆ. ಸೊ ದ ಬ್ಲಾಕ್ ಬೋರ್ಡ್, ಈಗ ಪಾಠ ಮಾಡ್ತಾ ಇರ್ತಾರೆ, ಟೀಚರ್ ಹೇಳ್ತಾರೆ ಲುಕ್ ಅಟ್ ದ ಬ್ಲಾಕ್ ಬೋರ್ಡ್, ಲುಕ್ ಅಟ್ ದ ಬ್ಲಾಕ್ ಬೋರ್ಡ್, ಬೋರ್ಡ್ ಕಡೆಗೆ ನೋಡಿ ಅಂತ ಹೇಳ್ತಾರೆ. ಅವಾಗ ನಿಮಗೆ ಯಾವ ಗೊಂದಲನೂ ಇಲ್ಲ, ಯಾಕಂದ್ರೆ ಇರೋದು ಒಂದೇ ಬೋರ್ಡು, ದ ಬ್ಲಾಕ್ ಬೋರ್ಡ್ ಅಂತ ಹೇಳ್ತಾರೆ. ಹಾಗೆ ನಿಮ್ ತರಗತಿನಲ್ಲಿ ಒಂದಕ್ಕಿಂತ ಹೆಚ್ಚು ಕಿಟಕಿಗಳಿರುತ್ತೆ, ವಿಂಡೋ ಇರುತ್ತೆ. ಸೊ ನಿಮ್ಗೆ ಒಬ್ರು ಟೀಚರು ಕ್ಲೋಸ್ ದ ವಿಂಡೋ ಅಂತ ಹೇಳಿದ್ರೆ ನಿಮಗೆ ಪ್ರಶ್ನೆ ಬರುತ್ತೆ, ಯಾವ ವಿಂಡೋ ಕ್ಲೋಸ್ ಮಾಡಬೇಕು ಸರ್, ವಿಚ್ ವಿಂಡೋ ಸರ್ ಅಂತ ನೀವು ಕೇಳಬೇಕಾಗತ್ತೆ, ಯಾಕಂದ್ರೆ ಒಂದಕ್ಕಿಂತ ಹೆಚ್ಚಿದೆ. ಅದೇ ನಿಮ್ಮ ಟೀಚರ್ ಕ್ಲೋಸ್ ದ ಡೋರ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕ್ಲಾಸ್ ರೂಮ್ ಅಲ್ಲಿ ಒಂದು ಬಾಗಿಲಿರುತ್ತೆ, ಒಂದು ಡೋರ್ ಇರುತ್ತೆ, ಹಾಗಾಗಿ ಕ್ಲೋಸ್ ದ ಡೋರ್ ಅಂತ ಹೇಳಿದಾಗ ನಿಮಗೆ ಯಾವ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಹೀಗೆ ನೀವು ದ ಪದವನ್ನ ತಗೊಂಡಾಗ ನಿರ್ದಿಷ್ಟ ಸನ್ನಿವೇಶದಲ್ಲಿ ಇನ್ ಅ ಗಿವನ್ ಸಿಚುವೇಶನ್ ಓನ್ಲಿ ಒನ್ ಆಗಿರುವಂತಹ ನಾಮಪದದ ಜೊತೆಗೆ ನೀವು ದ ಅನ್ನ ಬಳಸ್ತೀರಿ. ಈಗ ಉದಾಹರಣೆಗೆ ನಿಮ್ಮ ಕ್ಲಾಸ್ ನಲ್ಲಿ ಒಂದೇ ಒಂದು ಫ್ಯಾನ್ ಇದೆ ಅಂತ ಹೇಳಿದ್ರೆ ದ ಫ್ಯಾನ್, ಒಂದು ಟೇಬಲ್ ಇದೆ ಅಂತ ಹೇಳಿದ್ರೆ ದ ಟೇಬಲ್. ಸೊ ಹೀಗೆ ಇನ್ ಅ ಗಿವನ್ ಸಿಚುವೇಶನ್, ಒಂದು ಸಂದರ್ಭದಲ್ಲಿ ಒಂದೇ ಒಂದು ಇರುವಂತಹ ನಾಮಪದದ ಜೊತೆಗೆ ನಾವೇನ್ ಮಾಡಬೇಕಾಗತ್ತೆ, ದ ಪದವನ್ನ ಬಳಕೆ ಮಾಡಬೇಕಾಗತ್ತೆ, ಗೊತ್ತಲ್ವಾ? ಈಗ ಈ ದ ಪದ ಬಳಕೆ ಮಾಡುವಂತ ಮೂರನೆಯ ಸನ್ನಿವೇಶ ಒಂದಿದೆ. ಆ ಮೂರನೆಯ ಸನ್ನಿವೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದದ ಬಗ್ಗೆ ಮತ್ತೆ ಮಾತಾಡೋದಾದ್ರೆ ಅಥವಾ ಆ ನಾಮಪದವನ್ನ ಮತ್ತೆ ಬಳಕೆ ಮಾಡೋದಾದ್ರೆ, ಆ ಎರಡನೇ ಬಾರಿ ಬಳಕೆ ಮಾಡಿದಾಗ ನಾವು ಅದರ ಜೊತೆಗೆ ದ ಪದವನ್ನ ತಗೊಳ್ತೀವಿ. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಬಹುದು ನೋಡಿ, ಒಂದು ಉದಾಹರಣೆಯನ್ನ ಹೇಳ್ತೇನೆ. ಐ ಸಾ ಎ ಮ್ಯಾನ್ ಟುಡೆ, ದ ಮ್ಯಾನ್ ವಾಸ್ ವೆರಿ ಟಾಲ್. ನಾನಿವತ್ತು ಒಬ್ಬ ಮನುಷ್ಯನ್ ನೋಡಿದೆ, ಆ ಮನುಷ್ಯ ತುಂಬಾ ಎತ್ತರಕ್ಕಿದ್ದ. ದ ಮ್ಯಾನ್ ವಾಸ್ ವೆರಿ ಟಾಲ್. ಐ ಸಾ ಅ ಮ್ಯಾನ್, ದ ಮ್ಯಾನ್ ವಾಸ್ ವೆರಿ ಟಾಲ್. ಯೆಸ್ಟರ್ಡೇ ಐ ಸಾ ಅನ್ ಎಲಿಫೆಂಟ್, ದ ಎಲಿಫೆಂಟ್ ವಾಸ್ ಹ್ಯೂಜ್, ದ ಎಲಿಫೆಂಟ್ ಹ್ಯಾಡ್ ಲಾಂಗ್ ಟಸ್ಕರ್ಸ್. ಯೆಸ್ಟರ್ಡೇ ಐ ಸಾ ಅನ್ ಎಲಿಫೆಂಟ್, ನಿನ್ನೆ ಒಂದು ಆನೆ ನೋಡಿದೆ, ಆ ಆನೆ ದೊಡ್ಡದಿತ್ತು ಅಥವಾ ಆ ಆನೆಗೆ ಉದ್ದವಾದ ಕೋರೆ ಇತ್ತು ಅಂತ ಹೇಳಿ ನಾವು ಹೇಳ್ಬೋದು. ಸೊ ದ ಎಲಿಫೆಂಟ್ ಅಂತ ಹೇಳಿ ಎರಡನೇ ಬಾರಿ ಹೇಳ್ತೇವೆ. ಸೊ ಮೊದಲನೇ ಬಾರಿ ಅನ್ ಎಲಿಫೆಂಟ್ ಅಂತ ಹೇಳ್ತೇವೆ, ಎರಡನೇ ಬಾರಿ ದ ಎಲಿಫೆಂಟ್ ಅಂತ ಹೇಳಿ ಬಳಸ್ತೇವೆ. ತಾತ್ತಿದ್ಯಾ? ಸೊ ಇಲ್ಲಿ ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದವನ್ನ ಕುರಿತು ನಾವು ಮಾತಾಡಬೇಕಾದ್ರೆ ಆ ಎರಡನೇ ಬಾರಿ ಏನಾಗಿರುತ್ತೆ, ದ ಪದವನ್ನ ಬಳಕೆ ಮಾಡಬೇಕಾಗತ್ತೆ. ಸೊ ಹೀಗೆ ದ ಪದವನ್ನ ಬಳಸುವಂತ ಮೂರು ಸನ್ನಿವೇಶಗಳನ್ನ ನಾನು ನಿಮಗೆ ಹೇಳಿದ್ದೇನೆ. ಒಂದು, ಸಾರ್ವಕಾಲಿಕವಾಗಿ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಸಂದರ್ಭದಲ್ಲಿಯೂ ಒಂದೇ ಒಂದು ಅಂತ ಹೇಳಿ ನಾವು ಪರಿಗಣಿಸಿರುವ ನೌನಿನ ಜೊತೆಗೆ ಏನ್ ಮಾಡ್ತೇವೆ, ದ ಅನ್ನ ಬಳಸ್ತೇವೆ. ದ ಸ್ಕೈ, ದಿ ಅರ್ತ್, ದ ಸನ್ ಅಂತ ಹೇಳಿ ಹೇಳ್ತೇವೆ. ಇದು ಒಂದು ಭಾಗ. ಎರಡನೇ ಭಾಗ ಏನ್ ಹೇಳುತ್ತೆ, ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ ನಾಮಪದದ ಜೊತೆಗೆ ನಾವೇನ್ ಮಾಡ್ತೇವೆ, ದ ಪದವನ್ನ ಬಳಸ್ತೇವೆ. ಉದಾಹರಣೆಗೆ ಶುಭಂ ಗಿಲ್ ಈಸ್ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಇಂಡಿಯಾದ ಕ್ರಿಕೆಟ್ ಟೀಮ್ ಅಂತ ತಗೊಂಡಾಗ ಗಿಲ್ ಈಸ್ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಹಾಗೆ ರಜತ್ ಪಟ್ಟಿದಾರ್ ಈಸ್ ದ ಕ್ಯಾಪ್ಟನ್ ಆಫ್ RCB ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ದ ಕ್ಯಾಪ್ಟನ್ ಆಫ್ RCB, ಹಾಗೆ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಇಲ್ಲಿ ಏನಾಗ್ತಾ ಇದೆ, ಯಾವುದೋ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಒಂದು ನಿರ್ದಿಷ್ಟವಾದ ಕ್ರಿಕೆಟ್ ಟೀಮಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಓನ್ಲಿ ಒನ್ ಇನ್ ಅ ಗಿವನ್ ಸಿಚುವೇಶನ್. ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ತಗೊಂಡಾಗ ಅಲ್ಲಿ ಒಬ್ರು ಕ್ಯಾಪ್ಟನ್ ಇರ್ತಾರೆ. ಸೊ ಹಾಗಾಗಿ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇನ್ನೊಂದು ಸನ್ನಿವೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಾಮಪದವನ್ನ ಒಮ್ಮೆ ಬಳಸಿ ಮತ್ತೆ ಅದೇ ನಾಮಪದದ ಬಗ್ಗೆ

ನಾವು ಮಾತಾಡೋದಾದಾಗ ಎರಡನೇ ಬಾರಿ ಬಳಕೆ ಮಾಡಬೇಕಾದ್ರೆ ದ ಪದವನ್ನು ನಾವು ಬಳಕೆ ಮಾಡ್ತೇವೆ. ಇದಿಷ್ಟು ನಿಮಗೆ ಅರ್ಥ ಆಯ್ತಲ್ವಾ? ಇದನ್ನ ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಮತ್ತೆ ಬರೆದಿಟ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಂಜೆ ಹೊತ್ತಿಗೆಲ್ಲ, ಇವತ್ತು ಈ ಕ್ಲಾಸ್ ಕೇಳಿದ್ದೀರಿ ಬೆಳಗ್ಗೆ, ಸಂಜೆ ಹೊತ್ತಿಗೆ

ನಿಮಗೆ ಪೂರ್ತಿ ಮುಗ್ತೋಗಿರತ್ತೆ. ಮತ್ತೆ ಕೆಲವರಿಗೆ ಅಲ್ಪ ಸ್ವಲ್ಪ ನೆನಪಿರತ್ತೆ, ಆದರೆ ಪೂರ್ತಿ ಕನ್ಫ್ಯೂಷನ್ ಆಗೋಗುತ್ತೆ. ಹಾಗಾಗಿ ಒಮ್ಮೆ ಕ್ಲಾಸಲ್ಲಿ ನೀವು ಇದನ್ನು ಕೇಳ್ಕೊಂಡಾಗ ಒಂದು ಕಡೆ ಬರೆದಿಟ್ಕೊಂಡ್ಬಿಡೋದು ಒಳ್ಳೆಯದು. ದ ಬಳಕೆಯ ಮೂರು ನಿಯಮಗಳನ್ನು, ಮೂರು ಸಂದರ್ಭಗಳನ್ನು ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಅದನ್ನು ಒಂದು ಕಡೆಗೆ ಬರೆದಿಟ್ಕೊಂಡಿದ್ರಿ. ಆ ಬರೆದಿಟ್ಕೊಂಡಿರೋದನ್ನು ಉದಾಹರಣೆ ಸಹಿತ ದಿನಕ್ಕೆ ಒಮ್ಮೆಯಾದರೂ ಓದಬೇಕು, ಒಂದು ಬಾರಿಯಾದರೂ ಬರಿಬೇಕು. ಹಾಗೆ ಈ ವಾರ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಈ THE ಪದವನ್ನ ಬ ಅಂತ ಉಚ್ಚರಿಸಬೇಕಾ, ದಿ ಅಂತ ಉಚ್ಚರಿಸಬೇಕಾ? ಒಂದು ವೇಳೆ ದ ಮತ್ತು ದಿ ಎರಡೂ ರೀತಿಯಲ್ಲೂ ಉಚ್ಚರಿಸ್ತೀವಿ ಅಂತಾದ್ರೆ ಯಾವ ಸಂದರ್ಭದಲ್ಲಿ ದ ಅಂತ ಹೇಳಿ ಉಚ್ಚರಿಸಬೇಕು, ಪ್ರನೌನ್ಸ್ ಮಾಡಬೇಕು? ಇನ್ನು ಯಾವ ಸಂದರ್ಭದಲ್ಲಿ ದಿ ಅಂತ ಹೇಳಿ ಪ್ರನೌನ್ಸ್ ಮಾಡಬೇಕು, ಉಚ್ಚರಿಸಬೇಕು ಅಂತ ಹೇಳಿ ತಿಳಿದುಕೊಂಡಿರ್ತೀರಾ? ಮುಂದಿನ ತರಗತಿನಲ್ಲಿ ಇದರ ಬಗ್ಗೆ ಮತ್ತೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ದ ದಿ ಇದರ ನಡುವಿನ ವ್ಯತ್ಯಾಸ ಏನು, ಯಾವ ಸಂದರ್ಭದಲ್ಲಿ ದ ಅಂತ ಬಳಕೆ ಆಗಬೇಕು, ಯಾವ ಸಂದರ್ಭದಲ್ಲಿ ದಿ ಅಂತ ಬಳಕೆ ಆಗಬೇಕು, ಇದು ನನ್ನ ಪ್ರಶ್ನೆ. ಮುಂದಿನ ತರಗತಿನಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಣ. ಅಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ದಾಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು

0: ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
3: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
4: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ಜಾನಪದ ಸೊಗಡಿನ ಕಾರ್ಯಕ್ರಮ

ಕೇಳುಗರೆ, ಇದುವರೆಗೂ ಜಾನಪದ ಗೀತೆಗಳನ್ನು ಕೇಳಿದಿರಿ. ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ.

0: ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇರುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಕೇಂದ್ರಾಚನ ಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ.

ಚತುರ್ಮುಖ ಬ್ರಹ್ಮದೇವರಿಗೆ ದೂತನಾದ ಶಂಕೂಕರ್ಣನೆಂಬ ದೇವದೂತನೇ ಬ್ರಹ್ಮದೇವರ ಶಾಪರೂಪದ ಅನುಗ್ರಹ ಪಡೆದು ಕೃತಿಯುಗದಲ್ಲಿ ಪ್ರಹ್ಲಾದ ರಾಜರಾಗಿ ಜನಿಸಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪೂರ್ಣಾನುಗ್ರಹ ಪಡೆದು ನಂತರ ತ್ರೇತಿಯಲ್ಲಿ ವಿಭೀಷಣನಾಗಿ ಶ್ರೀರಾಮಚಂದ್ರ ದೇವರ ಅನುಗ್ರಹ ಪಡೆದು ದ್ವಾಪರ ಯುಗದಲ್ಲಿ ಬಾಕ್ಲೀಕ ರಾಜನಾಗಿ ಮತ್ತೆ ಕಲಿಯುಗದಲ್ಲಿ ಶ್ರೀಮದ್ ವ್ಯಾಸತೀರ್ಥರಾಗಿ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹವನ್ನು ಪಡೆದು ಮತ್ತೆ ಕಲಿಯುಗದಲ್ಲಿ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿ ತಮ್ಮ ಅಪಾರವಾದ ತಪಸ್ಸಿನ ಫಲವನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿ ಅಳಿಯುತ್ತಾ ಬಂದಿರುವ ಮಹಾಮಹಿಮರು, ಅನಂತ ಗುಣ ಸಂಪನ್ನರು, ಅಪರೋಕ್ಷ ಜ್ಞಾನಿಗಳು, ಸರ್ವಜನ ಧರಣಿಯರಾದ, ಕಲಿಯುಗದ ಕಾಮಧೇನು ಎಂದು ಪ್ರಖ್ಯಾತರಾದ ಶ್ರೀ ಗುರುಸಾರ್ವಭೌಮರು, ಶಂಕು ಕರ್ಣಾಖ್ಯ ದೇವಸ್ತು.

ಎಂಬ ಪ್ರಮಾಣ ರೀತ್ಯ ಆಶಂಕೂಕರ್ಣನೇ ಶೇಷಾವೇಶದಲ್ಲಿ ಶ್ರೀಶನ ಕಂಬದಿ ತೋರಿಸಿದಾತನೆ, ತಾಸು ಮಾನದಿ ನರಸಿಂಹನ ಪೂಜೆಗೆ ತಾಸು ಬಿಡದೆ ಆಸೆ ತೀರಿಸಿದಾತನೆ, ಈಸು ಮಹಿಮೆಗೆ ವ್ಯಾಸನಾಮಕರಣ ಇದ್ದಾರೆ ಮಹಾತ್ಮನಾದ ಶ್ರೀ ವಿಜಯದಾಸರು. ದೇವರೆಂದ್ರೆ ತಿರುಪತಿಯ ತಿಮ್ಮಪ್ಪ, ಗುರುವೆಂದ್ರೆ ಮಂತ್ರಾಲಯ ರಾಘಪ್ಪ ಎಂಬ ನನ್ನುಡಿಯಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಿಕರ ಸ್ಥಳ ಕುಂಭಕೋಣೆ. ಕ್ರಿಸ್ತ ಶಕ ಸುಮಾರು 13ನೇ ಶತಮಾನ. ಕುಲದಲ್ಲಿ ಮಾಧ್ವ ವೈಷ್ಣವರು, ಗೌತಮ ಗೋತ್ರೋದ್ಭವರು. ಈ ವಂಶದಲ್ಲಿ ಜನಿಸಿ ಬಂದ ಕೃಷ್ಣ ಭಟ್ಟರೆಂಬುವರು ನಮ್ಮ ಕಥಾನಾಯಕರಿಗೆ ಪ್ರಪಿತಾಮಹರಾಗಬೇಕು. ವೇದಾಧ್ಯಯನ ಸಂಗೀತದಲ್ಲೂ ಅದರಲ್ಲೂ ವೀಣಾವಾದನ ಪ್ರವೀಣರು. ಇವರಿಗೆ ವೀಣಾ ಕೃಷ್ಣ ಭಟ್ಟರೆಂದು ಹೆಸರಾಯಿತು. ದೇಶ ಸಂಚಾರ ಮಾಡಿಕೊಂಡು ವಿಜಯನಗರಕ್ಕೆ ಬಂದಿದ್ದಾರೆ. ವಿಜಯನಗರದ ರಾಜ ಕಲಾವಂತರಿಗೆ ಆಶ್ರಯದಾತನಾಗಿದ್ದ. ಕೃಷ್ಣ ಭಟ್ಟರು ದೊಡ್ಡ ವಿದ್ವಾಂಸರು, ತುಂಬಾ ಹಣ ಸಂಪಾದನೆ ಮಾಡಿದ್ದಾರೆ, ರಾಜಾಶ್ರಯ ಪಡೆದಿದ್ದಾರೆ. ಇವರು ಅಂತಿಮ ಕಾಲದಲ್ಲಿ ಒಬ್ಬ ಮಗನನ್ನು ಪಡೆದಿದ್ದಾರೆ. ಅವರ ಹೆಸರೇ ಕನಕಾಚಲ ಭಟ್ಟ. ತಂದೆಯಂತೆ ಪ್ರಖ್ಯಾತರಾಗಿ ವೇದ ಮತ್ತು ಗಾಯನವನ್ನು ಸಹ ಕಲಿಸುತ್ತಿದ್ದರು. ಇವರು ಅಂತಿಮ ಕಾಲದಲ್ಲಿ ಒಬ್ಬ ಮಗನನ್ನು ಪಡೆದಿದ್ದಾರೆ. ಅವರ ಹೆಸರೇ ತಿಮ್ಮಣ್ಣ ಭಟ್ಟರು. ತಿಮ್ಮಣ್ಣ ಭಟ್ಟರು ದೊಡ್ಡ ಪಂಡಿತರಾದರೂ ವಿಜಯನಗರ ಸಂಸ್ಥಾನವು ಹಾಳಾದುದರಿಂದ ಕಾಂಚೀಪುರ ಸಮೀಪದಲ್ಲಿರುವ ಭುವನಗಿರಿ ಎಂಬಲ್ಲಿಗೆ ವಾಸಕ್ಕೆ ಬಂದಿದ್ದಾರೆ. ಈತನ ಪತ್ನಿ ಹೆಸರು ಗೋಪಮ್ಮ. ಗಳಿಸಿದ ಆಸ್ತಿಯೆಲ್ಲ ಕರಗುತ್ತಾ ಬಂತು. ಮಕ್ಕಳಿಲ್ಲದ ಚಿಂತೆ ಒಂದಲ್ಲದೆ ಬೇರಾವ ಚಿಂತೆಯೂ ಆ ದಂಪತಿಗಳಿಗೆ ಇರಲಿಲ್ಲ. ಹಲವು ದೇವರಿಗೆ ಹರಕೆ ಹೊತ್ತಿದ್ದಾರೆ, ವ್ರತೋಪವಾಸಾದಿಗಳನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರವಾಗಿ ಚಿಂತಿಸಿ ಚಿಂತಿಸಿ ಬಳಲಿ ಬೆಂಡಾಗಿದ್ದಾರೆ. ಚಿಂತೆಯು ಲೋಕದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದ ಚಿಂತೆ ಉಂಟೇ ಉಂಟು. ಕೆಲವರಿಗೆ ಮದುವೆ ಆಗ್ಲಿಲ್ವಲ್ಲ ಅನ್ನೋ ಚಿಂತೆ, ಕೆಲವರಿಗೆ ಮಕ್ಕಳಾಗ್ಲಿಲ್ವಲ್ಲ ಅನ್ನೋ ಚಿಂತೆ, ಅಂಗಡಿ ಇಟ್ಟವರಿಗೆ ಸರಿಯಾಗಿ ವ್ಯಾಪಾರವಾಗ್ಲಿಲ್ವಲ್ಲ ಅನ್ನೋ ಚಿಂತೆ, ಅರಮನೆ ಇದ್ದವನಿಗೂ ನೆರಮನೆ ಚಿಂತೆ ಅಂತಾರೆ. ಚಿತೆಗೂ ಚಿಂತೆಗೂ ಒಂದು 0 ಮಾತ್ರ ವ್ಯತ್ಯಾಸ. ಚಿತೆಯು ಜೀವಿಲ್ಲದ ಶ್ರವವನ್ನು ಸುಡುತ್ತದೆ, ಆದರೆ ಚಿಂತೆಯು ಜೀವುಳ್ಳ ದೇಹವನ್ನೇ ದಹಿಸಿ ಬಿಡುತ್ತದೆ. ಚಿಂತೆಯು ಲೋಕದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ತಿಮ್ಮಣ್ಣ ಭಟ್ಟರು ಗೋಪಮ್ಮನವರು ತಿರುಪತಿಗೆ ಯಾತ್ರೆ ಬಂದು ಶ್ರೀನಿವಾಸನನ್ನ ನೋಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರವಾಗಿ ಕಣ್ಣೀರು ಸುರಿಸುತ್ತಾ ಶ್ರೀನಿವಾಸನ ಸ್ತೋತ್ರ ಮಾಡ್ತಾ ಇದ್ದಾರೆ.

ಜನ ಮಕ್ಕಳಾಯಿತು, ಒಂದು ಹೆಣ್ಣು ಮತ್ತೊಂದು ಗಂಡು. ಹೆಣ್ಣು ಮಗುವಿನ ಹೆಸರು ವೆಂಕಮ್ಮ ಅಂತ ಹೆಸರಿಟ್ಟಿದ್ದಾರೆ, ಗಂಡು ಮಗುವಿನ ಹೆಸರು ಗುರುರಾಜ ಅಂತ ನಾಮಕರಣ ಮಾಡಿದ್ದಾರೆ. ವೆಂಕಮ್ಮ ದೊಡ್ಡವಳಾಗುತ್ತಿದ್ದಂತೆಯೇ ಮಧುರೈಯ ಲಕ್ಷ್ಮೀ ನರಸಿಂಹಾಚಾರ್ಯರೊಂದಿಗೆ ವಿವಾಹವಾಯಿತು. ವೆಂಕಮ್ಮ ಮದುವೆಯಾಗಿ ಗಂಡನ ಮನೆ ಸೇರಿದ್ದಾಳೆ, ಉಳಿದವನು ಗುರುರಾಜ ಒಬ್ಬನೇ ಮಗ. ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ ಎಂಬ ಲೋಕದ ಗಾಥೆಯಂತೆ ಮತ್ತೊಬ್ಬ ಮಗನಿಗೋಸ್ಕರವಾಗಿ ಪುನಃ ತಿರುಪತಿಗೆ ಯಾತ್ರೆ ಬಂದು ಶ್ರೀನಿವಾಸನ ಸೇವೆಯನ್ನು ಮಾಡಿ ಆತನಿಗೆ ಎಲ್ಲ ಉತ್ಸವವನ್ನು ಮಾಡಿಸಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ.

ನಮಸ್ತೆ. ಯೋಗೀಂದ್ರ ಪೃತ್ಪದ್ಮ ಶೃಂಗ ಶುಭಂಗ ಸುಚರಿತ್ರ ಮಿತ್ರ ಭರೇತ್ರ ಧರಿತ್ರ ಮನೋಲ್ಲಾಸದಾನ ಪ್ರಿಯ ಶ್ರೀ ಶ್ರೀ ಶ್ರೀ ಶ್ರೀನಿವಾಸ ಸಿರಿಕೊಂಡವಾಸ ನರಸಿಂಹಾವತ.

ದಂಪತಿಗಳಿಬ್ರು ನಿದ್ರಾಸಕ್ತರಾಗಿದ್ದಾರೆ. ಶ್ರೀನಿವಾಸ ಸ್ವಪ್ನದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ತಿಮ್ಮಣ್ಣ ಭಟ್ಟರಿಗೆ. ತಿಮ್ಮಣ್ಣ ಭಟ್ಟ, ಈಗ ನನ್ನ ಅನುಗ್ರಹದಿಂದ ನಿನಗೊಬ್ಬನು ಮಗನು ಜನಿಸುತ್ತಾನೆ. ಅವನು ಲೋಕದಲ್ಲಿ ಪ್ರಖ್ಯಾತನಾಗುತ್ತಾನೆ, ಲೋಕದಲ್ಲಿ ಪೂಜ್ಯತನಾಗುತ್ತಾನೆ, ಅವನಿಂದ ಲೋಕ ಕಲ್ಯಾಣವಾಗುತ್ತೆ ಅಂತ ಹೇಳಿ ಅಂತರ್ಧಾನನಾಗಿದ್ದಾನೆ. ಸ್ವಪ್ನ ವೃತ್ತ ಅಂತವನ್ನ ಹೆಂಡತಿಗೆ ಹೇಳ್ತಾ ಇದ್ದಾರೆ. ಗೋಪಮ್ಮ ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದಾಳೆ. ನಮಗೂ ಸ್ವಪ್ನ ಆಗತ್ತೆ, ಬರೀ ಕೆಟ್ ಕೆಟ್ ಸ್ವಪ್ನ. ನಮ್ಗಾಗೋ ಸ್ವಪ್ನ ಅಂದ್ರೆ ಬಾವಿಗೆ ಬಿದ್ದು ಸತ್ತಂತೀಯೋ, ನಮ್ಮ ಹೆಣವನ್ನು ನಾವೇ ಹೊತ್ತುಕೊಂಡು ಹೋಗುತ್ತಿರುವಂತೀಯೋ. ಕೆಲವರು ಮಲಕೋಬೇಕಾದ್ರೆ ಭೂತದ್ದೋ ಪಿಶಾಚಿದೋ ಕತೆ ಪುಸ್ತಕ ಓದ್ತಾರೆ, ಮೂಗಿನ ಮೇಲೆ ಇಟ್ಕೊಂಡು ಮಲಕೊಂಡ್ಬಿಡ್ತಾರೆ. ಸಮರಾತ್ರಿಯಲ್ಲಿ ಒಂದು ಭೂತಾನ ಪಿಶಾಚಿನ ಬಂದು ಮೂಗ್ ತಿಂತಾ ಇರೋ ಹಾಗೆ ಸ್ವಪ್ನ ಆಗತ್ತೆ. ಆಗ ಅಮ್ಮ ಅಂತ ಎದ್ದು ಕೂಗ್ತಾರೆ, ಅಯ್ಯೋ ದರಿದ್ರು ಮುಂಡೆ ಇದೆ, ಎಲ್ಲೋ ಕೆಟ್ಟ ಜಾಗಕ್ಕೆ ಹೋಗಿ ಹೆದರ್ಕೊಂಡು ಬಂದಿದೆ ಅಂತ ಹೇಳಿ ಚಿಟ್ಟಿಗೆ ಹಾಕೋದು, ಯಂತ್ರ ಕಟ್ಟೋದು ಮಾಡ್ತಾರೆ. ಮಲಗುವ ಮುನ್ನ ಭಗವದ್ ದರ್ಶನ ಮಾಡಿ ಮಲಗಿದರೆ, ಭಗವನ್ ನಾಮ ಸಂಕೀರ್ತನೆ ಮಾಡಿ ಮಲಗಿದರೆ ಯಾವ ದುಸ್ವಪ್ನಗಳು ಉಂಟಾಗಲ್ಲ. ಕೆಲವರಿಗೆ ಸುಸ್ವಪ್ನ, ಕೆಲವರಿಗೆ ದುಸ್ವಪ್ನ ಅಂತ ಉಂಟಾಗುತ್ತೆ. ಆದ್ರೆ ತಿಮ್ಮಣ್ಣ ಭಟ್ಟರು ಗೋಪಮ್ಮನವರು ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಯರಿಗೆ ಕೆಲವು ಬಯಕೆಗಳು ಉಂಟಾಗತ್ತೆ. ಕೆಲವರಿಗೆ ಹುಣಸೆಕಾಯಿ ಮಾವಿನಕಾಯಿ ತಿನ್ನೋ ಬಯಕೆ, ಇನ್ನು ಕೆಲವರಿಗೆ ಕೆಮ್ಮಣ್ಣು ತಿನ್ನೋ ಬಯಕೆ, ಇನ್ನು ಕೆಲವು ಗರ್ಭಿಣಿ ಸ್ತ್ರೀಯರಿಗೆ ದಿನಕ್ಕೆ 3 ಶೋ ಸಿನಿಮಾ ನೋಡೋ ಬಯಕೆ. ಗರ್ಭಿಣಿ ಸ್ತ್ರೀಯರು ದೈವ ಭಕ್ತರಾಗಿರಬೇಕು, ಸದ್ಗ್ರಂಥಾವಲೋಕನದಿಂದ ಪುಣ್ಯ ಪುರುಷರ ಜೀವನ ಚರಿತ್ರೆ ಓದುತ್ತಿರಬೇಕು, ಶುಚಿರ್ಭೂತರಾಗಿರಬೇಕು, ದೇವತಾ ಸಂದರ್ಶನ ಪಡೆಯಬೇಕು ಇತ್ಯಾದಿಗಳಿಂದ ಸತ್ಸಂತಾನ ಪ್ರಾಪ್ತವಾಗುತ್ತದೆ. ಆದರೆ ಗೋಪಮ್ಮನವರಿಗೆ ಯಾವ ಕೆಟ್ಟ ಬಯಕೆಗಳು ಉಂಟಾಗಲಿಲ್ಲ. ಸರ್ವದಾ ಹರಿನಾಮ ಸ್ಮರಣೆ, ಹರಿಭಕ್ತಿ, ಹರಿಪೂಜಾದಿಗಳಲ್ಲಿ ಕಾಲ ಕಳೀತಾ ಇದ್ದಾಳೆ. ನವಮಾಸಗಳು ತುಂಬಿ ಬಂತು. ಒಂದು ಶುಭ ದಿವಸದಲ್ಲಿ ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಇಂತು ಶ್ರೀ ರಾಘವೇಂದ್ರರು ಅವತರಿಸಿದ್ದಾರೆ. 10 ದಿವಸ ಕಳೆದು 11ನೇ ದಿವಸ ಮಗುವಿಗೆ ತೊಟ್ಟಲು ಶಾಸ್ತ್ರ ಬಹಳ ವೈಭೋಗದಲ್ಲಿ ನಡೀತಾ ಇದೆ. ಮೊದಲು ಗುಂಡಪ್ಪನನ್ನ ಮಲಗಿಸಬೇಕು ಅಂತ ಕೆಲವು ವೃದ್ಧ ಮುತ್ತೈದೆಯರು ಸೂಚನೆ ಕೊಟ್ಟಿದ್ದಾರೆ. ಗುಂಡಪ್ಪನ ಜೋಗುಳವನ್ನ ಹಾಡ್ತಾ ಇದ್ದಾರೆ. ಜೋ ಜೋ

ಗುಂಡಪ್ಪನ ಜೋಗಳ ಹಾಡಿ ನಂತರ ಈ ಮಗುವನ್ನ ತೊಟ್ಟಲಲ್ಲಿ ಮಲಗಿಸಿ ಮುತ್ತೈದೆಯರು ಲಾಲಿಯನ್ನ ಹಾಡಿದ್ದಾರೆ. ವೆಂಕಟೇಶನ ಅನುಗ್ರಹದಿಂದ ಜನಿಸಿದ ಕಾರಣ ಈ ಮಗುವಿಗೆ ವೆಂಕಟ ಭಟ್ಟ ಅಂತ ಹೆಸರಿಟ್ಟಿದ್ದಾರೆ. ಆಗಮಿಸಿದ್ದ ಭೂಸರೋತ್ತಮರು ಮಗುವನ್ನ ಆಶೀರ್ವದಿಸಿದ್ದಾರೆ. ತಿಮ್ಮಣ್ಣ ಭಟ್ಟರನ್ನ ಗೋಪಮ್ಮನವ್ರನ್ನ ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ. ಶ್ರೀರಾಮನಾಮವೆಂಬ ಪ್ರಸಾದವೆಂಬ ಬಾಯಿಬೆಣ್ಣಿಯನ್ನಿಟ್ಟಿದ್ದಾರೆ. ರಾಘವೇಂದ್ರ ಅವತರಿಸಿದ ಮೇಲೆ ಭೂಸರೋತ್ತಮರೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ಭಗವನ್ ನಾಮಸ್ಮರಣೆ ಮಾಡ್ತಾ ಇದ್ರು. ಇಲ್ಲಿಗೆ ತಿಮ್ಮಣ್ಣ ಭಟ್ರು ವಿಜಯನಗರ ಬಿಟ್ಟು 12 ವರ್ಷವಾಗಿತ್ತು. ವೆಂಕಟ ಭಟ್ಟನಿಗೆ 3ನೇ ವರ್ಷ ವಯಸ್ಸು. ಚೌಲ ಅಕ್ಷರಾಭ್ಯಾಸವಾಯಿತು. ಹಿರಿಯ ಮಗನಾದ ಗುರುರಾಜನಿಗೆ ಸಕಾಲದಲ್ಲಿ ವಿವಾಹವೂ ಆಯಿತು. ಸಂಸಾರವು ದೊಡ್ಡದಾಗಿ ಬೆಳೆಯುತ್ತಾ ಬಂತು. ದಾರಿದ್ರ್ಯ ಮತ್ತು ವೃದ್ಧಾಪ್ಯದಿಂದ ಶರೀರದಲ್ಲಿ ಶಕ್ತಿ ಕುಗ್ಗುತ್ತಾ ಬಂತು. ಒಪ್ಪತ್ತಿನ ಗ್ರಾಸಕ್ಕೂ ಕಠಿಣವೆನಿಸ ಹತ್ತಿತು. ಕಡು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ ತಿಮ್ಮಣ್ಣ ಭಟ್ಟರು. ಅದೇ ರೀತಿಯಾಗಿ ಚಿಂತಾಕ್ರಾಂತರಾಗಿ ಕಡು ದಾರಿದ್ರ್ಯವನ್ನು ಅನುಭವಿಸಲಾರದೆ ವ್ಯಾಧಿಗ್ರಸ್ತರಾಗಿದ್ದಾರೆ. ಏನೇನು ಔಷಧಿ ತಗೊಂಡ್ರು ಗುಣಮುಖವಾಗುವ ಚಿಹ್ನೆಯೂ ತೋರಲಿಲ್ಲ. ಒಂದ್ ದಿವಸ ಮಕ್ಕಳನ್ನು ಸಮೀಪಕ್ಕೆ ಕರೆದಿದ್ದಾರೆ. ಗುರುರಾಜ, ವೆಂಕಟ ಭಟ್ಟ, ನನ್ನ ಸಾವಿಗೋಸ್ಕರವಾಗಿ ದುಃಖ ಪಡಬೇಡಿ. ಆ ವಾಸುದೇವನಲ್ಲಿ ದೃಢವಾದ ಭಕ್ತಿಯನ್ನಡಿ. ಹರಿ ಕೃಷ್ಣ ವಾಸುದೇವ ಎನ್ನುತ್ತಾ ದೈವಾಧೀನರಾಗಿದ್ದಾರೆ. ತಿಮ್ಮಣ್ಣ ಭಟ್ಟರ ಅಂತ್ಯಕ್ರಿಯೆಗಳೆಲ್ಲವೂ ಸಾಂಗೋಪಾಂಗವಾಗಿ ನೆರವೇರಿತು. ಗುರುರಾಜ ಮತ್ತು ವೆಂಕಟ ಭಟ್ಟ ತಂದೆಯ ಸೇವೆಯನ್ನು ನಿಷ್ಠೆಯಿಂದ ನೆರವೇರಿಸಿದ್ದಾರೆ. ಗುರುರಾಜ ಬಹಳ ಕಷ್ಟದಲ್ಲಿ ಸಂಸಾರ ನಿರ್ವಹಣೆ ಮಾಡುತ್ತಾ ತಮ್ಮನಾದ ವೆಂಕಟ ಭಟ್ಟನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಭಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಗೆ ಹೋಗಿ ಬಿಟ್ಟು ಬಂದಿದ್ದಾನೆ. ಭಾವನ ಮನೆಯಲ್ಲಿ ವೆಂಕಟ ಭಟ್ಟನಿಗೆ 18 ವರ್ಷಗಳ ಕಾಲ ವಿದ್ಯಾಭ್ಯಾಸಂಗ ಸಾಂಗೋಪಾಂಗವಾಗಿ ನೆರವೇರಿತು. ಸಂಗೀತ ಶಾಸ್ತ್ರಗಳು ಕರತಲಾಮಲಕವಾಯಿತು. ಆದರೆ ಸುಧಾಪಾಠ ಮಾತ್ರ ಆಗಿರಲಿಲ್ಲ. ಕೆಲವರು ಹಿರಿಯರು ಹೇಳ್ತಾರೆ, ಸುಧಾ ಓದಿ ಪದ ಹಾಕು ಅಂತ. ಅದೇ ರೀತಿಯಾಗಿ ಸುಧಾಪಾಠ ಕಲಿಯಕ್ಕೋಸ್ಕರವಾಗಿ ವೆಂಕಟ ಭಟ್ಟ ಕುಂಭಕೋಣೆಗೆ ಬಂದು ಸುಧೀಂದ್ರ ತೀರ್ಥರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಸುಧೀಂದ್ರ ತೀರ್ಥರು ಸುಧಾಪಾಠವನ್ನ ಪ್ರಾರಂಭ ಮಾಡಿದ್ದಾರೆ. ನಾ ಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಶಮತ್ಸರಿ ಗುಣೀಚ ಗುಣರಾಗೀಚ ವಿರ್ಲಹ ಸರಳೋಜನಾಹ. ಗುಣಹೀನನಾದವನು ಗುಣವಂತನ ಅರ್ಥಕೊಳ್ಳಲಾರ. ಗುಣವಂತನಾದವನು ತನ್ನಂತೆ ಗುಣಿಗಳಾದವರಲ್ಲಿ ಮಾತ್ಸರ್ಯ ಪಡ್ತಾನೆ. ಉಳಿದ ಸಹಪಾಠಿಗಳಿಂದ ವೆಂಕಟ ಭಟ್ಟನಿಗೆ ತುಂಬಾ ಕಿರುಕುಳವಾಗ್ತಾ ಇತ್ತು. ಹೊಟ್ಟೆ ಕಿಸಿನಿಂದ ಉರಿತಾ ಇದ್ರು. ವೆಂಕಟ ಭಟ್ಟನ ಬಗ್ಗೆ ಚಾಡಿ ಹೇಳ್ತಾ ಇದ್ರು. ಈ ಚಾಡಿ ಹೇಳುವುದು ಒಂದು ರೋಗ, ಅದನ್ನು ಕೇಳಿ ತಲೆ ಕೆಡಿಸಿಕೊಳ್ಳುವುದು ಇನ್ನೂ ಒಂದು ಭಯಂಕರವಾದ ರೋಗ. ಯಾವ ರೋಗದಿಂದಲಾದರೂ ಉಳಿದುಕೊಳ್ಳಬಹುದು, ಈ ರೋಗದಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಈ ಚಾಡಿ ಎಂಬ ರೋಗವು ಗಂಡ ಹೆಂಡತಿಯರನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ, ಗುರು ಶಿಷ್ಯರನ್ನ, ಆಪ್ತ ಸ್ನೇಹಿತರನ್ನ, ಬಂಧು ವರ್ಗದವರನ್ನ ತೊರೆಸಿ ಜೀವನವನ್ನೇ ಜಿಗುಪ್ಸೆ ಮಾಡಿಬಿಡುತ್ತೆ. ಈ ಒಂದು ಭಯಂಕರವಾದ ರೋಗಕ್ಕೆ ಇದುವರೆಗೂ ಯಾವ ಮೇಧಾವಿಗಳು ಔಷಧಿ ಕಂಡುಹಿಡಿಯಲಿಲ್ಲವೆಂದು ಚಿಂತಿಸಬೇಕಾಗಿದೆ. ಈ ಚಾಡಿ ಕೇಳಿ ಕೇಳಿ ಕೇಳಿ ಸುಧೀಂದ್ರ ತೀರ್ಥರಿಗೆ ಒಂದಿವಸ ದುಃಖ ಬಂತು. ಈ ಚಾಡಿಕೋರರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಸುಧಾ ಗ್ರಂಥದಿಂದ ಒಂದು ವಾಕ್ಯವನ್ನು ಉದಾಹರಿಸಿ ಅದರ ಅರ್ಥವನ್ನ ಬರ್ಕೊಂಡು ಬರಬೇಕು ಅಂತ ಶಿಷ್ಯರಿಗೆಲ್ಲ ತಿಳಿಸಿದ್ದಾರೆ. ಎಲ್ಲ ಶಿಷ್ಯರು ತಮ್ಮ ತಮ್ಮ ಸ್ಥಳಕ್ಕೆ ಹೊರಟೋದ್ರು. ವೆಂಕಟ ಭಟ್ಟ ಮುರುಕುಲು ಕಲ್ಲು ಮಂಟಪಕ್ಕೆ ಬಂದ. ಬೆಳಕೇ ಇಲ್ಲ, ಗುರುಗಳ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹರಿಹರಿ ಏನ್ ಮಾಡ್ಲಿ ಅಂತ ಹೇಳಿ ಒಣಗಿದ ತರೆಗೆರೆಗಳು ಸಮರಾತ್ರಿವರೆಗೂ ಉರಿಸಿಕೊಂಡು ಅದರ ಬೆಳಕಿನ ಸಹಾಯದಿಂದ ಗುರುವು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದಿಟ್ಟಿದ್ದಾನೆ. ಪುಸ್ತಕದ ಮೇಲೆ ಪರಿಮಳ ಎಂದು ಬರೆದಿದೆ. ಪಕ್ಕದಲ್ಲಿಟ್ಟುಕೊಂಡು ನಿದ್ರಾಸಕ್ತನಾಗಿದ್ದಾನೆ. ಸ್ವಾಮಿಗಳು ದೀಪವನ್ನು ತೆಗೆಸಿಕೊಂಡು ಶಿಷ್ಯನೊಬ್ಬನನ್ನ ಜೊತೆಯಲ್ಲಿ ಕರ್ಕೊಂಡು ವೆಂಕಟ ಭಟ್ಟನ್ನು ಹುಡುಕಿಕೊಂಡು ಬರ್ತಾರೆ. ವೆಂಕಟ ಭಟ್ಟ ಎಲ್ಲೂ ಕಾಣಿಸೋದಿಲ್ಲ. ಊರು ಹೊರಗೆ ಕಲ್ಲು ಮಂಟಪದಲ್ಲಿ ಯಾರೋ ಮಲಕೊಂಡ ಹಾಗೆ ಗೋಚರವಾಯಿತು. ಅಲ್ಲಿ ಬಂದು ನೋಡ್ತಾರೆ, ಪಾಪ ಶೇಷವನ್ನರದ ಪುಣ್ಯ ಜೀವಿ ನಿದ್ರಾದೇವಿಯ ತೋಳ್ಬಂಧನದಲ್ಲಿ ಪವಡಿಸಿದ್ದಾನೆ. ಚಳಿಯಿಂದ ಮೈ ನಡುಗತಾ ಇದೆ. ಸ್ವಾಮಿಗಳು ನೋಡಿದ್ರು, ಅಯ್ಯೋ ವಿಧಿಯೇ, ಕಲ್ಲು ಚಪ್ಪಡಿಯೇ ಹಾಸಿಗೆ, ಆಕಾಶವೇ ಹೊದಿಕೆ, ಇಂಥ ಬಡ ಹುಡುಗನ ಮೇಲೆ ಚಾಡಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ತಮ್ಮ ಮೈ ಮೇಲೆ ಹೊದಿದ್ದ ಶಹಲನ್ನು ತೆಗೆದು ಅವನಿಗೆ ಸಹಸ್ತ್ರದಿಂದ ಹೊದಿಸಿ ಆಶೀರ್ವದಿಸಿ ನಂತರ ನೋಡ್ತಾರೆ ಒಂದು ಪಕ್ಕದಲ್ಲಿ ಉರಿದು ಬಿದ್ದಿರುವ ಬೂದಿಯ ರಾಶಿಯನ್ನ. ಆಹಾ, ಎಷ್ಟು ನಿಷ್ಠೆ, ಎಂತಹ ಸಹಿಷ್ಣತೆ, ಎಂತಹ ವಿದ್ಯಾ ಪ್ರೇಮಿ, ಇವನಲ್ಲವೇ ಮುಂದೆ ಮಹಾಪುರುಷನಾಗುವುದು, ಸತ್ಯ ಸತ್ಯ ಎನ್ನುತ್ತ ಆ ಸುಧಾಗ್ರಂಥವನ್ನ ತೆಗೆದುಕೊಂಡು ಆದ ತಾವು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದಿಟ್ಟಿರೋದನ್ನು ನೋಡಿ ಪುಸ್ತಕದ ಮೇಲೆ ಪರಿಮಳ ಎಂದು ಇರುವುದನ್ನು ನೋಡಿ ಕಣ್ಣುಗೊತ್ತಿಕೊಂಡಿದ್ದಾರೆ. ಅವನನ್ನು

ಆಶೀರ್ವಾದ ಮಾಡಿ ತಮ್ಮ ಮೈ ಮೇಲಿದ್ದ ಶಹಲನ ಹೊದಿಸಿ ಹೊರಟು ಹೋಗಿದ್ದಾರೆ. ಎಲ್ಲ ಶಿಷ್ಯರೆಲ್ಲ ಸೇರಿದ್ರು ಪಾಠಕ್ಕೆ ಬರಲು ಸಾವಕಾಶ ಮಾಡ್ತಾ ಇದ್ದಾರೆ. ವೆಂಕಟಭಟ್ಟ ಬರಲಿ, ಪಾಠ ಪ್ರಾರಂಭಿಸೋಣ ಎಂದರು. ಅವನು ಶುದ್ಧ ಸೋಮಾರಿ, ಅವಿವೇಕಿ, ಕಳ್ಳ. ನಿನ್ನೆ ರಾತ್ರಿ ಶಾಲ್ ಕದ್ಕೊಂಡೋಗಿ ಮಲ್ಕೊಂಡಿದ್ದಾನೆ. ಅವನು ಬರೋ ತನಕ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಇದ್ದಾರೆ. ಆ ಕ್ಷಣದಲ್ಲಿ ಸ್ವಾಮಿಗಳು ನೋಡ್ತಾ ಇದ್ದಾರೆ. ವೆಂಕಟಭಟ್ಟ ಬರಲಿ, ಪಾಠ ಪ್ರಾರಂಭಿಸೋಣ ಎಂದರು. ಅವನು ಶುದ್ಧ ಸೋಮಾರಿ, ಅವಿವೇಕಿ, ಕಳ್ಳ. ಅವನು ಬರೋ ತನಕ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಉಳಿದ ಶಿಷ್ಯರು ಆರ್ಭಟಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ವೆಂಕಟಭಟ್ಟ ಬಂದ, ಕಣ್ಣೀರು ಸುರಿಸುತ್ತಾ ಗುರುಗಳ ವಸ್ತ್ರವನ್ನ ಮುಂದಿಟ್ಟ. ಗುರುದೇವ, ಸತ್ಯವಾಗಿಯೂ ನಾನು ಕಳ್ಳನಲ್ಲ, ನಾನು ನಿರಪರಾಧಿ. ಇದೋ ಈ ಶಹಲನ್ನ ಸ್ವೀಕಾರ ಮಾಡಬೇಕು. ವೆಂಕಟಭಟ್ಟ, ಯಾಕಪ್ಪ ಪಾಠಕ್ಕೆ ಬರಲು ಸಾವಕಾಶ ಮಾಡದೆ? ಇದು ಗುರುವಿನ ಪ್ರಶ್ನೆ. ಗುರುದೇವ, ನಾನು ನಿದ್ರಾಸಕ್ತನಾಗಿ ಮಲಗಿದಾಗ ಯಾರೋ ಬಂದು ನನ್ನ ಪುಸ್ತಕವನ್ನು ಎತ್ತಿಕೊಂಡು ಹೋಗಿದ್ದಾರೆ. ಅಲ್ಲದೆ ತಮ್ಮ ಶಹಲನ್ನ ಹೊದಿಸಿ ನನಗೆ ಕಳ್ಳತನದ ಆರೋಪ ಬರುವಂತೆ ಮಾಡಿದ್ದಾರೆ. ಸತ್ಯವಾಗಿಯೂ ನಾನು ಕಳ್ಳನಲ್ಲ, ನಾನು ನಿರಪರಾಧಿ. ಇದೋ ಈ ಶಹಲನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಗುರುಗಳ ಮುಂದಿಟ್ಟು ಕಣ್ಣೀರು ಸುರಿಸ್ತಾ ಇದ್ದಾನೆ. ಸ್ವಾಮಿಗಳು ಪೀಠದಿಂದ ಎದ್ದು ಬಂದು ವೆಂಕಟಭಟ್ಟನ ಬಾಚಿ ಆಲಿಂಗಿಸಿಕೊಂಡಿದ್ದಾರೆ. ವೆಂಕಟಭಟ್ಟ, ನೀ ಕಳ್ಳ ಅಲ್ಲಪ್ಪ. ನಿನ್ನೆ ರಾತ್ರಿ ನಾನೇ ನಿನ್ನನ್ನು ಪರೀಕ್ಷಿಸಲು ಬಂದಿದ್ದೆ. ಭಯಂಕರವಾದ ಚಳಿಯಿಂದ ನಡುಗುತ್ತಿದ್ದ ನಿನಗೆ ನಾನೇ ಶಹಲನ ಹೊದಿಸಿ ಬಂದಿದ್ದೇನೆ. ಇದೋ ನೋಡು, ನಿನ್ನ ಪುಸ್ತಕವನ್ನು ನಾನೇ ಎತ್ತಿಕೊಂಡು ಬಂದಿದ್ದೇನೆ. ನಾನು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದಿಟ್ಟಿದ್ದೀಯ. ಇಂದಿನಿಂದ ನೀನು ಪರಿಮಳಾಚಾರ್ಯ ಅಂಥೇಳಿ ಪ್ರಸಿದ್ಧನಾಗು ಅಂತ ಆಶೀರ್ವಾದ ಮಾಡಿದ್ದಾರೆ. ನೋಡಿದಿರಾ, ಇಂಥ ಒಳ್ಳೆ ಹುಡುಗನ ಮೇಲೆ ಚಾಡಿ ಹೇಳ್ತಾ ಇದ್ದೀರಾ. ಇದರಿಂದ ನಿಮಗೆ ಲಾಭವಾಗದೆ ಹೋದ್ರು ವೆಂಕಟಭಟ್ಟನ ಕೀರ್ತಿ ಬೆಳಗಿತು. ಇನ್ನು ಮುಂದಕ್ಕೆ ಚಾಡಿ ಹೇಳಬೇಡಿ ಅಂತ ಹೇಳಿ ಉಪದೇಶ ಮಾಡಿದ್ದಾರೆ. ಕನ್ನಡಿಯ ಹೊಳಪನ್ನು ಕೆಡಿಸಬೇಕೆಂದು ಬೂದಿಯಿಂದ ಉಜ್ಜಿದರೆ ಉಜ್ಜಿದವನ ಕೈ ಕೊಳೆಯಾಗುತ್ತೆ, ಅಲ್ಲದೆ ಕನ್ನಡಿಯ ಹೊಳಪು ಇನ್ನು ಪ್ರಕಾಶಮಾನವಾಗಿತ್ತೆ. ಸ್ವಾಮಿಗಳು ದೇಶ ಸಂಚಾರಕ್ಕೆ ಹೊರಟಿದ್ದಾರೆ. ಹೊರಡುವಾಗ ಪರಿಮಳಾಚಾರ್ಯನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮುನ್ನಾರು ಗುಡಿಗೆ ಬಂದರು. ಅಲ್ಲಿ ಓರ್ವ ದ್ರಾವಿಡ ಸನ್ಯಾಸಿ ವ್ಯಾಕರಣ ಮತ್ತು ಭಾಷ್ಯಗಳಲ್ಲಿ ಪರಿಮಳಾಚಾರ್ಯರಲ್ಲಿ ವಾದಕ್ಕೆ ಬರ್ತಾನೆ. ಪರಿಮಳಾಚಾರ್ಯರು ಆ ಪಂಡಿತರನ್ನ ಸೋಲಿಸಿದ್ದಾರೆ. ಆಗ ಸ್ವಾಮಿಗಳು ಸಂತೋಷಭರಿತರಾಗಿ ಮಹಾಭಾಷ್ಯಾಚಾರ್ಯ ಅಂತ ಬಿರುದು ಕೊಟ್ಟಿದ್ದಾರೆ. ಅಲ್ಲಿಂದ ತಂಜಾವೂರು ಕರ್ಕೊಂಬಂದ್ರು. ತಂಜಾವೂರು ಸಂಸ್ಥಾನವನ್ನ ರಘುನಾಥ ಭೂಪಾಲ ಆಳ್ತಾ ಇದ್ದ. ಅವನು ಸ್ವಯಂ ಪ್ರಾಜ್ಞ, ಮಂತ್ರಿ ಗೋವಿಂದ ದೀಕ್ಷಿತ, ಮಂತ್ರಿ ಮಗ ನಾರಾಯಣ ದೀಕ್ಷಿತನು ಮಹಾಪಂಡಿತೋತ್ತಮನಾಗಿ ತತ್ವಮಸಿ ಎಂಬ ಬಗ್ಗೆ ಪ್ರತಿಜ್ಞಾಪೂರ್ವಕವಾಗಿ ವಾದ ಮಾಡ್ತಾನೆ. ಆಗ ಪರಿಮಳಾಚಾರ್ಯರು ಪಂಡಿತರನ್ನು ಸೋಲಿಸಿದ್ದಾರೆ. ಸ್ವಾಮಿಗಳು ಸಂತೋಷಭರಿತರಾಗಿ ಆ ಪರಿಮಳಾಚಾರ್ಯನಿಗೆ ಮಹಾಭಾಷ್ಯ ವೆಂಕಟಭಟ್ಟ ಪರಿಮಳಾಚಾರ್ಯ ಅಂತ ಬಿರುದನ್ನ ದಯಪಾಲಿಸಿದ್ದಾರೆ. ರಘುನಾಥ ಭೂಪಾಲ ಸಂತೋಷಭರಿತನಾಗಿ ಸುಧೀಂದ್ರ ತೀರ್ಥರಿಗೆ ಕನಕಾಭಿಷೇಕ ಮಾಡಿಸಿದ. ಗೃಹಕೃತ್ಯದ ನಿಮಿತ್ತರಾಗಿ ಭುವನಗಿರಿಗೆ ಹಿಂತಿರುಗಿ ಬಂದಿದ್ದಾರೆ ಪರಿಮಳಾಚಾರ್ಯರು. ಕುಂಭಕೋಣಗೆ ಹಿಂತಿರುಗಿದ್ದಾರೆ ಸುಧೀಂದ್ರ ತೀರ್ಥರು. ಪರಿಮಳಾಚಾರ್ಯರ ಘನ ಅಧ್ಯಯನ, ಷಟ್ಶಾಸ್ತ್ರ ಸಂಪನ್ನ, ಮಧುರ ಗಾನ, ವೀಣಾ ವಾದನ ಪ್ರವೀಣ, ಸರಸ ಕವಿತೆ, ಪ್ರತಿವಾದಿ ಭಯಂಕರ, ವಾಚಾಳತ್ವ, 30 ವರ್ಷದ ನಿಷ್ಠೆ, ಅಸ್ಕಲಿತ ಬ್ರಹ್ಮಚಾರಿತ್ವ, ಗುರುಕುಲ ವಾಸ, ಅಗ್ನಿದೇವತ ಆರಾಧಕ, ವಜ್ರಕಾಯ, ಸೂರ್ಯ ಸದೃಶ್ಯರು, ಗೌತಮ ಗೋತ್ರ ಶೋತ್ರಿಯ ಮನತನ, ಕೇಳುವುದೇನಿದೆ, ಭುವನಗಿರಿಯ ಜನರೆಲ್ಲಾ ಸೇರಿ ಸರಸ್ವತಿ ಎಂಬ ಕನ್ಯಾಮಣಿಯನ್ನು ಕೊಟ್ಟು ಪರಿಮಳಾಚಾರ್ಯರಿಗೆ ಮದುವೆ ಮಾಡಿದ್ದಾರೆ. ಇಂತೂ ರಾಘವೇಂದ್ರರಿಗೆ ವಿವಾಹವಾಯಿತು.

ಸಂಸಾರವು ಆನಂದದಾಯಕವಾಗಿತ್ತು. ಕೆಲವು ದಿವಸದಲ್ಲೇ ಸರಸ್ವತಿಬಾಯಿ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಗುವಿಗೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ತುಂಬಾ ಬಡತನ, ಮಗುವಿಗೆ ಹಾಲಿಗೂ ಕೂಡ ಗತಿ ಇಲ್ಲ. ಮಗು ಅತ್ತಾಗಲಿಲ್ಲ, ಸಾಲಿಗ್ರಾಮವನ್ನು ತೊಳೆದು ನೀರನ್ನೇ ಕುಡಿಸ್ತಾ ಇದ್ದಾರೆ. ಮಗು ಹಸುವಿನಿಂದ ಹತ್ತು ಹತ್ತು ಸಾಕಾಗಿ ನೀರನ್ನೇ ಕುಡಿದು ಮಲಗ್ತಾ ಇದೆ. ಕಡು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಮುಂದಿನ ಗ್ರಾಮದ ಮನೆಯೊಂದರಲ್ಲಿ ಕುಲದೇವತಾರಾಧನೆ ನಡೆದಿತ್ತು. ಪರಿಮಳ ಆಚಾರ್ಯರು ಅಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ. ಮನೆ ಪುರೋಹಿತನಿಗೆ ಕಾಯಿಲೆ ಆಗಿತ್ತು. ಅಲ್ಲಿ ಓಡಾಡ್ತಾ ಇದ್ದ ಪ್ರತಿಷ್ಠೆ ಬ್ರಾಹ್ಮಣನ ಕಣ್ಣಿಗೆ ಮೂಲೆಯಲ್ಲಿ ಕುಳಿತ ಪರಿಮಳ ಆಚಾರ್ಯರು ಕಣ್ಣಿಗೆ ಬಿದ್ರು. ಆ ಬ್ರಾಹ್ಮಣ ಸಿಂಹದಂತೆ ಗರ್ಜಿಸಿದ, ಹೇ ಬ್ರಾಹ್ಮಣ, ಸುಮ್ಮನೆ ಕೂತಿದ್ಯಲ್ಲ, ಸ್ವಲ್ಪ ಗಂಧವನ್ನಾದರೂ ತೈ ಅಂತ ಹೇಳಿ ಸಾಣೆಕಲ್ಲು ಗಂಧದ ಕೊರಡು ತಂದು ಮುಂದಿಟ್ಟ. ಪರಿಮಳ ಆಚಾರ್ಯರು ನೊಂದುಕೊಂಡೇ ಗಂಧವನ್ನ ತೆಗೆದಿದ್ದಾರೆ. ಪುನಃ ಬಂದು ಗರ್ಜಿಸಿದ ಕೂಡಲೇ ಪರಿಮಳ ಆಚಾರ್ಯರು ನೊಂದುಕೊಂಡು ಅಗ್ನಿ ಸೂಕ್ತ ಮಂತ್ರವನ್ನು ಪಠಿಸಿದ್ದಾರೆ. ಎಲ್ಲರಿಗೂ ಗಂಧ ಕೊಟ್ಟಾಗ ಉರಿ ಉರಿ ಅಂತ ತತ್ತಳಿಸಿ ಹೋಗ್ತಾ ಇದ್ದಾರೆ. ನ್ಯಾಯಾಧಿಪತಿ ಹೆದರಿದ. ಗಂಧ ತೈದವನು ಯಾರು ಅಂತ ವಿಚಾರಿಸಿ ಪರಿಮಳ ಆಚಾರ್ಯರ ಪಾದಕ್ಕೆ ಬಂದು ನಮಸ್ಕರಿಸಿದ. ಆಗ ಪರಿಮಳ ಆಚಾರ್ಯರು ಸ್ವಲ್ಪ ದುಡುಕಿದನೆಂದು ದೇವರಿಗೆ ಕ್ಷಮಾಪಣೆ ಬೇಡಿ ಆ ಗಂಧವನ್ನು ತರಿಸಿ ವರುಣ ಸೂಕ್ತ ಮಂತ್ರದಿಂದ ಅಭಿಮಂತ್ರಿಸಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಉರಿ ಅಡಗಿ ಶೀತಲವಾದಂತಾಯಿತು. ಸಮಸ್ತರು ಬಂದು ಪರಿಮಳ ಆಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ. ನ್ಯಾಯಾಧಿಪತಿ ಸಂತೋಷಭರಿತನಾಗಿ ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸಿಕೊಟ್ಟಿದ್ದಾನೆ. ಹಣೆ ಬರಹದಂತೆ ಪರಿಮಳ ಆಚಾರ್ಯರ ಮನೆಯಲ್ಲಿ ಕಳ್ಳತನವಾಯಿತು. ಕಳ್ಳರು ನುಗ್ಗಿ ಅಲ್ಪ ಸ್ವಲ್ಪ ಇದ್ದ ಹಣ ಕಾಸು ಎಲ್ಲವನ್ನ ಕದ್ಕೊಂಡು ಹೊರಟೋಗಿದ್ದಾರೆ. ಇದೆಲ್ಲ ಪರಮಾತ್ಮನ ಇಚ್ಛೆಯಿಂದ ಅರಿತವರಾಗಿ ನೇರವಾಗಿ ಕುಂಭಕೋಣೆಗೆ ಬಂದರು. ಆಗ ಸ್ವಾಮಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ತಾನಿನ್ನು ವಿರಕ್ತನಲ್ಲವೆಂದು ಜ್ಞಾನಿಯಲ್ಲವೆಂದು ಪರಿಮಳ ಆಚಾರ್ಯರು ಉತ್ತರಿಸಿದ್ದಾರೆ. ಆಗ ಮರು ಮಾತಾಡದೆ ತಮ್ಮ ಪೂರ್ವಾಶ್ರಮದ ಸೋದರಳಿಯನೊಬ್ಬನಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಇವರೇ ಶ್ರೀ ಯಾದವೇಂದ್ರಂದು ಪ್ರಸಿದ್ಧರಾದವರು. ಮೂಲ ರಾಮದೇವರ ವಿಗ್ರಹ ಒಂದು ಬಿಟ್ಟು ಉಳಿದ ದೇವತಾ ವಿಗ್ರಹಗಳನ್ನು ಇವರಿಗೆ ಸ್ವಾಧೀನಪಡಿಸಿದ್ದಾರೆ. ಯಾದವೇಂದ್ರರು ಆಶ್ರಮವನ್ನು ತೆಗೆದುಕೊಂಡು ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಸ್ವಲ್ಪ ದಿವಸದಲ್ಲೇ ಸುಧೀಂದ್ರ ಕಾಯಿಲೆ ಗುಣಮುಖವಾಯಿತು. ಮೂಲ ರಾಮದೇವರು ಸುಧೀಂದ್ರರ ಸ್ವಪ್ನದಲ್ಲಿ ಬಂದು ಪಂಡಿತನಾದ ಪರಿಮಳಾಚಾರ್ಯನಿಗೆ ಸನ್ಯಾಸಾಶ್ರಮವನ್ನು ಕೊಡು, ಅವನೇ ಪೂಜೆ ಮಾಡಲು ಯೋಗ್ಯನೆಂದು ತಿಳಿ ಅಂತ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿ ಅಂತರ್ಧಾನನಾಗಿದ್ದಾನೆ. ಮಾರನೇ ದಿವಸ ಸುಧೀಂದ್ರ ತೀರ್ಥರು ಪರಿಮಳ ಆಚಾರ್ಯರನ್ನ ಆಶ್ರಮಕ್ಕೆ ಬರಮಾಡಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ನನ್ನ ಪತ್ನಿ ಚಿಕ್ಕ ವಯಸ್ಸಿನವಳು, ಮಗನಿಗೆ ಉಪನಯನವಾಗಿಲ್ಲ, ನನಗೆ ಸಂಸಾರ ಜವಾಬ್ದಾರಿ ಅಡಗಿಲ್ಲ ಗುರುದೇವ ಎಂದಾಗ ದ್ರವ್ಯ ಸಹಾಯ ಮಾಡಿದ್ದಾರೆ. ಆಗ ಗುರುರಾಜನು ಲಕ್ಷ್ಮೀ ನರಸಿಂಹಾಚಾರ್ಯರು ಸುಧೀಂದ್ರರ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣನಿಗೆ ಬ್ರಹ್ಮೋಪದೇಶವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದ್ದಾರೆ. ಮಗನ ಉಪನಯನ ಜವಾಬ್ದಾರಿ ಮುಗಿದ ಮೇಲೆ ಸರಸ್ವತಿ ಬಾಯಿಯಿಂದ ಒಡಗೂಡಿ ನಿದ್ರಾಸಕ್ತರಾಗಿದ್ದಾರೆ. ಸಮರಾತ್ರಿಯಲ್ಲಿ ಪರಿಮಳ ಆಚಾರ್ಯರಿಗೆ ವಾಗ್ದೇವಿಯಾದ ಶಾರದಾಂಬೆ ದಿವ್ಯ ದರ್ಶನ ಕೊಟ್ಟಿದ್ದಾಳೆ. ಪಂಡಿತನಾದ ಪರಿಮಳಾಚಾರ್ಯನೇ, ನಾನು ಮೂಲ ರಾಮದೇವರ ಆಣತಿಯಂತೆ ಬಂದಿದ್ದೇನೆ. ಇದೋ ನೀನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ನನ್ನ ಪೂಜೆಗೆ ಬದ್ಧ ಕಂಕಣನಾಗಬೇಕು, ನನ್ನ ಸೇವೆಗೆ ಸಿದ್ಧನಾಗಬೇಕು, ರಾಮದೇವರ ಪೂಜೆಗೆ ಬದ್ಧ ಕಂಕಣನಾಗಬೇಕಪ್ಪ ಅಂತ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿದ ಕೂಡಲೇ ಪರಿಮಳಾಚಾರ್ಯರಿಗೆ ವಾಗ್ದೇವಿಯ ದಿವ್ಯ ದರ್ಶನವಾದ ಕೂಡಲೇ ದಿವ್ಯ ಜ್ಞಾನೋದಯವಾಯಿತು.

ವಾಗ್ದೇವಿ ಅಂತರ್ಧಾನಳಾಗಿದ್ದಾಳೆ. ಪರಿಮಳಾಚಾರ್ಯರು ಏಕಾಏಕಿ ಸನ್ಯಾಸಿಯಾಗ್ತಾನೆಂದರೆ ಪತ್ನಿ ಎದೆ ಒಡೆದು ಸಾಯುತ್ತಾಳೆ. ಉಪಾಯಾಂತರವಾಗಿ ಕಾರ್ಯ ಸಾಧಿಸಬೇಕು ಅಂತ ಹೇಳಿ ಮಾರನೇ ದಿವಸ ಪರಿಮಳಾಚಾರ್ಯರು ಸರಸ್ವತಿ ಬಾಯಿಯನ್ನ ಹತ್ರ ಕೂಡಿಸ್ಕೊಂಡು, ನೋಡು ಸರಸ್ವತಿ, ಸ್ವಾಮಿಗಳು ನಮ್ಮ ಮಗನ ಉಪನಯ

ಕಾರಣಕ್ಕೋಸ್ಕರವಾಗಿ ಬೇಕಾದಷ್ಟು ದ್ರವ್ಯ ಸಹಾಯ ಮಾಡಿದ್ದಾರೆ. ಪ್ರತಿಯಾಗಿ ಏನಾದರೂ ಮಾಡಬೇಕಲ್ಲವೇ? ಅಗತ್ಯವಾಗಿ ಮಾಡಬೇಕು ಸ್ವಾಮಿ. ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದ ಸ್ವಾಮಿಗಳಿಗೆ ನಮ್ಮ ಪ್ರಾಣವನ್ನರ್ಪಿಸಲು ಹಿಂದೆ ಮುಂದೆ ನೋಡಬಾರದು ಎಂದು ಹೇಳಿದಾಗ, ಸರಸ್ವತಿ, ಇದು ಅದಕ್ಕಿಂತಲೂ ಹೆಚ್ಚಿನದು ಅಂತ ಹೇಳಿ ನಾನು ಸನ್ಯಾಸಿ ಆಗ್ಬೇಕು, ಅದಕ್ಕೆ ನೀನು ಒಪ್ಪುತ್ತೀಯ? ಹಾ ದೈವವೇ, ನನ್ನನ್ನು ವಂಚಿಸಿದೀಯ. ಪತಿದೇವನಗಲಿ ಮೃತ ಪ್ರಾಯಳಾಗಿ ಬಾಳ್ವೇನು ನಡೆಸಬೇಕೆ? ಸನ್ಯಾಸಿಯ ಪತ್ನಿ ಎಂದೆನಿಸಿಕೊಂಡು ಬಾಳುವುದಕ್ಕಿಂತ ಮರಣವೇ ಉತ್ತಮ, ರಾಮಭದ್ರ ಅಂತೇಳಿ ಮೂರ್ಛಾಕ್ರಾಂತಳಾಗಿದ್ದಾಳೆ. ಸರಸ್ವತಿ ಬಾಯಿಯನ್ನು ಸಮಾಧಾನ ಪಡಿಸಿ ಪರಿಮಳಾಚಾರ್ಯರು ಅಣ್ಣನಾದ ಗುರುರಾಜನಿಗೆ ವರ್ತಮಾನ ಕಳಿಸಿದ್ರು. ಗುರುರಾಜ ಬಂದ, ವಿಚಾರ ಕೇಳಿ ಒಂದು ಕಡೆ ದುಃಖ, ಒಂದು ಕಡೆ ಹಿಗ್ಗು. ಲೋಕಾಧಿಪೀಠಾಧಿಪತಿಯಾಗುತ್ತಾನೆ ತಮ್ಮ ಎಂಬ ಹಿಗ್ಗು ಒಂದು ಕಡೆ, ಸರ್ವಸಂಗ ಪರಿತ್ಯಾಗಿ ಆಗಿ ಸನ್ಯಾಸಿ ಆಗ್ತಾನೆ ಅಂತ ಮತ್ತೊಂದು ಕಡೆ. ಆಗ ದುಃಖಿಸಿದ್ದಾರೆ. ಮೂವರನ್ನು ಕೂಡಿಸಿ ಪರಿಮಳಾಚಾರ್ಯರು ಗಾಡಿಯ ಚಕ್ರ ಮುಂದಕ್ಕೆ ಉರುಳುತ್ತಿರುವಂತೆಯೇ ಈ ನಾಲ್ವರ ಕಣ್ಣೀರಿನ ಬಿಸಿಬಿಂದುಗಳು ಉರುಳುತ್ತಾ ಇದೆ. ಗಾಡಿ ಕಣ್ಮರಿಯಾಗುವ ತನಕ ಪತ್ನಿ ಪುತ್ರನ ನೋಡ್ತಾ ನಿಂತಿದ್ದಾರೆ. ಗಾಡಿ ಕಣ್ಮರಿಯಾಗಿ ಹೊರಟೋಯಿತು. ಮಾರನೇ ದಿವಸ ಶ್ರೀ ರಘುನಾಥ ಭೂಪಾಲನ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಸುಧೀಂದ್ರ ತೀರ್ಥರಿಯವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. 1545 ರುದ್ರೋದ್ಗಾರಿ ಸಂವತ್ಸರ ಪಾಲ್ಗುಣ ದ್ವಿತೀಯ ಕ್ರಮ ಸನ್ಯಾಸವು, ಶ್ರೀ ರಾಘವೇಂದ್ರ ತೀರ್ಥರೆಂಬ ಆಶ್ರಮ ನಾಮ ಅಂಕಿತವು ಸಕಲ ರಾಜಿ ಸಿನ್ನೆಗಳ ಸಹಿತ ನೆರವೇರಿತು. ಸುಮಂಗಲರು ಆರತಿಯನ್ನು ಮಾಡಿದ್ದಾರೆ. ರಾಘವೇಂದ್ರರಿಗೆ ಪಟ್ಟಾಭಿಷೇಕವಾಯಿತು. ರಾಘವೇಂದ್ರ ತೀರ್ಥರು ಅಂತ ಆಶ್ರಮ ನಾಮಾಂಕಿತವಾಯಿತು.

ರಘುನಾಥ ಭೂಪಾಲ ಕನಕಾಭಿಷೇಕ ಮಾಡಿಸಿದ್ದಾರೆ. ಸುಧೀಂದ್ರ ತೀರ್ಥರು ತಮಗೆ ವಿಜಯೇಂದ್ರನಿಂದ ಉಪದಿಷ್ಟವಾಗಿದ್ದ ಚತುಷ್ಷಷ್ಠಿ ಅಂದರೆ 64 ಕಲೆಗಳನ್ನ ಉಪದೇಶ ಮಾಡಿದ್ದಾರೆ. ಸುಮಂಗಲಿಯರು ಗಾನವನ್ನ ಹಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ದೇಶ ಸಂಚಾರಕ್ಕೆ ಹೊರಟರು. ತನ್ನ ಗಂಡನು ಸನ್ಯಾಸಿಯಾದನೆಂಬ ವಾರ್ತೆ ಕೇಳಿ ಸರಸ್ವತಿಯ ತಲೆ ಮೇಲೆ ಸಿಡಿಲರಗಿದಂತಾಯಿತು. ರಾಮಭದ್ರ, ನಿನ್ನ ಪೂಜೆಗೋಸ್ಕರವಾಗಿ ನನ್ನ ಪತಿಯನ್ನು ಅಪಹರಿಸುತ್ತೀಯ ಸ್ವಾಮಿ, ನೀನು ದಯಾಮಯನೆಂದು ಕರುಣಾ ಸಮುದ್ರನು ತಿಳಿದಿದ್ದೆ. ಸನ್ಯಾಸಿಯ ಪತ್ನಿ ತೆನಿಸಿಕೊಂಡು ಬಾಳುವುದಕ್ಕಿಂತ ಸಾಯುವುದೇ ಮೇಲು ಅಂತ ಹೇಳಿ ದೇಹಾಭಿಮಾನವನ್ನು ತೊರೆದು ಮುಂದೆ ಮಾಡುವ ತಪ್ಪಿಗೋಸ್ಕರವಾಗಿ ದೇವರಲ್ಲಿ ಕ್ಷಮಾಪಣೆ ಬೇಡಿ, ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯಾ ದೋಷದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂತು. ಯಾಕೆ ಸರಸ್ವತಿ ಬಾಯಿ ಹಾಗೆ ಮಾಡಿದ್ಲು, ಬಾವಿಗೆ ಯಾಕೆ ಬೀಳ್ಬೇಕಾಗಿತ್ತು ಅಂದ್ರೆ ಅವಳು ಮಹಾಜ್ಞಾನಿ. ಈ ಜನ್ಮದಲ್ಲಿದ್ರೆ ನನ್ನ ಗಂಡನ್ ನೋಡೋ ಹಾಗಿಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ನನಗೆ ಪಿಶಾಚಿ ಜನ್ಮ ಬರುತ್ತೆ, ಪಿಶಾಚಿ ಆಗಿದ್ದುಕೊಂಡು ಎಲ್ಲೆಲ್ಲೋ ನನ್ನ ಪತಿಯನ್ನು ನೋಡಬಹುದು ಅಂತ ಉದ್ದೇಶ ಇಟ್ಕೊಂಡು ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯಾ ದೋಷದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂತು. ರಾಘವೇಂದ್ರ ತೀರ್ಥರು ಪೂಜೆ ಮಾಡುತ್ತಿರುವ ಸಂದರ್ಭದಲ್ಲಿ ಬಂದು ಗಾಳಿ ರೂಪದಲ್ಲಿ ಬಂದು ನೋಡ್ತಾ ಇದ್ದಾಳೆ. ಶ್ರೀಗಳವರು ನೋಡಿದ್ರು, ಸರಸ್ವತಿ ನಿನಗೇ ಗತಿ ಬಂತೆ ಅಂಥೇಳಿ ತೀರ್ಥವನ್ನು ಹಾಕಿ ಪ್ರೋಕ್ಷಣೆ ಮಾಡಿದ್ದಾರೆ, ಸದ್ಗತಿಯನ್ನ ಕೊಟ್ಟಿದ್ದಾರೆ. ಈಗಲೂ ಅವರು ಗೋತ್ರೋದ್ಭವರು, ವಿವಾಹ ಮುಂತಾದ ಶುಭ ಕಾರ್ಯದಲ್ಲಿ ಸುವಾಸಿನಿಯರ ಪೂಜೆ ಮಾಡ್ತಾರೆ. ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ ಯಾದವೇಂದ್ರರು ಹಿಂತಿರುಗಿ ಬಂದರು, ಅವರಿಗೆ ಆಶಾಭಂಗವಾಯಿತು. ಶ್ರೀ ಮೂಲರಾಮರ ಸನ್ನಿಧಿಯಲ್ಲಿ ಚೀಟಿ ಪರೀಕ್ಷೆ ನಡೆಯಿತು, ರಾಘವೇಂದ್ರರಿಗೆ ಜಯವಾಯಿತು. ಶ್ರೀ ಯಾದವೇಂದ್ರರು ಕೃಷ್ಣಾ ತೀರಕ್ಕೆ ಹೋಗಿ ಮಡುಮಾಲೆ ಎಂಬ ಗ್ರಾಮದ ಬಳಿ ತಮ್ಮ ಪಾರ್ಥಿವ ದೇಹವನ್ನು ನೀಗಿ ಬೃಂದಾವನಸ್ಥರಾಗಿದ್ದಾರೆ. ಸುಧೀಂದ್ರ ತೀರ್ಥರು ಕೆಲವು ದಿವಸ ನಂತರ ಪಂಪಾಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ಅಲ್ಲಿ ನವಬೃಂದಾವನಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ. ದೇಶ ಸಂಚಾರಕ್ಕೆ ಹೊರಟಾಗ ವಾದದಲ್ಲಿ ಎದುರಾದ ಭೈರೋಭಟ್ಟ ವೀರಭದ್ರ ಎಂಬುವರು ಪರಾಜಯರಾಗಿ ಹೋಗಿದ್ದಾರೆ. ಕಂಚಿ ನಾಮಗಿರಿ ನೋಡಿಕೊಂಡು ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ ರಾಘವೇಂದ್ರ ತೀರ್ಥರು. ಕೃಷ್ಣನನ್ನು ನೋಡಿದ್ರು, ಹೇ ಕೃಷ್ಣ ಕಂಡೆ

ಉಡುಪಿಯಲ್ಲಿ ನಿಂತು ವ್ಯಾಸತೀರ್ಥ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶವೆಂಬ ತತ್ವ ಬರೆದು ನ್ಯಾಯಮುಕ್ತಾವಳಿ ಎಂಬ ವ್ಯಾಖ್ಯಾನ ಬರೆದು ಕೃಷ್ಣನಿಗೆ ಅರ್ಪಿಸಿದ್ದಾರೆ. ಕೃಷ್ಣನ್ನಗಲಿ ಹೋಗುವಾಗ ಶ್ರೀಗಳವರ ಕಣ್ಣಲ್ಲಿ ದುಃಖಾಶ್ರಗಳು ಮಿಡಿಮಿಡಿದು ಬಂತು. ಹೇ ಕೃಷ್ಣ, ನವನೀತ ಚೌರ, ಎಂದೆಂದಿಗೂ ನನ್ನ ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ನೆಲೆಸಿರೋ ತಂದೆ ಎನ್ನುತ್ತ ಇಂತ

ಸುಬ್ರಹ್ಮಣ್ಯ ಕಾವೇರಿ ತೀರದಲ್ಲಿ ಸ್ವಲ್ಪ ದಿವಸ ತಪಸ್ಸನ್ನ ಆಚರಿಸಿ ನವಬೃಂದಾವನಕ್ಕೆ ಹೋಗಿ ಗುರು ಬೃಂದಾವನ ದರ್ಶನ ಪಡೆದು ಮೊಳಕೆಯಡಿಗೆ ಹೋಗುವಾಗ ಆದವಾನಿಯಲ್ಲಿ ಇಳಿದಿದ್ದಾರೆ. ಆದವಾನಿಯಲ್ಲೊಬ್ಬ ಅನಾಥ ಬಾಲಕನಿದ್ದ. ಅವನ ಹೆಸರು ವೆಂಕಣ್ಣ. ಅವನಿಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಅವನ ಆಸ್ತಿಯನ್ನ ಅವನ ಸೋದರ ಮಾವ ಅಪಹಾರ ಮಾಡಿ ಅವನನ್ನು ದನ ಕಾಯುವ ಕೆಲಸಕ್ಕೆ ಹಾಕಿದ್ದ. ವೆಂಕಣ್ಣ ದನಗಳನ್ನು ಮೇಯಿಸಿಕೊಂಡಿರುವ ಸಂದರ್ಭದಲ್ಲಿ ರಾಘವೇಂದ್ರ ತೀರ್ಥರ ದರ್ಶನ ಮಾಡಿದ, ಭಕ್ತಿಯಿಂದ ನಮಸ್ಕರಿಸಿದ. ಗುರು ಸಾರ್ವಭೌಮರು ಆಶೀರ್ವದಿಸಿದ್ದಾರೆ, ವೆಂಕಣ್ಣ ನೀನು ಬಹಳ ಒಳ್ಳೆಯವನಪ್ಪ, ನಿನಗೆ ಕಷ್ಟ ಬಂದಾಗ ನನ್ನನ್ನು ಜ್ಞಾಪಿಸಿಕೋ ಅಂತ ಹೇಳಿ ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ವೆಂಕಣ್ಣ ತನ್ನ ಸೋದರ ಮಾವನ ಮರಣಾನಂತರ ತನ್ನ ಊರಿಗೆ ಬಂದು ನೆಲೆಸಿದ್ದಾನೆ. ಅಜ್ದುಲ್ಲಾ ಖಾನ್ ಎಂಬುವನು ಆದವಾನಿಯ ನವಾಬ. ಯುದ್ಧಕ್ಕೆ ಹಣ ಬೇಕಾದಾಗ, ಖರ್ಚಿಗೆ ಹಣ ಬೇಕಾದಾಗ ತಾನೇ ಖುದ್ದಾಗಿ ಬಂದು ಹಣ ವಸೂಲ್ ಮಾಡಿಕೊಂಡು ಹೋಗ್ತಾ ಇದ್ದ. ಹಾಗೆ ಹಣ ವಸೂಲಿಗೋಸ್ಕರವಾಗಿ ಆನೆ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಎರಡು ಪತ್ರ ಬಂತು. ಓದಲು ಸುತ್ತಮುತ್ತ ನೋಡಿದ, ಯಾರು ಗೋಚರವಾಗಲಿಲ್ಲ. ವೆಂಕಣ್ಣ ದನಗಳನ್ನು ಮೇಯಿಸಿಕೊಂಡು ಕೂತಿದ್ದ. ಅರೇ ಬೊಮ್ಮನ್, ಈ ಪತ್ರ ಓದಿ ಅರ್ಥ ಹೇಳು. ಸ್ವಾಮಿ, ನನಗೆ ಓದಕ್ ಬರೋಲ್ಲ, ನಾನು ಅವಿದ್ಯಾವಂತ, ನನಗೇನು ಬರೋಲ್ಲ ಅಂದ. ಬರೋಲ್ಲ ಅಂದ್ರೆ ಬಿಡೋದಿಲ್ಲ, ಈ ಆನೆ ಕಾಲಿಗೆ ಹಾಕಿ ತುಳಿಸಿಬಿಡ್ತೇನೆ. ಎಚ್ಚರಿಕೆ, ಓದಿ ಅರ್ಥ ಹೇಳು. ವೆಂಕಣ್ಣನಿಗೆ ದಿಕ್ಕೇ ತೋಚದಂತಾಗಿ ಹಾಗೆ ಕಣ್ಣೀರು ಸುರಿಸ್ತಾ ಇದ್ದಾನೆ. ಪತ್ರವನ್ನ ಎದೆಗಪ್ಪಿಕೊಂಡ ಗುರುವಾಕ್ಯ ಸ್ಮೃತಿ ಪಥಕ್ಕೆ ಬಂತು.

ಆಹಾ, ಗುರು ಸಾರ್ವಭೌಮರು ಕೂತು ಜಾಗದಿಂದ ಆಶೀರ್ವದಿಸಿದ್ದಾರೆ. ವೆಂಕಣ್ಣ ಕಲಿತವನಿಗಿಂತ ಹೆಚ್ಚಾಗಿ ಓದ್ತಾ ಇದ್ದಾನೆ. ಹುಜೂರ್, ನಿಮ್ಮ ಸೈನಿಕೆ ಜಯವಾಗಿದೆಯಂತೆ ಅಂತೇಳಿ ಪತ್ರವನ್ನ ಮಡಿಸ್ಕೊಟ್ಟ. ಇನ್ನೊಂದು ಪತ್ರವನ್ನ ಓದಿ ಅರ್ಥ ಹೇಳು ಅಂದ್ರು. ಇನ್ನೊಂದು ಪತ್ರವನ್ನ ಓದ್ದ. ನಿಮ್ಮ ರಾಣಿಗೆ ಸುಂದರವಾದ ಗಂಡು ಮಗು ಆಗಿದೆಯಂತೆ. ಆಹಾ, ಎರಡು ಸಂತೋಷದ ಸಮಾಚಾರ ಕೇಳಿ ನವಾಬ ವೆಂಕಣ್ಣಿಗೆ ಬಹುಮಾನ ಕೊಟ್ಟು ಕಾಲಕ್ರಮೇಣ ವೆಂಕಣ್ಣ ಕಷ್ಟ ಸುಖಗಳನ್ನು ವಿಚಾರಿಸಿ ಅವನಿಗೆ ಒಂದು ಕೆಲಸ ಕೊಟ್ಟಿದ್ದಾನೆ. ವೆಂಕಣ್ಣ ಆದವಾನೆ ದಿವಾನನಾದನು. ಇದಲ್ಲವೇ ಗುರುಕೃಪಾ ಮಹಿಮೆ, ಅನಾಥ ಬಾಲಕನಾಗಿ ಅವಿದ್ಯಾವಂತನಾಗಿ ಹೊಟ್ಟೆಗೂ ಬಟ್ಟೆಗೂ ಗತಿ ಇಲ್ಲದ ವೆಂಕಣ್ಣನನ್ನ ಆದವಾನೆ ದಿವಾನನಾಗಿ ಮಾರ್ಪಡಿಸಿದ ಗುರು ಸಾರ್ವಭೌಮರ ಕೃಪೆ ಅಪಾರವಾದದ್ದು. ಗುರುವಿಗೆ ಗುಲಾಮನಾಗು ಅಂತಾರೆ. ಹಾಗೆ ವೆಂಕಣ್ಣನ ಆಶೀರ್ವಾದ ಮಾಡಿ ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಕಾಶಿ, ಗಯಾ, ಪ್ರಯಾಗ, ಬದರಿ, ಬೃಂದಾವನ, ಅಯೋಧ್ಯ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಆಯಾ ಕ್ಷೇತ್ರ ಮೂರ್ತಿಗಳನ್ನು ಬಹುಭಕ್ತಿಯಿಂದ ಪೂಜಿಸಿ ದಕ್ಷಿಣ ತೀರಕ್ಕೆ ಹಿಂತಿರುಗಿ ಬಿಜಾಪುರ ಪ್ರಾಂತ್ಯಕ್ಕೆ ಬಂದು ತಂಗಿರುವಾಗ ಒಂದು ಚಮತ್ಕಾರ ನಡೆದಿದೆ. ಏನಾಗಿದೆ ಅಂದ್ರೆ, ಒಬ್ಬ ಬ್ರಾಹ್ಮಣ ಸೇವಕನಿಗೆ ವಿಪರೀತವಾದ ಮದುವೆ ಹುಚ್ಚು. ಮದುವೆ ಮಾಡ್ಕೊಳ್ಳಿ, ಮದುವೆ

ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ರಾಮಾಚಾರಿ ನನ್ ಮದ್ವೆ ಮಾಡ್ಕೊಳ್ಳಿ, ಕೃಷ್ಣಾಚಾರಿ ನನ್ ಮದ್ವೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ಮದ್ವೆ ಹುಚ್ಚಿ ವಿಪರೀತವಾಗಿ ಹೋಯ್ತು ಇವನಿಗೆ. ಒಂದಿವಸ ಗುರು ಸಾರ್ವಭೌಮರು ಮೃತ್ತಿಕಾ ಶೌಚ್ಯ ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಬಂದು ಕೇಳ್ತಾ ಇದ್ದಾನೆ, ಗುರುಗಳೇ ನನ್ನ ಸಂಬಳ ಕೊಡಿ, ಊರಿಗೆ ಹೋಗಿ ಮದ್ವೆ ಮಾಡ್ಕೊಂಡು ಬರ್ತೀನಿ, ನಂಗ್ ಮದ್ವೆ ಅಂದ್ರೆ ಆಸೆ ಆಗಿ ಹೋಗಿದೆ ಅಂದ. ಮಠಕ್ ಬಂದ್ ಕೊಡ್ತೇನಪ್ಪ, ಇಲ್ಲಿ ಎಲ್ ತರ್ಲಿ ಅಂದ್ರು, ತಡಿಯೋದಕ್ಕೆ ಸಾಧ್ಯವಿಲ್ಲ ಗುರುಗಳೇ, ಇಲ್ಲೇ ಈಗಲೇ ಕೊಟ್ಬಿಡಿ ಅಂದ. ಹಾಗಾದ್ರೆ ಕೈಲಿ ಒಂದು ಮುಷ್ಟಿ ಮೃತ್ತಿಕೆ ಇದೆ, ಅದನ್ನೇ ಕೊಡಲೇ? ನಗುತ್ತಾ ನುಡಿದಿದ್ದಾರೆ ಗುರು ಸಾರ್ವಭೌಮರು. ಮಹಾಪ್ರಸಾದ, ಅದನ್ನೇ ಕೊಡಿ ಎಂದವನೇ ವಸ್ತ್ರವನ್ನ ಹಾಸಿದ. ಗುರು ಸಾರ್ವಭೌಮರು ಒಂದು ಮುಷ್ಟಿ ಮೃತ್ತಿಕೆಯನ್ನು ಅವನ ವಸ್ತ್ರದಲ್ಲಿ ಹಾಕಿ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ.

ಆ ಮೃತ್ತಿಕೆ ಗಂಟನ್ನ ಎದೆ ಮೇಲೆ ಇಟ್ಕೊಂಡಿದ್ದಾನೆ. ಜೈ ಗುರುದೇವ ಎನ್ನುತ್ತಾ ನಡ್ಕೊಂಡು ಬಂದ. ಒಂದು ಊರು ಸಿಕ್ತು, ದೊಡ್ಡ ಶ್ರೀಮಂತ ದೇಸಾಯಿ ಮನೆ. ಹೊಸ್ತಲಿಗೆ ಸರಿಯಾಗಿ ತಲೆ ಇಟ್ಕೊಂಡು ಮಲ್ಕೊಂಡಿದ್ದಾನೆ. ಮೃತ್ತಿಕೆ ಗಂಟನ ಪಕ್ಕದಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾನೆ. ಸಮರಾತ್ರಿಯಾಗಿದೆ, ಸಿಡಿಲ್ಲಂತಹ ಧ್ವನಿ ಎಂದು ಬ್ರಾಹ್ಮಣನ ಎಚ್ಚರಿಸಿತು. ಬ್ರಾಹ್ಮಣ ದಾರಿ ಬಿಡು. ಬ್ರಾಹ್ಮಣ ಕಣ್ಬಿಟ್ಟು ನೋಡಿದ್ರೆ ಬ್ರಹ್ಮ ಪಿಶಾಚಿ ಎದುರಿಗೆ ನಿಂತಿದೆ, ಕೈಕಾಲು ಥರಥರನೇ ನಡುಗುತ್ತಾ ಇದೆ. ಎಲ್ಲವೋ ಬ್ರಾಹ್ಮಣೋತ್ತಮನೇ, ನಾನು ಶ್ರೀಮಂತ ದೇಸಾಯಿಯ ಮನೆಯಲ್ಲಿ 6 ಜನ ಮಕ್ಕಳನ್ನ ಕೊಂದು ತಿಂದಿದ್ದೇನೆ, ಈಗ 7ನೇ ಮಗು ಜನನವಾಗಿದೆ, ತಿನ್ಬೇಕು. ದಾರಿ ಬಿಡು, ನಿನ್ನ ಮಣ್ಣಿನ ಗಂಟು ನಿನ್ನ ಬಳಿ ಇರೋ ತನಕ ನನಗೆ ಒಳಕ್ ಹೋಗೋಕಾಗ್ತಾ ಇಲ್ಲ, ಅತ್ತ ಬಿಸಾಡು ಅದನ್ನ, ಆಮೇಲೆ ನಿನಗೆ ಬೇಕಾದ್ದನ್ನ ಕೊಡ್ತೇನೆ. ಆಗ ಬ್ರಾಹ್ಮಣೋತ್ತಮನಿಗೆ ಅರಿವಾಯಿತು, ಇದೆಲ್ಲ ರಾಯರ ಮೃತ್ತಿಕೆ ಮಹಿಮೆ ಎಂದರಿತವರೇ. ಗಂಟನ್ನ ಬಿಚ್ಚಿದ, ಒಂದು ಮುಷ್ಟಿ ಮೃತ್ತಿಕೆಯನ್ನು ಕೈಲಿ ತೆಗೆದುಕೊಂಡು ಜೈ ರಾಘವೇಂದ್ರ ಅಂತ ಹೇಳಿ ಪಿಶಾಚಿ ಮೇಲೆ ಎಸೆದ. ಪಿಶಾಚಿ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗಿ ಹೋಯಿತು. ದಿವ್ಯ ದೇಹಧಾರಿಯಾದ ಪುರುಷನವರನ್ನು ನಮಸ್ಕರಿಸಿ ನಿಂತಿದ್ದಾನೆ. ಬ್ರಾಹ್ಮಣೋತ್ತಮೇ, ರಾಯರ ಮೃತ್ತಿಕೆಯ ಮಹಿಮೆಯಿಂದ ನನಗೆ ಬಂದಿದ್ದ ಪಿಶಾಚಿ ಜನ್ಮ ನಿವೃತ್ತಿಯಾಯಿತು, ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟೋಗಿದ್ದಾನೆ. ಈ ಗಲಾಟೆಯೆಲ್ಲ ಕೇಳಿ ಶ್ರೀಮಂತ ದೇಸಾಯಿ ಬಾಗಿಲು ತೆಗೆದು ನೋಡ್ತಾನೆ. ಮಹಾ ತೇಜಸ್ವಿಯಾದ ಬ್ರಾಹ್ಮಣೋತ್ತಮನನ್ನ ಒಳಗ್ ಕರ್ಕೊಂಡು ಹೋಗಿ ವಿಚಾರವನ್ನ ಕೇಳಿ, ರಾಯರ ಮೃತ್ತಿಕೆಯಿಂದ ಮಹಿಮೆಯಿಂದ ನನ್ನ ವಂಶ ಉಳಿಯಿತು, ನನ್ನ ವಂಶ ಚಿಗುರೊಡೆಯಿತು ಅಂತ ಸಂತೋಷ ಭರಿತನಾಗಿ ಆ ಬ್ರಾಹ್ಮಣೋತ್ತಮನ ವಿಚಾರವನ್ನೆಲ್ಲ ಕೇಳಿ ತನ್ನ ತಮ್ಮನ ಮಗಳು ಸರ್ವಾಂಗ ಸುಂದರಿಯಾದ ಹುಡುಗಿಯನ್ನ ಮದುವೆ ಮಾಡಿಕೊಟ್ಟು ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ. ರಾಯರ ಮೃತ್ತಿಕೆಯಲ್ಲೇ ಇಂತಹ ಮಹಿಮೆ ಮೈದೋರಿರಬೇಕಾದ್ರೆ ಸಾಕ್ಷಾತ್ ಅವರ ಪೂಜೆ ಸೇವೆಗಳಿಂದ ಅದೆಂತಹ ಫಲಪ್ರಾಪ್ತಿಯಾಗಿಲ್ಲೆಂದ್ರೆ ಹೇಳಬೇಕಾಗಿಲ್ಲವಷ್ಟೇ. ಮಂತ್ರಾಕ್ಷತಿ ಮಹಿಮೆ ಕೂಡ ಅನಂತವಾಗಿದೆ. ಶ್ರೀ ರಾಘವೇಂದ್ರಾಯ ನಮಃ ಎಂಬ ನಾಮ ಮಂತ್ರದ ಮಹಿಮೆಯನ್ನು ಹೀಗೆ ಹೇಳ್ತಾರೆ. ಶ್ರೀ ಎನ್ನಲು ಸುಜ್ಞಾನ, ರಾಯನಲು ರಾಜವಶ, ಗಾಯನಲು ಘನಶಕ್ತಿ, ವೇಮೆಂದಲು ವೇದಾಢ್ಯ, ದ್ರಾಯನಲು ದ್ರವ್ಯವಶ, ಯಾಯನಲು ಯಶಸ್ಪ್ರಾಪ್ತಿ, ನಾಯನಲು ನರವರ್ಣ, ಮಾಯನಲು ಮನಸ್ಸು ಚಂಚಲವಾಗದು. ಈ 8 ಬಗೆಯ ದಿವ್ಯಾಕ್ಷರವನ್ನು ಬಾಯೊಳನವರತ್ತ ಯಾರು ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪಿಸ್ತಾರೋ ಅವರೇ ಧನ್ಯ ಮಾನ್ಯ ಸಂಪನ್ನ. ಕಿರೀಟಿಗಿರಿ ದೇಸಾಯಿ ಬಂದ, ಅವರ ಮನೆಗೆ ಆಹ್ವಾನ ಕೊಟ್ಟ. ಅವರ ಮನೆಗೆ ಬಂದು ಮೂಲರಾಮದೇವರು ಪೂಜೆ ಮಾಡ್ತಾ ಇದ್ದಾರೆ. ಕಿರೀಟಿಗಿರಿಗೆ ದೇಸಾಯಿಗೆ ಒಬ್ಬನೇ ಮಗ. ಆಟವಾಡುತ್ತಾ ಅಡಿಗೆ ಕೋಣೆಗೆ ಬಂದ. ದೊಡ್ಡ ದೊಡ್ಡ ಪಂಚತ್ರೆ ತುಂಬಿರುವ ಮಾವಿನ ಹಣ್ಣಿನ ಸೀಕರಣೆಯನ್ನು ನೋಡ್ದ. ತಿನ್ಬೇಕು ಅಂತ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾನೆ, ಎಟುಕಲಿಲ್ಲ. ಮುಂದಕ್ಕೆ ಜಿಗ್ಗಿದಂತಾಗಿ ಆ ಪಾತ್ರೆಯಲ್ಲಿ ಮುಳುಗಿ ಹಸುನೀಗಿದ್ದಾನೆ. ಈ ಸಂಗತಿ ಯಾರಿಗೂ ಗೊತ್ತಿಲ್ಲ. ದೇಸಾಯಿ ಪತ್ನಿ ಮಗುವನ್ನ ಹುಡುಕಿಕೊಂಡು ಬಂದು ಭಯಂಕರವಾದ ದೃಶ್ಯವನ್ನು ನೋಡಿ ಚೀರಿದ್ದಾಳೆ. ಹರಿಹರಿ, ದೇಸಾಯಿಗೆ ಹೇಳಿದ್ರು ಸ್ವಾಮಿಗಳು, ನಿಮ್ಮ ಪ್ರಸಾದವನ್ನ ಕೊಡ್ತೇನೆ, ಪತ್ನಿ ಪುತ್ರನ ಕರ್ಕೊಂಡು ಬನ್ನಿ ಅಂತ. ದೇಸಾಯಿ ಹೆಂಡತಿಯನ್ನು ಹುಡುಕಿಕೊಂಡು ಅಡಿಗೆ ಮನೆಗೆ ಬಂದು ನೋಡ್ತಾನೆ ದೃಶ್ಯವನ್ನ. ದುಃಖಾಶ್ರಗಳು ಮಿಡಿಮಿಡಿದು ಬಂತು. ಹರಿಹರಿ, ಗಲಾಟಿಯಾದರೆ ಬಂದ ಬ್ರಾಹ್ಮಣರು ಉಪವಾಸದಲ್ಲಿ ಹಿಂತಿರುಗುತ್ತಾರೆ. ಸ್ವಾಮಿಗಳ ಪೂಜೆಗೆ ಚ್ಯುತಿ ಬರುವುದೆಂದು ಭಾವಿಸಿ 4 ಮಾತುಗಳೇ ಪತ್ನಿಯನ್ನು ಸಮಾಧಾನ ಪಡಿಸಿ ಆ ಮಗುವನ್ನು ಅಲ್ಲಿಯೇ ಮಲಗಿಸಿ ತೀರ್ಥ ಪ್ರಸಾದಕ್ಕೋಸ್ಕರವಾಗಿ ಕೈ ನೀಡಿದ್ದಾರೆ. ಮೌನ ಮುದ್ರದಲ್ಲಿ ನಿಂತಿದ್ದ ದೇಸಾಯಿಗಳನ್ನ ನೋಡ್ತಾ ಇದ್ದಾರೆ. ದೇಸಾಯಿಗಳೇ, ನಿಮ್ಮ ಮಗನನ್ನ ಕರ್ಕೊಂಡು ಬನ್ನಿ. ನಮ್ಮ ಬಂಧುಗಳು ಏತಕ್ಕೋ ಅವನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಸ್ವಾಮಿ, ನೀವು ಹೇಳುವುದು ಅನುಮಾನಾಸ್ಪದವಾಗಿದೆ, ಮೊದಲು ಹೋಗಿ ಕರ್ಕೊಂಬನ್ನಿ. ದೇಸಾಯಿಯ ಪತ್ನಿಯ ಕಣ್ಣೀರು ಕೋಡಿಯಾಗಿ ಹರಿಯಿತು. ಸ್ವಾಮಿ, ಮಗುವ ರಾಮಚಂದ್ರ ಪಾದಕ್ಕೆ ಅರ್ಪಿತವಾಗಿ ಹೋಯಿತು, ಇನ್ನು ಎಲ್ಲಿಂದ ಕರ್ಕೊಂಬರ್ಲಿ? ಆಹಾ, ಪ್ರಮಾದವಾಯಿತು, ಪ್ರಮಾದವಾಯಿತು. ಕರುಣಾರು ರಾಮಚಂದ್ರನು ನಿಮ್ಮ ಮನೆಗೆ ಆಗಮಿಸಿ ನಿಮ್ಮ ವಂಶವನ್ನು ಹಾಳು ಮಾಡುವನೆ. ಸುಳ್ಳು ಸುಳ್ಳು, ಮಗುವು ಮಲಗಿ ನಿದ್ರಿಸುತ್ತಿರಬೇಕು, ಹೇಗಿದ್ರೆ ಹಾಗೆ ಕರ್ಕೊಂಬನ್ನಿ. ದೇಸಾಯಿ ಮಗುವನ್ನೆತ್ತಿಕೊಂಡು ಬಂದು

ಅವರ ಮುಂದೆ ಮಲಗಿಸಿದ. ದಿವ್ಯ ಜ್ಞಾನದಿಂದ ನೋಡಿದ್ರು ತೀರ್ಥವನ್ನ ಪ್ರೋಕ್ಷಣೆ ಮಾಡಿದ್ದಾರೆ. ಹೇಳಪ್ಪ ಹೇಳು, ದಯಾಳುವಾದ ರಾಮಚಂದ್ರನ ಸೇವೆಗೆ ಸಿದ್ಧನಾಗಬೇಕಪ್ಪ. ಆ ಬಾಲಕನು ನಮಸ್ಕರಿಸಿದ್ದಾನೆ ಗುರು ಸಾರ್ವಭೌಮರಿಗೆ. ಕಿರೀಟಗಿರಿ ದೇಸಾಯಿಗೆ ಸಂತೋಷವಾಯಿತು. ಸ್ವಾಮಿಗಳೇ, ನಮ್ಮ ಮಗುವನ್ನು ಬದುಕಿಸಿಕೊಟ್ಟು ಮಹದುಪಕಾರ ಮಾಡಿದ್ದೀರಿ ಅಂತ ಹೇಳಿ ಅವರ ಪಾದ ಪೂಜೆ ಮಾಡಿ ಭಕ್ತಿಯಿಂದ ದ್ರವ್ಯವನ್ನು ಕೊಟ್ಟು ನಮಸ್ಕರಿಸಿದ್ದಾನೆ. ಲೋಕದಲ್ಲಿ ದುಷ್ಟರಿರುವುದು ಸ್ವಭಾವ. ಅವರಿದ್ದರನೇ ಸತ್ಪುರುಷರಿಗೆ ಕೀರ್ತಿ ಲಭಿಸುವುದು. ನಿಂದಕರಿರಬೇಕು ಇರಬೇಕು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧಿಯೋ ಹಾಗೆ. ನಿಂದಕರಿರಬೇಕು ಇರಬೇಕು. ಕೆಲವು ದುಷ್ಟರೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಕಂಡು ಸಹಿಸಲಾರದೆ, ಇದೆಲ್ಲ ಬರೀ ಸುಳ್ಳು, ಹಣ ಸಂಪಾದನೆಗೆ ಮಾಡುತ್ತಿರುವ ಉಪಾಯ, ಈ ಸನ್ಯಾಸಿಗಳಿಗಿನ್ನೇನ್ ಕೆಲಸ, ನಿದ್ರಾಸಕ್ತನಾಗಿ ಬಲಗಿರುವ ಬಾಲಕನ ಮೇಲೆ ನೀರೆರಚಿ ಬದುಕಿಸದಂತೆ ನಟನೆ ಮಾಡ್ತಾ ಇದ್ದಾರೆ ಅಂಥೇಳಿ ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಒಬ್ಬ ಹುಡುಗನನ್ನು ಸತ್ತಂತೆ ನಟನೆ ಮಾಡು ಅಂದ್ರು. ಅವನು ಬರೋಲ್ಲ ಅಂದ್ರೂ ಬಿಡ್ಲಿಲ್ಲ, ಬಲವಂತವಾಗಿ ಕಟ್ ಹಾಕ್ಬಿಟ್ಟಿದ್ದಾರೆ, ಮುಸ್ಕ್ ಹಾಕಿದ್ದಾರೆ. ರಾಘವೇಂದ್ರ ತೀರ್ಥರ ಬಳಿಗೆ ಬಂದು, ಗುರು ಸಾರ್ವಭೌಮ, ಈಗ ತಾನೇ ಸತ್ತವ್ರನ್ನೆಲ್ಲ ಬದುಕಿಸುತ್ತಿದ್ದೀರಿ ಎಂಬ ವಾರ್ತೆಯನ್ನು ಕೇಳಿದೆವು, ದಯವಿಟ್ಟು ಈಗ ತಾನೇ ಒಬ್ಬ ಬಾಲಕ ಸತ್ತೋಗಿದ್ದಾನೆ, ಬದುಕಿಸ್ಕೊಡಿ ಅಂದ್ರು. ಆಗ ಹೇಳ್ತಾ ಇದ್ದಾರೆ, ಸತ್ಯವಾಗಿ ನಿಮ್ಮ ಬಾಲಕನು ಸತ್ತಿರುವನೇ? ಹೌದು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ತೋಗಿದ್ದಾನೆ. ಮುಂದಾಗುವ ಅಪಘಾತವನ್ನು ತಡೆಯೋಕ್ಕೋಸ್ಕರವಾಗಿ ಗುರು ಸಾರ್ವಭೌಮರು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ, ಸುಳ್ಳು ಹೇಳ್ಬೇಡಿ, ನಿಜವನ್ನ ಹೇಳಿ, ಸತ್ಯವಾಗಿ ನಿಮ್ಮ ಬಾಲಕನು ಸತ್ತಿರುವನೇ? ಹೌದು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ತೋಗಿದ್ದಾನೆ. ಹಾಗಿದ್ರೆ ನಡೀರಿ, ಬರ್ತೇನೆ ಅಂಥೇಳಿ ಶಿಷ್ಯರಿಂದ ಒಡಗೂಡಿ ಅಲ್ಲಿಗೆ ಬಂದು ನೋಡ್ತಾರೆ. ಆಗ ನೋಡಿ, ಅಪ್ಪ ಇವನು ಸತ್ಯವಾಗಿ ಸತ್ತೋಗಿದ್ದಾನೆ, ಸತ್ತವ್ರನ್ನ ಬದುಕಿಸೋಕ್ ನಮ್ಮಿಂದ ಸಾಧ್ಯವಿಲ್ಲ, ನಿದ್ರಾಸಕ್ತರಾಗಿ ಮಲಗಿರುವರ ಮೇಲೆ ಬೇಕಾದ ನೀರೆರಚಿ ಎಬ್ಬಿಸಬಲ್ಲವು, ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ಲ ಅಂಥೇಳಿ ಹೊರಟು ಹೋಗಿದ್ದಾರೆ. ದ್ರೋಹಿಗಳಿಗೆ ಇದು ಅರಿವಾಗ್ಲಿಲ್ಲ. ಹೇಳ ಹೇಳ, ಈ ಗುರುಗಳ ಕೈಲಿ ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ವಂತೆ ಅಂಥೇಳಿ ಆಗ ತಿಳಿಸಿದ ಕೂಡಲೇ ಭಯಂಕರವಾದ ದೃಶ್ಯವನ್ನು ನೋಡ್ತಾ ಇದ್ರೆ, ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ವೇ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ದಾರೆ. ಆಗ ನೋಡುವಾಗ ಆ ಹುಡುಗ ನಿಜವಾಗಿ ಸತ್ತೇ ಹೋಗಿದ್ದಾನೆ. ದ್ರೋಹಿಗಳಿಗೆ ತಮ್ಮ ತಪ್ಪು ಅರಿವಾಯಿತು, ಓಡಿ ಬಂದು ಕ್ಷಮಾಯಾಚನೆ ಬೇಡಿದ್ದಾರೆ. ದಯಾಳುಗಳಾದ ರಾಘವೇಂದ್ರ ತೀರ್ಥರೇ, ನಿಮ್ಮನ್ನು ಪರೀಕ್ಷೆಗೈದು ಪರಮ ಪಾಪಿಗಳಾಗಿದ್ದೇವೆ, ದಯವಿಟ್ಟು ಈ ಮಗುವನ್ನು ಬದುಕಿಸಿಕೊಡಿ ಅಂತ ಹೇಳಿ ಕಣ್ಣೀರ್ ಕಡಲ್ಗಾಲುವಿನ ಸುರಿಸ್ತಾ ಇದ್ದಾರೆ. ಇದು ಭಗವಂತನ ಸಂಕಲ್ಪ, ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಹೊರಟೋಗಿದ್ದಾರೆ. ಭಕ್ತರಲ್ಲಿ ಬಂದ ವಾಕ್ಯವನ್ನ ಭಗವಂತ ಸತ್ಯವನ್ನಾಗಿ ಮಾಡಿ ತೋರಿಸ್ತಾನೆ. ಹೇಗೆ ಅಂದ್ರೆ, ಕಂಬದಲ್ಲಿ ಹರಿಯನ್ನು ತೋರಿಸು ಎಂದ ಪ್ರಹ್ಲಾದ ರಾಜರಿಗೆ ಅವರ ತಂದೆ ಹಿರಣ್ಯಕಶಿಪ. ಕಂಬದಲ್ಲಿ ಹರಿ ಕೂತ್ಕೊಂಡಿರ್ಲಿಲ್ಲ, ಭಕ್ತನ ನುಡಿಯನ್ನು ಸತ್ಯವನ್ನಾಗಿ ಮಾಡಿ ತೋರಿಸಬೇಕು ಅಂತಂದೆ. ಕಂಬದಿಂದಲೇ ಒಡೆ ಮೂಡಿ ಬಂದ ನರಹರಿ ರೂಪದಿಂದ ಕಿರೀಟಿಗರಿಗೆ ಹಿಂತಿರುಗುವಾಗ ರಾಯಚೂರು ಜಿಲ್ಲಾ ಮಾನವಿಗೆ 8 ಮೈಲಿ ದೂರದಲ್ಲಿ ಮಾರುತಿಗುಡಿಯಲ್ಲಿ ಚಾತುರ್ಮಾಸ ವ್ರತಕ್ಕೋಸ್ಕರವಾಗಿ ನಿಂತಿದ್ದಾರೆ. ಕನಕದಾಸರು ಅಂತ್ಯಜನ ರೂಪದಿಂದ ಬಂದು ಸಾಸಿವೆಯನ್ನು ಭಿಕ್ಷೆಯಾಗಿ ಕೊಟ್ಟು ದೇಹವನ್ನು ವಿಸರ್ಜಿಸಿಕೊಂಡಿದ್ದಾರೆ. ಕನಕದಾಸರ ಜ್ಞಾಪಕಾರ್ಥವಾಗಿ ಅಲ್ಲಿ ಒಂದು ಕಲ್ಲಿನ ಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು ಮಹಾಪಂಡಿತೋತ್ತಮರು, ಇವರು ರಚಿಸಿದ್ದ ಗ್ರಂಥಗಳನ್ನ ರಾಘವೇಂದ್ರ ಸ್ವಾಮಿಗಳವರಿಗೆ ತೋರಿಸಿ ತೀರ್ಥರು ಅಂತ ಬಿರುದು ಪಡೆದರು. ಇವರು ಮಠಕ್ಕೆ ಆಗಮಿಸಿದ್ದಾಗ ಚಾತುರ್ಮಾಸ ವ್ರತ ನಡೀತಾ ಇತ್ತು. ಈ ಮಾಸದಲ್ಲಿ ಸಾಸಿವೆ ತಿನ್ನಬಾರದು, ನಿಷಿದ್ಧ ಅಂಥೇಳಿ ಪ್ರಸಾದವನ್ನ ತಿರಸ್ಕರಿಸಿ ಬೇರೆ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದಿದ್ದಾರೆ. ದಯಾಳುಗಳಾದ ರಾಘವೇಂದ್ರ ತೀರ್ಥರು ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಶ್ರೀನಿವಾಸಾಚಾರ್ಯರು ತಮ್ಮ ಗುರುಗಳಾದ ಯಾದವಾರಿಯರ ಮುಂದೆ ವಿಚಾರ ವಿನಿಮಯ ಮಾಡಿದ್ದಾರೆ. ಸಾಸಿವೆ ಪ್ರಸಂಗ ವಿವರಿಸಿದ್ದಾರೆ. ಮಂತ್ರಾಕ್ಷತೆ ತೆಗೆದು ನೋಡಿದ್ರೆ ಕಾಂತಿಯುಕ್ತವಾದ ಮಂತ್ರಾಕ್ಷತೆ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಭಕ್ತಿ ಮುಂದೆ ಯಾವುದೂ ನಿಲ್ಲಲಾರದು ಅಂದಾಗ ಶ್ರೀನಿವಾಸಾಚಾರ್ಯರು ತಾವುಗೈದ ಅಪರಾಧಕ್ಕೋಸ್ಕರವಾಗಿ ಪುನಃ ದಯಾಳುಗಳಾದ ರಾಘವೇಂದ್ರ ತೀರ್ಥರ ಬಳಿಗೆ ಬಂದು ಕ್ಷಮಾಪಣೆ ಬೇಡಿದ್ದಾರೆ. ರಾಘವೇಂದ್ರ ತೀರ್ಥರು ಆಶೀರ್ವದಿಸಿದ್ದಾರೆ. ಪಂಡಿತರಾದವರಿಗೆ ಸ್ವಾಭಿಮಾನ, ಜಂಬ, ಪರ್ನಿಂದೆ, ಪರದೂಷಣೆ ಸಾಮಾನ್ಯವಾಗಿ ತುಂಬಿರುತ್ತೆ. ಇದರಿಂದ ಏನು ಪ್ರಯೋಜನವಾಗೋದಿಲ್ಲ, ಉಭಯತಾಪಿ ಹಾನಿಯಾಗುತ್ತೆ. ರಾಘವೇಂದ್ರ ಸ್ವಾಮಿಗಳವರು ಚಾತುರ್ಮಾಸ ವ್ರತದಲ್ಲಿ ಇರಬೇಕಾದ್ರೆ 3 ಜನ ಮಲಯಾಳದ ಜ್ಯೋತಿಷ್ಕರು ಬಂದಿದ್ದಾರೆ. ನನ್ನ ಆಯುಸ್ಸಿನ ಬಗ್ಗೆ ನಿರ್ಣಯ ಮಾಡಿ ತಿಳಿಸಿ ಅಂದರು. ಲೆಕ್ಕಾಚಾರ ಮಾಡಿ 3 ಜನರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಹೇಳ್ದ ನಿಮಗೆ 100 ವರ್ಷ ಅಂತ, ಇನ್ನೊಬ್ಬ ಹೇಳ್ದ ನಿಮಗೆ 300 ವರ್ಷ ಅಂತ, ಇನ್ನೊಬ್ಬ ಹೇಳ್ದ 700 ವರ್ಷ ಅಂತ ಪರಸ್ಪರ ಭಿನ್ನಾಭಿಪ್ರಾಯ ಬಂತು. ಆಗ ರಾಘವೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ ಇದರ ಅಂತರಾರ್ಥ. ದೇಹತಃ 100 ವರ್ಷ, ಗ್ರಂಥತಃ 300 ವರ್ಷ, ಬೃಂದಾವನ ಸನ್ನಿಧಿ 700 ವರ್ಷಗಳು ಅಂತ ತಿಳಿಸಿದರು. ಆಗ ದಯಾಳುಗಳಾದ ರಾಘವೇಂದ್ರ ತೀರ್ಥರನ್ನ ನೋಡಿ ಮಲಯಾಳದ ಜ್ಯೋತಿಷ್ಕರು ಸಂತೋಷ ಭರಿತರಾಗಿ ಫಲಮಂತ್ರಾಕ್ಷತೆ ತೆಗೊಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಜನ್ಮಕ್ಕೆ ಕಾರಣೀಭೂತನಾದ ಶ್ರೀನಿವಾಸನ ದರ್ಶನಕ್ಕೆ ಬಂದು ಅಲ್ಲಿ ತಮ್ಮದೇ ಆದ ಒಂದು ಮಠವನ್ನ ನಿರ್ಮಾಣ ಮಾಡಿ ಶ್ರೀನಿವಾಸನ ಸೇವೆಯನ್ನ ಮಾಡಿದ್ದಾರೆ. ಬಂದು

ದಿಹ ನೋಡಿ ಭೂತಳದಿ ವೆಂಕಟ ಇಂದಿರಯ ಒಡಗೂಡಿ ವಂದಿಸುತ್ತ ಮನದೊಳಗಿವನಡಿ ದ್ವಂದ್ವ ಭಜಿಸಲು ಬಂದ ಭಯಹರ ಶ್ರೀಹರಿ ಬಂದು ನಿಂದಿಹ ನೋಡಿ ಶ್ರೀನಿವಾಸ ವೆಂಕಟಾಚಲಪತೇ. ತಿರುಪತಿಯಿಂದ ಕಂಚಿ ಕಾಳಹಸ್ತಿ ಮಾರ್ಗವಾಗಿ ಕುಂಭಕೋಣೆಗೆ ಬಂದು 44 ಗ್ರಂಥಗಳನ್ನ ಬರೆದಿದ್ದಾರೆ. ಪರಿಮಳ, ಪ್ರಕಾಶ, ತತ್ವಮಂಜರಿ, ಗೀತಾರ್ಥ ಮಂಜರಿ ಕುಂಭಕೋಣಿ ವಿದ್ಯಾ ಕೇಂದ್ರವಾಯಿತು. ಕುಂಭಕೋಣೆಯಿಂದ ಆದವಾನಿಗೆ ಬಂದಿದ್ದಾರೆ. ದಿವಾನ್ ವೆಂಕಣ್ಣ ಓಡಿ ಬಂದು ನವಾಬನಿಗೆ ಮೊದಲು ಬಂದು ಕೇಳ್ತಾ ಇದ್ದಾನೆ, ನನ್ನನ್ನು ಅನುಗ್ರಹ ಮಾಡಿದ ಸ್ವಾಮಿಗಳು ಬಂದಿದ್ದಾರೆ, ಅವರ ದರ್ಶನಕ್ಕೆ ಬರಬೇಕು. ಆಗ ನವಾಬ ಈ ಗುರುಗಳನ್ನ ಪರೀಕ್ಷೆ ಮಾಡೋದಕ್ಕೆ ಇದೇ ಸಮಯ ಅಂತ ತಿಳ್ಕೊಂಡು ಬಂಗಾರ ತಟ್ಟೆಯಲ್ಲಿ ಮಾಂಸವನ್ನ ಮುಚ್ಚಿಟ್ಕೊಂಡು ವಸ್ತ್ರದಿಂದ ಮರೆ ಮಾಡಿ ಶ್ರೀಗಳವರು ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ತಂದು ಮಧ್ಯದಲ್ಲಿ ಇಟ್ಟಿದ್ದಾನೆ. ನಿಮ್ಮ ದೇವರಿಗೆ ನೈವೇದ್ಯ ಮಾಡಿ ಅಂದ. ಆಗ ಅಪರೋಕ್ಷ ಜ್ಞಾನಿಗಳಲ್ಲವೇ ಗುರು ಸಾರ್ವಭೌಮರು ತೀರ್ಥದಿಂದ ತಟ್ಟೆಗೆ ಪ್ರೋಕ್ಷಣೆ ಮಾಡಿದ್ದಾರೆ. ಆಗ ಪ್ರಸಾದ ಹಂಚುವುದಕ್ಕಾಗಿ ವೆಂಕಣ್ಣನಿಗೆ ತಿಳಿಯಪಡಿಸಿದ್ದಾರೆ. ವೆಂಕಣ್ಣ ಮುಸುಕ್ ತೆಗೆದು ನೋಡಿದ್ರೆ ಮಾಂಸದ ರಾಶಿಯೆಲ್ಲ ಫಲಪುಷ್ಪಗಳಾಗಿತ್ತು. ಯಾ ಅಲ್ಲಾ ಪರವರ್ದಿಗಾರ್ ಎನ್ನುತ್ತಾ ನವಾಬ ಸಂತೋಷ ಭರಿತನಾಗಿದ್ದಾನೆ. ಗುರುಗಳೇ, ನಿಮಗೆ ಆದವಾನಿಯನ್ನೇ ಕಾಣಿಕೆಯಾಗಿ ಕೊಡ್ತೇನೆ ಎಂದ. ಆದವಾನಿ ಬೇಡ, ಮಂಚಾಲಿಯ ಕಾಡು ಪ್ರದೇಶ ಕೊಡು ಅಂದ್ರು. ಅದನ್ನು ಕೇಳಲು ಒಂದು ಇತಿಹಾಸ ಇತ್ತು. ಹಿಂದೆ ಪ್ರಹ್ಲಾದರಾಗಿ ಅವತಾರ ಮಾಡಿದ್ದಾಗ ಮಂಚಾಲಮ್ಮ ಅವರ ಕುಲದೇವತೆಯಾಗಿದ್ದಳು. ಆ ತಾಯಿಯ ಪಕ್ಕದಲ್ಲಿಯೇ ಬೃಂದಾವನ ಪ್ರವೇಶ ಮಾಡಬೇಕೆಂಬ ಉದ್ದೇಶದಿಂದ ಆ ಜಾಗವನ್ನೇ ಕೇಳಿದ್ದಾರೆ. ನವಾಬ ಸಂತೋಷದಿಂದ ಆ ಜಾಗವನ್ನು ಕೊಡಲು ಒಪ್ಪಿದ್ದಾನೆ. ಆಗಲೇ ಶಿಲಾ ಕೆಲಸ ಪ್ರಾರಂಭವಾಯಿತು. ಮಂತ್ರಾಲಯಕ್ಕೆ 6 ಮೈಲಿ ದೂರ ಮಾಧವಾರಂ ಅಂತ ಒಂದು ಊರು. ಆ ಹಳ್ಳದ ದಂಡೆಯ ಮೇಲೆ ಶ್ರೀರಾಮಚಂದ್ರ ದೇವರು 7 ಗಳಿಗೆ ಕಾಲ ವಿಶ್ರಮಿಸಿಕೊಂಡಿದ್ದರಂತೆ. ಆ ಶಿಲೆಯು ಕಲಿಯುಗದಲ್ಲಿ 700 ವರ್ಷ ಪೂಜಿಸಲ್ಪಡುತ್ತೆ ಅಂತ ಐತಿಹ್ಯ. ದಿವಾನ್ ವೆಂಕಣ್ಣ ಶಿಲೆಯನ್ನು ತರಿಸಿ ರಾಯರಿಗೆ ಬೃಂದಾವನವನ್ನ ಮಾಡಿಸಿದ್ದಾನೆ. ಉಳಿದ ಬಂಡೆಯಿಂದ ಪ್ರಾಣದೇವರ ವಿಗ್ರಹವನ್ನ, ರುದ್ರದೇವರ ಲಿಂಗವನ್ನ ಮಾಡಿಸಿದ್ದಾನೆ. ಇದೆಲ್ಲ ಶ್ರೀಗಳವರ ಆಜ್ಞಾ ಪ್ರಕಾರ. ಹಿಂದಿನ ದಿವಸ ಯೋಗೀಂದ್ರ ತೀರ್ಥರಿಗೆ ಸಮಸ್ತಾಂದ ಪಟ್ಟಾಭಿಷೇಕ ವಹಿಸಿದರು. ಬಿಜಾಪುರ ಆದವಾನಿ ನವಾಬುರುಗಳಿಂದ ನಜರು ಕಾಣಿಕೆಗಳು ಬಂತು. ರಾಜ ಮರ್ಯಾದಿಗಳಾಯಿತು. 60 ಶೋತ್ರಿಯ ಸಂಸಾರಗಳು ಬಂದು ನೆಲೆಸಿದವು. ಸಂಸ್ಥಾನಕ್ಕೆ ಯೋಗ್ಯವಾದ ಮಠ ನಿರ್ಮಾಣವಾಯಿತು. ರಾಘವೇಂದ್ರ ತೀರ್ಥರು ಬೃಂದಾವನ ಪ್ರವೇಶ ಮಾಡುವ ಬೆಳಗಿನ ಜಾವ ಎದ್ದು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮಂಚಾಲದೇವಿಯನ್ನು ಕುರಿತು ಸ್ತೋತ್ರ ಮಾಡಿದ್ದಾರೆ.

0: ಯತಿರಾಜರಿಗೆ ಭಗವತಿ ದಿವ್ಯ ದರ್ಶನ ಕೊಟ್ಟಿದ್ದಾಳೆ, ಸುಸ್ವಾಗತ ಕೊಡ್ತಾ ಇದ್ದಾಳೆ. ತಾಯಿ, ಹಿಂದೆ ಪ್ರಹ್ಲಾದನಾಗಿ ಅವತಾರ ಮಾಡಿದ್ದಾಗ ನನ್ನನ್ನು ಸಾಕಿದ ಸಲಹಿದ ತಾಯಿ ನೀನಲ್ಲವೇನಮ್ಮ, ಈಗಲೂ ನಿನ್ನ ಕಂದನು ನಿನ್ನ ಪಕ್ಕದಲ್ಲಿ ಇರಬೇಕೆಂದು ಇಚ್ಛಿಸುತ್ತಿದ್ದಾನೆ. ಸ್ಥಳ ಕೊಟ್ಟು ಸಲಹು ತಾಯಿ. ಯತಿರಾಜರಿಗೆ ಸುಸ್ವಾಗತ ಕೊಟ್ಟಿದ್ದಾಳೆ. ಪವಿತ್ರವಾದ ಯಜ್ಞ ಮಾಡಿದ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ. ಈ ಜಪಸರವು ಜಾರಿ ತಕ್ಷಣ ಸಂಪುಟ ಶಿಲೆ ಏರಿಸಬೇಕು ಅಂಥೇಳಿ ಶಿಷ್ಯವರ್ಗಕ್ಕೆ ಹೇಳ್ತಾ ಇದ್ದಾರೆ. ಶಿಷ್ಯವರ್ಗವೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ. ಗುರುದೇವ, ಇಷ್ಟು ಬೇಗ ನೀವು ನಮ್ಮನ್ನಗಲಿ ಹೋಗ್ತಾ ಇದ್ದೀರಾ, ನಮಗಿನ್ನಾರೋ ದಿಕ್ಕು ಅಂಥೇಳಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ವೆಂಕಣ್ಣ, ಅಳ್ಬೇಡಪ್ಪ, ದೇಹತಃ ನಾನು ಬೃಂದಾವನದಲ್ಲಿದ್ದುಕೊಂಡು ಭಕ್ತರು ಬಂದು ಕೂಗಿದಾಗ ಅವರ ಸೇವೆಗೆ ನಾನು ಸಿದ್ಧನಾಗಿದ್ದೇನಪ್ಪ ಅಂಥೇಳಿ ಪೂರ್ವ ದಿಕ್ಕಿನ ಕಡೆ ನೋಡಿದ್ದಾರೆ. ಜಪಸರವನ್ನ ಕೈಲಿ ಹಿಡ್ಕೊಂಡಿದ್ದಾರೆ. ಮಾರುತಿ ದಿವ್ಯ ದರ್ಶನವಾಯಿತು. ರಾಮಭದ್ರ, ಎತ್ಕಿಂಚಿತ್ ನಿನ್ ಸೇವೆ ಮಾಡಿದ್ದೇನೋ ಪ್ರಭು.
1: ಮಂಗಳಂ ಪ್ರಭುಗೆ, ರಾಮದೂತನಿಗೆ, ಸುಂದರಾಂಗ ಆಂಜನೇಯನಿಗೆ, ಗಿರಿಯ ತಂದವಗೆ, ಸುರರ ಪೊರೆದವಗೆ, ಧೀರ ವೀರ ಶೂರನಾದ ಮಾರುತಿರಾಯನಿಗೆ ಮಂಗಳಂ.
0: ಮಾರುತಿ ದಿವ್ಯ ದರ್ಶನವಾದ ಕೂಡಲೇ ನೇತ್ರಗಳ ಮುಚ್ಚಿಕೊಂಡಿದ್ದಾರೆ. ಮಿಂಚು ಹೊಳೆಯುವಷ್ಟರಲ್ಲಿ ಜಪಸರವು ಕೈಯಿಂದ ಜಾರಿ ಬಿತ್ತು. ಗುರುಗಳ ಆಜ್ಞಾ ಪ್ರಕಾರ ಸಂಪುಟ ಶಿಲೆ ಏರಿಸಿದ್ದಾರೆ. 700 ಸಾಲಿಗ್ರಾಮವನ್ನು ಮೃತ್ತಿಕೆ ಸಹಿತದಿಂದ ಮುಚ್ಚಿದ್ದಾರೆ.
1: ದೂರ್ವಾದಿತ್ವಂತರಮಯ್ಯೇ ವೈಷ್ಣವೇ ಧೀವರೇಂಧವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ
0: ಎಂದು ಚರ್ಮ ಶ್ಲೋಕವನ್ನು ಯೋಗೀಂದ್ರ ತೀರ್ಥರು ತಿಳಿಯಪಡಿಸಿದ್ದಾರೆ. ಸಶಿರರಾಗಿ ಬೃಂದಾವನಸ್ಥರಾದ ಇಬ್ಬರು, ಮೊದಲನೆಯವರು ವಾದಿರಾಜರು, ಎರಡನೆಯವರು ಸದ್ಗುರು ಶ್ರೀ ರಾಘವೇಂದ್ರ ತೀರ್ಥರು. ಆಗಲೇ ಬೃಂದಾವನದ ಮಹಿಮೆಗೆ ಪ್ರಾರಂಭವಾಯಿತು. ಮಂತ್ರಾಲಯಕ್ಕೆ 5 ಮೈಲಿ ದೂರ

ಬಿಚ್ಚಾಲೆ ಅಂತ ಒಂದು ಗ್ರಾಮ, ಅದನ್ನೀಗ ಭಿಕ್ಷಾಲಯ ಅಂತ ಕರೀತಾರೆ. ಅಲ್ಲಿ ಅಪ್ಪಣ್ಣ ಆಚಾರ್ಯರು ಅಂತ ಗುರುಗಳ ಪರಮ ಭಕ್ತರು. ಗುರುಗಳು ಬೃಂದಾವನಸ್ಥರಾದಾಗ ಅಪ್ಪಣ್ಣ ಆಚಾರ್ಯ ಊರಿನಲ್ಲಿ ಇರಲಿಲ್ಲ, ಮಾರನೇ ದಿವಸ ಬಂದಿದ್ದಾರೆ. ಅಪ್ಪಣ್ಣಾಚಾರ್ಯರೇ, ಗುರುಗಳು ಬೃಂದಾವನಸ್ಥರಾದರು ಅಂತ ಕೇಳಿದ ಕೂಡಲೇ ಅಪ್ಪಣ್ಣಾಚಾರ್ಯರು ಬೃಂದಾವನ ನೋಡಬೇಕು ಅಂತ ಓಡೋಡಿ ಬರ್ತಾ ಇದ್ದಾರೆ. ತುಂಗಭದ್ರಾ ನದಿ ಪೂರ್ಣ ಪ್ರವಾಹದಲ್ಲಿ ತುಂಬಿ ಹರಿತಾ ಇದೆ. ನದಿ ಮಧ್ಯದಲ್ಲೇ ಓಡೋಡಿ ಬರ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು. ಅವರ ಕಣ್ಣುಗಳಲ್ಲಿ ದುಃಖಾಶ್ರಗಳು ಮಿಡಿಮಿಡಿದು ಬರ್ತಾ ಇದೆ. ಅವರ ಬಾಯಿಯಿಂದ ಪುಂಕಾನುಪುಂಕವಾಗಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮೋಕ್ಷ ವಿಷಮೋಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸುಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸುಸತ್ವ ನೇಚೋಚ ಭಾವ ಮುಖನಕ್ರಗಣೈರ್ ಸಮೇತ. ಕಡೆಯ ಶ್ಲೋಕದಲ್ಲಿ ಬೃಂದಾವನದ ಒಳಗಿನಿಂದ ಬಂತು ದಿವ್ಯವಾಣಿ, ಸಾಕ್ಷಿ ಹಯಾಸ್ಯೋತ್ರ ಹಿ ಅಂಥೇಳಿ ರಾಘವೇಂದ್ರ ತೀರ್ಥರು ಆ ಸ್ತೋತ್ರಕ್ಕೆ ಪೂರ್ತಿ ಮಾಡಿದ್ದಾರೆ. ಸಾಕ್ಷಿ ಹಯಾಸ್ಯೋತ್ರ ಹಿ ಅಂದ್ರೆ ಈ ಸ್ತೋತ್ರಕ್ಕೆ ಸತ್ಯವಾದ ವಿಷಯಗಳು, ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಸಂಪೂರ್ಣ ಮಾಡಿದ್ದಾರೆ. ಗುರುರಾಜರು ಹೈಗ್ರೀವ ಮಂತ್ರದಲ್ಲಿ ಜಪದಲ್ಲಿ ಮಗ್ನರಾಗಿದ್ದಾರೋ ಏನೋ, ಇದನ್ನು ಕೇಳಿದ ಅಪ್ಪಣ್ಣಾಚಾರ್ಯರ ಮೈ ರೋಮಾಂಚನವಾಯಿತು. ನನ್ನಂತ ಪಾಮರಣ ಸ್ತೋತ್ರಕ್ಕೆ ಗುರುಗಳು ಮನ್ನಣೆ ಇತ್ತರಲ್ಲ ಅಂಥೇಳಿ ಹಿರಿಹಿರಿ ಹಿಗ್ಗಿದ್ದಾರೆ. ಇವರ ಸ್ತೋತ್ರವೇ ಪ್ರಖ್ಯಾತವಾದ ರಾಘವೇಂದ್ರ ಸ್ತೋತ್ರವಾಯಿತು. ಈ ಸ್ತೋತ್ರ ಜೊತೆಗೆ ಮಂಗಳಾಷ್ಟಕವನ್ನು ಸಹ ರಚಿಸಿದ್ದಾರೆ. ಇವೆರಡು ಮೂಲ ಬೃಂದಾವನ ಸನ್ನಿಧಿಯಲ್ಲಿ ನಿತ್ಯ ರಾತ್ರಿ ಗುರುಗಳು ಪಾರಾಯಣ ಮಾಡ್ತಾ ಇದ್ದಾರೆ. ಉಡುಪಿ ಮಠದ ಸ್ವಾಮಿಗಳು ಸಹ ನಿತ್ಯ ಪಾರಾಯಣ ಮಾಡ್ತಾ ಇದ್ದಾರೆ. ಎಲ್ಲ ಮಠದಲ್ಲೂ ಕೂಡ ಇದನ್ನ ಈ ಸ್ತೋತ್ರವನ್ನ ಪಠನ ಮಾಡ್ತಾರೆ. ಥಾಮಸ್ ಮಂಡ್ರೋ ಎಂಬುವನು ಇಂಗ್ಲಿಷ್ ಅಧಿಕಾರಿ, ಈ ಮಂತ್ರಾಲಯ ಕ್ಷೇತ್ರ ನಾನು ವಶಕ್ಕೆ ತಗೊಳ್ತೇನೆ ಅಂತ ಹೇಳಿ ಆಜ್ಞಾಪತ್ರವನ್ನು ಕಳಿಸಿದ್ದಾರೆ. ನಾನೇ ಖುದ್ದಾಗಿ ಹೋಗಿ ಆ ಗುರು ಸಾರ್ವಭೌಮರನ್ನ ದರ್ಶನ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಥಾಮಸ್ ಮಂಡ್ರೋ ಇಂಗ್ಲಿಷ್ ಅಧಿಕಾರಿ ಬಂದ. ಬಂದವನೇ ಧಾರ್ಮಿಕ ಶ್ರದ್ಧೆ ಉಳ್ಳವನು ಇಂಗ್ಲಿಷ್ ಅಧಿಕಾರಿ ಆಗಿದ್ರು ಕೂಡ ಹ್ಯಾಟ್ ಪೂಟನ್ನ ತೆಗೆದು ಹೊರಕ್ ಹಾಕದ. ಗುರು ಸಾರ್ವಭೌಮರ ಬೃಂದಾವನವನ್ನು ನೋಡ್ದ, ಬಂದು ನಮಸ್ಕರಿಸಿ ನಿಂತ್ಕೊಂಡಿದ್ದಾನೆ. ಗುರು ಸಾರ್ವಭೌಮರು ಅವನಿಗೆ ಬೃಂದಾವನದ ಒಳಗಿನಿಂದಲೇ ದರ್ಶನ ಕೊಟ್ಟಿದ್ದಾರೆ. ಭಕ್ತಿ ಪರವಶನಾಗಿದ್ದಾನೆ. ಏಕೆ

ತಾಮಸ್ ಮಂಡ್ರೋಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಈ ಮಂತ್ರಾಲಯ ಕ್ಷೇತ್ರ ನನ್ನ ವಶಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿ ಗುರು ಸಾರ್ವಭೌಮರ ಜೊತೆಯಲ್ಲಿ ಇಂಗ್ಲಿಷ್ ನಲ್ಲೇ ಮಾತಾಡಿದ್ದಾನೆ. ಗುರು ಸಾರ್ವಭೌಮರು ಅವನಿಗೆ ಅನಂತವಾಗಿ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಫಲಮಂತ್ರಾಕ್ಷತೆಯನ್ನು ತನ್ನ ಊಟದಲ್ಲಿ ಸೇವಿಸಿದ್ದಾನೆ ಥಾಮಸ್ ಮಂಡ್ರೋ. ಗುರುಗಳಿಗೆ ಜಾತಿ ಮತ ವೈಷಮ್ಯವಿಲ್ಲ. ಯಾವುದೇ ಜಾತಿಯಾಗಿದ್ರೂ ಕೂಡ ಭಕ್ತಿಯಿಂದ ಅವರನ್ನ ಆರಾಧಿಸಿದ್ರೆ ಅನಂತವಾಗಿ ಕಾಪಾಡ್ತಾರೆ. ಗುರುಗಳಿಗೆ ಭಕ್ತಿ ಮುಖ್ಯ. ಅವರನ್ನ ಹೇಗೆ ಸೇವಿಸಿದ್ರೆ ಹಾಗೆ ಹಾಗೆ ಅನಂತವಾಗಿ ಕಾಪಾಡ್ತಾರೆ. ಇಂತಹ ಮಂತ್ರಾಲಯ ಕ್ಷೇತ್ರಕ್ಕೆ ಸಹಸ್ರಾರು ಮಂದಿ ಯಾತ್ರಿಕರು ಸಮುದ್ರದಂತೆ ಉಕ್ಕಿ ಉಕ್ಕಿ ಬರ್ತಾ ಇದ್ದಾರೆ ಗುರು ಸಾರ್ವಭೌಮರ ಅನುಗ್ರಹಕ್ಕೋಸ್ಕರವಾಗಿ.

0: ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸದ್ಗುರು ಶ್ರೀ ರಾಘವೇಂದ್ರ ಮಹಾರಾಜ ಕೀ ಜೈ, ಸೀತಾಪತಿ ಶ್ರೀ ರಾಮಚಂದ್ರ ಮಹಾರಾಜ ಕೀ ಜೈ, ಜೈ ವೀರ ಹನುಮಾನ್ ಕೀ ಜೈ.
1: ಕೇಳುಗರೆ, ಇದುವರೆಗೂ ಶ್ರೀ ರಾಘವೇಂದ್ರ ವಿಜಯ ಕುರಿತ ಹರಿಕತೆ

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಆರ್ಎಲ್ಸಿಯಲ್ಲಿನ ಸ್ವ ಉದ್ಯೋಗ ಆಧಾರಿತ ಸರ್ಕಾರಿ ಯೋಜನೆಗಳ ಆನ್ಲೈನ್ ಸೇವೆಗಳು ಹಾಗೂ ಸೌಲಭ್ಯಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಯ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ಸ್ವ ಉದ್ಯೋಗ ಆಧಾರಿತವಾಗಿ ಸಿಗುತ್ತಿರುವ ಆನ್ಲೈನ್ ಸೇವೆಗಳು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಮುಖ ಸ್ವ ಉದ್ಯೋಗ ಆಧಾರಿತ ಆನ್ಲೈನ್ ಸೇವೆಗಳು ಮತ್ತು ಇದರಿಂದ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
0: ನಮಸ್ತೆ ಸರ್.
3: ಮೇಡಮ್, ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಮ್ಮ ಕೇಂದ್ರದ ಮುಖಾಂತರ ಸಿಗ್ತಿರುವಂಥ ಪ್ರಮುಖ ಸ್ವ ಉದ್ಯೋಗ ಆಧಾರಿತ ಆನ್ಲೈನ್ ಸೇವೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದ್ರ ಮುಖಾಂತರ ಏನೆಲ್ಲ ಸೇವೆಯನ್ನು ಸಮುದಾಯದ ಆದಿವಾಸಿಗಳಾಗಿರ್ಬೋದು ಇತರ ಸಮುದಾಯದವರು ಪಡ್ಕೋತಾ ಇದ್ದಾರೆ ಅನ್ನೋ ಕುರಿತು ತಾವು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಮೊದಲಿಗೆ ಏನಿದು ಸ್ವ ಉದ್ಯೋಗ ಆಧಾರಿತ ಸೇವೆಗಳು ಎಂದರೆ?
0: ಸ್ವ ಉದ್ಯೋಗ ಆಧಾರಿತ ಸೇವೆಗಳು ಅಂದರೆ ಅವರು ಆಲ್ರೆಡಿ ಒಂದು ವ್ಯವಹಾರನ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಅವರಿಗೆ ಹೊಸದಾಗಿ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇದನ್ನು ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಏನಾದರೂ ಹಿಂದೆಯಿಂದ ಬ್ಯಾಕ್ ಹ್ಯಾಂಡಿಂದ ಸಪೋರ್ಟ್ ಕೊಡ್ತೀವಿ, ಆ ಸೇವೆಗಳನ್ನೇ ಸ್ವ ಉದ್ಯೋಗ ಆಧಾರಿತ ಸೇವೆಗಳು ಅಂತ ಕರಿತೀವಿ.
3: ಅಂದರೆ ಪ್ರಮುಖವಾಗಿ ಇದು ಸರ್ಕಾರಿ ಇಲಾಖೆಗಳ ಮುಖಾಂತರ ಲಭ್ಯವಿರುವಂಥ ಸ್ವ ಉದ್ಯೋಗ ಆಧಾರಿತ ಸೇವೆಗಳಾಗಿರುತ್ತೆ.
0: ಸರ್ಕಾರಿ ಇಲಾಖೆ ಜೊತೆಗೆ ಬ್ಯಾಂಕ್ ಜೋಡಣೆ ಆಗಿರುತ್ತೆ. ಸರ್ಕಾರಿ ಇಲಾಖೆಯಿಂದ ಡೈರೆಕ್ಟ್ ಇದು ಲೋನು ಬಿಡುಗಡೆ ಆಗೋದಿಲ್ಲ, ಬ್ಯಾಂಕ್ ಜೋಡಣೆಯೊಂದಿಗೆ ಬಿಡುಗಡೆ ಆಗುತ್ತೆ. ಸ್ವ ಉದ್ಯೋಗ ಆಧಾರಿತ ಸೇವೆಗಳಲ್ಲಿ ಯಾವುದು ಕೂಡ ಡೈರೆಕ್ಟ್ ಆಗಿ ಬಿಡುಗಡೆ ಆಗೋ ಲೋನ್ಗಳು ಯಾವುದೇ ಇಲ್ಲ.
3: ಸರ್ಕಾರ ಮತ್ತು ಬ್ಯಾಂಕ್ ಜೋಡಣೆ ಮುಖಾಂತರನೇ ಯೋಜನೆಗಳು ಅಥವಾ ಈ ಸೌಲಭ್ಯಗಳು
0: ಸಿಗುತ್ತವೆ.
3: ಹಾಗಿದ್ರೆ ಪ್ರಮುಖವಾಗಿ ಯಾವ್ಯಾವೆಲ್ಲ ಸ್ವ ಉದ್ಯೋಗ ಆಧಾರಿತ ಯೋಜನೆಗಳಿಗೆ ತಮ್ಮ ಕೇಂದ್ರದ ಮುಖಾಂತರ ಅರ್ಜಿಯನ್ನು ಹಾಕೋದಾಗಿರ್ಬೋದು, ಅದ್ರ ಮುಖಾಂತರ ಅವರಿಗೆ ಸೇವೆ ಸೌಲಭ್ಯಗಳನ್ನ ಒದಗಿಸೋದಾಗಿರ್ಬೋದು ಮಾಡಲಾಗ್ತಾ ಇದೆ.
0: ಮೊದಲನೇದಾಗಿ ಬಂದರೆ PMEGPಗೆ ಅಪ್ಲಿಕೇಶನ್ಗಳನ್ನ ಹಾಕ್ತೀವಿ. ತದನಂತರ NLM ಆಗಿರ್ಬೋದು, ಮುದ್ರಾ ಆಗಿರ್ಬೋದು, ಮತ್ತು ಟ್ರೈಬಲ್ ಸಬ್ ಪ್ಲಾನ್ ಅಡಿಯಲ್ಲೂ ಕೂಡ ಸೋಷಿಯಲ್ ಕಾಂಪೊನೆಂಟ್ ಪ್ಲಾನ್ ಆ್ಯಂಡ್ ಟ್ರೈಬಲ್ ಸಬ್ ಪ್ಲಾನ್ ಅಂತ ಒಂದು ಯೋಜನೆ ಇದೆ. ಅದರಡಿಯಲ್ಲಿ SC/ST ಲೋನನ್ನು ಹಾಕಿರ್ಬೋದು, ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ. ಮತ್ತು ಅವರೇನಾದರೂ ಸೆರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇದ್ದಾರೆ ಅಂದರೆ ಸೆರಿಕಲ್ಚರ್ ಮೇಲೆ ನಾವು ಅದ್ರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕ್ಸೋದಿರೋದಿಲ್ಲ, ನಾವು ಡೈರೆಕ್ಟಾಗಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಬೋದು, ಸಬ್ಸಿಡಿಯಲ್ಲಿ ಅವ್ರಿಗೆ ಅಮೌಂಟನ್ನು ರಿಲೀಸ್ ಮಾಡಿಕೊಡೋದು, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದೀವಿ. ಸದ್ಯಕ್ಕೆ ಇದಿಷ್ಟೇ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇರೋದು.
3: ಈಗ ಪ್ರಮುಖವಾಗಿ ತಾವು ಹೇಳಿದಂಥ ಸ್ವ ಉದ್ಯೋಗ ಆಧಾರಿತ ಯೋಜನೆಗಳು ಏನೇನು ಬರ್ತವೆ, ಈ ಯೋಜನೆಗಳಿಗೆ ಯಾರ್ಯಾರೆಲ್ಲ ಅರ್ಹ ಫಲಾನುಭವಿಗಳು ಒಳಪಡ್ತಾರೆ, ಮತ್ತು ಇದಕ್ಕೆ ಅಗತ್ಯ ದಾಖಲಾತಿಗಳಾಗಿರ್ಬೋದು ಏನೇನೆಲ್ಲ ಬೇಕಾಗುತ್ತೆ?
0: ಫಲಾನುಭವಿಗಳು ಅಂತ ತಗೊಂಡ್ರೆ ನಾವು ಎಲ್ಲೂ ಹೋಗಿ ಫಲಾನುಭವಿಗಳನ್ನ ಹುಡುಕೋ ಚಾನ್ಸಸ್ ಇರಲ್ಲ, ಯಾಕಂದ್ರೆ ನಮ್ಮ ಕೇಂದ್ರದಲ್ಲೇ ಸುಮಾರು ಟ್ರೈನಿಂಗ್ಗಳನ್ನ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಬಂದರೆ ಹಸು ಸಾಕೋರು, ಕುರಿ ಸಾಕೋರು, ಕೋಳಿ ಸಾಕೋರು ಎಲ್ಲರಿಗೂ ಟ್ರೈನಿಂಗನ್ನು ನೀಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಅಂತ ಇಲ್ಲದೆ ವೊಕೇಶ್ನಲ್ ಟ್ರೈನಿಂಗು ಮತ್ತು ಇನ್ಸ್ಟಿಟ್ಯೂಷನಲ್ ಬೇಸ್ಡ್ ಟ್ರೈನಿಂಗು ನೀಡ್ತಾ ಇದ್ದೀವಿ. ಇಷ್ಟು ಟ್ರೈನಿಂಗ್ಸ್ಗಳಿಗೆ ಹೆಲ್ಪ್ ಆಗುವಂಗೆ ಲೋನ್ಗಳೆಲ್ಲ ಇದೆ. ಪ್ರಮುಖವಾಗಿ PMEGP, NLM,

0: ಮುದ್ರಾ ಮತ್ತು ಸೋಷಿಯೋ ಕಾಂಪೊನೆಂಟ್ ಟ್ರೈಬಲ್ ಸಬ್ ಪ್ಲಾನ್ ಇದೆ. ಅದನ್ನ ಬಿಟ್ಟರೆ ರೇಷ್ಮೆ ಇಲಾಖೆಯಿಂದ ಲೋನ್ಗಳನ್ನ ಕೊಡಿಸೋದಾಗಿರ್ಬೋದು, ಮತ್ತೆ ಕುಸುಮ್ ಬಿ ಯೋಜನೆ ಇದೆ. ಈ ತರ ಲೋನ್ಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದೆ.
1: ಪ್ರಮುಖವಾಗಿ ಯಾರ್ಯಾರಿಗೆಲ್ಲ ಈ ಯೋಜನೆಗಳಿಗೆ ತಾವು ಇದುವರೆಗೂ ಅರ್ಜಿಯನ್ನ ಹಾಕಿಸ್ತಾ ಬರ್ತಾ ಇದ್ರೆ, ಮತ್ತೆ ಹೇಗೆ ಯೋಜನೆಯ ಸೌಲಭ್ಯವನ್ನು ತಲುಪಿಸ್ತಾ ಇದ್ದಾರೆ?
0: ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಯಾರ್ಯಾರು ಟ್ರೈನಿಂಗ್ಗಳನ್ನ ಪಡ್ಕೊಂಡಿದ್ದಾರೋ, ಪಡೆದುಕೊಂಡ ನಂತರ ಪ್ಲೇಸ್ಮೆಂಟ್ ಇದ್ದಾರೆ, ಅಂದರೆ ಅವರು ಸೂಟ್ ಟ್ರೈನಿಂಗ್ ತಗೊಂಡಿರೋರು ಅಸನ್ಎಸ್ ಆಗ್ತಾ ಇದ್ದಾರಾ, ಅಥವಾ ಸ್ಪೋಕನ್ ಇಂಗ್ಲಿಷ್ ತಗೊಂಡಿರೋರು ಅವ್ರ ಕೆಲಸಕ್ಕೇ ಹೋಗ್ತಾ ಇದ್ದಾರಾ, ಎಲೆಕ್ಟ್ರಿಷಿಯನ್ ಟ್ರೈನಿಂಗ್ ತಗೊಂಡಿದ್ದಾರೆ ಅದರ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ನೋಡೋಕ್ಕೆ ಪ್ಲೇಸ್ಮೆಂಟ್ ಟೀಮ್ ಅವರಿದ್ದಾರೆ. ಅವರು ಅದನ್ನು ಹೋಗ್ಬಿಟ್ಟು ನೋಡ್ತಾ ಇರ್ತಾರೆ, ಎನಿ ಟೈಮ್ ಚೆಕ್ ಮಾಡ್ತಾ ಇರ್ತಾರೆ, ಇನ್ ಕೇಸ್ ಏನಾದರೂ ಅವ್ರಿಗೆ ಕೆಲಸ ಬೇಕು ಅಂದರೆ ಕೊಡಿಸೋ ನಿಟ್ಟಿನಲ್ಲಿ ಅವರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ಒಂದು ಸ್ಟೆಪ್ ಹೋದರೆ ಅವ್ರಿಗೆ ಕೆಲಸ ಏನೋ ಕೊಡಿಸ್ತಿದ್ದೀವಿ, ಕೆಲಸ ಏನೋ ಮಾಡ್ತಿದ್ದಾರೆ, ಬಟ್ ಅದರಲ್ಲೂ ಕೂಡ ನಾನು ಸ್ವ ಉದ್ಯೋಗವನ್ನು ಮಾಡಿ ಜಾಸ್ತಿ ಹಣ ಗಳಿಸ್ಬೇಕು ಮತ್ತು ಸಮಾಜದಲ್ಲಿ ಒಂದು ಗೌರವ ಗಣ್ಯತೆಯನ್ನು ಪಡ್ಕೋಬೇಕು ಅನ್ನೋರು ಸುಮಾರು ಜನ ಆಸೆಯಿಂದ ಇದ್ದಾರೆ. ಅಂಥವ್ರನ್ನ ನಾವು ಇವಾಗ ಅವರು ಟ್ರೈನಿಂಗ್ ಹೋಗಿ ಫೀಲ್ಡಲ್ಲಿ ಅವರು ಈ ಥರ ಸಾಕ್ತಾ ಇದ್ದೀರಾ, ಚೆನ್ನಾಗಿ ಸಾಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾಗ ಹ್ಞೂ ಸಾಕ್ತಾ ಇದ್ದೀವಿ ಬಟ್ ನಮ್ಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಒಬ್ಬೊಬ್ಬರು ಹೇಳ್ತಾರೆ. ಅಂಥ ಟೈಮಲ್ಲಿ ಅವರು ನಮಗೆ ಇನ್ನೂ ಜಾಸ್ತಿ ಅಪ್ಲಿಕೇಶನ್ಗಳನ್ನ ಹಾಕಿ ದೊಡ್ಡ ಮಟ್ಟದಲ್ಲಿ ಅವರು ಸ್ವ ಉದ್ಯೋಗವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಅಂತ ಯಾರ್ಯಾರು ಫಲಾನುಭವಿಗಳು ಇಷ್ಟಪಡ್ತಾರೋ ಅವ್ರಿಗೆಲ್ಲ ಮುಂದಿನ ನಿಟ್ಟಲ್ಲಿ ತಗೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೀಮ್ಗಳಿಗೆ ಅಪ್ಲೈ ಮಾಡಿಸೋ ಕೆಲಸವನ್ನು ಮಾಡ್ತಾ ಇರ್ತೀವಿ.
1: ಈಗ ಮೇಡಮ್, ಪ್ರಮುಖವಾಗಿ ತಾವಳಿದಂಥ ಯೋಜನೆಗಳಲ್ಲಿ PM ವಿಶ್ವಕರ್ಮ ಅನ್ನೋದು ಒಂದು ಮುಖ್ಯವಾದದ್ದು. ಇದೊಂಥರ ಕೌಶಲ್ಯ ಆಧಾರಿತ ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಸರ್ಕಾರಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಸಿಗುವಂಥ ಯೋಜನೆ. ಪ್ರಮುಖವಾಗಿ ಯಾವ ರೀತಿಯಾದಂಥ ಕೌಶಲ್ಯ ಆಧಾರಿತ ಫಲಾನುಭವಿಗಳಿಗೆ ಈ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ದೀರಾ?
0: ಇದರಲ್ಲಿ ಸುಮಾರು 28 ತರಹದ ಕೌಶಲ್ಯಾಧಾರಿತ ತರಬೇತಿಗಳಿದೆ, ಅದ್ರ ಮುಖಾಂತರ ಲೋನನ್ನು ಪಡಿಬೋದು. ಆದರೆ ನಾವು ಅಪ್ಲಿಕೇಶನ್ ಹಾಕಿರೋದೆಲ್ಲ ನಮ್ಮ ಟ್ರೈನಿಂಗ್ಸ್ ಅಂಡರಲ್ಲಿ ಬರೋದು, ಅಂದರೆ ಬ್ಯೂಟಿಷಿಯನ್ಗೆ ಹಾಕಿದ್ದೀವಿ, ಅದು ಬಿಟ್ಟರೆ ಟೈಲರಿಂಗ್ ಫ್ಯಾಷನ್ ಡಿಸೈನಿಂಗ್ ಟೈಲರಿಂಗ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಹಾಕಿದ್ದೀವಿ. ಇದೆರಡನ್ನೇ ನಾವು ನಮ್ಮ ಟ್ರೈನಿಂಗ್ಸಲ್ಲಿ ಬರೋ ಪ್ಲಾನ್ ಮುಖಾಂತರ ಪ್ರಿಯಂ ವಿಶ್ವಕರ್ಮಗೆ ಹಾಕ್ಸಿರೋದು ಅಂದರೆ ಇವೆರಡೇ ಅಪ್ಲಿಕೇಶನ್ನೇನೆ ಸರ್.
1: ಹಾಗೇನೆ ಮೇಡಮ್, ಈಗ ಉತ್ಪನ್ನ ವಲಯ ಅಥವಾ ಸೇವಾ ವಲಯವನ್ನು ಗುರಿಯಾಗಿಟ್ಕೊಂಡು PMEJP ಮತ್ತು ಮುದ್ರಾ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆ ಮುಖಾಂತರ ಒಂದು ಸಾಲ ಸೌಲಭ್ಯವನ್ನು ಪಡ್ಕೊಂಡು ಉದ್ಯಮವನ್ನು ಮುಂದುವರಿಸೋದಾಗಿರ್ಬೋದು, ಬೆಳವಣಿಗೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ. ಯಾವ್ಯಾವ ಪ್ರಮುಖ ಉತ್ಪನ್ನ ಅಥವಾ ಸೇವಾ ವಲಯದ ಉದ್ಯಮಗಳಿಗೆ ತಾವು ಈ ಯೋಜನೆ ಮುಖಾಂತರ ಅರ್ಜಿ ಸಲ್ಲಿಸ್ತಾ ಇದ್ದೀರಾ?
0: ಉತ್ಪನ್ನ ವಲಯ ಅಂತ ಬಂದರೆ ಟ್ರೈಬಲ್ ಸಬ್ ಪ್ಲಾನ್ಗೆ ಹೋಗ್ತೀವಿ ಸರ್. ಟ್ರೈಬಲ್ ಸಬ್ ಪ್ಲಾನ್ ಬಂದು ಅದು ಬ್ಯಾಂಕ್ಗೂ ಜೋಡಣೆ ಆಗಿರಲ್ಲ, ಈ ಕಡೆ ಗೌರ್ಮೆಂಟ್ಗೂ ಜೋಡಣೆ ಆಗಿರಲ್ಲ, ಅದು ಮೈಸೂರಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರದಿಂದ ಡೈರೆಕ್ಟ್ ಬಿಡುಗಡೆ ಆಗುವಂಥ ಒಂದು ಲೋನು. ಅದಕ್ಕೆ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಜಾಸ್ತಿ ಟ್ರೈಬಲ್ ಸಬ್ ಪ್ಲಾನ್ಗೆ ನಾವು ಆದ್ಯತೆಯನ್ನು ಕೊಡ್ತೀವಿ. ಡೈರೆಕ್ಟ್ ಅಲ್ಲೇ ಹೋಗ್ಬೋದು, ಡೈರೆಕ್ಟ್ ಲೋನ್ ಮಾಡಿಸ್ಬೋದು, ಯಾವುದೇ ಥರದ ಬ್ಯಾಂಕ್ಗೆ ಏನು ಹೋಗೋ ಅವಶ್ಯಕತೆ ಇರಲ್ಲ ಅಂತನ್ಬಿಟ್ಟು. ಇನ್ ಕೇಸ್ ಏನಾದರೂ ಅವರು ನಾವು ಹಸು ಕುರಿ ಕೋಳಿ ಸಾಕೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಸೇವಾ ವಲಯನೇ ಚೂಸ್ ಮಾಡಬೇಕು. ಸೊ ಅವಾಗ ಅಲ್ಲಿಗೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಸೊ ಅವ್ರಿಗೆ PMEJP ಆಗಿರ್ಬೋದು, NLM ಮತ್ತು ಮುದ್ರಾ, ಈ ಮೂರು ಅಡಿಯಲ್ಲಿ ಅವರು ಯಾವುದಕ್ಕೆ ಅವರು ಸೂಟೇಬಲ್ ಆಗ್ತಾರೋ ಅದನ್ನು ನಾವು ಅವ್ರಿಗೆ ನೋಡಿ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತೀವಿ. ಆಲ್ಮೋಸ್ಟ್ ಅಲ್ಲಿ ಇವಾಗ ನಾವು ಹಾಕ್ಸ್ತಾ ಇರೋದೇ PMEJP-ಗೆನೇ ಜಾಸ್ತಿ. NLM ಬಂದು ವರ್ಷಕ್ಕೆ ಒಂದ್ಸರಿನೋ ಅಥವಾ ಎರಡು ಸರಿನೋ ಅಷ್ಟೇ ಆನ್ಲೈನ್ ಓಪನ್ ಆಗೋದು. ಅದರಿಂದ PMEJP ಮತ್ತು ಮುದ್ರಾ ಎನಿಟೈಮ್ ಆನ್ಲೈನ್ ಪೋರ್ಟಲ್ ಎನಿಟೈಮ್ ಓಪನ್ ಇರುತ್ತೆ. ಅಂದರೆ ಮುದ್ರಾ ನಾವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಅದು ಡೈರೆಕ್ಟ್ ಬ್ಯಾಂಕ್ಗೆ ಹೋಗಿ ಮಾತಾಡ್ತೀವಿ. PMEJP ಮಾತ್ರ ನಮ್ಮ ಕಡೆಯಿಂದ ಅಪ್ಲಿಕೇಶನ್ಗಳು ಆಗ್ತಾ ಇರುತ್ತೆ.
1: ಹಾಗೇನೆ ಮೇಡಮ್, ಈ ಮುದ್ರಾ ಯೋಜನೆಗೆ ಮತ್ತು PMEJP ಈ ಯೋಜನೆಗೆ ಮುಖ್ಯವಾಗಿ ಪ್ಲಾನಿಂಗ್ ರಿಪೋರ್ಟ್ ಬೇಕಾಗುತ್ತೆ, ಯೋಜನಾ ವರದಿ ಅಂತ ಏನಿರುತ್ತೆ ಅದು ಬೇಕಾಗುತ್ತೆ ಆ ಉದ್ಯಮದ ಕುರಿತು. ಅದನ್ನು ಕೂಡ ತಮ್ಮ ಮುಖಾಂತರನೇ ರೆಡಿ ಮಾಡಿ ಅರ್ಜಿಯನ್ನು ಹಾಕ್ಲಾಗ್ತಾ ಇದೆಯಾ?
0: ಖಂಡಿತ ಸರ್. ಯಾಕಂದರೆ ಒಂದು ಅಪ್ಲಿಕೇಶನ್ ಅಂತ ಬಂದಾಗ ಅದರ ಪೂರಕವಾಗಿ ಯೋಜನಾ ವರದಿನ ರೆಡಿ ಮಾಡೋದ್ರು ಮಾತ್ರ ಇಲ್ಲದೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋದು, ಅವರ ಬ್ಯಾಂಕ್ ಜೊತೆ ಮಾತಾಡೋದು, PMEJP ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಹೋಗಿ ಮಾತಾಡೋದು, ಈ ನಾಲ್ಕು ಕೆಲಸಗಳನ್ನು ಕೂಡ ನಾವೇ ಕವರ್ ಮಾಡ್ತೀವಿ ಸರ್.
1: ಹಾಗೇನೆ ಮೇಡಮ್, ಈಗ ತಾವು ಮೊದಲೇ ಹೇಳಿದಾಗೆ ಸೋಷಿಯಲ್ ಕಾಂಪೊನೆಂಟ್ ಟ್ರೈಬಲ್ ಸಬ್ ಪ್ಲಾನ್ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ಆದಿವಾಸಿಗಳಿಗೆ ನೇರವಾಗಿ ಸಾಲ ಸೌಲಭ್ಯ ತಲುಪಿಸೋ ನಿಟ್ಟಲ್ಲಿ ಈ ಯೋಜನೆ ಮುಖಾಂತರ ಕೂಡ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಪ್ರಮುಖವಾಗಿ ಇದ್ರ ಕುರಿತು ಅದನ್ನ ಈಗಾಗಲೇ ಫಲಾನುಭವಿಗಳಾಗಿರೋ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ.
0: ಟ್ರೈಬಲ್ ಸಬ್ ಪ್ಲಾನ್ ಬಂದು ನಮಗೆ ಗೊತ್ತಾಗಿರೋದೇ ಇವಾಗ ಒಂದು 6 ತಿಂಗಳ ಹಿಂದೆಯಿಂದ ಈ ಥರ ಟ್ರೈಬಲ್ ಸಬ್ ಪ್ಲಾನ್ ಇದೆ ಅಂತನ್ಬಿಟ್ಟು. ಮುಂಚೆ ಯಾರಿಗೂ ಇದು ಗೊತ್ತಿರಲಿಲ್ಲ. ನಾವು PMEJP ಆಫೀಸ್ನ ವಿಸಿಟ್ ಮಾಡ್ತಾ ಮಾಡ್ತಾ ಅಲ್ಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಮಿಷನ್ ಅಂತ ಒಂದು ಆಫೀಸ್ ಇದೆ, ಅವ್ರು ಹೇಳಿದ್ರು ಈ ಥರ ಟ್ರೈಬಲ್ ಸಬ್ ಪ್ಲಾನ್ ಇದೆ, ಇದರ ಅಡಿಯಲ್ಲಿ ನೀವು ಲೋನ್ನ ಪಡ್ಕೋಬೋದು. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರೋರು 10 ಲಕ್ಷ ಲೋನ್ನ ಪಡಿಬೋದು, ಅದರಲ್ಲಿ 5 ಲಕ್ಷ ಸಬ್ಸಿಡಿ ಇರುತ್ತೆ ಅಂತ ಹೇಳಿದ್ರು. ಇವಾಗ ನಾವು ನಮ್ಮದು ಏನು ಯೂನಿಟ್ಸ್ IG ಇನ್ಕಮ್ ಜನರೇಷನ್ ಆಕ್ಟಿವಿಟಿ ಅಂಡರಲ್ಲಿ ಯಾವ್ದಾವ್ ಯೂನಿಟ್ಸ್ ನಡೀತಾ ಇದೆಯೋ ಅದರದೆಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರ ಹತ್ರನು ಎಲ್ಲ ಡಾಕ್ಯುಮೆಂಟ್ಸು ಇರಲ್ಲ ಸದ್ಯಕ್ಕೆ, ನಾವು ಅದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಅಪ್ಲಿಕೇಶನ್ಗಳನ್ನ ಕೊಡೋ

0: ಚಾನಲ್ ಕೆಲಸ ಮಾಡಬೇಕು. ಅದರಿಂದ ಆಲ್ರೆಡಿ ನಾವು ಒಂದು 90% ಅಪ್ಲಿಕೇಶನ್ಸ್ ಎಲ್ಲ ಕಲೆಕ್ಟ್ ಆಗಿದೆ. ಬಟ್ ಇನ್ನೂ ಅದರ ಅಂಡರಲ್ಲಿ ಸುಮಾರು ಅಪ್ಲಿಕೇಶನ್ಗಳನ್ನ ರೆಡಿ ಮಾಡೋದು ಇದೆ. ಹೊರಗಡೆ ಅದನ್ನ ರೆಡಿ ಮಾಡಿಸ್ತಾ ಇದ್ದೀವಿ. ಮಾಡಿಸಿದ ತಕ್ಷಣ ನಮ್ದು 9 ಯೂನಿಟ್ಗಳನ್ನ ಒಂದೇ ಸತಿ ಅಪ್ಲಿಕೇಶನ್ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀವಿ.
1: ಈ ಎಲ್ಲ ಯೋಜನೆಗಳಿಗೆ ಪ್ರಮುಖವಾಗಿ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮೇಡಮ್? ಏನಾದರೂ ಮಾನದಂಡಗಳಿದೆಯಾ ಈ ಯೋಜನೆಗೆ ಅಪ್ಲೈ ಮಾಡೋ ನಿಟ್ಟಿನಲ್ಲಿ?
0: ಇವಾಗ PMEGP ಅಂತ ಬಂದರೆ PMEGP ಗೌರ್ಮೆಂಟು ಬಿಡುಗಡೆ ಮಾಡಿರೋ ಆ ಉದ್ದೇಶ ಏನು ಅಂತಂದರೆ ನಮ್ಮದು ಫಿನಾನ್ಷಿಯಲ್ ಮಟ್ಟನ ಜಾಸ್ತಿ ಮಾಡಬೇಕು, ಮತ್ತು ಎಂಟರ್ಪ್ರಿನರ್ಶಿಪ್ನ ಡೆವಲಪ್ ಮಾಡಬೇಕು, ಮತ್ತು ಎಲ್ಲೆಲ್ಲಿ ವೀಕರ್ ಸೆಕ್ಷನ್ ಇದೆ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಮೇಲೆ ತುಂಬ ಆಸೆ ಇರುತ್ತೆ. ಬಟ್ ಅವ್ರ ಹತ್ರ ಅದಕ್ಕೆ ಬೇಕಾದಂಥ ಹಣ ಇರೋದಿಲ್ಲ, ಕ್ಯಾಪಿಟಲ್ ಸಪೋರ್ಟ್ ಇರೋದಿಲ್ಲ, ಅದನ್ನು ಕೊಡಬೇಕು. ಮತ್ತು ಎಕನಾಮಿಕ್ ಗ್ರೋತು ಒಂದೇ ಥರ ಇರಬೇಕು ಅಂದರೆ ಎಲ್ಲರೂ ಒಂದೇ ಥರ ಇರಬೇಕು, ಎಲ್ರಿಗೂ ಒಂದೇ ಥರ ಇರಬೇಕು ಅಂದರೆ ಎಲ್ಲರೂ ಒಂದೇ ಥರ ದುಡ್ಡು ಇರಬೇಕು. ಆದರೆ ಆ ದುಡ್ಡು ಇರಬೇಕು ಅಂದರೆ ಅವ್ರಿಗೆ ಒಂದು ಬಿಸ್ನೆಸ್ ಇರಲೇಬೇಕು, ಆ ಬಿಸ್ನೆಸ್ನ ಪ್ರಮೋಟ್ ಮಾಡೋದಾಗಿರ್ಬೋದು, ಈ ತರ ಕ್ರೆಡಿಟ್ನ ಕೊಟ್ಟು ಇದನ್ನೆಲ್ಲ ಹೆಂಗೆ ಸರಿ ಮಾಡೋದು ಅನ್ನೋ ನಿಟ್ಟಿನಲ್ಲಿ PMEGP ಅನ್ನೋದು ಬಿಡುಗಡೆ ಆಗಿದ್ದು. ಈ PMEGP ಯಾಕೆ ಲಾಂಚ್ ಆಯಿತು, ಇದ್ರ ಹಿಂದೆ ಉದ್ದೇಶ ಏನು ಅಂದ್ರೆ, ಮುಂಚೆ ಬ್ಯಾಂಕ್ ಗಳಿಂದ ಲೋನ್ ತಗೋತಾ ಇದ್ರು ಎಲ್ಲರೂ. ಬ್ಯಾಂಕ್ ಗಳಿಂದ ಲೋನು ಯಾರಿಗೂ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕು ಅಂದ್ರೆ. ಈ ತರ ಗೌರ್ಮೆಂಟ್ ಒಂದು ಸ್ಕೀಮ್ನ ಲಾಂಚ್ ಮಾಡಿ ಬ್ಯಾಂಕ್ ಗಳಿಗೆ ಟಾರ್ಗೆಟ್ ಕೊಟ್ಟು ಇಷ್ಟು ಲೋನ್ಸ್ ಅಪ್ಲಿಕೇಶನ್ ಆಗ್ಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ಜನ ಲೋನ್ ತಗೊಳಕ್ಕೆ ಒಂದು ಅವ್ರಿಗೆ ಈಸಿ ಆಕ್ಸೆಸ್ ಆಗುತ್ತೆ ಅದು. ಅದ್ರ ನಿಟ್ಟಿನಲ್ಲಿ ಮತ್ತೆ ಜಾಬ್ಸು ಎಲ್ಲೂ ಸಿಗೋದಿಲ್ಲ, ಜಾಬ್ಸ್ ಹುಡುಕಿ ಹುಡುಕಿ ಸುಮಾರು ಜನ ಕಷ್ಟ ಆಗ್ತಿದೆ. ಈ ತರ ಟೈಮಲ್ಲಿ ಬಿಸ್ನೆಸ್ನ ಅವ್ರು ಡೆವಲಪ್ ಮಾಡ್ಕೋಬಹುದು, ಈ ತರ ಲೋನ್ಸ್ ಇದ್ರೆ ಬಿಸ್ನೆಸ್ನ ಅವರು ಡೆವಲಪ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ, ಮತ್ತೆ ಎಲ್ಲೆಲ್ಲಿ ಅವ್ರಿಗೆ ವೀಕರ್ ಇದೆಯೋ ಅಲ್ಲೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಒಬ್ರು ಬಿಸ್ನೆಸ್ ಮೆನ್ಗೆ ಯಾವ ಕಡೆಯಿಂದ ಅವ್ರಿಗೆ ವೀಕರ್ ಸೆಕ್ಷನ್ ಅನ್ನೋದು ಇರಬಾರ್ದು. ಮುಂಚೆ ಹೇಳ್ದಂಗೆ ಎಕನಾಮಿಕ್ ಗ್ರೋತ್ ಒಂದೇ ಥರ ಇರಬೇಕು, ಮತ್ತೆ ಮನಿ ಲೆಂಡರ್ಸ್ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು. ಹಂಗಂದ್ರೆ ಇವಾಗ ಹೊರಗಡೆ ನಾವು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ, ಅವ್ರಿಗೆ ಒಂದು ಬಿಸ್ನೆಸ್ ಒಂದು ಅಂಗಡಿ ಓಪನ್ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ 50,000 ರೂಪಾಯಿ ಬಡ್ಡಿ ತಗೊಂಡ್ರೆ ಹೊರಗಡೆ ಗೊತ್ತೇನೆ ಇದೆ ಎಷ್ಟು ಇಂಟ್ರೆಸ್ಟಲ್ಲಿ ನಮಗೆ ಲೋನ್ಗಳನ್ನ ಕೊಡ್ತಾರೆ ಅಂತಂದ್ಬಿಟ್ಟು. ಕಡಿಮೆ ಇಂಟ್ರೆಸ್ಟಲ್ಲಿ ಅವ್ರಿಗೆ ಒಂದು ಬಿಸ್ನೆಸ್ನ ಮಾಡಬೇಕು ಅನ್ನೋ ಈ ಥರ ಉದ್ದೇಶಗಳನ್ನ ಇಟ್ಕೊಂಡು PMEGP ಬಂದಿದ್ದು. PMEGP ನಾವು ಅಪ್ಲಿಕೇಶನ್ ಹಾಕಿಸ್ಬೇಕು ಅಂದರೆ ಏನೇನು ಅಪ್ಲಿಕೇಶನ್ ಪ್ರೋಸೆಸ್ ಇದೆ ಅಂತ ನೋಡಿದ್ರೆ, ಫಸ್ಟು PMEGP ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅವ್ರಿಗೊಂದು ಬಿಸ್ನೆಸ್ ಐಡಿಯಾ ಇರಬೇಕು, ಐಡಿಯಾ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ ಐಡಿಯಾ ಇದೆ ಅಂತಂದಮೇಲೆ ಅವ್ರ ಎಲಿಜಿಬಿಲಿಟಿ ಚೆಕ್ ಮಾಡ್ತೀವಿ. ಎಲಿಜಿಬಿಲಿಟಿನ ನಾವು ಚೆಕ್ ಮಾಡಲ್ಲ, ಡೈರೆಕ್ಟ್ ಬ್ಯಾಂಕಲ್ಲೇ ಚೆಕ್ ಮಾಡಿಸ್ತೀವಿ. ಬಿಕಾಸ್ ಬ್ಯಾಂಕಲ್ಲಿ CB ಅವರು ಚೆಕ್ ಮಾಡೋ CB ಕರೆಕ್ಟಾಗಿದೆ ಅಂದರೆ ಇನ್ನೇನು ಪ್ರಾಬ್ಲಮೇ ಇಲ್ಲ, ಕರೆಕ್ಟಾಗಿದೆ ನಾವು ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡ್ರೆ ನಮ್ಗೆ ಇನ್ನೇನು ಪ್ರಾಬ್ಲಮೇ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಬ್ಯಾಂಕ್ CB ಕರೆಕ್ಟಾಗಿಲ್ಲದೆ ನಾವು ಅವ್ರಿಗೆ ಯೋಜನಾ ವರದಿನ ರೆಡಿ ಮಾಡಿ ಅಪ್ಲಿಕೇಶನ್ಗಳನ್ನ ಹಾಕ್ಸಿ ತುಂಬ ಪ್ರೋಸೆಸ್ ಆದಮೇಲೆ ಅವ್ರಿಗೆ ರಿಜೆಕ್ಟ್ ಆದರೆ ಅವರು ಮನಸ್ಸಲ್ಲೂ ಒಂದು ಬೇಸರ ಉಂಟಾಗುತ್ತೆ. ಅದರಿಂದ ಏನು ಮಾಡ್ತೀವಿ ಅಂದರೆ ಫಸ್ಟು ಎಲಿಜಿಬಿಲಿಟಿ ಬ್ಯಾಂಕ್ ಚೆಕ್ನ ನಾವು ಕರೆಕ್ಟ್ ಮಾಡೇ ಮಾಡ್ತೀವಿ. ಬ್ಯಾಂಕಲ್ಲಿ ಚೆಕ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಡಾಕ್ಯುಮೆಂಟೇಷನ್ನ ಪ್ರಿಪೇರ್ ಮಾಡ್ತೀವಿ, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ರೆಡಿ ಮಾಡ್ಕೋತೀವಿ, ಮತ್ತು ಅಪ್ಲಿಕೇಶನ್ಗಳನ್ನ ಹಾಕಿಸ್ತೀವಿ. ಈ ಅಪ್ಲಿಕೇಶನ್ ಹಾಕ್ಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ಮೊದಲನೇದಾಗಿ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂದರೆ ಯೋಜನಾ ವರದಿ ಬೇಕಾಗುತ್ತೆ. ಮೊದಲನೇ ಹೇಳ್ದಂಗೆ ಯೋಜನಾ ವರದಿನ ನಾವೇ ರೆಡಿ ಮಾಡ್ತೀವಿ. ತದನಂತರ ಆಧಾರ್ ಕಾರ್ಡ್ ಇರ್ಬೋದು, ಕ್ಯಾಶ್ ಇನ್ಕಮ್ ಆಗಿರ್ಬೋದು, ಅವ್ರದ್ದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಪಾನ್ ಕಾರ್ಡು, ಮತ್ತು ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, 2 ಫೋಟೋ, ಇದಿಷ್ಟು ಬೇಕಾಗುತ್ತೆ. ಟ್ರೈನಿಂಗ್ ಸರ್ಟಿಫಿಕೇಟ್ ಅಂತ ತುಂಬ ಮುಖ್ಯ. PMEGP ಅಂತ ಬಂದಾಗ ಟ್ರೈನಿಂಗ್ ಸರ್ಟಿಫಿಕೇಟ್, ಟ್ರೈನಿಂಗ್ ಸರ್ಟಿಫಿಕೇಟ್ ಇಲ್ಲದೆ PMEGP ಮುದ್ರಾ NLMಗಳಿಗೆ ಲೋನ್ನ ತಗೊಳ್ಳೋದು ತುಂಬ ಕಷ್ಟ ಆಗ್ತಿರುತ್ತೆ. ಅದರಿಂದ ನಾವು ನಮ್ಮ ಸೆಂಟರ್ನಲ್ಲಿ ಕೆಂಚನಹಳ್ಳಿಯಲ್ಲಿ ಯಾರ್ಯಾರಿಗೆ ಟ್ರೈನಿಂಗ್ ಕೊಡ್ತೀವೋ ಆ ಸರ್ಟಿಫಿಕೇಟ್ನ ಪ್ರಾಮುಖ್ಯತೆನೇ ಹೇಳ್ಕೊಡ್ತೀವಿ. ಫಸ್ಟು ಸರ್ಟಿಫಿಕೇಟ್ನ ಪಡ್ಕೊಳ್ಳೋದ್ರಿಂದ ಎಷ್ಟು ಮುಂದೆ ಯೂಸಸ್ ಇದೆ, ಗೌರ್ಮೆಂಟಿಂದ ಯಾವ ಥರ ಲೋನ್ಗಳನ್ನ ನಾವು ಸರ್ಟಿಫಿಕೇಟ್ ಇಟ್ಕೊಂಡು ಪಡ್ಕೋಬೋದು ಅನ್ನೋದನ್ನ ಹೇಳ್ಕೊಟ್ಟಿರ್ತೀವಿ. ಅದರಿಂದ ಅವರು ಸರ್ಟಿಫಿಕೇಟ್ನ ಹುಷಾರಾಗಿ ಇಟ್ಕೊಂಡಿರ್ತಾರೆ, ಅದನ್ನ ತೊಗೊಂಡು ಬರ್ತಾರೆ, ಅದ್ರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕ್ತೀವಿ. ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಇಷ್ಟೇ ಡಾಕ್ಯುಮೆಂಟ್ಸ್ ಇರುತ್ತೆ. ಅಪ್ಲಿಕೇಶನ್ ಹಾಕಿ ಅದು ಬ್ಯಾಂಕ್ ಪ್ರೋಸೆಸ್ಗೆ ಹೋದ್ಮೇಲೆ ಅವ್ರದ್ದು ಅವ್ರೇನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅದು ಒರಿಜಿನಲ್ ಲ್ಯಾಂಡ್ದು RTC ಆಗಿರ್ಬೋದು, ಕೊಟೇಷನ್ ಆಗಿರ್ಬೋದು, ಮಿಷಿನರೀಸ್ದು, ಮತ್ತು ಉದ್ಯಮ ಆಧಾರ ಅಂತ ಕೇಳ್ತಾರೆ, ಅದನ್ನು ಕೂಡ ನಾವೇ ಅವ್ರಿಗೆ ಪ್ರಿಪೇರ್ ಮಾಡಿಕೊಡ್ತೀವಿ. ಮತ್ತು ಸಿವಿಲ್ ಸ್ಕೋರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಮುಂಚೆ ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಬಂದಿದ್ರು ಅದನ್ನು ತಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಅವ್ರ ವೆರಿಫಿಕೇಷನ್ ಆಗ್ತದೆ. ಇದಿಷ್ಟು PMEGP. ಬ್ಯಾಂಕ್ ವೆರಿಫಿಕೇಷನ್ ಆದಮೇಲೆ ಅವ್ರಿಗೆ PMEGP ಆಫೀಸಿಂದ ಇವರು ಬ್ಯಾಂಕಿಂದ ಒಂದು ಪ್ರೋಸೆಸ್ ಹೋದ್ಮೇಲೆ PMEGP ಆಫೀಸಿಂದ ಅವ್ರಿಗೆ ಎಲಿಜಿಬಿಲಿಟಿ ಚೆಕ್ ಆಗ್ಬಿಟ್ಟು ಅವರು ವಿಸಿಟ್ ಮಾಡಿಬಿಟ್ಟು ಡೈರೆಕ್ಟ್ ಲೋನ್ನ ಬಿಡುಗಡೆ ಮಾಡ್ತಾರೆ.
1: ಈಗ ಮೇಡಮ್, ತಮ್ಮ ಕೇಂದ್ರದ ವತಿಯಿಂದ ಹಲವಾರು ಉತ್ಪನ್ನ ಆಧಾರಿತ ಅಥವಾ ಸೇವಾ ವಲಯ ಆಧಾರಿತ ಹಾಗೆಯೇ ಕೌಶಲ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ತರಬೇತಿಗಳನ್ನು ತಮ್ಮ ಕೇಂದ್ರದಲ್ಲೇ ಕೊಡಲಾಗ್ತಾ ಇದೆ ಮೇಡಮ್. ಈ ರೀತಿಯ ತರಬೇತಿಗಳನ್ನು ಪಡ್ಕೊಂಡಂಥ ತರಬೇತಾರ್ಥಿಗಳು ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಅಥವಾ ಒಂದು ಉದ್ಯಮವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಪಟ್ಟಂಥ ಸಂದರ್ಭದಲ್ಲಿ ತಾವೇ ಕೂಡ ಈ

0: ಅಡಿಯವ್ರಿಗೆ ಅಪ್ಲಿಕೇಶನ್ ಹಾಕಿ ಅವ್ರದ್ದು ಲೊಕೇಶನ್ ಮ್ಯಾಪಿಂಗ್ ಆಗಿದೆ, ಮತ್ತೆ ಬ್ಯಾಂಕ್ ಇಂದ ಅವ್ರಿಗೆ ವೆರಿಫಿಕೇಶನ್ ಲೆಟರ್ ಬಂದಿದೆ, ನಿಮ್ಗೆ ಈ ತರ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ, ನೆಕ್ಸ್ಟ್ ಮುಂದಿನ ಹಂತದಲ್ಲಿ ವೆರಿಫಿಕೇಶನ್ ಆಗಿ ನಿಮ್ದು ಅಮೌಂಟ್ ಬಿಡುಗಡೆ ಆಗುತ್ತೆ ಅನ್ನೋ ಮೆಸೇಜ್ ಬಂದಿದೆ ಅವ್ರಿಗೆ. ಬಟ್ ಏನಂದ್ರೆ ಎಲ್ಲ PMEGP ಎಲ್ಲ ಸ್ವಲ್ಪ ಲಾಂಗ್ ಪ್ರೊಸೆಸ್ ಇರುತ್ತೆ, ಯಾವುದು ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ಕೆಲಸ ಮುಗಿಯೋದಂತಲ್ಲ, ಒಂದಲ್ಲ 3-6 ತಿಂಗಳು ಬೇಕೇ ಬೇಕು ಕೆಲಸಗಳಿಗೆ. ಯಾಕಂದ್ರೆ ಬ್ಯಾಂಕ್ ಅವ್ರಿಗೂ ಕೆಲಸ ಇರುತ್ತೆ, ಅದನ್ನ ಬಿಟ್ಟು ಅವರು ಬಂದು ಲೊಕೇಶನ್ ಮ್ಯಾಪಿಂಗ್ ಮಾಡಬೇಕು, ನಂತರ ಬೇರೆ ವೆರಿಫಿಕೇಶನ್ಗಳು ಮಾಡಬೇಕು, ಮತ್ತೆ ಲೀಗಲ್ ಫಾರ್ಮ್ಸು, RTC ಆಗಿರ್ಬೋದು, ಉದ್ಯಮದ ಆಗಿರ್ಬೋದು, ಇದನ್ನೆಲ್ಲ ಚೆಕ್ ಮಾಡೋದಿರುತ್ತೆ. ಚೆಕ್ ಮಾಡಿದ್ಮೇಲೆ ಅವರು PMEGP ಆಫೀಸ್ಗೆ ಅದನ್ನ ಕಳಿಸ್ಬೇಕು, ಅಲ್ಲಿಂದ ವೆರಿಫಿಕೇಶನ್ ಬರಬೇಕು, ಅದಾದ್ಮೇಲೆ ಇವರು ದುಡ್ಡನ್ನು ಬಿಡುಗಡೆ ಮಾಡೋದಿರುತ್ತೆ. ಅಂದ್ರೆ ಡೈರೆಕ್ಟ್ PMEGPಲೆಲ್ಲ ಸಬ್ಸಿಡಿ ಇದೆ. ಇವಾಗ SC ST ಅಂತ ಬಂದ್ರೆ 35% ಸಬ್ಸಿಡಿ ಇದೆ, OBC ಅಂತ ಬಂದ್ರೆ 25% ಸಬ್ಸಿಡಿ ಇದೆ. ಈ ಸಬ್ಸಿಡಿನ ಅವರು ಹೆಂಗ್ ಪಡ್ಕೋಬಹುದು ಅಂದ್ರೆ, ಡೈರೆಕ್ಟ್ ಅವರು ಅಪ್ಲಿಕೇಶನ್ ಹಾಕಿ ದುಡ್ಡು ಬಿಡುಗಡೆ ಆದಾಗ್ಲೇ ಅವ್ರಿಗೆ ಸಬ್ಸಿಡಿ ಸಿಗಲ್ಲ. ಅವರು 2 ವರ್ಷ ಅವರು ತ್ವರಿತವಾಗಿ ಅಮೌಂಟ್ ನ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗಿರ್ಬೇಕು, ಅವ್ರದ್ದು ಏನು ಬಡ್ಡಿ ಪರ್ಸೆಂಟೇಜ್ ಬರುತ್ತೆ ಅದ್ರ ಮೇಲೆ ಅವ್ರ ಅಮೌಂಟ್ ನ ಕಟ್ಕೊಂಡು ಹೋಗಿರ್ಬೇಕು. 2 ವರ್ಷ ಆದ್ಮೇಲೆ ಅವ್ರಿಗೆ ಅವರ ಸಬ್ಸಿಡಿ ಏನಿರುತ್ತೆ ಅದು RD ಆಗಿ ಅವ್ರ ಅಕೌಂಟ್ ಅಲ್ಲೇ ಇರುತ್ತೆ. ಅವರು 2 ವರ್ಷದ ನಂತರ ಅದನ್ನ ಅವರು ನೋಡ್ಬೋದು, ಬಟ್ ತಗೊಳಕ್ ಆಗಲ್ಲ. 2 ವರ್ಷ ಆದ್ಮೇಲೆ ಅವರು ಅಮೌಂಟ್ ನ ತಗೋಬಹುದು. ಮತ್ತೆ ಇದರಲ್ಲಿ 8ನೇ ಕ್ಲಾಸ್ ಯಾರು ಓದಿರ್ತಾರೆ ಅವ್ರಿಗೆ ಬರೀ 5 ಲಕ್ಷ ಮಾತ್ರ ಲೋನ್ ಕೊಡ್ತಾರೆ. 8ನೇ ಕ್ಲಾಸ್ ಮೇಲೆ ಯಾರು ಓದಿರ್ತಾರೆ ಅವ್ರಿಗೆ ಸೇವಾ ವಲಯಕ್ಕಾದ್ರೆ 25 ಲಕ್ಷ, ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ 50 ಲಕ್ಷ ಲೋನ್ ನ ಕೊಡ್ತಾರೆ.
1: ತಮ್ಮ ಕೇಂದ್ರದಲ್ಲಿ ತರಬೇತಿ ಪಡ್ಕೊಂಡಿರೋದ್ ಬಿಟ್ಟು ಹೊರಗಡೆಯಿಂದ ಯಾರಾದರೂ ಈ ತರ ಅರ್ಜಿಗಳನ್ನ ಹಾಕ್ಸಿ ಅವರು ಈ ತರ ಯೋಜನೆ ಮುಖಾಂತರ ಸೌಲಭ್ಯ ಪಡ್ಕೊಂಡಿದ್ದುಂಟ?
0: ಖಂಡಿತ. KR ನಗರದಲ್ಲಿ ಶ್ರುತಿ ಅಂತ ಒಬ್ರು ಕೆಂಚನಹಳ್ಳಿಯಲ್ಲಿ ಈ ತರ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತ ಗೊತ್ತಾಗಿ ಕೆಂಚನಹಳ್ಳಿಗೆ ಬಂದಿದ್ರು. ಬಂದು ಈ ತರ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಿದ್ದೀರಾ, ನಾನು ಕೂಡ ಬ್ಯೂಟಿಷಿಯನ್ ಮಾಡ್ತಾ ಇದ್ದೀನಿ, ತುಂಬಾ ಕಡಿಮೆ ಬೆಳೆದಲ್ಲಿ ದುಡ್ಡು ಅಂತ ಇಲ್ಲದೆ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅದು ನಮ್ಗೆ ತುಂಬಾ ಮುಖ್ಯ. ಯಾಕಂದ್ರೆ ಅಪ್ಲಿಕೇಶನ್ ಹೊರಗಡೆ ಸೈಬರ್ ಸೆಂಟ್ರಲ್ ಹಾಕ್ತಿವಿ, ದುಡ್ಡು ಇಸ್ಕೋತಾರೆ ಅಪ್ಲಿಕೇಶನ್ ಹಾಕೋತಾರೆ, ಬಟ್ ಇನ್ವಾಲ್ವ್ಮೆಂಟ್ ಅನ್ನೋದಿರಲ್ಲ. ನೀವು ಇನ್ವಾಲ್ವ್ಮೆಂಟ್ ಆಗಿ ಬ್ಯಾಂಕ್ಗೂ ಕೂಡ ಓಡಾಡಿ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಹೊರಗಡೆ ಯಾರೋ ಹೇಳಿದ್ರು, ಅದರಿಂದ ಬಂದು ನಿಮ್ಮನ್ನ ಮೀಟ್ ಮಾಡಕ್ಕೆ ಬಂದ್ವಿ ಅಂತ ಅಪ್ಲಿಕೇಶನ್ ಹಾಕ್ಸಿದ್ರು. ಅವ್ರದ್ದು ಕೂಡ ಪ್ರೊಸೆಸಿಂಗ್ ಆಗಿದೆ, ಬ್ಯಾಂಕಿಂದ ಲೊಕೇಶನ್ ಕೂಡ ಮ್ಯಾಪ್ ಆಗಿದೆ ಅವ್ರದ್ದು. ಈ ತರ ಹೊರಗಡೆಯಿಂದನೂ ಒಬ್ಬೊಬ್ರು ಗೊತ್ತಾಗಿರೋರು ಬಂದು ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದಾರೆ.
1: ಹಾಗಿದ್ರೆ ಮೇಡಮ್, ಈ ಯೋಜನೆಗಳ ಮುಖಾಂತರ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಅಗತ್ಯ ದಾಖಲಾತಿಗಳನ್ನ ರೆಡಿ ಮಾಡ್ಕೊಡೋದಾಗಿರ್ಬೋದು, ಅರ್ಜಿಗಳನ್ನ ಸಲ್ಲಿಸೋದಾಗಿರ್ಬೋದು, ಮತ್ತೆ ಈ ಯೋಜನೆ ಮುಖಾಂತರ ಅವ್ರಿಗೆ ಸಾಲ ಸೌಲಭ್ಯ ನೇರವಾಗಿ ಖಾತೆಗೆ ಬರೋ ತನಕ ತಾವೇ ಕೂಡ ಫಾಲೋ ಅಪ್ ಮಾಡಿ ಅದನ್ನ ಅವ್ರಿಗೆ ಬರ್ಸೋಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ತದನಂತರ ಸಾಲ ಮರುಪಾವತಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ನೀತಿ ನಿಯಮಗಳಾಗಿರ್ಬೋದು, ಇದನ್ನೆಲ್ಲ ಹೇಗೆ ಮಾಡ್ತಾ ಇದ್ದೀರಾ?
0: ಅದಕ್ಕೆ ಬ್ಯಾಂಕೆ ಹೊಣೆಗಾರಿಕೆ ಆಗಿರುತ್ತೆ, ನಾವೇನು ಅದನ್ನ ಫಾಲೋ ಅಪ್ ಮಾಡಂಗೇನಿಲ್ಲ. ಬಟ್ ಏನ್ ಹೇಳ್ತೀವಿ ಅಂದ್ರೆ, ಬ್ಯಾಂಕ್ ಅವ್ರಿಗೆ ನಮ್ಮ ಕಡೆಯಿಂದ ಯಾರು ಟ್ರೈನಿಂಗ್ ನ ತೆಗೆದುಕೊಂಡು ಹೋಗಿರ್ತಾರೋ ಅವ್ರನ್ನ ನಾವು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲೇ ಸೆಲೆಕ್ಟ್ ಮಾಡ್ತೀವಿ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲೇ ಅವ್ರದ್ದು ಸಿವಿಲ್ ಸ್ಕೋರ್ ಅಲ್ಲಿ ಚೆಕ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ. ದೆನ್ ನಮ್ಮ ಹತ್ರ ಕೂಡ ಒಂದ್ಸಲ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತೀವಿ. ಸಿವಿಲ್ ಸ್ಕೋರ್ ಅಂತಾನು ಇಲ್ಲದೆ ಅವ್ರ ವ್ಯಕ್ತಿತ್ವನ ನೋಡ್ತೀವಿ ಫಸ್ಟ್. ಅವ್ರ ವ್ಯಕ್ತಿತ್ವದಲ್ಲಿ ಕರೆಕ್ಟ್ ಆಗಿ ಯಾರು ಇಂಟ್ರೆಸ್ಟೆಡ್ ಪರ್ಸನ್ಸ್ ಇರ್ತಾರೆ, ಆಲ್ರೆಡಿ ಅವರು ಹಸು ಕುರಿ ಕುಳಿ ಸಾಕ್ತಾ ಇರ್ತಾರೆ, ಅವ್ರಿಗೆ ಇನ್ನೂ ಮೇಲ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅಂತ ಜನಗಳನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇವ್ರು ಕಟ್ತಾರೆ, ಇವ್ರು ಕಟ್ಟಲ್ಲ, ಇವ್ರು ಚೆನ್ನಾಗಿ ಇವ್ರ ಬಿಸ್ನೆಸ್ನ ಮಾಡ್ಕೊಂಡು ಹೋಗ್ತಾರೆ, ಇವ್ರು ಮಾಡ್ಕೊಂಡು ಹೋಗಲ್ಲ ಅಂತ. ಅಂತ ಸೆಲೆಕ್ಷನ್ ಪ್ರೋಸೆಸ್ನ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಮಾತ್ರ ನಾವು ಲೋನ್ಸ್ಗಳನ್ನ ಅಪ್ಲಿಕೇಶನ್ ಹಾಕ್ಸ್ತೀವಿ. ಸುಮಾರು ಒಂದು 20 ಅಪ್ಲಿಕೇಶನ್ ಬರ್ಬೋದು, ಬಟ್ ನಾವು ಸೆಲೆಕ್ಷನ್ ಪ್ರೋಸೆಸ್ ಮಾಡಿದಾಗ ಅಲ್ಲಿ ನಮ್ಗೆ ಉಳ್ಕೊಳ್ಳೋದೇ ಒಂದು 5 ಜನ. ಆ ಥರ ಕ್ಲಿಯರ್ ಆಗಿ ಸೆಲೆಕ್ಷನ್ ಮಾಡ್ತೀವಿ. ಯಾಕಂದ್ರೆ ಬ್ಯಾಂಕಲ್ಲಿ ಹೋಗಿ ಮಾತಾಡಿರ್ತೀವಿ, ನಾವು ವಿವೇಕಾನಂದಿಂದ ಬಂದಿದ್ದೀವಿ, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಸಿದ್ದೀವಿ, ನೀವು ಅವ್ರಿಗೆ ಈ ಥರ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಕಡೆಯಿಂದನೂ ಮಾತಾಡ್ತೀವಿ. ನಮ್ಮ ಕಡೆಯಿಂದ ಯಾವುದು ದೋಷಗಳಾಗಬಾರ್ದು ಅಲ್ಲಿ, ಅದರಿಂದ ನಾವೇ ಫಸ್ಟ್ ಮೊದಲ ಹಂತದೇ ಸೆಲೆಕ್ಷನ್ ಮಾಡಿ ನಂತರ 2ನೇ ಹಂತಕ್ಕೆ ನಾವು ಬ್ಯಾಂಕ್ಗೆ ತಗೊಂಡು ಹೋಗ್ತೀವಿ.
1: ಒಟ್ಟಾರಾಗಿ ಮೇಡಮ್, ಕೇಂದ್ರದ ಮುಖಾಂತರ ವಿವಿಧ ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಟ್ಟು ಅವರ ಕೌಶಲ್ಯವನ್ನು ಹೆಚ್ಚಿಸುವ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ತರಬೇತಿಯ ಜೊತೆಗೆ ಇಷ್ಟೆಲ್ಲ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡಂತ ಫಲಾನುಭವಿಗಳಾಗಿರ್ಬೋದು ಅಥವಾ ತರಬೇತಿ ಪಡ್ಕೊಂಡಂತ ತರಬೇತಾರ್ಥಿಗಳಾಗಿರ್ಬೋದು ಪ್ರಸ್ತುತ ಯೋಜನೆಗಳ ಮುಖಾಂತರ ಸೌಲಭ್ಯವನ್ನು ಪಡ್ಕೊಂಡಿದ್ದುಂಟ, ಪಡ್ಕೊಂಡಂತ ಸೌಲಭ್ಯದಿಂದ ತಮ್ಮ ಉದ್ಯಮ ಆಗಿರ್ಬೋದು ಅಥವಾ ತಮ್ಮ ಸ್ವಉದ್ಯೋಗವನ್ನು ಯಾವ ಗುಣಮಟ್ಟದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ?
0: ನಮ್ಮ ಕೇಂದ್ರದಲ್ಲಿ ಟ್ರೈನಿಂಗ್ ತಗೊಂಡಿರೋರು ಒಳ್ಳೆ ಗುಣಮಟ್ಟದ ಟ್ರೈನಿಂಗ್ಗಳನ್ನೇ ತಗೊಂಡಿರ್ತಾರೆ, ಮತ್ತೆ ಗುಣಮಟ್ಟವಾಗಿ ಅವರು ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು ಸಾಕ್ತಾ ಇದ್ದಾರೆ. ಬಟ್ ಟ್ರೈನಿಂಗಲ್ಲಿ ಯಾರು ಅಪ್ಲಿಕೇಶನ್ಗಳನ್ನ ಹಾಕ್ಸಿರ್ದಾರೋ ಅದರಲ್ಲಿ ಒಬ್ರಿಗೆ ಮಾತ್ರ ಇವಾಗ ಬ್ಯಾಂಕಿಂದ ಹಣ ಬಿಡುಗಡೆ ಆಗಿರೋದು, ಇನ್ನೂ ಇಬ್ಬರಿಗೆ ಬಿಡುಗಡೆ ಆಗಿಲ್ಲ. ಯಾಕಂದ್ರೆ ಇವಾಗ ಬಿಫೋರ್ ಇಯರ್ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇದ್ದಿದ್ರಿಂದ ಯಾರಿಗೂ ಕೂಡ ಬ್ಯಾಂಕಿಂದ ಪ್ರೋಸೆಸ್ 2 ತಿಂಗಳು ಪ್ರೋಸೆಸ್ ಕಟ್ಟಾಗಿತ್ತು. ಸೊ ಇವಾಗ ಬಿಫೋರ್ 1 ತಿಂಗಳಿಂದ ಇನ್ನು PMEGPಯಿಂದ ಸಬ್ಸಿಡಿ ರಿಲೀಸ್ ಆಗಿರ್ಲಿಲ್ಲ ಯಾರಿಗೂ. ಅದರಿಂದ ಅಪ್ಲಿಕೇಶನ್ಗಳನ್ನ ಹಾಕ್ಸಿದ್ರು ವೇಸ್ಟ್, ಅವಾಗ ಗೌರ್ಮೆಂಟಿಂದ ಯಾವುದು ಮೂವ್ ಆಗ್ತಾ ಇರಲಿಲ್ಲ. ಈ ತಿಂಗಳಿಂದ ಮೂವ್ ಆಗ್ತಾ ಇದೆ, ಈ ತಿಂಗಳಿಂದ ಮೂವ್ ಆದ್ಮೇಲೆ ಗೋವಿಂದ ನಾಯಕ ಅನ್ನೋರಿಗೆ ರಿಲೀಸಿಂಗ್ ಲೆಟರ್ ಬಂದಿರೋದು. ಆ ಥರ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೋದು. ಇವಾಗ ಸದ್ಯಕ್ಕೆ ಯಾರು ಲೋನ್ ತಗೊಂಡು ರನ್ ಮಾಡ್ತಿರೋರು ಯಾರು ಇಲ್ಲ.
1: ಮುಂದಿನ ದಿನಗಳಲ್ಲಿ ಯೋಜನೆ ಮುಖಾಂತರ ಅವ್ರಿಗೆ ತರಬೇತಿ ಪಡ್ಕೊಂಡಂಥವ್ರಿಗಾಗಿರ್ಬೋದು ಅಥವಾ ಕೇಂದ್ರದಿಂದ

0: ಹೊರಗಡೆ ತರಬೇತಿ ಪಡ್ಕೊಂಡು ಈ ತರ ಯೋಜನೆಗೆ ನಮ್ಗೆ ಅರ್ಜಿ ಸಲ್ಲಿಸ್ಕೊಡಿ, ನಮ್ಗೂ ಈ ತರ ಸೌಲಭ್ಯ ಕೊಡಿ ಅಂತ ಬರುವಂತ ಫಲಾನುಭವಿಗಳಿಗೆ ಮುಂದೆ ಇನ್ನೇನೆಲ್ಲ ಚಟುವಟಿಕೆಗಳ ಮುಖಾಂತರ ಅವರಿಗೆ ಸೂಕ್ತವಾದ ಸೌಲಭ್ಯವನ್ನು ಒದಗಿಸೋ ನಿಟ್ಟಲ್ಲಿ ಮುಂದೆ ಯೋಜನೆಗಳನ್ನ ಮಾಡ್ಕೊಂಡಿದ್ದೀರಾ?
1: ಟ್ರೈನಿಂಗ್ ತಗೊಳ್ಳದೆ ಇರೋರ್ಗೂ ಕೂಡ ನಾವು ಅಪ್ಲಿಕೇಶನ್ಗಳನ್ನ ಹಾಕ್ಸ್ತೀನಿ. ಮುಂದೆ ಹೇಳ್ದಂಗೆ PMEGP ಇನ್ ಕೇಸ್ ಏನಾದರೂ ಅವ್ರಿಗೆ ಲೋನ್ ಬೇಕು, PMEGP ಅಡಿಯಲ್ಲಿ ಲೋನ್ ತಗೋತೀವಿ ಅಂದ್ರೆ ನಮ್ದೇ ಸೆಂಟ್ರಲ್ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಇಂದ ಹೇಳ್ತೀವಿ. ಇನ್ ಕೇಸ್ ಏನಾದರೂ ಅವರು ದೂರ ಇದ್ರು, ನನಗೆ ಲೋನ್ ಅವಶ್ಯಕತೆ ಇದೆ ಬಟ್ ನಾನು ದೂರ ಇದ್ದೀನಿ ಅನ್ನೋರಿಗೆ ಆನ್ಲೈನ್ ಅಲ್ಲೇ EDP ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇದೆ ಅವ್ರಿಗೆ. ಆನ್ಲೈನ್ ಅಲ್ಲಿ EDP ಮಾಡಿಕೊಂಡು ಅವ್ರಿಗೆ EDP ಸರ್ಟಿಫಿಕೇಟ್ ನ ತರಿಸ್ಕೊಂಡು ಆಮೇಲೆ ಲೋನ್ ನ ಅಪ್ಲಿಕೇಶನ್ ಅವ್ರಿಗೆ ಯೋಜನಾ ವರದಿ ರೆಡಿ ಮಾಡ್ಬಿಟ್ಟು ಲೋನ್ ಅಪ್ಲಿಕೇಶನ್ ಹಾಕ್ಸೋದನ್ನ ಮಾಡ್ತಾ ಇದೀವಿ. ಅದಿಲ್ಲದೆ ಸುಮಾರು ಜನ ಯಾರು ಟ್ರೈನಿಂಗ್ ಇಲ್ವೋ ಅವ್ರಿಗೆ ಮುದ್ರಾಗೆ ಪ್ರಮೋಟ್ ಮಾಡ್ತೀವಿ ಬ್ಯಾಂಕ್ ಅಲ್ಲಿ ಹೇಳಿ. ಮುದ್ರಾದಲ್ಲಿ 4 ಟೈಪ್ಸ್ ಆಫ್ ಲೋನ್ ಬರುತ್ತೆ, ಶಿಶು, ಕಿಶೋರ್, ತರುಣ, ತರುಣ್ ಪ್ಲಸ್ ಅಂತ. ಯಾರು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಅಂಗಡಿನ ಮಾಡಬೇಕು ಅಂತ ಅನ್ಕೊಂಡಿದಾರೋ ಅವ್ರಿಗೆ ಶಿಶುಗೆ ಪ್ರಮೋಟ್ ಮಾಡಿ ಬ್ಯಾಂಕ್ಗೆ ಶಿಶುಗೆ ಅಪ್ಲಿಕೇಶನ್ ಗಳನ್ನ ಹಾಕ್ಸ್ತಿದ್ದೀನಿ. ಮತ್ತೆ ಅದಾದ್ಮೇಲೆ NLM ಅಲ್ಲಿ ನಾವು ಹಸುಗೆ ಲೋನ್ ಅನ್ನ ತಗೊಳಕ್ ಆಗಲ್ಲ, ಇದರಲ್ಲಿ ಬ್ರೀಡ್ ಡೆವಲಪ್ಮೆಂಟ್, ಮತ್ತೆ ಫೀಡ್ ಅಂಡ್ ಫಾರ್ಡರ್ ಡೆವಲಪ್ಮೆಂಟ್, ಮತ್ತೆ ಏನಾದ್ರು ಇನ್ನೋವೇಶನ್ಸ್ ಇರ್ಬೋದು, ಸೈಂಟಿಫಿಕ್ ಏನಾದ್ರು ರಿಸರ್ಚ್ ಇರ್ಬೋದು, ಅದಕ್ಕೆ ಲೋನ್ಸ್ ಗಳನ್ನ ಕೊಡ್ತಾರೆ. ಬ್ರೀಡ್ ಡೆವಲಪ್ಮೆಂಟ್ ಅಂತ ಬಂದ್ರೆ NLM ಅಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತೆ ಹಂದಿ ಸಾಕಾಣಿಕೆ, ಮೂರದಕ್ಕೂ ಮಾತ್ರ ಇವರು ಪ್ರಮೋಟ್ ಮಾಡೋದು. ಇದರ ನಿಟ್ಟಿನಲ್ಲಿ ಇದರಲ್ಲೂ ಕೂಡ ಅಪ್ಲಿಕೇಶನ್ಗಳು ಹಾಕ್ಸ್ತಾ ಇರ್ತೀವಿ. ಬಿಟ್ರೆ ಇವಾಗ ಸುಮಾರು ದಿನದಿಂದ ನಿಮಗೆ ಗೊತ್ತಿರ್ಬೋದು ಕುಸುಮ್ ಬಿ ಯೋಜನೆ ಅಂತ ಗೌರ್ಮೆಂಟ್ ಇಂದ ಇದಾಗಿದೆ. ಯಾರ್ಯಾರು ಸ್ವಂತ ಜಮೀನಲ್ಲಿ ಅವರು ಅಗ್ರಿಕಲ್ಚರ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ಕುಸುಮ್ ಬಿ ಯೋಜನೆನ ಪ್ರಮೋಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಕುಸುಮ್ ಬಿ ಯೋಜನೆಯಲ್ಲಿ ಅವರು ಸೋಲಾರ್ ಪ್ಯಾನಲ್ಸ್ನ ಹಾಕೋತಾರೆ, ಆ ಸೋಲಾರ್ ಪ್ಯಾನಲ್ಸ್ ಇಂದ ನಮಗೆ ನೀರು ಒಡೆಯೋಕೆ ಯೂಸ್ ಆಗುತ್ತೆ, ಮತ್ತೆ ಅದನ್ನ ನಾವು ಯೂಸ್ ಮಾಡಿಕೊಂಡು ಆ ವ್ಯಾಟ್ಸ್ನ ನಾವು ಸೆಸ್ಕಾಮ್ಗೆ ಬೆಸ್ಕಾಮ್ಗೂ ಮಾರ್ಬೋದು, ಅದನ್ನ ಮಾರಿ ನಾವು ಅಮೌಂಟ್ನ ಅದರಿಂದ ಗಳಿಸ್ಬೋದು. ಈ ನಿಟ್ಟಿನಲ್ಲಿ ಕುಸುಂಬಿ ಯೋಜನೆಗೆ ಜಾಸ್ತಿ ಪ್ರಮೋಟ್ನ ಮಾಡ್ತಾ ಇದೀವಿ.
0: ಹಾಗಿದ್ರೆ ಮೇಡಮ್, ಕೊನೆಯದಾಗಿ ತಮ್ಮ ಕೇಂದ್ರದಲ್ಲಿ ಸಿಗ್ತಿರುವಂತಹ ಈ ಸ್ವಉದ್ಯೋಗ ಆಧಾರಿತ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳುವಂತಹ ಯೋಜನೆಗಳ ಆನ್ಲೈನ್ ಆಧಾರಿತ ಸೇವೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮುಖ್ಯವಾಗಿ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ತಮ್ಮ ಕೇಂದ್ರದಲ್ಲಿ ಈ ಯೋಜನೆಗಳಿಗೆ ಅರ್ಜಿಯನ್ನು ಹಾಕುವ ನಿಟ್ಟಿನಲ್ಲಿ ಎಷ್ಟು ಅನುಕೂಲಕರವಾಗುತ್ತೆ ಅನ್ನೋದು ಕುರಿತು, ಮತ್ತೆ ತರಬೇತಿಗೆ ಸೇರಿಕೊಂಡ್ರೆ ಹೇಗೆಲ್ಲ ಅವಕಾಶಗಳು ತಮಗೆ ಸಿಗುತ್ತವೆ ಅನ್ನೋದು ಕುರಿತು ಸಮುದಾಯದ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
1: ಟ್ರೈನಿಂಗ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೊಂದು ಸೆಷನ್ ಇರುತ್ತೆ. ಹೆಂಗೆ ಅಂದರೆ, ನಮ್ಮ ಹತ್ರ ಟ್ರೈನಿಂಗ್ ತಗೋತೀರಾ, ನೀವು ಹೆಂಗೆ ಕುರಿ ಕೋಳಿ ಸಾಕ್ತಿರ್ತೀನ ಅನ್ನೋ ನಾವು ಚೆಕ್ ಮಾಡ್ತಾ ಇರ್ತೀವಿ. ದೆನ್ ನಿಮ್ಗೆ ಏನಾದರೂ ಉದ್ಯಮನ ಜಾಸ್ತಿ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಯಾವ ಥರ ಲೋನ್ನ ಅಪ್ಲಿಕೇಶನ್ಗಳನ್ನ ಕೊಡ್ಬೋದು ಅಂತ ಮುಂದೆನೇ ಒಂದು ಸೆಷನ್ ಕೊಟ್ಬಿಟ್ಟಿರ್ತೀವಿ. ಯಾಕೆ ಮೊದಲೇ ಕೊಡ್ತೀವಿ? ಯಾಕೆಂತಂದರೆ ಅವ್ರಿಗೆ ಮುಂಚೆನೆ ಕೊಟ್ಟಾಗ ಈ ಥರ ಸೇವೆ ಸೌಲಭ್ಯಗಳಿದೆ, ನಾವು ಟ್ರೈನಿಂಗ್ ಮುಗಿಸ್ಬಿಟ್ಟು ಹೋದ್ಮೇಲೂ ನಾವು ಇದನ್ನ ಪಡ್ಕೋಬೋದು ಅಂತ ಅವ್ರ ಮನಸ್ಸಲ್ಲಿ ಒಂದು ಅವಾಗೊಂದು ನಂಬಿಕೆ ಇರುತ್ತೆ ಅವ್ರಿಗೆ. ಟ್ರೈನಿಂಗ್ ಮುಗಿಸ್ಕೊಂಡು ಹೋದ್ರೆ ಈ ಥರ ನಾವು ಲೋನ್ಸ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದೇನೋ ಅಂತ. 50 ಜನ ಟ್ರೈನಿಂಗ್ ಬಂದಿರೋದ್ರು ಅದರಲ್ಲಿ ಇನ್ನೂ ಜಾಸ್ತಿ ನಾನು ಮಾಡ್ಕೋಬೇಕು ಅನ್ನೋರು ಅಚ್ಚನ ಇದ್ದೇ ಇರ್ತಾರೆ. ನಿಜವಾಗ್ಲೂ ಅವರ ಉದ್ಯಮವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಯೂಸ್ ಆಗಲಿ ಅಂತ ಪ್ರತಿಯೊಂದು ಟ್ರೈನಿಂಗಲ್ಲೂ ನಾವು ಈ ಥರ ಲೋನ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಈ ಥರ ಲೋನ್ಸ್ ಇಚ್ಛೆ ಇರೋರು ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಲೋನ್ಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕ್ಸ್ಬೋದು ಅಂತ ಈ ನಾನು ಏನೇನು ಲೋನ್ ಆವಾಗಲಿಂದ ಹೇಳಿದೆ ಈ ಲೋನ್ಗಳನ್ನೆಲ್ಲ ಬಗ್ಗೆನೂ ಕೂಡ ಸೆಕ್ಷನಲ್ಲಿ ಅವ್ರಿಗೆ ವಿವರವಾಗಿ ಹೇಳ್ತಾರೆ, ಈ ಥರ ಲೋನ್ಸ್ ಇದೆ, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೋದು ಅಂತ. ಮತ್ತು ಅವರು ಹಾಕ್ಸೋದಲ್ಲದೆ ನಿಮ್ಮ ಇನ್ ಕೇಸ್ ಯಾರಾದರೂ ನೀವು ಇಲ್ಲಿಗೆ ಟ್ರೈನಿಂಗ್ ಬರದೇ ಇರೋರು ಕೂಡ ನೀವು ಅಪ್ಲಿಕೇಶನ್ಗಳನ್ನ ಹಾಕಿಸ್ಬಹುದು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಕೆಂಚನಹಳ್ಳಿಗೆ ಬನ್ನಿ ಅಥವಾ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಹಾಕ್ಕೊಡ್ತೀವಿ ಅಪ್ಲಿಕೇಶನ್ಗಳನ್ನ. ಈ ಎಲ್ಲ ಅಪ್ಲಿಕೇಶನ್ಗಳು ಮತ್ತು ಲೋನ್ಗಳನ್ನು ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ 9900080840 ಮತ್ತೊಮ್ಮೆ ಹೇಳ್ತೀನಿ, 9900080840 ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ಅಥವಾ ಕೆಂಚನಹಳ್ಳಿಗೆ ಭೇಟಿಯಾದರೆ ಅಲ್ಲೂ ಕೂಡ ನಿಮಗೆ ಮಾಹಿತಿಗಳನ್ನ ಕೊಡಲಾಗುತ್ತದೆ.
0: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದಂಥ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮುಖಾಂತರ ವೃತ್ತಿಪರ ಹಾಗೂ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಕೊಡುವ ಮುಖಾಂತರ ಅವರ ಒಂದು ಸ್ವಉದ್ಯೋಗ ಸೃಷ್ಟಿಸುವ ಮಾಡೋ ನಿಟ್ಟಿನಲ್ಲಿ ಅಥವಾ ಇರುವಂಥ ಸ್ವಉದ್ಯೋಗವನ್ನು ವೃದ್ಧಿಪಡಿಸೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವೆಲ್ಲ ಯೋಜನೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋ ಮುಖಾಂತರ ಆ ಫಲಾನುಭವಿಗೆ ಸಾಲ ಸೌಲಭ್ಯವನ್ನು ಕೊಡಿಸಲಾಗ್ತಿದೆ ಅನ್ನೋದು ಕುರಿತು ಅದರ ಪ್ರಕ್ರಿಯೆ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಸಮುದಾಯದ ಕೇಳುಗರಲ್ಲಿ ಒಂದಷ್ಟು ವಿಶೇಷ ಮಾಹಿತಿಯನ್ನ ತಾವು ತಿಳಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
1: ನಿಮಗೂ ಕೂಡ ಧನ್ಯವಾದ ಸರ್. ಹಂಗೆ ಜನಧ್ವನಿ ಕಮ್ಯುನಿಟಿ ರೇಡಿಯೋಗೂ ಕೂಡ ಧನ್ಯವಾದ. ಯಾಕೆಂದರೆ ನಾವು ಮಾಡ್ತಾ ಇರೋ ಸೇವೆ ಬರೀ ನಮಗೆ ಯಾರು ಸಿಗ್ತಾರೆ ಅವ್ರಿಗೆ ಕೂಡ ಮಾಡಿದೆ, ಎಲ್ಲರಿಗೂ ಹೋಗಬೇಕು ಅಂತ ಆಸೆ ಪಡ್ತಿದ್ದೀರಾ. ಆ ನಿಟ್ಟಿನಲ್ಲಿ ಎಲ್ರಿಗೂ ಹೋಗಲಿ ಅಂತ ನಾನು ಆಶಿಸ್ತೇನೆ ಸರ್.
0: ಪ್ರಿಯ ಕೇಳುವರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ದೊರಕುತ್ತಿರುವ ವಿವಿಧ ರೀತಿಯ ವೃತ್ತಿಪರ ಕೌಶಲ್ಯಾಧಾರಿತ ತರಬೇತಿಗಳ ಜೊತೆಗೆ ಆ ತರಬೇತಿ ಆಧಾರಿತ

0: ವಾಗಿ ಸ್ವಉದ್ಯೋಗ ಸೃಷ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ, ಹಾಗೆಯೇ ಸ್ವಉದ್ಯೋಗದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸರ್ಕಾರದಿಂದ ಸಿಗುವಂಥ ವಿವಿಧ ರೀತಿಯ ಸ್ವಉದ್ಯೋಗ ಆಧಾರಿತ ಸಾಲ ಸೌಲಭ್ಯ ಅಥವಾ ಸಹಾಯಧನ ಯೋಜನೆಗಳಿಗೆ ಯಾವ ರೀತಿಯಾದಂಥ ಪ್ರಕ್ರಿಯೆ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿ ಆ ಫಲಾನುಭವಿಗಳಿಗೆ ಸೇವಾ ಸೌಲಭ್ಯಗಳನ್ನ ಅಥವಾ ಸಹಾಯಧನ ಸೌಲಭ್ಯಗಳನ್ನ ತಲುಪಿಸಲಾಗ್ತಿದೆ ಅನ್ನೋದು ಕುರಿತು ಒಟ್ಟಾರೆ ಪ್ರಕ್ರಿಯೆ ಕುರಿತು ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದರ ಕೇಂದ್ರದ ಸಾಮಾಜಿಕ ಸವಲತ್ತು ಕಾರ್ಯಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಆರ್ಎಲ್ಸಿಯಲ್ಲಿನ ಸ್ವಉದ್ಯೋಗ ಆಧಾರಿತ ಸರ್ಕಾರಿ ಯೋಜನೆಗಳ ಆನ್ಲೈನ್ ಸೇವೆಗಳು ಹಾಗೂ ಸೌಲಭ್ಯಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಯ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾ ಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
7: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
7: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
7: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 60 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಈ ವಿಶ್ವದಲ್ಲಿ ನೋಡು
4: ಎಲ್ಲರೆಲ್ಲರ ನಂಟು
3: ಆವನಾ ಬಂಧುತೆಯ
4: ಜಡೆಯ ಬಿಡಿಸುವನು
3: ಜೀವ ಜೀವಕ್ಕೆ ನಂಟು
4: ಜಡಚೇತನಕ್ಕೆ ನಂಟು
3: ಆವುದಕ್ಕಂಟಿರದು ಮಂಕುತಿಮ್ಮ.
2: ನಿನ್ನೆಯ ಮುಕ್ತಕಗಳಲ್ಲಿ ನಾವು ಈ ಇಂಟರ್ಡಿಪೆಂಡೆನ್ಸ್ ಅವಿನಾಭಾವ ಸಂಬಂಧಗಳು ವಿಶ್ವದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅದನ್ನೇ ವಿಸ್ತರಿಸ್ತಾ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಬ್ಬರ ಜೊತೆಗೆ ಒಂದು ರೀತಿಯ ಸಂಬಂಧ ಇದೆ, ಒಂದು ನಂಟು ಇದೆ ಅನ್ನೋದನ್ನು ಮತ್ತೆ ಇಲ್ಲಿ DVJ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಸಮಾಜವನ್ನೇ ನಾವು ಉದಾಹರಣೆಯಾಗಿ ತಗೊಂಡ್ರೆ, ನಮಗೆ ಅನೇಕ ವಸ್ತುಗಳು ನಿತ್ಯ ಜೀವನಕ್ಕೆ ಬೇಕು. ಅದು ಹೊಟ್ಟೆ ಬಟ್ಟೆ ಇತ್ಯಾದಿಗಳು ಅಂತ ಅನ್ಕೊಳ್ಳೋಣ. ಹೊಟ್ಟೆ ಅಂತಲೇ ತಗೊಳ್ಳೋಣ. ಹೊಟ್ಟೆಗೆ ಬೇಕಾದಂಥದ್ದೇನು? ಊಟ. ಊಟದಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡಿದಾಗ, ಬರೀ ಊಟ ಅಂದರೆ ಅದು ಒಂದು ವಸ್ತುವಲ್ಲ, ಅನೇಕ ವಸ್ತುಗಳಿಂದ ಸಂಸ್ಕರಿಸಲ್ಪಟ್ಟಂಥ ಒಂದು ಸಿದ್ಧ ವಸ್ತು ಅದು. ಸೊ ಅದಕ್ಕೇನು, ನಾವು ಅನ್ನ ಸಾಂಬಾರು ಪಲ್ಯ ಅನ್ಕೊಳ್ಳೋಣ. ಸೊ ಅನ್ನಕ್ಕೆ ಮೂಲ ಎಲ್ಲಿ? ಅಕ್ಕಿ. ಅಕ್ಕಿಯ ಮೂಲ ಭತ್ತ. ಸೊ ಹೀಗೆ ನಾವು ಒಂದೊಂದು ವಿಷಯವನ್ನು ನಾವು ಅನಲೈಸ್ ಮಾಡ್ತಾ ಹೋದಾಗ, ನಾವು ಯಾವುದನ್ನು ಬಹಳ ಸಾಮಾನ್ಯವಾದಂಥ ವಿಷಯ ಅಂತ ಅಂದ್ಕೊಳ್ತೀವೋ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಳ್ತೀವೋ, ಅಂತಹ ವಿಷಯಕ್ಕೂ ಕೂಡ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದೀವಿ. ನಾವು ತಿಂತಾ ಇರೋವಂಥ ಅನ್ನ ನಾವು ಬೆಳೆದ ಅಕ್ಕಿಯಲ್ಲ, ಬೇರೆ ಯಾರೋ ಬೆಳೆದ ಭತ್ತ. ಅದನ್ನ ಇನ್ಯಾರೋ ಅಕ್ಕಿ ಮಾಡಿದ್ರು, ಆ ಅಕ್ಕಿಯನ್ನು ಯಾರೋ ತಂದು ಅಂಗಡೀಲಿ ಇಟ್ಕೊಂಡಿದ್ರು, ಅದನ್ನು ನಾನು ಕೊಂಡ್ಕೊಂಡ್ಬಂದು ಅನ್ನವನ್ನು ಆಗಿಸ್ಕೊಂಡಿದ್ದೀನಿ. ಅನ್ನ ಆಗಿಸ್ಕೊಳಕ್ಕೆ ನನಗೆ ನೀರು ಬೇಕಾಯಿತು. ಆ ನೀರೆಲ್ಲಿಂದ ಬಂತು? ನಾನು ಮಾಡಿದ್ನಾ? ಇಲ್ಲ, ನಾನು ಎಲ್ಲಿಂದನೋ ತೊಗೊಂಬಂದೆ. ಆ ಎಲ್ಲಿಂದನೋ ಎಲ್ಲಿ, ಅಲ್ಲಿ ಯಾರು ನೀರಿಟ್ರು? ಸೊ ಹೀಗೆ ಒಂದಕ್ಕೊಂದು ನಾವು ಬೆಳೆಸ್ತಾ ಹೋದಾಗ ನಮಗೆ ಗೊತ್ತಾಗತ್ತೆ, ನಾನು ಒಂದು ತುತ್ತು ಅನ್ನವನ್ನು ತಿನ್ನಬೇಕಾದ್ರೆ ಅದೆಷ್ಟೋ ಜನರ ಒಟ್ಟಾರೆ ಪರಿಶ್ರಮ ಆ ತುತ್ತಿನಲ್ಲಿ ಇದೆ ಅನ್ನೋದು ನಮಗದು ಗೊತ್ತಾಗಲ್ಲ. ನಾವು ಹಸಿವಾಗಿತ್ತು, ಚೆನ್ನಾಗಿ ಊಟ ಮಾಡಿದೆ ಅನ್ನೋದಷ್ಟೇ ನಮಗೆ ಗೊತ್ತಾಗಿರುತ್ತೆ. ಇದು ಊಟದ್ದು, ಹಾಗೆ ಬಟ್ಟೆದು ಕೂಡ ಅಷ್ಟೇ. ಪ್ರತಿಯೊಂದು ಹಂತದಲ್ಲೂ ಅಷ್ಟೇ. ನಾವು ಶಾಲೆಗೆ ಹೋದ್ವಿ, ಶಾಲೆಯಲ್ಲಿ ನಾವು ಕಲಿತಾ ಇದ್ದೀವಿ, ನಾವು ಯಾವುದೋ ಕೆಲಸಕ್ಕೆ ಹೋದ್ವಿ, ಆಫೀಸಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಸೊ ಹೀಗೆ ಪ್ರತಿಯೊಂದು ಆಯಾಮವನ್ನು ನಾವು ಸ್ವಲ್ಪ ಕೆದಕಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಂಥ ಯಾವ ವಸ್ತು, ಯಾವ ವಿಚಾರ, ಯಾವ ಕೆಲಸವಾದರೂ ಕೂಡ ಹತ್ತಾರು ಜನರ ಒತ್ತಾಸೆ ಸಹಕಾರ ಇಲ್ಲದೆ ಹೋಗಿದ್ದಿದ್ರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗೆ ಈ ವಿಶ್ವದಲ್ಲಿ ನೋಡು, ಎಲ್ಲರೆಲ್ಲರ ನಂಟು, ಅದು ನಮಗೆ ಕೆಲವು ದುಃಖ.

ಕಣ್ಣಿಗೆ ಕಾಣಿಸುತ್ತೆ. ನನ್ನ ಪಕ್ಕದಲ್ಲಿರುವಂತ ಒಬ್ಬ ವ್ಯಕ್ತಿ ನನಗೆ ಹೇಗೆ ಸಹಕಾರ ಕೊಡ್ತಾ ಇದ್ದಾನೆ ಅಂತ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ನಾನು ಹೇಳಿದಂತೆ ನಾನು ತಿಂದ ಅನ್ನವನ್ನು ಬೆಳೆದ ರೈತ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಅವನ ಜೊತೆ ಕೂಡ ನನ್ನೊಂದು ನಂಟಿದೆ ಅಲ್ವಾ. ಕಣ್ಣಿಗೆ ಕಾಣಿಸಲ್ಲ, ಆದರೆ ಆ ಒಂದು ನಂಟಿದೆ. ಸೊ ಹೀಗೆ ಪ್ರತಿಯೊಂದು ವಿಚಾರವನ್ನು ನಾವು ನೋಡಿದಾಗ ಆ ನಂಟಿನ ಗಂಟು ಬೆಳೀತಾ ಹೋಗುತ್ತೆ. ಅದನ್ನು ಯಾರು ಬಿಡಿಸಿ ತೋರಿಸ್ತಾರೆ ನಮಗೆ? ಹೆಂಗೆ ಬಿಡಿಸೋದಕ್ಕೆ ಸಾಧ್ಯ? ಬಹಳ ಜಟಿಲವಾದಂಥ ಒಂದು ಪರಿಸ್ಥಿತಿ ಅದು. ಅದು ಜೀವ ಜೀವಕ್ಕೆ ನಂಟು ಅನ್ನುವಂಥ ಅಂಶವನ್ನು ನಾವು ನೋಡಬೇಕು. ಇವಾಗ ನಾವೇನು ಅಂದ್ಕೊಂಡ್ವಿ, ನಾನು ತಿನ್ನೋ ಅನ್ನವನ್ನು ಇನ್ನೊಬ್ಬ ವ್ಯಕ್ತಿ ಬೆಳೆದ, ಆ ವ್ಯಕ್ತಿ ಬೆಳಿಬೇಕಾದ್ರೆ ಅವನು ಯಾವ ತಂತ್ರ ಯಾವ ತಂತ್ರಜ್ಞಾನವನ್ನು ಬಳಸಿರಬಹುದು? ಅವನು ಭೂಮಿಯನ್ನು ಉತ್ತಿದ್ದಾನೆ ಅನ್ಕೋಣ. ಭೂಮಿಯನ್ನು ಉಳಬೇಕಾದ್ರೆ ಅವನು ತಾನು ನೇಗಿಲನ್ನು ಎಳಿಲಿಲ್ಲ, ಅವ್ರ ಮನೆಯಲ್ಲಿ ಏರಿತ್ತು. ಅವನು ಏರ್ ಕಟ್ಟಬೇಕಾದ್ರೆ ಆ ದನ ಎತ್ತುಗಳು ಭೂಮಿಯನ್ನು ಉಳೋದಕ್ಕೆ ಅವನಿಗೆ ಸಹಕಾರ ಕೊಟ್ಟಿದ್ದು. ಸೊ ಆ ಮನುಷ್ಯ ಯಾರು ರೈತ ಇದ್ದ, ಆ ರೈತ ಒಂದು ಪ್ರಾಣಿಯ ಮೇಲೆ ಅವಲಂಬಿತನಾಗಿದ್ದಾನೆ. ಸೊ ಹಾಗಾಗಿ ಈ ಮನುಷ್ಯನ ಮೇಲೆ ನಾನು ಅವಲಂಬಿತನಾಗಿದ್ದೀನಿ ಅಂದರೆ ಅರ್ಥ ಏನು? ಆ ಪ್ರಾಣಿಯ ಮೇಲೆ ನಾನು ಅವಲಂಬಿತನಾಗಿದ್ದೀನಿ. ಉತ್ತಂತ ಭೂಮಿಯಲ್ಲಿ ಸಮೃದ್ಧವಾದಂಥ ಜೀವ ಜಗತ್ತಿದೆ. ಪುಸ್ತಕಗಳಲ್ಲಿ ಹೈಸ್ಕೂಲ್ನಲ್ಲಿ ಇದರಲ್ಲಿ ಓದ್ತೀವಿ, ಎರೆಹುಳು. ಎರೆಹುಳು ಭೂಮಿಯಲ್ಲಿದ್ದಾಗ ಫಲವತ್ತತೆ ಹೆಚ್ಚುತ್ತೆ ಅಂತ ನಾವು ನೋಡಿದ್ವಿ. ಅದು ಫಾರ್ಮರ್ಸ್ ಫ್ರೆಂಡ್ ಅಂತ ನಾವು ಓದಿರ್ತೀವಿ ಅಲ್ವಾ. ರೈತನ ಮಿತ್ರ ಎರೆಹುಳು, ಯಾಕೆ? ಭೂಮಿಯನ್ನು ಅದು ತೂತ್ ಮಾಡಿ ಗಾಳಿ ಆಡೋದಕ್ಕೆ ಸಹಕಾರ ಕೊಡುತ್ತೆ. ಆ ಎರೆಹುಳು ಇಲ್ಲದೆ ಹೋದರೆ ಫಲವತ್ತತೆ ಕಮ್ಮಿ ಆಯಿತು. ಸೊ ಆ ಎರೆಹುಳುವಿನ ಮೇಲೆ ನನ್ನ ಅವಲಂಬನೆ ಈಗ ಗೋಚರ ಆಯಿತು ನನಗೆ. ಇನ್ಫ್ಯಾಕ್ಟ್ ಇತ್ತೀಚಿನ ಸಂಶೋಧನೆ, ಈ ಕ್ಲೈಮೇಟ್ ಚೇಂಜ್ ಅಂತೆಲ್ಲ ನಾವು ಹೇಳ್ತೀವಿ, ಈ ವಾಯುಗುಣ ಬದಲಾವಣೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ತಾಪಮಾನ ಹೆಚ್ಚುತ್ತಾ ಇದೆ, ಭೂಮಿಯ ತಾಪಮಾನ ಹೆಚ್ಚುತ್ತಾ ಇದೆ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗ್ತಾ ಇದೆ. ಬಹಳ ಸ್ವಾರಸ್ಯಕರ ಮತ್ತು ಕೆಲವು ದೃಷ್ಟಿಯಲ್ಲಿ ಆಘಾತಕಾರಿ ಅಂತ ಅನಿಸುವಂಥ ಅಂಶಗಳನ್ನು ಕೂಡ ಆ ಸಂಶೋಧನೆಗಳು ಹೊರತರ್ತಾ ಇವೆ. ಪಾಲಿನೇಷನ್ ಅಂತ ನಾವು ಕೇಳಿದ್ದೀವಿ, ಅಂದರೆ ಪರಾಗಸ್ಪರ್ಶ. ಪರಾಗಸ್ಪರ್ಶ, ಪರಾಗಸ್ಪರ್ಶವಾದಾಗ ಮಾತ್ರ ಹೂವು ಹಣ್ಣಾಗುತ್ತೆ. ಪರಾಗಸ್ಪರ್ಶವಾಗದೆ ಹೋದರೆ ಹೂವು ಹೂವಾಗಿಯೇ ಉದುರಿ ಹೋಗುತ್ತೆ. ಇನ್ನೊಂದು ಹೂವಿನಿಂದ ಈ ಹೂವಿಗೆ ಕೆಲವು ಅಂಶಗಳು ವರ್ಗಾವಣೆಯಾದಾಗ ಪರಾಗಸ್ಪರ್ಶವಾಗುತ್ತೆ, ಆಗ ಈ ಗಿಡದಲ್ಲಿ ಹೂವಿದ್ದದ್ದು ಹಣ್ಣಾಗುತ್ತೆ, ಇದು ನಮಗೆ ಗೊತ್ತು. ಸೊ ಆ ಪರಾಗಸ್ಪರ್ಶ ಮಾಡುವಂಥ ಜೀವಿಗಳು ಯಾವುದು, ಅದು ಹೇಗಾಗುತ್ತೆ ಅಂತಂದರೆ ಅದು ಯಾರೋ ರೈತ ಮಾಡಲ್ಲ, ಅಲ್ಲಿರೋಂಥ ಚಿಟ್ಟೆಗಳು, ಅಲ್ಲಿರೋಂಥ ದುಂಬಿಗಳು, ಅಲ್ಲಿರೋಂಥ ನೊಣಗಳು, ಅಲ್ಲಿರೋಂಥ ಕೀಟಗಳು, ಇವು ಪರಾಗಸ್ಪರ್ಶವನ್ನು ಮಾಡುವಂಥದ್ದು. ಸೊ ಪರಾಗಸ್ಪರ್ಶ ಆಗಬೇಕಾದ್ರೆ ಈ ಎಲ್ಲ ಕ್ರಿಮಿಕೀಟಗಳಿರಬೇಕು, ಅದಿಲ್ಲದೆ ಹೋದರೆ ಪರಾಗಸ್ಪರ್ಶ ಆಗಲ್ಲ, ಹೂವು ಹಣ್ಣಾಗಲ್ಲ, ನನಗೆ ಮಾವಿನ ಹಣ್ಣು ಸಿಕ್ಕಲ್ಲ. ಸೊ ಮಾವಿನ ಹಣ್ಣು ಬೇಕು ಅಂದರೆ ಅಲ್ಲಿ ಈ ಚಿಟ್ಟೆಗಳು ಅವೆಲ್ಲ ಇರಬೇಕು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ಚಿಟ್ಟೆಗಳ ಜೀವನದ ಒಂದು ಚಕ್ರ ಏನಿದೆ, ಲೈಫ್ ಸೈಕಲ್, ಅದು ಏರ್ಪೇರಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಹೊರಬಂದಿದೆ. ಅದು ಯಾಕೆ ಅಂದರೆ ಈ ತಾಪಮಾನದ ಏರ್ಪೇರಿನಿಂದ. ಚಿಟ್ಟೆಗಳ ಜೀವನ ಚಕ್ರ ಅಲ್ಲಿನ ತಾಪಮಾನಕ್ಕೆ ಸರಿಯಾಗಿ ಬದಲಾಗ್ತಾ ಬರುತ್ತೆ. ತಾಪಮಾನ ಜಾಸ್ತಿ ಆಗಿಬಿಟ್ಟಾಗ ಅದು ತನ್ನ ಇದನ್ನು ಮಾಡೋದಕ್ಕಾಗಲ್ಲ, ಅಥವಾ ಬೇಗನೆ ಬಿಸಿಲಾಗೋಯ್ತು ಅಂದರೆ ಜೀವನ ಚಕ್ರ ಬೇಗನೆ ಶುರುವಾಗ್ಬಿಡುತ್ತೆ. ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ, ಲೈಫ್ ಸೈಕಲ್ ಆಫ್ ಬಟರ್ಫ್ಲೈಸ್ ಒಂದು 15 ದಿನ ಹಿಂದಕ್ಕೆ ಬಂದುಬಿಟ್ಟಿದೆಯಂತೆ. ಪರಾಗಸ್ಪರ್ಶ ಯಾವಾಗ ಆಗಬೇಕಿತ್ತೋ ಅದಕ್ಕಿಂತ ಮುಂಚೆನೆ ಈ ಬಟರ್ಫ್ಲೈಸ್ ಹಾರಾಡೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ, ಇನ್ನೂ ಹೂವೇ ಬಂದಿಲ್ಲ. ಸೊ ಹಾಗಾಗಿ ಹೂವು ಬರೋ ಹೊತ್ತಿಗೆ ಬಟರ್ಫ್ಲೈ ಸತ್ತೋಗಿರುತ್ತೆ. ಸೊ ಪರಾಗಸ್ಪರ್ಶ ಕ್ರಿಯೆ ಕಡಿಮೆ ಆಗೋಯಿತು, ಹಾಗಾಗಿ ಫಲವತ್ತತೆ ಭೂಮಿಯಲ್ಲಿ ಎಷ್ಟೇ ಇದ್ರೂ ನಮಗೆ ಸಿಕ್ಕುವ ಇಳುವರಿ ಕಡಿಮೆ, ಯಾಕೆ? ಪರಾಗಸ್ಪರ್ಶ ಆಗಲಿಲ್ಲ. ಸೊ ಈ ಜೀವ ಜೀವದ ನಂಟು ಅನ್ನುವಂಥದ್ದು ಬಹಳ ಒಂದು ಸಂಕೀರ್ಣವಾದಂಥ ವಿಷಯ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಕಷ್ಟ. ಆದರೆ ಅರ್ಥ ಮಾಡ್ಕೊಳ್ಳದೆ ಹೋದರೆ ಅದು ವಿನಾಶದ ದಾರಿ, ಅದು ಇವತ್ತಿನ ಮನುಷ್ಯ ನಡ್ಕೊಂಡು ಹೋಗ್ತಾ ಇರುವಂಥ ಹಾದಿ, ನಮಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ಬೇಕು. ಈ ಥರದ ವಿನಾಶದ ದಾರಿಯಲ್ಲೇ ಮುಂದುವರಿತಾ ಹೋದರೆ ಈ ಜೀವ ಜೀವದ

0: ಗಂಟಿನ ಬೇರನ್ನೇ ಕಿತ್ತಾಕ್ದಂಗಾಗತ್ತೆ, ಬುನಾದಿಯನ್ನೇ ಅಲ್ಲಾಡಿಸ್ದಂಗಾಗತ್ತೆ. ಸೊ ಆಗ ನಂಟು ಇಲ್ಲದೆ ಇರೋ ರೀತಿಯಲ್ಲಾದಾಗ ವಿಶ್ವಕ್ಕೆ ಚಲನೆ ಸಿಕ್ಕಲ್ಲ, ಜಗತ್ತಿನ ಒಂದು ಕ್ರಿಯೆಗಳು ನಡೆಯೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ ಇರೋವಂಥ ನಂಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಗೌರವಿಸಬೇಕು, ಅದನ್ನು ಪೋಷಿಸಬೇಕು.
1: ಕೇಳುಗರೆ, ಇದುವರೆಗೂ ನಿಂತಿದ್ದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 60 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದರೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧಾ, ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಗರಗಳ ಪಾರ್ಕು, ಚಹಾ ಅಂಗಡಿ, ಬಸ್ ಶೆಲ್ಟರ್ಗಳಂತಹ ಸ್ಥಳಗಳಲ್ಲಿ ದಿನದ ಹೆಚ್ಚಿನ ಸಮಯವನ್ನು ವಿಶ್ರಾಂತ ಜೀವನ ನಡೆಸುತ್ತಿರುವ ಹಿರಿಯ ನಾಗರಿಕರು ಕಳೆಯುತ್ತಿರುತ್ತಾರೆ. ಮನೆಯಲ್ಲಿ ಕಾಣಲಾರದ ನೆಮ್ಮದಿಯನ್ನು ಗೆಳೆಯರೊಟ್ಟಿಗೆ ಹರಡುತ್ತಾ ಇಲ್ಲಿ ಕಂಡುಕೊಳ್ಳುತ್ತಾರೆ. ಸಮಯವಾದ ಬಳಿಕ ಇಷ್ಟವಿಲ್ಲದೆ ಬಾಡಿದ ಮುಖದೊಂದಿಗೆ ಮನೆಯತ್ತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹೊರಡುತ್ತಾರೆ. ಕೆಲವು ವರ್ಷಗಳಿಂದ ಸಾರ್ವಜನಿಕವಾಗಿ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗುತ್ತಾರೆ. ಭಾರತದಲ್ಲಿ ಆರೋಗ್ಯ ಸೌಲಭ್ಯ ಮತ್ತು ಜೀವಿತಾವಧಿಯ ಏರಿಕೆಯಿಂದಾಗಿ ಹಿರಿಯ ನಾಗರಿಕರ ಸಂಖ್ಯೆಯು ಹೆಚ್ಚುತ್ತಿದೆ. ಜನಸಂಖ್ಯೆಯಲ್ಲಿ 60 ವರ್ಷ ಮತ್ತು ಅದಕ್ಕಿಂತ ಮೇಲಿನ ವಯಸ್ಸಿನವರು 11%-12% ಇದ್ದು ಸುಮಾರು 17.30 ಕೋಟಿಗೂ ಹೆಚ್ಚು ಹಿರಿಯ ನಾಗರಿಕರಿದ್ದಾರೆ. ಭವಿಷ್ಯದಲ್ಲಿ ಜನನ ದರ ಕಡಿಮೆ ಆಗುತ್ತಿರುವುದರಿಂದ ಹಿರಿಯರ ಸಂಖ್ಯೆ ಹೆಚ್ಚಲಿದ್ದು ಯುವಕರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಲಿದೆ. ಮುಂದಿನ 10 ವರ್ಷಗಳಲ್ಲಿ 15% ಏರಿಕೆ ಆಗಲಿದ್ದು ಸುಮಾರು 23 ಕೋಟಿಗೆ ತಲುಪಲಿದೆ. ದುಡಿಯುವ ಕೈಗಳು ಕಡಿಮೆಯಾಗುತ್ತವೆ. ಕೃತಕ ಬುದ್ಧಿಮತ್ತೆ ಪ್ರಚಲಿತ ಆಗುವುದರಿಂದ ಬಹುಶಃ ಕೆಲಸವು ಕಡಿಮೆಯಾಗುವ ನಿರೀಕ್ಷೆ ಇದೆ. ವೃದ್ಧರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ. ಪ್ರಶ್ನೆ ಅದಲ್ಲ, ಇವರೆಲ್ಲ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆಯೇ? ಮನೆಯವರು ಇವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆಯೇ ಎಂಬುದು ಬಹುದೊಡ್ಡ ಪ್ರಶ್ನೆ ಮತ್ತು ಸಮಸ್ಯೆ. ಮನೆಯಲ್ಲಿ ಇರಬೇಕಾಗಿರುವ ಹಿರಿಯರು ಪಾರ್ಕು, ಹೋಟೆಲ್ ಮತ್ತು ಬಸ್ ಶೆಲ್ಟರ್ಗಳಲ್ಲಿ ಕೆಲವರು ತುತ್ತು ಅನ್ನ ಮತ್ತು ಔಷಧಕ್ಕಾಗಿ ದೇಹ ಸಹಕರಿಸದಿದ್ದರೂ ಇನ್ನೂ ದುಡಿಯುತ್ತಿದ್ದಾರೆ. ಸರಕಾರಿ ನೌಕರಿಯಲ್ಲಿದ್ದವರು ಹಾಗೂ ತಮ್ಮ ಹೆಸರಿನಲ್ಲಿ ಆಸ್ತಿ ಇದ್ದವರು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಅವರು ಕೂಡ ನೆಮ್ಮದಿಯಿಂದ ಇದ್ದಾರೆಂದು ಹೇಳಲಾಗದು. ಒಂದಿಲ್ಲೊಂದು ಕೌಟುಂಬಿಕ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಇವತ್ತಿನ ಟ್ರೆಂಡ್ ವಯಸ್ಸಾದಂತೆ ಎತ್ತವರನ್ನು ಹೊರಹಾಕುವುದು ಇಲ್ಲವೇ ಬೇರೆ ಮನೆ ಮಾಡಿ ಹಿರಿಸುವುದು. 2-3 ಮಕ್ಕಳಿರುವ ಪೋಷಕರನ್ನು ಮಕ್ಕಳು ಕಾಲ್ಚೆಂಡಿನ ಉಪಾಧಿಯಲ್ಲಿ ಅವರ ಮನೆಯಿಂದ ಇವರ ಮನೆಗೆ, ಇವರ ಮನೆಯಿಂದ ಅವರ ಮನೆಗೆ ಚೆಂಡಾಡಿಸುತ್ತಿದ್ದಾರೆ. ವೃದ್ಧ ದಂಪತಿಗಳಲ್ಲಿ ಒಬ್ಬರು ಮರಣ ಹೊಂದಿ ಒಬ್ಬಂಟಿಯಾಗಿ ಜೀವನ ನಡೆಸುವುದೆಂದರೆ ಅದು ನರಕವನ್ನೇ ಇಲ್ಲೇ ಕಾಣಿಸಿಬಿಡುತ್ತದೆ. ಎತ್ತ ಕರುಳನ್ನು ಬೀದಿಗೆ ನೂಕುವ ಮೊದಲು ಅದೇ ಕೈಗಳು ನಮ್ಮನ್ನು ಸಾಕಿ ಬೇಕಿದ್ದೆಲ್ಲವನ್ನು ಕೊಡಿಸಿ ಎತ್ತಾಡಿಸಿ ಮುದ್ದಿಸಿ ಜೀವನ ರೂಪಿಸಿಕೊಟ್ಟಿದ್ದನ್ನು ಮರೆಯಬಾರದಲ್ಲವೇ? ನಾನು ಹಿರಿಯ ನಾಗರಿಕನಾಗಿರುವುದರಿಂದ ವೃದ್ಧರ ಬಳಗ ಜಾಸ್ತಿ, ಅವರುಗಳ ನೋವು ನನ್ನದೇ ನೋವಾಗಿದೆ. ನಿತ್ಯವೂ ಯಾರಾದರೊಬ್ಬರು ತಮ್ಮ ಹಳಲ

ನ್ನು ನನ್ನೊಂದಿಗೆ ಹೇಳಿಕೊಳ್ಳುತ್ತಾರೆ. ಸಮಾಜದಲ್ಲಿ ಅತ್ಯಂತ ಕಳವಳಕಾರಿ ಹಾಗೂ ನೋವಿನ ಸಂಗತಿ ಇವರಿಂದ ಏನು ಪ್ರಯೋಜನವಿಲ್ಲ ಎಂಬುದು ತಿಳಿಯುತ್ತಿದ್ದಂತೆ ಮನೆಯಿಂದ ಹೊರಗೊಟ್ಟು ಬಿಡುತ್ತಾರೆ. ಸಕಾರಣವಲ್ಲದ ಕಾರಣವನ್ನು ಕೊಟ್ಟು ಒಂದಿಲ್ಲೊಂದು ಖ್ಯಾತೆ ತೆಗೆದು ಜಗಳವಾಡಿ ಕರುಣೆ ತೋರದೆ ಓಡಿಸಿ ಬಿಡುತ್ತಾರೆ. ಮಗ ನಮ್ಮವನಾದರೂ ಸೊಸೆ ನಮ್ಮವಳಲ್ಲ ಎನ್ನುವುದನ್ನು ಸೊಸೆಯಾದವಳು ಸಾಬೀತುಪಡಿಸುತ್ತಾಳೆ. ಒಳ್ಳೆಯವರು ಇಲ್ಲವೇ ಇಲ್ಲ ಎನ್ನಲಾಗದು. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯ ಮನೆಗೆ ಚಿರತೆ ಒಂದು ನುಗ್ಗಿದಾಗ ಚಿರತೆಯ ಬಾಯಿಯಿಂದ ಹಾಸಿಗೆಯಲ್ಲಿ ಮಲಗಿದ್ದ ವೃದ್ಧ ಅತ್ತೆಯನ್ನು ಧೈರ್ಯದಿಂದ ಸೊಸೆ ಸುಜಾತರವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕಾಪಾಡಿದ್ದನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಅಲ್ಲಲ್ಲಿ ಮಾನವೀಯತೆಯ ಗುಣ ಇದೆಯಾದರೂ ಅವಮಾನವೀಯ ಗುಣಗಳೇ ಹೆಚ್ಚು ಮೆರೆಯುತ್ತಿವೆ. ನಾನು ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಎಂಬ ಸ್ವಾರ್ಥ ಸಂಕುಚಿತ ಮನೋಭಾವದ ಕಾರಣ ಹೆತ್ತವರು ಹೊರೆಯಾಗಿ ಕಾಣುತ್ತಾರೆ. ದೂರ ಮಾಡಲು ನೂರಾರು ನೆಪಗಳನ್ನು ಹುಡುಕುತ್ತಾರೆ. ಮೊಸರಲ್ಲಿ ಕಲ್ಲು ಎನ್ನುವಂತೆ ಪ್ರತಿಯೊಂದರಲ್ಲೂ ತಪ್ಪುಗಳನ್ನು ಎತ್ತಿ ನಿಂದಿಸುತ್ತಾ ಮಾನಸಿಕವಾಗಿ ಕುಗ್ಗಿಸಿ ಬದುಕೆ ಬೇಡವೆನ್ನುವಂತೆ ಮಾಡಿ ತಂದೆ ತಾಯಿಯರನ್ನು ಕುಗ್ಗಿಸಿ ಬಿಡುತ್ತಾರೆ. ಮುಪ್ಪಿನಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಮಕ್ಕಳು ಔಷಧೋಪಚಾರಗಳಿಗೆ ಖರ್ಚು ಮಾಡಲು ಒಪ್ಪುವುದಿಲ್ಲ. ಹಳೆಯ ತಲೆಮಾರು ಮತ್ತು ಹೊಸ ತಲೆಮಾರಿನ ಅಂತರದಿಂದ ನಡುವೆ ಸಾಮರಸ್ಯ ಇರದೆ ವೃದ್ಧರನ್ನು ಕಡೆಗಣಿಸುತ್ತಾರೆ. ಯಾಂತ್ರಿಕ ಜೀವನದ ಜಂಜಾಟದಲ್ಲಿ ಹಿರಿಯರೊಂದಿಗೆ ಮಾತನಾಡುವುದು, ಅವರ ಯೋಗಕ್ಷೇಮ ವಿಚಾರಿಸಲು ಮಕ್ಕಳಿಗೆ ಸಮಯ ಇರುವುದಿಲ್ಲ. ಆಸ್ತಿಪಾಸ್ತಿ ಏನು ಇಲ್ಲದಿದ್ದರೆ ಅದೊಂದು ರೀತಿಯಲ್ಲಿ ಒಳ್ಳೆಯದೇ. ಆದರೆ ಆಸ್ತಿಪಾಸ್ತಿಗಳು ಇದ್ದು ಒಂದಕ್ಕಿಂತ ಹೆಚ್ಚು ಮಕ್ಕಳಿದ್ದಲ್ಲಿ ಕಿತ್ತಾಟ. ತಮ್ಮ ಹೆಸರಿಗೆ ಮಕ್ಕಳು ಬರೆಸಿಕೊಂಡ ತಕ್ಷಣವೇ ಕೃತಜ್ಞತೆ ಇಲ್ಲದೆ ಬೀದಿಗೆ ತಳ್ಳಿ ಬಿಡುತ್ತಾರೆ. ನಿತ್ಯವೂ ಅನುಭವಿಸುವ ನೋವಿನಿಂದ ಮುಕ್ತರಾಗಲು ಯಾವಾಗಲೂ ಸಾವನ್ನು ಬಯಸುತ್ತಾರೆ. ಮನೆಯಲ್ಲಿ ಇದ್ದಾಗ ಒಂದು ರೀತಿಯ ನೋವು ಮೊಮ್ಮಕ್ಕಳ ಒಡನಾಟದಲ್ಲಿ ಸ್ವಲ್ಪವಾದರೂ ಕಡಿಮೆ ಮಾಡಿಕೊಳ್ಳುತ್ತಾರೆ. ಮನೆಯಿಂದ ಹೊರ ಹಾಕಲ್ಪಟ್ಟಾಗ ಅನುಭವಿಸುವ ಮಾನಸಿಕ ಯಾತನೆಯನ್ನು ಪದಗಳಲ್ಲಿ ಇಳಿಸಲಾಗದು. ಖಿನ್ನತೆ, ಒಂಟಿತನ ಮತ್ತು ಅಸಹಾಯಕತೆಯಿಂದ ನರಳುತ್ತಾರೆ. ಕಡೆಗಾಲದಲ್ಲಿ ಒಂದು ತುತ್ತು ಅನ್ನಕ್ಕೆ ಹಾಗೂ ಮೂಲಭೂತ ಅವಶ್ಯಕತೆಗಳಿಗೆ ಪರದಾಡುವ ಸ್ಥಿತಿ ಒದಗಿ ಬಂದಾಗ ಸಂಪಾದಿಸಿದ್ದ ಆತ್ಮಗೌರವ ಮಣ್ಣು ಪಾಲಾಗಿರುತ್ತದೆ. ಹಿರಿಯ ನಾಗರಿಕರಿಗೆ ಕಾನೂನಿನ ರಕ್ಷಣೆ ಇದೆ. ಹೆತ್ತವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಮಕ್ಕಳದಾಗಿರುತ್ತದೆ. ನೆಪಗಳನ್ನುಡ್ಡಿ ಅದರಿಂದ ನುಣುಚಿಕೊಳ್ಳಲಾಗದು. ನಿರ್ಲಕ್ಷಿಸುವ ಮಕ್ಕಳಿಗೆ ಶಿಕ್ಷೆ ಹಾಗೂ ದಂಡ ವಿಧಿಸುವುದಕ್ಕೆ ಕಾನೂನಿನಲ್ಲಿ ನಿಯಮವಿದೆ. ಹೆತ್ತವರು ಎಷ್ಟೇ ಕಷ್ಟದಲ್ಲಿದ್ದರೂ ಮಕ್ಕಳ ವಿರುದ್ಧ ಕೋರ್ಟ್ ಹೋಗಲು ಇಚ್ಛಿಸುವುದಿಲ್ಲ. ತಂದೆ ತಾಯಿಯರನ್ನು ನೋಡಿಕೊಳ್ಳದಿದ್ದರೆ ಮಕ್ಕಳಿಗೆ ನೋಂದಣಿ ಮಾಡಿಕೊಟ್ಟ ಆಸ್ತಿಯನ್ನು ಮತ್ತೆ ವಾಪಸ್ ಪಡೆಯಲು ಅವಕಾಶವನ್ನು ಕಾನೂನು ಕಲ್ಪಿಸಿಕೊಟ್ಟಿದೆ. ಹಿಂದಿನ ಯುವ ಪೀಳಿಗೆಯ ಮುದ್ದು ಮಕ್ಕಳೇ, ಪೋಷಕರನ್ನು ಹೊರದಬ್ಬುವ ಮಾನಿಯರೇ, ಹೆತ್ತವರಿಗೆ ನೀವು ಕೊಡುವ ಪ್ರೀತಿ ಮತ್ತು ಗೌರವವನ್ನು ನಿಮ್ಮ ಮಕ್ಕಳು ನೋಡಿ ಬೆಳೆಯುತ್ತಿರುತ್ತಾರೆ. ದೊಡ್ಡವರಾದ ಮೇಲೆ ಪುನರಾವರ್ತನೆಗೆ ಕೊಡುವ ಸಂದೇಶವಾಗಿರುತ್ತದೆ, ಬೇವು ಬಿತ್ತಿ ಮಾವು ಬೆಳೆಯಲಾಗುತ್ತದೆಯೇ. ಒಂದು ನೌಕರಿ, ಆಸ್ತಿ, ಹಣ ಇವುಗಳಲ್ಲೇ ಜೀವನದ ಹೆಚ್ಚಿನ ಸಮಯ ಕಳೆದು ಬಿಡುತ್ತೇವೆ. ನನ್ನ ಮಗ ವಿದ್ಯಾವಂತನಾಗಬೇಕು, ರ್ಯಾಂಕ್ ಪಡೆಯಬೇಕು, ಇಂಗ್ಲಿಷ್ ಕಾನ್ವೆಂಟ್ನಲ್ಲಿ ಓದಬೇಕು, ಲಕ್ಷ ಲಕ್ಷ ಸಂಪಾದಿಸಬೇಕು ಎಂಬ ಆಸೆಗೆ ಬಿದ್ದು ವಿನಯವಂತನಾಗಿ ಬೆಳೆಸುವುದಿಲ್ಲ. ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ವಿಫಲರಾಗಿ ಇಳಿಯ ವಯಸ್ಸಿನಲ್ಲಿ ಅದರ ಫಲವನ್ನು ಅನುಭವಿಸುತ್ತೇವೆ. ಪರಿಣಾಮವೇ ನಂದಗೋಕುಲಗಳಾಗಿದ್ದ ಮನೆಗಳು ಮುಪ್ಪಿನಲ್ಲಿ ನರಕ ಕೇಂದ್ರಗಳಾಗಿ ಬದಲಾಗಿರುತ್ತವೆ. ಹೆತ್ತವರನ್ನು ದೇವರೆಂದು ಕಾಣುವ ನಮ್ಮ ಸಂಸ್ಕೃತಿಯಲ್ಲಿ ಹೆತ್ತವರು ಕಣ್ಣೀರು ಹಾಕುತ್ತಾ ವೃದ್ಧಾಶ್ರಮಕ್ಕೆ ಸೇರಿಕೊಂಡರೆ ಒಳ್ಳೆಯದಾಗದು. ಅವರು ಬಯಸುವುದು ಹಣ, ಆಸ್ತಿ, ಅಂತಸ್ತನಲ್ಲ, ನಮ್ಮ ಪ್ರೀತಿ ಮತ್ತು ಆಸರೆಯನ್ನು. ದುಡಿಯುವ ವಯಸ್ಸಿನಲ್ಲಿರುವ ನೀವು ಕೂಡ ಮುಂದೆ ವೃದ್ಧಾವಸ್ಥೆಯಲ್ಲಿ ಅದನ್ನೇ ಬಯಸುವುದು. ನೆನಪಿರಲಿ ಯುವಕರೇ, ಇಂದು ಅವರದು, ನಾಳೆ ನಮ್ಮದು. ಕಾಲ ಯಾರನ್ನು ಬಿಡುವುದಿಲ್ಲ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ
ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ

ಕೇಳುಗರೇ, ಇದುವರೆಗೂ ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 9 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕಲ್ಯಾಣದ ಶರಣರೆಲ್ಲರೂ ಬಸವಣ್ಣನವರ ನಾಯಕತ್ವದಲ್ಲಿ ಹೊಸ ಕಲ್ಯಾಣ ಕಟ್ಟಲು ಸಿದ್ಧರಾದರು. ಬಸವಣ್ಣನವರ ಆಸೆಗೆ ತಾವಿರುವ ಊರನ್ನೇ ಕಲ್ಯಾಣ ಆಗಿಸುವುದಾಗಿ. ಅಧಿಕಾರ ಬಲವಿರದೆ ಜನ ಬಲವನ್ನು ನಂಬಿ ಕಟ್ಟುವ ಕಲ್ಯಾಣದ ಪರಿಚಯವನ್ನು ಜಗತ್ತಿಗೆ ಮಾಡೋಣ. ನಿರ್ಧಾರಕ್ಕೆ ಬಂದು ಎಲ್ಲರೊಪ್ಪಿಗೆ ಪಡೆದು ಕಲ್ಯಾಣವನ್ನು ತೊರೆಯಲು ಮುಂದಾದರು. ಬಸವಣ್ಣನವರು ತಮ್ಮ ಹಿಂಬಾಲಕರೊಡನೆ ನಡೆದುಕೊಂಡೇ ಮುಂದಕ್ಕೆ ಮುಂದಕ್ಕೆ ಯಾವುದೋ ಯಾವುದೋ ಗ್ರಾಮಗಳು ತಮ್ಮೊಡನೆ ಬಂದವರನ್ನು ಹಿಂದಕ್ಕೆ ಕಳುಹಿಸುವ ಯೋಚನೆ. ಆದರೆ ಕಳುಹಿಸುವುದು ಎಂತೆಂಬ ಅರಿಯಲಾಗದ ಚಡಪಡಿಕೆ. ಎಲ್ಲರ ಮನದಲ್ಲೂ ಒಂದೇ ಭಾವ, ಎಲ್ಲಿ ನೀವೋ ಅಲ್ಲೇ ನಾವು. ಬಸವಣ್ಣನವರಿಗೆ ಇರದ ಸುಖ ನಮಗೆ ಏಕೆಂಬ ಯೋಚನೆ. ಬಸವಣ್ಣನವರು ಬಂದುದನ್ನು ಅರಿತ ಊರ ಗಾವುಂಡರು ಸ್ವಾಗತಿಸಿದರು, ದಾಸೋಹಕ್ಕೆ ಆಹ್ವಾನಿಸಿದರು. ಮನಸ್ಸು ಇಲ್ಲದಿದ್ದರೂ ಊರವರ ಒತ್ತಾಯಕ್ಕೆ ಮಣಿದು ಎಲ್ಲರೂ ಸೇರಿ ದಾಸೋಹಕ್ಕೆ, ಪಯಣ ಮುಂದಕ್ಕೆ. ಅಷ್ಟರಲ್ಲಿ ಶರಣನೋರುವ ಧಾವಿಸಿ ಬಂದ. ಕಲ್ಯಾಣದ ಕಡೆಯಿಂದ ಅಶ್ವಾರೋಹ ಪಡೆ ಧಾವಿಸಿ ಬರುತ್ತಿದೆ ಎಂದಂತೆ ಬಸವಣ್ಣ ವೀಕ್ಷಿಸಲು ಹೊರಟರು. ಪರಿಚಿತವಾದ ರಥ ಕಾಣಿಸಿತು. ಬಸವಣ್ಣನವರು ನಿಂತೇ ಇದ್ದರು. ಒಂದರ ಹಿಂದೆ ಒಂದು ರಥ. ಬಂದವರೆಲ್ಲರೂ ರಥದಿಂದ ಇಳಿದರು. ಒಬ್ಬೊಬ್ಬರಾಗಿ ಕಂಡು ಬಂದರು. ಬಿಜ್ಜಳ ರಥ ಬಸವಣ್ಣ ಎದುರು ಬದುರು ಅಪ್ಪಿಕೊಂಡರು. ಎಲ್ಲೆಲ್ಲೂ ಸಂತಸದ ಹೊನಲು. ಬಿಜ್ಜಳ ಕಲ್ಯಾಣಕ್ಕೆ ಹಿಂದಿರುಗಿ ಬರಬೇಕೆಂದು ಒತ್ತಾಯಿಸಿದ. ಬಸವಣ್ಣ ನಿಧಾನವಾಗಿ, ನಿಮ್ಮ ಒಲವಿಗೆ ಎದುರಾಗಿ ನಿಲ್ಲುವ ಮನವಿಲ್ಲ ಒಡೆಯ, ಸೋತೆ ನಾ ನಿಮಗೆ, ಬರುವೆ ನಿಮ್ಮೊಡನೆ. ದೊರೆ ಬಿಜ್ಜಳ ತನ್ನ ಆಸೆ ಪೂರೈಸಿತೆಂದು ನಗು ನಗುತ್ತ ಹಗುರಾದರು. ಬಸವ ಪರಿವಾರ ಕಲ್ಯಾಣಕ್ಕೆ ಹಿಂದಿರುಗಲು ಸಿದ್ಧವಾಗತೊಡಗಿ. ಹರಳಯ್ಯ ಬಸವಣ್ಣನನ್ನು ನೆನೆಯುತ್ತಾ ರಾಜ ಬೀದಿಯಲ್ಲಿ ಬರುತ್ತಿದ್ದ. ಮನದಲ್ಲಿ, ನನ್ನ ಪರಮಾರಾಧ್ಯ ಅಣ್ಣ ಬಸವಣ್ಣ, ನನ್ನ ಪ್ರಾಣದ ಪ್ರಾಣ ಬಸವಣ್ಣ, ನನ್ನ ಭಾವದ ಭಾವ ಬಸವಣ್ಣ, ನನ್ನ ದೇಹವೇ ಆಗಿ ದೇಹಿಸುವ ಬಸವಣ್ಣ, ನನ್ನ ಕಾಲಾಗಿ ನಡೆಸುವ ಬಸವಣ್ಣ, ನನ್ನ ನಾಲಗೆಯಲ್ಲಿ ನುಡಿಯಾಗಿ ಅರಳುವ ಬಸವಣ್ಣ, ನನ್ನ ಕಂಗಳ ಬೆಳಕಾಗಿ ಜಗವೆಲ್ಲ ಬೆಳಗುವ ಬಸವಣ್ಣ, ಕಂಡ ಎಲ್ಲವನ್ನು ಕರುಣಿಸಿ ಮೆರೆವವನು ಬಸವಣ್ಣ, ನಾನು ಎನ್ನುವ ಅಹಮಿಕೆಯ ತೊರೆಸಿ ಸಲಹುವವ ನನ್ನ ಬಸವಣ್ಣ, ಕಾಣಲಾಗದ ಬೆಳಗ ತೋರಿ ಕೇಳಲಾಗದ ಆಲಾಪವನ್ನು ಉಸುರಿ ಮೂಗು ಕನಸಿಸದ ಪರಿಮಳವ ತುಂಬಿ ಪೊರೆದವನು ನನ್ನ ಬಸವಣ್ಣ, ಬಲು ಮೆಚ್ಚಿಗ ನನಗವನು. ನೆನೆದವನು ಮತ್ತೆ ಮನದುಂಬಿದ ಆನಂದದಲ್ಲಿ ನೆನೆಯ ತೊಡಗಿನನು. ಬಸವನಲ್ಲದೆ ಮತ್ತಾರು ಬೇಡ ಎನಗೆಂದು. ಅಷ್ಟರಲ್ಲಿ ಬಸವ ಕಾಣಿಸಿಕೊಂಡನು, ಶರಣಾರ್ಥಿ ಬಸವ.

ಶರವಣ್ಣ ಎಂದಂತೆ ಬಸವಣ್ಣ ತಲೆ ತಗ್ಗಿಸಿ ಶರಣು ಶರಣಾರ್ಥಿ ಹರಳಯ್ಯ ತಂದೆ ನುಡಿದು ರಾಜಕಾರ್ಯದ ಗಡಿಬಿಡಿಯಲ್ಲಿ ಮುಂದಕ್ಕೆ ಹೋದನು. ಹರಳಯ್ಯ ಬೆಳಗು ಬೆಳಗಿನ ಬೆಳಕ ರಾಶಿಯು ತನ್ನೆಡೆಗೆ ಮಹಾ ಬೆಳಕಾಗಿ ಅಪ್ಪಳಿಸಿದ ರಭಸದಲ್ಲಿ ತಲ್ಲಣಿಸಿದನು, ಬೆಚ್ಚಿದನು. ಚಿಂತೆಯೊಡನೆ ಮನೆಗೆ ಹಿಂದಿರುಗಿದವನು ಸತಿ ಕಲ್ಯಾಣಮ್ಮಳೊಡನೆ ಸಮಾಲೋಚಿಸಿದನು. ಕಲ್ಯಾಣಮ್ಮ ಹೊರೆಯನ್ನು ತನ್ನ ಹೆಗಲಿಗೇರಿಸಿಕೊಂಡಳು. ಏರಿರುವ ಹೊರೆಯನ್ನು ಇಳಿಸುವುದು ಎಂತೆಂಬ ಚಿಂತೆ ಕಂಗೆಡಿಸುತ್ತಿದ್ದಂತೆ ಕಲ್ಯಾಣಮ್ಮನಿಗೆ ಹೊಸ ಉಪಾಯವೊಂದು ಹೊಳೆಯಿತು. ದೃಢ ಮನದಲ್ಲಿ ಪತಿಯೊಡನೆ ಹೊಸತು ಪಾದರಕ್ಷೆಯೊಂದ ಅರ್ಪಿಸೋಣ ನಮ್ಮಣ್ಣನಿಗೆ ನಮ್ಮ ಎದೆಯ ಒಲವ ಗುರು ಹಾಗೆ. ತೊಡೆಯ ಚರ್ಮದ ಕೆಲಭಾಗ ಕತ್ತರಿಸಿ ಅಟ್ಟೆಯಲ್ಲಿಟ್ಟು ಹೊಲಿಯೋಣ ಪಾದುಕೆಗಳ ಅವರಿಗಾಗಿ. ಹರಳಯ್ಯ ಒಪ್ಪಿದರು. ನಾಲ್ಕಾರು ದಿನಗಳಲ್ಲಿ ಪಾದರಕ್ಷೆಯು ಸಿದ್ಧವಾಯಿತು. ಹರಳಯ್ಯ ಮಾಗಿದ ಮನದಲ್ಲಿ ಪಾದರಕ್ಷೆಗಳನ್ನು ಹೊತ್ತು ಮಹಾಮನೆಯತ್ತ ನಡೆದನು. ಮಹಾಮನೆಗೆ ಬಂದವನು ಬಸವಣ್ಣನನ್ನು ಕಂಡು ಕಂಕುಳಲ್ಲಿದ್ದ ಗಂಟನ್ನು ಹೊರತೆಗೆದು ಸುತ್ತಿದ್ದ ಬಟ್ಟೆಯ ಬಿಚ್ಚಿ ಬಸವಣ್ಣನಲ್ಲಿ ಮೆಟ್ಟಿ ಇದನ್ನು ಎಂದನು. ದಿಟ್ಟಿಸಿದಂತೆ ಬಸವಣ್ಣನಿಗೆ ಅಂದ ದಾವುಗೆಯ ಒಡಲಿಂದ ಮಿಂಚೊಂದು ಹೊರಬಂದು ಎದೆಯ ಬೆಳಗಿದಂತಾಯಿತು. ಬಗ್ಗಿ ಪಾದರಕ್ಷೆಯನ್ನು ಮುಟ್ಟಿದನು. ಕರಸ್ಥಳಕ್ಕೆ ಬಂದು ಚುಣುಕಾದ ತನ್ನಿಷ್ಟ ಲಿಂಗ ಇದು ಎನ್ನುವ ಭಕ್ತಿ ಭಾವದಲ್ಲಿ ತಲೆಯ ಮೇಲಿರಿಸಿಕೊಂಡನು. ಎಲ್ಲರೂ ಸ್ತಂಭಿತರು. ಹರಳಯ್ಯ, ಇದೇನು ಮಾಡಿದಿರಿ ತಂದೆ? ನಡುಗುತ್ತ ಕೈಚಾಚಿದನು. ಬಹಳ ಭಕ್ತಿಯಲ್ಲಿ ಹಿಂದಿರುಗಿಸಿದ ಬಸವಣ್ಣ, ಮತ್ತೆ ಹೊರಿಸದಿರಿ, ಇಂತಹ ಹೊರೆಯನ್ನು ನನ್ನ ಶಿರದಲ್ಲಿ ಹರಳಯ್ಯ ತಂದೆ ಹೊರಲಾಗದು ಎನಗಿದನು. ಇರಲಿ ನಿಮ್ಮಲ್ಲಿ ತಂದೆ ಎಂದಂತೆ ಹರಳಯ್ಯ, ನಿಮ್ಮ ಶಿರವನ್ನು ಸ್ಪರ್ಶಿಸಿ ಪವಿತ್ರವಾಗಿಹ ಈ ಆವುಗೆಗಳನ್ನು ಆರಾಧ್ಯ ದೈವ. ನುಡಿದು ಭಯಭಕ್ತಿಯಲ್ಲಿ ಮತ್ತೆ ಬಟ್ಟೆಯಲ್ಲಿ ಸುತ್ತಿ ಬಸವಣ್ಣನವರಿಗೆ ನಮಿಸಿ ಸರಸರನೆ ಮನೆಯ ಕಡೆ ನಡೆದನು. ಹರಳಯ್ಯನವರಿಂದ ಮಧುವರಸರು ಮಹಾಮನೆಯ ನಿತ್ಯ ಯಾತ್ರಿಕರಾದರು. ಇದು ಹೊಸ ಬಂಧುತ್ವಕ್ಕೆ ಮುನ್ನುಡಿ ಹಾಡಿತು. ಬಸವ ನಾಮಸ್ಮರಣೆ ಅನುದಿನವೂ ಧ್ವನಿಸುತ್ತಿದ್ದ ಪರಿ ಇಂತಿತ್ತು. ಅಸಾಮಾನ್ಯ ನಮ್ಮ ಬಸವಣ್ಣ, ಪರಿಶುದ್ಧ ಭಾವದವ, ಸುರಭಿಯಾಗಿಹ ನಿಲ್ಲಿ, ಇಟ್ಟರೆ ಸಗಣಿಯವ, ತಟ್ಟಿದರೆ ಬೆರಣಿ, ತಟ್ಟದೇ ಹಾಕಿದರೆ ಮೇಲುಗೊಬ್ಬರ, ಕಾಯಕವೆಲ್ಲವ ಬೆಳೆಸಿ ಪೋಷಿಸುವವ ಬಸವ, ಶಿವಶರಣರ ಹಣೆಯ ಶ್ರೀ ವಿಭೂತಿಯಾಗಿ ಮೆರೆವವನು ಬಸವ, ಸಿರಿಗಂಧ ತುಂಡ ಪಲ್ಲವಿಸುವ ನೆರೆಯಲ್ಲಿ ಹರಡುತ್ತಲಿ ಸಿರಿಘಮವ, ಭಕ್ತಿ ಸುಭಾಷೆ ನುಡಿಯ ನುಡಿವನು ಅನವರತ, ನುಡಿವನೆಲ್ಲವನು ತಾ ನಡೆದಂತೆ ನಡೆಯಿಂದ ಪೂರೈಸುವನವ ನುಡಿಯನ್ನು ವಚನವದು ಬೆಲ್ಲದಂತೆ, ಮಾತೇ ಮುತ್ತಿನ ಹಾರ, ಬಸವ ನುಡಿ ಮಾಣಿಕ್ಯ ದೀಪ, ನುಡಿದಂತೆ ಬಸವ ಲಿಂಗ ಮೆಚ್ಚಿ ಅಹುದೂ ಅಹುದೂ ಎನ್ನುವುದು, ಮೆರೆದ ಕೂಡಲ ಸಂಗಮ ನೊಡನಾಡಿಯಾಗಿ ಮಾತುಬಲ್ಲವನು ಜಾಣರಲ್ಲಿ ಜಾಣ, ಲಿಂಗದ ನೆರೆ ನಂಬಿ ಜಂಗಮಕ್ಕೆ ತನು ಮನು ಧನವ ಸವೆಸುವಾತ, ಹಾಡುವನವ ತಾನುರಿದಂತೆ ಯಾರ ಹಂಗಿನವನಲ್ಲನವ, ಯಾರ ಸಂಗಿಗನಲ್ಲ, ನಮ್ಮ ಇಹದವನಲ್ಲ, ನಮ್ಮ ಪರದವನಲ್ಲ, ಪ್ರಸಾದ ವೇದ್ಯನವ, ತನ್ನಂಗದಲ್ಲಿ ಆಚಾರವ ತೋರಿದವನವ, ಆಚಾರವೇ ಲಿಂಗವೆನ್ನುತ್ತ ನಡೆದವನವ, ಪ್ರಾಣದಲ್ಲಿ ಪ್ರಾಣ ತಾನಾಗಿ ನೆಲೆಗೊಂಡವ ನನ್ನ ಬಸವಣ್ಣ, ಎಲ್ಲರದೆ ನಿಜ ಬೆಳಕಾಗಿ ಬೆಳಕು ತರುವನವ, ನಮ್ಮೆಲ್ಲರ ಬದುಕ ಬೆಳಗಿಸಲೆಂದು ಪರಶಿವನ ಕರುಣಾ ಶಿಶುವಾಗಿ ಹೊರೆಯುತ್ತಿಹನು ಜಗವನ್ನು. ಸರ್ವ ಸಮಾನತ ಭಾವದಲ್ಲಿ ಮೇಲು ಕೀಳಿಲ್ಲದ ಜಗದಾಸೆಯು ಅವನದ್ದು. ನಿತ್ಯ ಹಂಬಲಿಸುವವನು ಅದಕ್ಕಾಗಿ ಮನುಜರಲ್ಲಿಲ್ಲ ಭೇದವೆನುತ ತೋರಿ ತುಂಬು ಪ್ರೀತಿಯ ಎಲ್ಲರಲ್ಲಿ ವಿನಯ ವಿನಮ್ರ ಸಾಗರನವ, ಭಯಗೆದ್ದ ಮಹಾಂತ ಶರಣ ಜೀವಾಳ, ನಡೆ ನುಡಿಯ ಮೇಳೈಸಿಕೊಂಡ ಸದ್ವಿನಯದ ಸಾಕಾರ ಮೂರ್ತಿ, ಹಿರಿಯರಿಲ್ಲ ನನಗಿಂತ, ಹಿರಿಯರಿಲ್ಲ ಶಿವಭಕ್ತರಿಗಿಂತ ಎಂದು ನುಡಿದು ನಡೆವವನು ನನ್ನಣ್ಣ, ಜಗದತ್ತರ ಬೆಳೆದು ವಿರಾಜಿಸುತ್ತ ಮೆರೆದಂತೆ ಒಂದಾಗಿ ಆಡಿ ಮನೆ ಮನೆಯ ಮಗನೂ ಆಗಿಹನವನು ಬಸವಣ್ಣನ ಮಾತೆ ಜ್ಯೋತಿರ್ಲಿಂಗ, ಸ್ವರ ಪರತತ್ವ, ಭಾಷೆ ದೈವತತ್ವ.
ಬಸವನಾಡಿದಲ್ಲಿ ಕಂಡು ಬರುವ

ಲಿಂಗ ಪರಮ ಚಿತ್ ಪ್ರಕಾಶ ಲಿಂಗವನ್ನು ತೋರಿದ ಶರಣಾಗ್ರೇಸರ ಬಸವಣ್ಣ. ಬಸವ ತತ್ವವನ್ನರಿತು ಆಚರಿಸಿ ಬೆಳೆವವರು ಸನಿಹರಾಗುವರು ಅರಿವಿಗೆ. ಕೋಕಿಲೆಯ ಕುಕಿಲಾಗಿ, ಗಿಳಿಗಳ ಚಿಲಿಪಿಲಿ ಎನಿಸಿ, ಕಿಸಲಯದ ಕೆಂಪಾಗಿ, ಹಸಿರ ಬಣ್ಣವನ್ನುಟ್ಟು ಕರೆದು ಎಲ್ಲರನ್ನು ತೋರಿಸಲು ಬಸವ ಭಕ್ತಿಗೆ ಕರಗಿ ಹೋದರು ಎಲ್ಲ. ಒಲವು ಗಮನಿಸುತ್ತಿರುವಂತೆ ಮಧುವರಸ ಸತಿ ಸುತೆಯೊಡನೆ ಶರಣದೀಕ್ಷೆ ಪಡೆದರು. ಇದು ಹಾರುವವರ ಹೊಸ ಹೊಟ್ಟೆಯುರಿಗೆ ಕಾರಣವಾಗಿ ಬೊಬ್ಬೆ ಧನಿಸಿತು. ಬಸವಣ್ಣನವರ ಹಿರಿಮೆಯನ್ನು ಸಾರುವ ಶರಣಗೋಷ್ಠಿ ನಡೆಯಿತು. ಶರಣರ ನುಡಿಸೊಬಗು ಪಲ್ಲವಿಸಿದ್ದು ಇಂತು. ಕರ್ತನ ಕರುಣೆಯಲ್ಲಿ ಜನಿಸಿ ಮಹಾ ಬೆಳಗಿನಲ್ಲಿ ನಡೆದು ಮರ್ತ್ಯ ಲೋಕವ ಪಾವನಿಸ ಬಂದವನು ಬಸವಣ್ಣ. ಅಜ್ಞಾನವ ತೊಡೆದು ಸುಜ್ಞಾನವನ್ನರುಹಿ ಸಕಲ ಜೀವರಾಶಿಗಳಲ್ಲಿ ದೇವನ ಅಂಶವನ್ನು ಕಂಡು ದಯೆಯೇ ಧರ್ಮದ ಮೂಲ ಎಂದವನು ಬಸವಣ್ಣ. ದಾಸೋಹದ ಮಹತ್ವವ ತಿಳಿಸಿ ದೇವಧಾಮವಾಗಿಸಿ ಬೆಳೆದವನು ಬಸವಣ್ಣ. ಬೆಳಗಿನೊಳಗಿನ ಬೆಳಗು ಮಹಾಬೆಳಗು ತಾನಾಗಿ ಇಷ್ಟಲಿಂಗದಲ್ಲಿ ಪರಮಾಶ್ರಯ ಕಂಡು ಜಗದ ತಾಮಸ ತೊಳೆದು ಜಗದ ಬೆಳಗ ಉದಿಸಿದ ಅಜರಾಮರ ಮೂರ್ತಿ ನಮ್ಮ ಬಸವಣ್ಣ. ಯುಗದಿ ಸಮರಸವನ್ನೆರೆದು ತನು ಮನದ ಹೊಳೆಸಲು ಅರಳಿದ ಆರತಿ ನಮ್ಮ ಬಸವಣ್ಣ ಭವಭೂತಿ. ಜಾತಿ ಮತ ಮಾತುಗಳ ತಿಮಿರದಲ್ಲಿ ಜಡ್ಡುಗಟ್ಟಿರುವ ಮನುಕುಲಕ್ಕೆ ಜರಡಿ ಹಿಡಿದ ಧರ್ಮದಧಿಪತಿ ನಮ್ಮ ಬಸವಣ್ಣ. ವಿಶ್ವಕ್ಕೆ ಬೆಳಕಾದ ವಿಶ್ವಗುರು ನಮ್ಮ ಬಸವಣ್ಣ. ಅಹಂಕಾರ ಮಮಕಾರ ಗೆದ್ದ ಸ್ಥಿತಪ್ರಜ್ಞ ನಮ್ಮೊಲವ ಬಸವಣ್ಣ. ಕಾಯಕದೆ ಕೈಲಾಸ ಕಂಡ ದಾರ್ಶನಿಕ ನಮ್ಮ ಬಸವಣ್ಣ. ನಡೆ ಮೊದಲು ನುಡಿ ಬಳಿಕ ಎನ್ನುತ್ತ ಬದುಕಿ ಬಾಳುತಿಹ ಆದರ್ಶವಾದಿ ಬಸವಣ್ಣ. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಎನ್ನುವ ನಿಜ ವಾಸ್ತವವಾದಿ ಬಸವಣ್ಣ. ಆಶಿಸದೆ ಪರಧನ ಪರಸತಿಗೆ ಪ್ರಸಾದವನ್ನು ಬಿತ್ತಿ ಪ್ರಸಾದವನ್ನೇ ಬೆಳೆದವ ನಮ್ಮ ಬಸವಣ್ಣ. ಸಮತಾವಾದವನ್ನೆತ್ತಿ ಹಿಡಿದು ಕ್ರಾಂತಿಯೋಗಿ ಎನಿಸಿದವನು ನಮ್ಮ ಬಸವಣ್ಣ. ಮುಕ್ತಿ ಮಾರ್ಗವ ತೋರಿ ಮಹಾಪುರುಷ ಎನಿಸಿದವನು ಬಸವಣ್ಣ. ನಡೆಗಲಿಸಿದವ, ನುಡಿಕಲಿಸಿದವ, ಮಾನವತೆಯಲ್ಲಿ ದಿವ್ಯ ಚೈತನ್ಯ ತುಂಬಿದವ, ನೆತ್ತಿ ಹಸಿದವರ ಚಿತ್ತ ತುಂಬಿಸಿ ಓಗರವಾಗಿ ತಣಿಸಿದವ. ತನುವ ತೋಟದಲ್ಲಿ ಮಧುವ ತುಂಬಿ ಮನದ ಮಂದಿರದಲ್ಲಿ ಹೊಸ ಹೂವ ಅರಳಿಸಿದವ. ವಚನಾಮೃತ ಉಣಿಸಿ ಎಲ್ಲರ ಬೆಳೆಸಿದವ ಬಸವಣ್ಣ. ನಿತ್ಯ ಸತ್ಯದ ಸವಿಯನ್ನು ಅರುಹಿದವ ಬಸವಣ್ಣ. ಜಾತಿ ಭೇದವ ನಳಿಸಿ ಸಕಲಾತ್ಮರಿಗೆ ಲೇಸ ಬಯಸಿ ಸ್ತ್ರೀ ಸಮಾನತೆ ಸಾರಿ ವಿಶ್ವ ವಂದ್ಯನಾದವನು ಬಸವಣ್ಣ. ಸತ್ಯ ಮಾರ್ಗವ ತೋರಿ ನಿತ್ಯ ವಿನೂತನವಾಗಿ ತಮವನ್ನು ಕಳೆದ ಬಸವ ಸ್ಮರಣೆಯಲ್ಲಿ ಎಲ್ಲರೂ ಮುಳುಗಿದರು. ನಿತ್ಯಾನಂದದ ಪರಿಪೂರ್ಣ ಕಳೆಯು ದಿವ್ಯ ಚೈತನ್ಯ ಕಳೆಯಾಗಿ ಎಲ್ಲರ ಎದೆಯನ್ನು ಬೆಳಗಿತು. ಎಲ್ಲೆಡೆಯ ನಿನಾದ ಬಸವ ಬಸವ ಬಸವಣ್ಣ ಬಸವಣ್ಣ ಬಸವಣ್ಣ. ಒಮ್ಮೆ ಅನುಭಾವ ಗೋಷ್ಠಿಯಲ್ಲಿ ಎಲ್ಲರೂ ಸೇರಿದ್ದರು ಬಸವಾರಾಧನೆ. ಒಬ್ಬೊಬ್ಬರು ತಾವು ಕಂಡು ಅನುಭವಿಸಿದ ಬಸವಣ್ಣನವರ ದಿವ್ಯ ವ್ಯಕ್ತಿತ್ವವನ್ನು ಅರುಹಲಾರಂಭಿಸಿದರು. ಬಸವನೆಂಬ ಮೂರಕ್ಷರದ ಮಂತ್ರವ ನುಡಿಯುತ್ತಿರೆ ನಾಲಗೆಯ ಪಾಪವೆಲ್ಲವೂ ತೊಲಗಿ ಅಪ್ಪುವುದು ಪಾವನತೆ. ಅದ್ಭುತಗೆ ಅದ್ಭುತನು ನಮ್ಮ ಬಸವಣ್ಣ. ಬೆಳಗಿಹನು ತೇಜೋಮಯ ಬೆಳಕಿನಲ್ಲಿ ಭುವನ ಬ್ರಹ್ಮಾಂಡಗಳ ಮೀರಿ ಬೆಳೆದಿಹನು. ಭೂಮಂಡಲವ ಭೇದಿಸುತ್ತ ಮುನ್ನುಗ್ಗಿ ನಡೆದಿಹನು ಜಗದ ಮಹಾಜ್ಯೋತಿ ನಮ್ಮ ಬಸವಣ್ಣ. ಕಲ್ಯಾಣ ಶರಣರೆಲ್ಲರ ಸ್ವಯಂ ಜ್ಯೋತಿ ಬಸವಣ್ಣ. ವಿಶ್ವದನುಭಾವಿಗಳು ಸೇರಿ ಬೆಳಗಿದ ಪರಂಜ್ಯೋತಿ ಬಸವಣ್ಣ. ಪ್ರಜ್ವಲಿಸಿ ಥಳಥಳನೆ ಬೆಳಗಿ ಬೆಳಗಿರುವ ಅಖಂಡ ಲಿಂಗಮೂರ್ತಿ ನಮ್ಮ ಬಸವಣ್ಣ. ಜಗದ ಅದ್ಭುತನು ನಮ್ಮ ಬಸವಣ್ಣ. ಒಳ ಹೊರಗೆ ಬೆಳಗಿರುವ ಅರುಣ ಪ್ರಭೆಯವನು. ಕತ್ತಲೆ ವಾರಾಶಿ ಸರಿಸಿ ಮೇಲ್ಬರುವ ದಿವ್ಯ ಮಾರ್ತಾಂಡ. ವಿಶ್ವಾಂಧಕಾರಕ್ಕೆ ಬಸವನೇ ಬೆಳಕು. ಮೊದಲು ಕಡೆಯಿರದ ಮಹಾಬೆಳಕ ಸಾಗರನು. ಕಲ್ಲಿನಲ್ಲಿ ಬೆಂಕಿ, ಎಳ್ಳಿನಲ್ಲಿ ಎಣ್ಣೆ, ಹೂವಿನಲ್ಲಿ ಗಂಧ, ಕಾಷ್ಟದಲ್ಲಿ ಅಗ್ನಿ, ಶ್ವಾಸದಲ್ಲಿ ಶಿವ, ಗಾಳಿಯಲ್ಲಿ ವೇಗವಾಗಿರುವ ದಿವ್ಯತೆಯ ಪ್ರತಿರೂಪ ನಮ್ಮೊಲವ ಬಸವಣ್ಣ.

ಎಲ್ಲರಿಗೂ ಸಮಬಾಳು ಎಂಬು ದಿವನ ಉಸಿರು, ಎಲ್ಲರಿಗೂ ಸಮಪಾಲು ಎಂಬುದು ಎದೆ ಹಸಿರು, ಹಸಿರು ಉಸಿರಲಿ ತುಂಬಿ ಹೊನಲಾಗಿ ಹರಿವನು ಎಲ್ಲೆಡೆಯಲ್ಲಿ. ಕೋಟಿ ಜಪ ಉಗ್ರ ತಪಕ್ಕೆಲ್ಲ ಬೆಲೆಯವನಲ್ಲಿ ನಾನೆನ್ನುವ ಅಹಮಿಕೆ ಮುರಿದು ಹೋದಾವು. ತಂತಮ್ಮ ದಾರಿಯನುಸರಿಸಿ ನಾನು ಗತ್ತಲೆಯ ಬೀಗವನ್ನು ತೆರೆದು ಅರಿವು ಕಂಗಳ ತುಂಬಿ ಮೆರೆಸುವನವನು ಎಲ್ಲರನ್ನು. ಅವನ ಮಾತು ಮಾತಲ್ಲ ಬೆಳಕಿನನುಭಾವ, ಬೆಳಗು ನುಡಿಯುವುದು ಎದೆ ತೆರೆದ ಸಂತಸದಿ, ಬೆಳಗಿದೆದೆ ಮಾತು ಕೆಡಿಸುವುದು ಕತ್ತಲೆಯ ಆನಂದ ವಾರಾಶಿ ಉಕ್ಕಿ ಬರುವುದು ಮೇರೆದಪ್ಪಿ. ಬಸವ ಮಾತೇ ವಚನ, ಬಸವ ನುಡಿಯೇ ವಚನ, ಬಸವ ನಗೆಯಲ್ಲಿ ಸ್ನೇಹ ಸಮ್ಮಿಲನ. ದುರ್ಲಭಕ್ಕೆ ದುರ್ಲಭನು ನಮ್ಮೊಲವ ಬಸವಣ್ಣ, ಕೋಟಿ ಮಾನವ ಕುಲದಿ ಕೋಟಿ ತೇಜಕ್ಕೆ ಒಡೆಯ. ಅನುರಾಗ ಅನುಕಂಪ ತುಂಬುತ್ತಲಿ ಮನದಿ ಹರಿಸುವ ನವನು ಪರಹಿತಕ್ಕೆ ಆನಂದ ಭಾಷ್ವ. ಬಸವಣ್ಣನ ಧೀಮಂತ ವ್ಯಕ್ತಿತ್ವ ಮಾತುಗಳ ಮೂಲಕ ಬಿತ್ತರಗೊಳ್ಳುತ್ತಿರುವಂತೆ ಎಲ್ಲರ ಚಿತ್ತ ಪಟಲದಲ್ಲಿ ಮೂಡಿ ಅದು ಮೆರೆಯುತ್ತಿತ್ತು. ಅನಂತರ ಮೌನವಾಗಿಸುತ್ತಿತ್ತು. ಎದೆಬಡಿತ ಮಿಡಿದು ಮತ್ತೆ ರಾಗಿಸಿತು, ನಮ್ಮವನು ಬಸವಣ್ಣ, ನಮ್ಮವನು ಬಸವಣ್ಣ, ನಮ್ಮಣ್ಣನವನು. ಎಲ್ಲರ ಸವಿನುಡಿಗಳನ್ನು ಆಲಿಸಿ ಬೆಳಕ ಚೆಲ್ಲಿದ್ದ ಭಾಸ್ಕರ ಅತಿ ಮಧುರತೆಯಲ್ಲಿ ಇಂತೆಂದ, ಬಸವಣ್ಣ ಬ್ರಹ್ಮಾಕಾಶ ರೂಪದಲ್ಲಿ ಬೆಳೆದಿದ್ದಾನೆ, ಬೆಳಗಾಗಿ ಬೆಳಗಿನಾಚೆ ಕಂಡಿದ್ದಾನೆ, ಬಯಲಾಗಿ ಬಯಲಿನಾಚೆ ನಿಂತಿದ್ದಾನೆ, ಚೈತನ್ಯ ಸಿರಿಕಳೆಯು ಚೇತನಿಸಿ ಎದ್ದಂತೆ ಹೊಳೆದಿದ್ದಾನೆ. ಬಸವಣ್ಣನೇ ಪರಂಜ್ಯೋತಿ, ಬಸವಣ್ಣನೇ ಪರಿಪೂರ್ಣ ಬ್ರಹ್ಮ, ಬಸವಣ್ಣನೇ ಚಿದಾನಂದ, ಬಸವಣ್ಣನೇ ನಿತ್ಯ ಸತ್ಯ ಹಾಗನ. ಈ ಜಗದಲ್ಲಿ ನಮ್ಮೆಲ್ಲರ ಒಲವ ಬಸವಣ್ಣನಂಥವರು ನಿಶ್ಚಿತವಾಗಿ, ಬೇರಾರೂ ಇಲ್ಲ. ಬಸವಣ್ಣನಿಗೆ ಬಸವನೊಬ್ಬನೇ ಏಕಮೇವಾದ್ವೀತಿಯ ಸರಿಸಾಟಿ. ಸೂರ್ಯ ಉದಯಿಸಿದ್ದನು, ಜಗತ್ತಿಗೆ ಬೆಳಕ ಹರಡಿದ್ದನು, ಜಗದ ಜನರೆಲ್ಲರೂ ಬಸವ ನಾಮಾಮೃತದ ಸವಿಯನ್ನು ಉಣ್ಣುತ್ತಾ ಹಾಡತೊಡಗಿದರು. ಮರಿದುಂಬಿ ಶುಕ ಪಿಕ ಕುಕಿಲ ಹಂಸಾದಿಗಳು ನಿನದಿಸಿದವು. ಎಲ್ಲೆಡೆಯೂ ಬಸವ ಬಸವ ಬಸವ ಬಸವಾನಾಮಸ್ಮರಣೆ. ಬಸವಾನುಯಾಯಿ ಶರಣರು ಜಗಕ್ಕೆ ಬೆಳಕಾಗತೊಡಗಿದ್ದರು. ಜನಪದರು ಬಸವನಾಮ ಸ್ಮರಣೆಯಲ್ಲಿ ದನಿಗೂಡಿಸಿ ಶಿವಭಕ್ತಿ ಮಹಿಮೆ ಸಾದರಪಡಿಸುತ್ತಿದ್ದರು. ಶರಣತ್ವ ಕಾಯಕ ದಾಸೋಹಗಳನ್ನು ಎಡೆಬಿಡದೆ ನೆನೆಯುತ್ತಿದ್ದರು. ಹೊರಬರುತ್ತಿದ್ದ ಹಾಡುಗಳು ಇಂತಿದ್ದವು: ಕಾಯಕವೇ ಶಿವಭಕ್ತಿ, ಕಾಯಕವೇ ಶಿವಪೂಜೆ, ಕಾಯಕವೇ ಕಾಯುವ ಕೈಲಾಸ, ನಿನ್ನ ಸಗ್ಗಕ್ಕೆ ಹೆಚ್ಚು ನನ್ನ ಕಾಯಕ ಶಿವನೇ, ನನ್ನಿಯಲ್ಲಿ ಸೇವೆ ಶರಣರಿಗೆ ಸಲ್ಲಿಸರು ಹೊನ್ನ ಬೆಳೆ ನಿಜವೂ ನಮ್ಮಿ ಜಗದೊಳಗೆ. ಮಾತಿನೊಳು ದಾಸೋಹ, ನೀತಿಯೊಳು ದಾಸೋಹ, ಭೂತದಯ ನಿತ್ಯ ದಾಸೋಹ, ಬೊಮ್ಮಯ್ಯ ಮೂ ತೆರದಿ ಮಾಡಿ ಜಂಗಮಕ್ಕೆ. ತನ್ನ ಪಾಲಿನ ಬೆಳಸ ನನ್ನಿಯಲ್ಲಿ ದಾಸೋಹ, ಇನ್ನು ಜಗದೊಳಗೆ ಯಾರುಂಟು ಬೊಮ್ಮಯ್ಯ, ನಿನ್ನ ಶಿವಭಕ್ತಿ ಶಿವಗಂಗೆ. ಬಸವ ದಾರಿಯೇ ಹರಧರ್ಮ, ಬಸವ ದಾರಿಯೇ ಲಿಂಗಧರ್ಮ, ಬಸವ ದಾರಿಯೇ ಶಿವಧರ್ಮ, ಬಸವ ದಾರಿ ಹೊಸ ಧರ್ಮ ಜಗದಲ್ಲಿ. ಬಸವ ಬೋಧೆಯು ಬೆಳೆದು ವಸುದೆಯಳು ಹೊಬ್ಬುತಲಿ ಹಸುಗೂಸು ಕೇಳಿ

ಕಿವಿಗೊಡಲು ಇವ ನಮ್ಮವ ಎನ್ನುವ ಒಲವು ಶಿವಪಥವ ಮುಂದೆ ನಿಲ್ಲಲಾರದು ಏನು ಬ್ರಹ್ಮ ದಿರವಿಗೆ ತನ್ನ ನಿಜ ದರಿವ ಬೆಳಗ್ಗೆ ನಡೆದಲ್ಲಿ ಮುಂದೆ ಬಸವ ಬೆಳಕೇ ತೋರುವುದು ನಿಜದಾರಿ ಬಸವಣ್ಣನನ್ನು ನೆನೆಯುತ್ತ ಶರಣರನ್ನು ನೆನೆಯುತ್ತ ಎಲ್ಲರೂ ಅವರವರ ಕಾಯಕದಲ್ಲಿ ನಿರತರಾಗಿರುತ್ತಿದ್ದರು ತಮಗೊಪ್ಪುವ ಅಂದದಲ್ಲಿ ಜನಪದ ಸಂಸ್ಕೃತಿ ಸಂಸ್ಕಾರದ ಶರಣರೆಲ್ಲರನ್ನೂ ಬಸವಪಥ ಇವರು ನಮ್ಮವರು ಎಂದು ಸಾಬೀತುಪಡಿಸಿತು ಜನಪದರು ಬಸವ ನಂಬಿಕೆಯ ಕಂಡುಂಡು ಪದ್ಯವನ್ನು ಹೊಸೆಯುತ್ತಿದ್ದರು ಅದು ಪಲ್ಲವಿಸಿ ಗಾಳಿಯಲ್ಲಿ ತೇಲಿ ಜಿಹ್ವೆಯಲ್ಲಿ ನೆಲೆಯಾಯಿತು ಜನಪದರ ಮತಿಯಲ್ಲಿ ಹೊಸ ರಾಗರಂಗನ್ನು ತುಂಬಿತು ಜನಪದರು ಶಿವಶರಣ ಚರಿತೆಯನ್ನು ಮನದುಂಬಿ ಹಾಡಿರಲು ಹಾಡುಗಳ ತುಂಬೆಲ್ಲ ಭಕ್ತಿ ಗಂಧವು ಸೂಸಿರಲು ವಾತ್ಸಲ್ಯ ಕರುಣೆ ಮುಗ್ಧತೆಯು ಸಂಚಾರಿ ಭಾವದಲ್ಲಿ ಭಕ್ತಿ ಭಾವವ ಉದ್ದೀಪಿಸಲು ಕವಿಯೊಬ್ಬ ಜನಪದರ ಮುಗ್ಧ ಭಕ್ತಿಯಲ್ಲಿರಿಸಿ ತುಂಬು ಪ್ರೀತಿ ಗೌರವವ ರಚಿಸಿದನು ಹಾಡೊಂದನ್ನು ಮುಗ್ಧ ಶರಣರ ಹಾಡು ಸಿದ್ಧಿ ಮಂತ್ರವು ನೋಡು ಸಿದ್ಧಾಗು ಹಾಡ ಹಾಡುವುದಕ್ಕೆ ಎಳೆಜೀವಿ ಶುದ್ಧಾಗಿ ಹೊಂದು ಶಿವಪದವ ಬಸವ ದಾರಿಯನ್ನು ಕಂಡು ತಮ್ಮ ಹೆಜ್ಜೆಯನ್ನಿರಿಸಿ ಶಿವಶರಣ ಶರಣರು ನಡೆಯುತ್ತಿದ್ದರು ಅವರ ಮನದಲ್ಲಿ ನಾವೆಲ್ಲರೂ ಒಂದು ಎಂಬ ಭಾವ ಮೊಳೆಯುತ್ತಿತ್ತು ಕಾಯಕದ ಅನುಭವವನ್ನು ಅನುಭಾವಗೊಳಿಸಿ ಬದುಕ ಕ್ರಿಯೆಗಳನ್ನು ಬಸವನಿಗರ್ಪಿಸಿ ಮೆರೆಯುತ್ತಿದ್ದರು ಮೊರೆಯಿಡುತ್ತಿದ್ದರು ಎಲ್ಲರದೆಯ ದನಿಯೂ ಬಸವಣ್ಣನನ್ನು ನೆನೆದು ದೃಢವಾಗು ಚೆಲು ಮನವೇ ನಡೆದಂತೆ ಮುಂದೆ ಝೇಂಕಾರ ಜಗದಲ್ಲಿ ಒಳಿತುಗಳು ತುಂಬಿರಲು ಬಸವ ನಾಮಾಮೃತವೇ ಪ್ರಣವವೆಂದಾಗಿ ತುಂಬುವುದು ಪ್ರಾಣಾನಿಲವ ನಿನ್ನೆದೆಯಲಿ ಎಲ್ಲರರಿತಿರುವ ಪ್ರಜ್ಞೆ ಇದು ಎಲ್ಲರರಿತು ಬಾಳಬೇಕಾದ ರೀತಿ ಇದು ಜಗ ನೆಮ್ಮದಿಯ ತುಂಬಿ ಮೆರೆಸುವುದವನ ನಾಮಾಮೃತದ ಸವಿಜೇನ ಎಲ್ಲರದೆ ದನಿಯು ಬಸವಣ್ಣನಿರುವಲ್ಲಿ ನಮಗೆ ಎಂದೆಂದೂ ಹೊಚ್ಚ ಹೊಸ ಬದುಕು ಯಾವುದಕ್ಕೂ ಕೊರಗುವಿಕೆ ಇಲ್ಲ ತಿರೆ ತಾಯಿ ನಮ್ಮನ್ನು ಸದಾ ಸಲಹುತ್ತಿರುತ್ತಾಳೆ ದುರಿತ ಒಳಿದು ಗೆಲುವಿನ ಆಸೆ ಎಲ್ಲೆಡೆ ಹೊಳೆಯುತ್ತಿರುತ್ತದೆ ಇಲ್ಲಿನ ನಿಜ ಶರಣ ಶರಣೆಯರೆಲ್ಲರೂ ಬಂದು ನಮ್ಮನ್ನು ನೇವರಿಸಿ ಸಲಹುತ್ತಾರೆ ಎಂಬ ಅನುಭೂತಿ ಎಲ್ಲರಲ್ಲೂ ಮನೆ ಮಾಡಿತ್ತು ನೋವನ್ನೆಲ್ಲ ಮರೆತು ಬಸವ ನೆನಪೇ ತುಂಬುವುದು ಎದೆಯ ಐಸಿರಿಯನು ಎಂಬ ತುಂಬ ಸಂತೃಪ್ತ ಭಾವ ಅನುರಣಿಸುತ್ತಿತ್ತು ಬಸವನ ಹಿರಿಮೆಯ ಅರಹುವ ಚಂದದ ಮಾತೆ ಜಗದ ಮಣಿಯನ್ನು ಜಗವು ಅರಿವಂತೆ ಮಾಡಿ ಪರಿಚಯಿಸಿದ ಗುರು ನೀನು ಬಸವಣ್ಣ ಬಸವನ ಹಿರಿಮೆಯನ್ನು ಅರಹುವ ಚಂದದ ಮಾತೆ ಜಗದ ಮತಿಯನ್ನು ಜಗವು ಅರಿವಂತೆ ಮಾಡಿ ಪರಿಚಯಿಸಿದ ಗುರು ನೀನು ಬಸವಣ್ಣ ಬಸವಣ್ಣನೊಮ್ಮೆ ಶರಣ ಬಂಧುಗಳೊಡನೆ ಮಾತನಾಡುತ್ತಾ ಸ್ವಾರ್ಥ ಬದುಕ ನಯ ವಂಚಕತನ ಸುತ್ತಲ ಜಗದಲ್ಲಿ ತುಂಬಿಕೊಂಡಿದ್ದರೆ ನಾವು ತಿರುಗುವುದೆಲ್ಲಿ ನಾವು ಹೋಗುವುದೆಲ್ಲಿ ಎಂಬುದೇ ಅರಿವಾಗದು ನೆನೆಯುತ್ತಿರುವೆ ಕೂಡಲ ಸಂಗಮ ದೇವರನ್ನು ಆಹೋರಾತ್ರಿ ನಿಮ್ಮ ಶರಣರ ಸೇವೆಯಲ್ಲಿರಿಸು ಎಂಬ ಬೇಡಿಕೆಯೊಡನೆ ಈ ಜಗದಲ್ಲಿ ಭಕ್ತ ಎಂಬುವವರಾರೂ ಇಲ್ಲ ಇರುವವರು ಭಕ್ತಿ ಎಂಬಾಟದಲ್ಲಿ ನಿರತರಾಗಿ ತಮ್ಮಿರವ ಮರೆತವರು ತಮ್ಮ ಹೊಟ್ಟೆ ತುಂಬಿಸಲು ಮಾತ್ರ ಅವರ ಡೊಂಬರಾಟ ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು ಮೆಲ್ಲ ಮೆಲ್ಲನೆ ಹೊರ ಎತ್ತಿ ನೋಡಿದರೆ ಒಳಗೆ ಕೆಚ್ಚಿಲ್ಲದೆ ಇರಬೇಕು ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರೂ ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ ನಾವೀಗ ಬಾಳು ಬದುಕಿಗೆ ದುಡಿದು ದುಡಿಯುತ್ತಿರುವವರನ್ನು ಕಾಣುತ್ತಿಲ್ಲ ಎಲ್ಲರೂ ಸಂಸಾರ ನಾಟಕದ ಒಂದು ಪಾತ್ರವಾಗಿ ಮೆರೆಯುವುದು ಮಾತ್ರ ಬೆಳೆದಂತೆ ನಾನು ಭೂತ ಬ್ರಹ್ಮಾಕಾರದಲ್ಲಿ ಬಣ್ಣ ಬಣ್ಣದ ಆಟವನ್ನು ಆಡಿ ಆಳಲೆಲ್ಲರನ್ನೂ ಹೊರಟಿದ್ದಾರೆ ತಪ್ಪು ನಡೆಯದು ಎಂದಷ್ಟು ನಾಲಗೆಯ ಕತ್ತರಿಸುವ ರಕ್ಕಸರ ವಂಶ ಬೆಳೆಯುತ್ತದೆ ಬಸವಣ್ಣನವರ ಮಾತನ್ನು ಮುಗಿಸುತ್ತಲಿ ಧರಿಸಿ ಮೌನವನು ತನ್ನೆದೆಯ ದೈವವನ್ನು ನೆನೆಯುತ್ತಿರುವಂತೆ
ಅಂಧ ಸಾಗರದ

ನನ್ನ ರಭಸ ಪ್ರವಾಹದಲ್ಲಿ ಮುಳುಗುತ್ತಾ ತೇರುತ್ತಾ ಮತಿಗೆಟ್ಟು ಗತಿಗೆಟ್ಟು ಹರಿಯುವ ಅಹಮ್ಮಿನ ಮನುಕುಲ ಮನದೆದುರು ಬಂದಂತೆ ತನ್ನ ಅರಿವಿಗೆ ಬರದಂತೆ ಆವಾವ ಭಾವದಲ್ಲಿ ಮಾಡಿ ಕೂಡಿಹೆ ಎಂಬವರ ಬಾಗಿಲ ತೋರಯ್ಯ ತನುವ ಒಪ್ಪಿಸಿದವರ ಮನವ ನೊಪ್ಪಿಸಿದವರ ಧನವ ನೊಪ್ಪಿಸಿದವರ ಬಾಗಿಲ ತೋರಯ್ಯಾ.

ಇದ್ದದ್ದು ಎಲ್ಲರ ಎದೆ ತಟ್ಟಿತು. ಮತ್ತೆ ಬಸವಣ್ಣನವರು, ನಾನು ಕಲ್ಯಾಣದಲ್ಲಿ ಬೆಳಕು ಬೆಳೆದ ಬೆಳಕ ಬೀಜವನ್ನು ಕಂಡಿರುವೆ. ಶರಣತ್ವ ಎಂಬುದು ದಿವ್ಯ ಮಹಾಘನ ಜ್ಞಾನ, ತಾನೇ ತಾನಾದ ಮಹಾನಂದ ಬೀಜ. ಕಾಯಕ ದಾಸೋಹದಿಂದ ದೇಶ ದೇಶದ ಜಾತಿ ಜಾತಿಯನ್ನು ಕಳೆಯಲು ಮುಂದಾಗಿರುವ ಶರಣರೆಲ್ಲರೂ ಬಾಡಿದ ಎಳೆ ಸಸಿಯು ನಳನಳಿಸುವಂತೆ ಮಾಡಿದ ಶರಣಚೇತನರು. ಇದಕ್ಕೆ ಮಾರ್ಗದರ್ಶಕರಾಗಿರುವ ಗುರುಗಳು ನಿತ್ಯ ಸ್ಮರಣೀಯರು. ಕಿವಿಯ ಸೂತಕ ಹೋಯಿತ್ತು ಸದ್ಗುರುವಿನ ವಚನದಿಂದ, ಕಂಗಳ ಸೂತಕ ಹೋಯಿತ್ತು ಸದ್ಭಕ್ತರ ಕಂಡೆನಾಗಿ, ಕಾಯಕ ಸೂತಕ ಹೋಯಿತ್ತು ನಿಮ್ಮ ಚರಣವ ಮುಟ್ಟಿದನಾಗಿ, ಬಾಯ ಸೂತಕ ಹೋಯಿತ್ತು ನಿಮ್ಮ ಒಕ್ಕುದ ಕೊಂಡೆನಾಗಿ, ನಾನಾ ಸೂತಕ ಹೋಯಿತ್ತು ನಿಮ್ಮ ಶರಣರ ಅನುಭಾವಿಯಾಗಿ, ಕೂಡಲ ಸಂಗಮ ದೇವ ಕೇಳಯ್ಯ, ಯನ್ಮನದ ಸೂತಕ ಹೋಯಿತ್ತು ನೀವಲ್ಲದೆ ಇಲ್ಲೆಂದರಿದೆನಾಗಿ. ಬಸವ ನದಿಯ ನುಡಿಗಳನ್ನು ಆಲಿಸಿ ಎಲ್ಲರೆದೆಯೂ ರಿಂಗಡಿಸಿತು. ನಿಜ ಕಳೆಯ ಬೆಳಗ ಚೈತನ್ಯ ತುಂಬಿ, ನಿಜ ದರಿವ ಬೆಳೆಸಿ ನಿತ್ಯ ಸತ್ಯಾನಂದ, ನಿತ್ಯ ವಿಶ್ವಾನಂದ ಪರಿಪೂರ್ಣ ಅರಿವಿಗೆ ಒಯ್ಯಲಿದೆ ಬಸವಣ್ಣನವರಾಡಿರುವ ಆಡುವ ನುಡಿಗಳೆಲ್ಲವೂ. ನಮಗಾಗ ಇರುಳು ಬೆಳಗಾದ ಅನುಭೂತಿಯ ಆನಂದ. ಬಸವಣ್ಣನವರೆದೆಯಲ್ಲಿ ಪ್ರಭುದೇವರು ಕಾಡುವ ನೆನಪಾಗಿದ್ದರು. ಮತ್ತೆ ಬರುವೆ ಬಸವಣ್ಣ, ಇರಲಾಗದೆನಗೂ ನಿನ್ನನ್ನಗಲಿ ಬಹುಕಾಲ. ಕಾತರಿಸುವ ಮನದಾಸೆಗೆ ವಿರಹ ಬೆಂಕಿಯನ್ನು ಅನುಭವಿಸಲಾರೆ. ಉಸಿರು ಉಸಿರಲು ನಿನ್ನನೇ ಕನವರಿಸಿ, ಬುದ್ಧಿ ಭಾವಗಳೆದ್ದು ತಮಗೆ ತಾವೆಚ್ಚೆತ್ತು, ದಿನ ರಾತ್ರಿಯ ಪ್ರತಿ ಗಳಿಗೆಯಲು ನೆನೆಯುತ್ತಿರುವೆ ನಿನ್ನನೇ ನಾನು ಎಂಬುದು ಮರುಕಳಿಸುತ್ತ ಬಂದಾರೆಂದು ಬಂದಾರೆಂದು ನಿನ್ನನೇ ನಾನು ಎಂಬುದು ಮರೆತು ನನಗೂ ನಿಮಗೂ ಯಾವುದೇ ಸಂಬಂಧ ಎಂಬ ರೀತಿಯಲ್ಲಿ ಏಕೆ ದೂರವಿರುವಿರಿ ಎಂಬ ನೋವು ಅವರನ್ನು ಸತತ ಕಾಡುತ್ತಿತ್ತು. ಈ ಕಾಡುವಿಕೆಗೆ ಸಿಲುಕಿ ಬಸವಣ್ಣ ಸೊರಗಿದರು, ಬಳಲಿದರು, ಬಾಡಿದರು, ಬೆಂಡಾಗಿ ನೊಂದರು, ಹಪಹಪಿಸಿದರು, ಕೊರಗಿದರು, ಮರುಗಿದರು, ಬಿಸುಸೂಯಿದರು. ಬಸವಣ್ಣನ ನಿಜ ಮನಕ್ಕೆ ಮತ್ತೆ ಬುದ್ಧಿ ಮೂಡಿರಲು ಬೆಚ್ಚಿದರು, ಬೆರಗಾದರು. ಜಗದ ಕತ್ತಲೆಯ ಕಾಟದಲ್ಲಿ ಒಳಗಿರುವಾಟ ಅರಿಯದೆ ಮನವು ಅನುದಿನವೂ ಪ್ರಭುದೇವ ಪ್ರಭುದೇವ ಪ್ರಭುದೇವ ಎಂದೇ ಹಲಗುತ್ತಿತ್ತು. ಎದೆ ಯಾತೆಯು ಅರಳಿ ಪ್ರಭುದೇವರ ರೂಪವನ್ನು ಧರಿಸಿ ಹೊಸ ರೂಪವನ್ನು ತಾಳಿ ಬೆಳೆದಂತೆ ಬಸವಣ್ಣ ಇಂತೆಂದರು, ನನ್ನೆದೆಯ ಬೆಳಕ ಗುರುವೆ, ಎದೆ ಬಿರಿವನ್ನಕ್ಕ, ಮನದಣಿವನ್ನಕ್ಕ, ನಾಲಗೆ ನಲಿದಾಡುವನ್ನಕ್ಕ, ನಿಮ್ಮ ನಾಮಾಮೃತವ ತಂದಿರಿಸು ಎಲೆ ಶಿವನೇ ಎಲೆ ಹರನೆ. ತನ್ನೆದೆಯ ಕತ್ತಲನ್ನು ತೊಲಗಿಸುವ ಬೆಳಕಲಿಂಗವೇ ಪ್ರಭುದೇವರೆಂದು ನಾ ನಿಮ್ಮ ನೆನೆವೆನು ನೀವೆನ್ನ ಅರಿಯಿರಿ, ನಾ ನಿಮ್ಮ ನೋಲೈಸುವೆನು ನೀವೆನ್ನ ಕಾಣಿರಿ, ನಾನೆಂತು ಬದುಕುವೆನು ಎಂತು ಆಲಿಸುವೆನು, ಕೂಡಲ ಸಂಗಮ ದೇವ ಎನಗೆ ನೀನೇ ಪ್ರಾಣ ಗತಿ ಮಿತಿ ನೋಡಯ್ಯ. ನೆನೆಯುತ್ತಿರುವಂತೆ ಹಿಗ್ಗು ಹೊರೆಯೇರಿ ಝೇಂಕರಿಸಿ ಕುಡಿಯುಟ್ಟು ಹಬ್ಬಿ ಆನಂದವನ್ನು ಕಾಡಿತು. ತರಿಗಾನವು ಬಿರಿಯರಲ ಚುಂಬಿಸುತ್ತಾ ಎಲ್ಲೆಡೆ ಚಿಮ್ಮಿತು. ಹಚ್ಚನೆಯ ಹುಲ್ಲೆಲ್ಲ ನಲಿಯಿತು. ಬೆಳುನಗೆಯ ಆನಂದ ವಲ್ಲರಿಯು ಮಕರಂದವ ಗೊಂಚಲಿಸಿತು. ಒಳಗೆ ಮೊರೆವ ನಾದ ಮಾಧುರಿಯ ಬಸವಣ್ಣನವರೆದೆಯಲ್ಲಿ ಪ್ರಭುದೇವರು ಹೊಳೆಹೊಳೆದು ಬೆಳೆಯುತ್ತಲೇ ಇದ್ದರು. ದಿನ ದಿನಕ್ಕೆ ಹೊಸ ರೂಪು ಪಡೆದು ಜ್ಯೋತಿರ್ಮಯ ಲಿಂಗವಾಗಿ ಅವರ ಕರಸ್ಥಳದಲ್ಲಿ ರಾಜಿಸಿದರು. ನಿಜ ದರಿವಿಗೆ ಬೆಳಗಿನ ಬೆಳಕು ಪಡೆದು ಆನಂದದ ಸೌಭಾಗ್ಯ ವಾರಾಶಿ. ಕಾಯದ ಕತ್ತಲೆ, ಇಂದ್ರಿಯ ವಿಷಯಗಳು, ವಿಕಾರ ಬದುಕ ಸಂಭ್ರಮ ವಿಭ್ರಮವೆಲ್ಲ ಸುಟ್ಟು ಹೋಯಿತು. ಪಂಚೇಂದ್ರಿಯಗಳ ಕತ್ತಲೆ ಕಳೆಯಿತು. ಬೆಳಕಾಗಿ ಹೊಸ ಬೆಳಕಿಗೆ ನಾಂದಿ ಹಾಡಿತು. ಮನದಲ್ಲಿ ಹುಸಿಯೆಲ್ಲ ನನ್ನೆಣಿಕೆ, ಬರುವರಿನ್ನು ಪ್ರಭುದೇವರು ನನ್ನೆಡೆಗೆ ಚಂದ್ರಿಕೆಯ ಚಲುವಿಕೆಯ ಬಣ್ಣ ಬಣ್ಣಿಸಿ ಮೆರೆಯಲಿಲ್ಲಿ ಎನ್ನುವ ಭಾವ ಬಂದಂತೆ. ಆ ಭಾವ
ಚಿತ್ತ ಹರುಷದಿ ಹೊಳೆವ

ತಂಗಳ ಮೊಗದಿ ಸಂಭ್ರಮ ಬಸವಣ್ಣ ಪ್ರಭುದೇವ ರಾಗಮನದ ಶುಭ ಗಳಿಗೆಗೆ ಕಾಯತೊಡಗಿದರು. ಮೂಡಣದ ಸೂರ್ಯನು ಉದಿಸಿ ಬಂದಂತೆ ಹೊರ ರಾಗ ರಂಗನ್ನು ಅವರು ಕಂಡರು. ಆಗಸದ ಅಂಗಳದಲ್ಲಿ ಎದೆ ಹರುಷವು ಇಮ್ಮಡಿಸಿ ಮುಮ್ಮಡಿಯಾಗಿಸಿತು. ತನ್ನ ಎದೆಯನ್ನು ಅಪ್ಪಿದ ತಟ್ಟಿದ ಹರುಷಕ್ಕೆ ಸಂಭ್ರಮಿಸಿದ ಬಸವಣ್ಣ, ನಾನು ಕಾಯುತ್ತಿದ್ದ ಗಳಿಗೆಗೆ ನಿಶ್ಚಿತ ಫಲಿತಾಂಶ ಒದಗಿ ಬರುವಂತಹ ಸಂದರ್ಭ ಎದುರಾಗಿ ಬರುತ್ತಿದೆ. ನಾನು ಮನಸ್ಸಿನಲ್ಲಿ ಇರಿಸಿಕೊಂಡಿರುವ ದೃಢ ನಿರ್ಧಾರ ಪ್ರಭುದೇವರನ್ನು ಭೇಟಿಯಾಗಲೇಬೇಕೆಂದು. ನನ್ನ ದೃಢ ನಿರ್ಧಾರಕ್ಕೆ ಯಾವ ಚ್ಯುತಿಯೂ ಇರದಂತೆ ನನ್ನೆದೆಯ ದೈವ ನನ್ನನ್ನು ಹರಸುತ್ತಿದ್ದಾನೆ, ನನ್ನ ಬಯಕೆಯನ್ನು ಈಡೇರಿಸುತ್ತಿದ್ದಾನೆ. ಇನ್ನೇನು, ಪ್ರಭುದೇವರು ಬರುತ್ತಾರೆ, ನಾನವರ ಅಡಿಯಾಳಾಗುವೆ ಎನ್ನುವಂತಹ ಮಮಕಾರದ ಉಸಿರು.

ಕೇಳುಗರ, ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಉಪವಾಸದ ಶಿಸ್ತು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉಪವಾಸದ ಶಿಸ್ತು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಎಂದರೆ ದಿನದ 24 ಗಂಟೆಗಳನ್ನು ಊಟದ ಅವಧಿ ಮತ್ತು ಉಪವಾಸದ ಅವಧಿ ಎಂದು ವಿಂಗಡಿಸಿ ತಿನ್ನುವ ಕ್ರಮ. ಇದು ಏನು ತಿನ್ನಬೇಕು ಎಂದು ಹೇಳುವುದಿಲ್ಲ, ಯಾವಾಗ ತಿನ್ನಬೇಕು ಎಂದು ಮಾತ್ರ ನಿಗದಿಪಡಿಸುತ್ತದೆ. ಸೂರ್ಯ ಮುಳುಗಿದ ಮೇಲೆ ತಿನ್ನಬೇಡಿ ಎಂಬ ಹಳೆಯ ಆರೋಗ್ಯ ಸೂತ್ರವೇ ಇಂದಿನ ವೈಜ್ಞಾನಿಕ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ ತತ್ವ. ಉಪವಾಸದ ಅವಧಿಯಲ್ಲಿ ಜೀರೋ ಕ್ಯಾಲೋರಿ ನಿಯಮ ಪಾಲಿಸಬೇಕು. ನೀರು, ಸಕ್ಕರೆ ಇಲ್ಲದ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ, ನಿಂಬೆ ನೀರು ಅಥವಾ ಚಿಟಿಕೆ ಕಲ್ಲುಪ್ಪು ಬೆರೆಸಿದ ನೀರು ಮಾತ್ರ ಸೇವಿಸಬೇಕು. ಹಾಲು, ಸಕ್ಕರೆ, ಹಣ್ಣಿನ ರಸ ಅಥವಾ ಕ್ಯಾಲೋರಿ ಇರುವ ಯಾವುದೇ ಆಹಾರ ಪಾನೀಯ ಸೇವಿಸಿದರೆ ಉಪವಾಸ ಮುರಿದಂತೆ. ವಿಜ್ಞಾನದ ಪ್ರಕಾರ 12-14 ಗಂಟೆಗಳಿಗೆ ಹೆಚ್ಚಿನ ಕಾಲ ಆಹಾರ ಸೇವಿಸದೇ ಇದ್ದಾಗ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಗಣನೀಯವಾಗಿ ಇಳಿಯುತ್ತದೆ. ಇದರಿಂದ ದೇಹವು ಶಕ್ತಿಗಾಗಿ ಸಕ್ಕರೆ ಬದಲು ಶೇಖರಣೆಯಾದ ಕೊಬ್ಬನ್ನು ಕರಗಿಸಲು ಪ್ರಾರಂಭಿಸುತ್ತದೆ. ಇದರಿಂದ ದೇಹದ ತೂಕ ಅಥವಾ ರಕ್ತದ ಸಕ್ಕರೆ ಮಟ್ಟ ಎರಡನ್ನ ನಿಯಂತ್ರಿಸಬಹುದು. ಹಾಗಾದರೆ ಇದನ್ನು ಪಾಲಿಸುವುದು ಹೇಗೆ ಎಂದರೆ 12-12 ವಿಧಾನ, ಅಂದರೆ 12 ಗಂಟೆ ಉಪವಾಸ, 12 ಗಂಟೆ ಊಟ. ಉದಾಹರಣೆ, ರಾತ್ರಿ 8 ಊಟ ಮುಗಿಸಿ ಬೆಳಗ್ಗೆ 8 ಉಪಹಾರವನ್ನು ಆರಂಭಿಸಬೇಕು. ಇದು ಅತ್ಯಂತ ಸುಲಭ ಮತ್ತು ಸುರಕ್ಷಿತವಾಗಿದೆ. ಹಾಗೆ 14 ಉಪವಾಸ, 10 ಊಟ, ಅಂದರೆ ಉದಾಹರಣೆ ರಾತ್ರಿ 8

ಹಾಕಿ ರಾತ್ರಿ ಊಟ ಮುಗಿಸಿ ಮರುದಿನ ಬೆಳಗ್ಗೆ 10 ಉಪಹಾರವನ್ನು ಸೇವಿಸುವುದು. ಹಾಗೆ 16 ಉಪವಾಸ, 8 ಊಟ. ಉದಾಹರಣೆಗೆ ರಾತ್ರಿ 8 ರಾತ್ರಿ ಊಟ ಮುಗಿಸಿ ಮರುದಿನ ಮಧ್ಯಾಹ್ನ 12 ಮೊದಲ ಊಟ, ಅಥವಾ ಅತಿ ಹೆಚ್ಚು ವೈಜ್ಞಾನಿಕ ಸಂಶೋಧನೆ ಇರುವ ವಿಧಾನ ಇದಾಗಿದೆ. ರಾತ್ರಿ ಮತ್ತು ಬೆಳಗ್ಗೆ ಏನನ್ನ ತಿನ್ನದೆ ಉಪವಾಸವಿರಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆ ನಿಮಗೆ ಸಹಜವಾಗಿ ಮೂಡಬಹುದು. ಇದು ಕೇವಲ ಅಭ್ಯಾಸದ ಅಟ. ನಿರಂತರ ಅಭ್ಯಾಸದಿಂದ ದೇಹವನ್ನು ಯಾವುದಕ್ಕೂ ಹೊಂದಿಸಬಹುದು. ಹಾಗಾದರೆ ಇದನ್ನು ಪಾಲಿಸಬೇಕಾದ ಕ್ರಮಗಳು ಅಥವಾ ನಿಯಮಗಳನ್ನು ನೋಡುವುದಾದರೆ, ಮೊದಲ ಬಾರಿ ಮಾಡುವವರಾಗಿದ್ದಲ್ಲಿ ಇದನ್ನು ನಿಧಾನವಾಗಿ ಆರಂಭಿಸಿ 12 ಕ್ರಮದಿಂದ ಆರಂಭಿಸಿ ಮೊದಲು 1 ಅಥವಾ 2 ದಿನ ಪ್ರಯೋಗ ಮಾಡಿ ನೋಡಬೇಕು. ನಿಧಾನವಾಗಿ ನಿಮ್ಮ ದೇಹ ಒಗ್ಗಿಕೊಳ್ಳುತ್ತದೆ. ದೇಹ ಹೊಂದಿಕೊಂಡ ನಂತರ 14:10 or 16:8 ವಿಧಾನಕ್ಕೆ ಬದಲಿಸಿ ಕ್ರಮೇಣ ಅದು ನಿಮ್ಮ ಜೀವನ ಶೈಲಿಯ ಭಾಗವಾಗುತ್ತದೆ. ಉಪವಾಸದ ಸಮಯದಲ್ಲಿ ದಿನಕ್ಕೆ ಕನಿಷ್ಠ 2.5-3 ಲೀಟರ್ ನೀರನ್ನು ಕುಡಿಯಿರಿ. ಉಪವಾಸವನ್ನು ಪ್ರೋಟೀನ್ನಿಂದ ಮುರಿಯಿರಿ. ಅಂದರೆ 14-16 ಉಪವಾಸದ ನಂತರ ಊಟದ ಮೊದಲಿನಲ್ಲಿ 25-30 ಗ್ರಾಂ ಪ್ರೋಟೀನ್ ಇರಲಿ. ಅಂದರೆ ಉದಾಹರಣೆ ಮೊಟ್ಟೆ, ಪನ್ನೀರ್, ಬೇಳೆಕಾಳು, ಮೊಳಕೆ ಕಾಳು ಇವುಗಳು ಇರಬೇಕು. ನೇರವಾಗಿ ಅನ್ನ, ಇಡ್ಲಿ, ಬ್ರೆಡ್ ಅಥವಾ ಸಿಹಿ ತಿಂಡಿಗಳನ್ನು ತಿಂದರೆ ರಕ್ತದ ಸಕ್ಕರೆ ಮಟ್ಟ ದಿಢೀರನೆ ಹೆಚ್ಚಾಗುತ್ತದೆ. ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ಇರಬೇಕು. ಅಂದರೆ ಊಟದ ಅವಧಿ 8 ಏನಾದರೂ ತಿನ್ನಬಹುದು ಎಂದು ಯೋಚಿಸಬೇಡಿ. ಊಟದ ಅವಧಿಯಲ್ಲಿ ಪ್ರೋಟೀನ್, ನಾರು ಮತ್ತು ಒಳ್ಳೆಯ ಕೊಬ್ಬು ಇರುವ ಮನೆ ಊಟ ಮಾಡಿ ಸಂಸ್ಕರಿಸಿದ ಆಹಾರ, ಕರಿದ ತಿಂಡಿ ಮತ್ತು ಸಕ್ಕರೆಯನ್ನು ಕಟ್ಟುನಿಟ್ಟಾಗಿ ಕಡಿಮೆ ಮಾಡಬೇಕಾಗುತ್ತದೆ. ಪ್ರತಿದಿನ ಕಡ್ಡಾಯವಲ್ಲ. ವಾರಕ್ಕೆ 5 ಈ ಕ್ರಮ ಪಾಲಿಸಿ 2-3 ಊಟ ಮಾಡಿ ಇದು ಹಾರ್ಮೋನ್ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾದರೆ ಈ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಎಲ್ಲರಿಗೂ ಸೂಕ್ತವಲ್ಲ. ತೂಕ ಇಳಿಸಿಕೊಳ್ಳಲು ಬಯಸುವ ಆರೋಗ್ಯವಂತ ವಯಸ್ಕರು, ಟೈಪ್ 2 ಮಧುಮೇಹ ರೋಗಿಗಳು, ಪ್ರೀ ಡಯಾಬಿಟಿಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಷನ್ ಇರುವವರು, ಹೊಟ್ಟೆಯ ಬೊಜ್ಜು ಅಥವಾ ಕೊಬ್ಬಿನ ಪಿತ್ತಜನಕಾಂಗದ ಸಮಸ್ಯೆ ಇರುವವರು, ಕೆಟ್ಟ ಕೊಬ್ಬು, ಟ್ರೈಗ್ಲಿಸರೈಡ್ ಅಥವಾ ರಕ್ತದೊತ್ತಡ ಹೆಚ್ಚಿರುವವರು ತಜ್ಞರ ಸಲಹೆಯನ್ನು ಪಡೆದು ಪಾಲಿಸಬೇಕಾಗುತ್ತದೆ. ಗರ್ಭಿಣಿಯರು ಮತ್ತು ಹಾಲೆಣಿಸುವ ತಾಯಂದಿರು, ಟೈಪ್ 1 ಮಧುಮೇಹಿ ಇರುವವರು, 18 ಒಳಗಿನ ಮಕ್ಕಳು ಮತ್ತು ಅಧಿಹರಿಯದವರು ಅತಿಯಾಗಿ ತಿನ್ನುವುದು ಅಥವಾ ತಿನ್ನದೇ ಇರುವ ಮಾನಸಿಕ ಅಸ್ವಸ್ಥತೆಯ ಸಮಸ್ಯೆ ಇರುವವರು, ತೀವ್ರ ಕಡಿಮೆ ತೂಕ ಅಥವಾ ಪೌಷ್ಟಿಕ ಕೊರತೆ ಇರುವವರು ಈ ಕ್ರಮವನ್ನು ಅನುಸರಿಸಲೇಬಾರದು. ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿ ಪಾಲಿಸಿದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ತೂಕ ಇಳಿಕೆ, ಮಧುಮೇಹ ನಿಯಂತ್ರಣ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣ, ಮೆದುಳಿನ ಆರೋಗ್ಯ, ಜೀವಕೋಶಗಳ ದುರಸ್ತಿಗೆ ಸಹಾಯ ಮಾಡಿ ಆರೋಗ್ಯವನ್ನು ವೃದ್ಧಿಸುತ್ತದೆ. ತಪ್ಪಾಗಿ ಅಥವಾ ಸೂಕ್ತವಲ್ಲದವರು ಪಾಲಿಸಿದಾಗ ಮೊದಲ ವಾರದಲ್ಲಿ ತಲೆನೋವು, ಸುಸ್ತು, ಮಲಬದ್ಧತೆ ಕಾಣಿಸಿಕೊಳ್ಳುವುದು, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಲಭಿಸದೇ ಇದ್ದಲ್ಲಿ ಸ್ನಾಯುಕ್ಷಯ, ಕೂದಲು ಉದುರುವಿಕೆ, ರಕ್ತಹೀನತೆ ಸಂಭವಿಸಬಹುದು. ಜಾಸ್ತಿ ಉಪವಾಸ ಮಾಡಿದರೆ ಜಾಸ್ತಿ ಲಾಭ ಎಂದು ಯೋಚಿಸಿ 18 ಹೆಚ್ಚು ಉಪವಾಸ ಮಾಡಿದರೆ ಕಾರ್ಟಿಸೋಲ್ ಪ್ರಮಾಣ ಹೆಚ್ಚಾಗಿ ಸ್ನಾಯು ನಷ್ಟ, ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆ ಇನ್ನಿತರ ಸಮಸ್ಯೆಗಳು ಹೆಚ್ಚಿಸುತ್ತದೆ. ಕೆಲವು ಮಹಿಳೆಯರಲ್ಲಿ 16 ಹೆಚ್ಚಿನ ಉಪವಾಸ ಒತ್ತಡದ ಹಾರ್ಮೋನ್ ಹೆಚ್ಚಿಸಿ ಮುಟ್ಟಿನ ಕ್ರಮವನ್ನು ತಪ್ಪಿಸಬಹುದು. PCOD ಅಥವಾ ಥೈರಾಯ್ಡ್ ಸಮಸ್ಯೆ ಇರುವವರು 12-14 ಕಾಲ ಉಪವಾಸಕ್ಕೆ ಸೀಮಿತವಾಗಿರಬೇಕು. ಸ್ನಾಯುಕ್ಷಯ ಮುಂತಾದ ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು. ತೂಕದ ಸಂಖ್ಯೆಯನ್ನೇ ಏಕೈಕ ಮಾನದಂಡ ಮಾಡಿಕೊಳ್ಳಬೇಡಿ. ನಿಮ್ಮ ದಿನನಿತ್ಯದ ಶಕ್ತಿಯ ಮಟ್ಟ, ನಿದ್ರೆಯ ಗುಣಮಟ್ಟ, ಮನಸ್ಥಿತಿಯ ಏರಿಳಿತಗಳು ಮತ್ತು ಮಹಿಳೆಯರಲ್ಲಿ ಮುಟ್ಟಿನ ಕ್ರಮಬದ್ಧತೆಯನ್ನು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕು. ಏಕೆಂದರೆ ಆರೋಗ್ಯದ ನಿಜವಾದ ಗುಟ್ಟು ತಿನ್ನದೇ ಇರುವುದರಲ್ಲಿ ಇಲ್ಲ. ಬದಲಿಗೆ ಬುದ್ಧಿವಂತಿಕೆಯಿಂದ ಸಂಪೂರ್ಣ ಪೌಷ್ಟಿಕವಿರುವ ಆಹಾರವನ್ನು ಸರಿಯಾದ ಸಮಯಕ್ಕೆ ಸೇವಿಸುವುದರಲ್ಲಿದೆ. ನಿಮ್ಮ ಆರೋಗ್ಯ ಸ್ಥಿತಿ ಮತ್ತು ಜೀವನ ಶೈಲಿಯನ್ನು ಆಧರಿಸಿ ವೈದ್ಯರು ಅಥವಾ ಅರ್ಹ ಪೌಷ್ಟಿಕ ತಜ್ಞರ ಸಲಹೆ ಪಡೆದು ಆರಂಭಿಸುವುದೇ ಸುರಕ್ಷಿತ ಜೀವನದ ಕ್ರಮವಾಗಿದೆ. ಕೇಳುತ್ತಿರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉಪವಾಸದ ಶಿಸ್ತು ಎಂಬ ವಿಷಯದ ಬಗ್ಗೆ ಮಾಹಿತಿ

ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಉಪವಾಸದ ಶಿಸ್ತು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸುವ ಕರುನಾಳು ಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಈ ಮಹಾರಾಷ್ಟ್ರದ ಸಂತ ಪರಂಪರೆಯೊಳಗೆ ಸಂತ ಏಕನಾಥರ ಸ್ಥಾನ ಬಹಳ ದೊಡ್ಡದು. ಅವರು ಬರೆದಂಥ ಕೃತಿಗಳಾಗಲಿ, ಧ್ಯಾನ ಆಗಲಿ, ಅವ್ರು ಬದುಕಿದಾಗಲೇ ದಂತಕಥೆ ಆದಂಥವ್ರು. ಆಗ ಬರೆದಿಟ್ಟಿದ್ದಾರೆ ಕೆಲವರು, ಭಗವಂತನಲ್ಲಿ ಏಕನಾಥರಿಗೆ ಎಷ್ಟು ಶ್ರದ್ಧೆ ಇತ್ತು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಸಾಧನೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಂಥ ರೀತಿ ಶತಮಾನಗಳವರೆಗೆ ಸಾಧಕರಿಗೆ ಮಾರ್ಗದರ್ಶಿ ಆಗುವಂಥದ್ದು. ಇನ್ನೊಂದು ಅತ್ಯಂತ ವಿಶೇಷ ಗುಣ ಏಕನಾಥರದು ಅಂದರೆ ತಾಳ್ಮೆ. ಅವ್ರು ಕೋಪವೇ ಬರ್ತಿದ್ದಿಲ್ಲಂತೆ. ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಿದವರಲ್ಲ, ಒಂದು ಬಿರುನುಡಿ ಆಡಿದವರಲ್ಲ. ಹಾಗೆ ಮನೋವಿಕಾರವನ್ನು ಜಯಿಸಿದಂಥವರು ಸಂತ ಏಕನಾಥರು. ಇವರು ಒಳ್ಳೆಯವರಾದರೂ ಎಲ್ಲರೂ ಒಳ್ಳೆಯವರಾಗಿರ್ಬೇಕಂತೇನಿಲ್ಲಲ್ಲ. ಊರಲ್ಲಿ ಒಬ್ಬ ಸಂತ ಏಕನಾಥರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಒಬ್ಬ ಹುಡುಗನ ತಯಾರು ಮಾಡಿ ಕಳಿಸಿದರು. ಏನು, ಏನಾದರೂ ತೊಂದರೆ ಕೊಡು ಸಂತ ಏಕನಾಥರಿಗೆ, ಅವ್ರ ಕೋಪ ಬರೆಸ್ಬೇಕು ನೀನು ಅಂತ. ಒಬ್ಬ ತರುಣ ಬಂದ ಪರೀಕ್ಷೆ ಮಾಡಬೇಕು ಅಂತ. ಈ ಸಂತರು ಪ್ರಾರ್ಥನೆ ಮುಗಿಸಿ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಈತ ಅವ್ರನ್ನ ಬೈಯೋಕ್ಕೆ ಶುರು ಮಾಡಿದ. ಎಷ್ಟು ಬೈಗಳಾದವು, ಆದರೆ ಸಂತರ ಮುಖದಲ್ಲಿ ಯಾವ ವಿಕಾರನೂ ಕಾಣಿಸ್ತಿಲ್ಲ. ಇನ್ನೂ ಜಾಸ್ತಿ ಬೈದ, ಇನ್ನೂ ಅವಾಚ್ಯವಾಗಿ ಬೈಯೋಕ್ಕೆ ಶುರು ಮಾಡಿದ. ಆಗ ಏಕನಾಥರು ಹತ್ತಿರ ಬಂದು ಆ ತರುಣನ ಬೆನ್ನು ತಟ್ಟಿ, ಯಾಕಪ್ಪ ಕೋಪ ಮಗು, ಕೋಪ ಒಳ್ಳೇದಲ್ಲಪ್ಪ, ನೀನು ಆರೋಗ್ಯ ಕೆಡತ್ತೋ, ನನ್ನ ಆರೋಗ್ಯ ಅಲ್ಲ, ನೀನು ಆರೋಗ್ಯ ಕೆಡತ್ತೆ ಅಂತ ಹೇಳ್ಬಿಟ್ರು. ಅವಾಗ ಏನು ಮಾಡ್ಬೇಕು ತೋಚಲಿಲ್ಲ. ಮುಂದೆ ಹೋಗಿದ್ರಲ್ಲ ಏಕನಾಥರು, ಹಿಂದೆ ಬಂದು ತರುಣ ಬೆನ್ಮೇಲೆ ರಪ್ಪ ಅಂತ ಎರಡು ಹೊಡೆದ. ವಯಸ್ಸಾದ ಏಕನಾಥರ ಪಾಪ ಹಿಂದೆ ಬೆನ್ಮೇಲೆ ಗುದ್ದಿದ್ರೆ ಏನಾಗುತ್ತೆ, ಜೋಲಿ ತಪ್ಪಿ ಮುಂದೆ ಬಿದ್ದರು, ಸಾವರಿಸ್ಕೊಂಡು ಎದ್ರು. ಅವನ ಕಡೆ ತಿರುಗಿನಂತ ಹೇಳಿದ್ರಂತೆ, ಅಯ್ಯೋ ಪಾಪ ಮಗು, ಕೈಗೆ ಪೆಟ್ಟಾಯ್ತಾನೋ ನಿನಗೆ, ನನ್ನ ಚರ್ಮ ಭಾಳ ದಪ್ಪಪ್ಪ, ವಯಸ್ಸಾದದ್ದು ಹಳೆ ಚರ್ಮ ದಪ್ಪ ಇರುತ್ತೆ, ನಿನ್ನ ಎಳೆ ಕೈ ಅಲ್ವಾ, ನೋವಾಯ್ತೇನೋ ಅಂತ ಕೇಳಿದ್ರಂತೆ. ಅವನು, ಹೌದು ಕೈ ನೋವಾದದ್ದು ಅಷ್ಟೇ ಅಲ್ಲ, ಹಸಿವೆ ಆಗಿದೆ, ಮನೆಗೆ ಕರ್ಕೊಂಡು ಊಟಕ್ಕೆ ಹಾಕ್ತೀರಾ ಅಂತ ಕೇಳಿದ. ಅಯ್ಯೋ ಬಾರೋ ಮಾರಾಯ, ಮನೆಗೆ ಬಂದರೆ ಯಾಕೆ ಬೇಡ ಅನ್ಲಿ, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು ಮನೆಗೆ. ಇದು ತಾಳ್ಮೆ ಶಿಖರ ಅನಿಸ್ಬಿಡುತ್ತೆ ನನಗೆ. ಮನೆಗೆ ಕರ್ಕೊಂಡು ಹೋದ್ರೆ ಅವ್ರ ಹೆಂಡತಿ ಅದೊಂದು ಅದ್ಭುತ ಅನಿಸ್ಬೇಕು. ಆಕೆಗೆ ಇವ್ರಿಗಿಂತ ಹೆಚ್ಚು ತಾಳ್ಮೆ. ಅದು ದಂಪತಿಗಳು ಹೇಗಿದ್ದರು ನೋಡಿ, ಸಾಮಾನ್ಯವಾಗಿ ಹಾಗೆ ಇರಲ್ಲ, ಸ್ವಭಾವ ಬೇರೆ ಇರ್ತವೆ. ಅದು ಇವರು ಏಕನಾಥರ ಮನಸ್ಥಿತಿಗೆ ಸಮಾನವಾಗಿದ್ದಂಥವ್ರು ಅವ್ರ ಹೆಂಡತಿ. ಈ ಹುಡುಗನ ಕೂಡಿಸಿ ಅಡುಗೆ ಮಾಡಿ ಎಲೆ ಹಾಕಿ ಊಟಕ್ಕೆ ಕರೆದ್ರು. ಆ ತಾಯಿ ಬಗ್ಗೆ ಊಟಕ್ಕೆ ಬಡಿಸುವಾಗ ಏಕನಾಥರಿಗೆ ಕೋಪ ಬರೆಸಲೇಬೇಕು ಅಂತ ಬಂದಿದ್ದಂತಾನೆ ಹುಡುಗ. ಇವನು ಏನು ಮಾಡಿದೆ ಗೊತ್ತಾ, ಟಕ್ ಅಂತ ಹಾರಿ ಅವ್ರ ಬೆನ್ಮೇಲೆ ಕೂತ್ಕೊಂಡ್ಬಿಟ್ಟ ಏಕನಾಥರ ಹೆಂಡತಿ ಬೆನ್ಮೇಲೆ. ಒಂದೇ ಸಲ ದೊಡ್ಡ ಹುಡುಗ ಬೆನ್ಮೇಲೆ ಕೂತ್ರೆ ಏನಾಗುತ್ತೆ, ಭಾರ ತಾಳಲಾರದೆ ನೆಲಕ್ಕೆ ಕೈ ಊರಿ ಕೂತ್ಕೊಂಡ್ರು ಅವರು. ಏಕನಾಥರ ಹೆಂಡತಿ ಹೇಳ್ತಾರೆ, ಹುಷಾರು ಹುಷಾರು, ಹುಡುಗ ಬಿದ್ದಾನು. ಆ ಹುಡುಗ ಬೆನ್ಮೇಲೆ ಕೂತಿದ್ರೆ ಅವನು ಬೈತಾ ಇಲ್ಲ, ಹುಷಾರು ನೇರವಾಗಿ ನಿಂತ್ಕೋಬೇಡ, ಬಿದ್ದೋಗ್ತಾನೆ ಪಾಪ ಅವನು, ಪೆಟ್ಟಾಗುತ್ತೆ ಅವನಿಗೆ. ಆಕೆಯನ್ನು ನಗ್ಬಿಟ್ಟು, ಹೌದು ಹೌದು ಪುಟ್ಟ ಮಕ್ಕಳು ಹಾಗೆ ಅಲ್ವಾ, ಈ ಕುರಿ ಮಾರಿ ಮಾಡು ಅಂತಾರೆ, ನಮ್ಮ ಮಗನೂ ಹಾಗೆ ಮಾಡ್ತಿರಲಿಲ್ವ ಸಣ್ಣವನಿದ್ದಾಗ, ಈ ಹುಡುಗ ಸ್ವಲ್ಪ

ಅಷ್ಟೇನೇ ಅಂದ್ರಂತೆ ಏಕನಾಥ ತಿರುಪತ್ನಿ. ಈ ಮಾತನ್ನು ಕೇಳಿದ್ದಾನೆ ಹುಡುಗನಿಗೆ ತನ್ನ ಬಗ್ಗೆನೇ ಜಿಗುಪ್ಸೆ ಬಂತು, ನಾಚಿಕೆ ಆಯ್ತು. ಛೇ, ಇಂಥ ದೇವರಂಥವರಿಗೆ ತೊಂದರೆ ಕೊಡೋಕೆ ಬಂದಿದ್ದೇನಲ್ಲ ನಾನು, ಅವನು ಯಾವೊಂದೋ ಮಾತು ಕೇಳಿ ಕೋಪ ಬರೆಸ್ಬೇಕು ಅಂದಿದ್ದೀನಲ್ಲ, ಹೋಗಿ ಇಬ್ಬರಿಗೂ ಕಾಲು ಬಿದ್ದು ಹೇಳಿದಂತೆ ಕ್ಷಮಿಸಿ ನನ್ನ ಅಂತ ಕೇಳಿದ. ಹಾಗೆ ಏಕನಾಥರ ಮಾತು ನೋಡಿ, ಕ್ಷಮೆ ಯಾಕೋ ಮಗು, ನಿನ್ನ ಮಗ ಇದ್ದಂಗಪ್ಪ, ಮಕ್ಕಳಾಟಿಗೆ ಮಾಡಿದರೆ ಕೋಪ ಬರುತ್ತೇನೋ ಅಂತ ಹೇಳಿ ಕಳಿಸಿದರು. ಇದು ಆತ್ಮ ಸಂಯಮದ ಅತ್ಯಂತ ಶ್ರೇಷ್ಠ ಮಾದರಿ ಅಂತ ಕರ್ಕೊಂಡಿದ್ದೆ ನಾನು. ಕೋಪ ಅನ್ನೋದಿದೆಯಲ್ಲ, ಅದು ಎರಡೂ ಅಲುಗೂ ಹರಿತವಾದಂಥ ಒಂದು ಆಯುಧ ಇದ್ದ ಹಾಗೆ, ಅದು ಬೆಂಕಿ ಇದ್ದ ಹಾಗೆ. ಕೋಪ ನಾನು ಯಾರ ಮೇಲಾದರೂ ಕೋಪ ಮಾಡಿಕೊಂಡ್ರೆ ನಾನು ತಾನೇ ಕೋಪ ಮಾಡ್ಕೊಳ್ಳೋದು, ಆ ಬೆಂಕಿ ನನ್ನಲ್ಲಿ ಹುಟ್ಟುತ್ತದೆ, ನನ್ನನ್ನು ಸುಡುತ್ತದೆ ಮೊದಲು, ಆಮೇಲೆ ಯಾರ ಮೇಲೆ ಹಾಕ್ತೀನೋ ಅವ್ರನ್ನ ಸುಡುತ್ತದೆ. ಎರಡು ಕಡೆಗೂ ಕತ್ತರಿಸುವಂಥದ್ದು, ಕೋಪಕ್ಕೆ ಬಲಿಯಾಗೋರನ್ನ ಕೋಪ ಮಾಡಿಕೊಂಡವ್ರನ್ನ ಇಬ್ಬರನ್ನೂ ಕತ್ತರಿಸುತ್ತೆ. ಅದು ಕೋಪದಲ್ಲಿ ತಗೊಂಡಂಥ ನಿರ್ಧಾರ ಯಾವತ್ತೂ ಸರಿಯಾಗೋಕ್ಕೆ ಸಾಧ್ಯ ಇಲ್ಲ, ಅಪಾಯವನ್ನೇ ತಂದೊಡುತ್ತದೆ. ನಾವು ಸಂತ ಏಕನಾಥರ ಮಟ್ಟಕ್ಕೆ ತಾಳ್ಮೆ ಬರದೇ ಹೋಗ್ಬೋದು, ಆ ಸಂಯಮ ಬರದೇ ಹೋದರು, ಕಡ್ಮುಂದೆ ಮಾದರಿ ಇಟ್ಟುಕೊಂಡು ಸ್ವಲ್ಪ ಆ ಕಡೆ ಹೋದರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿತ್ತೆ ಗೊತ್ತಾ. ಅದಕ್ಕೆ ಗುಂಡಪ್ಪ ಹೇಳ್ತಿದ್ರು, ಸಹನೆ ವಜ್ರದ ಕವಚ ಮಂಕುತಿಮ್ಮ, ತಾಳ್ಮೆ ಸಹನೆಗಳೇ ನಮ್ಮನ್ನು ಕಾಪಾಡೋದು. ನಾವು ಬೇಕಾದ ಹಾಗೆ ಜಗತ್ತಿರೋಕೆ ಸಾಧ್ಯ ಇಲ್ಲ, ಜಗತ್ತನ್ನು ಬದಲಾಯಿಸೋಕ್ಕೂ ಸಾಧ್ಯ ಇಲ್ಲ, ನಮ್ಮನ್ನು ಮಾತ್ರ ನಾವು ಬದಲಾಯಿಸ್ಕೋಬಹುದು. ನಮ್ಮಲ್ಲಿ ತಾಳ್ಮೆ ಸಂಯಮ ಇಟ್ಕೊಂಡಾಗ ನಮ್ಮ ಜೀವನ ಸಹನೆ ಮಾಡುವ ಹಾಗಾಗತ್ತೆ, ಸಂತೋಷ ಪಡುವಂಗಾಗತ್ತೆ.

0: ಕೇಳುಗರ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗೇರ್ ಅವರು ಪ್ರಸಿದ್ಧಪಡಿಸಿದ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
7: ನಾನು ತಡೆಯುತ್ತೇನೆ.
6: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
8: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
6: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
9: ಹೌದಾ ಪಟ್ಟಿಂಗ್, ನಮ್ಗೆ ಚಾಲೆಂಜ್.
10: ಜಾಗ ಖಂಡಿತ ಸಿಗುತ್ತೆ.
11: ಸಿಗೋದಿಲ್ಲ,
12: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
13: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
14: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
13: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
15: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಹಾಡು ಹೊಸ ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಜನೆ ಜನೆ ಹೆಸರು ಹಾಳಾದಿಲ್ಲೇ ಜನೆ ನಾತಾರ ಹೂ ಹೇಳಾದಿಲ್ಲೇ ಜನೆ ಜನೆ ವನ್ಯ ಯಾವು.

ಕುಯ್ದಾರಿ ಬರ್ತೀನಿ ಜೇನೆ ಜೇನಿ ನಾವು ನ ಹೆಸರು ಹೇಳದಿಲ್ಲ ಜೇನೆ ನಾ ಜೇನು ನಾವು ಹೆಸರು ಹಾಳದಿಲ್ಲ ಜೇನೆ ಜೇನೆ ಕಾಪಿಯಾವು ಕುಯ್ದಾಡಿ ಬಾಜೇನೆ ಅಳ್ತಿಯಾವು ಕುಯ್ದಾಡಿ ಬಾಜೇನೆ ನನ್ನ ಹೆಸರು ಅಳಗಿಲ್ಲೇ ಜೇನೆ.

ವರ್ಷಕ್ಕೆ ಮದುವೆ ಮಾಡಬೇಕಾ, ಇನ್ನೆರಡು ವರ್ಷಕ್ಕೆ ತೊಟಲೆ ತೂಗಬೇಕಾ, ಎಳ ವಯಸ್ಸಿನ ಎಳ ಮನಸ್ಸಿನ ಗಂಡನ ಕೊಡುತ್ತಾಳ, ಗಿಡಗನ ಬೈಗಿಣಿಯಾಗುತ್ತಾಳೆ, ಗಿಡಗನ ಬೈಗಿಣಿಯಾಗುತ್ತಾಳೆ, ಅಡ ವಯಸ್ಸಲಾಡಿಕೊಂಡು ಇರಬೇಕಾ, ಓದಾವ

ಹದಿನೆಂಟು ವಯಸ್ಸಕ್ಕೆ ಮದುವೆ ಮಾಡಬೇಕಾ, ಇಪ್ಪತ್ತೊಂದು ವರ್ಷಕ್ಕೆ ಗಂಡಿಗೂ ಮದುವೆ ಮಾಡಬೇಕಾ, ಜೋಡಿ ಗಂಡು

ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇನ್ನು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
0: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
0: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
6: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
5: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
6: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
5: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
6: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
5: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಹಾಗೂ ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಕೂಡಿಗಿ ಹಾಡಿಯ ಕೃಷಿಕರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ

0: ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಕೂಡಿಗಿ ಹಡಿಯ ಸಾವಯವ ಸಮಗ್ರ ಕೃಷಿಕರಾದಂಥ ಶ್ರೀಯುತ ರವಿಯವರು. ಇವರು ಕಳೆದ 20 ವರ್ಷಗಳಿಂದ ಸ್ವತಃ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಬರ್ತಾ ಇದ್ದು, ಇರುವಂಥ ಕಡಿಮೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಧಾನ್ಯ ಬೆಳೆಗಳು, ತರಕಾರಿ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಸಿರಿಧಾನ್ಯ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ಜೊತೆಗೆ ವಾಣಿಜ್ಯ ಬೆಳೆಗಳಲ್ಲಿ ಬಾಳೆ, ಶುಂಠಿ ಈ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಎರೆಹುಳು ಗೊಬ್ಬರ ಘಟಕವನ್ನು ತಾವೇ ತಯಾರಿಸಿ ಎರೆಹುಳು ಗೊಬ್ಬರದ ಮುಖಾಂತರ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡೆದು ಉಪಕಸುಬಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯ ತರಬೇತಿಗಳು ಹಾಗೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಒಂದು ಸಮಗ್ರ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಟ್ಟಾರೆ ಈ ಸಮಗ್ರ ಕೃಷಿ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ರವಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ
2: ಸರ್. ಮೊದಲಿಗೆ ತಾವು ಕಳೆದ 20 ವರ್ಷಗಳಿಂದ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಬರ್ತಾ ಇದ್ದೀರಾ. ಆರಂಭದಲ್ಲಿ ಯಾವ ರೀತಿ ಕೃಷಿ ಚಟುವಟಿಕೆಗೆ ಬಂದ್ರಿ? ಆರಂಭದಲ್ಲಿ ಏನನ್ನೆಲ್ಲ ಬೆಳೀತಾ ಇದ್ರಿ?
3: ಆರಂಭದಲ್ಲಿ ಬೋರ್ ಇರಲಿಲ್ಲ, ಬರತ್ತಿ ರಾಗಿ ಬೆಳೀತಿದ್ದಷ್ಟೇ. ಬರ್ತಾ ಬರ್ತಾ ಬೋರ್ ಗೌರ್ಮೆಂಟಿಂದ ಬೋರ್ ಆಯಿತು. ಬರ್ತಾ ಬರ್ತಾ ಒಂದೊಂದು ಬೆಳ್ಕೊಂಡು ಬೆಳ್ಕೊಂಡು ಈಗ ಇಲ್ಲಿ ಮಟ್ಟಕ್ಕೆ ಬೆಳ್ಕೊಂಡಿದ್ದೀವಿ. ವಾಣಿಜ್ಯ ಬೆಳೆ ಬೆಳೆಯ ಮಟ್ಟಕ್ಕೆ ಬೆಳ್ಕೊಂಡಿದ್ದೀವಿ. ಈಗ
2: ತಮ್ಮದು ಶಿಕ್ಷಣ ಏನಾಗಿದೆ?
3: ಎಸ್ ಎಲ್ ಸಿ ಮಾತ್ರ ನಮ್ಮದು. ನಾನು 2015 ಲಾಸ್ಟ್ ಮಾಡ್ಬಿಟ್ಟು ಕೃಷಿ ಮಾಡಬೇಕಂತಲೇ ಬಿಟ್ಬಿಟ್ಟು ನಾನು ಬೇರೆ ಕಾಲೇಜಿಗೂ ಹೋಗಲಿಲ್ಲ. ಈಗ ಕೃಷಿ ಮಾಡ್ತಾ ಇದ್ದೀನಿ.
2: ಎಸ್ಎಲ್ಸಿವರೆಗೂ ಶಿಕ್ಷಣ ಪಡೆದು ನಂತರ ಕೃಷಿಗೆ ತೊಡಗಿಸಿಕೊಳ್ಬೇಕು ಅಂದ್ಬಿಟ್ಟು ಎಷ್ಟನೇ ವರ್ಷದಲ್ಲಿ ತಾವು ಕೃಷಿ ಶುರು ಮಾಡಿದ್ದು?
3: 2007 2005 ನಾವು SLC ಬಿಟ್ಟಿದ್ದು. ಆಮೇಲೆ 2007 ನಮ್ದು ನಮ್ಮಪ್ಪರ ತೊಂದರೆ ಆಯ್ತಲ್ಲ, ನಮ್ಮಪ್ಪದ ಸ್ಟ್ರೋಕ್ ಆಯಿತು, ಆ ವರ್ಷದಿಂದ ನಾನು ಮಾಡ್ತಿರೋದು.
2: ತಾವು 2007 ಇಸ್ವಿಲಿ ಕೃಷಿಯನ್ನು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಆಗ ತಮ್ಮ ತಂದೆಯವ್ರ ಜೊತೆ ಕೃಷಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಪ್ರಮುಖವಾಗಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ರಿ? ಆಗಿನ ಕೃಷಿ ಪದ್ಧತಿ ಹೇಗಿತ್ತು?
3: ಆಗ ಬೆಳೀತಿದ್ದ ಹತ್ತಿ ರಾಗಿ ಎರಡೆ ಇಲ್ಲ ಅವರೆ ಹತ್ತಿ ಒಳಗಡೆ ಉಳ್ಳಿ ಹಾಕ್ತಿದ್ದೋ ಅಷ್ಟೇ ಬೆಳೀತಿದ್ದು. ಬೇರೆ ತರಕಾರಿ ಬೆಳೆಯೋಕ್ಕಾಯ್ತಿತ್ತಿಲ್ಲ, ಯಾಕಂದ್ರೆ ಬೋರ್ ನೀರು ಇತ್ತಿಲ್ಲ. ಆಗ ಇತ್ತಿತ್ತಿಲ್ಲ, ಈ ಬೋರ್ ಹಾಕಿ ಒಂದು 12 ವರ್ಷ ಆಗಿದೆ. ಮೊದಲು ಬೋರ್ ಇತ್ತಿಲ್ಲ, ಬರೀ ಮಳೆ ಆಶ್ರಿತ ಬೆಳೆಗಳನ್ನ ಮಾತ್ರ ಬೆಳೆಯಬೇಕಾಗಿತ್ತು. ಅದರಿಂದ ಬೇರೆ ಬೆಳೆ ಹಾಕ್ತಿಲ್ಲ, ರಾಗಿ ಜೊತೆಗೆ ಯಾವ್ರೆ ಹುಳ್ಳಿ ಕಾಳು ಇಂಥ ಬೆಳೆ ಮಾತ್ರ ಬೆಳೀತಿದ್ದು. ಮಳೆ ಯಾವುದು ಸೂಟ್ ಆಗುತ್ತೆ ಅದು.
2: ಆಗಿನ ಕಾಲದಲ್ಲೆಲ್ಲ ಮಳೆ ಆಶ್ರಿತವಾಗಿ ತಾವು
3: ಮಳೆ
2: ಜೊತೆ ಪ್ರಸ್ತುತ ತಾವು ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ನೀರಾವರಿ ವ್ಯವಸ್ಥೆ ಇರೋದ್ರಿಂದ ವರ್ಷದ 365 ದಿನ ಕೃಷಿ ಚಟುವಟಿಕೆ ಇದ್ದೇ ಇರ್ತದೆ. ಆಗಿನ ಸಂದರ್ಭದಲ್ಲಿ ಕೇವಲ ಮಳೆ ಆಧಾರಿತವಾಗಿ ಬೆಳೀತಿದ್ರಿಂದ ಆ ಸಂದರ್ಭದಲ್ಲಿ ಅಷ್ಟೇ ತಾವು ಕೃಷಿಯಿಂದ ತೊಡಸ್ಕೊಳ್ತಾ
3: ಇದ್ದೀವಿ.
2: ಇನ್ನು ಮಿಕ್ಕಿದ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರಿ?
3: ಮಿಕ್ಕಿ ಸಮಯದಲ್ಲಿ ಬೇಸಿಗೆ ಎಲ್ಲ ಕೂಲಿಗೆ ಹೋಗ್ತಿದ್ವು, ಶುಂಠಿ ಕೆಲಸಗಳಲ್ಲೆಲ್ಲ ಶಿವಮೊಗ್ಗ ಸೈಡು ಆ ಕಡೆ ಎಲ್ಲ ಹೋಗ್ತಿದ್ವು. ಈಗ ಡಿಸೆಂಬರ್ ನವಂಬರ್ ಡಿಸೆಂಬರ್ ಎಲ್ಲ ಕ್ಲೋಸ್ ಆಗೋಗ್ತಿತ್ತು ಈ ಯಾವ್ದು ಫಸಲು ಮಳೆಗಾಲದಲ್ಲಿ. ಆಮೇಲೆ ಪುನಃ ಮಾರ್ಚ್ ಗಂಟೆ ಕೆಲಸ ಇರ್ತಿತ್ತಿಲ್ವಲ್ಲ, ಎಲ್ಲ ಶುಂಠಿ ಕೆಲಸಕ್ಕೆ ಬೇರೆ ಶಿವಮೊಗ್ಗ ಸೈಡ್ ಎಲ್ಲ ಹೋಗ್ತಿದ್ದಾಗ.
2: ಆಗ ತಮ್ಮ ತಂದೆಯವ್ರ ಕಾಲದಲ್ಲಿ ತಾವು ಜೊತೆಗೂಡಿ ಕೃಷಿ ಮಾಡ್ತಿರಲ್ಲ, ಆಗಿನ ವ್ಯವಸಾಯ ಪದ್ಧತಿ ಆಗಿರ್ಬೋದು, ಅದಕ್ಕೆ ಬಳಸ್ತಿದ್ದಂತ ಗೊಬ್ಬರ ಆಗಿರ್ಬೋದು, ಆಗಿನ ವ್ಯವಸಾಯ ಕ್ರಮ ಹೇಗಿರ್ತಿತ್ತು?
3: ಅದು ಆಗೂ ನಮ್ಮ ತಂದೆಯವರು ಅಷ್ಟು ಗೌರ್ಮೆಂಟ್ ಗೊಬ್ಬರನ ಬಳಸ್ತಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನ ಬಳಸುತ್ತಿಲ್ಲ. ಆಗಲೂ ಆಗಿನ ಕಾಲದಿಂದಲೂ ಎರೆಹುಳು ಇತ್ತು. ಈ ಮೈರಾಡ ಪ್ಲಾನ್ ಅವ್ರು ನಮ್ಗೆ ಎರೆಹುಳ ತೊಟ್ಟಿ ಮಾಡಿಕೊಟ್ಟು ಅದರಿಂದ ಎರೆಹುಳ ಗೊಬ್ಬರ ಮಾಡ್ಕೊಂಡು ಗೊಬ್ಬರ ಹಾಕ್ತಿದ್ವು. ಅಷ್ಟು ಕ್ರಿಮಿಕೀಟನಾಶಕಗಳನ್ನ ಅಷ್ಟು ಬಳಸ್ತಿಲ್ಲ, ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಬರ್ತೇವೆ, ಅಷ್ಟು ಬಳಸ್ತಾ ಇಲ್ಲ ನಾವು.
2: ಅನಾದಿ ಕಾಲದಿಂದಲೂ ಸಾವಯವ ಪದ್ಧತಿನಲ್ಲೇ ಕೃಷಿ ಮಾಡ್ತಿರೋದು, ಯಾವ್ದೇ ರೀತಿಯ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನ ತಾವು ಬಳಸಿಲ್ಲ?
3: ಅಲ್ಲ ಅಲ್ಲ, ಆಗಿನ ಕಾಲದಿಂದ ಅಷ್ಟೇ.
2: ಒಟ್ಟು ಎಷ್ಟು ಎಕರೆ ಭೂ ಪ್ರದೇಶವನ್ನು?
3: 4 ಎಕರೆ ಇದೆ.
2: 4 ಎಕರೆ ಸ್ವಂತವಾಗಿದೆ?
3: ಸ್ವಂತವಾಗಿದೆ.
2: ಸಾಕಾಗುತ್ತಾ ಒಂದು ಬೋರ್ ವ್ಯವಸ್ಥೆ?
3: ನಮ್ಮಲ್ಲಿ ಒಂದು ಗೌರ್ಮೆಂಟ್ ಆಗಿರೋದು, ಒಂದು ನಾವು ಸ್ವಂತ ಹೊಡೆಸ್ಕೊಂಡಿದ್ವಿ. 2 ಬೋರ್ ಇದೆ.
2: 2 ಬೋರ್ ವ್ಯವಸ್ಥೆ ಇರೋದ್ರಿಂದ 4 ಎಕರೆಗೂ
3: ನೀರು ಪರವಾಗಿಲ್ಲ,
2: ಚೆನ್ನಾಗಿದೆ
3: ಚೆನ್ನಾಗಿದೆ.
2: ಈ ಇರೋಂತ 4 ಎಕರೆ ಭೂ ಪ್ರದೇಶವನ್ನ ಯಾವ್ಯಾವ ರೀತಿ ತಾವು ವಿಭಾಗ ಮಾಡ್ಕೊಂಡು ಯಾವ್ಯಾವ ರೀತಿ ಬೆಳೆಗಳನ್ನ?
3: ಈಗ ನಾವು ಹತ್ತಿ ಹಾಕೊಂಡಿದ್ದೀವಿ, ಸ್ವಲ್ಪ ಮೆಣಸು ಹಾಕೊಂಡಿದ್ದೀವಿ, ಅದ್ರ ಜೊತೆಗೊಂಡು ಸ್ವಲ್ಪ ಟೊಮೊಟೊ ಹಾಕಿದ್ದೀವಿ, ಸ್ವಲ್ಪ ಇದು ಹಾಕಿದ್ದೀವಿ. ಯಾಕ ಸಿಲ್ವರ್ ಇದು ತೋಟ ಮಾಡ್ಬೇಕಂದ್ಬಿಟ್ಟು ಸ್ವಲ್ಪ ಅರ್ಧ ಎಕರೆ ಇದು ಹಾಕೊಂಡಿದ್ದೀವಿ ಒಳಗಡೆ ಮೆಣಸು ಗಿಣಸು ಹಬ್ಸೋಕ್ಕೆ. ಮತ್ತು ನಮ್ಮ ಇದು ಸಾಲಲ್ಲಿ ಅಂದ್ಬಿಟ್ಟು 2 ಎಕರೆ ಇದು ತಗೊಂಡು ಗುತ್ತಿಗೆ ತಗೊಂಡು ಬಾಳೆನೂ ಮತ್ತೆ

0: ಶುಂಠಿ ಹಾಕಿದ್ದೀವಿ
1: ಅಂದ್ರೆ ಇರೋಂತ 4 ಎಕರೆ ಜೊತೆಗೆ ಇನ್ನೂ 2 ಎಕರೆ ಗುತ್ತಿಗೆ ತಗೊಂಡು ಅಲ್ಲಿ ಬಾಳೆ ಮತ್ತೆ ಶುಂಠಿ ವಾಣಿಜ್ಯ
0: ಬೆಳೆ ಬೆಳೀತಾ ಇದೆ.
1: ಈಗ ಜೊತೆಗೆ ತೋಟ ಮಾಡ್ಲಿಕ್ಕೆ ಒಂದಷ್ಟು ತಾವು ಒಂದಷ್ಟು ಜಾಗವನ್ನು
0: ಈಗ ಪಕ್ಕದಲ್ಲಿ ಒಂದು 1/4 ಎಕರೆ ಬಿಟ್ಟಿದ್ದೀನಿ. ಸ್ವಲ್ಪ ಗಿಡಗಳನ್ನ ಹಾಕಿದ್ರೆ ಅದು ಇದಾಯ್ತು. ಇದು ಉದ್ದ ಬೇಕಂದ್ರೆ ಮುಂದೆ ವರ್ಷ ಮೆಣಸು ಹಬ್ಬಿಸ್ಬೋದು. ಆ ತರ ಆಗಿದೆ ಗಿಡ, ಒಂದು 400 ಗಿಡ.
1: ಮುಂದೆ ಮುಂದಿನ ದಿನಗಳಲ್ಲಿ ಮೆಣಸನ್ನು ಕೂಡ ಬೆಳೆ ನೆಟ್ಟಲ್ಲಿ ಸಿಲ್ವಾರ ಗಿಡಗಳನ್ನ ತೋಟಗಾರಿಕೆ ಮಾಡ್ತಾರೆ.
0: ಮೆಣಸು ಸ್ವಲ್ಪ ಕಾಫಿ ಹಾಕ್ಬೇಕು ತೋಟಗಾರಿಕೆ ಬೆಳೆ.
1: ಜೊತೆಗೆ ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರಿ. ಆ ತರಕಾರಿ ಬೆಳೆಗಳಲ್ಲಿ ಯಾವ್ಯಾವ್ದು ಬೆಳೀತಾ ಇದೀರಾ? ಅದರ ನಿರ್ವಹಣೆ ಆಗಿರ್ಬೋದು, ಅದಕ್ಕೆ ವ್ಯವಸಾಯ ಕ್ರಮ ಆಗಿರ್ಬೋದು, ಇಳುವರಿ ಆಗಿರ್ಬೋದು, ಪ್ರಸ್ತುತ ಹೇಗಿದೆ?
0: ಇಳುವರಿ ಅಂತ ಬಂದರೆ ಈಗ ಮೊದಲು ನಾಟಿ ಇತ್ತು, ಮೆಣಸಿನ ಪೈರು ಟೊಮೊಟೊ ಎಲ್ಲ ನಾಟಿ ಬರ್ತಿದ್ದೋ. ಈಗ ಎಲ್ಲ ಹೈಟೆಕ್ ಆಗ್ಬಿಟ್ಟು ಅಷ್ಟು ಇಳುವರಿ ಕಮ್ಮಿ. ಈಗ ಮೊದಲು ಒಂದೇ 3/4 ಎಕರೆಗೆ ಒಂದು ಟ್ರಿಪ್ಪಿಗೆ 30 ಮೂಟೆ ಅರ್ಥ ಆ ಥರ ಇದು ಕಳಿಸ್ತಿದ್ರು ನಾವು ಮಾರ್ಕೆಟ್ಗೆ. ಈಗ ಇಳುವರಿ ಕಮ್ಮಿ, ಒಂದು 3-4 ಬೀಡ್ ಸಿಗುತ್ತೆ ಅಷ್ಟೇ ಈಗ ಇಳುವರಿ. ಏನೇ ಔಷಧಿ ಏನೇ ಯಾವುದೇ ಗೊಬ್ಬರ ಕೊಟ್ಟರು ಸ್ವಲ್ಪ ಬಿತ್ತನೆ ಬೀಜದಿಂದ ತೊಂದರೆ ಆಗ್ತಾಯಿದೆ. ಇಳುವರಿದು ತೆಗಿಯೋಕ್ಕೆ ಪ್ರಾಬ್ಲಮ್ ಅಲ್ಲ, ಬಿತ್ತನೆದು ಸ್ವಲ್ಪ ಬೀಜನೇ ಸ್ವಲ್ಪ ಇದಾಗ್ತದೆ ನಮಗೆ. ಅದರಿಂದ ಅದೇ ಟೊಮೊಟೊ ಎಲ್ಲ ಸ್ವಲ್ಪ ಅದಿದ್ದಲ್ಲಿ ಬೇರೆ ಎಲ್ಲ ಆಗ್ತದಲ್ಲ, ಮೇಂಟೈನ್ ಆಗ್ತಾಯಿದೆ. ಒಂದೇ ಬೆಳೆ ನಂಬ್ಕೊಂಡ್ರೆ ಆಗಲ್ವಲ್ಲ, ಎಲ್ಲ ಸ್ವಲ್ಪ ಹಾಕೊಂಡು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ.
1: ಈ ಧಾನ್ಯ ಬೆಳೆಗಳು ಯಾವ್ಯಾವ್ದನ್ನು ಬೆಳೀತಾ ಇದ್ದೀರಾ?
0: ಈಗ ಧಾನ್ಯ ಈ ಟ್ರಿಪ್ಪಲ್ಲಿ ನವಣೆ ಹಾಕಿದ್ವು, ದಂಟು ಹಾಕಿದ್ದೀನಿ. ದಂಟು ಹಾಕಿ ಅದು ಕೊಟ್ಟಿಲ್ಲ, ನವಣೆ ತಗೊಂಡು ಹೋದ್ರು ಮಾರ್ಕೆಟ್ಗೆ. ದಂಟು ಮನೆಯಲ್ಲಿದೆ.
1: ಸಿರಿಧಾನ್ಯದಲ್ಲಿ ನವಣೆ ಹಾಕಿದ್ರು,
0: ನವಣೆ
1: ಎಷ್ಟು ಎಕರೆ ಹಾಕಿದ್ರಿ?
0: ನವಣೆ 1/4 ಎಕರೆ ಹಾಕಿದ್ವು.
1: ಇಳುವರಿ ಹೇಗೆ ಸಿಕ್ತು?
0: ಇಳುವರಿ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿದೆ, ಪರವಾಗಿಲ್ಲ, ಇಳುವರಿ ಚೆನ್ನಾಗಿದೆ. ಹೋದ ವರ್ಷ ಹಾಕಿದ್ದೆ ನಾವು, ಹೋದ ವರ್ಷ ಈ ಯಾವುದೋ ಕೊರಲೆ ಮತ್ತು ನವಣೆ ಹಾಕಿದ್ದೋ. ಕೊರಲೆ ನಮ್ಮಲ್ಲಿ ಶೂಟ್ ಆಗಲಿಲ್ಲ ಅದು, ಯಾಕಂದರೆ ಅದು ಬುಡ ನಿಲ್ಲಲ್ಲ, ಕೆಳಗಡೆ ಉಳ್ಳೋಗುತ್ತೆ. ಅದನ್ನ ಎಲೆ ಜಾಸ್ತಿ, ಎಲೆ ಕಾಟ ಜಾಸ್ತಿ ಆಯಿತು. ಅದಕ್ಕಿಂತ ಈ ವರ್ಷ ನವಣೆ ಮತ್ತು ದಂಟು ಬೆಳೆದಿದ್ದು ಒಳಗಡೆ, ನವಣೆ ಒಳಗಡೆ ದಂಟು ಬೆಳೆದಿದ್ದು.
1: ಸಂಸ್ಥೆ ಕಡೆಯಿಂದ ಯಾವ್ಯಾವ ರೀತಿಯ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಕೃಷಿಗೆ ಬಳಸ್ಕೋತಾ ಇದ್ದಾರೆ?
0: ಸಂಸ್ಥೆ ಕಡೆಯಿಂದ ಈ ವರ್ಷ ಹತ್ತಿ ಬೀಜ ತಗೊಂಡಿದ್ದೀವಿ, ನವಣೆ ವರ್ಷ ಕೊಡ್ತಾರೆ, ಈ ವರ್ಷ ದಂಟು ತಗೊಂಡಿದ್ದೀವಿ ಅಷ್ಟೇ. ಮತ್ತೆ ಉಪಕರಣಗಳು ಕೊಡ್ತಾರೆ, ಪೈಪ್ ಸೆಟ್ಟು, ಬೇರೆ ಈ ಬಂಡಿ, ತಳ್ಳಗಾಡಿ, ಮತ್ತೆ ನಾವು ಕುಡುಗೋಲು, ಟಾರ್ಚ್ ಗೇಟ್ಸ್, ತಾರ್ಪಾಲು, ಇಂಥವ್ ನಾವು ಸರ್ಕಾರಗಳು ಕೊಡ್ತಿರ್ತಾರೆ.
1: ಈಗ ಪ್ರಸ್ತುತ ಏನೋ ನಮ್ಮ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜಗಳಾಗಿರ್ಬೋದು, ಕೃಷಿ ಸಲಕರಣೆಗಳು ಸಿಗ್ತಾ ಇದೆ,
0: ಸಿಗ್ತಾ ಇದೆ,
1: ಪಡ್ಕೊಂಡು ಒಂದು ಕೃಷಿ ಮಾಡ್ತಾ ಇದ್ರು. ಮೊದ್ಲೆಲ್ಲ ಹೇಗೆ ಮಾಡ್ತಾ ಇದ್ರಿ ಕೃಷಿನ?
0: ಮೊದಲು ಈ ಬೋರ್ ಆದಾಗ ನಾವು ಇಲ್ದಲ್ಲಿ ತಗೊಂಡಿದ್ದೋ ಕೃಷಿ ಇಲಾಖೆಯಲ್ಲಿ. ಆಮೇಲೆ ಕೃಷಿ ಇಲಾಖೆಯಲ್ಲಿ 5 ವರ್ಷ ತಗೊಳ್ಳಂಗಿಲ್ಲ, ಒಂದು ಟ್ರಿಪ್ ಅಂದಾಗ ನಾವು ಹೊರಗಡೆ ತಗೋಬೇಕಾಗಿತ್ತು. ಈಗ ಹೊರಗಡೆ ತಗೊಳ್ಳೋದು ಒಂದು ತಪ್ಪು. ಈಗ ಕೃಷಿ ಇಲಾಖೆ ಜೊತೆಗೆ ನಮ್ಮ ಸಂಸ್ಥೆಯವ್ರು ಕೊಟ್ರಲ್ಲ, ಸ್ವಲ್ಪ ಪೈಪ್ ಅಷ್ಟು ಬೇರೆ ಕಡೆ ದುಡ್ಡಿಗೆ ತಗೊಳ್ತಾ ಇಲ್ಲ. ಈ ಸರಿ ಆಯ್ತು ನಮಗೆ.
1: ಈಗ ತಾವು ಇರುವಂತ 4 ಎಕರೆ ಭೂ ಪ್ರದೇಶದಲ್ಲಿ ಆ ತರಕಾರಿ ಬೆಳೆ ಮತ್ತು ಇತರ ಧಾನ್ಯ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಇನ್ನು ಹೆಚ್ಚುವರಿಯಾಗಿ 2 ಎಕರೆ ಭೂಮಿಯನ್ನ ತಾವು ಗುತ್ತಿಗೆ ಆಧಾರದ ಮೇಲೆ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಅದರಲ್ಲಿ ಪ್ರಮುಖವಾಗಿ ಬಾಳೆ ಮತ್ತು ಶುಂಠಿಯನ್ನ ಬೆಳೆಸ್ತಾ ಇದ್ದೀರಾ. ಕೆಲವು ಭಾಗಗಳಲ್ಲಿ ಗಮನಿಸ್ತು ಅಂದ್ರೆ ಬಾಳೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಹೆಚ್ಚಿನದಾಗಿ ರಾಸಾಯನಿಕವನ್ನ ಬಳಸ್ತಾರೆ, ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳನ್ನ ಬಳಸಿ ಅದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯುವಂತ ನಿರೀಕ್ಷೆಯಲ್ಲಿ ರೈತರುಗಳು ಬೆಳೆಯೋದನ್ನ ನಾವು ಗಮನಿಸ್ತೀವಿ. ತಾವು ಪ್ರಸ್ತುತ ಈ 2 ಎಕರೆ ಪ್ರದೇಶದಲ್ಲಿ ಶುಂಠಿ ಮತ್ತೆ ಬಾಳೆಯನ್ನ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ರಲ್ಲ, ಇದನ್ನು ಕೂಡ ತಾವು ಸಂಪೂರ್ಣವಾಗಿ ಸಾವಯವದಲ್ಲೇ ಬೆಳೀತಾ ಇದ್ರ?
0: ಇಲ್ಲ, ಸಾವಯವ ಅಂದ್ರೆ ಈ ಶುಂಠಿಗೆ ಬಾಳೆಗೆ ಸಾವಯವ ಆಗುತ್ತೆ, ಶುಂಠಿಗೆ ಫುಲ್ ಸಾವಯವದಲ್ಲಿ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ನಾವು ಹಾಕಿ ನೋಡಿದ್ದೀವಿ, ಸ್ವಲ್ಪ ಅದು ಸ್ವಲ್ಪ ಬೇರೆ ಹಾಕ್ಲೇಬೇಕು. ಸಾವಯವ ಅಂದರೆ ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ, ಅದು ಇಳುವರಿ ಕಮ್ಮಿ ಆಗುತ್ತೆ. ಆದ್ದರಿಂದ ನಾವು ಅಷ್ಟು ಕೆಮಿಕಲ್ಲು ಮತ್ತು ಗೊಬ್ಬರ ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಕೆಲವರು ಈ ಕೇರಳದವರು 10 ದಿನಕ್ಕೂ 3 ದಿನಕ್ಕೂ ಯೂಸ್ ಮಾಡ್ತಾರಲ್ಲ, ಆ ಥರ ಮಾಡ್ತಾ ಇಲ್ಲ. ನಾವು ಎಷ್ಟು ಬೇಕು ಅಷ್ಟು ಕೊಡ್ತಾ ಇದ್ದೀವಿ ಅಷ್ಟೇ. ಗೊಬ್ಬರ ಆದರೂ ಅಷ್ಟೇ, ಒಂದೊಂದು ಮೂಟೆ ಕೊಡ್ತಾ ಇದ್ದೀವಿ. ಈ ನಾವು ಹಾಕಿದ್ದು ಬೇವಿನ ಹಿಂಡಿ ಮತ್ತು ಈ ಎರಳು ಗೊಬ್ಬರ, ದನ ಗೊಬ್ಬರ ಜೊತೆಗೆ, ಕೋಳಿ ಗೊಬ್ಬರ ಜೊತೆಗೆ, ಈಗ ಗೌರ್ಮೆಂಟ್ ಗೊಬ್ಬರ ಅಷ್ಟು ಕೊಡ್ತಾ ಇಲ್ಲ, ಒಂದೊಂದು ಮೂಟೆ ಕೊಡ್ತಾ ಇದ್ದೀವಿ ಅಷ್ಟೇ. ಅಷ್ಟು ನಾವು ಬೇರೆ ಕೆಮಿಕಲ್ಗೆ ಅಷ್ಟಿನ್ನು ಹೋಗಿಲ್ಲ.
1: ಈಗ ತರಕಾರಿ ಬೆಳೆಗಳನ್ನ ಸಂಪೂರ್ಣವಾಗಿ ಸಾವಯವದಲ್ಲೇ
0: ಬೆಳೀತೀವಿ. ತರಕಾರಿ ಬೆಳೆ ಬೆಳಿಬೋದು, ತರಕಾರಿ ಬಾಳೆ ಬೆಳಿಬೋದು. ಈ ಶುಂಠಿ ಮಾತ್ರ ಆಗತ್ತೆ, ಆದ್ರೆ ಇಳುವರಿ ಸಿಗಲ್ಲ, ನಾವು ನೋಡಿದೀವಿ ಅದ. ಅದಕ್ಕೆ ನಾವು ಸ್ವಲ್ಪ ಇದಾಗ್ತೇವೆ, ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕಬೇಕು.
1: ಈ ತರಕಾರಿ ಬೆಳೆಗಳಾಗಿರ್ಬೋದು, ಧಾನ್ಯ ಬೆಳೆಗಳಾಗಿರ್ಬೋದು, ಇವುಗಳನ್ನ ಎಲ್ಲಿ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ?
0: ತರಕಾರಿ ಇಲ್ಗೆ ಹೋಗುತ್ತೆ, ನಮ್ಮ ಗುಳ್ಪೇಟೆ ಮಾರ್ಕೆಟ್ಗೆ ಹೋಗುತ್ತೆ. ಯಾಂಡ್ ಪೋಸ್ಟಲ್ಲಿ ಇದೆ, ಯಾಂಡ್ ಪೋಸ್ಟ್ಗೆ ಹಾಕಲ್ಲ ನಾವು. ಗುಳ್ಪೇಟಲ್ಲಿ ಹೆಂಗಂದ್ರೆ ಗಾಡಿ ವ್ಯವಸ್ಥೆ ಎಲ್ಲ ಗುಳ್ಪೇಟಲ್ಲಿ ಹೋಗುತ್ತೆ, ಬಂದವ್ರೆ ಹಾಕೊಂಡು ಹೊಂಟೋಗ್ತಾರೆ. ಇದು ನಮ್ಮ ಶುಂಠಿ ಇಲ್ಲಿ ಯಾಂಡ್ ಪೋಸ್ಟಲ್ಲಿ ಇದ್ದಾರೆ, ಅದೇ ಶುಂಠಿ ಮಾರ್ಕೆಟ್ಗೆ ಹಾಕ್ತಿಲ್ಲ, ದಲ್ಲಾಳಿಗಳು ಬಂದು ತಗೋಯ್ತಾರೆ.

0: ಬಾಳೆ ಅದೇ ಆ ಬಾಳೆಹಣ್ಣು ಕೇರಳದವ್ರು ಬಂದು ತರ್ಕೊಂಡು ಹೋಯ್ತಾರೆ, ಅವರೇ ಬಂದು ಉಳ್ಪೇಟೆ ಸೈಡ್ ಇಂದ ಬಂದು ಅವರೇ ತರ್ಕೊಂಡು ಹೋಯ್ತಾರೆ.
1: ಸಿರಿಧಾನ್ಯಗಳು ಬೆಳೆದಿದ್ರಿ?
0: ಹೌದು.
1: ಅದನ್ನ ತಾವು ಯಾವ ರೀತಿ ಮಾರಾಟ ಮಾಡಿದ್ರಿ? ಸಂಸ್ಥೆಗೆ ಕೊಟ್ರ ಅಥವಾ?
0: ಸಂಸ್ಥೆಗೆ ಕೊಟ್ಟ, ಸಂಸ್ಥೆ ಕಡೆಯಿಂದನೇ ಬೀಟ್ನ ಕೊಟ್ಟಿದ್ರು. ಅವರು ಮಿಲೆಟ್ ಪದಾರ್ಥಗಳನ್ನ, ತಿನ್ನ ಪದಾರ್ಥಗಳನ್ನ ಅವರು ರೆಡಿ ಮಾಡ್ತಿರಲಿಲ್ಲ, ಅವರೇ ಪರ್ಚೇಸ್ ಮಾಡ್ಕೋತಾರೆ. ಅವ್ರದ್ದೊಂದು ಇದಿದೆ ಸ್ವಸಹಾಯ ಸಂಘದವರು, ಹೆಂಗಸರದ್ದು ಅವ್ರದ್ದು ಸ್ವಸಹಾಯ ಸಂಘ, ಅವರು ತಗೋತಾರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು, ಅವರೇ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಮಿಲೆಟು ಮತ್ತು ರಾಗಿನಲ್ಲಿ ಅವರೇ ಪರ್ಚೇಸ್ ಮಾಡೋದು.
1: ಹಾಗೆಯೇ ತಾವು ಈ ಇರುವಂಥ 4 ಎಕರೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ತರಕಾರಿ ಬೆಳೆಯಾಗಿ ಮಿಶ್ರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಸಾವಯವ ಗೊಬ್ಬರವನ್ನು ತಾವೇ ತಯಾರಿ ಮಾಡ್ಕೊಂಡಿಟ್ಟಲ್ಲಿ ಎರೆಹುಳು ಗೊಬ್ಬರ ಘಟಕದ ಒಂದು ತರಬೇತಿಯನ್ನು ಮಾಡಿಕೊಂಡು ತಾವೇ ಕೂಡ ಸ್ವತಃ ಈಗ ಮಾಡ್ತಾ ಇದ್ದೀರ. ಇದ್ರ ಬಗ್ಗೆ ಯಾವಾಗ ತರಬೇತಿ ಪಡ್ಕೊಂಡ್ರಿ? ಎಷ್ಟು ವರ್ಷದಿಂದ ಈ ಎರೆಹುಳ ಗೊಬ್ಬರವನ್ನು ಮಾಡಿಕೊಂಡು ಬಳಸ್ತಾ ಇದ್ದೀರ?
0: ಎರೆಹುಳ ಗೊಬ್ಬರ ಅಂದ್ರೆ ನಾವು ಈ ಸಂಸ್ಥೆ ಬರಕ್ಕೆ ಮುಂಚೆನೆ ಮೈರಾಡ ಪ್ಲಾನ್ ಅಂತಿತ್ತು. ಅವರು ಮನೆಯಲ್ಲೇ ಜಮೀನಲ್ಲಿ ಕೂಡ ಜಮೀನಲ್ಲಿ ಕಟ್ಟಿತ್ತಿಲ್ಲ, ಮನೆಯಲ್ಲೇ ಒಂದು 8x2 ಒಂದು ತೊಟ್ಟಿ ಸಿಮೆಂಟ್ ಇಟ್ಟಿಗೆ ಹಾಕೊಂಡು ತೊಟ್ಟಿ ಕಟ್ಟಿ ಅಲ್ಲೇ ಒಂದು ನಮ್ಮ ತಂದೆಯವ್ರ ಕಾಲದಿಂದ ಎರೆಹುಳ ಗೊಬ್ಬರ ಮಾಡ್ಕೊ ಬರ್ತಿದ್ದ ನಾವು. ಆಮೇಲೆ ಸಂಸ್ಥೆಯವರು ಬಂದು ಇನ್ನೊಂದು 3 ವರ್ಷದಲ್ಲಿ ನಾವು ಎರೆಹುಳದ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು 2 ತೊಟ್ಟಿ ಇಸ್ಕೊಂಡು ಪ್ಲಾಸ್ಟಿಕ್ ಇಸ್ಕೊಂಡು ಜಮೀನಲ್ಲಿ ಮಡಿಕೊಂಡು ಎರೆಹುಳ ಇಲ್ಲಿ ಅಕ್ಕ ಇಲ್ಲಿ ಸಿಗುತ್ತಲ್ಲ ಸೊಪ್ಪು ತೈ ತೇವರಿಗಳಲ್ಲಿ ಕಸ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಎರೆಹುಳ ತರಿಸ್ತಾ ಇದ್ದೀವಿ. ಆಗಿನ ಕಾಲದಿಂದ ನಾವು ನಮ್ಮ ತಂದೆ ಕಾಲದಿಂದ ಎರೆಹುಳ ಗೊಬ್ಬರನೇ, ಎರೆಹುಳ ಗೊಬ್ಬರ ದನ ಗೊಬ್ಬರ.
1: ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಾ ಈಗ?
0: ಈಗ ಮನೆಯಲ್ಲಿ ಒಂದು, ಇಲ್ಲಿ 2 ಇದೆ.
1: ಮನೆ ಹತ್ರ ಒಂದು, ಜಮೀನ್ ಹತ್ರ 2 ತೊಟ್ಟಿ
0: ಇಲ್ಲಿ. ಹಾಂ, ಜಮೀನಲ್ಲಿ 2.
1: ಒಟ್ಟು ಈ 3 ತೊಟ್ಟಿಯನ್ನು ಸಂಪೂರ್ಣವಾಗಿ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಎಷ್ಟು ಚೀಲ ಸಿಗ್ತಾ ಇದೆ ಗೊಬ್ಬರ? 3
0: ಇಲ್ಲಿ 2 ತೊಟ್ಟಿಯಿಂದ 1 ಟ್ರಿಪ್ಗೆ 5 ಚೀಲ ಸಿಗುತ್ತೆ. 10 ಚೀಲ ಅದು 8 ತಿಂಗಳಿಗೆ ತೆಗೆಯೋದು ನಾವು. ಯಾವುದೋ ಮನೇಲಿರೋ ತೊಟ್ಟಿ ಇದು, ಅದು ಒಂದು ಟ್ರ್ಯಾಕ್ಟರ್ ಸಿಗುತ್ತೆ. ಒಂದು ಟ್ರ್ಯಾಕ್ಟರ್ ತಂದು ಈ ವರ್ಷ ನಾವು ಶುಂಠಿಗೆ ಹಾಕಿದ್ವು ಗುಳ್ ಗೊಬ್ಬರ.
1: ಸಂಪೂರ್ಣವಾಗಿ 4 ಎಕರೆಗೂ ಸಾಕಾಗುತ್ತಾ ಗೊಬ್ಬರ?
0: ಇಲ್ಲ, ಅದ್ರ ಇದ್ರ ಜೊತೆಗೆ ನಾವು ದನ ಗೊಬ್ಬರ ತಗೋತೀವಿ, ನಮ್ಮದೇ ಸ್ವಲ್ಪ ಇದೆ. ಒಂದು 3 ಟ್ರ್ಯಾಕ್ಟ್ರ್ ಬೇರೆ ಕಡೆ ಇದು ದುಡ್ಡು ಕೊಟ್ಟು ತಗೊಂಡಿದ್ದೋ, ಮತ್ತೆ ಒಂದು 400 ಮೂಟೆ ಕೋಳಿ ಗೊಬ್ಬರ ಹಾಕಿದ್ದೀವಿ 400 ಚೀಲ.

0: ಜೊತೆಗೆ ತಾವು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡು ಕೃಷಿ ಚಟುವಟಿಕೆ ಜೊತೆಗೆ ಉಪಕಸಬೇಕಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ರ. ಯಾವಾಗ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡ್ರಿ? ಮೊದ್ಲೇನಾದ್ರೂ ಕೋಳಿ ಸಾಕ್ತಾ ಇದ್ರ?
1: ಮೊದಲಂದ್ರ ಮಾಮೂಲಿ ನಮ್ಮಲ್ಲೆಲ್ಲ 3-4 ಕೋಳಿ 5 ಕೋಳಿ ಹಂಗೆಲ್ಲ ಮನೆ ಸಾಕ್ತಿದ್ವಲ್ಲ, ಅದು ಸ್ವಲ್ಪ ಅನುಭವ. ಯಾಕಂದ್ರೆ ಈ ಫಾರಂ ಕೋಳಿಗೂ ನಾಟ್ಕೋಳಿಗೂ ಭಾರಿ ವ್ಯತ್ಯಾಸ ಇದೆ.
0: ಹೌದು,
1: ನಾಟ್ಕೋಳಿ ಬೆಳಗ್ಗೆ ಬಿಟ್ಟರೆ ಮೇಯ್ಕೊಂಡು ಬಂದು ಒಂದು ಸ್ವಲ್ಪ ರಾಗಿ ನೆರೆಸ್ಬಿಟ್ಟು ಮೇಯ್ಕೊಂಡು ಬಂದು ಜಾಸ್ತಿ ಖರ್ಚಿರಲ್ಲ ಅವು. ಹಗಲಿಂದ ಸಾಕ ಬಂದು ಸ್ವಲ್ಪ ಅನುಭವ ಇತ್ತು. ಸಂಸ್ಥೆ ಅವ್ರು ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂದ ಗಂಟ ಹೋಗಿ ಟ್ರೈನಿಂಗ್ 3 ದಿನ ಟ್ರೈನಿಂಗ್ ತಗೊಂಡು ಎಕ್ಸ್ಪೋಸ್ಗೆಲ್ಲ ಹೋಗಿ ನೋಡ್ಕೊಂಡು ಬಂದು ನಂದು ಮುಂದೆ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು. ಈ ಕೋಳಿ ಸಾಕಾಣಿಕೆ ಎಲ್ಲ ಈ ಸಂಸ್ಥೆ ಅವ್ರು ಸಿಕ್ತಿರಲ್ಲ ಮಾಡೋಣ ಅಂತ ನಾವು ಮಾಡ್ದೆ. ಒಂದು 30 ಕೋಳಿ ಕೊಡಿಸಿದ್ರು. 30 ಕೋಳಿ ಕೊಟ್ಟಾಗ ಅಲ್ಲಿ ಮನೇಲಿ ಜಾಗ ಇರಲಿಲ್ಲ. ಈ ಸಮಯ ಇಲ್ಲೇ ನಾನು 30x10 ಕೋಳಿ ಸಾಕ್ತಾ ಇದ್ದೀನಿ ಜಮೀನಲ್ಲಿ
0: ಶೆಡ್
1: ಮಾಡ್ಕೊಂಡು. ಈಗ ಕೊಟ್ಟಿದ್ದ 30 ಕೋಳಿ ಜೊತೆಗೆ ಒಂದೆರಡು ಈಗ ಕಾವು ಕೂತಿವೆ, 2 ಎರಡು ನಾವು. ಅದ್ರ ಜೊತೆಗೆ ಈಗ ನಮ್ಮಲ್ಲೇ ಒಂದು 15-20 ಕೋಳಿ ಇದಾವೆ ಮನೇಲಿ ನಾಟ್ಕೋಳಿ. ಅವನ್ನ ತಗೊಬಂದು ಈಗ ಒಂದೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಬಿಡ್ಬೇಕು. ಈಗ ಚೆನ್ನಾಗಿ ಆಗ್ತಿದೆ ಇದು ಕೋಳಿ ಸಾಕಾಣಿಕೆದು. ಈಗ ಶುರು ಮಾಡಿರೋದು ನಾನು ಇತ್ತೀಚೆಗೆ ಶುರು ಮಾಡಿ.
0: ಎಷ್ಟು ಕೋಳಿ ಇದೆ
1: ಈಗಿಲ್ಲ? 30-32 ಇದೆ.
0: ಮೊಟ್ಟೆ ಬಂದಿದಾವ?
1: ಮೊಟ್ಟೆ ಆಗ್ತಾ ಇದೆ.
0: ಮೊಟ್ಟೆ ಏನು ಮಾರಾಟ ಮಾಡಿಲ್ಲ
1: ಮನೇಲಿ ಯೂಸ್ ಮಾಡ್ತಿದ್ದೀನಿ, ಮನೇಲಿ ತಿನ್ನೋದು ಆ ಥರ. ಮೊಟ್ಟೆ ಮಾರಾಟ ಮಾಡಿಲ್ಲ. ಅದೇ ಕೋಳಿ ನಾವು ಒಂದು ಇವತ್ತು ಕೇಳ್ಕೊ ಬಂದಿದ್ರು, ಒಂದು 5-2 ಕೋಳಿ ಬೇಕಂತ ಕೇಳ್ಕೊ ಬಂದಿದ್ರು, ಅದಕ್ಕೆ ಬನ್ನಿ ಅಂತ ಹೇಳಿದ್ದೆ.
0: ಮನೆಯಲ್ಲಿ ಕೋಳಿ ಸಾಕ್ತಿದ್ದಕ್ಕೂ ಈಗ ತಾವು ತರಬೇತಿ ಪಡ್ಕೊಂಡು ವೈಜ್ಞಾನಿಕವಾಗಿ ಶೆಡ್ಡಲ್ಲಿ ಸಾಕ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳಿದೆ?
1: ಮನೇಲಿ ಅಂದರೆ ಅವೇ ಮೇಕೆ ಬಂದು ಬರೀ ರಾಗಿ ತಿನ್ಕೊಂಡು ಇದು ತಿನ್ಕೊಂಡು ಬೆಳೀತಿದ್ದೊ ಅಷ್ಟು ನಾವು ಅಷ್ಟು ಅಬ್ಸರ್ವ್ ಮಾಡ್ತಿತ್ತಿಲ್ಲ. ಏ ಕೋಳಿ ನಾವು ಬೇಗ ಬತ್ತವ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಇಲ್ಲಿ ನೋಡ್ತೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನೋಡ್ತಿರ್ಬೇಕು ಕೋಳಿನ. ಮತ್ತು ಮೇವು ಹಾಕ್ಬೇಕು ಬೆಳಿಗ್ಗೆ, ಮೇವು ಹಾಕ್ಬಿಟ್ಟು ಇದು ನೀರ್ದು ಇದಾಯ್ತಲ್ಲ ಡ್ರಿಂಕರ್ ಅದನ್ನ ತೊಳೆದು ಕ್ಲೀನ್ ಮಾಡಿ ಹಾಕ್ಬೇಕು. ಮತ್ತು ಮೊಟ್ಟೆ 2 ಕಾವು ಕೂತೀವಿ ಅದನ್ನ

0: ಗೊತ್ತಿರಬೇಕು. ಅದೇ ನಂದು ಒಂದೆಂಟು ದಿನ ಸ್ಟಾರ್ಟ್ ಮಾಡಿದೀನಿ, ಮುಂದೆ ಅನುಭೋಗ ಇನ್ನು ಸ್ವಲ್ಪ ಕಮ್ಮಿ, ಇನ್ನೊಂದು ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ, ಕಲಿಬೇಕು ಇನ್ನು, ಇನ್ನು ಕಲಿಯೋದು ಇನ್ನು ತುಂಬ ಇದೆ.
1: ಹಾಗೇನೆ ತಾವು ಈ ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡು ಅದರಲ್ಲಿ ಒಂದು ಅನುಭವ ಪಡ್ಕೋಬೇಕು, ಒಂದು ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅಂದರೆ ನೀವು ಭಾಳಷ್ಟು ಸಂಸ್ಥೆಯ ಕಾರ್ಯಾಗಾರಗಳಾಗಿರ್ಬೋದು, ಕೃಷಿ ಮೇಳಗಳಾಗಿರ್ಬೋದು, ಕ್ಷೇತ್ರ ಭೇಟಿಗಳಿಗೆಲ್ಲ ತಾವು ಹೋಗಿ ಭಾಗವಹಿಸಿದ್ರಿ, ಇದರ ಅನುಭವ ಹೇಗಿತ್ತು, ಅದರಲ್ಲಿ ಏನೇನೆಲ್ಲ ಕಲ್ತು ಬಂದ್ರಿ?
0: ನಾವು ಕೃಷಿ ಮೇಳಕ್ಕೆ ಬೆಂಗಳೂರಿಗೆ ಹೋಗಿದ್ದೋ, ಬೆಂಗಳೂರಲ್ಲಿ ನಾವು ಕೃಷಿ ಮೇಳಕ್ಕೆ ಬೆಂಗಳೂರಿಗೆ ಹೋಗಿದ್ದೋ, ಮತ್ತು ಈ ಕೋಳಿ ಸಾಕಾಣಿಕೆದು ಎಕ್ಸ್ಪೋಸ್ ಕರ್ಕೊಂಡೋಗಿ ಫಾರ್ಮ್, ದೊಡ್ಡ ದೊಡ್ಡ ಫಾರ್ಮು, ಅವ್ರಿಗೆ ನಾಟಿ ಕೋಳಿ ಫಾರ್ಮು ಮತ್ತು ಫಾರಂ ಕೋಳಿ ಫಾರ್ಮ್ ಎಲ್ಲ ಕರ್ಕೊಂಡೋಗಿದ್ದೋ. ಬೆಂಗಳೂರಿಗೆ ಹೋದಾಗ ಕೃಷಿ ಬಗ್ಗೆ ತುಂಬ ಕಲಿಯೋದಿದೆ ಅಲ್ಲಿ, ಯಾಕಂದ್ರೆ ನಾವಿಲ್ಲಿ ಬರೀ ನಮ್ಮಿಲ್ಲಿ ವಾತಾವರಣ ಕಲ್ವಿ, ಉಪಕರಣಗಳು, ಬತ್ತನೆ ಬೀಜಗಳು, ಮತ್ತು ಯಾವ್ಯಾವ ತಳಿಗಳು, ಎಷ್ಟು ಕುರಿ ಇದೆ, ಎಷ್ಟು ಮೀನಿದೆ, ಎಂತ ಎಷ್ಟೆಷ್ಟು ಗಿಡ ಇದ್ದಾವೆ, ಎಲ್ಲ ಪ್ರಕಾರ ನಾವು ಗೊತ್ತಾಗುತ್ತೆ. ನಮ್ಮಿಲ್ಲಿ ಇದ್ದಂಗೆ ನಾವು ಒಂದೆರಡು ತಳಿ ನೋಡ್ಕೊಂಡು ಇದೇನೋ ಇಷ್ಟೇ ಏನೋ ಅಂದ್ಕೊಂಡು ಇರ್ತೀವಿ, ಅಲ್ಲಿಗೆ ಹೋದಾಗ ದೊಡ್ಡ ಸಮುದ್ರ ರೀತಿ ಅದು, ಯಾವ್ಯಾವ ತಳಿ ಬೇಕು ಎಲ್ಲ ಒಟ್ಟಿನಲ್ಲಿ ತಿಳ್ಕೊಂಡಾಗಾಯ್ತು, ಯಾವ್ಯಾವ ಉಪಕರಣಗಳು, ಯಾವ್ಯಾವ ಮೀನಲ್ಲೇ ಸುಮಾರು ಥರ ಇದೆ, ಕುರಿನೇ ಸುಮಾರು ಥರ ಇದೆ, ದನ್ನವೇ ಸುಮಾರು ಥರ ಇದೆ, ಎಲ್ಲ ತಿಳ್ಕೊಂಡಾಗಾಯ್ತು ಅಲ್ಲಿ.
1: ಹಸು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ರ?
0: ಇಲ್ಲ ಇಲ್ಲ, ಹಸು ಇಲ್ಲ, ಹಸು ಸಾಕಾಣಿಕೆ ಇಲ್ಲ, ಅದು ಟ್ರೈನಿಂಗ್ ಹೋಗಿಲ್ಲ. ಹಸು ಸಾಕಾಣಿಕೆ ಅಂದರೆ ನಮ್ಮಲ್ಲಿ ಇತ್ತು ಮೊದಲು, ಹಸು ನಾವು ಇದ್ದ ನಾಡ ನಾಟಿ ನಾವು, ಈಗಿಲ್ಲ.
1: ದನದ ಗೊಬ್ಬರ ಬೇಕಂದ್ರೆ ಹೊರಗಡೆಯಿಂದ ಕೊಡ್ಬೇಕು?
0: ಇಲ್ಲ, ದನ ಅಂದ್ರೆ ನಮ್ಮಲ್ಲಿ ಎತ್ತಿನ ಒಂದು ನಾಲ್ಕಿದಾವೆ, ಅದೊಂದು ವರ್ಷಕ್ಕೊಂದು ಟ್ರ್ಯಾಕ್ಟರ್ ಅಂದ್ರೆ ಒಂದು ಮೂರ್ ನಾಲ್ಕು ಟ್ರ್ಯಾಕ್ಟರ್ ಹೊರಗಡೆ ತಗೋತೀವಿ, ಬೇರೆ ಕಡೆ ಎಲ್ಲ ಮಾರ್ತಾರಲ್ಲ ನಮ್ಮೂರಲ್ಲಿ, ಅಲ್ಲಿ ತಗೋತೀವಿ. ಅದು ಸ್ವಲ್ಪ ಈ ವರ್ಷ ಒಂದು 400 ಚೀಲ ಇತ್ತು ತಗೊಂಡಿದ್ದಾವೆ, ಯಾವುದು ಕೋಳಿ ಗೊಬ್ಬರನ ಸಾಲಲ್ಲ ಅಂದ್ಬಿಟ್ಟು, ಮುಂದಕ್ಕಿನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಯ್ತು. ಈ ವರ್ಷ ಇದು ಮಾಡಿದ್ದೇವಲ್ಲ ನಾವು ಲಿಕ್ವಿಡ್ದು ಗೊಬ್ಬರದು, ಅದರಲ್ಲಿ ಸಿಗುತ್ತೆ ಈ ವರ್ಷ ವರ್ಮಿ ಕಾಂಪೋಸ್ಟ್.
1: ಎರೆಹುಳ ಗೊಬ್ಬರ ಘಟಕದ ಜೊತೆಗೆ ವರ್ಮಿ ಕಾಂಪೋಸ್ಟ್
0: ಈಗ ಸ್ಟಾರ್ಟ್ ಮಾಡಿದೀವಿ. ಅದು
1: ಸಿಂಪಡಿಸಿಲ್ಲ ಒಂದ್ಸಲ?
0: ಇಲ್ಲ ಇಲ್ಲ, ಈಗ ಸ್ಟಾರ್ಟ್ ಮಾಡಿರೋದು. ಈಗ ವಾಲ್ ಹಾಕ್ಬೇಕು, ಅದಕ್ಕೆ ನೀರು ತುಂಬಬೇಕು, ಸೊಪ್ಪು ಏನೇನು ಬೇಕು ಅದೆಲ್ಲ ಹಾಕ್ಬೇಕು, ಈಗ ಸಗಣಿ ಗಂಜಲ ಬೆಲ್ಲ ಗಿಲ್ಲ ಎಲ್ಲ ಹಾಕಿ ರೆಡಿ ಮಾಡಬೇಕು.
1: ಜೀವಾಮೃತ? ಜೀವಾಮೃತ ಮಾಡಕ್ಕೆ?
0: ಜೀವಾಮೃತ ಹಂಗೆ ಲಿಕ್ವಿಡ್ದದು ಗೊಬ್ಬರ, ಮಾಮೂಲಿ ನಾವು ಎರೆಹುಳ ಗೊಬ್ಬರ ಮಾಡ್ತೀವಲ್ಲ ಅದೇ ರೀತಿ ಲಿಕ್ವಿಡ್ದದು.
1: ಜೀವಸಾರ ಘಟಕ?
0: ಅದನ್ನ ಈಗ ಸ್ಟಾರ್ಟ್ ಮಾಡಿದೀನಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು
1: ತರಬೇತಿ ಆಗಿದೆ. ಅದು
0: ತರಬೇತಿ ಆಗಿಲ್ಲ, ಬರ್ತಾರೆ ನಮ್ಮ ಇಲ್ಲೇ ಸಂಸ್ಥೆಯವರು ಬಂದು ಹೇಳ್ಕೊಡ್ತಾರೆ. ಈಗ ಅಷ್ಟ ಕಟ್ಟಿದೀವಿ ಅಷ್ಟೇ, ಎಲ್ಲ ಈಗ ನೀರು ತುಂಬಿದ್ಮೇಲೆ ಅವ್ರಿಂಗ ಹಿಂಗೆ ಅದು ಗೊತ್ತು. ನಾವು ಬೇರೆ ಕಡೆ ಎಲ್ಲ ನೋಡಿ, ಯೂಟ್ಯೂಬಲ್ಲೆಲ್ಲ ನೋಡಿ ಸ್ವಲ್ಪ ಅನುಭವ, ಆದರೂ ಕೇಳಲೇಬೇಕಲ್ಲ ಗೊತ್ತಿರೋ ಅವ್ರನ್ನ, ಬಂದು ಹೇಳ್ಕೊಡ್ತೀನಿ ನಮಗೆ ತೋರಿಸ್ತೀನಿ ಅಂತ ಅವರು ಬರ್ತಾರೆ. ಸ್ವಲ್ಪ ದಿನದಲ್ಲಿ ನೀರು ತುಂಬಬೇಕು, ಒಂದಾದ ನೀರು ತುಂಬಿಬಿಟ್ಟು ಸಗಣಿ ಮತ್ತು ಗಂಜಲೆಲ್ಲ ತಗೊಬಂದು ಮಡಿದ್ರೆ ಬಂದು ಈ ಥರ ಮಾಡಬೇಕು, ಇಷ್ಟಿಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ಕೊಡ್ಬೇಕು.
1: ಈಗ ತಾವು ತಮ್ಮ ತಂದೆಯವರ ಕಾಲದಿಂದಲೂ ಕೂಡ ಸಾವಯವ ಪದ್ಧತಿಯಲ್ಲೇ ಕೃಷಿ ಮಾಡಿಕೊಂಡು ಅದರಲ್ಲೇ ಒಂದು ಯಶಸ್ಸನ್ನು ಕಂಡು ಬಂತವರು. ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತು ಅಂದರೆ ಭೂಮಿ ಫಲವತ್ತತೆ ಕಳ್ಕೊತಾ ಇದೆ, ಯಾಕೆಂದರೆ ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಹಾಳಾಗ್ತದೆ. ಇಳುವರಿ ಸಿಗ್ಬೋದು, ಆದರೆ ಅದು ಭೂಮಿ ತನ್ನ ಫಲವತ್ತತೆ ಕಳ್ಕೊತಾ ಹೋಗ್ತಾ ಅಂತ ಮುಂದಿನ ದಿನಗಳಲ್ಲಿ ರೈತನಿಗೆ ಸಮಸ್ಯೆ ಆಗೋದು. ತಾವು ಒಬ್ಬ ಸಾವಯವ ಕೃಷಿಕರಾಗಿ ಹಲವಾರು ವರ್ಷಗಳಿಂದ ಈ ಸಾವಯವ ಕೃಷಿನಲ್ಲಿ ತಾವು ತೊಡಸ್ಕೊಂಡು ಬಂದಿದ್ದೀರಾ. ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯ ಮಹತ್ವ ಕುರಿತು, ಭವಿಷ್ಯದಲ್ಲಿ ಸಾವಯವ ಕೃಷಿ ಅನ್ನೋಂಥದ್ದು ಎಷ್ಟು ಮಹತ್ವ ಆಗುತ್ತೆ ಅನ್ನೋದು ಕುರಿತು ರೇಡಿಯೋ ಮುಖಾಂತರ ತಾವು ಸಮುದಾಯದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಈಗ ಸಾವಯವ ಅಂದರೆ ನಮ್ಮಲ್ಲಿ ಕೆಲವ್ರ ಕಡೆ ಜಾಸ್ತಿ ಗೊಬ್ಬರ ಹಾಕ್ತಾರೆ. ಆ ಮಣ್ಣಿಗೆ ನಮ್ಮ ಈ ಮಣ್ಣಿಗೆ ಮೊನ್ನೆ ನಮ್ಮ ಸಂಸ್ಥೆಯವರೇ ಬಂದವರು ಇಬ್ಬರು, ಪಕ್ಕದಲ್ಲಿ ಹೋಯ್ತಿದ್ದಾಗ ಅಲ್ಲಿ ಎರೆಹುಳ ಮೇಯ್ತಿತ್ತು, ಈ ಜಮೀನಲ್ಲಿ ಎಲ್ಲೋ ಎರೆಹುಳ ಹೆಚ್ಚಾಗಿದೆ ಅಂತ. ಅದು ಯಾಕಂದರೆ ನಮ್ಮ ಸಾವಯವದು ಪದ್ಧತಿ ಹಂಗೆ ಎರೆಹುಳಕ್ಕೆ ನಾವು ಜಾಸ್ತಿ ಆಯ್ತವ. ಈ ಗೊಬ್ಬರ ಕೆಮಿಕಲ್ ಯೂಸ್ ಮಾಡಿದ್ರೆ ಎರೆಹುಳ ಸತ್ವ, ಮಣ್ಣಿನ ಸತ್ವ ಎಲ್ಲ ಸಾಯ್ತವ. ಈಗ ಫುಲ್ಲು ಎರೆಹುಳ ಗೊಬ್ಬರ ಬಳಸ್ತೇನೆ, ಗೌರ್ಮೆಂಟ್ ಗೊಬ್ಬರ ಬಳಸಿ, ಮತ್ತು ಈ ಯಾವುದ್ಯಾವುದೋ ಈ ಕ್ರಿಮಿಕೀಟಗಳ ನಾಶಕಗಳನ್ನ ಬಳಸ್ತಿರಲ್ಲ, ಅವ್ರಿಗೆ ಫುಲ್ ಕಂಟ್ರೋಲ್ ಮಾಡಿ ನೀವು ಬರೀ ಇದಕ್ಕೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಯಾವುದಕ್ಕೆ ಸಾವಯವ ಕೃಷಿಗೆ ಸ್ವಲ್ಪ ಸ್ವಲ್ಪ ಈ ವರ್ಷ ಒಂದು 10 ಮೂಟೆ ಗೊಬ್ಬರ ಹಾಕೋರು, ಗೌರ್ಮೆಂಟ್ ಗೊಬ್ಬರ ಒಂದು 5 ಮೂಟೆಗೆ 3 ಮೂಟೆಗೆ ಇಳಿಸ್ಕೊ ಇಳ್ಕೊ ಬಂದು ಆಮೇಲೆ ಕಂಟ್ರೋಲ್ ಮಾಡ್ಕೋಬೋದು ಅಷ್ಟೇ. ಒಟ್ಟಿಗೆ ಈಗ ಒಂದೇ ಸಲ ಕಂಟ್ರೋಲ್ ಮಾಡಿದ್ರೆ ಅವರು ಇಳುವರಿ ಕಮ್ಮಿ ಆಗುತ್ತೆ. ಯಾಕಂದರೆ ಈ ಫಲವತ್ತು ಹೆಚ್ಚಿಸ್ಬೇಕಲ್ಲ, ಈ ದನ ಗೊಬ್ಬರ ಹಾಕಬೇಕು, ಈ ಎರೆಹುಳ ಗೊಬ್ಬರ ಹಾಕಬೇಕು, ಎಲ್ಲ ಗೊಬ್ಬರ ಹಾಕಿದ್ರೆ ಭೂಮಿ ಫಲವತ್ತೆ ಆಗೋದು. ಯಾಕಂದರೆ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಈಗಾಗಲೇ. ಈಗ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದು ಆಮೇಲೆ ಫುಲ್ಲು ಇವರು ಸಾವಯವ

0: ಯಾವಾಗ ಕೃಷಿಗೆ ತೊಡಸ್ಕೊಂಡ್ರೆ ಫಲ ಸಿಗುತ್ತೆ
1: ಅಂದ್ರೆ ಹಂತ ಹಂತವಾಗಿ ಬರ್ಬೇಕಾಗಿದೆ. ಈಗ ಹತ್ತು ಮೂಟೆ ರಾಸಾಯನಿಕ ಗೊಬ್ಬರ ಬಳಸೋ ಟೈಮಲ್ಲಿ ಅದನ್ನ ಒಂದು ಎಂಟು ಮೂಟೆಗೆ ಕಡಿಮೆ ಮಾಡ್ತಾ ಮಾಡ್ತಾ ಸಾವಯವ ಗೊಬ್ಬರವನ್ನ ಬಳಸ್ತಾ ಬಳಸ್ತಾ ಹೋದಷ್ಟು ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್
0: ಸಾವಯವ
1: ಕಡೆ ಬರ್ಬೋದು.
0: ಒಂದ ಸಲ ಈಗ ಗೊಬ್ಬರ ಬಳಸ್ತಿರೋರು ಗವರ್ಮೆಂಟ್ ಗೊಬ್ಬರನ ಸಾವಯವ ತಕ್ಷಣ ಬಂದ್ರೆ ಅದು ಅವ್ರಿಗೆ ಇದು ಸಿಗಲ್ಲ, ಇಳುವರಿ ಸಿಗಲ್ಲ, ಮತ್ತೆ ಅವ್ರಿಗೆ ಒಂಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದರೆ ಅವ್ರಿಗೂ ಫಲವತ್ತೆ ಇರ್ತದೆ, ಮಣ್ಣಲ್ಲಿ ಜಾಸ್ತಿ ಆಗುತ್ತೆ ವರ್ಷ ವರ್ಷ. ಯಾಕಂದರೆ ಮೊದಲು ಮಳೆಗಾಲದಲ್ಲಿ ಬೆಳೀತಿದ್ದಂಗೆ ನಮ್ಮ ಈ ನೀರಾವರಿ ಬೆಳೀತಿದ್ದಂಗೆ ಇಳುವರಿ ಸಿಗಲ್ಲ. ಮಳೆ ಮೊದಲು ಒಂದೇ ಫಸಲು, ಆಮೇಲೆ ಯಾವುದೋ ಈ ಅವರೇ ಮತ್ತು ಹುಳಿ ಬೆಳೀತಿದ್ದವು, ಹುಳಿ ಗೋಡು ಎಲ್ಲ ಕೊಳ್ತು ಗೋಡಾಯ್ತಿತ್ತು. ಈಗ ಹಂಗಿಲ್ವಲ್ಲ, ಈಗ ಮೂರು ತಿಂಗಳ ಬೆಳೆ ಕಿತ್ತಾಕ್ಬಿಟ್ಟು ಒಂದು ಹತ್ತು ಹದಿನೈದು ದಿನ ಬಿಟ್ಬಿಟ್ಟು ಪುನಃ ಇನ್ನೊಂದು ಬೆಳೆ ಹಾಕ್ತೀವಿ, ಅಲ್ಲೆಲ್ಲಿ ಸಿಗುತ್ತೆ. ಅದಕ್ಕೆ ಗೊಬ್ಬರ ಹಾಕ್ಲೇಬೇಕಾಯ್ತು, ದನ ಗೊಬ್ಬರನ ಮೂರು ತಿಂಗಳು ಬೆಳೆ ಬೆಳಿತೀನಿ ಅಂದರೆ ಅದಕ್ಕೆ ಮಣ್ಣಿಗೆ ಸತ್ವ ಬೇಕಲ್ಲ.
1: ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿ ತರಬೇತಿಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಇನ್ಯಾವ ರೀತಿಯ ಹೊಸ ಹೊಸ ಬೆಳೆಗಳನ್ನ ಬೆಳೆಯೋದಾಗಿರ್ಬೋದು, ತೋಟಗಾರಿಕೆ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮುಂದೆ ಯೋಜನೆಗಳಿದೆ ತಮ್ಮದು?
0: ನಮ್ಮದು ಈಗ ತೋಟಗಾರಿಕೆ ಒಂದು ಎರಡು ಎಕರೆ ತೋಟ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬೇರೆ ಬೇರೆ ಹಣ್ಣಿನ ಗಿಡ ನಾವು ಮತ್ತು ಕಾಫಿ ಅಡಿಕೆ ಅಂದರೆ ಇಲ್ಲಿ ಅಡಿಕೆ ಹಾಕೋಕೆ ಆಸೆ ಇದೆ, ಆದರೆ ಆನೆ ಸ್ವಲ್ಪ ರೈಲ್ ಬ್ಯಾರಿಕೇಡ್ ಆದಮೇಲೆ ಸ್ವಲ್ಪ ಅದನ್ನ ಹಾಕೊಳ್ಳೋ ಅಂತ ಐಡಿ ಇದೆ. ಈ ಫಾರ್ಮು ಇನ್ನು ಸ್ವಲ್ಪ ಇದು ಮಾಡ್ಕೊಂಡು ಕೋಳಿನೂ ಜಾಸ್ತಿ ಆದರೆ ಇನ್ನೊಂದು ಶೆಡ್ ಮಾಡ್ಕೊಂಡು ಫಾರ್ಮ್ ಅದನ್ನೊಂದು ಮಾಡ್ಕೋಬೇಕು, ತೋಟಗಾರಿಕೆ ಮಾಡ್ಬೇಕು. ಯಾಕಂದ್ರೆ ಒಂದೇ ಫಸಲು ನಿಮ್ಕೊಂಡ್ರೆ ಆಗಲ್ಲ, ಎಲ್ಲ ಫಸಲು ಸ್ವಲ್ಪ ಸ್ವಲ್ಪ ಅದ್ರ ಮೂರು ಎಕರೆ ಇದ್ರ ಮೂರು ಥರ ಫಸಲು ಹಾಕ್ಬೇಕಾಯ್ತಿ. ಈಗಿನ ದಿನದಲ್ಲಿ ಒಂದೇ ಫಸಲು ಹಾಕೊಂಡ್ರು ಲಾಸ್ ಆಯ್ತು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಫಸಲು ಆಯ್ತು ಆದರೆ ಇನ್ನು ಎರಡು ಫಸಲು ಸಿಗುತ್ತೆ, ಆ ಥರ ಮಾಡ್ಕೋಬೇಕು.
1: ಈಗ ತಾವು ಆರಂಭದಲ್ಲಿ ಕೇವಲ ಮಳೆ ಆಶ್ರಿತವಾಗಿ ಬೆಳೆಗಳನ್ನ ಬೆಳೀತಾ ಇದ್ರಿ, ತದನಂತರ ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಂಡು ಮಿಶ್ರ ಬೆಳೆಯನ್ನು ಮಾಡಕ್ ಶುರು ಮಾಡಿದ್ರಿ. ಪ್ರಸ್ತುತ ತಾವು ಇರುವಂತ 4 ಎಕರೆ ಭೂ ಪ್ರದೇಶದ ಜೊತೆಗೆ ಇನ್ನೂ 2 ಎಕರೆ ಗುತ್ತಿಗೆಯನ್ನು ಮಾಡ್ಕೊಂಡಿದ್ದೀರಾ, ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ತೋಟಗಾರಿಕೆ ಮಾಡ್ಕೋತಾ ಇದ್ದೀರಾ, ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಆಗಿನ ವ್ಯವಸ್ಥೆಗೆ ನೋಡ್ಕೋತು ಅಂದ್ರೆ ಪ್ರಸ್ತುತ ತಾವಿರುವಂತ ವ್ಯವಸ್ಥೆನಲ್ಲಿ ತಮ್ಮ ಆದಾಯ ಸ್ಥಿತಿ ಆಗಿರ್ಬೋದು, ಈ ಕೃಷಿಯಿಂದ ತಮಗೆ ಸಿಗ್ತಿರುವಂತ ಒಂದು ಆದಾಯ ಆಗಿರ್ಬೋದು, ಪ್ರಸ್ತುತ ತಮಗೆ ಹೇಗಿದೆ?
0: ಮೊದಲು ಸ್ಟಾರ್ಟಿಂಗು ಹತ್ತಿ ಬೆಳೀತಿದ್ದಾಗ ಹತ್ತಿ ಸೀಸನ್ಗೆ ಅಷ್ಟೇ ನಮ್ಮ ದುಡ್ಡು, ಸೀಸನ್ ಮುಗಿದ್ರೆ ಇನ್ನು ಬೇರೆ ಕೆಲಸ ಹೋಗ್ಬೇಕಾಯಿತು. ಈ ಸ್ಟಾರ್ಟಿಂಗಲ್ಲಿ ನಾವು ಬೋರ್ ಹಾಕ್ಸ್ತೀವಲ್ಲ, ಒಂದೆರಡು ವರ್ಷ ಯಾರಿಗಾದ್ರೂ ಅಷ್ಟೇ, ನಾನೊಬ್ಬನೇ ಅಂತಲ್ಲ, ಯಾರು ಬೋರ್ ಮಾಮೂಲಿ ಈ ಮಳೆಗಾಲದಲ್ಲಿ ಬೆಳೆ ಬೆಳೀತಿದ್ದು ಬೋರ್ ಹಾಕ್ಸ್ಕೊಂಡು ಮಾಡ್ತೀನಿ ಅಂದರೆ 2 ವರ್ಷ ಕಷ್ಟ ಆಗಲೇ ಆಗುತ್ತೆ, ಮನೆ ಪರಿಸ್ಥಿತಿನೇ ಅದಗೆಟ್ಟೋಗುತ್ತೆ, ಆ ಥರ ಪರಿಸ್ಥಿತಿ ಬರುತ್ತೆ. ಅದಾದಮೇಲೆ ಒಂದು 3-4 ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಅಂತಂತವಾಗಿ ನಾವು ಕಣ್ಕೋಬೇಕಾದ ಯಾವ ಬೆಳೆ ಬೆಳೆದ್ರೆ ಹೆಂಗೆ ಯಾವ ಸಿಗುತ್ತೆ, ಅದು ಸ್ವಲ್ಪ ಅಭ್ಯಾಸ ಆಗಂಟ ಭಾರಿ ಪಾಡೈತೆ. ಯಾಕಂದರೆ ನಾವು ಈಗ ಮಳೆಗಾಲ ಬೆಳೀತೀವಿ, ಸಡನ್ನಾಗಿ ನೀರಾವರಿಗೆ ಬರ್ತೀವಲ್ಲ, ಯಾವ್ದು ಬೆಳಿಬೇಕು ಯಾವ್ದು ಬಿಡಬೇಕು ಯಾವ್ದಕ್ಕೆ ರೈಟ್ ಸಿಗುತ್ತಂತ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ. ಈಗ ನಮಗದು ಒಂದು 3-4 ವರ್ಷ ಅನುಭವದಲ್ಲಿ ಮೊದಲು ಏನು ಗೊತ್ತಾಗ್ತಿತ್ತಿಲ್ಲ, ಎಲ್ಲ ಟೊಮೊಟೊ ಬೆಳೀತಿದ್ದೋ 3 ರೂಪಾಯಿ ಹೋಯ್ತಿತ್ತು, ಏನು ಸಿಗ್ತಿತ್ತಿಲ್ಲ, ಮೆಣಸಿನ್ಕಾಯಿ ಬೆಳೀತಿತ್ತು 4 ರೂಪಾಯಿ ಹೋಯ್ತಿತ್ತು. ಈಗಂದ್ರೆ ಯಾವ ಟೈಮಲ್ಲಿ ಹಾಕಬೇಕು ಮತ್ತು ಯಾವ ಟೈಮಲ್ಲಿ ರೇಟ್ ಆಗುತ್ತೆ ಅಂದ್ರೆ ಸ್ವಲ್ಪ ಜ್ಞಾನ ಇದೆ ಈಗ. ಆದ್ದರಿಂದ ಮೊದಲು ಆದಾಯಕ್ಕಿಂತ ಈಗ ಸ್ವಲ್ಪ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಬೆಳೆ ಹೋದ್ರು ಇನ್ನೊಂದು ಬೆಳೆಯಲ್ಲಿ ಸಿಗುತ್ತೆ ಅಂತ ನಂಬಿಕೆ ಇದೆ ನಮಗೆ.
1: ಬಹಳ ಸಂತೋಷ ರವಿಯವರೇ, ಇಷ್ಟೊತ್ತು ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 20 ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಒಂದು ಸಾವಯವ ಪದ್ಧತಿನಲ್ಲಿ ತಾವು ಮಿಶ್ರ ಬೆಳೆಗಳನ್ನು, ತರಕಾರಿ ಬೆಳೆಗಳನ್ನು, ಆಹಾರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ವಾಣಿಜ್ಯ ಬೆಳೆಗಳಾಗಿ ಬಾಳೆ ಮತ್ತು ಶುಂಠಿಯನ್ನು ಬೆಳೀತಾ, ತೋಟಗಾರಿಕೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ತೋಟವನ್ನು ಮಾಡ್ಕೊಳ್ತಾ, ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಒಂದು ಸುಸ್ಥಿರ ಕೃಷಿ ಜೀವನವನ್ನು ನಡೆಸ್ತಿರೋದು ಕುರಿತು, ಈ ಸುಸ್ಥಿರ ಕೃಷಿಯಿಂದ ತಮ್ಮ ಒಂದು ಆದಾಯದ ಸ್ಥಿತಿಗತಿ ಮುಂದುವರೆದಿರೋದು ಕುರಿತು, ಸಾವಯವ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ, ಸಾವಯವ ಕೃಷಿಯಿಂದ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ, ಹಂತವಂತವಾಗಿ ಯಾವ ರೀತಿಯಾದ ರಾಸಾಯನಿಕದಿಂದ ಸಾವಯವದತ್ತ ತಾವು ಮುಖ ಮಾಡಬೇಕಾಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬುರುದಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೂಡಿಗಿ ಹಡಿಯ ಸಮಗ್ರ ಸಾವಯವ ಕೃಷಿಕರಾದಂಥ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಸಮಗ್ರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನ.

0: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
1: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
1: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಹಾಗೂ ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಕೂಡಗಿ ಹಾಡಿಯ ಕೃಷಿಕರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
6: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
6: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
5: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
5: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
6: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
5: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
6: ಇದು ಕಲಾಕುಮಾರ ಮಾತು ಅಂದ್ರೆ,
7: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ

0: ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬ ನಾಲ್ಕು ಬಗೆಯ ಸದಾಚಾರಿಗಳಾದ ಜನರು ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಭಗವಂತನಂತ ಸ್ಮರಿಸುವಂತಹ ಭಕ್ತರಲ್ಲಿಯೂ ಕೂಡ ನಾಲ್ಕು ರೀತಿಯ ಸದಾಚಾರಿಗಳು ಇರ್ತಾರೆ ಎಂಬುದನ್ನ ಕೂಡ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಹಿಂದಿನ 15ನೆಯ ಶ್ಲೋಕದಲ್ಲಿ ಯಾರು ದುರಾಚಾರಿಗಳು ಎಂಬುದನ್ನ ಈಗಾಗಲೇ ತಿಳಿಸಿದ್ದಾನೆ. ಇಲ್ಲಿ ಸದಾಚಾರಿಗಳು ಯಾರು ಎಂಬುದನ್ನ ಹೇಳ್ತಾ ಇದ್ದಾನೆ. ದುರಾಚಾರಿಗಳಿಗೆ ದೇವರ ಅವಶ್ಯಕತೆ ಎಂಬುವಂಥದ್ದು ಇನ್ನೂ ಬಂದಿಲ್ಲ. ಅವರಿಗೆ ದೇವರು ಬೇಕಾಗಿಯೂ ಇಲ್ಲ. ಸುತ್ತಮುತ್ತಲಿನ ವಸ್ತುಗಳೇ ಸಾಕು ಅವನ ಜೀವನಕ್ಕೆ. ಸದಾಚಾರಿಗೆ ದೇವರ ಅವಶ್ಯಕತೆ ಜಾಗೃತವಾಗಿದೆ. ಹಸಿದರೆ ಆಹಾರವನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಬಾಯಾರಿದರೆ ನೀರನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಹಾಗೆ ಸದಾಚಾರಿಗಳು ದೇವರನ್ನು ಹುಡುಕಿಕೊಂಡು ಹೋಗುತ್ತಾರೆ. ಹಾಗೆ ದೇವರ ಬಳಿಗೆ ಹೋಗುವವರಲ್ಲಿ ಒಬ್ಬೊಬ್ಬರು ಒಂದೊಂದು ಉದ್ದೇಶದಿಂದ ಪ್ರೇರಿತರಾಗಿರ್ತಾರೆ. ಅಂಥ ಪ್ರೇರಿತರಾಗಿರುವಂಥವರಲ್ಲಿ ಮೊದಲನೆಯವನೇ ಆರ್ಥ. ಅಂದರೆ ಈ ಪ್ರಪಂಚದಲ್ಲಿ ಸಂಕಟಕ್ಕೆ ಸಿಕ್ಕಿ ನರಳುತ್ತಿರುವಂಥವನು. ಈ ಪ್ರಪಂಚದ ವಸ್ತುಗಳು ಅವನ ಸಂಕಟವನ್ನು ಪರಿಹರಿಸಲಾರವು. ಆ ಸಂಕಟ ಹಲವು ಕಾರಣಗಳಿಂದ ಆಗಿರಬಹುದು. ತಾನು ನೆಚ್ಚಿದವರನ್ನ, ಪ್ರೀತಿಸುವವರನ್ನ ಕಳೆದುಕೊಂಡಿರಬಹುದು. ಆ ತೆರವನ್ನು ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಭರ್ತಿ ಮಾಡಲಾರದು. ಯಾವುದೋ ಅಂಜಿಕೆ, ಕಳವಳ ಕಾಡುತ್ತಿದೆ. ಮುಂದೆ ಯಾವ ಸಮಯದಲ್ಲಿ ಇನ್ನು ಇಂತಹ ಕಷ್ಟವನ್ನು ಜಾರಿ ಮಾಡುವುದಕ್ಕೆ ದೂತರು ಸಮಂತರುವರೋ ಅಂಥೇಳಿ ಭಯ ಪಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ಮಾನವ ಸಹಾಯ ಮಾಡುವುದು ನಮ್ಮನ್ನು ಬಹಳ ಮೇಲಕ್ಕೆ ಎತ್ತಲಾರದು ಎಂಬುವ ಅರಿವು ಅವನಿಗಿದೆ. ಹಾಗಾಗಿ ಇನ್ನು ಯಾವ ಕಾಲದಲ್ಲಿ ದೇವರು ಬೇಕಾಗದೆ ಇದ್ದರೂ ಕೂಡ ಸಂಕಟಗಳು ಬಂದು ನಮ್ಮನ್ನು ಕಾಡುವಾಗ ವೆಂಕಟರಮಣನ ಅವಶ್ಯಕತೆ ಬರುತ್ತದೆ. ಹಾಗಾಗಿ ನಮ್ಮ ಸಂಕಟದ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯ ಬಾಗಿಲಿನಲ್ಲಿ ನಿಂತು ಅವನನ್ನು ಕರೆಯುತ್ತೇವೆ. ಅವನು ಹೊರಗೆ ಬಂದಾಗ ನಮ್ಮ ಅಹವಾಲುಗಳನ್ನು ಅರ್ಪಿಸುತ್ತೇವೆ. ನಮ್ಮ ಸಂಕಟಗಳನ್ನು ಅವನೇ ನಿವಾರಿಸಬೇಕು ಎಂದು ನಂಬುತ್ತೇವೆ. ಇಂಥವರು ಆರ್ತ. ಇನ್ನು ಮುಂದೆ ಬರುವಂಥವನೇ ಜಿಜ್ಞಾಸು. ದೇವರು ಎಂಬುವನು ಒಬ್ಬನಿದ್ದಾನೆ. ಅವನಿಗೆ ನಮ್ಮ ಸಂಕಟವನ್ನು ಪರಿಹರಿಸುವಂತಹ ಶಕ್ತಿ ಇದೆ ಎಂದು ಆ ಭಕ್ತ ಬಂದಿರ್ತಾನೆ. ಇಲ್ಲಿ ಇನ್ನೂ ಭಗವಂತನ ಮೇಲೆ ಪ್ರೀತಿ ಹುಟ್ಟಬೇಕಾಗಿದೆ. ಈ ಪ್ರಪಂಚದ ನೋವಿನ ಯಾತನೆಯಿಂದ ಪಾರಾಗಲು ಹೋಗಿರುವವನೇ ಹೊರತು ದೇವರನ್ನ ಪ್ರೀತಿಸುವುದಕ್ಕಲ್ಲ. ಈಗ ರೋಗಿಯಾಗಿರುವಂಥವನು ಒಂದು ಪ್ರಖ್ಯಾತ ವೈದ್ಯನ ಬಳಿ ಬರುತ್ತಾನೆ. ತನ್ನ ಕಾಯಿಲೆಯನ್ನ ಗುಣ ಮಾಡು ಅಂಥೇಳಿ ಕೇಳಿಕೊಳ್ತಾನೆ. ಅವನೇನು ವೈದ್ಯನನ್ನು ಪ್ರೀತಿಸುವುದಿಲ್ಲ. ವೈದ್ಯನಿಗಿಂತ ಹೆಚ್ಚಾಗಿ ವೈದ್ಯ ಕೊಡುವಂತಹ ಮದ್ದಿನ ಮೇಲೆ ಇವನ ಆಸಕ್ತಿ. ಅಂಥವನೇ ದೇವರ ಬಳಿಗೆ ಬರುವ ಎರಡನೆಯವನು ಜಿಜ್ಞಾಸು. ಇವನು ದೇವರು ಎಂದ್ರೆ ಏನು ಎಂದು ತಿಳಿದುಕೊಳ್ಳಬೇಕೆಂದು ಬರುತ್ತಾನೆ. ಇವನು ತತ್ವಜ್ಞಾನಿ.

0: ಪ್ರಪಂಚವನ್ನೆಲ್ಲ ವಿಚಾರದ ಒಂದರಿಯಿಂದ ಆಡಿರುವಂಥವನು. ಇವನ ಕುತೂಹಲ ಬೌದ್ಧಿಕವಾಗಿದೆ. ದೇವರ ಸ್ವಭಾವಗಳೇನು, ಪ್ರಪಂಚಕ್ಕೂ ಇವನಿಗೂ ಇರುವ ಸಂಬಂಧ ಎಂತಹದ್ದು, ಜೀವರಾಶಿಗಳಿಗೂ ಇವನಿಗೂ ಇರುವ ಸಂಬಂಧವೇನು ಎಂಬುದನ್ನು ಅರಿಯಲು ಈ ಜಿಜ್ಞಾಸು ಬಂದಿರ್ತಾನೆ. ಜೀವನದಲ್ಲಿ ಸರ್ವಶ್ರೇಷ್ಠವಾದುದು ಯಾವುದು ಎಂಬುವುದನ್ನು ಹುಡುಕ್ತಾ ಇರುವಾಗ ಎಲ್ಲ ವಸ್ತುಗಳನ್ನು ವಿಮರ್ಶಿಸಿ ಆದ ಮೇಲೆ ಕೊನೆಗೆ ಸಿಕ್ಕುವಂಥದ್ದೇ ಪರಮಾತ್ಮ. ಅದನ್ನು ಮೀರಿರುವುದು ಮತ್ತಾವುದು ಅಲ್ಲ. ವಿಚಾರದ ಹಾದಿಯಲ್ಲಿ ನಡೆಯುವಾಗ ಸಿಕ್ಕುವ ಕೊನೆಯ ಸ್ಥಳ ದೇವರೆಂಬುವುದು. ಇನ್ನು ಅದನ್ನು ಅತಿಕ್ರಮಿಸಿ ಹೋಗುವುದಕ್ಕೆ ಆಗುವುದಿಲ್ಲ. ಯತ್ನಿಸಿದರೆ ಇವನು ತನ್ನತನವನ್ನೇ ಕಳೆದುಕೊಳ್ಳುವನು. ಶ್ರೀರಾಮಕೃಷ್ಣರು ಹೇಳುವಂತೆ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡಲು ಹೋದಂತೆ ಆಗುತ್ತದೆ. ಇನ್ನು ಮೂರನೆಯವನೇ ಅರ್ಥಾರ್ಥಿ. ಜೀವನದಲ್ಲಿ ಅವನಿಗೆ ಹಣ ಬೇಕಾಗಿದೆ, ಅದಕ್ಕೆ ದೇವರಿಗೆ ಹರಕೆ ಹೊರುತ್ತಾನೆ. ಲಕ್ಷ್ಮೀ ಕುಬೇರರು ಅವನ ಮನೆಯ ಮೂಲೆಯಲ್ಲಿ ಬಿದ್ದಿರುವರೆಂಬುದನ್ನು ಕೇಳಿರುತ್ತಾನೆ. ದೇವರು ಅವನು ಕಲ್ಪವೃಕ್ಷ ಎಂಬುದನ್ನು ಕೇಳಿರ್ತಾನೆ. ಅವನಿಗಿರುವ ಐಶ್ವರ್ಯ ರಾಶಿಯಲ್ಲಿ ಚೂರು ಪಾರು ಬೇಕು ನಮಗೆ, ಆದರೆ ದೇವರು ಬೇಡ. ದೇವರನ್ನು ತುಂಬ ದೊಡ್ಡವನು ಎಂದು ನೋಡ್ತಾನೆ, ಮಹಾ ಐಶ್ವರ್ಯವಂತನೆಂದು ಭಾವಿಸ್ತಾನೆ. ಇವನಿಗೆ ದೇವರ ಖಜಾನೆಯ ಮೇಲೆಯೇ ಕಣ್ಣು. ಇವನಿಗೆ ಬೇಕಾಗಿರುವುದು ಪುಡಿಕಾಸು, ಭಕ್ತಿಯೂ ಅಲ್ಲ ಮುಕ್ತಿಯೂ ಅಲ್ಲ. ಅಂಥವನೇ ಅರ್ಥಾರ್ಥಿ, ಅಂದರೆ ಅರ್ಥವನ್ನು ಹಣವನ್ನು ಆಸೆ ಪಟ್ಟಿರುವಂಥವನು. ಇನ್ನೂ ನಾಲ್ಕನೆಯವನಿದ್ದಾನಲ್ವಾ, ಆತನೇ ಜ್ಞಾನಿ, ಭಗವತ್ ತತ್ವವನ್ನು ಅರಿತವನು, ಅವನನ್ನು ಅನುಭವಿಸಿದವನು. ಅವನು ದೇವರ ಬಳಿಗೆ ಬರುತ್ತಾನೆ. ಅವನು ದೇವರಿಂದ ಏನನ್ನೂ ಯಾಚಿಸುವುದಿಲ್ಲ. ಅವನು ದೇವರೊಬ್ಬನೇ ಪವಿತ್ರ, ಪರಮ ಪವಿತ್ರ ವಸ್ತು, ಪ್ರೀತಿಸುವುದಕ್ಕೆ ಯೋಗ್ಯವಾದ ವಸ್ತು, ಅದೊಂದೇ ಸಾರ, ಮಿಕ್ಕಿರುವುದೆಲ್ಲ ನಿಸ್ಸಾರ ಎಂಬುದನ್ನು ಅರಿತಿದ್ದಾನೆ. ದೇವರ ಅಷ್ಟೈಶ್ವರ್ಯಗಳ ಕಡೆ ಅವನ ಕಣ್ಣಿಲ್ಲ. ಅವನ ಶಕ್ತಿಯನ್ನು ನೋಡಿ ಈ ಮನುಷ್ಯ ಚಕಿತನಾಗುವುದೂ ಇಲ್ಲ. ಬದಲಿಗೆ ಮಗು ತಾಯಿಯನ್ನು ಪ್ರೀತಿಸುವಂತೆ ಪ್ರೀತಿಸ್ತಾನೆ. ಇವನ ಸಂಬಂಧ ತುಂಬ ನಿಕಟವಾದುದು, ಆಪ್ಯಾಯಮಾನುವುದು. ಇವನಿಗೆ ದೇವರೊಬ್ಬನೇ ಬೇಕು. ದೇವರ ಹತ್ತಿರ ಇರುವುದು ಯಾವುದೂ ಕೂಡ ಬೇಡ. ಅಂತಹವನು ಜ್ಞಾನಿ. ಹೀಗೆ ಏಳು ರೀತಿಯ ಸದಾಚಾರಿಗಳು ಭಗವಂತನ ಬಳಿಗೆ ಸಾಕ್ತಾರೆ ಅನ್ನುವಂಥ ಅದ್ಭುತವಾದ ಅಂಶವನ್ನು ಕೃಷ್ಣ ಹೇಳ್ತಿದ್ದಾನೆ. ಆ ನಾಲ್ಕು ಜನರು ಆರ್ತ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ. ಆರ್ತ ಅಂದರೆ ತನ್ನ ಸಂಕಟಗಳನ್ನು ಪರಿಹರಿಸು ಅಂಥೇಳಿ ದೇವರ ಹತ್ರ ಕೇಳುವಂಥವನು. ಜಿಜ್ಞಾಸು ಅಂದರೆ ದೇವರು ಅಂದರೆ ಯಾರು, ಇವನಿಗೂ ಭಕ್ತನಿಗೂ ಏನು ಸಂಬಂಧ, ಇವನು ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿ ಯೋಚನೆ ಮಾಡುವಂಥವನು, ವಿಚಾರ ಮಾಡುವಂಥವನು. ಇನ್ನು ಅರ್ಥಾರ್ಥಿ ಅಂದರೆ ಭಗವಂತನಲ್ಲಿ ಅಷ್ಟೈಶ್ವರ್ಯಗಳು ಇವೆ, ಅವನ್ನೆಲ್ಲ ನಾನು ಪಡ್ಕೊಳ್ಬೇಕು, ನನ್ನನ್ನು ಕೂಡ ಹಣವಂತನನ್ನಾಗಿ ಮಾಡಬೇಕು, ಕೀರ್ತಿವಂತನಾಗಿ ಮಾಡಬೇಕು ಅಂತ ಹೇಳಿ ದೇವರ ಬಳಿ ಇರುವಂತಹ ಐಶ್ವರ್ಯಗಳ ಮೇಲೆ ಆಸೆ ಇಟ್ಟುಕೊಂಡು ಅದನ್ನು ಬೇಡುವಂಥವನು ಅರ್ಥಾರ್ಥಿ. ಇನ್ನು ನಾಲ್ಕನೆಯವನೇ ದೇವರ ಮೇಲೆ ನಿಷ್ಕಲ್ಮಶವಾಗಿ ಪ್ರೀತಿಸುವಂತಹ ಜ್ಞಾನಿ. ಈ ಒಂದು
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.

0: ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ, ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು ಈಗಾಗಲೇ

0: 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು, ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು, ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಾಜ್ಯಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30ರ ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ, ಮರೆವು ಮತ್ತು ಚಿಕಿತ್ಸೆ ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಸಂತೋಷ್ ಎಲ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
1: ಶ್ರೋತೃಗಳೇ, ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ವಿಷಯ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ, ಅಂದ್ರೆ ಮರೆವು ಮತ್ತು ಚಿಕಿತ್ಸೆ ಅಂತ ಹೇಳಬಹುದು. ಈ ವಿಷಯವಾಗಿ ನಿಮಗೆ ಮಾಹಿತಿ ಕೊಡೋದಕ್ಕಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಸಂತೋಷ್ ಎಲ್, ಹೆಚ್ಚುವರಿ ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರು. ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಡಾಕ್ಟರ್ ಸಂತೋಷ್ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ನಮಸ್ಕಾರ.
2: ನಮಸ್ಕಾರ
1: ಸರ್. ಇವತ್ತಿನ ವಿಷಯ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ. ಡಿಮೆನ್ಷಿಯಾ ಅಂದ್ರೆ ಏನು? ಈಗಾಗಲೇ ನಾನು ಹೇಳಿದೆ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಡಿಮೆನ್ಷಿಯಾ ಅನ್ನೋದಕ್ಕೆ ಕನ್ನಡದಲ್ಲಿ ಒಂದು ನಿರ್ದಿಷ್ಟವಾದ ಪದ ಅಂದ್ರೆ ಕರೆಕ್ಟ್ ಟ್ರಾನ್ಸ್ಲೇಟ್ ಮಾಡೋಕೆ ಆಗೋದಿಲ್ಲ. ನಾವು ಮರವು ಅಂತ ಹೇಳಬಹುದು ಅಥವಾ ಮನೋಕ್ಷೀಣತೆ ಅಂತ ಹೇಳಬಹುದು. ಹಾಗಾದ್ರೆ ಈ ಡಿಮೆನ್ಷಿಯಾ ಅಥವಾ ಮರೆವು ಅಂದ್ರೆ ಏನು ಡಾಕ್ಟ್ರೆ?
2: ಅಂದ್ರೆ ಡಿಮೆನ್ಷಿಯಾ ಅಂದ್ರೆ ನೋಡಿ, ಹಂತ ಹಂತವಾಗಿ ನಿಧಾನವಾಗಿ ಮುಂದುವರೆಯುವ ಮೆದುಳಿನ ನಿಷ್ಕ್ರಿಯತೆ, ಅಂದ್ರೆ ಪ್ರೋಗ್ರೆಸಿವ್ ಬ್ರೈನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಇದರಿಂದ ನಾವು ದಿನನಿತ್ಯ ಮಾಡುವ ಎಲ್ಲ ಕಾರ್ಯಗಳಲ್ಲಿ ತಡ ಇರಬಹುದು. ನಾವು ಯೋಚನೆ ಮಾಡುವುದು, ಮಾತನಾಡುವ ಶಕ್ತಿ, ನೆನಪಿನ ಶಕ್ತಿ ಹಾಗೂ ಎಲ್ಲ ಕ್ರಿಯೆಗಳಲ್ಲಿ ನಾವು ನಮ್ಮ ಮೆದುಳನ್ನು ಉಪಯೋಗಿಸ್ತೀವಿ. ಈ ಎಲ್ಲ ಕಾರ್ಯಗಳಲ್ಲೂ ತೊಂದರೆ ಇರಬಹುದು. ಇದಕ್ಕೆ ಎಲ್ಲ ಕಾರಣ ಏನಂದ್ರೆ ಶಾಶ್ವತವಾಗಿ ಆಗುವ ಮೆದುಳಿನ ಹಾನಿ, ಅಂದ್ರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್. ಸೊ 60%-ರಷ್ಟು ಜನರ ಡೆಮೆನ್ಷಿಯಾ ಇರೋರಲ್ಲಿ ಆಲ್ಝೀಮರ್ಸ್ ಡೆಮೆನ್ಷಿಯಾ ಅಂತ ಇರೋದು ಮೋಸ್ಟ್ ಕಾಮನ್, ಅಂದ್ರೆ ತುಂಬಾ ಸಾಮಾನ್ಯವಾದ ಡೆಮೆನ್ಷಿಯಾ. ಬೇರೆ ಕೆಲವು ಡೆಮೆನ್ಷಿಯಾಗಳು ಇರಬಹುದು, ಅಂದ್ರೆ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ, ಅಂದ್ರೆ ನಮ್ಮ ಮೆದುಳಿಗೆ ರಕ್ತ ಹರಿಯೋ ಅದಕ್ಕೆ ತಡ ಆದ್ರೆ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ ಅಂತ ಹೇಳ್ತೀವಿ. ಇವಾಗ ಉದಾಹರಣೆಗೆ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಆಗಿರ್ತಾರೆ, ನೀವು ನೋಡಿರ್ತೀರಾ, ಒಂದ್ ಕೈ ಸ್ವಾದಿ ಇರಲ್ಲ, ಇವ್ರಿಗೂ
1: ಅದು ಬ್ಲಡ್ ಸಪ್ಲೈ ಕಡಿಮೆ ಆಗಿರುತ್ತೆ.
2: ಹೌದು, ಬ್ಲಡ್ ಸಪ್ಲೈ ಕಡಿಮೆ ಆಗೋದ್ರಿಂದ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ ಅಂತ ನಾವು ಹೇಳ್ತೀವಿ. ಕೆಲವು ಬೇರೆ ಕಾರಣಗಳು ಇರಬಹುದು, ಸಿಕ್ಕಾಪಟ್ಟೆ ಮದ್ಯಪಾನ ಕುಡಿಯೋದ್ರಿಂದ, ಸುಮಾರು ವರ್ಷದಿಂದ ಕುಡಿಯೋದು, ದಿವಸ ಕುಡಿಯೋದು, ಹೆಚ್ಚಾಗಿ ಕುಡಿಯೋದ್ರಿಂದ ಕೆಲವು ವರ್ಷದ ಆದ್ಮೇಲೆ ಈ ತರ ಡೆಮೆನ್ಷಿಯಾ ಕಾಣಿಸ್ಕೋಬಹುದು. ಅಥವಾ ತಲೆ ಗೇಟ್ ಆದ್ಮೇಲೇನು ಈ ಬುಲ್ಡೆ ಒಳಗೆ ರಕ್ತ ಕಟ್ಕೊಂಡು ಹೆಪ್ ಕಟ್ಟದ ಮೇಲೇನು ಈ ತರ ಡೆಮೆನ್ಷಿಯಾ ಸಿಂಪ್ಟಮ್ಸ್ ಕಾಣ್ಕೋಬಹುದು.
1: ಬ್ಲಡ್ ಕ್ಲಾಟ್ ಆದ್ರೂ ಕೂಡ ಆಗುತ್ತೆ,
2: ಬ್ಲಡ್ ಕ್ಲಾಟ್. ಆಮೇಲೆ 10-15% ಡೆಮೆನ್ಷಿಯಾ ಇರೋ ಜನಕ್ಕೆ ರಿವರ್ಸಿಬಲ್ ಡೆಮೆನ್ಷಿಯಾ ಅಂತ ಹೇಳ್ತೀವಿ, ಅಂದ್ರೆ ಅವರಿಗೆ ಗುಣಪಡಿಸಬಹುದಾದ ಕಾರಣಗಳು ಇರಬಹುದು. ಉದಾಹರಣೆಗೆ ಥೈರಾಯ್ಡ್ ಅಥವಾ ವಿಟಮಿನ್ ಕೊರತೆಯಿಂದ ಅಥವಾ ತಲೆಗೆ ಪೆಟ್ಟಾಗಿರೋದ್ರಿಂದ, ಇವೆಲ್ಲ ಗುಣಪಡಿಸಬಹುದಾದ ಕಾರಣಗಳು.
1: ಸೊ ಡಿಮೆನ್ಷಿಯಾ ಇದ್ರೂ ಕೂಡ ಅದನ್ನ ಮೊದಲನೇ ಸ್ಥಿತಿಗೆ ತರಬಹುದು ಈ ಚಿಕಿತ್ಸಾ ವಿಧಾನದಿಂದ, ಅಥವಾ ಏನು ಗುಳಿಗೆ ಮದ್ದು ಮಾತ್ರೆಗಳನ್ನ ಕೊಟ್ಟು ವಾಸಿ ಮಾಡಬಹುದು ಅಂತ ಹೇಳ್ತಿದ್ರ. ಈ ಮದ್ಯಪಾನ ಮಾಡಿದ್ರೆ ಡಿಮೆನ್ಷಿಯಾ ಬರುತ್ತೆ, ತುಂಬಾ ದಿನ ಮದ್ಯಪಾನ ಮಾಡಿದವ್ರಿಗೆ ಬರುತ್ತೆ ಅಂತ ಹೇಳಿದ್ರಿ. ಧೂಮಪಾನ ಮಾಡಿದವ್ರಿಗೆ
2: ಅಲ್ಲ, ಧೂಮಪಾನ ಮಾಡಿದವರಿಗೆ ಅದು ಒಂದು ಒಂಥರ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬಹುದು. ಧೂಮಪಾನ ಮಾಡಿರೋದ್ರಿಂದ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ಗೆ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಅವರಿಗೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಆಗಬಹುದು. ಬಟ್ ಡೈರೆಕ್ಟ್ಲಿ ಸ್ಮೋಕಿಂಗ್ ಅಥವಾ ಧೂಮಪಾನ ಮಾಡಿದ್ರಿಂದ ಆ ತರ ಡಿಮೆನ್ಷಿಯಾ ಬರೋ ಚಾನ್ಸ್ ಕಮ್ಮಿ ಇದೆ.
3: ಹನುಮಪ್ಪ, 73 ವರ್ಷ, ಮಕ್ಕಳೊಂದಿಗೆ ವಾಸ. ಇತ್ತೀಚೆಗೆ ಇವರು ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳುತ್ತಿರುತ್ತಾರೆ. ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಲಾಗದೆ ಮರೆಯುವುದು, ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಇಡಲು ತಿಳಿಯುವುದಿಲ್ಲ. ಈ ರೀತಿಯ ಬದಲಾವಣೆ ಅವರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಒಂದು ದಿನ,
4: ಏನಪ್ಪ ಬೆಳಗ್ಗೆಯಿಂದ ವಟಾವಟ ಅಂತ ಗೊಣಿಸಿದೀರಾ? ಎಲ್ಲೋ ಇಟ್ಟಿರೋ ಕನ್ನಡಕನ ಇನ್ನೆಲ್ಲೋ ಹುಡುಕ್ತಿದ್ದೀರಾ?
5: ಇಲ್ಲೇ ಎಲ್ಲೋ ಇರ್ಬೇಕು ನೋಡಮ್ಮ.
4: ಇತ್ತೀಚೆಗೆ ಪ್ರತಿದಿನನೂ ಹೀಗೆ ಒಂದೊಂದು ವಸ್ತು ಒಂದೊಂದ್ ಕಡೆ ಇಟ್ಟು ಬರ್ತೀರಾ? ಹೀಗಾದ್ರೆ ಹೇಗಪ್ಪ? ಇನ್ ಮುಂದೆ ನನ್ ಕೆಲ್ಸಕ್ ಹೋಗೋದ್ ಬಿಟ್ಟು ನಿಮ್ಮನ್ ಕಾಯ್ತಾ ಇರ್ಬೇಕಷ್ಟೇ. ಮೊನ್ನೆ ನೋಡಿದ್ರೆ ದೇವಸ್ಥಾನಕ್ ಹೋಗಿದ್ದೀರಾ, ಶಲ್ಯ ಬಿಟ್ಟು ಬಂದಿದ್ದೀರಾ. ಪ್ರತಿದಿನ ವಾಕಿಂಗ್ ಹೋಗ್ತೀರಾ, ಕನ್ನಡಕ ಪೇಪರ್ ಪೆನ್ನು ಬಿಟ್ಟು ಬಂದ್ ಮನೇಲಿ ಹುಡುಕ್ತಿರ್ತೀರಾ?
5: ಹಾಗೇನಿಲ್ಲ, ಎಲ್ಲ ಸರಿಯಾಗಿದೆ. ನೀವೇ ತಪ್ಪು ತಿಳ್ಕೊಂಡಿರ್ತೀರಾ. ಇರಮ್ಮ, ಬಾತ್ರೂಮ್ ಹೋಗಿ ಬರ್ತೀನಿ.
4: ಏನಪ್ಪ ನೀವು ಅಡ್ಗೆ ಮನೆ ಕಡೆ ಹೋಗ್ತಿದ್ದೀರಾ? ಈ ನಡುವೆ ಮನೆಯಲ್ಲಿ ಬೆಡ್ರೂಮು ಬಾತ್ರೂಮು ಎಲ್ಲಿದೆ ಅಂತ ಮರೆತಿದ್ದೀರಾ?

0: ನಂತರ ನಿಧಾನವಾಗಿ ಮರುವು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬೆಳಗ್ಗೆ ಇವಾಗ ಏನಾದರೂ ಹೇಳಿರ್ತೀರಾ ಸ್ವಲ್ಪ ಹೊತ್ತು ಮೇಲೆ ಅದು ಏನಂತ ಅವ್ರಿಗೆ ಜ್ಞಾಪಕನೇ ಇರಲ್ಲ, ಅಥವಾ ಬೆಳಗ್ಗೆ ಯಾರಾದರೂ ನೋಡಿರ್ತಾರೆ ಇವಾಗ ಕೇಳಿದ್ರೆ ಅದು ಜ್ಞಾಪಕನೇ ಇರಲ್ಲ. ಅಥವಾ ಊಟ ಮಾಡಿರ್ತಾರೆ, ನಾನು ಊಟ ಮಾಡಿದ್ದೀನಿ ಅಂತ ಮರೆತು ಹೋಗಿ ಪದೇ ಪದೇ ಊಟ ಕೇಳ್ತಾ ಇರ್ಬೋದು. ಅಥವಾ ನಿಮ್ಮ ಹತ್ರ ಏನಾದರೂ ಹೇಳಿದ್ರೆ ಅದನ್ನ ಹೇಳ್ಬಿಟ್ಟಿದ್ದೀನಿ ಅಂತ ಮರೆತು ಹೋಗಿ ಪದೇ ಪದೇ ಅದೇ ವಿಷಯನ್ನ ಹೇಳ್ತಾ ಇರ್ತಾರೆ. ನಿಧಾನವಾಗಿ ಬೇರೆ ತರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತದೆ. ಉದಾಹರಣೆಗೆ ಸಾಮಾನ್ಯವಾದ ವಸ್ತುಗಳ ಹೆಸರನ್ನು ಮರೆತು ಹೋಗ್ಬಹುದು. ಕುರ್ಚಿ, ಫೋನ್, ಟೇಬಲ್, ಗಡಿಯಾರ, ಈ ತರ ವಸ್ತುಗಳ ಹೆಸರನ್ನು ಮರೆತು ಹೋಗ್ಬಹುದು. ಮತ್ತೆ ಜನರ ಹೆಸರನ್ನು ಮರೆತು ಹೋಗ್ಬಹುದು. ಆಮೇಲೆ ದಾರಿ ತಪ್ಪು ಹೋಗಿ ಕಳ್ಕೊಂಡು ಹೋಗ್ಬಹುದು,
1: ಅಂದ್ರೆ ಅಡ್ರೆಸ್ ಬರೆದಿದ್ದಾರೆ.
0: ಹೌದು, ಅದ್ರ ಜೊತೆ ಅವರು ದಿನನಿತ್ಯ ಮಾಡುವ ಕೆಲಸದಲ್ಲೂ ತೊಂದರೆ ಆಗ್ಬಹುದು. ಉದಾಹರಣೆಗೆ ಸ್ನಾನ ಮಾಡಕ್ಕೆ, ಬಟ್ಟೆ ಬದಲಾಯಿಸಕ್ಕೆ, ಇದರಲ್ಲೂ ತೊಂದರೆ ಆಗ್ಬಹುದು. ಆಮೇಲೆ ಮಾತನಾಡುವ ಶಕ್ತಿನೂ ನಿಧಾನವಾಗಿ ಕಮ್ಮಿ ಆಗ್ತಾ ಇರಬಹುದು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ಬಿಟ್ಟು ನಮ್ಗೆ ಅರ್ಥ ಆಗದೆ ಇರಬಹುದು, ಅಥವಾ ನಾವೇನಾದ್ರೂ ಅವ್ರಿಗೆ ಹೇಳಿದ್ರೆ ಅದು ಅವರಿಗೆ ಅರ್ಥ ಆಗದೆ ತೊಂದರೆ ಆಗ್ತಾ ಇರಬಹುದು. ಇದರ ಜೊತೆ ಮುಖ್ಯವಾದ ಏನ್ ಗೊತ್ತಾಗ್ಬೇಕಂದ್ರೆ ಹಿಂದೆ ಮಾಡ್ತಾ ಇರೋ ಏನ್ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು ಅದಕ್ಕೆ ತೊಂದರೆ ಆಗುತ್ತೆ. ಉದಾಹರಣೆ ಕೊಡ್ತೀನಿ ನೋಡ್ರಿ, ಒಬ್ಬ ವಕೀಲಿಗೆ ಕೋರ್ಟ್ ಅಲ್ಲಿ ವಾದ ಮಾಡಕ್ಕೆ ತೊಂದರೆ ಆಗ್ತಾ ಇರಬಹುದು. ಅಥವಾ ನೀವೊಂದು ಪುರೋಹಿತರ್ ತಗೊಳ್ಳಿ, ದೇವಸ್ಥಾನದಲ್ಲಿ ಅವರಿಗೆ
1: ಮಂತ್ರ ಹೇಳಕ್ಕೆ
0: ಅಥವಾ ಶ್ಲೋಕ ಹೇಳಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಥವಾ ನೀವು ಗೃಹಿಣಿ ತಗೊಳ್ಳಿ, ಮನೆ ಕೆಲಸ ಮಾಡಕ್ಕೆ ಕಷ್ಟ ಆಗ್ತಾ ಇರಬಹುದು. ಅಥವಾ ನೀವು ವ್ಯಾಪಾರಿ ತಗೊಳ್ಳಿ, ವ್ಯಾಪಾರದಲ್ಲಿ ಹಣಕಾಸಿನ ಲೆಕ್ಕಾಚಾರಿಯಲ್ಲಿ ತೊಂದರೆ ಆಗ್ತಾ ಇರಬಹುದು. ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.

0: ಇನ್ನು ಒಂದು ವಿಷಯ ಡಾಕ್ಟ್ರೆ, ಈಗ ಯಾವತ್ತೋ ಒಂದು ನೋಡಿರೋ ವಸ್ತುವನ್ನ ಮರೆತರೆ ಪರವಾಗಿಲ್ಲ, ಯಾರನ್ನ ಯಾವತ್ತೋ ಒಂದಿನ ನೋಡಿರೋರ್ನ ಹೆಸರನ್ನ ಮರೆತರೆ ಪರವಾಗಿಲ್ಲ. ಮನೆಯಲ್ಲಿ ಮಕ್ಕಳನ್ನ ದಿನ ನೋಡ್ತಿರ್ತಾರೆ, ಹೆಂಡತಿ ಮಕ್ಕಳು ಸಂಬಂಧಗಳನ್ನ, ಈ ಸಂಬಂಧಗಳನ್ನ ಮರೆಯೋ ಚಾನ್ಸಸ್ ಇದೆಯಾ?
1: ಹೌದು, ಸಾಮಾನ್ಯವಾಗಿ ಅವರು ದೂರದ ಪರಿಚಯರವ್ರನ್ನ ಮೊದಲನೇ ಹಂತದಲ್ಲೇ ಮರೆತು ಹೋಗ್ತಾರೆ. ನಿಧಾನ ಪಕ್ಕದಲ್ಲಿ ಅವರು ಕುಟುಂಬದವ್ರನ್ನ, ತಮ್ಮ ಸ್ನೇಹಿತರು ಸಂಬಂಧಿಕರು ಅವ್ರನ್ನ ಪರಿಚಯನು ನಿಧಾನವಾಗಿ ಕಳ್ಕೊಳ್ತಾರೆ. ಹಂತ ಹಂತವಾಗಿ ಮುಂದುವರಿಯುತ್ತದಲ್ಲ, ಆ ಹಂತದಲ್ಲಿ ನಿಧಾನವಾಗಿ ಅದನ್ನು ಮರ್ತು ಹೋಗಬಹುದು.
0: ಇನ್ನು ಲಕ್ಷಣಗಳ ಬಗ್ಗೆ ಹೇಳಿದ್ರೆ ನೀವು, ಈ ಡಿಮೆನ್ಷಿಯಾ ಕಾಯಿಲೆ ಬರಕ್ಕೆ ಏನಾದರೂ ಇಂಥದ್ದೇ ಕಾರಣಗಳು ಅಂತ ಇದೆಯಾ?
1: ನೋಡಿ, ವಯಸ್ಸಾದವರಿಗೆ ನರಕೋಶಗಳು ಅಂತ ಇದೆಯಲ್ಲ, ನರ್ವ್ ಬ್ರೈನ್ ನರ್ವ್ ಸೆಲ್ಸ್, ಈ ನರಕೋಶಗಳು ನಿಧಾನವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಆದರೆ ಆಲ್ಝೀಮಸ್ ಡಿಮೆನ್ಷಿಯಾ ಇರೋರಿಗೆ ಈ ನರಕೋಶಗಳು ಅತಿ ಶೀಘ್ರವಾಗಿ ಅಥವಾ ಅತಿ ವೇಗವಾಗಿಯೇ ಅದು ಕಳ್ಕೊಳ್ಬಿಡ್ತಾರೆ. ಸೊ ಅದರಿಂದ ಅವರಿಗೆ ಶಾಶ್ವತವಾಗಿ ಮೆದುಳಿನ ಹಾನಿಯಾಗುತ್ತೆ, ಅಂದರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್. ಅಪರೂಪವಾಗಿ ಕೆಲವರಿಗೆ ವಂಶೀಯ ಬದಲಾವಣೆಗಳು ಇರಬಹುದು ಅಥವಾ ವಂಶೀಯ ಪರಿವರ್ತನೆಗಳು, ಅಂದರೆ ನಾವು ಹೇಳ್ತೀವಿ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ 60 ವಯಸ್ಸಕ್ಕಿಂತ ಮುಂಚಿತವಾಗಿಯೇ ಕೆಲವರಿಗೆ ಡೆಮೆನ್ಷಿಯಾ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇವರಿಗೆ ಈ ಕಾಯಿಲೆ ಸ್ವಲ್ಪ ಶೀಘ್ರವಾಗಿಯೇ ಅಥವಾ ಸ್ವಲ್ಪ ವೇಗವಾಗಿಯೇ ಕಾಯಿಲೆ ಮುಂದುವರೆಯಬಹುದು.

0: ಇನ್ನು ಕೆಲವು ಪ್ರಶ್ನೆಗಳಿದೆ ಡಾಕ್ಟ್ರೆ. ಮರೆವು ಜಾಸ್ತಿ ಇದೆ ಅಂತೆ. ಅಂಗಡಿ ಹೋದ್ರೆ ವಸ್ತುಗಳನ್ನ ತರೋದ್ರೆ ಮರೆತು ಬಿಡ್ತಾರಂತೆ. ಇದು ಡಿಮೆನ್ಷಿಯಾ ಕಾಯಿಲೆಯ ಲಕ್ಷಣನ? ಒಂದ್ ವೇಳೆ ಈ ಕಾಯಿಲೆ ಇದ್ರೆ ಇದಕ್ಕೆ ಪರಿಹಾರ ತಿಳಿಸಿ ಅಂತಿದ್ದಾರೆ.
1: 45 ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಡಿಮೆನ್ಷಿಯಾ ಕಾಣಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಸಾಮಾನ್ಯವಾಗಿ ಅಲ್ಝೀಮಸ್ ಡಿಮೆನ್ಷಿಯಾ 65 ವಯಸ್ಸು ಮೇಲೇನೆ ಬರೋದು. 45 ವಯಸ್ಸಲ್ಲಿ ಈ ತರ ಮರು ಇರೋಕೆ ಬೇರೆ ಕೆಲವು ಕಾರಣಗಳು ಇರಬಹುದು. ಬೇರೆ ಮಾನಸಿಕ ತೊಂದರೆಗಳು, ಡಿಪ್ರೆಷನ್, ಖಿನ್ನತೆ, ಅದರಿಂದಾನು ಈ ತರ ಮರು ಆಗಬಹುದು. ಅವರು ಹತ್ರ ಇರೋ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಅವರು ಇದು ಖಿನ್ನತೆಯಿಂದ ಆಗ್ತಾ ಇದೆಯಾ ಅಥವಾ ಮರು ಡಿಮೆನ್ಷಿಯಾಯಿಂದ ಆಗ್ತಾ ಇದೆಯಾ ಅಂತ ಅವರು ಸಲಹೆ ಕೊಡಬಹುದು.
0: ಇನ್ನು ನನಗೆ 48 ವರ್ಷ, ಸಿಗರೆಟ್ ಸೇರ್ತೀನಿ ಮತ್ತೆ ಮದ್ಯಪಾನ ಮಾಡ್ತೀನಿ, ಸ್ವಲ್ಪ ಶುಗರ್ ಕೂಡ ಇದೆ, ಮರವು ಇದೆ, ಕೈ ನೋಯ್ತಾ ಇದೆ, ಇದಕ್ಕೆ ಪರಿಹಾರ ಇದ್ರೆ ತಿಳಿಸಿ.
1: ಓಕೆ, ಇವಾಗ ಸಿಗರೆಟ್ ಸೇರೋದು, ಮದ್ಯಪಾನ ತಗೊಳ್ಳೋದು, ಧೂಮಪಾನ ಮಾಡೋದು, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳಿದ್ವಿ. ಸೊ ಇನ್ ಜನರಲ್ ಸಾಮಾನ್ಯವಾಗಿ ಜನರಲ್ ಆರೋಗ್ಯಕ್ಕೆ ಈ ತೊಂದರೆಗಳು, ಇದು ಪ್ರಾಬ್ಲಮ್ಯಾಟಿಕ್. ಸೊ ವಿತ್ ಈ ಮೂರು ರಿಸ್ಕ್ ಫ್ಯಾಕ್ಟರ್ಸ್ ಇರೋದ್ರಿಂದ ಇನ್ ದ ಲಾಂಗ್ ರನ್ ಅವರಿಗೆ ಡಿಮೆನ್ಷಿಯಾ ಬರಕ್ಕೆ ರಿಸ್ಕ್ ಫ್ಯಾಕ್ಟರ್ ಇದೆ.
0: ಬರೋ ಸಾಧ್ಯತೆಗಳಿವೆ,
1: ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಸಾಧ್ಯತೆಗಳು ಹೆಚ್ಚಾಗೇ ಇದೆ.
0: ಮರೆಗುಳಿತನ ಯಾವಾಗ ಪ್ರಾರಂಭ ಆಗುತ್ತೆ? ಮರೆಗುಳಿತನ ಇದ್ದಾಗ ಮನುಷ್ಯ ಮರೆತು ಹೋಗ್ತಾನ ಅಂತ ಈ ಎರಡನೇ ಪಾರ್ಟ್ಗಾಗಲೇ ಉತ್ತರ ಕೊಟ್ಟಿದ್ದೀರಾ ನೀವು.
1: ಹೌದು,
0: ಇದು ಯಾವಾಗ ಪ್ರಾರಂಭವಾಗುತ್ತೆ ಅಂತ ಕೇಳಿದ್ದಾರೆ.
1: ಅದೇ ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ಆಲ್ಝೀಮಸ್ ಡಿಮೆನ್ಷಿಯಾ ಅಂತ ನೀವು ನೋಡಿದ್ರೆ 65 ವಯಸ್ಸು ಅಥವಾ ಅದರಿಂದ ಮೇಲೇನೆ ಶುರುವಾಗೋದು. ಕೆಲವು ಈ ತರ ವಂಶೀಯ ವರ್ತನೆಗಳು ಅಥವಾ ವಂಶೀಯ ಅಂದ್ರೆ ಅವರು ವಂಶದಲ್ಲಿ ಬೇರೆ ಯಾರಿಗಾದ್ರೂ ಡಿಮೆನ್ಷಿಯಾ ಇದ್ರೆ ಆ ತರ ಜನರಿಗೆ 60 ವಯಸ್ಸು ಮುಂಚಿತವಾಗಿಯೇ ಶುರು ಆಗಬಹುದು.
0: ವಂಶವಾಹಿನಿಯಿಂದ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ.
1: ಹೆರಿಡಿಟಿ, ಹೆರಿಡಿಟಿ, ಜೆನೆಟಿಕ್ ಕಾಸ್.
0: ಇನ್ನೊಂದು ಪ್ರಶ್ನೆ ಹೀಗಿದೆ, ನನಗೆ 53 ವರ್ಷ, ಇಡೀ ದಿನ ಯಾವುದೇ ನೆನಪು ಬರೋದಿಲ್ಲ, ಇದು ಕಾಯಿಲೆನ?
1: ಅವ್ರಿಗೆ ಎಷ್ಟು ವಯಸ್ಸಿರಬಹುದು?
0: 53 ವರ್ಷ.
1: 60, ಓಕೆ. ಅಲ್ಲ, ಇಡೀ ದಿವಸ ಏನು ಜ್ಞಾಪಕ ಬರಲ್ಲ ಅಂದ್ರೆ ಅದು ಇನ್ನು ಸ್ವಲ್ಪ ಡೀಟೇಲ್ಸ್ ಬೇಕಾಗಿರಬಹುದು ಅವರಿಂದ.
0: ಹೌದು, ಇಡೀ ದಿನ ನೆನಪು ಬರಲ್ಲ ಅಂತಂದ್ರೆ ನಮ್ಮ ಕಾರ್ಯಕ್ರಮ ಕೇಳಿ ಪ್ರಶ್ನೆ ಕೇಳಿದಾರೆ ಅಂದ್ಮೇಲೆ,
1: ನಮ್ಮ ಕಾರ್ಯಕ್ರಮ ಅವ್ರು ಜ್ಞಾಪಕ ಇಟ್ಕೊಂಡು ಕೇಳಿದಾರೆ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಡಿಮೆನ್ಷಿಯಾ ಇಲ್ಲ
0: ಇಲ್ಲ ಅಂತ ನಾವು ಹೇಳಬಹುದು. ಇನ್ನು ಡಾಕ್ಟ್ರೆ, ಡಿಮೆನ್ಷಿಯಾ ಕಾಯಿಲೆ ಬರಕ್ಕೆ ಕಾರಣ ಏನು ಅನ್ನೋದನ್ನ ನೀವು ತಿಳಿಸಿದ್ರಿ ಅಲ್ವಾ. ಇನ್ನು ಡಿಮೆನ್ಷಿಯಾ ಕಾಯಿಲೆಗೆ ಚಿಕಿತ್ಸೆಗಳೇನಾದ್ರೂ ಇದೆಯಾ? ಇದ್ರೆ ಎಲ್ಲಿ ಸಿಗುತ್ತೆ
1: ನೋಡಿ, ಮುಖ್ಯವಾದ ವಿಷಯ ಚಿಕಿತ್ಸೆಯಲ್ಲಿ ಏನಂದ್ರೆ ಪ್ರಾರಂಭ ಹಂತದಲ್ಲಿಯೇ ಕಾಯಿಲೆಯ ಲಕ್ಷಣವನ್ನು ಗುರುತಿಸಿ ತಿಳ್ಕೋಬೇಕಾಗುತ್ತೆ, ಅದೇ ಮುಖ್ಯವಾದ್ದು. ಜನ ಏನ್ ಮಾಡ್ತಾರೆ, ಇವೆಲ್ಲ ವಯಸ್ಸಾಗಿರೋದ್ರಿಂದ ಮರ್ತು ಹೋಗ್ತಾ ಇದ್ದಾರೆ, ವಯಸ್ಸಾಗಿರೋದ್ರಿಂದ ಎಲ್ಲೋ ಅಲ್ಲಿ ಇಲ್ಲಿ ವಸ್ತುಗಳನ್ನು ಇಡ್ತಾ ಇದ್ದಾರೆ ಅನ್ಬಿಟ್ಟು ಜನರು ಹಂಗೆ ಅದನ್ನ ಗಮನ ಕೊಡಲ್ಲ. ಆದ್ರೆ ಮೊದಲನೇ ಹಂತದಲ್ಲೇ ನಾವು ಚಿಕಿತ್ಸೆಗೆ ಬಂದ್ರೆ ನಾವು ಮಾನಸಿಕ ತಜ್ಞರು ಅಥವಾ ನರ ತಜ್ಞರು ಅಥವಾ ಈವನ್ ನಮ್ಮ ಜನರಲ್ ಫಿಸಿಷಿಯನ್ ಅಂತ ಹೇಳ್ತೀವಿ ಅವ್ರ ಹತ್ರ ಹೋದ್ರೂ ನಾವು ಚಿಕಿತ್ಸೆ ಪಡೆಯಬಹುದು. ಮೊದಲನೇ ಹಂತದಲ್ಲಿ ಡಾಕ್ಟರ್ಸ್ ಯೂಶ್ವಲಿ ರಕ್ತ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ ಮಾಡ್ತಾರೆ. ಈ ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನಿಂಗ್ ಏನಕ್ಕೆ ಮಾಡ್ತಾರಂದ್ರೆ, ನಾನು ಮೊದಲನೇ ಹೇಳದ್ನಲ್ಲ, ಕೆಲವು ಗುಣಪಡಿಸಬಹುದಾದ ಕಾರಣಗಳು ಇರುತ್ತೆ, ಅದನ್ನ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡಕ್ಕೆ ಈ ಸ್ಕ್ಯಾನಿಂಗ್ ಮತ್ತು ರಕ್ತ ಪರೀಕ್ಷೆ ನಾವು ಮಾಡ್ತೀವಿ. ಅದರ ಜೊತೆ ಡಿಮೆನ್ಷಿಯಾ ಕಾಯಿಲೆಗೆ ಔಷಧಿಗಳು ಇವೆ, ಆದರೆ ಈ ಔಷಧಿಗಳು ಸಂಪೂರ್ಣವಾಗಿ ಡಿಮೆನ್ಷಿಯಾ ಕಾಯಿಲೆಯನ್ನು ಗುಣಪಡಿಸಕ್ಕೆ ಆಗೋದಿಲ್ಲ. ಈ ಮಾತ್ರೆಗಳಿಂದ ನಾವು ಡಿಮೆನ್ಷಿಯಾ ಕಾಯಿಲೆನ ತಡ ಹಾಕಬಹುದು. ತಡ ಹಾಕೋದ್ರಿಂದ ಕಾಯಿಲೆ ಸ್ವಲ್ಪ ನಿಧಾನವಾಗಿ ಮುಂದುವರಿಯುತ್ತದೆ. ಸೊ ಇದಕ್ಕೆ ಈ ಸಮಯದಲ್ಲಿ ನಮಗೆ ಸ್ವಲ್ಪ ಸಮಯ ಸಿಗುತ್ತೆ. ಈ ಸಮಯದಲ್ಲಿ ರೋಗಿ ಮತ್ತು ತಮ್ಮ ಕುಟುಂಬದವರು ಕಾಯಿಲೆ ಜೊತೆ ಯಾವ ತರ ಹೊಂದಿಸಬೇಕು ಎಂದು ತಿಳ್ಕೋಬಹುದು.
0: ಇನ್ನು ಸಿಗರೆಟ್ ಸೇರ್ತಾ ಇಲ್ಲ ನಾನು, ಮದ್ಯಪಾನ ಮಾಡ್ತಾ ಇಲ್ಲ, 50 ವರ್ಷದ ಹತ್ತತ್ರ ಆಗಿದೆ ನನ್ನ ವಯಸ್ಸು, ಸ್ವಲ್ಪ ಶುಗರ್ ಇದೆ, ಮರೆವು ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತಿದ್ದಾರೆ.
1: ಸೊ ಫಸ್ಟ್ ಆಫ್ ಆಲ್, ಶುಗರ್ ಇರೋದ್ರಿಂದ ಅವರು ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಅದಕ್ಕೆ ಪೌಷ್ಟಿಕ ಆಹಾರ, ವ್ಯಾಯಾಮ ಇವೆಲ್ಲ ಮಾಡ್ಕೋಬೇಕು. ಅದ್ರ ಜೊತೆ ರೆಗ್ಯುಲರ್ ಆಗಿ ಡಾಕ್ಟರ್ ಜೊತೆ ಶುಗರ್ ಕಂಟ್ರೋಲ್ ಇದೆಯಾ ಅಂತ ನೋಡ್ಕೊಳಕ್ಕೆ ರಕ್ತ ಪರೀಕ್ಷೆ ಮಾಡ್ತಾ ಇರಬೇಕು. ಅದ್ರ ಜೊತೆ ಅವರು ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು, ಅಂದ್ರೆ ಸೋಷಿಯಲ್ ಆಗಿ ಅಥವಾ ಅವರು ಬೇರೆ ಹಾಬೀಸ್ ಇರೋ ಏನೇನು ಹಾಬೀಸ್ ಇದೆ ಅದನ್ನೆಲ್ಲ ಅವ್ರು ಆಕ್ಟಿವ್ ಆಗಿ ಅವರು ಫಾಲೋ ಮಾಡ್ಕೋಬೇಕು.
0: ಇನ್ನು ಕಾರ್ಯಕ್ರಮದ ಕಡೆಯಾದಾಗಿ ಡಾಕ್ಟ್ರೆ, ಡಿಮೆನ್ಷಿಯಾ ಕಾಯಿಲೆ ಲಕ್ಷಣಗಳ ಬಗ್ಗೆ ತಿಳಿಸಿದ್ದೀರಾ, ಕಾರಣ ಏನು ಮತ್ತೆ ಚಿಕಿತ್ಸೆ ಹೇಗೆ ಮಾಡಬೇಕು ಅದರ ಬಗ್ಗೆ ತಿಳಿಸಿದ್ದೀರಾ. ಈ ತರ ಕಾಯಿಲೆ ಇರೋರನ್ನ ಆರೈಕೆ ಮಾಡೋದು ಹೇಗೆ?
1: ನೋಡಿ, ನಮ್ಮ ದೇಶದಲ್ಲಿ ಈ ತರ ಡಿಮೆನ್ಷಿಯಾ ಕಾಯಿಲೆ ಚಿಕಿತ್ಸೆಗೆ ಸೌಲಭ್ಯಗಳು ಕಡಿಮೆನೆ ಇರೋದು, ಆದರೆ ಕೆಲವು ಸೌಲಭ್ಯಗಳು ಕೆಲವು ಜಾಗದಲ್ಲಿ ಇರಬಹುದು. ಉದಾಹರಣೆಗೆ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಂತ ನಾವು ಹೇಳ್ತೀವಿ. ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಲ್ಲಿ

0: ಮನೆಯಲ್ಲಿ ನೋಡ್ಕೊಳ್ದೇ ಇರಕ್ಕಿದ್ರೆ ಇವ್ರನ್ನ ಈ ರೆಸಿಡೆನ್ಶಿಯಲ್ ಕೇರ್ ಫೆಸಿಲಿಟೀಸ್ ಅಥವಾ ನರ್ಸಿಂಗ್ ಹೋಮ್ಸ್ ತರ ಈ ತರ ಓಲ್ಡ್ ಏಜ್ ಹೋಮ್ಸ್ ತರ ಇರುತ್ತೆ. ಅಲ್ಲಿ ಇವ್ರನ್ನ ಸ್ವಲ್ಪ ದಿವಸಕ್ಕೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಟ್ಟು ವಾಪಸ್ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡ್ಬರ್ಬೇಕು. ಅಥವಾ ಲಾಂಗ್ ಸ್ಟೇ ಅಂದ್ರೆ ಪರ್ಮನೆಂಟ್ಲಿ ಈ ರೆಸಿಡೆನ್ಶಿಯಲ್ ಕೇರ್ ಫೆಸಿಲಿಟೀಸ್ ಅಲ್ಲೇ ಅವ್ರಿಗೆ ಅಲ್ಲೇ ವಾಸಿ ಮಾಡೋ ತರ ಇಟ್ಕೋಬಹುದು. ಮತ್ತೆ ಡೇ ಕೇರ್ ಸೆಂಟರ್ಸ್ ಅಂತ ಇದೆ. ಈ ಡೇ ಕೇರ್ ಸೆಂಟರ್ಸ್ ಅಲ್ಲಿ ದಿನದಲ್ಲಿ ಅವರು ಅಲ್ಲಿ ಹೋಗ್ಬಿಟ್ಟು ಆಕ್ಟಿವ್ ಆಗಿ ಎಂಗೇಜ್ ಆಗಿರ್ಬಹುದು, ಮ್ಯೂಸಿಕ್ ಕೇಳಬಹುದು ಅಥವಾ ರೀಡಿಂಗ್ ಮಾಡಬಹುದು, ಮತ್ತು ಕೆಲವು ಆಕ್ಟಿವಿಟೀಸ್ ಅವರು ಅಲ್ಲಿ ಮಾಡಿ ವಾಪಸ್ ಮನೆಗೆ ಬರಬಹುದು. ಮತ್ತೆ ಡೊಮಿಸಿಲರಿ ಕೇರ್ ಫೆಸಿಲಿಟೀಸ್ ಅಂತಾನು ಇದೆ. ಈ ಡೊಮಿಸಿಲರಿ ಕೇರ್ ಫೆಸಿಲಿಟೀಸ್ ಅಲ್ಲಿ ಡೆಮೆನ್ಷಿಯಾ ಅವರು ನೋಡ್ಕೊಳ್ಳಕ್ಕೆ ಮನೆಯಲ್ಲೇ ಬಂದು ಅವರು ಸಹಾಯ ಮಾಡ್ತಾರೆ. ಈ ತರ ಸಲಹೆಗಾರರು, ನರ್ಸ್, ಸೋಷಿಯಲ್ ವರ್ಕರ್ ಇವರು ಮನೆಗೆ ಬಂದು ಸ್ನಾನ ಮಾಡಿಸೋಕ್ಕೆ ಅಥವಾ ಬೇರೆ ಎಲ್ಲ ತರ ಸಹಾಯಗಳು ಮಾಡಬಹುದು. ಮತ್ತೆ ಮೆಮರಿ ಕ್ಲಿನಿಕ್ಸ್ ಅಂತಾನು ಇದೆ. ಈ ತರ ಮೆಮರಿ ಕ್ಲಿನಿಕ್ಸ್ ಸುಮಾರು ನಮ್ಮ ದೇಶದಲ್ಲಿ ಇದೆ. ಈ ಮೆಮರಿ ಕ್ಲಿನಿಕ್ಸ್ ಅಲ್ಲಿ ಯೂಶಲಿ ಡಾಕ್ಟರ್ಸ್, ಸೋಷಿಯಲ್ ವರ್ಕ್, ನ್ಯೂರಾಲಜಿಸ್ಟ್ ಇವರೆಲ್ಲ ಇರ್ತಾರೆ. ಡೆಮೆನ್ಷಿಯಾನ ಗುರುತಿಸಿ ಅದಕ್ಕೆ ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿ ಚಿಕಿತ್ಸೆ ಕೊಡ್ತಾರೆ. ಅದರ ಜೊತೆ ಡೆಮೆನ್ಷಿಯಾ ಇರೋರ್ನ ನೋಡ್ಕೊಳ್ಳಕ್ಕೆ ಕೇರ್ ಗಿವರ್ಸ್ ಅಂತ ಹೇಳ್ತೀವಿ. ಈ ಕೇರ್ ಗಿವರ್ಸ್ ನ ಸಹಾಯ ನೀಡೋ ಗುಂಪುಗಳು ಇರುತ್ತದೆ, ಅಂದ್ರೆ ಕೇರ್ ಗಿವರ್ ಸಪೋರ್ಟ್ ಗ್ರೂಪ್ಸ್ ಅಂತ ಇರುತ್ತದೆ. ಇಲ್ಲಿ ಈ ಕೇರ್ ಗಿವರ್ಸ್ ಅಂದ್ರೆ ನೋಡ್ಕೊಳ್ಳೋರು ಬಂದು ಎಲ್ಲಾ ವಿಷಯಗಳನ್ನು ಒಬ್ಬೊಬ್ಬರಿಂದ ತಿಳ್ಕೋಬಹುದು, ಮತ್ತೆ ತಮ್ಮ ಕಷ್ಟಗಳನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬಹುದು. ಅದರ ಜೊತೆ ಸಹಾಯವಾಣಿಗಳು ಇದೆ, ಅಂದ್ರೆ ಹೆಲ್ಪ್ ಲೈನ್ಸ್ ಅಂತ ಹೇಳ್ತೀವಿ. ಈ ಹೆಲ್ಪ್ ಲೈನ್ಸ್ ಅಲ್ಲಿ ನಾವು ಫೋನ್ ಮಾಡಿ ಈ ತರ ತೊಂದರೆಗಳು ಇದೆ ಅದಕ್ಕೆ ಮಾಹಿತಿ ತಿಳ್ಕೋಬಹುದು. ಈ ತರ ಸೌಲಭ್ಯಗಳು ಇವೆ.
1: ಒಳ್ಳೇದು ಡಾಕ್ಟರ್. ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ ಈ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ನೀಡುತ್ತಾ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಡಿಮೆನ್ಷಿಯಾ ಎನ್ನುವುದು ಇಳಿವಯಸ್ಸಿನಲ್ಲಿ ಬರುವ ಕಾಯಿಲೆ, ಮೆದುಳಿನಲ್ಲಿನ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಕಾಯಿಲೆ. ನೆನಪಿನಲ್ಲಿಡಿ, ಡಿಮೆನ್ಷಿಯಾ ತಡೆಗಟ್ಟಲು ಆರೋಗ್ಯಕರ ಜೀವನ ಶೈಲಿ ಬೆಳೆಸಿಕೊಳ್ಳುವುದು, ಉದಾಹರಣೆ ಒಳ್ಳೆಯ ಆಹಾರ ಕ್ರಮ ಹಾಗೂ ವ್ಯಾಯಾಮ. ರಕ್ತದೊತ್ತಡದ ನಿರ್ವಹಣೆ ಅಗತ್ಯ. ತಲೆಗೆ ಪೆಟ್ಟಾಗದಂತೆ ಎಚ್ಚರ ವಹಿಸುವುದು. ರಕ್ತದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗದಂತೆ ತಡೆಗಟ್ಟುವುದು. ಯಾವುದೇ ರೀತಿಯ ಮರೆವಿನ ಲಕ್ಷಣಗಳಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ.
1: ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಸಂತೋಷ್ ಎಲ್, ಹೆಚ್ಚುವರಿ ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರು.
3: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಸಂತೋಷ್ ಶೀಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
3: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
2: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಹೇಳುಗುರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ಗಿರಿಜನರ ಆರೋಗ್ಯಕರ ಜೀವನ ಹಾಗೂ ವೃದ್ಧಾಪ್ಯ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಆನೆಮಳ ಹಾಡಿಯ ಶ್ರೀಯುತ ಕೆಂಚಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ಹಿರಿಯರೇ ಮನೆಯ ಲಕ್ಷಣ.
5: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
4: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
5: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
4: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
5: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರು ಮತ್ತು ಸ್ವಾಸ್ಥ್ಯ ಜೀವನದ ಒಂದು ಆರೋಗ್ಯದ ಗುಟ್ಟಿನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಆನೆಮಳ ಹಾಡಿಯ ಶ್ರೀಯುತ ಕೆಂಚಯ್ಯರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಗಿರಿಜನರ ಜೀವನ ಹಾಗೆ ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ತಾತ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ. ಎಲ್ಲಿ ಅವರು, ಯಾವ ಊರು?
7: ಗ್ರಾಮ ಪಂಚಾಯತಿ
6: ಕೆಂಚಯ್ಯ. ಎಷ್ಟು ವಯಸ್ಸಾಗಿದೆ ತಾತ ನಿಮ್ಗೆ?
7: 65
6: ವಯಸ್ಸಾಗಿದ್ಯಾ? ಹೇಗ ಅನ್ನಿಸ್ತಾ ಇದೆ ವೃದ್ಧಾಪ್ಯ ಜೀವನ, ವಯಸ್ಸಾದ ಜೀವನ? ಚೆನ್ನಾಗಿದ್ದೀರಾ? ಮನೇಲಿ ಯಾರ್ಯಾರಿದ್ದೀರಾ ತಾತ ನೀವು?
7: ಮನೇಲಿ ನಾವು ವಿಶೇಷ ಮತ್ತು 3-2 ಹುಡುಗರು. ನಮ್ಮ ಅಳಿಯ, ನಾವು 5 ಜನ ಇದ್ದೀವಿ.
6: ಎಷ್ಟ್ ಜನ ಮಕ್ಳು ತಾತ ನಿಮ್ಗೆ?
7: 4 ಜನ. ಒಂದೆಣ್ಣು 3 ಗಂಡು.
6: ಎಲ್ಲಾ ಒಂದೇ ಕುಟುಂಬದಲ್ಲಿ ಇದ್ದೀರಾ?
7: ಇಲ್ಲ, ನಮ್ಮ ಹುಡುಗ ಬೇರೆ ಇದ್ದಾರೆ, ನಮ್ಮ ಹಿರಿ ಹುಡುಗ ಕಡೆ ಬೇರೆ ಇದ್ದಾರೆ. ನಾವಿಲ್ಲಿ ನಮ್ಮ ಅಳಿಯ ಮಗಳು, ಹಿರಿ ಮಗ, ನಾವಿಬ್ರು 5 ಜನ ಇದ್ದೀವಿ.
6: 5 ಜನ ಇದ್ರೆ ಹೇಗ ಅನ್ಸುತ್ತೆ ಎಲ್ಲ ಒಟ್ಟಾಗಿರೋದು?
7: ಬಾರಿ ಖುಷಿ ಆಗುತ್ತೆ ಮೇಡಮ್, ನಮ್ಗೇನ್ ತೊಂದ್ರೆ ಇರ್ಲಿಲ್ಲ. ಒಟ್ಟಿಗೆ ನಾವು ಕಳಿಸ್ತಿದ್ದೀವಿ, ಒಟ್ಟಿಗೆ ಬರ್ತಿದೀವಿ.
6: ಇನ್ನೇನಾದ್ರೂ ಸ್ಕೂಲ್ ಹೋಗಿದ್ರ ನೀವು?
7: ಇಲ್ಲ ಮೇಡಮ್, ನಮ್ಮ ಸ್ಕೂಲ್ ಏನಿಲ್ಲ. ಆವಾಗ ಏನು ನಮ್ಮ ಈ ಸಿರಿಕೋಟೆ ಎಲ್ಲ ಆ ಕಡೆಗೆ ಈ ಕಡೆ ಎಲ್ಲಿ ಸ್ಕೂಲ್ ಇರ್ಲಿಲ್ಲ. ಹಾಗೆ ಮಧ್ಯೆ ವಾಸ ಮಾಡ್ತಿದ್ವಲ್ಲ, ಆವಾಗ ಸ್ಕೂಲ್ ಏನಿಲ್ಲ, ಶಿಕ್ಷಣ ಇಲ್ಲವೇ ಇಲ್ಲ.
6: ಅಂದ್ರೆ ನಿಮ್ಮ ತಾತ ಮುತ್ತಾತ ಕಾಲದಿಂದಲೂ ನೀವು ಕಾಡಲ್ಲೇ ವಾಸ ಮಾಡ್ಕೊಂಡಿದ್ದೀರಿ?
7: ಹೌದೌದೌದು.
6: ಈಗ ಆನೆಮಳ ಆಡಿಗೆ ಬಂದು ಎಷ್ಟು ವರ್ಷ ಆಯ್ತದ?
7: ಆನೆಮಳಿಗೆ ನಾನು ಬಂದು 13 ವರ್ಷ ಆಯ್ತು.

0: ನಾನು ಹುಟ್ಟಿ ಬೆಳೆದಿರೋ ಬಳ್ಳೆ.
1: ಬಳ್ಳೆ ಹಾಡಿರಿ.
0: ಬಳ್ಳೆ ಹಾಡಿ.
1: ಹೇಗಿತ್ತು ಆ ಕಾಡಿನ ನಡುವೆ ಜೀವನ?
0: ಕಾಡಿನ ಜೀವನ ಗೆಡ್ಡೆ ಗೆಣಸು, ಚಿಂತ ಮತ್ತೆ ಹಣ್ಣು ಕಾಯಿಗಳು, ಕುಂಬಳಿ ವ್ಯವಸಾಯ ಮಾಡ್ತಾ ಇದ್ದೆವು, ರಾಗಿ ಭತ್ತ ಕುಂಬಳಿ ವ್ಯವಸಾಯ ಮಾಡ್ತಾ ಇದ್ದೆ, ಚಟ್ನಿ ಬಿತ್ತನೆ ಮಾಡ್ತಾ ಇದ್ದ ಜೊತೆಗೆ ನಮ್ಗೆ ತುಂಬಾ ಹಾರ ನಮ್ಗೆ ಕಷ್ಟದಿಂದ ನಾವು ಗೆಡ್ಡೆ ಗೆಣಸು ಅದ್ರ ಅದ್ರ ಜೊತೆಗೆ ತರಕಾರಿ ಬೀಜಗಳು ಹೊರಗಡೆಯಿಂದ ಚಿಲ್ಕಟ್ಟೆ ಹೋಗಿ ಸ್ವಲ್ಪ ಬೀಜ ತರಕಾರಿ ಬೀಜಗಳು ತಂದು ತರಕಾರಿ ಮಾಡ್ಕೊತಿದ್ದ ಬದನೆ ಗಿಡ, ಮೆಣಸಿನಕಾಯಿ ಮತ್ತು ಸಾಸಿವೆ ಇಂಥವ್ನ ನಾವು ಹುಂಗ ಮಾಡಿ ರಾಯಿ ಜೊತೆಗೆ ಸ್ವಲ್ಪ ತರಕಾರಿ ಬೆಳ್ಕೊತಿದ್ದ.
1: ಸಣ್ಣ ವಯಸ್ಸಿಂದಲೂ ಕೃಷಿ ಮಾಡ್ತಾ ಇದ್ರ?
0: ಹೌದೌದು. ಉಳುಮೆ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಬೇಜಗಳಲ್ಲಿ ಅದರಲ್ಲಿ ಉಳುಮೆ ಮಾಡ್ತಾ ಇರ್ಲಿಲ್ಲ, ಬರೀ ಗುದ್ದಲಿ ಆ ಟೈಮಲ್ಲಿ ನಮಗೆ ಮಣ್ಣು ಗೊಬ್ಬರ ತರ ಇತ್ತು, ಏನಾಗಿದೆ ಗಟ್ಟಿ ಆಗಿದೆ, ಅವಾಗ ಅಷ್ಟು ಗಟ್ಟಿ ಬರಲಿಲ್ಲ ಭೂಮಿ, ಮೇಲಿಗೆ ಕೊಟ್ಟು ತೆರೆದ್ರೆ ಸಾಕು ಪುಡಿ ಪುಡಿ ಆಗ್ತಿತ್ತು ನಾನು ಆ ಟೈಮಲ್ಲಿ ನಾವು ಚಟ್ನಿ ಮಾಡ್ತಾ ಇದ್ದೀವಿ.
1: ಅಂದ್ರೆ ಬೇಸಾಯವನ್ನು ಶುರು ಮಾಡಿದ್ರಿ?
0: ಶುರು ಮಾಡಿ.
1: ಈಗ ನಿಮ್ಮ ವಯಸ್ಸಲ್ಲಿ ಈ ಕಾಡೊಳಗೆ ಜೀವನ ಮಾಡ್ಬೇಕಿತ್ತು, ಹೇಗಿತ್ತು ಆ ಜೀವನ?
0: ಜೀವನ ನಮ್ಮ ಬಾರಿ ಖುಷಿಯಾಗಿ ಬಾರಿ ಒಳ್ಳೆ ಚೆನ್ನಾಗಿ ಬೆಳೆದಿದ್ವಿ ಮೇಡಮ್, ನಮ್ಗೆ ಏನ್ ತೊಂದರೆ ಇರಲಿಲ್ಲ, ಕಾಯಿಲೆಗಳು ಕಡಿಮೆ, ಗಾಳಿ ವಾತಾವರಣ ಚೆನ್ನಾಗಿತ್ತು ಮತ್ತು ಬಿಸಿಲು ಮಳೆ ಬಾರಿ ಚೆನ್ನಾಗಿತ್ತು, ಅಷ್ಟು ಏನ್ ತೊಂದರೆ ಏನು ಇರಲಿಲ್ಲ, ಬಾರಿ ಚೆನ್ನಾಗಿದ್ರೆ ಬಾರಿ ಚೆನ್ನಾಗಿತ್ತು. ಸಿಟಿ ಒಳಗಿದ್ರೆ ಯಾವ ರೀತಿ ಇದು ಜನ ಬದುಕಿದ್ಯೋ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ಕಾಡಿದ್ವಿ, ನೆಮ್ಮದಿಯಾಗಿತ್ತು.
1: ಅಂದ್ರೆ ಎಲ್ಲಾ ಸಮೃದ್ಧಿ ಆಗಿರ್ತಿತ್ತು ಆ ಕಾಲದಲ್ಲಿ, ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಎಲ್ಲಾ ರೀತಿಯ ಕಾಲದಲ್ಲಿ ಸಮೃದ್ಧಿಯಾಗಿತ್ತು, ಅನಾರೋಗ್ಯ ಅನ್ನೋದು ಇರ್ತಿರ್ಲಿಲ್ಲ, ಆರೋಗ್ಯವಂತ ಜೀವನ ನಡೆಸೋದಕ್ಕೆ ತುಂಬಾ ಸುಲಭವಾಗಿತ್ತು ಆ ಕಾಲದಲ್ಲಿ ಅಂತ ಹೇಳ್ತಿದ್ರಿ. ಈಗ ನಿಮ್ಮ ಕಾಲದಲ್ಲಿ ಬೇಸಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ ತರ ಇತ್ತು ಆ ಜಮೀನ್ ಮಾಡೋದು? ಅಂದ್ರೆ ಆರಂಭವನ್ನ ಮಾಡೋಕೆ ಈಗ ಎತ್ತು ನೇಗಿಲು ಅದನ್ನೆಲ್ಲ ಬಳಕೆ ಮಾಡ್ಕೋತಿದ್ರ ನಿಮ್ ಕಾಲದಲ್ಲಿ?
0: ಒಂದು ಮರದ ಕಡ್ಡಿಯಲ್ಲಿ ಹರಿಣ ಹೊಡಿತಾರಲ್ಲ ಅದನ್ನ ಸಾಕದ ಅಂತ ಹೇಳ್ತಿದ್ದೆ, ಕಡ್ಡಿಯಲ್ಲಿ ಹಿಂಗೆ ಎಳ್ಕೊಳ್ಳೋದು ಅಷ್ಟೇ, ಮತ್ತೆ ಬುದ್ದಿಯಲ್ಲಿ ಮಣ್ಣನ್ನು ಸೆರ್ಕೊಳ್ಳೋದು, ಅದ್ರ ಮೇಲೆ ರಾಗಿ ಹಾಕ್ತಿದ್ದೆ.
1: ಅಂದ್ರೆ ಎಲ್ಲಾ ಮರದ ಕಡ್ಡಿಲೆ, ಅಂದ್ರೆ ನೀವು ಕೆತ್ತನೆ ಬೇಸಾಯ ಕೂಡ ಮಾಡ್ತಾ ಇದ್ರಿ. ಏನೇನೆಲ್ಲ ಬೆಳೆಗಳು ಬೆಳ್ಕೋತಿದ್ರಿ ನೀವು ನಿಮ್ಮ ಉಪಯೋಗಕ್ಕೆ ತಕ್ಕಂತೆ?
0: ರಾಗಿ ಭತ್ತ ನವಣೆ ಸಾಸಿವೆ ಜೀರಸೊಪ್ಪು ಮದ್ದೆ ಗಿಡ ಟಮಾಟ, ಇದು ನಮ್ಗೆ ಏನ್ ತರಕಾರಿ ಬೇಕು ಅಂತವನ್ನ ನಮ್ಮ ತಾತ ಮತ್ತು ನಮ್ಮ ತಂದೆ ಎಲ್ಲ ಹೊರಗಡೆ ಕೋಟೆ ಅಂತರಸಂತೆ ಅಂತ ಅಲ್ಲಿ ಹೋಗ್ತಾ ಇದ್ರು, ಅಲ್ಲಿ ಹೋದಾಗ ಬೀಜಗಳು ಅಂಗಡಿಯಲ್ಲಿ ಸಿಗ್ತಾ ಇತ್ತು, ಆ ಬೀಜನ ಎಷ್ಟು ರೀತಿಯಲ್ಲಿ ನಮ್ಗೆ ಮರಳಿ ಸಂತೆ ಅಂತೇಳಿ, ಮರಳಿ ಸಂತೆಯಲ್ಲಿ ಅದು ಬೀಮಿಕಲ್ಲಿ ಜಾತ್ರೆ ಅಂತ ತಾವು ಕೇಳಿರ್ಬೋದು, ಬೀಮಿಕಲ್ಲಿ ಆ ಊರಲ್ಲಿ ಬೀಜಗಳನ್ನ ಬೆಳೆದು ಮಾರ್ತಾ ಇದ್ರು, ಅಲ್ಲಿಂದ ಕೊಂಡು ಬಂದು ಕಟ್ಟಿದ್ರು ನಾವು ಬೀಜಗಳ ತಂದು ಕಾಡಿನೊಳಗೆ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ.
1: ಅಂದ್ರೆ ಕಾಡೊಳಗೆ ನೀವು ಬೇಕಾದಂತ ವಸ್ತುಗಳನ್ನ ಬಿತ್ತೋಕೆ ಕೆಲವೊಂದು ಕಡೆ ಮಾರಾಟ ಮಾಡ್ತಿರೋ ಒಂದು ಬೀಜಗಳನ್ನ ತಂದು ನೀವು ಬೆಳೆಗಳನ್ನು ಬೆಳ್ಕೋತಾ ಇದ್ರಿ. ಈಗ ನವಣೆ ಸಜ್ಜೆ ಎಲ್ಲ ಬೆಳಿತೀನಿ ಅಂತ, ನಿಮ್ ಕಾಲದಲ್ಲಿ ಅದ್ ಎಷ್ಟು ರುಚಿಯಾಗಿರ್ತಿತ್ತು ನಿಮ್ ಕಾಲದಲ್ಲಿ? ಇತ್ತೀಚಿನ ದಿನಗಳಲ್ಲಿ ನಾವು ಪ್ಯಾಕೆಟ್ ಅಲ್ಲಿ ನೋಡ್ಬೇಕಾದ ಪರಿಸ್ಥಿತಿ ಬಂದಿದೆ, ನಿಮ್ಮ ಕಾಲದಲ್ಲಿ ನೀವು ಬೆಳ್ಕೊಂಡು ಊಟ ಮಾಡ್ತಿದ್ರಿ, ಹೇಗ ಅನಿಸ್ತಿತ್ತು ಆಗಳ ರುಚಿ?
0: ಗೊಬ್ಬರದ ಅಂಶ ಇಲ್ಲ ಮೇಡಮ್, ಗೊಬ್ಬರ ಆಗಿರ್ಲಿ ಬೇರೆ ಬೇರೆ ಗೊಬ್ಬರ ಆಗಿರ್ಲಿ, ನಮ್ಗೆ ಗೊಬ್ಬರ ಅನ್ನೋದು ಈ ಜನಿನ ಗೊಬ್ಬರದ ಕಾಫಿ ಮತ್ತು ಜಿಂಕೆಗಳು ಆ ಗೊಬ್ಬರಗಳನ್ನ ಬಳಸ್ತಾ ಇದ್ದ ನಾವು, ಅದನ್ನ ಗಿಡಕ್ಕೆ ಹಾಕೋದು ಮತ್ತು ರಾಗಿ ಭತ್ತ ಬಿತ್ತಾಗ ಆ ಗೊಬ್ಬರ ಹೆಚ್ಚಿಗೆ ನಾವು ಈ ತರಕಾರಿಗೆ ಮತ್ತೆ ರಾಗಿಗಳಿಗೆಲ್ಲ ನಾವು ಹೆಚ್ಚಿಗೆ ಬಳಸ್ಕೊತೀವಿ ಅದನ್ನ. ನಾವು ಕಾಫಿ ಅಂತ ಕೇಳಿರ್ಬೋದು, ಕಾಳಿಂದ ಅಂತ ಕೇಳಿಸಂದ್ರೆ ಅದು ಗೊಬ್ಬರ ಜಾಸ್ತಿ ಅದು ಗಿಡಗಳಿಗೆ ಆಗ್ತಾ ಇದ್ದು, ರಾಗಿಗೆಲ್ಲ ಸುಮ್ಮನೆ ಕರುಗಳು ಈ ಮರದ ಎಲೆಗಳು ಬಿದ್ದು ಕೊಟ್ಟಿರ್ತದಲ್ಲ ಅದು ಒಳ್ಳೆ ಗೊಬ್ಬರ, ಬೇರೆ ಗೊಬ್ಬರನೇ ಬಳಸಂಗಿಲ್ಲ ಅದು.
1: ಅಂದ್ರೆ ನೀವು ತರಗೆಲೆ ಗೊಬ್ಬರಗಳನ್ನ ಆಗಿರ್ಬೋದು ಮತ್ತೆ ತಿಪ್ಪೆ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡು ಆಹಾರ ಬೆಳೆಗಳನ್ನ ಬೆಳೀತಾ ಇದ್ರಿ, ಹಾಗಾಗಿ ಅವು ತುಂಬಾ ರುಚಿಯಾಗಿರ್ತಿದ್ವು ಅಂತ ಹೇಳ್ತಾ ಇದ್ರಿ.
0: ರುಚಿ ಅಂತ ಹೇಳಿದ್ರೆ ಏನ್ ನಮ್ಗೆ ಸಾಂಬಾರೇ ಬೇಡ, ಮುದ್ದೆ ನಂಗೆ ತಿನ್ಬೋದಾಗಿತ್ತು ಆ ರೀತಿ ರುಚಿ ಇರ್ತಿತ್ತು.
1: ತಾತ, ಈಗ ನೀವು ನವಣೆ ಸಜ್ಜೆ ಭತ್ತ ಎಲ್ಲ ಬೆಳಿತೀನಿ ಅಂತ ಹೇಳಿದ್ರಿ, ಆಗೆಲ್ಲ ಯಂತ್ರಗಳಿರ್ಲಿಲ್ಲ ಅವನ ಪುಡಿ ಮಾಡಕ್ಕೆ, ಯಾವ ತರ ಮನೇಲಿ ನೀವು ಕುಟ್ಟು ಪುಡಿ ಮಾಡ್ಕೋತಿದ್ರಿ?
0: ಮರದಲ್ಲಿ ಒಂದೇ ತರ ಮರದನ್ನ ಒಂದು ಈ ಬಿದ್ದಿರ ಕೊಂದೆನ ಕಡಿದು ಒಂದು ಸ್ವಲ್ಪ ದಪ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪನ ತೆಗೆದು ಅದನ್ನ ಕ್ಲೀನ್ ಮಾಡಿ ಆ ಮರದಲ್ಲಿ ಹೊರಲು ಮಾಡ್ತಿದ್ದೆ. ನೆಲದಲ್ಲಿ ಒಂದು ಎಲ್ಲ ಕಾಫಿ ಸಗಣಿ ತೆಗೆದು ಸಾರಿಸಿ ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಒಂದು ಗುಂಡಿ ಚಿಕ್ಕದಾಗಿ ಒಂದು ಗುಂಡಿ ತೆಗೆದು

0: ಆ ಮರದ ದೊಣ್ಣೆಲಿ ಅದನ್ನ ಕುಟ್ತಾ ಇದ್ರು.
1: ಕುಟ್ಟುವಂತ ಪದ್ಧತಿಯನ್ನ ಅನುಸರಿಸಿಕೊಂಡು ಅವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರಿ.
0: ನಾವು ಕೇಳಿರ್ಬೋದು ಮೊನ್ನೆ ಹಿಂದೆ ಯಾತ ಮತ್ತು ಮರದ ವಂಚೆ ಸುಮಾರು ಎಲ್ಲ ರೈತರು ಸಮೇತ ಬಳಸ್ತಾ ಇದ್ರು ಅದನ್ನ ಮರದಲ್ಲೇ. ಆ ರೀತಿ ನಾವು ಬಳಸ್ತಾ ಇದ್ದೆ.
1: ಒಕ್ಕಣೆಯಲ್ಲೇ ಯಾವ ತರ ಮಾಡ್ಕೋತಿದ್ರಿ ತಾತ ನೀವು?
0: ಒಕ್ಕಣೆ ಇಲ್ಲದೇ ನಾವು ರಾಜ್ಯದ ಬಿಸಿಲಲ್ಲಿ ಹಾಕ್ಬಿಟ್ಟು ತುಂಬಾ ಒಂದು ಅಷ್ಟರಲ್ಲಿ ಕ್ಲೀನ್ ಮಾಡೋದು ಕಾಡಲ್ಲ, ದೊಡ್ಡ ಕಾಡಲ್ಲ, ನೆಲದಲ್ಲಿ ಬುದ್ಧಿಯಲ್ಲಿ ತೆರೆದ್ಬಿಟ್ಟು ಕ್ಲೀನ್ ಮಾಡ್ಕೊತೀವ. ಅಲ್ಲಿ ರಾಜ್ಯದ ಎಲ್ಲಾನ ಒಣ್ಕೊಬಿಟ್ಟು ಗಡಿ ಗಡಿತಾ ಇದ್ದ ದೊಡ್ಡಲ್ಲಿ ಒಕ್ಕಣೆ ಅಂತೇಳಿದ್ರೆ ದನ ಕರ ಕಟ್ಬಿಟ್ಟು ನಾವು ಒಕ್ಕಣೆ ಮಾಡ್ತಾ ಇದ್ವಿ. ದೊಡ್ಡಲ್ಲಿ ಬಡಿದು ಪುಡಿ ಮಾಡ್ತಿದ್ದವು ಮರದ ದೊಣ್ಣೆ ತೆಗಿಲಿ.
1: ಅಂದ್ರೆ ಒಕ್ಕಣೆಯನ್ನು ಕೂಡ ಸುಲಭವಾಗಿ ನಿಮಗೆ ಅನುಕೂಲವಾಗುವಲ್ಲಿ ಕಾಡಿನಲ್ಲಿ ಏನೇನು ಪದಾರ್ಥಗಳನ್ನ ಸಿಗ್ತಾ ಇತ್ತು ಆ ಪದಾರ್ಥಗಳನ್ನ ಬಳಕೆ ಮಾಡಿಕೊಂಡು ಒಕ್ಕಣೆಯನ್ನು ಕೂಡ ಮಾಡ್ಕೋತಾ ಇದ್ರಿ. ಈಗ ನಿಮ್ಮ ಕಾಲದಲ್ಲಿ ಆರೋಗ್ಯವಾಗಿದ್ರು ಅಂತ ಹೇಳ್ತಿದ್ರಿ ನೀವು, ಕಷ್ಟ ಕಾಯಿಲೆಗಳು ಬಂದ್ರು ಆರೋಗ್ಯ ಸಮಸ್ಯೆ ಅನ್ನೋದು ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ರಿ. ಆ ಒಂದು ನಿಟ್ಟಿನಲ್ಲಿ ಏನೇನೆಲ್ಲ ಆಹಾರಗಳನ್ನ ನೀವು ಬಳಕೆ ಮಾಡ್ಕೋತಿದ್ರಿ?
0: ನಾವು ನಮ್ಮ ಕಾಡಲ್ಲಿ ಏನ್ ಸಿಗ್ತದೆ, ಹಣ್ಣು ಕಾಯಿಗಳು ಮತ್ತು ಗೆಡ್ಡೆ ಗೆಣಸು, ಈ ಕರಳೆ, ಬಿದಿರಿನ ಕರಳೆ ಜೊತೆ ಅಡುಗೆ, ಈ ತರದಲ್ಲಿ ನಮ್ಗೆ ಎಲ್ಲ ಸಿಗುತ್ತೆ. ನಾವು ಯಾವ ರೀತಿ ನಮ್ಮ ಮನಸ್ಸನ್ನ ನಾವು ಬೆಳೆಸಿ ಆ ರೀತಿ ಎಲ್ಲ ಕಾಡಿನಲ್ಲಿ ಸಿಗ್ತಾ ಇತ್ತು. ಆ ಕಾಡಿನ ಸಿರುಪದ್ನೆ ನಾವು ಬಳಸ್ಕೊತೀವಿ. ನಾವು ಸೀರೆ ಸೊಪ್ಪು, ತಗಿತ ಸೊಪ್ಪು, ಒಣಗಲೆ ಸೊಪ್ಪು, ಕುಂಬೆ ಸೊಪ್ಪು ಇದೆಲ್ಲ ಕಾಡಲ್ಲೇ, ಈ ಕೊಲ್ಲಿ ಕೆರೆ ಇಂಥ ಜಾಗದಲ್ಲೆಲ್ಲ ಅದೇ ತನ್ನಗೆ ತಾನೇ ಬೆಳವಣಿಗೆ ಬರ್ತಾ ಇತ್ತು ಕಾಡಿನಲ್ಲೇ, ಅದನ್ನ ಬಳಸ್ಕೊತೀವಿ ನಾವು.
1: ನೀವ್ಯಾವ ಪಂಗಡಕ್ ಬರ್ತಿರತ್ತ? ಜೇನು ಕುರುಬನ, ಬೆಟ್ಟ ಕುರುಬನ?
0: ಜೇನು ಕುರುಬ ಪಂಗಡ.
1: ಅಂದ್ರೆ ನಿಮ್ಮ ಮೂಲ ಕಸುಬು ಜೇನಾಗಿತ್ತು?
0: ಜೇನು ತುಂಬಾ ಹೆಚ್ಚಿಗೆ ನಾವು ಬಳಸ್ತಿದ್ದು ಜೇನೆ.
1: ತುಂಬಾ ಹೆಚ್ಚಿಗೆ ಬಳಸ್ತಿದ್ದು ಜೇನೆ.
0: ಜೇನು
1: ಯಾವ ತರ ಜೇನು ಸಂಗ್ರಹ ಮಾಡ್ತಿದ್ರಿ ನೀವು?
0: ನಾವು ಜೇನು ಸಂಗ್ರಹ ಜೇನು ತೆಗೆದು ಅದನ್ನ ಕ್ಲೀನ್ ಮಾಡಿ ಅದನ್ನ ಒಂದು ಬಟ್ಟೆಯಲ್ಲಿ ಅದನ್ನ ಶೋಷಿ ಜಯಿಸ್ತಾ ಇದ್ದ ಅದನ್ನ ಸುಮಾರು ಮಟ್ಟಿಗೆ ಮನೆಯಲ್ಲಿ ಪಾತ್ರದಲ್ಲಿ ಪಾತ್ರೆ ಕಡಿಮೆ ಬರೀ ಮಣ್ಣಿನ ಮಡಕೆಗಳು ಬಂದು ನಮ್ಮ ಡಿಬಿ ಕುಂಬಾರ ಕುಂಬಾರ ಅಂತ ಇದ್ದಾರೆ ಅವರು ಮಣ್ಣು ಮಡಕೆ ಮಾಡ್ತಾ ಇದ್ರು, ಬಂದು ಮಡಕೆ ಕರಡಾಗಿ ಅದನ್ನ ಬಳಸ್ತಾ ಇದ್ದ. ಆ ಮಡಕೆಲಿ ಇಟ್ಟು ಜೇನು ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ಆದಾಗ ನೊರೆ ಬರ್ತಾ ಇತ್ತು, ನೊರೆ ತೆಗೆದು ಇಟ್ಟಾಗ ಒಂದು ವರ್ಷ ಇಟ್ಕೊಂಡು ನಾವು ಅದನ್ನ ಬಳಸ್ಕೊತಿದ್ದೆವು. ಜೇನು ಕೇಳಿಸ್ತಿರ್ಲಿಲ್ಲ ಅದು ಜೇನು ರಾಜಿನ ರಾಜ ತೆರಳು ಅಂದ್ರೆ ಕಲ್ಲಲ್ಲಿ ಪುಡಿ ಮಾಡಿ ಅದು ಹೆಚ್ಚಿಗೆ ರೊಟ್ಟಿ ರೊಟ್ಟಿ ಮಾಡ್ಕೊಂಡು ಆ ಜೇನು ತುಪ್ಪದಲ್ಲಿ ರೊಟ್ಟಿನ ಬಳಸ್ತಾ ಇದ್ದೆ.
1: ಅಂದ್ರೆ ಅತಿ ಹೆಚ್ಚಾಗಿ ಜೇನನ್ನ ಕೂಡ ನೀವು ಸೇವಿಸ್ತಾ ಇದ್ರಿ, ಆರೋಗ್ಯ ಅನ್ನೋದು ಸಮೃದ್ಧಿಯಾಗಿ ಸಿಗ್ತಾ ಇತ್ತು ಅಂತ ಹೇಳ್ತಿದ್ರಿ.
0: ಹೌದೌದು.

0: ಈಗ ಕಾಡ್ ನಡುವೆ ನೀವು ಜೀವನ ಮಾಡ್ಬೇಕಾದ್ರೆ ಈ ಪ್ರಾಣಿಗಳು ಬಂದಾಗ ಯಾವ ತರ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋತಿದ್ರಿ ತಾತ?
1: ಭಾರಿ ಒಂದರ ತಿಳಿತು ಪ್ರಾಣಿಗಳು ಹಾಗೆ ಕರಡಿ ಕಂಡ್ರೆ ನಾವು ಮುಂತಾಯಿ ಮತ್ತು ಬೆಳೆದಿರ ತರ ನಮ್ಮ ಕಂಡ್ರೆ ಯಾವ ಪ್ರಾಣಿಗಳು ನಮ್ಮನ್ನ ಅಟ್ಯಾಕ್ ಮಾಡಿದ್ದಿಲ್ಲ. ನಮ್ಮನ್ನ ಕಂಡ್ರೆ ಅದು ಸ್ವಲ್ಪ ಫೇಡ್ ಆಗ್ತಿದ್ದ ಆದ್ರೆ ನಾವು ಅಜ್ಜಿ ಎದುರಿಸ್ತಾ ಇರ್ತಿಲ್ಲ. ಇಲ್ಲಿ ಬಂದ್ರು ಕರಡಿ ಬಂದ್ರು ಅಥವಾ ಆನೆ ಬಂದ್ರು ನಾವನ್ನ ಹೇಗೆ ಅಂತ ಹೇಳಿದ್ರೆ ಸಾಕು ಸೈಡ್ ಹೋಗ್ತಿದ್ದಾವೆ. ನಮ್ಗೇನ್ ತೊಂದರೆ ಮಾಡ್ತಿದ್ದಲ್ಲ. ನಾವು ಬೆಳೆದಂತ ಆಹಾರ ಪದ್ಧತಿ ಅಷ್ಟೇ ಅವ್ರಿಗೆ ಎಷ್ಟು ಬೇಕಷ್ಟು ಅವ್ರು ತಿಂದು ನಮ್ಗೆ ಬಿಟ್ಟಿದ್ರೆ ಬರ್ಕೊತಿದ್ದ.
0: ಅಂದ್ರೆ ನಿಮ್ಮ ಕಾಲದಲ್ಲಿ ಆ ಪ್ರಾಣಿಗಳಿಗೂ ನಿಮ್ಗೂ ಒಂದು ಅವಿನಾಭಾವ ಸಂಬಂಧ.
1: ಹೌದು.
0: ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳ ದಾಳಿ ನೋಡಿದಾಗ ಹೇಗೆ ಅನ್ಸುತ್ತೆ ನಿಮ್ಗೆ?
1: ಪ್ರಾಣಿಗಳ ದಾಳಿ ಅದು ಈಗಲೂ ಜನ ಮನ್ಸರು ಏನ್ ಮಾಡ್ತಿದ್ರೆ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜಕಾರಣಿಗಳಾಗಿರ್ಬೋದು ಬೇರೆ ಬೇರೆ ಆಹಾರಗಳನ್ನ ತಂದು ಅದಕ್ಕೆ ಕೊಟ್ಟು ಅಕ್ಷರ ಅಕ್ರಮಾರ್ಗದೇನೆ ತಿಂದು ಮನ್ಸರು ವಾಸನೆ ಬಂದಾಗ ಯಾರು ಊಟ ಕೊಡ್ತಾರೆ ಅವ್ರ ಹತ್ರ ಸೇರಿ ಅದು ಆಹಾರ ತಗತ್ತದೆ. ಅದ್ರ ನಮ್ಮಂತವ್ರ ಕಾಡಿಗೆ ಹೋದಾಗ ಅಟಕ್ ಮಾಡಕ್ ಬರ್ತದೆ. ನಾವೇನ್ ಕೊಡಲ್ವಲ್ಲ ನಾವು ಕಾಡಲ್ಲಿ ಬೆಳೆದು ಬೆಳೆಯಲ್ವಲ್ಲ ಕಾಡಲ್ಲಿ ಹೊರಗಡೆ ಬಂದಿಲ್ಲ ನಾವು ಅನ್ನ ಏನಕ್ಕೆ ಒಂದು ಶಡ್ ಹಾಕಿದ್ರೆ ಆ ಶಡ್ಡನ ಕೆಳಗೆ ಅಟಕ್ ಮಾಡಿ ಶಡ್ಡನ ಕಿತ್ತಾಕ್ ಬರ್ತದೆ ಮತ್ತೆ ಮನ್ಸರು ಕಂಡ್ರೆ ಹತ್ರ ಸೇರ್ತಲ್ಲ ಆಟ್ನಲ್ಲಿ ಹೊರಗಡೆ ಹೊರಗೆ ಆಗ್ತಲ್ಲ ನಮ್ಮ ಕಾಡ ಕಂಡೀಷನ್ ಇಲ್ವಲ್ಲ ಹಂಗಾಗಿ ಸ್ವಲ್ಪ ತೊಂದರೆ. ಎಲ್ಲಿ ಇದ್ರೆ ಬಂದಾಗ ಮನೆಗಳನ್ನ ನಮ್ಮ ಶಡ್ಡಗಳನ್ನೆಲ್ಲ ಕಿತ್ತಾಕ್ತದೆ.
0: ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದ ಕಾರಣ ಮನುಷ್ಯನ ವರ್ತನೆ

0: ಮಾಲಿನ್ಯದಿಂದಾಗಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಈ ನಿಟ್ಟಲ್ಲಿ ಹೇಳ್ತಾ ಇದ್ರಿ.
1: ಜಾಸ್ತಿ ಆಗಿದೆ ಮತ್ತೆ ಅಟಕೂ ಮಾಡ್ತಾ ಇದೆ, ಸುಮಾರು ಜನರ ಸಾಕ್ಷಿ ಇದೆ.
0: ಈಗ ನಿಮ್ಮ ಕಾಲದಲ್ಲಿ ಹೇಳ್ತಿದ್ರಿ ನೀವು ಮಡಿಕೆ ಎಲ್ಲ ಬಳಸ್ತಿದ್ನಿ ಅಂತ ಹೇಳ್ತಿದ್ರಿ, ಹೇಗಿತ್ತು ಆ ಮಡಿಕೆ ಊಟ?
1: ಆ ಮಡಿಕೆ ಊಟ ಅಷ್ಟೇ ರುಚಿ ಮೇಡಮ್, ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ನೀರು ಇಟ್ಟಾಗ ಅಷ್ಟೇ ನಮ್ಗೆ ಆರೋಗ್ಯ ಕೊಡ್ಬೇಕು.
0: ಬಳಕೆ ಮಾಡ್ಕೋತಿದ್ರ
1: ಮಡಿಕೆ? ಹೌದಾ, ಮಡಿಕೆ ತಿನ್ನೋ ಊಟ ಈಗ ಪಾತ್ರದಲ್ಲಿ ಎಷ್ಟೇ ಪಾತ್ರದಲ್ಲಿ ಯಾವ ಪಾತ್ರ, ಸಿಲ್ವರ್ ಪಾತ್ರ ಆಗಿರ್ಬೋದು, ಕಲ್ಸಿನದ ಆಗಿರ್ಬೋದು, ತಾಮ್ರದ ಪಾತ್ರ ಆಗಿರ್ಬೋದು, ಅದನ್ನ ಬೇಯಿಸಿದ್ರೆ ನಮ್ಗೆ ಒಂಥರ ಅದರಲ್ಲಿ ರುಚಿಯೇ ಇಲ್ಲ.
0: ಅಂದ್ರೆ ನಿಮ್ಮ ಕಾಲದಲ್ಲಿ ಮಡಿಕೆಗಳಲ್ಲೇ ಒಂದು ಆಹಾರ ತಯಾರಿಸೋದಾಗಿರ್ಬೋದು ತುಂಬಾ ಸ್ವಾದಿಷ್ಟವಾಗಿ ಆ ರುಚಿ ಹೆಚ್ಚಿಸೋಕೆ ಮಡಿಕೆನೆ ಕಾರಣ ಆಗಿತ್ತು. ಒಂದು ನೀರಾಗಿರ್ಬೋದು, ಅದರಲ್ಲಿ ತಂಪು ಕುಡಿದಾಗ ತಂಪಾಗಿರ್ಬೋದು, ಈ ನಿಟ್ಟಲ್ಲಿ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೀರಿ. ತಾತ, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಬಡತನ ಜೀವನ ಅಂತ ಹೇಳ್ತಿದ್ರು, ವಸ್ತುಗಳ ಬೆಲೆ ಆಗಿರ್ಬೋದು, ಒಂದು ದಿನದ ಕೂಲಿ ಆಗಿರ್ಬೋದು, ಯಾವ ತರ ಸಿಕ್ತಿತ್ತು ನಿಮ್ಗೆ?
1: ನಮ್ಗೆ ಅವಾಗ ಹೊರಗಡೆ ನಾವು ಹೆಚ್ಚಿಗೆ ವಲಸೆ ಹೋಗಿ ನಾವು ಕೆಲಸ ಕೂಲಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಕಾನೂನು ವಾಸ ಮಾಡೋದ್ರಿಂದ ಫಾರಿಸ್ನವ್ರ ಕೆಲಸ ಹೆಚ್ಚಿದೆ. ಫಾರಿಸ್ನವ್ರ ಇಷ್ಟು ಏನೋ ನಮ್ಗೆ ಆಗ ಲೋಕಲ್ ಆಗಿತ್ತು, ಏನಿಲ್ಲ ಮತ್ತು ಯಾವ್ದೇ ಒಂದು ತೊಂದರೆ ಇಲ್ಲ. ಫಾರಿಸ್ನವ್ರು ಬಂದ್ರು ನಮ್ಗೆ ಸಹಾಯ ಮಾಡ್ತಿದ್ರು, ಯಾವ ರೀತಿ ನೀವು ಬನ್ನಿ ಮೆಸೇಜ್ ಮಾಡ್ಕೊಡಿ, ಒಣಗಿದ ಮರ ತೆಗೆದುಕೊಡಿ, ವೀಡಿಯೋ ಮಾಡ್ಕೊಡಿ, ನಾವು ರೋಡು ಚೆನ್ನಾಗಿ ಇಟ್ಕೋಬೇಕು, ಮತ್ತು ನಮ್ಮ ಮನೆ ಸುತ್ತ ಕ್ವಾರ್ಟರ್ ಸುತ್ತ ಪಾಡು ಇರಬಾರ್ದು, ಈ ತರ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳು ಕೊಟ್ಟು ಕೂಲಿ ಕೆಲಸ ಕೊಡ್ತಾ ಇದ್ರು.
0: ಎಷ್ಟು ಕೊಡ್ತಿದ್ರು ಕೂಲಿನ ಅವಾಗ?
1: ನಮ್ಗಾಗ ಈಗ ಕಾಸು ಅಂತ ಹೇಳ್ತೀವಿ, ಆಗ ಹಾಣಿ ಒಂದು ಹಾಣಿ ಎರಡು ಹಾಣಿ ಈ ತರ ಹಾಣಿ ಲೆಕ್ಕ. ಅವಾಗ ನಮ್ಗೆ ಎಂಟು ಹಾಣಿ ಹನ್ನೆರಡು ಹಾಣಿ ಮತ್ತೊಬ್ರು ನಮ್ಗೆ ಈಗಿನ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಒಂದೂವರೆ ರೂಪಾಯಿ, ಒಂದೂವರೆ ರೂಪಾಯಿ ಕೂಲಿ, ನೂರು ರೂಪಾಯಿ ಕೂಲಿ, ಈ ತರ ಒಂದು ಕೆಲಸದ ಮೇಲೆ ಹೋಗ್ತಿತ್ತು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಗೆಣಸು ಮಾಡಿದ್ರೆ ನೂರು ರೂಪಾಯಿ ಕೂಲಿ, ಎಂಟು ಮಾಡಿದ್ರೆ ಅವ್ರಿಗೆ ಒಂದೂವರೆ ರೂಪಾಯಿ ಕೂಲಿ, ಈ ತರದಲ್ಲಿ ಭಾರಿ ಕೂಲಿ ಕಡಿಮೆ. ಅದೇ ತರ ನಮ್ಮ ರೈತನ ಕಡಿಮೆ ಆಗಿತ್ತು. ಒಂದ್ ರೂಪಾಯಿಯಲ್ಲಿ ನಾವು ಏನ್ ಬೇಕಾದ್ರೆ ರಾಗಿ ಅಕ್ಕಿ ಏನ್ ಬೇಕಾದ್ರೆ ಬಳಸ್ಕೊಬೋದಿತ್ತು, ಅದು ಕಾಳು ಎಲ್ಲ ಬದಲಿತ್ತು, ಜೊತೆಗೆ ಅದರಲ್ಲಿ ಕಾಸನ್ನು ಉಳಿಸಬಹುದಾಗಿತ್ತು. ಆ ರೀತಿನ ರೈತ ಬೆಲೆಗಳು ಕಡಿಮೆ ಆಗಿತ್ತು. ಭಾರಿ ಖುಷಿ ಆಯ್ತು ಮೇಡಮ್, ಭಾರಿ ಚೆನ್ನಾಗಿತ್ತು.
0: ಅಂದ್ರೆ ಕೂಲಿನೂ ಕಡಿಮೆ ಇತ್ತು, ಆ ಕೂಲಿ ತಕ್ಕನಾಗಿ ವಸ್ತುಗಳ ಬೆಲೆವೂ ಕೂಡ ಅಗ್ಗವಾಗಿತ್ತು. ಈ ನಿಟ್ಟಲ್ಲಿ ಜೀವನ ತುಂಬಾ ಸುಲಭವಾಗಿ ಸಾಗ್ತಾ ಇತ್ತು. ಏನೇನೆಲ್ಲ ತಗೋತಿದ್ರಿ ನೀವು ಅಲ್ಲಿಂದ ಇಲ್ಲಿಗೆ? ಹೇಗ್ ಬರ್ತಿದ್ರಿ ನೀವು? ಸಾರಿಗೆ ಸಂಪರ್ಕ ಇರ್ತಿತ್ತ ನಿಮ್ಮ ಕಾಲದಲ್ಲಿ?
1: ಕೋಟೆ ಮೈಸೂರು ಈ ಕಡೆಗೆ ನಾವು ಪಟ್ಟಣಕ್ಕೆ ಹೋಗ್ತಾ ಇರಲಿಲ್ಲ ಮೇಡಮ್. ನಮ್ಮಲ್ಲಿ ಇಲ್ಲಿ ಹಳೆ ಕಾನೂನು ಕೋಟೆ ಅಂತ ಹೇಳಿ ಬಳ್ಳಿ ಹತ್ರ ಒಂದು ಅಂಗಡಿ ಇತ್ತು, ಫಾರೆಸ್ಟ್ನ ಕ್ವಾರ್ಟರ್ಸ್ ಹತ್ರ ಆನೆಯವರು ಇದ್ರಲ್ಲ, ಈ ಆನೆ ಪಳಗಿಸ ಅವರು ಆನೆ ಸಾಕವರು ಇದ್ರು, ಹತ್ತು ಕುಟುಂಬ ಇಪ್ಪತ್ತು ಕುಟುಂಬ ಮೂವತ್ತು ಕುಟುಂಬ ಅಂತ ಹೇಳಿದ್ರು. ಅವ್ರಿಗೆ ರೇಷನ್ ಬೇಕಲ್ಲ, ಅದ್ರಲ್ಲ ಬೇರೆಯವ್ರ ಕರೆದು ಅಂಗಡಿ ಇಟ್ಕೊತಿದ್ರು. ಅಲ್ಲಿ ಭತ್ತ ಆಗಿರ್ಬೋದು, ಕಾಳು ಆಗಿರ್ಬೋದು, ಮತ್ತೆ ಉಪ್ಪು ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಅಕ್ಕಿ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ,

0: ಕೃಷಿ ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ 15 ಜೂನ್ ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿ ಅವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017ರ ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ್ರ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು.

0: ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸ್ಥೆ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಎಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988 ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ರಾಜ ಆಗಿರ್ಬೋದು ಅದೆಲ್ಲ ಫುಲ್ ಅವರು ಅಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ನಾವು ಹೋಗಿ ತರ್ತಾ
2: ಇದ್ದೀವಿ.
1: ಕಾಡಲ್ಲೇ ನಾವು ವಾಸ, ಕಾಡಲ್ಲೇ ನಮ್ಗೆ ವ್ಯಾಪಾರ.
2: ಆ ರೀತಿ ಎಲ್ಲವೂ ಕೂಡ ಕಾಡಲ್ಲೇ ಸಿಗ್ತಾ ಇತ್ತು ನಿಮ್ಗೆ.
1: ಹೌದೌದು.
2: ನಿಮ್ಮ ಕಾಲದಲ್ಲಿ ಆಗ ಬಡತನದ ಬದುಕು ಅಂತ ಹೇಳ್ತಿದ್ರಿ, ಈಗ ನಿಮ್ಗೆ 4 ಮಕ್ಕಳು ಅಂತ ಹೇಳಿದ್ರಿ. ಆ ಬಡತನದ ಬದುಕಲ್ಲಿ 4 ಮಕ್ಕಳನ್ನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತಿತ್ತು ನಿಮ್ಗೆ?
1: 4 ಮಕ್ಕಳನ್ನ ಸಾಕ್ಬೇಕಾದ್ರೆ ಭಾರಿ ಸಾಕ್ಬೇಕೈತೆ. ರೈತ ಜಾಸ್ತಿ, ನಾವು ಯಾವ್ದೇ ವರ್ಷ ರೈತ ಜಾಸ್ತಿ ಆಗಿದ್ರಲ್ಲ, ನಮ್ಗೆ 200-300 ರೂಪಾಯಿ ಇದ್ದಾಗ ಒಂದು ಕುಟುಂಬ ಸಾಕಾಗಲ್ಲ. 1000 ಲೆಕ್ಕದಲ್ಲೇ ಹೋಗ್ಬೇಕಾಯ್ತದೆ.
2: 500-1000
1: ಹಿಂದಿದ್ದಾಗ ಒಂದು ದಿವಸದ ನಮ್ಮ ಆಹಾರನ ತೆಗೆದು ಬಳಸ್ಬೋದು. ಇದಕ್ಕೆಲ್ಲ ಭಾರಿ ಕಷ್ಟ. ಮತ್ತೆ ಮಾಮೂಲಿ ನಾವು ಗೆಡ್ಡೆ ಗೆಣಸು ಬಳಸೋದನ್ನ ಈಗಲೂ ಬಳಸ್ತಾ ಇದೀವಿ. ಅಂದ್ರೆ ಗೆಡ್ಡೆ ಗೆಣಸು ಕಡಿಮೆ ಆಗಿದೆ. ಈಗ ಮೊದಲು ಸಿಗುತ್ತ ಗೆಡ್ಡೆ ಗೆಣಸು ಇಲ್ಲ. ಮರ ಗಿಡ ಲಾಸ್ ಆಯ್ತು. ಈ ಕಾಡು ಒಳಗಡೆ ದೊಡ್ಡ ದೊಡ್ಡ ಗಿಡಗಳು ಇದ್ವು, ಆ ಗಿಡಗಳು ಲಾಸ್ ಆಯ್ತು. ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ.
2: ಅಂದ್ರೆ ಹಿಂದಿನ ಕಾಲದಲ್ಲಿ ಆ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲದೆ ಕಾಡಿನಲ್ಲೇ ಆಹಾರ ಪದಾರ್ಥಗಳು ಸಿಕ್ಕೋದ್ರಿಂದ ಅಲ್ಲಿ ಜೀವನ ಹೇಗೋ ಸಾಕ್ತಾ ಇತ್ತು. ಈಗ ನಿಮ್ಮ ಕಾಲದಲ್ಲಿ ಮಕ್ಳಿಗೆ ಹುಷಾರಿರ್ಲಿಲ್ಲ ಅಂದ್ರೆ ಯಾವ ತರ ಆರೋಗ್ಯವನ್ನ ಕಾಪಾಡ್ಕೋತಿದ್ರಿ ನೀವು?
1: ನಮ್ಮ ಕಾಲದಲ್ಲಿ ಮಕ್ಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಮಗೆ ದೇವರು ಸಾಕರ ಅಂತ ಹೇಳೋದು. ಮಣ್ಣಿನ ರೂಪದಲ್ಲಿ ಒಂದು ದೇವರು ಸೆಲೆ ಇರ್ತಾ ಇತ್ತು, ಮತ್ತೆ ಕಲ್ಲಿನ ರೂಪದಲ್ಲಿ ದೇವರುಗಳು ಇರ್ತಿತ್ತು. ಮರಗಡ್ಡೆಯಲ್ಲಿ ದೇವರು ನಂಬಿಕೆ. ನಂಬಿಕೆ,
2: ಹೌದು,
1: ದೇವ್ರನ್ನ ನಂಬಿಕೆ. ಆ ನಂಬಿಕೆಯಿಂದ ಅವ್ರನ್ನ ಯೋಚನೆ ಮಾಡಿದಾಗ ದೇವ್ರುಗಳು ಸಾಕಾರ ಕೊಡ್ತಾ ಇತ್ತು. ನಾವು

0: ಪ್ರಾರ್ಥನೆ ಮಾಡಿದ್ರೆ ಇಂಥ ಕಾಯಿಲೆಗಿರೋ ಸ್ವಾಮಿ ನಮ್ಗೆ ಈ ತರ ಆಗಿದೆ, ನಿಮ್ಗೆ ಕಾಯಿಲೆ ಅಂತ ಹೇಳಿ ದೇವ್ರಿಗೆ ನಮ್ಗೆ ಭಾರ ಹಾಕಿ ಅವ್ರ ನಂಬಿಕೆ ಮೇಲೆ ನಾವು ಮಾತಾಡಿಸ್ತಾ ಇದ್ದೆ. ಆ ಮಾತು ಅವ್ರಿಗೆ ನಮ್ಮ ಮಾತನ್ನ ಅವ್ರಿಗೆ ಒಂದು ಬೆಲೆ ಇತ್ತು. ಆ ಮಾತಾಡಿ ನಾವು ನಿಲ್ಸಿದಾಗ ಕಾಯಿಲೆಗಳ ಗುಣ ಅಂತಂದ್ರೆ ನಮ್ಮ ಮಾತ ಮೇಲೆ ಅದನ್ನ ಪರಿಹಾರ ಮಾಡ್ಕೊತೀವಿ ನಾವು.
1: ಅಂದ್ರೆ ನಿಮ್ಗೆ
0: ಅಷ್ಟು ನಂಬಿಕೆ ಇತ್ತು ನಮ್ಗೆ,
1: ಅಂದ್ರೆ ಪ್ರಕೃತಿನೇ ಒಂದು ದೇವ್ರು, ಆ ಪ್ರಕೃತಿನ ನಂಬಿ ನೀವು ವಾಸ ಮಾಡ್ತಿರೋದ್ರಿಂದ ಆ ಪ್ರಕೃತಿಯಿಂದ ಸಕಲ ಪರಿಹಾರಗಳನ್ನು ದೊರಕ್ತಾ ಇದ್ವು. ಈ ನಿಟ್ಟಿನಲ್ಲಿ ಆರೋಗ್ಯವು ಕೂಡ ಒಂದು ನಂಬಿಕೆ ಅನ್ನೋ ನಿಟ್ಟಿನಲ್ಲಿ ಬದುಕ್ತಾ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ರಿ. ಈ ಒಂದು ಮಕ್ಕಳಿಗೆಲ್ಲ ಹುಷಾರಲಿಲ್ಲ ಅಂದ್ರೆ ಆಯುರ್ವೇದ ಪದ್ಧತಿಗಳನ್ನ ಬಳಸ್ತಿದ್ರ, ಅದ ಬೇರುಗಳಾಗಿರ್ಬೋದು ಅದನ್ನೆಲ್ಲ ಬಳಸ್ತಿದ್ರ ನೀವು?
0: ನಮ್ಮಲ್ಲಿ ದೇವ್ರ ಗುಡ್ಡ ಇರ್ತಿದ್ರು, ಒಬ್ಬ ಒಂದು ಹಾಡಲ್ಲಿ ಒಂದು ಒಬ್ಬ ದೇವ್ರ ಗುಡ್ಡ ಮತ್ತೆ ಒಬ್ಬ ಯಜಮಾನ. ದೇವ್ರ ಪದ್ಧತಿಯಲ್ಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಯಜಮಾನ ನಮ್ಮ ಹಾಡಿಗೆ ಒಬ್ಬ ಗುರು, ಹಾಗಾದ್ರೆ ಋಷಿಗಳು ಇರ್ತಾರಲ್ಲ ಆ ತರ ಯಜಮಾನ. ಅವರು ನಾವೊಂದು ಯಾವುದೇ ಬೆಳೆ ಮಾಡ್ಬೇಕಾದ್ರೆ ಯಜಮಾನ ಒಂದು ಬೀಜಗಳನ್ನ ಹಾಕ್ಬೇಕು, ಅವರೇ ದೇವ್ರಿಗೆ ಪೂಜೆ ಮಾಡ್ಬೇಕು, ಅವರೇ ದೇವ್ರಿಗೆ ಮಾತ್ಕೊಳ್ಬೇಕು, ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ದೆ. ಆ ರೀತಿ ಜೊತೆಗೆ ಅದನ್ನ ಗಿಡಮೂಲಿಕೆಗಳನ್ನ ಅವ್ರಿಗೆ ಎಲ್ಲ ದೇವ್ರು ಕಾಣಿಸ್ತಾ ಇತ್ತು. ನಮ್ಗೆ ಶಕ್ತಿ ಕೊಟ್ರೆ ಈಗ ತೆಗೆದು ಹಾಕಿದೆ ಇಂಥ ಕಾಯಿಲೆಗಳಾಗ್ತದೆ, ನಮ್ಗೆ ಬೇರನ್ನು ತೆಗೆದ ಈಗ ಕೊಟ್ರೆ ಇಂಥ ಕಾಯಿಲೆಗಳು ಗುಣ ಆಯ್ತು, ಇಂಥ ಸೊಪ್ಪನ ಹಾಕಿದ್ರೆ ಅದು ಕಾಯಿಲೆ ಗುಣ ಆಯ್ತು ಅಂತೇಳಿ ಎಲ್ಲ ಕನ್ಸಲ್ಲೇ ಅವ್ರಿಗೆ ದೇವ್ರ ಗಿಡಮೂಲಿಕೆಗಳನ್ನ ತೋರಿಸ್ಕೊಡ್ತಾ ಇದ್ರು.
1: ಅಂದ್ರೆ
0: ಬೇರು ಶಕ್ತಿ ಸೊಪ್ಪನ ಹಾಕಿದ್ರೆ ಯಾವುದೇ ಕಾಯಿಲೆ ಬಂದು ಗುಣ ಆಯ್ತಾ ಇತ್ತು.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಹಿರಿಯರ ಹೇಳಿದಂತಹ ಹಿರಿಯರ ಮಾರ್ಗದರ್ಶನದಿಂದ ಹಲವಾರು ಬೇರುಗಳನ್ನ ಸಂಗ್ರಹಿಸಿ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡೋದ್ರಲ್ಲಿ ಮುಂದಾಗ್ತಾ ಇದ್ರಿ ನೀವು?
0: ಕಾಡಲ್ಲಿ ಎಷ್ಟು ನಮ್ಮ ಜನಗಳನ್ನ ಎಷ್ಟು ನಾವು ಎಷ್ಟು ಹಾಡಿಗಳೆಲ್ಲ ಫುಲ್ ಅದು ಬದಿ ಸೀಗಲು ಇದೆ, ಅದ್ರ ಜೊತೆಗೆ ನಾವು ದೇವ್ರು ಸೇರ್ತಾ ಇದ್ದೆ. ಹುಷಾರು ಫುಲ್ ಹುಷಾರೇ ಇಲ್ಲಂದಾಗ ದೇವ್ರ ಪದ್ಧತಿಯಲ್ಲಿ ದೇವ್ರು ಈಗಲೂ ದೇವ್ರ ಕರೆದು ದೇವ್ರನ್ನ ಅಂದ್ರೆ ನಾವು ವಾಸ ತಗೊಂಡು ಅದನ್ನ ಕಾಯಿಲೆ ದೂರ ಮಾಡ್ತೀವಿ. ಏನು ರಾಜ್ಯಗಳು ಹೊರಗಡೆ ನಾವು ಸುತ್ತಾಡ್ತೀವಿ, ಮೈಸೂರು ಹೋಗ್ತೀವಿ, ಜನ್ನೂರ್ ಹೋಗ್ತೀವಿ, ಈಗ ಹೊರಗಡೆ ಹೋಗಿ ನಮ್ಗೆ ಅಭ್ಯಾಸ ಆಗಿದೆ ಮತ್ತು ಹೋಗ ಅಭ್ಯಾಸ ಮಾಡ್ಕೊಂಡಿದ್ವಿ. ಜೊತೆಗೆ ನಾಯಕತ್ವ ಎಲ್ಲಾ ಕಡೆಗೆ ನಾವು ಜನಸಂಖ್ಯೆ ನಾವು ಜೊತೆಗೆ ಗೆಲ್ತಾ ಇದೀವಿ. ಅದರಲ್ಲಿ ಏನೈತೆ ಬೇರೆ ಕಡೆಗೆ ಬರೋಂತ ಕಾಯಿಲೆಗಳು ಆಡಿಗೆ ಬರ್ತವೆ, ಆ ಕಾಯಿಲೆಗೆಲ್ಲ ಔಷಧಿ ಕೊಟ್ಟರೆ ಅದು ಕುಡಿಯಲ್ಲ ಮೇಡಮ್, ಅದು ಆಸ್ಪತ್ರೆಗೇನೆ ಹೋಗುತ್ತೆ.
1: ಹೌದು, ಇತ್ತೀಚಿನ ಆಧುನಿಕತೆ ಬದಲಾದ ಕಾರಣ ಇತ್ತೀಚಿನ ರೋಗಗಳಿಗೆ ಆಸ್ಪತ್ರೆಗೆ ದಾಖಲಾದ್ರೆ ಕೂಡ ಸೂಕ್ತ ಚಿಕಿತ್ಸೆ ಅನ್ನೋದು ಲಭ್ಯ ಆಗುತ್ತೆ ಅಂತ ನಿಮ್ಮ ಅರಿವಿಗೆ ಬಂದಿದೆ ಅಂತ ತಾತಾ. ಈಗ ನಿಮ್ಗೆ ವಯಸ್ಸಾದ ಜೀವನ, ಸರ್ಕಾರದಿಂದ ಏನಾದ್ರು ಸೌಲಭ್ಯ ತಗೋತಾ ಇದ್ದೀರಾ ನೀವು?
0: ಸರ್ಕಾರದ ಸೌಲಭ್ಯ ಏನು ಈಗ ಅದೇನು ವಯಸ್ಸಾದ 65 ವಯಸ್ಸಾದವರಿಗೆಲ್ಲ ಜೊತೆಗೆ ರೇಷನ್ ಗಳು ಕೊಡ್ತಾ ಇದಾರೆ, ಮತ್ತೆ ರೇಷನ್ ಮತ್ತೆ ನ್ಯಾಯಬೆಲೆ ಅಂಗಡಿ ಅದರಿಂದ ಸ್ವಲ್ಪ ರೇಷನ್ ಸಿಗ್ತಾ ಇದೆ. ಜೊತೆಗೆ ನಮ್ಮ ಗೆಡ್ಡೆ ಗೆಣಸು ಜೇನು ಇದು ಬಳಸ್ಕೊತಾ ಇದೀವಿ. ಆಹಾರಕ್ಕೆ ತೊಂದರೆ ಏನಿಲ್ಲ, ಸುಮಾರು ಬಳಸ್ತಾ ಇದೀವಿ.
1: ಅಂದ್ರೆ ಆರೋಗ್ಯ ಇವಾಗ ಸುಗಮವಾಗಿ ನಡೀತಾ ಇದೆ, ವೃದ್ಧಾಪ್ಯ ಅಷ್ಟೊಂದು ಕಷ್ಟ ಅಂತಲ್ಲ ಅಂತ ಅನಿಸ್ತಾ ಇದೆ.
0: ಹೌದು ಹೌದು.

0: ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಒಂದು ಕೆಲಸ ಕಾರ್ಯಗಳು ಹೇಗ್ ನಡೆಯುತ್ತೆ, ಯಾವ ತರ ಶುರುವಾಗುತ್ತೆ?
1: ನಮ್ಮ ಕಾರ್ಯಗಳಾದ್ರೆ ನಾವು ಹೆಚ್ಚಿಗೆ ಭೂಮಿನ ಇಡ್ಕೊಂಡು ನಾವು ನಿಮಗೆ ಸರ್ಕಾರದಿಂದ 2 ಎಕರೆ 5 ಎಕರೆ ಭೂಮಿ ಕೊಟ್ಟಿಲ್ಲ. ಆದ್ರೆ ನಾವು ಇರೋ ಜಾಗದಲ್ಲಿ ಒಂದು ಸಾವಿರ ಒಂದು 1 ಎಕರೆ 2 ಎಕರೆ ನಾವು ಕೇಳಿದೀವಿ. ಅದನ್ನ ನಮ್ಗೆ ಸರ್ಕಾರ ಇಷ್ಟು ಕೊಡಕ್ಕಾಗಲ್ಲ, ಕಾಡು ಲಾಸ್ ಆಯ್ತು ಅಂತ ಹೇಳಿ ತರ ಕುಂಬರ ಕುಂಟೆಲಕ್ಕೆ ಮನೆ ಕೈ ಮಾತ್ರ ಕೊಟ್ಟಿದ್ದಾರೆ. ಅಕ್ಕದ ಹತ್ರ ಕೊಟ್ಟು ನೀವು ಇನ್ನು ಹೆಚ್ಚಿಗೆ ಕಾಡು ಕಡಿಬಾರ್ದು, ವ್ಯವಸಾಯ ಮಾಡಬಾರ್ದು, ನೀವು ಎಲ್ಲ ಕಾಡಿಗೆ ಕಡಿಮೆ ಮಾಡಿ ಅಂತ ಹೇಳಿ ತುಂಬಾನೇ ಸಮಸ್ಯೆ ಆಯ್ತು ನಮ್ಗೆ. ಅಲ್ಲಿಂದ ನಾವು ಏನ್ ಮಾಡ್ತೀವಿ, ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕುಂತು ಮಾತುಕತೆ ಮಾಡಿ ನಮ್ಮ ಆಡಿ ಜನ ಎಲ್ಲೆಲ್ಲಿ ನಮ್ಮ ಆಡಿ ಕಾಡು ಒಳಗಡೆ ವಾಸ ಮಾಡ್ತಿದೆಯೋ ಅವರೆಲ್ಲ ಸೇರಿ ಒಂದು ಸಂಘಟನೆಯನ್ನು ಕಟ್ಟಿ ಸಂಘಟನೆ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಇಟ್ಟು ಸ್ವಲ್ಪ ಕಷ್ಟ ಕಡಿಮೆ ಮಾಡಿಸ್ತೀವಿ.
0: ಅಂದ್ರೆ ಈ ನಿಟ್ಟಿನಲ್ಲಿ ಹೋರಾಟಗಾರ ವೃತ್ತಿಯನ್ನು ಕೂಡ ಈಗಲೂ ಕೂಡ ಸಮಾಜ ಸೇವೆಯನ್ನ ಕೂಡ ನೀವು ನಿರ್ವಹಿಸ್ತಾ ಇದ್ರಿ?
1: ಹೌದು, ನಾನು ಈಗ ಒಂದು 16 ವರ್ಷ ಮೆಚ್ಚಿನಗಡ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರು ನಾನು ಮಾಡಿ ನಾನು ಎಲ್ಲ ಕಡೆಗೆ ಜಮೀನಿಗೆ 1-2 ಮೂರು ಟ್ರಿಪ್ ಹೋಗಿದ್ದೀನಿ.

0: ಇವತ್ತು ನಮ್ಮ ಸಿದ್ದರಾಮಯ್ಯ ಮುಖಾಂತರ ಬೆಂಗಳೂರಿನಲ್ಲಿ ಒಂದು ಸನ್ಮಾನ ಆಯ್ತು. ವರ್ಷದಿಂದ ಬರೀ ಹೋರಾಟದಲ್ಲೇ ಇದ್ದೀನಿ ನಾನು. ಈಗ ವಯಸ್ಸಾದ್ಮ ಆಯ್ತಲ್ಲ ಅದ್ರಲ್ಲ ನಾನು ಈಗ ಮಾಜಿ ಆಗಿದ್ದು ಬೇರೆಯವ್ರದ ಹೋಗಿ ಕೊಟ್ಟು ನಾನು ಮನೆಯಲ್ಲಿದ್ದೆ.
1: ಈಗೇನ್ ಕೆಲಸ ಮಾಡ್ತಿರತ್ತ ನೀವು?
0: ಮಕ್ಕಳು ಕೊಡುಗು ಅಂತ ಹೇಳ್ತಾರೆ, ಕೊಡದಲ್ಲಿ ಕೂಲಿ ಮಾಡಿ ಬರ್ತಾರೆ. ಮೂರ್ ತಿಂಗಳು ಎರಡು ತಿಂಗಳೆಲ್ಲ ಇದ್ದು ವಾಸ ಅಲ್ಲೇ ಹೋಗಿ ಮೂರ್ ತಿಂಗಳು ನಾಲ್ಕು ತಿಂಗಳು ಇದ್ದು ಕೆಲಸ ಮಾಡಿ ಅವರು ಸ್ವಲ್ಪ ಹಣಕಾಸು ಬರ್ತಾ ಇದಾರೆ. ನಾನು ಎಲ್ಲೆಲ್ಲಿ ಮೀಟಿಂಗ್ ಆಗ್ತದೆ, ಯಾವ ಜಾಗದಲ್ಲಿ ಒಂದೊಂದು ಹೋರಾಟದ ಜನ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಕರೆಕ್ಟ್ ಕಟ್ಟ ಅಲ್ಲಿಗೆಲ್ಲ ಒಂದು ಆಗೋಷ್ಟು.
1: ಅಂದ್ರೆ ಈ ವೃದ್ಧಾಪ್ಯ ಜೀವನದಲ್ಲೂ ಕೂಡ ನೀವು ಒಂದು ಸಮಾಜದ ಒಂದು ಒಳಿತಿಗಾಗಿ ಸಮಾಜ ಸೇವೆಯನ್ನ ಮಾಡ್ತಿರೋದು ತುಂಬಾ ಖುಷಿಯ ವಿಚಾರ ತಾತ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೆ ಕಾಲ ಕಳಿತಿರ್ತಿಲ್ಲ, ಹೇಗೆ ಕಳೀತಾ ಇರ್ತೀರ ನೀವು ಕಾಲವನ್ನ?
0: ಹೊರಗಡೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಅಂಗಡಿಗೆ ಅಲ್ಲಿ ಇಲ್ಲಿಗೆ ಹೋಗೋದು ಒಳ್ಳೆ ಕುಂಚಿತ ಸೈನ್ ಮಾಡಿ ಹಿಂಗೆ ಸುತ್ತಾಡ್ತಾ ಬರ್ತಾ ಇದ್ದೀನಿ.
1: ಇತ್ತೀಚಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಆಹಾರದ ಪದ್ಧತಿ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆ ಏನಾದ್ರು ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯತ್ತ ನಿಮ್ಗೆ?
0: ಮೇಡಮ್, ನನಗೆ ಆರೋಗ್ಯ ಸಮಸ್ಯೆ ತುಂಬಾನೇ ಆಗಿತ್ತು. ನಾನು ಹೊರಗಡೆ ಹೋಗಿ ಊಟ ಇಲ್ಲ ಮತ್ತು ನೀರು ಕಡಿಮೆ, ಕಾಫಿ ಕಡಿಮೆ, ಇದರಿಂದ ನಾನು ಏನಾಗಿತ್ತು ಅಷ್ಟು ವರ್ಷಗಳಿಂದ ಇದರಿಂದ ಊಟ ಆಹಾರ ಇಲ್ದೇನೆ ನನಗೆ ಒಂದು ಆಗಿತ್ತು, ಒಂದು ಕಾಯಿಲೆ ಬಂದಿತ್ತು. ಅದನ್ನು ಮೈಸೂರಲ್ಲಿ ಜೈದೇವ ಅಂತ ನಮಗೆ ಗೊತ್ತಿದೆ, ನಾನು ಒಂದು 15 ದಿವಸ ಅಡ್ಮಿಟ್ ಆಗಿದ್ದೆ. ಅಲ್ಲೆಲ್ಲ ಯಾವ ಸಿಕ್ಕದಲ್ಲಿ ಒಂದು ಆಪರೇಷನ್ ಆಯ್ತು, ಪರೀಕ್ಷೆ ಮಾಡಿ ಬರ್ದು ಕೊಟ್ಟು ಮಾತ್ರೆ ಕಟ್ಟದಕ್ಕೆ ಮಾತ್ರೆ ಸಾಯಂಕಾಲ ಬೆಳಿಗ್ಗೆ ಮಾತ್ರೆ ಇದ್ದಾಗ ನಮಗೆ ತುಂಬಾ ಕಷ್ಟ ಆಯ್ತು, ಮಕ್ಕಳಿಗೆ ತಗೊಳ್ಬೇಕಂತ ಹೇಳಿ ಇವರಿಗೆ ಈಗ ಒಂದು 1000 ರೂಪಾಯಿ ನಮಗೆ ಮಾತ್ರೆ ಬೇಕು ಮೇಡಮ್, ಬಳಸಲೇಬೇಕು. ಹಂಗಾಗಿ ಆ ಸಮಸ್ಯೆಯಲ್ಲಿ ಒಂದು 3-4 ವರ್ಷದ ಕಾಲ ನಮ್ಗೆ ಹುಡುಕಿ ಆಗಿತ್ತು. ಮಾತ್ರೆ ನಮ್ಗೆ ಏನು ತೊಂದರೆ ಹೊರಗಡೆ
1: ಆರೋಗ್ಯ ಸಮಸ್ಯೆ ಅನ್ನೋದು ಕೂಡ ನಿಮ್ಗಿದೆ, ಆ ಸಮಸ್ಯೆನ ಮನ್ಸ್ಗೆ ಹಚ್ಕೊಳ್ದೆ ಈ ವಯಸ್ಸಲ್ಲೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಈ ನಿಟ್ಟಿನಲ್ಲಿ ತಾತ, ಇತ್ತೀಚಿನ ಆಧುನಿಕತೆ ಬದಲಾದ ಕಾರಣ ಆಹಾರ ಪದ್ಧತಿ ಆಗಿರ್ಬೋದು, ಒಂದು ಜೀವನ ಶೈಲಿ ಆಗಿರ್ಬೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಾತ?
0: ಇದ್ರ ಬಗ್ಗೆ ಆಹಾರ ಪದ್ಧತಿಯಲ್ಲಿ ನನ್ನ ಪ್ರಕಾರ ಮಾಡಕ್ಕೋದಾಗ ನಮ್ಮ ಹಿಂದೆ ಇದ್ದ ಆಹಾರ ಪದ್ಧತಿ ಬಾರಿ ಬದಲಾವಣೆ ಆಗಿದೆ.
1: ಹೌದು,
0: ಈಗೇನಂತದ್ದು ಬೇರೆ ಬೇರೆ ಗೊಬ್ಬರಗಳನ್ನ ಹಾಕಿ ಮತ್ತು ಅವರು ಈ ಗಣಿ ಗೊಬ್ಬರ ಬಳಸೋದೇ ಇಲ್ಲ.
1: ಹೌದು,
0: ಹಿಂದೆಲ್ಲ ಕೃಷಿಯಲ್ಲಿ ಗದ್ದೆಯಲ್ಲೆಲ್ಲ ಹೆಚ್ಚಿನ ರೀತಿಯಲ್ಲಿ ಗಣಿ ಗೊಬ್ಬರದಿಂದ ಅವರು ಬೆಳೆಗಳನ್ನ ಬೆಳೆಸಿದ್ರು, ರೈತರಾಗಿರ್ಬೋದು ಬೇರೆ ಕಡೆ ಜನ ಆಗಿರ್ಬೋದು ಆ ರೀತಿ. ಈಗ ಅವರು ಸಹ ಈಗ ಗೊಬ್ಬರಗಳನ್ನ ನಿಲ್ಸಿದ್ದಾರೆ. ಬೇರೆ ಈ ಗೊಬ್ಬರ ಹೊರಗಡೆ ಗೊಬ್ಬರ ತಗೊಂಡು ಹಾಕಿ ಅದು ಗೆಂಡು, ಅದು ಋಷಿ ಇಲ್ಲ, ಅನ್ನ ಮಾಡಿದ್ರು ಋಷಿ ಇಲ್ಲ, ಬೇಳೆ ಇಲ್ಲ, ತರಕಾರಿ ಋಷಿ ಇಲ್ಲ, ಮತ್ತು ನಿದ್ದೆ ಮಾಡಿದ್ರು ಅದು ಋಷಿ ಇಲ್ಲ, ಎಲ್ಲ ತರ ಬೆಂಡು ತರ. ಅದು ಸಾಂಬಾರ್ ಇಲ್ದೇ ನಾವು ತಿನ್ನಕ್ಕಾಗಲ್ಲ
1: ಆ
0: ರೀತಿ ಈಗ ಆಹಾರಗಳು.
1: ಜೀವನ ಶೈಲಿಯಾಗಿರ್ಬೋದು, ಆಹಾರ ಪದ್ಧತಿಯಲ್ಲಾಗಿರ್ಬೋದು, ಸಾಕಷ್ಟು ವ್ಯತ್ಯಾಸಗಳು ಉಂಟಾಗಿರೋದ್ರಿಂದ ಇತ್ತೀಚಿನ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದಲ ಪದ್ಧತಿಯನ್ನ ನೀವು ಅಭ್ಯಾಸ ಮಾಡಿಸ್ಕೊಂಡ್ರೆ ಉತ್ತಮ ಜೀವನವನ್ನ ಕಾಯ್ದುಕೊಳ್ಬಹುದು ಅನ್ನೋದು ನಿಮ್ಮ ಒಂದು ಭರವಸೆ ತಾತ. ತಾತ, ಈಗ ವಯಸ್ಸಾದ ತಂದೆ ತಾಯಿಗಳನ್ನ ಹಿಂದಿನ ಕಾಲದಲ್ಲಿ ತುಂಬಾ ಭಕ್ತಿಯಿಂದ ದೇವರ ತರ ನೋಡ್ಕೋತಿದ್ರು, ಇತ್ತೀಚಿನ ದಿನಗಳಲ್ಲಿ ಅವರನ್ನ ಅನಾಥ ಆಶ್ರಮಕ್ಕೆ ಬಿಡುವಂತ ಪದ್ಧತಿಗಳು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಂತ ಮಕ್ಕಳಿಗೆ ನೀವೇನ್ ಸಂದೇಶವನ್ನ, ಒಬ್ಬ ಹಿರಿಯರಾಗಿ ಒಬ್ಬ ಸಮಾಜ ಸೇವಕರಾಗಿ ನೀವೇನು ಒಂದು ಸಂದೇಶವನ್ನ ಕೊಡ್ತಿರತ್ತ ನೀವು?
0: ಜನಗಳ ಪದ್ಧತಿಯಲ್ಲಿ ನಾವು ಯಾವುದೇ ಮಕ್ಕಳನ್ನು ಗಿಡ ಮೂಲಕ್ಕೆ ನಮ್ಮ ದೇವ್ರ ಪದ್ಧತಿಯಲ್ಲಿ ಆದಷ್ಟು ನೋಡಿ ನಾವು ಹೊರಗಡೆ ಕೆಲಸಲ್ಲ ಮೇಡಮ್, ಅನೇಕ ಆಕ್ರಮಗಳೇ ಆಗಿರ್ಲಿ ಬೇರೆ ಕಡೆ ಆಗಿರ್ಲಿ ನಮ್ಮ ಜನಗಳಲ್ಲಿ ನಾವು ಕೆಲಸದ ಕಡಿಮೆ ಅದೆಲ್ಲ ನಾವು ನೋಡ್ಕೊತಾ ಇದ್ವಿ.
1: ತುಂಬಾ ಖುಷಿ ಆಯ್ತು ತಾತ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಆರೋಗ್ಯ ಜೀವನ ಆಗಿರ್ಬೋದು, ಒಂದು ಸ್ವಾಸ್ಥ್ಯ ಜೀವನದಕ್ಕೆ ಒಂದು ಪ್ರಕೃತಿನದು ಯಾವ ರೀತಿ ಸಹಕಾರ ನೀಡುತ್ತೆ, ಆ ನಿಟ್ಟಿನಲ್ಲಿ ನಾವು ಯಾವ ತರ ಸಾಗಬೇಕು ಅನ್ನೋದ್ರ ಮೂಲಕ ನಮ್ಗೆ ಇಷ್ಟೊತ್ತು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು HD Kote ತಾಲೂಕಿನ ಆನೆಮಳದ ಹಾಡಿಯ ಶ್ರೀತಾ ಕೆಂಚಯ್ಯರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ

ಸಂಜೆ ಕಾರ್ಯಕ್ರಮವನ್ನ ಕೇಳಿದರೆ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮ. ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ವೈದ್ಯ ವೃತ್ತಿಯ ಮಹತ್ವ ಕುರಿತು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನ ಅಂದರೆ ನ್ಯಾಷನಲ್ ಡಾಕ್ಟರ್ಸ್ ಡೇಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ವೈದ್ಯರ ದಣಿವರಿಯದ ಪ್ರಯತ್ನಗಳು ಹಾಗೂ ಸಹಾನುಭೂತಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ತಮ್ಮ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಅಚಲ ಬದ್ಧತೆಯಿಂದ ನಮ್ಮ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ನಮ್ಮ ವೈದ್ಯರಿಗೆ ಅನಂತ ಕೋಟಿ ನಮನಗಳು. ಹೌದು, ಈ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆಯಾಗಿರ್ಬೋದು, ಯಾವಾಗಲಿಂದ ಇದನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ, ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ಸೇವೆಯಲ್ಲಿ ಆಗುವಂತಹ ತ್ಯಾಗ ಆಗಿರ್ಬೋದು, ಮತ್ತು ಸಾರ್ವಜನಿಕ ಹಾಗೂ ಸಮುದಾಯದೊಂದಿಗೆ ಅವರ ಒಂದು ಅವಿನಾವ ಸಂಬಂಧ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರೋಹನ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ತುಂಬ ಧನ್ಯವಾದಗಳು. ನಂದು ಇದೇ ಥರ ಪ್ರೋಗ್ರಾಮ್ ಅಟೆಂಡ್ ಆಗಿರೋದು ಫಸ್ಟ್ ಟೈಮ್. ಸೊ ನಿಮ್ಮ ಜೊತೆ ನಿಮ್ಮ ಪ್ರೋಗ್ರಾಮ್ಸ್ ಕೇಳ್ತಿದ್ದೆ, ಎಷ್ಟು ದಿನ ಯೂಟ್ಯೂಬಲ್ಲಿ ಬರ್ತಿತ್ತು, ನಮ್ಮ ಫೆಲೋ ಕೊಲೀಗ್ಸ್ ಡಾಕ್ಟರ್ಸ್ ಎಲ್ಲ ಅವ್ರ ಪ್ರೋಗ್ರಾಮ್ಸ್ ನೋಡ್ತಿದ್ದೆ. ಸೊ ನನಗೆ ಬಂದು ಈ ಥರ ಪ್ರೋಗ್ರಾಮ್ ಒಂದು ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು.
0: ಸರ್, ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಥ್ಯಾಂಕ್ ಯು ವೆರಿ ಮಚ್.
0: ಸರ್, ನಾವು ವರ್ಷದಾದ್ಯಂತ ಹಲವಾರು ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ದಿನಾಚರಣೆಗಳಾಗಿರ್ಬೋದು. ಆದರೆ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅನ್ನೋದು ಬಹಳ ಬಹಳ ಪ್ರಮುಖವಾದಂಥ ದಿನ ಸರ್. ಹಾಗೆಯೇ ವೈದ್ಯ ವೃತ್ತಿಗೆ ಹಾಗೂ ವೈದ್ಯರಿಗೆ ಒಂದು ನಾವು ಸಲ್ಲಿಸುವಂಥ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ ಸರ್. ಆ ನಿಟ್ಟಿನಲ್ಲಿ ಗಮನಿಸು ಅಂದರೆ ಸರ್, ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಆಚರಣೆಯ ಜಾರಿಯ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
1: ಖಂಡಿತ. ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನೋದು ಅಂದರೆ ನ್ಯಾಷನಲ್ ಅಂದರೆ ನಮ್ಮ ಭಾರತದಲ್ಲಿ ಆಚರಿಸ್ತೀವಿ, ಬಟ್ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಅವರ ಪ್ರಾಮುಖ್ಯ ಡಾಕ್ಟರ್ ಯಾರಾದರೂ ಒಬ್ಬರು ಸ್ಫೂರ್ತಿಯಾಗಿರ್ತಾರಲ್ಲ, ಅವರ ಸ್ಮರಿಸೋದಕ್ಕೋಸ್ಕರ ಬೇರೆ ಬೇರೆ ದಿನ ಆಚರಿಸ್ತಾರೆ. ಅದೇ ನಮ್ಮ ದೇಶದಲ್ಲಿ ಜುಲೈ 1 ಡಾಕ್ಟರ್ಸ್ ಡೇ ಅಂತ ಆಚರಿಸ್ತಾರೆ. ಅದು ಜಾರಿಗೆ ಬಂದಿದ್ದು ಸ್ಟಾರ್ಟಿಂಗ್ ವರ್ಷ 1991. ಜುಲೈ 1 ಏನಕ್ಕೆ ಆಚರಿಸ್ತಾರೆ ಅಂದರೆ, ಇದು ಬಿಧನ್ ಚಂದ್ರ ರಾಯ್ ಅಂತ ತುಂಬ ಪ್ರಾಮುಖ್ಯವಾದ ಫಿಸಿಷಿಯನ್ ಮತ್ತು ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದು ಒಂದು ವೈದ್ಯರು, ಜೊತೆಗೆ ಪಶ್ಚಿಮ ಬಂಗಾಳದ CMO ಆಗಿ ನಮ್ಮ ಭಾರತದ ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯಕ್ಕೆ ತುಂಬ ಕೊಡುಗೆ ನೀಡಿದ್ದಾರೆ. ತುಂಬ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅಂಥವೆಲ್ಲ ಸ್ಥಾಪಿಸ್ತಿದ್ದಾರೆ. ನಮ್ಮ ವೈದ್ಯರಿಗೆಲ್ಲ ಉತ್ತಮ ಕೆಲಸ ಮಾಡೋದಕ್ಕೋಸ್ಕರ ಒಂದು ಸ್ಫೂರ್ತಿಯಾಗಿ ಇದ್ದಾರೆ. ಅವರ ಸ್ಮಾರಕವಾಗಿ ಈ ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಪ್ರತಿ ವರ್ಷ ಆಚರಿಸಲಾಗುತ್ತೆ.
0: ಏನಾದರೂ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಲಾಯಿತು ಸರ್?
1: ಮುಖ್ಯವಾಗಿ ಏನಂದ್ರೆ

0: ನಮ್ಮ ಸಮಾಜದಲ್ಲಿ ಕೆಲಸ ಮಾಡುವ ಕೆಲವು ವೈದ್ಯರು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟಿರ್ತಾರೆ. ಬರೀ ಪೇಷಂಟ್ ನೋಡಿ ಚಿಕಿತ್ಸೆ ಕೊಡೋದಕ್ಕಿಂತ ಮೀರಿ ನಮ್ಮದು ಸುಮಾರು ಬೇರೆ ಕರ್ತವ್ಯಗಳಿರುತ್ತೆ. ಈ ಕರ್ತವ್ಯದಲ್ಲಿ ಉನ್ನತ ಸಾಧನೆ ಮಾಡಿರ್ತಾರಲ್ಲ, ಅಂಥ ವೈದ್ಯರನ್ನು ಗೌರವಿಸೋದಕ್ಕೋಸ್ಕರ. ಮತ್ತು ಇನ್ನೂ ಒಂದು ಉದ್ದೇಶ ಏನಂದರೆ, ಡಾಕ್ಟರ್ಸ್ ಆಗಿ ವೈದ್ಯರು ಅವರ ದಿನನಿತ್ಯದ ಸೇವೆಯಲ್ಲಿ ಏನೇನು ಚಾಲೆಂಜಸ್, ಏನೇನು ತೊಂದರೆಗಳು, ಕಷ್ಟಗಳು ಫೇಸ್ ಮಾಡ್ತಾರೆ, ಅದರದ್ದು ಒಂದು ಅರಿವು ಮೂಡಿಸೋದಕ್ಕೆ ಒಂದು ಗುರಿ ಇದೆ. ಮತ್ತು ಇನ್ನೊಂದು ಏನಂದರೆ, ಹೊಸದಾಗಿ ವೈದ್ಯ ವೃತ್ತಿಗೆ ಯಾರು ಬಂದಿರ್ತಾರೆ, ಹೊಸ ಡಾಕ್ಟರ್ಸು, ಅವ್ರಿಗೆಲ್ಲ ಒಂದು ಉತ್ತಮ ಸೇವೆ ನೀಡಿರೋ ಡಾಕ್ಟರ್ಸ್ನ ಒಂದು ಮಾದರಿಯನ್ನಾಗಿ ತೋರಿಸಿ ಅವ್ರಿಗೂ ಒಂದು ಸ್ಫೂರ್ತಿ ಬಂದು ಅವರು ಆ ಥರ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೋಸ್ಕರ ಈ ದಿನವನ್ನು ಆಚರಿಸಲಾಗುತ್ತೆ.
1: ಸರ್, ಹಾಗಿದ್ರೆ ಜುಲೈ 1ನೇ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡಲಿಕ್ಕೆ ಕಾರಣ ಏನಾದರೂ ಇದೆಯಾ? ಆ ದಿನಾಂಕದಿಂದ ಏನಾದರೂ ವಿಶೇಷತೆ ಇದೆಯಾ?
0: ಜುಲೈ 1ರ ವಿಶೇಷತೆ ಏನಂದರೆ, ಅದು ಡಾಕ್ಟರ್ BC ರಾಯ್, ಬಿಧನ್ ಚಂದ್ರ ರಾಯ್ ಅಂತ, ಅವರ ಜನ್ಮದಿನನೂ ಹಾಗೂ ಅವರ ಮರಣ ದಿನನೂ. ಅವರು 1882 ಬಂಕಿಪುರ ಅನ್ನೋ ಜಾಗ ಪಟ್ಟಣದಲ್ಲಿ ಹುಟ್ಟಿದ್ದು. ಮತ್ತು ಅದೇ ದಿನ 80 ವರ್ಷದ ನಂತರ 1962 ಅವರು ನಿಧನರಾದರು. ಅವರ ಕಾಂಟ್ರಿಬ್ಯೂಷನ್ಸನ್ನು ಸ್ಮರಿಸೋದಕ್ಕೋಸ್ಕರ ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ.
1: ಸೊ ತಾವು ಆರಂಭದಲ್ಲೇ ಹೇಳಿದ್ರಿ, ಡಾಕ್ಟರ್ ಬಿಧನ್ ಚಂದ್ರ ರಾಯರವರು ಆರೋಗ್ಯ ಕ್ಷೇತ್ರದಲ್ಲಿ ತಂದಂಥ ಕೊಡುಗೆಗಳಾಗಿರ್ಬೋದು, ಮತ್ತು ಕೆಲವೊಂದು ಸುಧಾರಣೆಗಳಾಗಿರ್ಬೋದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು, ವೈದ್ಯರಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ಇವರು ತೋರಿಸ್ಕೊಟ್ರು ಅಂತ ಹೇಳಿದ್ರಿ ಸರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಧನ್ ಚಂದ್ರ ರಾಯರವರ ಆರೋಗ್ಯ ಕ್ಷೇತ್ರದ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಸರ್?
0: ಬಿಧನ್ ಚಂದ್ರ ರಾಯ್ ಅವರು ಶಾರ್ಟ್ ಆಗಿ BC ರಾಯ್ ಅಂತ ಕರೀತಾರೆ, ನಾನು ಹಾಗೆ ರೆಫರ್ ಮಾಡ್ತೀನಿ ಈಗ. ಅವರು ಕಲ್ಕಟ್ಟಾ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದ್ರು. ಅದು ಮುಗಿಸಿದ ನಂತರ ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಫಾರಿನ್ ದೇಶದಲ್ಲಿ ಹೋಗೋದಕ್ಕೆ ನೋಡಿದ್ರು. ಅವರು ಸೇಂಟ್ ಬಾರ್ಥೋಲೋಮಿಯೋ ಹಾಸ್ಪಿಟಲ್ ಅಂತ ಲಂಡನ್ನಲ್ಲಿರೋ ಒಂದು ಹಾಸ್ಪಿಟಲ್ ಮತ್ತು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರು. ಅವ್ರು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗಲೂ ಆ್ಯಕ್ಚುಲಿ ಫಸ್ಟ್ ರಿಜೆಕ್ಟ್ ಆದರು, ಬಟ್ ಆದರೂ ಅವರು ಅಲ್ಲಿಗೆ ಬಿಡಲಿಲ್ಲ, ಇನ್ನು ಮತ್ತೆ ರಿಪೀಟಾಗಿ ಅಪ್ಲಿಕೇಶನ್ ಹಾಕಿಬಿಟ್ಟು ಅಕ್ಸೆಪ್ಟ್ ಆಗೋವರೆಗೂ ಟ್ರೈ ಮಾಡಿದ್ರು. ಆಮೇಲೆ ಸೇರಾದಮೇಲೆ ಎರಡು ಕೋರ್ಸ್ಗಳು, FCRS ಮತ್ತು MRCP ಅಂತ ಬರುತ್ತೆ, ಸರ್ಜನ್ ಮತ್ತು ಫಿಸಿಷಿಯನ್ ಆಗೋದಕ್ಕೆ ಇದು ಮಾಡುವ ಕೋರ್ಸ್. ಇದನ್ನು ಕೇವಲ 2 ವರ್ಷ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರು ಈ ಕೋರ್ಸ್ನ. ಮಾಮೂಲಿಯಾಗಿ ಅದು ಇಷ್ಟು ಬೇಗ ಮುಗಿಸಿರೋಂಥದ್ದು ಅದುವರೆಗೂ ಯಾರೂ ಇರಲಿಲ್ಲ. ಸೊ ಇವ್ರದ್ದೇ ಒಂದು ಹೊಸ ರೆಕಾರ್ಡ್ ಸೆಟ್ ಮಾಡಿದ್ದಾಯಿತು. ಅದಾದಮೇಲೆ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಪುನಃ ವಾಪಸ್ ಭಾರತಕ್ಕೆ ಬಂದರು 1911. ವಾಪಸ್ ಬಂದು ಅವರು ಮೊದಲು ಓದಿದ್ದ ಕಲ್ಕಟ್ಟಾ ಮೆಡಿಕಲ್ ಕಾಲೇಜಿನಲ್ಲೇ ವಾಪಸ್ ಹೋಗಿ ಅಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಂಡ್ರು. ಅವರಿಂದ ಇನ್ನೂ ಹೊಸ ಡಾಕ್ಟರ್ಸ್ಗೆಲ್ಲ ಶಿಕ್ಷಣ ನೀಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಅವ್ರದ್ದು ಹಂಗೆ ಕೆಲಸ ಮಾಡ್ತಿದ್ದಾಗೇ ಅವರು ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯ ಅದರ ಇಂಟ್ರೆಸ್ಟ್ನಲ್ಲಿ ಇದ್ದದರಿಂದ ರಾಜಕೀಯಕ್ಕೆ ಹೋದರೆ ಇನ್ನೂ ಜಾಸ್ತಿ ಉತ್ತಮ ಸೇವೆ ನೀಡ್ಬೋದು ಅನ್ನೋ ಒಂದು ದೃಷ್ಟಿ ಇತ್ತು. ಅವರ ಅನಿಸಿಕೆ ಏನಿತ್ತು ಅಂದರೆ, ಭಾರತ ಒಂದು ಸ್ವರಾಜ್ಯ ಆಗಬೇಕು, ಅಂದರೆ ಭಾರತೀಯರೆಲ್ಲರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕು, ಇಲ್ಲಾಂದರೆ ಸ್ವರಾಜ್ಯವಾಗಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರ ಅನಿಸಿಕೆ ಇತ್ತು. ಇದಾದ ನಂತರ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿಕೊಂಡ್ರು. ಹಂಗೆ ಅಲ್ಲಿ ಪಾರ್ಟಿಯಲ್ಲಿ ಸೇವೆ ಸಲ್ಲಿಸುತ್ತಾ ಕೊನೆಗೆ ಒಂದು ಸ್ವಾತಂತ್ರ್ಯ ಪಡೆದಿದ್ದು 1 ವರ್ಷದ ನಂತರ 1948 1948 ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಅಲ್ಲಿ 14 ವರ್ಷ ಸೇವೆ ಸಲ್ಲಿಸಿದ್ರು, 1948 1962. ಈ ಸೇವೆಯಲ್ಲಿ ಅವರು ಮಾಮೂಲಿ ಬೇರೆ ಕಾಂಟ್ರಿಬ್ಯೂಷನ್ಸ್ ಬಿಟ್ಟು ಸ್ಪೆಸಿಫಿಕ್ ಆಗಿ ಆರೋಗ್ಯ ಮತ್ತು ವೈದ್ಯಕೀಯ ದೃಷ್ಟಿಯಲ್ಲಿ ಏನೇನು ಸಾಧನೆಗಳಿತ್ತಂದರೆ, ಅವ್ರು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇವಾಗ ಏನು ಹೇಳ್ತಾರೆ ಅದನ್ನು ಸ್ಥಾಪಿಸೋದ್ರಲ್ಲಿ ಅವ್ರದ್ದೊಂದು ಪ್ರಾಮುಖ್ಯ ಪಾತ್ರ ಇತ್ತು. ಈ ಸಂಸ್ಥೆಗಳು ಭಾರತದ ವೈದ್ಯಕೀಯ ವೃತ್ತಿಯಲ್ಲಿರುವವರ ಎಲ್ಲರನ್ನು ಸ್ಟ್ಯಾಂಡರ್ಡ್ಸ್ ಮತ್ತು ಎಥಿಕ್ಸನ್ನು ನಿರ್ಮಾಣ ಮಾಡುವುದರಲ್ಲಿ ಇವೆರಡು ಪ್ರಾಮುಖ್ಯವಾದ ಸಂಸ್ಥೆಗಳಾಗಿರುತ್ತದೆ. ಮತ್ತು ಭಾರತದ ಮೊಟ್ಟ ಮೊದಲನೇ IIT ಸಂಸ್ಥೆ ಖರಗ್ಪುರಲ್ಲಿ 1950 ಇವರಿಂದ ಸ್ಥಾಪನೆಯಾಯಿತು. ಇದೆಲ್ಲ ಅವರ ಅಚೀವ್ಮೆಂಟ್ಸ್ಗಾಗಿ 1961 ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಭಾರತ ರತ್ನ ಸಿಕ್ಕಿದ 1 ವರ್ಷದ ನಂತರವೇ ಅವರು

0: ನಿಧನಗೊಂಡಿದ್ದು. ಆದರೆ 1991 ಗವರ್ನಮೆಂಟ್ ಆಫ್ ಇಂಡಿಯಾ ಅವರ ಘೋಷಣೆಯ ಮೇಲೆ ಈಗ ಪ್ರತಿ ವರ್ಷ July 1 ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ.
1: ಸರ್, ಹಾಗೇ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಅಂದರೆ ಥೀಮನ್ನು ಇಟ್ಕೊಂಡು ಈ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಸರ್. ಹಾಗಿದ್ರೆ ಈ ವರ್ಷ 2026 ಸಾಲಿನ ಘೋಷವಾಕ್ಯ ಏನು ಸರ್?
0: ಈ ವರ್ಷದ ಘೋಷವಾಕ್ಯ ಏನಂದರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್ ಅಂತ. ಹಾಗಂದ್ರೆ ಏನು, ಹೂ ಹೀಲ್ಸ್ ದ ಹೀಲರ್ಸ್ ಅಂದರೆ ಗುಣ ಮಾಡುವವರನ್ನು ಗುಣಪಡಿಸುವವರು ಯಾರು ಅಂತ. ಸೊ ಇದು ಏನಕ್ಕೆ ಈ ವರ್ಷದ ಘೋಷಣೆ ಅಂದರೆ, ವೈದ್ಯರು ಅವರ ಕೆಲಸದಲ್ಲಿ ಅನುಭವಿಸುವಂಥ ಭಾವಿಕವಾದ, ಮಾನಸಿಕವಾದ ಮತ್ತು ದೈಹಿಕವಾದ ಏನೇನು ತೊಂದರೆಗಳಿರುತ್ತೆ, ಡಾಕ್ಟರ್ಸ್ ಸ್ವತಃ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಏನೇನು ತೊಂದರೆಗಳು, ಏನೇನು ಚಾಲೆಂಜಸ್ ಇರ್ತವೆ, ಅದಕ್ಕೊಂದು ಅರಿವು ಮೂಡಿಸಬೇಕು ಅನ್ನೋದಕ್ಕೋಸ್ಕರ ಈ ವರ್ಷದ ಈ ಘೋಷವಾಕ್ಯ ಆಗಿದೆ. ಯಾಕಂದರೆ ಡಾಕ್ಟರ್ ಆಗಿ ಅಂದರೆ ಬರೀ ಪೇಷಂಟನ್ನು ನೋಡಿ ಏನು ಕಾಯಿಲೆ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಔಷಧಿ ಬರ್ಕೊಡೋದು ಅಥವಾ ಏನು ಆಪರೇಷನ್ ಮಾಡೋದು ಅಷ್ಟೇ ಅಲ್ಲ, ಅವರು ಡಾಕ್ಟರ್ಸ್ ಅವರ ಕೌಶಲ್ಯಕ್ಕಿಂತ ಮೀರಿ ಅವರ ಸಮಯ ಬೇಕಾಗುತ್ತೆ. ಯಾಕಂದರೆ ಲಾಂಗ್ ಅವರ್ಸ್ ಡ್ಯೂಟಿ ಮಾಡ್ತಾರೆ, ನಮಗೆ ಬೇರೆ ಆಫೀಸ್ಗಳ ಥರ ಇಷ್ಟು ಸಮಯದಿಂದ ಇಷ್ಟು ಸಮಯ ಆದಮೇಲೆ ನಮ್ಮ ಕೆಲಸ ಮುಗೀತು ಆ ಥರ ಇರುವುದಿಲ್ಲ. ದಿನನಿತ್ಯ ನಮ್ಮ ಕೆಲಸದಲ್ಲಿ ಪೇಷಂಟ್ಸ್ ಎಲ್ಲ ನರಳೋದನ್ನು ನಾವು ನೋಡ್ತಾ ಇರ್ತೀವಲ್ಲ, ಅದರಿಂದ ನಮಗೆ ಭಾವಿಕವಾಗಿ ಪರಿಣಾಮ ಬೀಳುತ್ತೆ. ಮತ್ತು ಬರೀ ಟ್ರೀಟ್ಮೆಂಟ್ ಕೊಡೋದಲ್ಲದೆ ಪೇಷಂಟ್ಸ್ ಎಲ್ಲ ಅವ್ರವ್ರದ್ದೇನು ತೊಂದರೆ ಇರುತ್ತೆ ಅದರಿಂದ ಅವು ಪೇಷಂಟ್ಸುನುವೆ ತುಂಬ ನರಳ್ತಿರ್ತಾರೆ. ಅವ್ರಿಗೆ ಅರ್ಥ ಆಗಂಗೆ, ಅವ್ರಿಗೆ ಸಮಾಧಾನವಾಗುವಂಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಮತ್ತು ಈ ಥರ ಹೈ ಪ್ರೆಷರ್ ಸಿಚುವೇಶನ್ಸ್ ಏನಾದರೂ ಇಮರ್ಜೆನ್ಸಿ ಬಂದಾಗ ಇದರಲ್ಲಿ ನಾವು ತಾಳ್ಮೆಯಿಂದಿದ್ದು ಬೇರೆಯವ್ರಿಗೆಲ್ಲ ಧೈರ್ಯ ಹೇಳುವಂತೆ ನಾವು ಕೆಲಸ ಮಾಡಬೇಕಾಗುತ್ತೆ. ಇದೆಲ್ಲದರ ಮೂಲಕ ಏನು ಪರಿಣಾಮ ಬೀಳುತ್ತೆ ಡಾಕ್ಟರ್ಸ್ ಮೇಲೆ, ಅದಕ್ಕೋಸ್ಕರ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ಈ ವರ್ಷ ಈ ಘೋಷವಾಕ್ಯ ಆಗಿದೆ. ಬೇಸಿಕಲಿ ಏನಂದರೆ, ಡಾಕ್ಟರ್ ದೇವ್ರ ಥರ ಅಂತ ಮಾತಾಡ್ತಾರೆ, ಬಟ್ ಅದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ ನಾವು ಡಾಕ್ಟರ್ಸನ್ನು ನಿಮ್ಮ ಥರ ಮನುಷ್ಯರೇ.
1: ಹೌದು,
0: ನಿಮಗೆ ಏನೇನು ತೊಂದರೆಗಳಾಗುತ್ತೆ ಅದೇ ತೊಂದರೆಗಳು ನಮಗೂ ಇರ್ತವೆ. ಅದಕ್ಕೋಸ್ಕರ ಒಂದು ಇದರ ಅರಿವು ಜನರಿಗೆ ಬರಲಿ ಅಂತ ಈ ವರ್ಷದ ಇದೊಂದು ಘೋಷವಾಕ್ಯ ಆಗಿದೆ.
1: ಸರ್, ಆಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವ ಆಗಿರ್ಬೋದು, ಅದರ ಪ್ರಾಮುಖ್ಯತೆಯ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಮೊದಲನೇದಾಗಿ ಇದು ಡಾಕ್ಟರ್ಸನ್ನ ಬರೀ ಅದೇ ಪೇಷಂಟ್ ಕೇರ್ ಬಿಟ್ಟು ಪಬ್ಲಿಕ್ ಹೆಲ್ತ್ ಅಲ್ಲಿ ಬರೀ ಕಾಯಿಲೆ ಬಂದಮೇಲೆ ಗುಣ ಮಾಡಿಸೋದು ಮಾತ್ರ ಅಲ್ಲ, ಕಾಯಿಲೆ ಬರದೇ ಇರುವಂಗೆ ಏನು ಮಾಡಬೇಕು ಅಂತ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಮತ್ತು ಬರೀ ಕಾಯಿಲೆ ಅಷ್ಟೇ ಬಿಟ್ಟು ಶಿಕ್ಷಣದಲ್ಲೂ ಇನ್ವಾಲ್ವ್ ಆಗಿರ್ತಾರೆ. ಮತ್ತು ಎಲ್ಲ ರಿಸರ್ಚ್, ಹೊಸ ಟ್ರೀಟ್ಮೆಂಟ್ಸ್ ಪ್ರೊಸೀಜರ್ಸು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ನಡೆಸ್ತಾ ಇರ್ತಾರೆ. ಜೊತೆಗೆ ಪಾಲಿಸಿ ಮೇಕರ್ಸ್ ಯಾರು ರಾಜಕೀಯದಲ್ಲಿರ್ತಾರೆ ಅವ್ರಿಗೆ ಹೊಸ ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ಏನು ತೊಂದರೆಗಳಿದೆ ಅದರಿಂದ ಹೆಂಗೆ ಪರಿಹರಿಸ್ಬೋದು ಅಂತ ಸಲಹೆ ನೀಡ್ತಾ ಇರ್ತಾರೆ. ಜೊತೆಗೆ ಈಗ ರೀಸೆಂಟಾಗಿ ನಾವು ಗಮನಿಸಿದ್ದು COVID-19 ಪ್ಯಾಂಡಮಿಕ್ಕಲ್ಲಿ ನಮ್ಮ ಕೊಲೀಗ್ಸನ್ನೇ ನಾವು ನೋಡಿದ್ದೀವಿ, ಸುಮಾರು ಜನ ಅವರ ಫ್ಯಾಮಿಲಿ ಜೊತೆ ಇರೋಕ್ಕಾಗದೇನೆ, ಯಾಕಂದರೆ ಇವ್ರಿಗೆ ಇರೋ ಕಾಯಿಲೆ ಅವ್ರಿಗೆ ತಟ್ಟಿಸ್ಬಾರ್ದು ಅಂತ ಒಂಟಿಯಾಗಿದ್ದು 1-2 ವರ್ಷ ಕೆಲಸ ಮಾಡಿರ್ತಾರೆ ಅವ್ರ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇಲ್ಲದೇನೆ. ದಿನನಿತ್ಯ ಇನ್ಫೆಕ್ಷನ್ ರಿಸ್ಕ್ ತಗೊಂಡು ಪೇಷಂಟ್ಸನ್ನು ನೋಡ್ತಿರ್ತಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಸುಮಾರು ಜನ ಕಾಯಿಲೆ ಬಂದು ನರಳಿದ್ದು ನೋಡಿದ್ದೀವಿ, ಕೆಲವು ಜನ ಜೀವ ಕಳ್ಕೊಂಡಿದ್ದು ನೋಡಿದ್ದೀವಿ. ಅದಾದ್ರೂ ನಾನು ಮಾಡಲ್ಲ ಅಂತ ಯಾರನ್ನು ಹೇಳಿದೆ, ಪ್ರತಿಯೊಬ್ಬರೂ ಒಂದು 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಇಂಥದನ್ನೆಲ್ಲ ಗಮನಿಸೋದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ದಿನ ಆಗುತ್ತೆ. ಯಾಕಂದರೆ ಬರೀ ಆರೋಗ್ಯವಷ್ಟೇ ಬಿಟ್ಟು ಬೇರೆ ದೃಷ್ಟಿ ಎಳೆದು ನಿಮಗೆ ಅಂದರೆ ಜನರಿಗೆ ಅವರು ಕಣ್ಣಾರೆ ನೋಡಿರೋದಿಲ್ಲ, ಬಟ್ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಡಾಕ್ಟರ್ಸ್ದು ಇನ್ನೂ ರೋಲ್ಸ್ ಎಲ್ಲ ಇರುತ್ತೆ. ಸೊ ಅದರದೊಂದು ಅರಿವನ್ನ ಮೂಡಿಸೋದಕ್ಕೆ ಇನ್ನೂ ಈ ಡಾಕ್ಟರ್ಸ್ ಡೇ ಅನ್ನೋದು ಒಂದು ಎಸೆನ್ಷಿಯಲ್ ದಿನ ಆಗುತ್ತೆ.
1: ಸರ್, ಆಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಹೀಗೆ ಆಚರಣೆ ಮಾಡಬೇಕು ಅದೇನಾದರೂ ಸರ್ಕಾರದಿಂದ ಸುತ್ತುವರಿ ಆಗಿರ್ಬೋದು ಅಥವಾ ಸಮುದಾಯ ಮಟ್ಟದಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನಾದರೂ ವಿಶೇಷವಾಗಿ ಆಚರಣೆ ಮಾಡೋದುಂಟ ಸರ್?
0: ವಿಶೇಷವಾಗಿ ಹೀಗೆ ಮಾಡಬೇಕು ಅಂತ ಏನಿಲ್ಲ. ಯೂಶಲಿ ಇದು ಡಾಕ್ಟರ್ಸ್ ಫ್ರೆಟರ್ನಿಟಿ ಮಧ್ಯದಲ್ಲೇ ಅವರವರಲ್ಲೇ ಏನಾದರೂ ಕಾನ್ಫರೆನ್ಸು, ವರ್ಕ್ಶಾಪ್ಸ್ ಆ ಥರ ಆಗುತ್ತೆ. ಮತ್ತು ಯಾರಾದರೂ ಇದು ಉತ್ತಮ ಕಾರ್ಯ ಯಾರಾದರೂ ಮಾಡಿರ್ತಾರೆ ಅಥವಾ ಏನಾದರೂ ಆ ವರ್ಷದಲ್ಲಿ ಏನಾದರೂ ಸಾಧನೆ ಮಾಡಿರ್ತಾರೆ ಅಂದರೆ ಅವ್ರನ್ನ ಗೌರವಿಸಿ ಒಂದು ಸನ್ಮಾನ

0: ಆಗುತ್ತೆ. ಮತ್ತೆ ಕೆಲವು ಕಡೆ ಉಚಿತವಾಗಿ ಹೆಲ್ತ್ ಚೆಕಪ್, ಹೆಲ್ತ್ ಕ್ಯಾಂಪ್ಸ್ ಆ ಥರ ಎಲ್ಲ ಮಾಡುತ್ತೆ. ಈ ಥರ ಯಾವುದು ಅಫಿಷಿಯಲ್ ಆಗಿ ಹೀಗೆ ಆಚರಿಸ್ಬೇಕು ಅಂತಿಲ್ಲ, ಅದೊಂಥರ ನಮ್ಮ ಪೇಷಂಟ್ಸ್ಬಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಮ್ಮ ಡಾಕ್ಟರ್ಸ್ ಮಧ್ಯದಲ್ಲೇ ಯೂಶಲಿ ಒಂದು ಸಣ್ಣ ಸೆಲೆಬ್ರೇಷನ್ ಅಂತ ಆಗೋದು ಮಾಮೂಲಾಗಿ. ಆ್ಯಕ್ಚುಲಿ ನಾನು ಈಗ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ನನಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನಾವೇನು ಗಮನಿಸೋದಂದ್ರೆ ಈ ದಿನನಿತ್ಯ ನಾವು ಪೇಷಂಟ್ನ ನೋಡ್ತಿರ್ತೀವಲ್ಲ, ಒಬ್ಬರು ಈ ಥರ ಬಂದು ತೊಂದರೆ ಇರ್ತಾರೆ, ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ, ಮುಂದಿನ ಸತಿ ಏನಾದರೂ ಆದರೆ ನಮ್ಮ ಹತ್ರನೇ ಬರ್ತಾರೆ, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ತೊಂದರೆ ಆಯಿತು ಅಂದರೆ ಅವರು ಇವ್ರು ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ ನಮ್ಮ ಹತ್ರನೇ ಕಳಿಸ್ಕೊಡ್ತಾರಲ್ಲ. ನಮ್ಮ ಡಾಕ್ಟರಾಗಿ ನಮಗೆ ಅಷ್ಟೇ ನಾವು ಬಯಸೋದು ನಮ್ಮ ಪೇಷಂಟ್ಸಿಂದ. ಮತ್ತು ನಾವು ಹೇಳೋ ಏನು ಸಲಹೆ ಕೊಡ್ತೀವಿ, ಲೈಫ್ ಸ್ಟೈಲ್ ಚೇಂಜಸ್ ಆ ಥರ ಏನು ಸಜೆಸ್ಟ್ ಮಾಡ್ತೀವಿ ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಡಾಕ್ಟರ್ಸ್ಗೆ ಅದಕ್ಕಿಂತ ಥ್ಯಾಂಕ್ಸ್ ಯಾವುದು ಬೇಕಾಗಿಲ್ಲ.
1: ಸರ್, ತಾವು ಕೂಡ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ತಮಗೆ ಹಲವಾರು ದಿನಗಳಿಂದ ಈ ಕೆಲಸವನ್ನು ಮಾಡ್ತಾರದಿಂದ ಈ ಕರ್ತವ್ಯದಲ್ಲಿ ತಮಗೆ ಹಲವಾರು ದಿನಗಳೊಂದಷ್ಟು ಅನುಭವ ಆಗಿರ್ಬೋದು, ಇಲ್ಲಿನ ಒಂದಷ್ಟು ಕಲಿಕೆ ಆಗಿರ್ಬೋದು, ತಮ್ಮ ಮೇಲೆ ಭಾಳಷ್ಟು ಪ್ರಭಾವ ಬೀರುತ್ತೆ ಸರ್. ಸ್ವತಃ ತಾವು ವೈದ್ಯರಾಗಿ ಈ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿರಾಗಿರ್ಬೋದು, ಈ ವೃತ್ತಿಯನ್ನು ತಾವು ಆಯ್ಕೆ ಮಾಡಿಕೊಂಡು ಈ ವೃತ್ತಿ ಮುಖಾಂತರ ಒಂದು ಸಮುದಾಯದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಿರೋಂಥದ್ದು ತಮಗೆ ಎಷ್ಟು ಖುಷಿಯಾಗಿದೆ ಸರ್? ಸಮುದಾಯದಲ್ಲಿ ತಮಗೆ ಯಾವ ಥರ ಎಲ್ಲ ಅನುಭವ ಆಗ್ತಾ ಇದೆ ಸರ್?
0: ಓದುವ ಟೈಮಲ್ಲಿ ಏನು ಟೆಕ್ಸ್ಟ್ ಬುಕ್ಕನ್ನು ನೋಡಿರ್ತೀವಿ ಅದೇ ಬೇರೆ ಜಗತ್ತು, ಇಲ್ಲಿ ಬಂದು ಕೆಲಸ ಮಾಡೋದು ನೋಡಿದಾಗಲೇ ಬೇರೆ ಜಗತ್ತಿರುತ್ತೆ. ನಾವು ಮೇನ್ಲಿ ಇದು ಡಾಕ್ಟರ್ ಆಗಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಪಡ್ಕೋತೀವಿ, ಯಾಕಂದ್ರೆ ನಾವು ಇಷ್ಟೊಂದು ಗಂಟೆಗಳ ಕಾಲ ಕೆಲಸ ಮಾಡಿರ್ತೀವಿ, ಅಷ್ಟು ದೂರದಿಂದ ಬಂದು ಕೆಲಸ ಮಾಡ್ತೀವಿ, ಅಥವಾ ಏನಾದ್ರು ಇಮರ್ಜೆನ್ಸಿ ಬಂತು ಅಂತ ಓವರ್ ಟೈಮ್ ಇರ್ತೀವಿ, ನೈಟ್ ಡ್ಯೂಟೀಸ್ ಎಲ್ಲ ಮಾಡ್ತಿರ್ತೀವಿ, ಆ ಮೂಮೆಂಟ್ನಲ್ಲಿ ನಮ್ಗೊಂಥರ ಅನಿಸುತ್ತೆ ಅಯ್ಯೋ ಇಷ್ಟೊಂದೆಲ್ಲ ಕೆಲಸ ಇದೆ ಅಂತ. ಬಟ್ ಅದು ಮುಂದೆ ಒಂದು ಅದೇ ಪೇಷಂಟು ಗುಣವಾಗಿ ವಾಪಸ್ ಬಂದು ನಮ್ಮನ್ನು ನೋಡ್ತಾರೆ, ಅಥವಾ ಈ ಥರ ಕೆಲಸ ಒಂದು ಚೆನ್ನಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಪ್ರೊಸೀಜರ್ ಆಗುತ್ತೆ, ಒಂದು ಒಳ್ಳೆ ಆಪರೇಷನ್ ಆಗುತ್ತೆ, ಒಂದು ಕ್ರಿಟಿಕಲ್ ಆಗಿರೋ ಬಂದು ಕೇಸು ಗುಣವಾಗಿ ವಾಪಸ್ ನಡ್ಕೊಂಡು ಹೋಗ್ತಾರೆ ಮನೆಗೆ ಅಂಥದ್ದು ನೋಡಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತಲ್ಲ, ಅದು ಬೇರೆ ಯಾವ ಫೀಲ್ಡಲ್ಲೂ ಆ ಥರ ಸಿಗಲ್ಲ ಅಂತ ನನ್ನ ಭಾವನೆ. ಮತ್ತು ಇನ್ನೊಂದೇನೆಂದರೆ ಈ ಥರ ರಿಮೋಟ್ ಏರಿಯಾ ಇಲ್ಲಿ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಇದು ಎಸ್ಪೆಷಲಿ ಈ ಥರ ರಿಮೋಟ್ ಏರಿಯಾಸಲ್ಲಿ ಹಾಡಿಗಳು ಅಂಥವೆಲ್ಲ ಜಾಗದಲ್ಲಿ ಎಷ್ಟು ಕಷ್ಟಗಳು ಅನುಭವಿಸ್ತಾರೆ, ಇದನ್ನೆಲ್ಲ ನೋಡಿ ಅಂದರೆ ಜನರಿಗೆ ಇನ್ನೂ ಇದರ ಇಷ್ಟೊಂದು ಅರಿವು ಇರೋದಿಲ್ಲ. ಯಾಕಂದರೆ ನಾನು ಈ ವೃತ್ತಿಗೆ ಬಂದು ಇಲ್ಲಿ ಕೆಲಸ ಮಾಡುವವರೆಗೂ ನನಗೂ ಅಷ್ಟೊಂದು ಅರ್ಥ ಆಗಿರಲಿಲ್ಲ ಇಲ್ಲೆಲ್ಲ ಎಷ್ಟೊಂದು ತೊಂದರೆಗಳಿರುತ್ತಂತ. ಸೊ ಅದಕ್ಕೋಸ್ಕರ ಈ ಇವ್ರ ತೊಂದರೆಗಳದ್ದು ಒಂದು ಜನರಿಗೆ ಅರಿವು ಬರಲಿ ಅಂತ ಅದೊಂದು ನಂದು ಬಯಕೆ. ಯಾಕಂದರೆ ಕೆಲವು ಕಡೆ ನೋಡ್ತೇವೆ ನಾವು ರೋಡ್ಗಳು ತುಂಬ ಕೆಟ್ಟದಾಗಿರುತ್ತೆ, ಅವರ ಊರಿಗೆ ಹೋಗುವ ದಾರಿನಲ್ಲೇ ಒಂದು ಹೊಳೆ ಆ ಥರ ಹರಿತಾ ಇರುತ್ತೆ, ಹಿಂದಿನ ದಿನ ಜೋರಾಗಿ ಮಳೆ ಬಂದುಬಿಡ್ತು ಅಂದರೆ ಗಾಡಿನೂ ಹೋಗೋಕ್ಕಾಗಲ್ಲ, ಮನುಷ್ಯನೂ ಸುಮಾರು ಒಂದು ಮಂಡಿಯಷ್ಟು ಎತ್ತರ ನೀರು ಅಥವಾ ಅದಕ್ಕಿಂತ ಮೇಲೂ ಬರುತ್ತೆ, ಅದರಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ ಊರಿಂದ ಊರಿಗೆ ಆಚೆ ಬರಬೇಕು ಅಂದರೆ. ಇಂಥ ಜಾಗಗಳಲ್ಲಿ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇರಲ್ಲ, ರೋಡ್ಗಳ ವ್ಯವಸ್ಥೆ ಇರಲ್ಲ. ಸೊ ಇಂಥದನ್ನೆಲ್ಲ ಒಂದು ಅರಿವು ಮೂಡಿಸಿ ಇವ್ರದ್ದು ಆರೋಗ್ಯ ಚೆನ್ನಾಗಿ ಬರೀ ಅವರ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ, ಅದರಲ್ಲಿ ಬರೀ ಆರೋಗ್ಯ ಪತ್ತೆ ಹಚ್ಚೋದು ಮತ್ತು ಆರ್ಥಿಕ ಸಹಾಯ ನೀಡುವುದಲ್ಲದೆ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, ರೋಡ್ ಆಕ್ಸೆಸ್ ಆಗಲಿ, ಇಂಥದ್ರದ್ದು ಮತ್ತು ವಿದ್ಯುತ್ತು ಮತ್ತು ನೀರು ಇಂಥದ್ರದ್ದೆಲ್ಲ ಸಹಾಯ ದೊರಕ್ತು ಅಂದರೆ ಇವರ ಆರೋಗ್ಯಕ್ಕೆ ತುಂಬ ದೊಡ್ಡ ಪ್ರಭಾವ ಬೀರುತ್ತೆ ಅಂತ. ಅದೊಂದು ನಾನು ಇಲ್ಲಿ ಬಂದಮೇಲೆ ನನಗೆ ಅರಿವು ಆಗಿರೋದು ಮತ್ತು ಜನರಿಗೂ ಇದೊಂದು ತಿಳುವಳಿಕೆ ಇರಲಿ ಅಂತ ಅದೊಂದು ನಾನು ಬಯಸ್ತೀನಿ.
1: ಸರ್, ತಾವು ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮ ಸರಗೂರು ತಾಲೂಕಿನಲ್ಲಿ ಅದರಲ್ಲೂ ಕಾಡಂಚಿನ ಗ್ರಾಮಗಳಿರುವಂಥ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿ ಭಾಳಷ್ಟು ಗ್ರಾಮೀಣ ಭಾಗದ ಸಾರ್ವಜನಿಕರು ಬರೋದಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳು ನಿಮ್ಮ ಸಮುದಾಯ ಕೇಂದ್ರಕ್ಕೆ ಬಂದು ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ತಮ್ಮಗೆ ಈ ಭಾಗದಲ್ಲಿ ಏನಾದರೂ ಈ ವೃತ್ತಿಯನ್ನು ಸೆಲ್ಸೋ ಟೈಮಲ್ಲಿ ಏನಾದರೂ ಸವಾಲುಗಳು ಎದುರಾಗಿದ್ದುಂಟ, ಅಥವಾ ಸಾರ್ವಜನಿಕರಿಗೆ ಏನಾದರೂ ಸವಾಲಾಗಿ ಎದುರಾಗಿದ್ದುಂಟ, ಅದನ್ನು ಯಾವ ರೀತಿಯೆಲ್ಲ ಬಗೆಹರಿಸ್ಕೊಂಡು ಈ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀರಾ ಸರ್?
0: ನನ್ನ ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದೋ ಆ ಥರ ತೊಂದರೆಗಳಾಗಿಲ್ಲ. ಬಟ್ ಈ ಥರ ದಿನನಿತ್ಯದಲ್ಲಿ ನಮ್ಮದು ಒಂದು ಸಣ್ಣ ಎಕ್ಸ್ಪೀರಿಯೆನ್ಸಲ್ಲಿ ನಾನೇನು ಕಲ್ತಿರೋದು ಮತ್ತು ನಮ್ಮ ಬೇರೆಯವ್ರಿಗೆ ಬರೋರಿಗೂ ಏನು ಈ ಥರ ಅಡ್ವೈಸ್ ಕೊಡ್ತೀನಿ ಅಂದರೆ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀವಿ ಅದೇ ಇಲ್ಲಿ ಫಾಲೋ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನನಗೂ ಇಲ್ಲಿಗೆ ಸೇರಿದ ಮೇಲೆ ನಮ್ಗೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಓದುವಾಗ ಈ ಥರ ಕಾಯಿಲೆಗೆ ಹೀಗೆ ಹೇಗೆ ಚಿಕಿತ್ಸೆ ಕೊಡಬೇಕು, ಈ ಥರ ಔಷಧಿ ಹಾಕಬೇಕು, ಈ ಥರ ಸಪೋರ್ಟ್ ಸ್ಪ್ಲಿಂಟ್ ಕೊಡಬೇಕು, ಈ ಥರ ಆಪರೇಷನ್ ಮಾಡಬೇಕು ಅಂತೆಲ್ಲ ಓದಿರ್ತೀವಿ. ನಾವು ಓದುವಾಗ ಅಲ್ಲಿ ದೊಡ್ಡ ಆಸ್ಪತ್ರೆಯಲ್ಲೆಲ್ಲ ಈ ಥರ ಪ್ರೊಸೀಜರ್ಸ್ ಮಾಡಿರ್ತೀವಿ. ಬಟ್ ಈ ಥರ

0: ರಿಮೋಟ್ ಏರಿಯಾಸ್ ಬಂದು ಇಲ್ಲಿ ಕೆಲಸ ಮಾಡುವಾಗ ಒಂದು ಬೇಸರ ಆಗುತ್ತೆ, ಯಾಕಂದರೆ ನಾವು ಏನು ಓದಿರ್ತೀವಿ ಆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ನಮ್ಮಲ್ಲಿ ಸೌಲಭ್ಯ ಇರುವುದಿಲ್ಲ, ಅದರಿಂದ ಒಂಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಸರ ಆಗುತ್ತೆ. ಸೊ ಅದರದೊಂದು ಚಾಲೆಂಜ್ ಫೇಸ್ ಮಾಡಿದ್ದೀನಿ ಒಂದು ಪರ್ಸ್ನಲ್ ಲೆವೆಲಲ್ಲಿ. ಅದು ಬಿಟ್ಟರೆ ನಮ್ಮ ಇನ್ನೊಂದು ಕಲ್ತಿರೋದೇನೆಂದರೆ ಪೇಷಂಟ್ ಒಂದು ಕೇಸ್ ಏನು ನೋಡಿರ್ತೀವಿ ಅದನ್ನೇ ತಕ್ಕಂಗೆ ಇದು ಈಗಿದ್ರೆ ಈ ಥರ ಕೊಡಬೇಕು ಅಂತ ಬುಕ್ ನೋಡಿಕೊಂಡು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಮೇಲೆ ನಾವೇನು ಕಲಿತೀವಿ, ಒಬ್ಬೊಬ್ಬರು ಪೇಷಂಟನ್ನು ಅವರವ್ರದೇ ಒಂದು ಇಂಡಿವಿಜುವಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರದ್ದೇ ಇಂಡಿವಿಜುವಲ್ ರೆಸ್ಪಾನ್ಸ್ ಇರುತ್ತೆ, ಇದರ ಚಿಕಿತ್ಸೆಯ ರೆಸ್ಪಾನ್ಸ್ ಆಗಿರ್ಬೋದು, ನಾವು ನಡವಳಿಕೆ ಮತ್ತು ಏನು ಪ್ಲಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ ಅದು ಆ ಥರ ರೆಸ್ಪಾನ್ಸನ್ನು ನೀವು ಅದು ಹಿಂಗೆ ಉಪಯೋಗಿಸ್ಕೋಬೇಕು ಅದನ್ನೆಲ್ಲ ಕಲಿಬೇಕಾಗುತ್ತೆ. ಮೇನ್ಲಿ ಅದು ಪೇಷಂಟ್ ಕಮ್ಯುನಿಕೇಷನ್ ಆ ಥರ ಮಾಡಬೇಕು. ಪ್ರತಿಯೊಬ್ಬ ಪರ್ಸನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಯುನಿಕ್ ಕೇಸಾಗಿ ನೋಡಬೇಕಾಗತ್ತೆ. ಸೊ ನಾವು ಎಲ್ಲರಿಗೂ ಒಂದೇ ಥರ ನೋಡ್ತೀವಿ ಅಂತ ಆ ಥರ ಫಾಲೋ ಮಾಡೋದಕ್ಕಾಗಲ್ಲ. ಇದೊಂದು ನಾನು ಬಂದಾಗ ಇಲ್ಲಿ ಬಂದು ಕಲ್ತಿರೋದು.
1: ಸರ್, ಹಾಗೆ ಪ್ರಸ್ತುತ ದಿನಗಳಲ್ಲಿ ಈಗ ಶಿಕ್ಷಣವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ತಾನು ವೈದ್ಯರಾಗಬೇಕು, ವೈದ್ಯರಾಗಿ ಸಮುದಾಯದಲ್ಲಿ ಒಂದು ಆರೋಗ್ಯ ಸೇವೆಯನ್ನು ಸಲ್ಲಿಸಬೇಕು, ನನ್ನದೇ ಆದಂಥ ಒಂದಷ್ಟು ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಬಹಳಷ್ಟು ಯುವ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಕಟ್ಕೊಂಡಿರ್ತಾರೆ. ಸರ್, ತಾವು ಕೂಡ ಒಬ್ಬ ಯುವ ವೈದ್ಯರಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸರ್, ಈ ನಿಟ್ಟಿನಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವೈದ್ಯ ಕ್ಷೇತ್ರವನ್ನು ಆರಿಸ್ಕೊಳ್ಳೋ ನಿಟ್ಟಲ್ಲಾಗಿರ್ಬೋದು, ವೈದ್ಯರಾಗಿ ಒಂದು ವೃತ್ತಿಯನ್ನು ಮಾಡೋ ನಿಟ್ಟಲ್ಲಾಗಿರ್ಬೋದು, ಅವರಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನೆಲ್ಲ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್,
0: ಈ ಫೀಲ್ಡಲ್ಲಿ ನೀವು ನೋಡುವಂಥ ತೊಂದರೆಗಳು ಬೇರೆ ಎಲ್ಲೂ ನೋಡೋದಿಲ್ಲ, ಮತ್ತು ಈ ಫೀಲ್ಡ್ನಲ್ಲಿ ನಿಮಗೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ ಫೀಲ್ಡ್ನಲ್ಲೂ ತೃಪ್ತಿ ಆಗಿ ನಿಮಗೆ ಯಾವುದು ಬೇರೆ ಫೀಲ್ಡಲ್ಲಿ ಸಿಗೋದಿಲ್ಲ. ಯಾಕಂದರೆ ಇದು ನಮ್ಮ ಸೆಲ್ಫ್ ಇಂಟ್ರೆಸ್ಟಿಂದ ಮಾಡುವಂಥದ್ದು, ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಯಾಕಂದರೆ ಇದು ನಾವು ಒಂದು ಹೇಳ್ತಾರೆ ಬೀಯಿಂಗ್ ಡಾಕ್ಟರ್ ಇಸ್ ಥ್ಯಾಂಕ್ಲೆಸ್ ಜಾಬ್ ಅಂತಾರೆ. ಅಂದರೆ ಪೇಷಂಟ್ಸು ಅವರ ಕಷ್ಟದಲ್ಲಿರ್ತಾರೆ, ಅವ್ರು ನರಳುತ್ತಿರ್ತಾರೆ. ಸೊ ಅವರಿಂದ ನಾವು ಸ್ಪೆಷಲ್ ಟ್ರೀಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿ ಇರುತ್ತೆ. ನೀವು ಡಾಕ್ಟರ್ ಡ್ಯೂಟಿ ಸೇರೋದಕ್ಕೆ ಮುಂಚೆ ಇದೊಂದು ನೋಬಲ್ ಕೆಲಸ, ನಮ್ದು ಅಷ್ಟು ಡಾಕ್ಟರ್ ಕೆಲಸ ಮಾಡ್ತೀವಿ ಅಂದರೆ ನಮ್ಗೆ ಒಂಥರ ಒಳ್ಳೆ ಕರ್ಮ ಇರುತ್ತೆ, ಒಳ್ಳೆ ಪುಣ್ಯ ಇರುತ್ತೆ, ಆ ದೃಷ್ಟಿಲಿ ಬರ್ತಿರಲ್ಲ. ಅದು ಇರುತ್ತೆ ಹೌದು, ಬಟ್ ಅದಕ್ಕೋಸ್ಕರ ನಾವು ಅಷ್ಟೇ ಶ್ರಮನೂ ಪಡಬೇಕಾಗತ್ತೆ. ಸೊ ಅದೊಂದು ಆ ಶ್ರಮನ ಹಾಕಿ ಫಲವನ್ನು ಪಡೆಯುವಂಥ ಮನಸ್ಸನ್ನು ಇಟ್ಕೊಂಡು ಈ ಫೀಲ್ಡಿಗೆ ಬಂದರೆ ನೀವು ತುಂಬ ಖುಷಿಯಾಗಿರ್ತೀರಾ ಅಂತ ಹೇಳ್ತೀನಿ.
1: ಭಾಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಕುರಿತು ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದರೆ, ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ದಿನ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಅದೇ ಮೇನ್ ಸಂದೇಶ ನಾನು ಕೊಡುವುದೇನೆಂದರೆ, ಅದರ ಡಾಕ್ಟರ್ಸ್ ಆಗಿ ನಾವು ಮಾಮೂಲಿ ಒಬ್ಬ ಮನುಷ್ಯನಿಗೆ ಏನೇನು ತೊಂದರೆಗಳಿರ್ತವೆ, ನಮಗೂ ಹುಷಾರು ತಪ್ಪುತ್ತೆ, ನಮಗೂ ಹೊಟ್ಟೆ ಹಸಿವಾಗುತ್ತೆ, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ನಮಗೂ ಇರುತ್ತಲ್ಲ, ಅದು ಆ ದೃಷ್ಟಿ ಅಂದರೆ ಪೇಷಂಟ್ಸ್ ಅವ್ರ ತೊಂದರೆಯಲ್ಲಿ ನರಳ್ಕೊಂಡು ಬರ್ತಿರ್ತಾರೆ, ಆ ಟೈಮ್ನಲ್ಲಿ ಅವ್ರಿಗೂ ಈ ಥರ ಯೋಚನೆ ಮಾಡುವ ಮನಸ್ಸಿರೋದಿಲ್ಲ. ಸೊ ಇದರದೊಂದು ದೃಷ್ಟಿ ಇಟ್ಕೊಂಡಿರಲಿ ಅಂತ ಈ ವರ್ಷದ ಘೋಷವಾಕ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಮೆಸೇಜ್ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ಏನೇ ತೊಂದರೆ ಅಂದ್ಕೊಂಡು ನಮ್ಮ ಹತ್ರ ಬರ್ತೀರಾ ಅಂದರು ನಾವು ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ನಮ್ಮ ಹತ್ರ ಯಾಕೆ ಬರ್ತೀರಾ ಅಂತ ನಾವು ಯಾವತ್ತೂ ಬೇಸರ ಇರಲ್ಲ. ಯಾಕಂದರೆ ಯಾರಾದರೂ ಪೇಷಂಟ್ ತೊಂದರೆ ಇದೆ ಇವ್ರ ಹತ್ರನೇ ಹೋಗ್ತೀನಿ ಅಂದ್ಕೊಂಡು ನಮ್ಮ ಹತ್ರ ಬಂದರೆ ನಮ್ಗೆ ಖುಷಿ ಆಗುತ್ತೆ. ಸೊ ನೀವೇನಾದ್ರು ಈ ಥರ ತೊಂದರೆ ಇದೆ ಡಾಕ್ಟ್ರ್ ಏನು ಅಂದ್ಕೋತಾರೆ ಅಥವಾ ಅವ್ರು ನೋಡಿ ಏನು ಅಂದ್ಕೋತಾರೆ ಅಥವಾ ಈ ಥರ ಒಂದು ಭಯ ಅಥವಾ ಮುಜುಗರ ಇಲ್ಲದೆ ನಮ್ಮ ಹತ್ರ ಬನ್ನಿ, ನಾ ಏನೇ ತೊಂದರೆ ಇದ್ರೂ ನೋಡ್ತೀವಿ, ನಮ್ಮ ಕೈಲಾದ ಟ್ರೀಟ್ಮೆಂಟ್ ಕೊಡ್ತೀವಿ, ಮುಜುಗರ ಪಟ್ಕೊಂಡು ಅಥವಾ ಭಯ ಪಟ್ಕೊಂಡು ತೋರಿಸ್ತೇನೆ. ಒಂದು ಸಮಸ್ಯೆ ಹಂಗೆ ಬೆಳೀತಾ ಬೆಳೀತಾ ಇನ್ನೂ ದೊಡ್ಡ ಸಮಸ್ಯೆ ಆಗೋವರೆಗೂ ಬಿಡಬೇಡಿ ಅಂತ ಅದೊಂದು ಕೋರಿಕೆ ಕೇಳ್ತೀನಿ ಅಷ್ಟೇ ನಮ್ಮ ಪಬ್ಲಿಕ್ಕಿಂದ.
1: ಸರ್, ಭಾಳ ಸಂತೋಷ, ಇಷ್ಟೊತ್ತು ನಮ್ಮ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದನ್ನು ಯಾವಾಗಲಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ಜುಲೈ 1ರಂದೇ ಈ ರಾಷ್ಟ್ರೀಯ ದಿನಾಚರಣೆಯನ್ನು ಏಕೆ ಮಾಡ್ತಾ ಬರ್ತಾ ಇದ್ದೀವಿ, ವೈದ್ಯರಾಗಿ ಹಾಗೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಥವಾ ಬಿ ಸಿ ರಾಯ್ರವರ ಒಂದು ಆರೋಗ್ಯ ಕ್ಷೇತ್ರದ ಕೊಡುಗೆಗಳಾಗಿರ್ಬೋದು, ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವ, ಇದರ ಪ್ರಾಮುಖ್ಯತೆ ಆಗಿರ್ಬೋದು, ಈ ವರ್ಷದ ಘೋಷವಾಕ್ಯ, ಸ್ವತಃ ತಾವು ವೈದ್ಯರಾಗಿ ಈ ವೈದ್ಯ ವೃತ್ತಿಯಲ್ಲಿನ ಸೇವೆಯ ಅನುಭವ ಆಗಿರ್ಬೋದು, ಇಲ್ಲಿ ಇದರಾಗುವಂಥ ಸವಾಲುಗಳನ್ನು ತಾವು ಯಾವ ರೀತಿಯಲ್ಲಿ ಎದುರಿಸ್ಕೊಂಡು ವೃತ್ತಿಯಲ್ಲಿ ಒಂದು ತೃಪ್ತಿಯನ್ನು ಕಾಣ್ತಾ ಬರ್ತಾ ಇದ್ರು ಅನ್ನೋದು ಕುರಿತು, ಮುಂಬರುವಂಥ ಯುವ ವೈದ್ಯರುಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸ್ತೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಈ ವೈದ್ಯ ವೃತ್ತಿಯನ್ನು ಒಂದು ಸುಲಭವಾಗಿ

0: ಮಾಡಬಹುದು ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನ ಇಂದಿನ ನಮ್ಮ ಕಾರ್ಯಕ್ರಮದ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನಿಂದನೂ ಒಂದು ಫೈನಲ್ ನೋಟ್, ನಿಮ್ಮ ಸಂಸ್ಥೆಯಿಂದ ವಿವೇಕಾನಂದ ಆಸ್ಪತ್ರೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಆಗಿರ್ಬೋದು, ನೀವು ನೀಡುವ ಸೇವೆಯನ್ನು ನಾವು ಡಾಕ್ಟರ್ ಆಗಿ ನೋಡಿದ್ದೀನಿ, ಜೊತೆಗೆ ಪೇಷಂಟ್ ಆಗಿನೂ ನೋಡಿದ್ದೀನಿ. ಇಷ್ಟೊಂದು ಉತ್ತಮ ಸೇವೆ ನೀಡುವುದು ನೀವು ಬೇರೆ ಯಾವ ಇನ್ಸ್ಟಿಟ್ಯೂಷನ್ನು ಬೇರೆ ಯಾವ ಸಂಸ್ಥೆಗಳಲ್ಲೂ ಈ ಥರ ನೋಡಿಲ್ಲ, ಇಂಥ ಕೆಲಸ ನಾನು ಎಲ್ಲೂ ನೋಡಿಲ್ಲ. ಇಟ್ಸ್ ಒನ್ ಇನ್ ಅ ಮಿಲಿಯನ್ ಆ ಥರ ಹೇಳಬಹುದು. ಸೊ ಅದಕ್ಕೋಸ್ಕರ ನಿಮ್ಮ ಕೆಲಸ ನಿಮ್ಮ ಸಂಸ್ಥೆ ಮೇಲೆ ಹೆಮ್ಮೆಯಿಂದ ಹೀಗೆ ಕಂಟಿನ್ಯೂ ಮಾಡಿ, ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ. ಅದೊಂದು ಫೈನಲ್ ಒಂದು ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೆ.
0: ನಮ್ಮ ತಾಲೂಕಿನ ಈ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ನಿಮ್ಮ ಈ ಸೇವೆ ಮುಂದುವರಲಿ ಸರ್. ನಿಮಗೆ ಈ ಕ್ಷೇತ್ರದಲ್ಲಿ ಮುಂದಿನ ಭವಿಷ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್.
1: ಥ್ಯಾಂಕ್ ಯು.
0: ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಯಾಕಂದರೆ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ದಿನದ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ವೈದ್ಯ ವೃತ್ತಿಯಲ್ಲಿನ ಒಂದು ಸೇವೆ ಮನೋಭಾವ ಹಾಗೂ ತೃಪ್ತಿ, ಈ ಎಲ್ಲ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಾಗೂ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರೋಹನ್ ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ವೈದ್ಯ ವೃತ್ತಿಯ ಮಹತ್ವ ಕುರಿತು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್ ರವರ ಜೊತೆಗಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು: ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು: ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ, ಮೋಸವಾದರೆ

0: ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
2: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.